ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ 102.1 ಕಂಪನಾಂಕಗಳು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷ ಆಷಾಢ ಮಾಸದ 3ನೇ ದಿನ, ಅಂದರೆ ಇಂದು ಬುಧವಾರ 2026 ಇಸ್ವಿ ಜೂನ್ ತಿಂಗಳು 24ನೇ ತಾರೀಕು. ಆತ್ಮೀಯ ಕೇಳುಗರಿಗೆಲ್ಲ ವೀರೇಶನು ತಿಳಿಸುವ ಶುಭ ಮುಂಜಾನೆಯ ನಮಸ್ಕಾರಗಳು. ಈ ಬೆಳಗಿನ ಪ್ರಸಾರ ಕಾರ್ಯವನ್ನು ಮಂಗಳ ವಾದ್ಯದೊಂದಿಗೆ ಆರಂಭಿಸುತ್ತಿದ್ದೇವೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ. ಈಗ ಕಾರ್ಯಕ್ರಮ ವಿವರಣೆ. ಈ ಬೆಳಿಗ್ಗೆ, ಮಧ್ಯಾಹ್ನ ಹಾಗೂ ಸಂಜೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ. ಈ ಬೆಳಿಗ್ಗೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಈ ಬೆಳಿಗ್ಗೆ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ, ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿ ಗೀತೆ, ಅಮೃತ ಸೋಮೇಶ್ವರ ಅವರ ರಚನೆ ಸಮೂಹಗಾನದಲ್ಲಿ. 6:40 ರೈತರಿಗೆ ಸಲಹೆ, 6:45 ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಹೆಚ್ ಕೃಷ್ಣಯ್ಯ ಹಾಗೂ ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳುವಿರಿ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ, ಸಿಡಿಎಸಿ ಜೊತೆ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 7:45 ಹಾಗೂ 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು 8:30 ದಿನಾಂಕ 26/2026 ರಾಯಚೂರಿನ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು, ಮೈಸೂರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಕದಳಿ ಮಹಿಳಾ

0: ಕೆ ವತಿಯಿಂದ ನಡೆದ ಜಿಲ್ಲಾ ಪ್ರಥಮ ಕದಳಿ ಮಹಿಳಾ ಸಮ್ಮೇಳನ 2026 ಪ್ರಾಯೋಜಿತ ಕಾರ್ಯಕ್ರಮದ ಬಾನುಲಿ ವರದಿಯನ್ನು ಕೇಳುವಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು, ಮೈಸೂರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು, ಕದಳಿ ಮಹಿಳಾ ವೇದಿಕೆ ರಾಯಚೂರು. ಪ್ರಸ್ತುತಿ ಬಿ ನರಸಿಂಹಲು, ನಿರ್ವಹಣೆ ವೆಂಕಟೇಶ್ ಬಿವಿನಿಬೆಂಚಿ. 9:05 ವಿವಿಧ ಕಲಾವಿದರ ಧ್ವನಿಗಳಲ್ಲಿ ವಚನಗಾಯನ ಕಾರ್ಯಕ್ರಮ. ಹತ್ತು:02-11:59 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು. ಮಧ್ಯಾಹ್ನ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸುಲೋಚನಾ ಪಚ್ಚಿನದಕ ಅವರಿಂದ ಹೃದಯಾನುರಾಗ ಕಥೆ ಕೇಳುವಿರಿ. ನಂತರ ಮೋಹಿನಿ ಅವರಿಂದ ಕವನ ವಾಚನ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 12:35 ಆರೋಗ್ಯ ಕಾರ್ಯಕ್ರಮ. ನುಂಗುವ ಸಮಸ್ಯೆ ಅಥವಾ ಡಿಸ್ಪೇಜಿಯಾ ಕುರಿತು ಡಾಕ್ಟರ್ ಬಿ ಎಸ್ ಪ್ರೇಮಲತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕುರಿತಾದ ಕಾರ್ಯಕ್ರಮ. 2:40 ಹಿಂದಿ ಪಾಠ. ಈ 6 ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು 3:00 FM 101.3 MHz ಕಾರ್ಯಕ್ರಮ. ಇಂದು ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಸಂಜೆ 5:00 ಚಿತ್ರಗೀತೆಗಳ ಕಾರ್ಯಕ್ರಮ. 5:30 ಯುವವಾಣಿಯಲ್ಲಿ ತುತ್ತಿಗೊಂದು ಮಾರ್ಗ, ಸ್ವಯಂ ಉದ್ಯೋಗಿಗಳನ್ನು ಪರಿಚಯಿಸುವ ಕಾರ್ಯಕ್ರಮದಲ್ಲಿ ಗಬ್ಬೂರಿನ ಹೆಚ್ ಸುರೇಶ್ ಹಾಗೂ ಉದಯ್ ಕುಮಾರ್ ಅವರು ಭಾಗವಹಿಸಲಿದ್ದಾರೆ. 6:15 ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ನಾಗಲಾಪುರ ಗ್ರಾಮದ ಪರಿಚಯ. ಪ್ರಸ್ತುತಿ ವೀರೇಶ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 6:15 ರೈತರಿಗಾಗಿ ಕಾರ್ಯಕ್ರಮ. ಕೃಷಿರಂಗ ಖೇತ್ ಬಚಾವೋ ಅಭಿಯಾನದ ಹಿನ್ನೆಲೆಯಲ್ಲಿ ಸಮತೋಲನ ರಸಗೊಬ್ಬರಗಳ ಪೂರೈಕೆ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಎಂಇ ಅವರೊಂದಿಗೆ ಸಂದರ್ಶನ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಮಂಜರ್ಲಾ ಗ್ರಾಮದ ದಾದಾಪೀರ್ ಹಾಗೂ ಸಂಗಡಿಗರಿಂದ ತತ್ವಪದಗಳನ್ನು ಕೇಳುವಿರಿ. 7:45 ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಲಿಂಗಸೂಗೂರು ತಾಲೂಕಿನ ಅಮೀನ್ಗಡ ಗ್ರಾಮದ ಹನುಮಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. 9:15 ಪ್ರಚಲಿತ ವಿದ್ಯಮಾನಗಳು ಬೆಂಗಳೂರು ಕೇಂದ್ರದಿಂದ. 9:30 ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಹಾಕಿ ಕ್ರೀಡಾಪಟು ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತ ಮೊಹಮ್ಮದ್ ರಹೀಲ್ ಮೌಸಿನ್ ಅವರೊಂದಿಗೆ ಸಂದರ್ಶನ ಬೆಂಗಳೂರು ಕೇಂದ್ರದಿಂದ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇವು ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:05 ಆಗುತ್ತಲಿದೆ. ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದಿಂದ.
1: ದಿ ನ್ಯೂಸ್ ರೆಡ್ ಬೈ ಶಗುನ್ ಚೋಪ್ರಾ. National security advisers and senior security officials from the BRICS nations called for stronger cooperation to address a widening range of global security challenges, including terrorism, cyber threats, during a high-level meeting hosted by India in the national capital. The 16th BRICS National Security Advisers meeting, held under India's chairship of the grouping, led by India's NSA Ajit Doval, brought together top security representatives from member countries to discuss both traditional and emerging threats confronting the international community. According to India's Ministry of External Affairs, the discussions focused on evolving security risks that increasingly transcend national borders. Prime Minister Narendra Modi received a telephone call from the Emir of Qatar, Sheikh Tamim bin Hamad Al Thani. He expressed condolences over the loss of lives of Indian nationals in the accident at Ras Lufan Industrial City in Qatar on Sunday and conveyed his wishes for the speedy recovery of those injured. Mr. Modi thanked the Qatari leader for his words of sympathy for the affected families and appreciated the prompt medical assistance extended to the injured. The two leaders also reaffirmed their commitment to ensuring the well-being and safety of their citizens and reiterated their solidarity and support for each other.

0: ಇದುವರೆಗೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:30. ಈಗ ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಮುಂದಿನ ಕಾರ್ಯಕ್ರಮ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ.
2: ರಾಷ್ಟ್ರೀಯತೆ, ವಾಸಸ್ಥಳ, ಲಿಂಗ, ರಾಷ್ಟ್ರೀಯ ಅಥವಾ ಜನಾಂಗೀಯ ಮೂಲ, ಬಣ್ಣ, ಧರ್ಮ, ಭಾಷೆ ಅಥವಾ ಯಾವುದೇ ಇತರ ಸ್ಥಾನಮಾನಗಳನ್ನು ಲೆಕ್ಕಿಸದೆ ಎಲ್ಲ ಮಾನವರು ಸ್ವತಂತ್ರವಾಗಿಯೇ ಜನಿಸುತ್ತಾರೆ ಮತ್ತು ಘನತೆ, ಗೌರವ ಹಾಗೂ ಹಕ್ಕುಗಳಲ್ಲಿ ಸಮಾನರು ಎಂದು ವಿಶ್ವಸಂಸ್ಥೆ ಘೋಷಿಸಿದೆ. ಈ ಘೋಷಣೆಯು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನುಗಳ ಅಭಿವೃದ್ಧಿಗೆ ಸ್ಫೂರ್ತಿ ನೀಡಿದ್ದಲ್ಲದೆ ಮಸೂದೆಯ ಮೊದಲ ಹೆಜ್ಜೆಯಾಗಿದೆ. ಜಗತ್ತಿನ ಬಹುತೇಕ ದೇಶ ಭಾಷೆಗಳ ಆಡಳಿತಾತ್ಮಕ ಕಾನೂನುಗಳಲ್ಲಿ ಮಾನವ ಹಕ್ಕುಗಳು ಮತ್ತು ಅವುಗಳ ಸಂರಕ್ಷಣೆಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಹಾಗಾಗಿ ಇಂದು ವಿಶ್ವದಲ್ಲಿ ಮಾನವ, ಮಾನವೀಯತೆ ಅಥವಾ ಮಾನವತೆ, ಮಾನವ ಕಲ್ಯಾಣ, ಮಾನವ ಧರ್ಮ, ಮಾನವತಾವಾದ, ಮಾನವತಾವಾದಿಗಳು, ಮಾನವೀಕರಣ, ಸೈದ್ಧಾಂತಿಕ ಪರಿಕಲ್ಪನೆಗಳು, ಇವು ಭಾರತವೂ ಸೇರಿದಂತೆ ಜಗತ್ತಿನ ಮಾನವಿಕ ಶಾಸ್ತ್ರಜ್ಞರಲ್ಲಿ ಮತ್ತು ಜಗತ್ತಿನಾದ್ಯಂತ ಸಂಶೋಧನಾತ್ಮಕ ಅಧ್ಯಯನದ ವಿಷಯಗಳಾಗಿವೆ. ಕಸವರಮೆಂಬುದು ನೆರೆ ಸೈರಿಸಲಾರ್ಪಡೆ ಪರವಿಚಾರಮಂ ಪರಧರ್ಮಮಂ ಎಂದು ಕನ್ನಡದ ಆದಿಕವಿ ಪಂಪ ಹೇಳಿದ್ದಿದೆ. ಇದರರ್ಥ ಯಾವುದೇ ಮತಧರ್ಮಗಳ ಸಾಂಸ್ಥಿಕ ಹಿತಾಸಕ್ತಿಗಳನ್ನು ಮೀರಿದ ಗುಣಗಳೇ ನಿಜವಾದ ಧರ್ಮ, ಅದುವೇ ಮಾನವ ಧರ್ಮ, ಅದುವೇ ಮಾನವೀಯತೆ ಎಂದರ್ಥ. ಸಾಂಸ್ಥಿಕ ಮತಧರ್ಮಗಳಲ್ಲಿ ಮುಖ್ಯವಾಗಿ ಎರಡು ಭಾಗಗಳಿರುತ್ತವೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕಿದೆ. ಮೊದಲನೆಯದು ಆಚರಣೆಗೆ ಸಂಬಂಧಿಸಿದ ವಿಧಿವಿಧಾನಗಳು. ಇವು ವ್ಯಕ್ತಿ, ಕುಟುಂಬ ಮತ್ತು ಆಯಾ ಧಾರ್ಮಿಕ ಸಮಾಜಕ್ಕೆ ಸಂಬಂಧಿಸಿರುತ್ತವೆ. ಹಾಗೆಯೇ ಇವು ಧರ್ಮದ ಸಂಕೇತಗಳು ಮಾತ್ರ. ಎರಡನೆಯ ಭಾಗವಾಗಿ ಜೀವನ ಮೌಲ್ಯಗಳಿರುತ್ತವೆ. ಈ ಮೌಲ್ಯಗಳು ಮಾನವಲೋಕ, ಜೀವಲೋಕ, ನಿಸರ್ಗ ಹಾಗೂ ಅನಂತ ವಿಶ್ವಕ್ಕೆ, ಆ ಮೂಲಕ ವಿಶ್ವ

0: ಮೌಲ್ಯಗಳನ್ನು ಒಳಗೊಂಡಿರುವ ಮಾನವ ಸಂಬಂಧಗಳನ್ನು ಇಡಿಯಾಗಿ ನೋಡುವ ದೃಷ್ಟಿಕೋನಗಳಿಂದ ಪರಿಪಕ್ವಗೊಂಡಿರುತ್ತವೆ. ಇಲ್ಲಿ ಯಾರಿಗೆ ಯಾರೂ ಅನ್ಯರಲ್ಲ. ಎಲ್ಲರನ್ನೂ ಇವನಮ್ಮವ ಇವನೆಮ್ಮವನೆಂಬ ಪರಿಭಾವನೆಗಳಿಗೆ ಪ್ರಥಮ ಆದ್ಯತೆಗಳಿರುತ್ತವೆ. ಎಲ್ಲರನ್ನೂ ಒಳಗೊಂಡ ಮಾನವೀಯ ಸಂಬಂಧಗಳಿಗೆ ಪ್ರಾಶಸ್ತ್ಯವಿರುತ್ತವೆ. ಮನುಷ್ಯರ ಬದುಕಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅವಶ್ಯಕವಿದೆ. ಹಾಗಾಗಿ ಮತಧರ್ಮಗಳಲ್ಲಿ ಆಯಾ ಕಾಲಮಾನಗಳಿಗೆ ತಕ್ಕಂತೆ ಸಂಕುಚಿತವಾಗಿ ಹೇಳಲಾಗಿರುವ ಧರ್ಮ ವಿಸ್ತರಣೀಕರಣ ಚಿಂತನೆಗಳಿಗಿಂತ ಎಲ್ಲರೊಳಗೆ ಒಂದಾಗಿ ಬಾಳುವ ಮೌಲಿಕ ಚಿಂತನೆಗಳತ್ತ ಗಮನ ಹರಿಸಬೇಕಿದೆ. ವಾಸ್ತವದಲ್ಲಿ ಭಾರತವು ವಿಶ್ವ ಮಾನವ ಧರ್ಮದ ಜನನಿ. ಇಲ್ಲಿನ ಆಧ್ಯಾತ್ಮ ತತ್ವಗಳ ಅನುಸರಣೆಗಳಲ್ಲಿ ಸರ್ವರ ಆತ್ಮೋನ್ನತಿಗೆ ಪ್ರಥಮ ಮತ್ತು ಏಕಮೇವ ಪ್ರಾಶಸ್ತ್ಯಗಳಿವೆ. ಹಾಗಾಗಿ ಭಾರತ ಜನ್ಯ ಮತಧರ್ಮ ಜ್ಞಾನ ಮೀಮಾಂಸೆಗಳಲ್ಲಿ ವಿಶ್ವ ಕಲ್ಯಾಣಕರ ಚಿಂತನೆಗಳಿವೆ. ಅಹಿಂಸಾತ್ಮಕ ವಿಶ್ವಶಾಂತ ಮನೋಧರ್ಮದ ತತ್ವಗಳಿವೆ. ವಿಶ್ವಾತ್ಮಕ ಸತ್ಯ ದರ್ಶನದ ತಾತ್ವಿಕ ಆಯಾಮಗಳಿವೆ, ಸಿದ್ಧಾಂತಗಳಿವೆ. ವೇದೋಪನಿಷತ್ತುಗಳ ಕಾಲದಿಂದಲೂ ಮಾನವತೆಗೆ ಧಕ್ಕೆಯಾದ ಕಾಲಗಳಲ್ಲಿ ಅದನ್ನು ವಿರೋಧಿಸುವ ಮತ್ತು ಸರಿಪಡಿಸಿಕೊಳ್ಳುವ ಅವಕಾಶಗಳು ಭಾರತದಲ್ಲಿ ನಿಚ್ಚಳವಾಗಿ ಬೆಳವಣಿಗೆ ಕಂಡಿವೆ. ಹಾಗಾಗಿ ಕರ್ಮಾಚರಣೆ ಕೇಂದ್ರಿತ ವೈದಿಕ ಪರಿಕಲ್ಪನೆಗಳಿಗಿಂತ ಆಧ್ಯಾತ್ಮ ಕೇಂದ್ರಿತ ಜ್ಞಾನ ಪರಂಪರೆಯ ಉಪನಿಷತ್ತುಗಳಿಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಇದೇ ಕಾರಣಗಳಿಗಾಗಿ ಷಡ್ದರ್ಶನಗಳು, ಬೌದ್ಧ ಜೈನದಂತಹ ಅಹಿಂಸಾಪರ ಚಿಂತನೆಗಳು, ಶಿವಶರಣರ ಕ್ರಾಂತ ವಿಚಾರಗಳು, ದಾಸವರೆಣ್ಯರ ಭಕ್ತಿ ತತ್ವಗಳು, ತತ್ವಪದಕಾರರ ಜೀವನ ಸಮನ್ವಯ ದೃಷ್ಟಿಕೋನಗಳು ಮೇಲ್ಮೆಗೆ ಬಂದಿದ್ದು ಮಾನವೀಯತೆಯ ನಿಲುವುಗಳನ್ನು ಗಟ್ಟಿಗೊಳಿಸಿವೆ.
1: ಇದುವರೆಗೆ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಆಲಿಸಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ.

ಸಮಯ 6:35. ಈಗ ದೇಶಭಕ್ತಿ ಗೀತೆ ಅಮೃತ ಸೋಮೇಶ್ವರ ಅವರ ರಚನೆ ಸಮೂಹಗಾನದಲ್ಲಿ ಕೇಳೋಣ.

ಕೇಳುಗರೆ, ಈ ಬೆಳಿಗ್ಗೆ 8:30 ದಿನಾಂಕ 26/2026 ರಾಯಚೂರಿನ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ನಡೆದ ಅಖಿಲ ಭಾರತ ಸಾಹಿತ್ಯ ಪರಿಷತ್ತು, ಮೈಸೂರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಕದಳಿ ಮಹಿಳಾ ವೇದಿಕೆ ಜಿಲ್ಲಾ ಪ್ರಥಮ ಕದಳಿ ಮಹಿಳಾ ಸಮ್ಮೇಳನ 2026 ಪ್ರಾಯೋಜಿತ ಕಾರ್ಯಕ್ರಮದ ಬಾನುಲಿ ವರದಿಯನ್ನು ಕೇಳುವಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು, ಮೈಸೂರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಕದಳಿ ಮಹಿಳಾ ವೇದಿಕೆ ರಾಯಚೂರು. ಪ್ರಸ್ತುತಿ ಬಿ ನರಸಿಂಹಲು, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:40. ಈಗ ರೈತರಿಗೆ ಸಲಹೆ, ಅಮರೀಶ್ ಆಶಿಹಾಳ್ ಅವರಿಂದ.

ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಹೆಚ್ಚಾಗಿದೆ. ಇದರಿಂದಾಗಿ ರೈತ ಬಾಂಧವರಿಗೆ ರಾಸಾಯನಿಕ ಗೊಬ್ಬರಗಳ ಬಳಕೆಗೆ ಹೆಚ್ಚಿನ ವೆಚ್ಚವಾಗುತ್ತಿದೆ. ಮುಖ್ಯವಾಗಿ ನಿವ್ವಳ ಆದಾಯವೂ ಕೂಡ ಕಡಿಮೆಯಾಗುತ್ತಿದೆ. ಆದುದರಿಂದ ರಾಸಾಯನಿಕ ಗೊಬ್ಬರಗಳ ಬಳಕೆಗೆ ಒಂದು ಪರ್ಯಾಯವಾಗಿ ನಮ್ಮಲ್ಲೇ ಇರುವಂತಹ ಒಂದು ಸಸ್ಯದ ಅವಶೇಷಗಳನ್ನು ಅಥವಾ ಸಂಯುಕ್ತ ರಸಗೊಬ್ಬರಗಳನ್ನು, ಎರೆಹುಳು ಗೊಬ್ಬರಗಳನ್ನು ಅಥವಾ ಕಾಂಪೋಸ್ಟ್ ತಿಪ್ಪೆ ಗೊಬ್ಬರವನ್ನು ಹೆಚ್ಚಾಗಿ ಬಳಸಲೇಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ಈ ನಿಟ್ಟಿನಲ್ಲಿ ಸಸ್ಯಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ 17 ಪೋಷಕಾಂಶಗಳ ಅಗತ್ಯತೆ ಇರುತ್ತದೆ. ಇವುಗಳಲ್ಲಿ ಇಂಗಾಲ, ಜಲಜನಕ ಮತ್ತು ಆಮ್ಲಜನಕವು ಕೂಡ ಸ್ವಾಭಾವಿಕವಾಗಿ ಪ್ರಕೃತಿಯಲ್ಲಿ ದೊರೆಯುತ್ತಿದ್ದು ಗಾಳಿ ಮತ್ತು ನೀರಿನ ಮೂಲಕವೂ ಕೂಡ ಸಸ್ಯಗಳಿಗೆ ಲಭ್ಯವಾಗುತ್ತಿದೆ. ಉಳಿದ 14 ಪೋಷಕಾಂಶಗಳಲ್ಲಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಿದ್ದು ಇವುಗಳನ್ನು ಪ್ರಧಾನ ಪೋಷಕಾಂಶಗಳೆಂದು ಕರೆಯಲಾಗುತ್ತದೆ. ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಗಂಧಕ, ಕಬ್ಬಿಣ, ಜಿಂಕ್, ಬೋರಾನ್, ತಾಮ್ರ, ಮ್ಯಾಂಗನೀಸ್, ಮಾಲ್ಬಿಡನಮ್, ಕ್ಲೋರಿನ್ ಮತ್ತು ನಿಕ್ಕಲ್ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿದ್ದು ಇವುಗಳನ್ನು ಲಘು ಪೋಷಕಾಂಶಗಳೆಂದು ಕೂಡ ಕರೆಯಲಾಗ್ತದೆ. ರೈತ ಬಾಂಧವರು ಇವುಗಳಲ್ಲಿ ಯಾವುದೇ ಪೋಷಕಾಂಶದ ಕೊರತೆಯಾದರೂ ಕೂಡ ಸಸ್ಯಗಳ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಯ ಮೇಲೆ ಹೆಚ್ಚಿನ ಪರಿಣಾಮ ಬೀರಿ ಕಡಿಮೆ ಇಳುವರಿಯಾಗ್ತದೆ ಅಥವಾ ಇಳುವರಿಯಲ್ಲಿ ಕುಂಠಿತವು ಕೂಡ ಕಾಣಬಹುದು. ಪ್ರಧಾನ ಪೋಷಕಾಂಶಗಳು ಮತ್ತು ಲಘು ಪೋಷಕಾಂಶಗಳಿಗೆ ಭೂಮಿಯೇ ಮುಖ್ಯ ಆಧಾರ. ಮಣ್ಣಿನಿಂದಲೇ ಎಲ್ಲ ಪೋಷಕಾಂಶಗಳು ಬೆಳೆಗಳಿಗೆ ಬೇಕಾದ ಪ್ರಮಾಣದಲ್ಲಿ ದೊರೆಯುವುದಿಲ್ಲವಾದುದರಿಂದ ಬಾಹ್ಯವಾಗಿ ನೀಡುವ ಅನಿವಾರ್ಯತೆ ನಮಗಿದೆ. ಅಂದರೆ ಬೇರೆ ರೂಪದಲ್ಲಿ ಮಣ್ಣಿಗೆ ಸೇರಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡೆದು ಅಧಿಕ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ರೈತ ಬಾಂಧವರು ಪ್ರಯತ್ನವನ್ನು

0: ಮಾಡ್ತಾಯಿದ್ದಾರೆ. ಮುಖ್ಯವಾಗಿ ಬೆಳೆಗಳಿಗೆ ಬೇಕಾಗುವ ಈ ಬಾಹ್ಯ ಪೋಷಕಾಂಶಗಳನ್ನು ಸಾವಯವ ಗೊಬ್ಬರಗಳಾದಂತಹ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಹಿಂಡಿ ಇತ್ಯಾದಿ ಮತ್ತು ರಸಗೊಬ್ಬರಗಳಿಂದ ಒದಗಿಸಬೇಕಾಗಿದ್ದು, ರಸಗೊಬ್ಬರಗಳಲ್ಲಿ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ನೇರವಾಗಿ ದೊರೆಯುವ ರೂಪದಲ್ಲಿದ್ದು ಅವುಗಳ ಬಳಕೆಯೂ ಕೂಡ ಅತ್ಯಗತ್ಯವಾಗಿ ಇರ್ತದೆ. ರೈತರು ಕೇವಲ ಒಂದು ಅಥವಾ ಎರಡು ಪೋಷಕಾಂಶಗಳನ್ನು ಒದಗಿಸುವ ಯೂರಿಯಾ ಹಾಗೂ DAPಯನ್ನೇ ಹೆಚ್ಚಾಗಿ ಬಳಕೆ ಮಾಡಲಾಗ್ತದೆ. ಆದುದರಿಂದ ರೈತ ಬಾಂಧವರು ತಮ್ಮ ಬೆಳೆಗಳಿಗೆ ಕೇವಲ DAP ಅಥವಾ ಯೂರಿಯಾವನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಕೊಂಡುಕೊಳ್ಳುತ್ತಿರುವುದು, ಅದಕ್ಕೆ ಹೆಚ್ಚಿನ ಬೆಲೆಯನ್ನು ಕೂಡ ನೀಡುತ್ತಿರುವುದು ಇತ್ತೀಚಿನ ದಿನಗಳಲ್ಲಿ ಕಂಡುಬರ್ತಾ ಇದೆ. ಇವುಗಳಲ್ಲಿ ಸಾರಜನಕ ಮತ್ತು ರಂಜಕದ ಅಂಶ ಮಾತ್ರ ಇರ್ತದೆ. ಆದರೆ ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿ ನೀಡಿ ಕಾಳಿನ ತೂಕವನ್ನು ಹೆಚ್ಚಿಸಲು ಅತ್ಯಂತ ಅವಶ್ಯಕವಾಗಿರುವಂತಹ ಪೊಟ್ಯಾಶ್ ಲಭ್ಯವಿರುವುದಿಲ್ಲ. ಮಾರುಕಟ್ಟೆಯಲ್ಲಿ ವಿವಿಧ ಶ್ರೇಣಿಯ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಉಳ್ಳ ಬಹಳಷ್ಟು ರಸಗೊಬ್ಬರಗಳು ಲಭ್ಯವಿದ್ದು, ಶಿಫಾರಸಿನಂತೆ ವಿವಿಧ ರಸಗೊಬ್ಬರಗಳು ಸಂಯೋಜನೆಯಲ್ಲಿ ರೈತ ಬಾಂಧವರು ಬಳಸಬಹುದಾಗಿದೆ. ಇನ್ನು ಶಿಫಾರಸಿನಂತೆ ಬೆಳೆಗಳಿಗೆ ಸಾರಜನಕ, ರಂಜಕ, ಪೊಟ್ಯಾಶ್ ರಸಗೊಬ್ಬರಗಳನ್ನು 4:2:1 ಅನುಪಾತದಲ್ಲಿ ಬಳಸಬೇಕಾಗ್ತದೆ. ಆದರೆ ಪ್ರಸ್ತುತ ರೈತರು ಯಥೇಚ್ಛವಾಗಿ ಬಳಸುತ್ತಿರುವ ಸದರಿ ರಸಗೊಬ್ಬರಗಳ ಅನುಪಾತವು ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ 17:7:1 ಆಗಿರ್ತದೆ. ಇದನ್ನು ಸಮತೋಲನ ರಸಗೊಬ್ಬರಗಳ ಬಳಕೆಗೆ ಉತ್ತೇಜಿಸಿ ಸಂಯುಕ್ತ ರಸಗೊಬ್ಬರಗಳನ್ನು ಬಳಸುವುದರಿಂದ ಸರಿದೂಗಿಸಬಹುದಾಗಿದೆ. ಅಲ್ಲದೆ ರೈತ ಬಾಂಧವರು ರಸಗೊಬ್ಬರಗಳನ್ನು ಕೇವಲ ಒಂದೇ ಸಂಸ್ಥೆಯ ಅಥವಾ ಒಂದೇ ರಸಗೊಬ್ಬರಕ್ಕೆ ಆದ್ಯತೆ ನೀಡದೆ DAP ರಸಗೊಬ್ಬರಕ್ಕೆ ಪರ್ಯಾಯವಾಗಿ ಗಂಧಕ ಒದಗಿಸುವ 20:20:13 ಹಾಗೂ ಇತರೆ ಸಂಯುಕ್ತ ರಸಗೊಬ್ಬರಗಳಾದಂತಹ 15:15:15, 10:26:26, 12:36:16, 22:22:11, 14:35:14, 14:28:14, 19:19:19, 20:10:10 ಇತ್ಯಾದಿ ರಸಗೊಬ್ಬರಗಳನ್ನು ಸಹ ರೈತ ಬಾಂಧವರು ಬಳಸಬೇಕಾಗಿದೆ. ಆದುದರಿಂದ ರೈತ ಬಾಂಧವರು ಕೇವಲ DAP ರಸಗೊಬ್ಬರಕ್ಕೆ ಜೋತು ಬೀಳದೆ ನಮ್ಮಲ್ಲಿರುವಂತಹ ಸಂಯುಕ್ತ ರಸಗೊಬ್ಬರಗಳನ್ನು, ಮುಖ್ಯವಾಗಿ ನಮ್ಮಲ್ಲಿರುವಂತಹ ಸಾವಯವ ಗೊಬ್ಬರ ಆಗಿರಬಹುದು, ಎರೆಹುಳು ಗೊಬ್ಬರ ಆಗಿರಬಹುದು, ಹಿಂಡಿಯಾಗಿರಬಹುದು, ಜೊತೆಗೆ ಕಾಂಪೋಸ್ಟ್ ಗೊಬ್ಬರವನ್ನು ಅಥವಾ ನಮ್ಮಲ್ಲಿರುವಂತಹ ಸಸ್ಯದ ಅವಶೇಷಗಳನ್ನು ಬಳಸಿ ಕೃಷಿಯಲ್ಲಿ ಕಡಿಮೆ ವೆಚ್ಚದ ಪೋಷಕಾಂಶಗಳನ್ನು ಭೂಮಿಗೆ ನೀಡುವುದರಿಂದ ಸಮತೋಲನ ಪೋಷಕಾಂಶಗಳನ್ನು ನೀಡಲಿಕ್ಕೆ ಆಗ್ತದೆ. ಆದ್ದರಿಂದ ರೈತ ಬಾಂಧವರು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬೇಕಾಗಿರುವಂತಹ ಸಂಯುಕ್ತ ಪೋಷಕಾಂಶಗಳ ಕಡೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿದೆ.
1: ಇದುವರೆಗೆ ಅಮರೀಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:45. ಈಗ ಜನಪದ ಗೀತೆಗಳ ಕಾರ್ಯಕ್ರಮ ಹೆಚ್ ಕೃಷ್ಣಯ್ಯ ಮತ್ತು ಸಂಗಡಿಗರಿಂದ ಕೇಳೋಣ.
2: ಕುಂತ ನಿಂತ ಸಭದಾಗ ಕೂಡಿದಂತ ಮಂದ್ಯಾಗ ಕೈ

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ. ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ. ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ನಾಳೆ ತುಂಗಭದ್ರಾ ಜಲಾಶಯದ ಹೊಸ ಗೇಟ್ಗಳ ಲೋಕಾರ್ಪಣೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಡಾ ಜಿ ಪರಮೇಶ್ವರ್. ಮುಂಗಾರು ಮಳೆ ಎದುರಿಸಲು ಸಕಲ ಸಿದ್ದತೆ ಕೈಗೊಳ್ಳುವಂತೆ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ, ಪಾಲುದಾರರ ಕಾರ್ಯಾಗಾರದಲ್ಲಿ 50ಕ್ಕೂ ಹೆಚ್ಚು ಉನ್ನತ ಪ್ರತಿನಿಧಿಗಳು ಭಾಗಿ. ಈಗ ವಾರ್ತೆಗಳ ವಿವರ. ಕಳೆದ ವರ್ಷ ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕೊಚ್ಚಿ ಹೋದ ವೇಳೆ ಕೇವಲ 6 ದಿನಗಳಲ್ಲಿ ಹೊಸ ಗೇಟ್ ಅಳವಡಿಸಿ ಜಲಾಶಯದಿಂದ ನೀರು ಪೋಲಾಗದಂತೆ ತಡೆದು ರಾಜ್ಯ ಸರ್ಕಾರ ರೈತರ ಹಿತ ಕಾಪಾಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ನಾಳೆ ಕೇಂದ್ರ ಸಚಿವ ಸಿಆರ್ ಪಾಟೀಲ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹಾಗೂ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಯವರ ಜೊತೆಗೂಡಿ ಹೊಸ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಾಗುವುದು. ಲಕ್ಷಾಂತರ ರೈತರ ಜಮೀನುಗಳಿಗೆ ನೀರಿನ ಆಸರೆಯಾಗಿರುವ, ಕೋಟ್ಯಾಂತರ ಜೀವಗಳಿಗೆ ಜೀವಜಲ ಉಣಿಸುತ್ತಿರುವ ತುಂಗಭದ್ರಾ ಜಲಾಶಯವನ್ನು ಸುಸ್ಥಿತಿಯಲ್ಲಿಟ್ಟು ಮುಂದಿನ ತಲೆಮಾರುಗಳಿಗೂ ಅದರ ಲಾಭ ಲಭಿಸುವಂತೆ ಮಾಡುವುದು ತಮ್ಮ ಕರ್ತವ್ಯವಾಗಿದೆ ಎಂದಿದ್ದಾರೆ.
1: ಎಲ್ಲ ನಮ್ಮ ತುಂಗಭದ್ರಾ ಅಣೆಕಟ್ಟಿನ ರೈತರಿಗೆ, ಕರ್ನಾಟಕ ರಾಜ್ಯದ ಎಲ್ಲ ರೈತ ಬಂಧುಗಳಿಗೆ ಒಂದು ಸಂಭ್ರಮ ಆಚರಣೆಯ ಪವಿತ್ರವಾದಂತಹ ದಿನ. ಕಳೆದ ವರ್ಷ 19ನೇ ಗೇಟು ಹಾರಿಹೋದಾಗ ಕೇವಲ 6 ದಿನದಲ್ಲೇ ಮತ್ತೆ ಅಳವಡಿಸಿ ದಾಖಲೆಯನ್ನ ನಿರ್ಮಾಣವನ್ನು ಮಾಡಿದೆ. ಎಲ್ಲ 33 ಗೇಟ್ಗಳನ್ನ ಈಗಾಗಲೇ ಮತ್ತೆ ಹೊಸ ಗೇಟ್ಗಳನ್ನ ಅಳವಡಿಸಿದ್ದೇವೆ. ಇದೇ 25ನೇ ತಾರೀಕು ಜೂನ್ ರಂದು ಕೇಂದ್ರ ಸಚಿವರಂತ ಸಿಆರ್ ಪಾಟೀಲ್ ರವರು ಈ ಸಂಭ್ರಮ ಆಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನನ್ನ ಜೊತೆಯಲ್ಲಿ ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ಮುಖ್ಯಮಂತ್ರಿಗಳಂತ ಚಂದ್ರಬಾಬು ನಾಯ್ಡು ಅವರು ಮತ್ತು ರೇವಂತ್ ರೆಡ್ಡಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಭಾರತದ ನೀರಾವರಿ ಯೋಜನೆಯಲ್ಲಿ ಇದೊಂದು ಐತಿಹಾಸಿಕವಾದಂತಹ ಒಂದು ಅಧ್ಯಾಯ. ರೈತರ ಬದುಕನ್ನ ಹೊಸ ರೂಪವನ್ನ ಗಳಿಸಲಿಕ್ಕೆ ತಾವೆಲ್ಲ

0: ಶುಭವನ್ನು ಕೊಡಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ.
1: ವಿಶ್ವದ ಅತ್ಯಂತ ಕುಟುಂಬ ಸ್ನೇಹಿ ವಿಮಾನ ನಿಲ್ದಾಣಗಳ ಪೈಕಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವು ಮೂರನೆಯ ಸ್ಥಾನ ಪಡೆದಿರುವುದು ನಾಡಿನ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಬೆಂಗಳೂರು ಏರ್ಪೋರ್ಟ್ ಕುಟುಂಬ ಸಹಿತ ಪ್ರಯಾಣಿಸುವವರಿಗೆ ಸೂಕ್ತ ವಿಮಾನ ನಿಲ್ದಾಣ ಎಂದು ಗುರುತಿಸಲ್ಪಟ್ಟಿದ್ದು, ಇಲ್ಲಿನ ಶಿಶುಪಾಲನಾ ಸೌಲಭ್ಯಗಳು, ಮಕ್ಕಳಿಗಾಗಿ ವಿಶೇಷ ಪ್ಲೇಝೋನ್ಗಳು, ವಿಶಾಲ ಟರ್ಮಿನಲ್ಗಳು ಸೇರಿದಂತೆ ವಿಶ್ವದರ್ಜೆಯ ಮೂಲಭೂತ ಸೌಕರ್ಯಗಳು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆಯುತ್ತಿವೆ. ವಿಮಾನ ಪ್ರಯಾಣಿಕರಿಗೆ ಸುಸಜ್ಜಿತ ಮೂಲ ಸೌಕರ್ಯ ಒದಗಿಸುವ ನಿಟ್ಟನಲ್ಲಿ ಹಾಗೂ ಉಲ್ಲಾಸಭರಿತ ಪ್ರಯಾಣದ ಅನುಭವ ನೀಡುವ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಮೊದಲ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿರುವ ರಾಜ್ಯ ಸರ್ಕಾರವು ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಒಲಿಂಪಿಕ್, ಪ್ಯಾರಾಲಿಂಪಿಕ್, ಏಷ್ಯನ್ ಗೇಮ್ಸ್, ಏಷ್ಯನ್ ಪ್ಯಾರಾಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟಗಳಲ್ಲಿ ಪದಕ ವಿಜೇತ ಸಾಧಕ ಕ್ರೀಡಾಪಟುಗಳಿಗೆ ರಾಜ್ಯ ಸರ್ಕಾರದ ಇಲಾಖೆಗಳಲ್ಲಿ ಗುಂಪು ಎ, ಬಿ ಮತ್ತು ಇತರೆ ಹುದ್ದೆಗಳಿಗೆ ವಿಶೇಷ ನೇಮಕಾತಿ ನೀಡಲಾಗಿದೆ. ಈ ಮೂಲಕ ಸಾಧಕ ಕ್ರೀಡಾಪಟುಗಳಿಗೆ ಉದ್ಯೋಗ ಒದಗಿಸಲು ತಮ್ಮ ಸರ್ಕಾರ ಬದ್ದವಾಗಿದೆ. ಮುಂದಿನ ಒಲಿಂಪಿಕ್ನಲ್ಲಿ ವೃತ್ತಿಪರ ತರಬೇತಿ ಪಡೆಯಲು ವಾರ್ಷಿಕ ತಲಾ 10 ಲಕ್ಷ ರೂಪಾಯಿ ಸಹಾಯಧನ ನೀಡುವ ಕಾರ್ಯಕ್ರಮದಡಿ ಒಟ್ಟು 60 ಕ್ರೀಡಾಪಟುಗಳಿಗೆ 6 ಕೋಟಿ ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತಿದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಮಳೆಗಾಲದ ಸಂದರ್ಭದಲ್ಲಿ ರೈತರು, ಸಾರ್ವಜನಿಕರು ಹಾಗೂ ಗ್ರಾಮೀಣ ಪ್ರದೇಶದ ಜನರಿಗೆ ತ್ವರಿತ ನೆರವು ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು. ಸ್ಥಳೀಯ ಮಟ್ಟದಲ್ಲಿ ನಿರಂತರ ಸಂಪರ್ಕದಲ್ಲಿದ್ದು ತುರ್ತು ಪರಿಸ್ಥಿತಿಗೆ ತಕ್ಷಣ ಸ್ಪಂದಿಸಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಕರ್ಯ ಅಭಿವೃದ್ದಿ ಖಾತೆ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮುಂಗಾರು ಮಳೆಯ ಅವಧಿಯಲ್ಲಿ ಸಂಭವಿಸಬಹುದಾದ ಪ್ರಕೃತಿ ವಿಕೋಪಗಳನ್ನು ಸಮರ್ಥವಾಗಿ ಎದುರಿಸುವ ನಿಟ್ಟನಲ್ಲಿ ವಿಜಯಪುರದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು. ಮಳೆಗಾಲದಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದರು. ರಕ್ಷಣಾ ವಲಯದಲ್ಲಿ ಆಮದನ್ನು ಕಡಿಮೆ ಮಾಡಿಕೊಳ್ಳುವ ಮಹತ್ವಾಕಾಂಕ್ಷೆಯುಳ್ಳ ರಕ್ಷಣಾ ವಲಯದ ಉತ್ಪಾದನೆಯಲ್ಲಿ ಭಾರತದ ಆತ್ಮನಿರ್ಭರತೆ ಯೋಜನೆಗೆ ಸಂಬಂಧಿಸಿದ ಮಹತ್ವದ ಕಾರ್ಯಾಗಾರ ಬೆಂಗಳೂರಿನಲ್ಲಿ ನಡೆಯಿತು. ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಐಟಿ ಇಲಾಖೆಯ ಕಾರ್ಯದರ್ಶಿ ಡಾ ಎನ್ ಮಂಜುಳಾ, ದೂರದೃಷ್ಟಿಯುಳ್ಳ ಈ ಯೋಜನೆಯು ರಕ್ಷಣಾ ವಲಯದ ಉತ್ಪಾದನೆಯಲ್ಲಿ ಭಾರತವನ್ನು ಸ್ವಾವಲಂಬಿಯನ್ನಾಗಿ ಮಾಡುವ ಗುರಿ ಹೊಂದಿದೆ ಎಂದರು. ರಾಜ್ಯವು ರಕ್ಷಣೆ ವಲಯಗಳಲ್ಲಿ ಅಗ್ರಸ್ಥಾನದಲ್ಲಿರುವುದರಿಂದ ಇದಕ್ಕೆ ಅಗತ್ಯವಿರುವ ನೀತಿಯನ್ನು ರೂಪಿಸುವ ಹೊಣೆಗಾರಿಕೆಯ ನೇತೃತ್ವವನ್ನು ಕರ್ನಾಟಕಕ್ಕೆ ವಹಿಸಲಾಗಿದೆ. ನಾವು ವಸ್ತುಸ್ಥಿತಿಯನ್ನು ಅಧ್ಯಯನ ಮಾಡಿ ಸಮಗ್ರ ವರದಿ ಸಿದ್ದಪಡಿಸಿಕೊಡಲಿದ್ದೇವೆ. ಜೊತೆಗೆ ರಾಷ್ಟಮಟ್ಟದಲ್ಲೂ ಇಂತಹ ಕಾರ್ಯಾಗಾರಗಳನ್ನು ಆಯೋಜಿಸಲಾಗುವುದು ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬರುವ June 28 ಭಾನುವಾರ ಬೆಳಗ್ಗೆ 8 ರಿಂದ ಸಂಜೆ 5 ಗಂಟೆಯವರೆಗೆ 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಹನಿ ಹಾಕಿಸಿ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮನವಿ ಮಾಡಿದೆ. ಪ್ರತಿ ಹನಿ ಅವಶ್ಯ, ಪ್ರತಿ ಮಗು ಅಮೂಲ್ಯ. ಬನ್ನಿ ಎಲ್ಲರೂ ಕೈಜೋಡಿಸಿ ಪೋಲಿಯೋ ಮುಕ್ತ ಭಾರತವನ್ನಾಗಿ ಮುಂದುವರಿಸೋಣ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದೆ. ವಿಜಯನಗರ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ 129,680 ಮಕ್ಕಳಿದ್ದು ಈ ತಿಂಗಳ 28 ರಿಂದ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ಆಯೋಜಿಸಲಾಗುತ್ತಿದೆ ಎಂದು ಜಿಲ್ಲಾ ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಜಂಬಯ್ಯ ತಿಳಿಸಿದ್ದಾರೆ. ಪೋಲಿಯೋ ಹನಿ ನೀಡಿಕೆಗಾಗಿ ಒಟ್ಟು 973 ತಂಡಗಳನ್ನು ರಚಿಸಲಾಗಿದೆ. 2,176 ಲಸಿಕೆದಾರರಿದ್ದು 1,033 ಬೂತ್ಗಳಲ್ಲಿ ಲಸಿಕೆ ನೀಡಲಾಗುವುದು ಎಂದು ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
5: ಇದೇ ತಿಂಗಳು 28ನೇ ತಾರೀಕು ಜೂನ್ ರಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ, ನಿಮ್ಮ ಮನೆಯಲ್ಲಿರಲಿ ಅಥವಾ ಸುತ್ತಮುತ್ತಲ ಯಾವುದೇ ಮಕ್ಕಳಿದ್ರು, ಆ ಮಕ್ಕಳಿಗೆ ಹತ್ತಿರದ ಪೋಲಿಯೋ ಬೂತ್ ಕರೆಸಿ ಪೋಲಿಯೋ ಲಸಿಕೆಯನ್ನ ಹಾಕಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನೂತನವಾಗಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು QR ಕೋಡ್ ಅನ್ನು ಉದ್ಘಾಟನೆ ಮಾಡಿದ್ರು. ಈ QR ಕೋಡ್ ಅಲ್ಲಿ ನೀವು ಸ್ಕ್ಯಾನ್ ಮಾಡಿಬಿಟ್ರೆ ಜಿಲ್ಲೆಯಲ್ಲಿ ಯಾವುದೇ ಊರು ಇದ್ರು ಅಲ್ಲಿ ಹತ್ತಿರದ ಪೋಲಿಯೋ ಬೂತ್ ಅನ್ನು ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಮ್ಯಾಪ್ ಮೂಲಕ ಸ್ಥಳಕ್ಕೆ ಹೋಗಿ ಆ ಮಗುವಿಗೆ ಲಸಿಕೆ ನೀಡಬಹುದು. ಸೊ ಇದು ಸಾರ್ವಜನಿಕರೆಲ್ಲ ಸದುಪಯೋಗ ಪಡ್ಕೋಬೇಕು ಮತ್ತೆ 5 ವರ್ಷದೊಳಗಿನ ಎಲ್ಲ ಮಕ್ಕಳನ್ನು ಪೋಲಿಯೋ ಹನಿ ಹಾಕಿಸುವಲ್ಲಿ ನೀವು ಕೈ ಜೋಡಿಸಿ.
1: ನಾಡಪ್ರಭು ಕೆಂಪೇಗೌಡರ ಜಯಂತಿ ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸುವರ್ಣ ಮಹೋತ್ಸವದ ಅಂಗವಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ಇತರೆ ಇಲಾಖೆಗಳ ಸಹಯೋಗದೊಂದಿಗೆ ಜೂನ್ 27ರ ಶನಿವಾರದಂದು ಬೆಂಗಳೂರಿನಲ್ಲಿ ಪರಿಸರ ಸಂರಕ್ಷಣೆಯ ಹೊಸ ಇತಿಹಾಸ ಬರೆಯಲು ಸಜ್ಜಾಗಿದೆ. ನಗರದಾದ್ಯಂತ ಕೇವಲ 12 ಗಂಟೆಗಳ ಅವಧಿಯಲ್ಲಿ 15 ಲಕ್ಷ ಸ್ಥಳೀಯ ತಳಿಯ ಸಸಿಗಳನ್ನು ನೆಡುವ ಮಹತ್ವಾಕಾಂಕ್ಷಿ ವೃಕ್ಷ ಅಭಿಯಾನವನ್ನು ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲಿ ಸಸಿ ನೆಡುವ ಮೂಲಕ ಈ ಬೃಹತ್ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ನಾಡಪ್ರಭು ಕೆಂಪೇಗೌಡ ಬಡಾವಣೆ, ಡಾ ಶಿವರಾಮ್ ಕಾರಂತ್ ಬಡಾವಣೆ ಹಾಗೂ ಬನಶಂಕರಿ 6ನೇ ಹಂತದಲ್ಲಿ ಏಕಕಾಲದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಗಿನ್ನಿಸ್ ವಿಶ್ವ ದಾಖಲೆಯ ಈ ಐತಿಹಾಸಿಕ ಪ್ರಯತ್ನದಲ್ಲಿ ಭಾಗವಹಿಸುವ ಎಲ್ಲ ನೋಂದಾಯಿತ ಸ್ವಯಂ ಸೇವಕರಿಗೆ ಈ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಈ ಬೃಹತ್ ಪರಿಸರ ಸ್ನೇಹಿ ಕಾರ್ಯಕ್ರಮದಲ್ಲಿ ಸರ್ಕಾರದ ಎಲ್ಲ ಇಲಾಖೆಗಳ ನಿಗಮ ಮಂಡಳಿ ಹಾಗೂ ಸಂಸ್ಥೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಕಡ್ಡಾಯವಾಗಿ ಭಾಗವಹಿಸಬೇಕೆಂದು ಸರ್ಕಾರ ಆದೇಶಿಸಿದೆ ಎಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಸಂದೀಪ್ ಪಿಕೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಇಲಾಖೆ ವತಿಯಿಂದ ಒಟ್ಟು 1,75,00,000 ರೂಪಾಯಿ ವೆಚ್ಚದಲ್ಲಿ 37 ಕೊಳವೆ ಬಾವಿಗಳನ್ನು ಕೊರೆಯಿಸಲಾಗುತ್ತಿದೆ ಎಂದು ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಜುಲೈ 11ರಂದು ರಾಷ್ಟೀಯ ಲೋಕ ಅದಾಲತ್ ಆಯೋಜಿಸಲಾಗಿದ್ದು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕು. ಪಕ್ಷಗಾರರು ತಮ್ಮ ವ್ಯಾಜ್ಯಗಳನ್ನು ಪರಸ್ಪರ ರಾಜಿ ಸಂಧಾನ ಮಾಡಿಕೊಳ್ಳುವ ಮೂಲಕ ಪ್ರಕರಣಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶವಾಗಿದೆ ಎಂದು ಗದಗ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ನಾಗವೇಣಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ತುಂಗಭದ್ರಾ ಜಲಾಶಯದ ಹೊಸ ಗೇಟ್ಗಳ ಲೋಕಾರ್ಪಣೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಡಾ ಜಿ ಪರಮೇಶ್ವರ್. ಮುಂಗಾರು ಮಳೆ ಎದುರಿಸಲು ಸಕಲ ಸಿದ್ದತೆ ಕೈಗೊಳ್ಳುವಂತೆ ಸಚಿವ ಎಂ ವಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ, ಪಾಲುದಾರರ ಕಾರ್ಯಾಗಾರದಲ್ಲಿ 50ಕ್ಕೂ ಹೆಚ್ಚು ಉನ್ನತ ಪ್ರತಿನಿಧಿಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
6: ಅಮೃತ ವರ್ಷಿಣಿ ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
7: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
6: ತರಗತಿ ಆಚೆಗಿನ ಕಲಿಕೆ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನಿತಾ ರಾಮೇಶ್ವರಿ ಕೆ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು.
8: ನಮಸ್ಕಾರ ಕೇಳುಗರೆ. ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಹಾಗೆ ಸ್ನಾತಕೋತ್ತರ ಪದವಿಗಳನ್ನ ಪೂರ್ಣಗೊಳಿಸ್ತಾ ಇದ್ದಾರೆ. ಪೋಷಕರು ತಮ್ಮ ಮಕ್ಕಳ ಯಶಸ್ಸನ್ನ ತುಂಬಾ ಹೆಮ್ಮೆಯಿಂದ ಕೊಂಡಾಡ್ತಾರೆ. ನಂತರ ಯೋಚನೆ ಶುರುವಾಗುತ್ತೆ ಅವರಿಗೆ, ಇವರು ನೈಜ ಪ್ರಪಂಚಕ್ಕೆ ಕಾಲಿಡೋದಿಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಅವರು ಹೇಗೆ ಸರ್ವೈವ್ ಆಗ್ತಾರಪ್ಪ ನಮ್ಮ ಮಕ್ಕಳು, ಅದಕ್ಕೆ ಸರಿಯಾದ ಸಿದ್ಧತೆ ಮಾಡಿಕೊಂಡಿದ್ದಾರಾ ಅನ್ನೋ ಯೋಚನೆ ಇವರ ತಲೆಯಲ್ಲಿ ಕಾಡ್ತಾ ಇರುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಯೋಗಿಕ ಕಲಿಕೆ, ಉದ್ಯಮದ ಅನುಭವ ಮತ್ತು ತಂತ್ರಜ್ಞಾನ ತರಬೇತಿ, ನಮ್ಮ ಯುವ ಪೀಳಿಗೆ ತಮ್ಮ ಯಶಸ್ವಿ ವೃತ್ತಿ ಜೀವನವನ್ನು ನಿರ್ಮಿಸಿಕೊಳ್ಳೋದಕ್ಕೆ ಹೇಗೆ

0: ಎಜುಕೇಷನ್ ಕೂಡ ಇದೇ ರೀತಿ ಕೆಲಸ ಮಾಡುತ್ತದೆ. ಕ್ಲಾಸ್ ರೂಮ್ ಲರ್ನಿಂಗ್ ಮಾತ್ರ ನಮಗೆ ಎಲ್ಲ ಕೊಡೋದಿಲ್ಲ. ಅನುಭವ ಮತ್ತು ಎಕ್ಸ್ಪೀರಿಯನ್ಸ್ ಇರೋದು, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರೋದು, ಅದು ಸ್ಕಿಲ್ ಆಗಿ ಬದಲಾಗುತ್ತೆ. ಆ್ಯಂಡ್ ಅದೇ ನಮಗೆ ಇಂಡಸ್ಟ್ರಿನಲ್ಲಿ ಯೂಸ್ ಆಗೋದು. ಸೊ ಅದಕ್ಕೆ ನಮಗೆ ಇಂಡಸ್ಟ್ರಿ ಅಕಾಡೆಮಿಯ ಕೊಲಾಬರೇಷನ್ ತುಂಬ ಮುಖ್ಯ ಆಗುತ್ತೆ.
1: ಇದು ಈ ಅಂತರವನ್ನ ನಿವಾರಣೆ ಮಾಡ್ಕೊಳ್ಳಕ್ಕೆ ಸ್ನಾತಕೋತ್ತರ ಕೋರ್ಸ್ಗಳು ವಿದ್ಯಾರ್ಥಿಗಳಿಗೆ ಹೇಗ್ ಸಹಾಯ ಮಾಡುತ್ತೆ ಅಂತೀರಾ?
0: ಇಂಡಸ್ಟ್ರಿ ಮತ್ತು ಕ್ಲಾಸ್ ರೂಮ್ ಎರಡು ಬೇರೆ ಬೇರೆ ರೀತಿ ಕೆಲಸ ಮಾಡುತ್ತವೆ. ಸೊ ಒಬ್ಬ ವಿದ್ಯಾರ್ಥಿ ಕಾನ್ಸೆಪ್ಟ್ಸ್ ಗಳು ಮಾತ್ರ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ, ಮತ್ತೊಂದು ವಿದ್ಯಾರ್ಥಿ ಅದನ್ನ ಯೂಸ್ ಮಾಡಿ ಹೋಗಿ ಅದ್ರಲ್ಲಿ ಪ್ರಾಜೆಕ್ಟ್ ಮಾಡಿ ಅರ್ಥ ಮಾಡ್ಕೊತಾನೆ. ಸೊ ಇಲ್ಲಿ ನೋಡಿದ್ರೆ ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ಆ ವಿದ್ಯಾರ್ಥಿ ಪ್ರಾಜೆಕ್ಟ್ ಮಾಡಿ ಅರ್ಥ ಮಾಡ್ಕೊಂಡಿರೋನು ಅವನಿಗೆ ಹೆಂಗೆ ಅದನ್ನ ಅಪ್ಲೈ ಮಾಡಬೇಕು, ಅಲ್ಲಿ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ನ ಹೆಂಗೆ ಸಾಲ್ವ್ ಮಾಡಬೇಕು, ಇಂಡಸ್ಟ್ರಿ ಟೂಲ್ಸ್ ನ ಹೆಂಗೆ ಯೂಸ್ ಮಾಡಬೇಕು, ಮತ್ತೆ ಟೈಮ್ ಲಿಮಿಟ್ ಒಳಗೆ ಡೆಲಿವರಿ ಹೆಂಗ್ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊತಾನೆ. ಬರೀ ಬುಕ್ ಮಾತ್ರ ಓದಿ ಬರೀ ಡಿಗ್ರಿ ಪಡ್ಕೊಳ್ಳೋನಿಗೆ ಈ ಇನ್ಫಾರ್ಮೇಶನ್ ಅಷ್ಟು ಇರಲ್ಲ. ಸೊ ಈ ಪ್ರಾಕ್ಟಿಕಲ್ ಎಕ್ಸ್ಪೋಷರ್ ಸಾಮರ್ಥ್ಯಗಳು ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
1: ಹಾಗಾದ್ರೆ ಪ್ರಾಯೋಗಿಕ ಕಲಿಕೆ, ಅನುಭವದ ಕಲಿಕೆ ಇನ್ನು ವಿಸ್ತಾರವಾಗಿ ಹೇಳ್ಬೋದಾ? ಯಾಕೆಂತಂದ್ರೆ ಈಗ ತಾನೇ ಹೇಳಿದ್ರೆ ನೀವು ಬರೀ ಕಾಲೇಜ್ ಓದಿ ಸರ್ಟಿಫಿಕೇಟ್ ತಗೊಂಡ್ರೆ ಸಾಲದು, ಪ್ರಾಯೋಗಿಕ ಅಂದ್ರೆ ಪ್ರಾಕ್ಟಿಕಲ್ ಲರ್ನಿಂಗ್ ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ದೀರಾ. ಸೊ ಈ ಪ್ರಾಕ್ಟಿಕಲ್ ಲರ್ನಿಂಗ್ ಇದ್ರ ಬಗ್ಗೆ ಇನ್ನಷ್ಟು ವಿವರಣೆ.
0: ಪ್ರಾಕ್ಟಿಕಲ್ ಲರ್ನಿಂಗ್ ನಾವು ಕಾಲೇಜಲ್ಲಿ ಏನ್ ಮಾಡ್ತೀವಿ, ಹೋಗಿ ಕ್ಲಾಸಸ್ ಅಟೆಂಡ್ ಮಾಡ್ತೀವಿ, ಅವ್ರು ಕೊಡೋದು ಅಸೈನ್ಮೆಂಟ್ಸ್ ಎಲ್ಲ ಮಾಡ್ತೀವಿ, ಅದು ತುಂಬಾ ಥಿಯೋರಿಟಿಕಲ್ ಆಗಿರುತ್ತೆ. ಬಟ್ ನಾವು ಪ್ರಾಕ್ಟಿಕಲ್ ಆಗಿ ಹೋಗಿ ಅಲ್ಲಿ ಹ್ಯಾಂಡ್ಸ್ ಆನ್ ಮಾಡುವಾಗ ನಾವು ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ. ಅಲ್ಲಿ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡ್ತೀವಿ, ಅವ್ರದ್ದು ಇನ್ಪುಟ್ಸ್ ತಗೋತೀವಿ, ಅದನ್ನೆಲ್ಲ ತಗೊಳ್ಳುವಾಗ ಈ ತರ ಪ್ರಾಬ್ಲಮ್ಸ್ ಬಂದ್ರೆ ಅದನ್ನ ಹೆಂಗೆ ರಿಸಾಲ್ವ್ ಮಾಡ್ಬೇಕು, ಅದನ್ನ ಹೆಂಗೆ ಅಪ್ರೋಚ್ ಮಾಡ್ಬೇಕು, ಇದೆಲ್ಲ ದೇ ಲರ್ನ್. ಯಾಕಂದ್ರೆ ಅವರು ಒಂದು ಪ್ರಾಬ್ಲಮ್ ಫೇಸ್ ಮಾಡಿದ ತಕ್ಷಣ ಅದು ಇಷ್ಟೇ ಅಂತ ನಿಲ್ಲಲ್ಲ, ಅದಕ್ಕಿಂತ ಜಾಸ್ತಿ ಅವರು ಇವರೆಲ್ಲ ಹೆಂಗೆ ಅದನ್ನ ಅಪ್ರೋಚ್ ಮಾಡ್ತಾರೆ, ಹೆಂಗೆ ಸ್ಟ್ರಾಟಜಿಕ್ ಆಗಿ ಥಿಂಕ್ ಮಾಡ್ತಾರೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಸೊ ಡೈರೆಕ್ಟ್ ಆಗಿ ಹೋಗಿ ಪ್ರಾಜೆಕ್ಟ್ ಅಲ್ಲಿ ಹಾಕುವಾಗ ಆ ಎಕ್ಸ್ಪೀರಿಯನ್ಸ್ ಮತ್ತೆ ಆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಅವರಿಗೆ ತುಂಬಾ ಫಾಸ್ಟ್ ಆಗಿ ಡೆಲಿವರ್ ಮಾಡಕ್ಕೆ ಯೂಸ್ ಆಗುತ್ತೆ.
1: ಸೊ ಹಾಗಾಗಿ ಇಂಡಸ್ಟ್ರಿ ಎಕ್ಸ್ಪೋಜರ್ ತುಂಬಾನೇ ಮುಖ್ಯ ಅಂತ ಹೇಳ್ತೀರಾ?
0: ತುಂಬಾ ಮುಖ್ಯ.
1: ಓಕೆ, ಇನ್ನು ಈ ಕೋರ್ಸ್ ಗಳ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಕೇಳ್ತಾ ಬರ್ತಾ ಇದ್ದಾರೆ ನಮ್ಮ ಶ್ರೋತೃಗಳು. ಈ ಎರಡು ದಿನಗಳ ತರಬೇತಿ ಎಷ್ಟು ವ್ಯತ್ಯಾಸವನ್ನ ಉಂಟು ಮಾಡಬಹುದು ಅಂತ ಹೇಳ್ತೀರಾ? ಅಂದ್ರೆ ಕಾರ್ಯಕ್ರಮ ಕೇಳ್ತಾ ಇರೋ ಕೇಳುಗರಿಗೂ ಅನಿಸ್ಬಹುದು, ಅರೆ ಏನ್ ಪರಿಣಾಮ ಬೀರುತ್ತೆ ಈ ಎರಡು ದಿನದ ಆರು ದಿನದ ಕೋರ್ಸ್ಗಳು ಅಂತ ಅನಿಸ್ಬೋದು. ಏನು ಬದಲಾವಣೆಯನ್ನ ತರಬಹುದು ನಮ್ಮ ವಿದ್ಯಾರ್ಥಿಗಳಲ್ಲಿ?
0: ಎರಡು ದಿನ ಒಂದು ವಾರ ಅಂತ ನೋಡ್ತೀವಿ, ಬಟ್ ಅವ್ರು ಬಂದು ನೋಡೋದು ಆಕ್ಚುಯಲ್ ಫ್ಲೋರ್ ಅನ್ನ, ಎಕ್ಸ್ಪರ್ಟ್ಸ್ ಅಲ್ಲಿ ಕೆಲಸ ಮಾಡೋದು, ರಿಸರ್ಚರ್ಸ್ ಅಲ್ಲಿ ರಿಸರ್ಚ್ ಮಾಡೋದು, ಟೆಕ್ನಾಲಜಿನಲ್ಲಿ ವರ್ಕ್ ಮಾಡೋದು, ಅಲ್ಲಿರೋ ಟೂಲ್ಸ್ ಯಾವ್ದ್ಯಾವ್ದು ಆಕ್ಚುಯಲ್ ಆಗಿ ಯೂಸ್ ಆಗ್ತಾ ಇದೆ, ನಮ್ ಬುಕ್ಸ್ ಅಲ್ಲಿ ಇದ್ದಿದ್ದು ಯಾವುದು ಅದು ಆಕ್ಚುಯಲ್ ಆಗಿ ಅಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಕೋತಾ ಇದ್ದಾರೆ ಅದೆಲ್ಲ ನೋಡ್ತಾರೆ. ಆ ಎಕ್ಸ್ಪೋಜರ್ ಬಂದು ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಆ ಕಾನ್ಫಿಡೆನ್ಸ್ ಇಂದ ಅವರು ಇಂಡಸ್ಟ್ರಿನಲ್ಲಿ ಎಂಟರ್ ಮಾಡುವಾಗ ಅದು ಅವರಿಗೆ ಫ್ಲರಿಶ್ ಆಗಕ್ಕೆ ಇನ್ನು ಯೂಸ್ ಆಗುತ್ತೆ.
1: ಅಂದ್ರೆ ಬರೀ ಬುಕ್ ಅಲ್ಲಿ ಓದಿ ಪಾಸ್ ಆಗಿ ಹೊರಗಡೆ ಬಂದಾಗ ಅವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರುತ್ತೆ, ಈ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಂದ ಅವರಿಗೆ ಅನುಭವ ಹೆಚ್ಚಾಗಿ ಹೊರಗಡೆ ಬಂದಾಗ ಅವರಿಗೆ ಹೆಚ್ಚು ಭಯ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ. ಅವರು ಓದಿರೋದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಅಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅನ್ನೋದನ್ನ ಅವರು ತಿಳ್ಕೊಂಡಾಗ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಪ್ರಾಬ್ಲಮ್ಸ್ ಬಂದಾಗ ಅವರು ಇನ್ನಷ್ಟು ಚೆನ್ನಾಗಿ ಅದನ್ನ ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗ್ಬೋದು ಅಂತ ಹೇಳ್ತಾ ಇದ್ದೀರಾ.
0: ಹೌದು, ಚಳಿ ಟೈಮ್ ಅಲ್ಲಿ ನಾವೊಂದು ಜಾಕೆಟ್ ಜೊತೆ ಹೋಗುವಾಗ ನಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ನನ್ನ ಹತ್ರ ಜಾಕೆಟ್ ಇದೆ ನಾವು ಹಾಕೋಬಹುದು ಅಂತ. ಆ ಕಾನ್ಫಿಡೆನ್ಸ್ ಅದು ಆ ಮಕ್ಳಿಗೆ ಕೊಡತ್ತೆ. ಓದೋದು ಡಿಗ್ರಿ ತಗೊಳ್ಳೋರು ಎಕ್ಸ್ಪೋಜರ್ ಇಲ್ಲ ಅಂದ್ರೂ ಮಾಡ್ತಾರೆ, ಬಟ್ ಅದು ಒಳಗೆ ಒಂದು ಭಯ ಇರುತ್ತಲ್ಲ, ಆ ಭಯನ ಇದು ಸ್ವಲ್ಪ ಕಡಿಮೆ ಮಾಡಿ ಅವ್ರಿಗೆ ಇನ್ನು ಕಾನ್ಫಿಡೆನ್ಸ್ ಕೊಡತ್ತೆ.
1: ಏನೆಲ್ಲ ಓದಿರ್ತೀವಿ ಬುಕ್ ಅಲ್ಲಿ, ಬುಕ್ ಓದಿ ಎಕ್ಸಾಮ್ ಬರೆದು ಪಾಸ್ ಮಾಡಿರ್ತೀವಿ, ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಅದನ್ನ ಅಳವಡಿಸ್ಕೊಳ್ಳೋದು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇಂಡಸ್ಟ್ರಿಗೆ ಅಥವಾ ಹೊರಗಡೆ ಜಗತ್ತಿಗೆ ಅವರು ಕಾಲಿಟ್ಟಾಗ. ಇನ್ನು ನೀವು ಹೇಳಿದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇರುವಂತಹ ಶಿಕ್ಷಕರ ಕುರಿತು ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರಿಗೂ ಈ ಉದ್ಯಮದ ಅರಿವು ಎಷ್ಟು ಮುಖ್ಯ ಅನ್ಸುತ್ತೆ? ಯಾಕೆಂದ್ರೆ ಈ ಇಂಡಸ್ಟ್ರಿ ಎಕ್ಸ್ಪೋಜರ್, ಈ ಪ್ರಾಕ್ಟಿಕಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತನ, ಅವರಿಗೆ ಪಾಠ ಮಾಡ್ತಾ ಇರುವಂತಹ ಶಿಕ್ಷಕರು ಇದರಲ್ಲಿ ತರಬೇತಿಯನ್ನ ಪಡ್ಕೊಳ್ಬೇಕು ಅಂತ ಅನ್ಸುತ್ತಾ? ಅವರಿಗೆ ಏನು ಹೇಳ್ತೀರಾ?
0: ಇದು ತುಂಬಾ ಮುಖ್ಯವಾದ

0: ವಿಷಯ, ಯಾಕೆಂದರೆ ಟೆಕ್ನಾಲಜಿ ಬದಲಾಗ್ತಾ ಇದೆ. ಭವಿಷ್ಯದಲ್ಲಿ ವಿದ್ಯಾರ್ಥಿಗಳನ್ನು ತಯಾರಿ ಮಾಡಬೇಕು. ಸೊ ಫ್ಯಾಕಲ್ಟಿ ಮೆಂಬರ್ಸ್ ಕೂಡ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಯಾವುದು, ಟೆಕ್ನಾಲಜೀಸ್ ಯಾವುದು, ಅದ್ರ ಬಗ್ಗೆ ಅಪ್ಡೇಟ್ ಆಗಿರಬೇಕು. ಸೊ ಈ ಉದ್ದೇಶದಿಂದ ಈ ಫ್ಯಾಕಲ್ಟಿ ಇಮರ್ಷನ್ ಪ್ರೋಗ್ರಾಮ್, ಅದನ್ನು ನಾವು FIIP ಅಂತ ಯೋಜನೆ ಮಾಡಿದ್ದೀವಿ. ಇದರಲ್ಲಿ ನಾವು ಏನು ಮಾಡ್ತೀವಿ, ಯೂನಿವರ್ಸಿಟೀಸ್ ಮತ್ತು ಕಾಲೇಜಸ್ ತಮ್ಮ ಫ್ಯಾಕಲ್ಟಿ ಮೆಂಬರ್ಸನ್ನು ಸಿಡ್ಯಾಕ್ ಬ್ಯಾಂಗ್ಳೂರ್ಗೆ ಕಲಿಸಬಹುದು. ಅಲ್ಲಿ ಅವರು ನಡೆಯುತ್ತಿರುವ ಪ್ರಾಜೆಕ್ಟ್ಸ್ ಅಲ್ಲಿ ನೋಡಬಹುದು, ರಿಸರ್ಚರ್ಸ್ ಮತ್ತೆ ಡೊಮೇನ್ ಎಕ್ಸ್ಪರ್ಟ್ಸ್ ಜೊತೆ ಮಾತನಾಡಬಹುದು, ಎಮರ್ಜಿಸ್ ಟೆಕ್ನಾಲಜೀಸ್ ಬಗ್ಗೆ ಕಲಿತ್ಕೋಬಹುದು, ಟೆಕ್ನಾಲಜಿಕಲ್ ಡಿಸ್ಕಷನ್ಸ್ ಅಲ್ಲಿ ಭಾಗವಹಿಸಬಹುದು. ಸೊ ಇಂಡಸ್ಟ್ರಿ ಪ್ರಾಕ್ಟೀಸಸ್ ಬಗ್ಗೆ ನೇರ ಅನುಭವ ಪಡ್ಕೋಬಹುದು. ಸೊ ಇದನ್ನೆಲ್ಲ ಅವರು ತಮ್ಮ ಇನ್ಸ್ಟಿಟ್ಯೂಷನ್ಸ್ಗೆ ವಾಪಸ್ ಹೋಗುವಾಗ ಇದನ್ನ ಅವರು ನೂರಾರು ವಿದ್ಯಾರ್ಥಿಗಳಿಗೆ ಅವರು ಹಂಚ್ಕೋಬಹುದು. ಇದರಿಂದ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಆಗಿ ಬಂದಿಲ್ಲ ಅಂದ್ರೂ ಫ್ಯಾಕಲ್ಟಿ ಮೆಂಬರ್ಸ್ಗೆ ಮುಂಚೆನೆ ಅವ್ರಿಗೆ ನೆಕ್ಸ್ಟ್ ಯಾವ ಟೆಕ್ನಾಲಜೀಸ್ ಅಪ್ಕಮಿಂಗ್ ಇದೆ ಅನ್ನೋ ಇದನ್ನ ಸ್ಟೂಡೆಂಟ್ಸ್ಗೆ ಕೊಡೋದು ಈಸಿ ಆಗುತ್ತೆ.
1: ಶಿಕ್ಷಕರು ಮೊದಲು ಚೆನ್ನಾಗಿ ಕಲ್ತ್ಕೊಂಡ್ರೆ ಅದನ್ನ ವಿದ್ಯಾರ್ಥಿಗಳಿಗೆ ವರ್ಗಾಯಿಸೋದು ತುಂಬಾ ಈಸಿ ಅಂತ ಅನ್ಸತ್ತೆ. ಇನ್ನು ಈಗಿನ ವಿದ್ಯಾರ್ಥಿಗಳು ಹೆಚ್ಚಾಗಿ ಇಂಟರ್ನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಇಂಟರ್ನ್ಶಿಪ್ ಎಲ್ಲಿ ಮಾಡ್ಲಿ, ಎಲ್ಲಿ ಹೋಗ್ಲಿ, ಇದು ಎಷ್ಟು ಮುಖ್ಯ?
0: ಇಂಟರ್ನ್ಶಿಪ್ ಅಂದ್ರೆ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್, ಇದು ಖಂಡಿತ ಇದೆ. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಈ ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಇದಾರಲ್ಲ, ಅವರಿಗೆ ವರ್ಕ್ ಬೇಸ್ಡ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಅಂತ ಒಂದಿದೆ ಸಿಡಾಕ್ ಅಲ್ಲಿ. ಆ ಇಂಟರ್ನ್ಸ್ ಬರೋರು ರಿಸರ್ಚ್ ಮತ್ತೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅಲ್ಲಿ, ಟೆಕ್ನಾಲಜಿಕಲ್ ಇಂಪ್ಲಿಮೆಂಟೇಷನ್ಸ್ ಅಲ್ಲಿ, ಇಂಡಸ್ಟ್ರಿ ವರ್ಕ್ ಫ್ಲೋಸ್ ಕಳೆದುಕೋತಾರೆ, ಇಲ್ಲಿರೋ ರಿಯಲ್ ಪ್ರಾಜೆಕ್ಟ್ಸ್ ಅಲ್ಲಿ ಅವರನ್ನ ಯೂಸ್ ಮಾಡ್ಕೊಡ್ತೀವಿ. ತುಂಬಾ ಅನುಭವ ಪಡೆಯುತ್ತಾರೆ, ಅವ್ರು ಓದಿದ ಟೂಲ್ಸ್ ಆಕ್ಚುಯಲ್ ಆಗಿ ಹೆಂಗೆ ಯೂಸ್ ಮಾಡೋದು ಅನ್ನಂತ ಅವರು ನೋಡ್ಕೋತಾರೆ. ಸೊ ಅದರಿಂದ ಅವ್ರಿಗೆ ಜಾಬ್ಸ್ ಸೀಕ್ ಮಾಡುವಾಗ, ಅದರಲ್ಲಿ ಇಂಟರ್ವ್ಯೂನಲ್ಲಿ ಕ್ವೆಶ್ಚನ್ಸ್ಗೆ ಆನ್ಸರ್ ಮಾಡೋದು ಸ್ವಲ್ಪ ಅವ್ರಿಗೆ ಇದು ಕಾನ್ಫಿಡೆನ್ಸ್ ಕೊಡುತ್ತೆ.
1: ಅನೇಕ ಆಪ್ಷನ್ಸ್ ಗಳು ಅವ್ರ ಮುಂದೆ ಇರುತ್ತೆ, ಒಳ್ಳೆ ವೃತ್ತಿಯನ್ನ ಆರಿಸ್ಕೊಳ್ಬಹುದಾಗತ್ತೆ, ಅವ್ರಿಗೆ ಇಷ್ಟವಾದದ್ದು, ಅವರಿಗೆ ಗೊತ್ತಿರುವಂತಹ ಒಂದು ಫೀಲ್ಡ್ ಗೆ ಹೋಗ್ಬೋದು ಅಂತ ಹೇಳ್ತಾ ಇದ್ದೀರಾ. ಇನ್ನು ಕಾರ್ಯಕ್ರಮ ಮುಗಿಸೋ ಸಮಯ ಆಯ್ತು. ಕೊನೆಯದಾಗಿ ನಮ್ಮ ಕೇಳುಗರಿಗೆ, ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಹಾಗೆ ಶಿಕ್ಷಕರಿಗೆ ಏನು ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ?
0: ಕಲಿಯೋದನ್ನ ಯಾವಾಗ್ಲೂ ನಿಲ್ಲಿಸಬೇಡಿ. ಕ್ಲಾಸ್ ರೂಮ್ ನಾಲೆಜ್ ತುಂಬಾ ಮುಖ್ಯ. ಅದರಲ್ಲಿ ಏನ್ ಕಲಿತೀವೋ ಅದು ನಮ್ಮ ಫೌಂಡೇಶನ್ ತರ, ಫೌಂಡೇಶನ್ ಸ್ಟ್ರಾಂಗ್ ಆಗಿರ್ಬೇಕು. ಆದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೂಡ ಅಷ್ಟೇ ಮುಖ್ಯ. ಸೊ ಏನೇನ್ ಕಲಿತೀವೋ ಅದನ್ನ ಯೂಸ್ ಮಾಡಿ ನೋಡ್ಬೇಕು, ಹೆಂಗೆ ಇದೆ, ಅದನ್ನ ಹೆಂಗ್ ಮಾಡ್ಬೋದು, ಬೇರೆ ತರ ಮಾಡ್ಬೋದಾ ಅನ್ನೋದನ್ನೆಲ್ಲ ನೋಡ್ಬೇಕು, ಟ್ರೈ ಮಾಡಬೇಕು. ವಿದ್ಯಾರ್ಥಿಗಳು ಟೆಕ್ಸ್ಟ್ ಬುಕ್ಗಳನ್ನು ಮೀರಿ ಹೊಸ ಕಲಿಕೆ ಅನುಭವಗಳನ್ನು ನೋಡಬೇಕು. ಸೊ ಫ್ಯಾಕಲ್ಟಿ ಮೆಂಬರ್ಸ್ ನಿರಂತರವಾಗಿ ತಮ್ಮ ಸ್ಕಿಲ್ಸನ್ನು ಅಪ್ಡೇಟ್ ಮಾಡಿಕೊಂಡಿರಬೇಕು. ಇಂಡಸ್ಟ್ರಿ ಕೂಡ ಅಕಾಡೆಮಿಯ ಜೊತೆ ಕೆಲಸ ಮಾಡಬೇಕು. ಸೊ ಆ ಕೊಲಾಬರೇಷನ್ ಬಂದರೆ ಸ್ಟೂಡೆಂಟ್ಸು, ಇಂಡಸ್ಟ್ರಿ, ಅಕಾಡೆಮಿಯ, ಫ್ಯಾಕಲ್ಟಿ ಎಲ್ಲ ಜೊತೆಯಾಗಿ ಸೇರಿ ನಮ್ಮದು ಎಲ್ಲ ಸ್ಕಿಲ್ಸೆಟನ್ನು ಜಾಸ್ತಿ ಮಾಡಿಕೊಂಡ್ರೆ ಔಟ್ಪುಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಸೊ ಸಿಡಾಕ್ ಬ್ಯಾಂಗ್ಳೂರ್ ಪರವಾಗಿ ಎಲ್ಲಾ ವಿದ್ಯಾರ್ಥಿಗಳು, ಫ್ಯಾಕಲ್ಟಿ ಮೆಂಬರ್ಸ್ ಮತ್ತು ಇನ್ಸ್ಟಿಟ್ಯೂಷನ್ಸ್ ಈ ಕೊಲಾಬರೇಟಿವ್ ಲರ್ನಿಂಗ್ ಆಪರ್ಚುನಿಟೀಸ್ ಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳಿ.
1: ಇನ್ನು ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು.
0: ಧನ್ಯವಾದಗಳು. ನಮಸ್ಕಾರ.
1: ಪ್ರಿಯ ಕೇಳುಗರೇ, ಇವತ್ತಿನ ಈ ಸಂಚಿಕೆ ನಿಮಗೆ ಸ್ಫೂರ್ತಿದಾಯಕವಾಗಿತ್ತು, ಮಾಹಿತಿ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.
2: ತರಗತಿ ಆಚೆಗಿನ ಕಲಿಕೆ, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಅನಿತಾ ರಾಮೇಶ್ವರಿ ಕೆ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ.

0: ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-vlr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ರಾಯಚೂರು FM ಕೇಂದ್ರ

0: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
1: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
0: ಜಾಹೀರಾತು ಮುಖಾಂತರ
1: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
0: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
1: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
0: ಡಯಲ್ ಮಾಡಿ 8700014242 8700014242.
2: ಕೇಳುವರೆ, ಇಂದು ಸಂಜೆ 5:30 ಯುವವಾಣಿಯಲ್ಲಿ ತುತ್ತಿಗೊಂದು ಮಾರ್ಗ ಸ್ವಯಂ ಉದ್ಯೋಗಿಗಳನ್ನು ಪರಿಚಯಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಗಬ್ಬೂರಿನ ಎಚ್ ಸುರೇಶ್ ಹಾಗೂ ಉದಯ್ ಕುಮಾರ್, ಇವರನ್ನು ಸಂದರ್ಶಿಸುತ್ತಾರೆ ವೆಂಕಟೇಶ್ ಬೇವಿನ ಬೆಂಚಿ. ಆರು ಗಂಟೆ 15 ನಿಮಿಷಕ್ಕೆ ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ನಾಗಲಾಪುರ ಗ್ರಾಮದ ಪರಿಚಯ ಪ್ರಸಾರವಾಗಲಿದೆ. ಪ್ರಸ್ತುತಿ ವೀರೇಶ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿರಂಗದಲ್ಲಿ ಖೇತ್ ಬಚಾವೋ ಅಭಿಯಾನದ ಹಿನ್ನೆಲೆಯಲ್ಲಿ ಸಮತೋಲನ ರಸಗೊಬ್ಬರಗಳ ಪೂರೈಕೆ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.

ರಾತ್ರಿ 9:15ಕ್ಕೆ ಪ್ರಚಲಿತ ವಿದ್ಯಮಾನಗಳು ಕುರಿತು ಕೇಳುವಿರಿ. ಬೆಂಗಳೂರು ಕೇಂದ್ರದಿಂದ 9:30ಕ್ಕೆ ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಹಾಕಿ ಕ್ರೀಡಾಪಟು ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತರಾದ ಮೊಹಮ್ಮದ್ ರಹೀಲ್ ಮೌಸಿನ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ರಾತ್ರಿ 10ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ವಿಲಾಯತ್ ಹುಸೇನ್ ಅವರ ಗಾಯನದ ಧ್ವನಿಮುದ್ರಿಕೆಯನ್ನು ಕೇಳುವಿರಿ.

ಗ್ರಂಥಗಳು ಬಾಳನ್ನು ಬೆಳಗಿಸುವ ಅಮೃತ ಜೀವಿನಿ. ಜೀವಿಗಳಿಗೆ ಆಹಾರವಿದ್ದಂತೆ ಮನುಷ್ಯನಿಗೆ ಗ್ರಂಥಗಳು. ಡಿವಿಜಿಯವರ ಉಕ್ತಿ. ದಾನವು ಪಾಪದ ಬಡ್ಡಿಯನ್ನು ತೀರಿಸಿದರೆ ತ್ಯಾಗವು ಪಾಪದ ಮೂಲವನ್ನು ತೀರಿಸುತ್ತದೆ.

0: ಪ್ರತಿಯೊಂದು ದೀರ್ಘ ಪಯಣಕ್ಕೂ ಪ್ರಥಮ ಹೆಜ್ಜೆ ಅನಿವಾರ್ಯ, ಅದು ಸಾಕ್ಷರತೆಗಾಗಿ ಮೀಸರಿರಲಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:34 ಆಗುತ್ತಲಿದೆ. ವಾಣಿಜ್ಯ ಪ್ರಕಟಣೆಗಳ ನಂತರ 7:35 ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.
1: ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
2: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
3: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
2: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
3: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
1: ಒಂದೇ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ 16ನೇ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆ ಸಂಪನ್ನ. ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಹಕಾರಕ್ಕೆ ಕರೆ. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು ಶೇಕಡ 5.4% ಪ್ರಗತಿ. ಹಾರ್ಮೋ ಜಲಸಂಧಿಯಿಂದ 11,000 ಹೆಚ್ಚು ನಾವಿಕರ ಸ್ಥಳಾಂತರಕ್ಕೆ ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಯೋಜನೆ. ಎಂಎಸ್ಎಂಇಗಳಿಗೆ ಹಣಕಾಸು ಸೌಲಭ್ಯ ಸುಲಭಗೊಳಿಸಲು ಟ್ರೇಡ್ಸ್ ಅಂತಿಮ ಮಾರ್ಗಸೂಚಿ ಪ್ರಕಟಿಸಿದ ಆರ್ಬಿಐ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಉಜ್ಬೇಕಿಸ್ತಾನದ ವಿರುದ್ಧ ಪೋರ್ಚುಗಲ್ಗೆ 5-0 ಗೋಲುಗಳ ಭರ್ಜರಿ ಜಯ. ವಾರ್ತೆಗಳ ವಿವರ. ಭಾರತದ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನಡೆದ 16ನೇ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಉನ್ನತ ಮಟ್ಟದ ಸಭೆಯಲ್ಲಿ ಭಯೋತ್ಪಾದನೆ ಮತ್ತು ಸೈಬರ್ ಬೆದರಿಕೆಗಳು ಸೇರಿದಂತೆ ವ್ಯಾಪಕ ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಬಲವಾದ ಸಹಕಾರವನ್ನು ನೀಡುವಂತೆ ಸದಸ್ಯ ರಾಷ್ಟ್ರಗಳು ಕರೆ ನೀಡಿವೆ. ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಅಂತಾರಾಷ್ಟ್ರೀಯ ಸಮುದಾಯವು ಎದುರಿಸುತ್ತಿರುವ ಸಾಂಪ್ರದಾಯಿಕ ಮತ್ತು ಉದಯೋನ್ಮುಖ ಬೆದರಿಕೆಗಳ ಕುರಿತು ಚರ್ಚಿಸಲಾಯಿತು. ಗಡಿಗಳನ್ನು ಮೀರಿ ಬೆಳೆಯುತ್ತಿರುವ ಭದ್ರತಾ ಅಪಾಯಗಳ ಮೇಲೆ ಸಭೆಯು ಪ್ರಮುಖವಾಗಿ ಗಮನಹರಿಸಿತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇಂಧನ ಮತ್ತು ಆಹಾರ ಭದ್ರತೆಯಿಂದ ಹಿಡಿದು ಹವಾಮಾನ ವೈಪರೀತ್ಯ ಹಾಗೂ ಭಯೋತ್ಪಾದಕ ಸಂಘಟನೆಗಳು ಹೊಸ ತಂತ್ರಜ್ಞಾನಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವ ವಿಷಯಗಳ ಬಗ್ಗೆ ಪ್ರತಿನಿಧಿಗಳು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡರು. ಮೇ ಮತ್ತು ಜೂನ್ ತಿಂಗಳಿನಲ್ಲಿ ನಡೆದಿದ್ದ ಭಯೋತ್ಪಾದನೆ ನಿರೋಧಕ ಹಾಗೂ ಮಾಹಿತಿ ತಂತ್ರಜ್ಞಾನ ಬಳಕೆ ಭದ್ರತೆಗೆ ಸಂಬಂಧಿಸಿದ ಬ್ರಿಕ್ಸ್ ಜಂಟಿ ಕಾರ್ಯಕಾರಿ ತಂಡಗಳ ಸಭೆಯ ಫಲಿತಾಂಶಗಳನ್ನು ಇದೇ ವೇಳೆ ಪರಿಶೀಲಿಸಲಾಯಿತು. ಭದ್ರತಾ ಸಾಮರ್ಥ್ಯ ವೃದ್ಧಿ, ಮಾಹಿತಿ ಹಂಚಿಕೆ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವಿನ ಸಮನ್ವಯದ ಮೂಲಕ ಭಯೋತ್ಪಾದನೆ ಹಾಗೂ ಸೈಬರ್ ಅಪಾಯಗಳನ್ನು ಸಾಮೂಹಿಕವಾಗಿ ಹತ್ತಿಕ್ಕಲು ನಾಯಕರು ಬೆಂಬಲ ಸೂಚಿಸಿದರು. ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಶೀರ್ಷಿಕೆಯಡಿ 2026ರಲ್ಲಿ ಭಾರತ ವಹಿಸಿಕೊಂಡಿರುವ ಬ್ರಿಕ್ಸ್ ಅಧ್ಯಕ್ಷತೆಗೆ ಎಲ್ಲ ರಾಷ್ಟ್ರಗಳ ಭದ್ರತಾ ಸಲಹೆಗಾರರು ಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ಸಭೆ ಸಂಪನ್ನಗೊಂಡ ನಂತರ ನಿಯೋಗದ ಸದಸ್ಯರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದರು. ಸದೃಢ ಆರ್ಥಿಕತೆ, ಸುಸ್ಥಿರ ಅಭಿವೃದ್ಧಿ ಮತ್ತು ಅಂತರ್ಗತ ಬೆಳವಣಿಗೆಗಾಗಿ ಬಲವಾದ ಬಹುಪಕ್ಷೀಯ ಸಹಕಾರ ಅಗತ್ಯ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಬೆಳವಣಿಗೆಗಾಗಿ ಜಾಗತಿಕ ಸಂಗಮ ಶೃಂಗಸಭೆಯನ್ನುದ್ದೇಶಿಸಿ ವರ್ಚುವಲ್ ಮೂಲಕ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಹಾಗೂ ಅನಿಶ್ಚಿತತೆಯ ಪರಿಣಾಮಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳು ಮತ್ತು ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಮೇಲೆ ಅಸಮ ಪ್ರಮಾಣದಲ್ಲಿ ಬೀಳುತ್ತಿದ್ದು ಇದನ್ನು ಎದುರಿಸಲು ಸಂಘಟಿತ ಜಾಗತಿಕ ಕ್ರಮ ಅನಿವಾರ್ಯವಾಗಿದೆ ಎಂದರು. ಭಾರತದ ಆರ್ಥಿಕ ಪ್ರಗತಿ ಉಲ್ಲೇಖಿಸಿದ ಸಚಿವರು,

0: ದೇಶದ ಬೆಳವಣಿಗೆಯು ಪ್ರಮುಖವಾಗಿ ದೇಶೀಯ ಬೇಡಿಕೆಯಿಂದ ಪ್ರೇರಿತವಾಗಿದೆ. ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದಾಗಿದ್ದು, ಮಧ್ಯಮ ಅವಧಿಯಲ್ಲಿ ಜಿಡಿಪಿ ಬೆಳವಣಿಗೆಯು 7%ರ ಆಸುಪಾಸಿನಲ್ಲಿ ಭದ್ರವಾಗಿರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಶೃಂಗಸಭೆಯಲ್ಲಿ G7 ರಾಷ್ಟ್ರಗಳು ಹಾಗೂ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಪ್ರತಿನಿಧಿಗಳು ಭಾಗವಹಿಸಿದ್ದರು. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು 5.4% ಪ್ರಗತಿ ಸಾಧಿಸಿದೆ ಎಂದು ನೀತಿ ಆಯೋಗದ ಉಪಾಧ್ಯಕ್ಷ ಡಾಕ್ಟರ್ ಅಶೋಕ್ ಕುಮಾರ್ ಲಾಹಿರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಟ್ರೇಡ್ ವಾಚ್ ಕ್ವಾರ್ಟರ್ಲಿ ವರದಿಯ ಇತ್ತೀಚಿನ ಆವೃತ್ತಿಯನ್ನು ಬಿಡುಗಡೆ ಮಾತನಾಡಿದ ಅವರು, ಕಳೆದ ತ್ರೈಮಾಸಿಕದಲ್ಲಿ ಭಾರತದ ರಫ್ತು ಪ್ರಮಾಣವು $1.84 trillion ತಲುಪಿದ್ದು, ಆಮದು ಪ್ರಮಾಣವು 6.5% ಹೆಚ್ಚಳವಾಗಿದೆ ಎಂದು ವಿವರ ನೀಡಿದರು. ಪಶ್ಚಿಮ ಏಷ್ಯಾದ ಪ್ರಸಕ್ತ ಬಿಕ್ಕಟ್ಟಿನ ಕುರಿತು ಪ್ರಸ್ತಾಪಿಸಿದ ಅವರು, ಈ ಪರಿಸ್ಥಿತಿಯು ತಾತ್ಕಾಲಿಕವಾಗಿದ್ದು ಶೀಘ್ರದಲ್ಲೇ ಜಗತ್ತಿನಲ್ಲಿ ಶಾಂತಿ ನೆಲೆಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿರುವ 11,000ಕ್ಕೂ ಹೆಚ್ಚು ನಾವಿಕರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸುವ ಯೋಜನೆಯನ್ನು ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ IMO ಪ್ರಕಟಿಸಿದೆ. ಈ ಕಾರ್ಯಾಚರಣೆಗೆ ಅಗತ್ಯವಿರುವ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲಾಗಿದ್ದು, ಅಮೆರಿಕ ಹಾಗೂ ಇರಾನ್ ನಡುವಿನ ತಿಳುವಳಿಕಾ ಪತ್ರದ ಅನ್ವಯ ಇರಾನ್, ಒಮಾನ್ ಸೇರಿದಂತೆ ಪ್ರಾದೇಶಿಕ ರಾಷ್ಟ್ರಗಳ ಸಹಕಾರದೊಂದಿಗೆ ತೆರವು ಪ್ರಕ್ರಿಯೆ ನಡೆಯಲಿದೆ ಎಂದು IMO ಪ್ರಧಾನ ಕಾರ್ಯದರ್ಶಿ ಆರ್ಸೆನಿಯೋ ಡೊಮಿಂಗ್ವೇಸ್ ತಿಳಿಸಿದ್ದಾರೆ. ಇದೇ ವೇಳೆ ಜಿನೆವಾದ ವಿಶ್ವಸಂಸ್ಥೆ ಕಚೇರಿಯ ಇರಾನ್ ರಾಯಭಾರಿ ಅಲಿ ಬಹರೇನಿ ಅವರು ಮಾತನಾಡಿ, ವಾಣಿಜ್ಯ ಹಡಗುಗಳ ಸಂಚಾರಕ್ಕಾಗಿ ಹಾರ್ಮು ಜಲಸಂಧಿಯನ್ನು ಯಾವುದೇ ಸುಂಕವಿಲ್ಲದೆ ಸಂಪೂರ್ಣವಾಗಿ ಮುಕ್ತಗೊಳಿಸಲಾಗಿದೆ ಎಂದಿದ್ದಾರೆ. ಅಮೆರಿಕ ಇರಾನ್ ನಡುವಿನ ಮಾತುಕತೆಗಳ ಆಧಾರದ ಮೇಲೆ 60 ದಿನಗಳ ನಂತರ ಪ್ರಸಕ್ತ ಪರಿಸ್ಥಿತಿಯನ್ನು ಪರಿಶೀಲಿಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ರಿಸರ್ವ್ ಬ್ಯಾಂಕ್ RBI ಅತಿಸಣ್ಣ ಮತ್ತು ಮಧ್ಯಮ ಉದ್ಯಮ MSME ಮಾರಾಟಗಾರರ ನೋಂದಣಿ ಪ್ರಕ್ರಿಯೆಯನ್ನು ಸರಳಗೊಳಿಸುವ ಹಾಗೂ ಹಣಕಾಸು ಪೂರೈಕೆದಾರರಿಗೆ ಸಾಲ ಖಾತರಿಯ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಟ್ರೇಡ್ ರಿಸೀವೆಬಲ್ಸ್ ಡಿಸ್ಕೌಂಟಿಂಗ್ ಸಿಸ್ಟಮ್ ಟ್ರೇಡ್ಸ್ ಕುರಿತ ಅಂತಿಮ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ. ಟ್ರೇಡ್ಸ್ ಒಂದು ಆನ್ಲೈನ್ ವೇದಿಕೆಯಾಗಿದ್ದು, ಸಣ್ಣ ಉದ್ಯಮಗಳು ತಮ್ಮ ಬಾಕಿ ಇರುವ ಬಿಲ್ಗಳು ಅಥವಾ ವ್ಯಾಪಾರ ಪಡೆಯಬೇಕಾದ ಮೊತ್ತಗಳನ್ನು ಬ್ಯಾಂಕ್ಗಳು ಹಾಗೂ ಇತರೆ ಹಣಕಾಸು ಸಂಸ್ಥೆಗಳ ಮೂಲಕ ಹರಾಜು ಹಾಕಿ ಕಾರ್ಯಾಚರಣಾ ಬಂಡವಾಳವನ್ನು ಪಡೆದುಕೊಳ್ಳಲು ನೆರವಾಗುತ್ತದೆ. ನಿನ್ನೆ ಹೊರಡಿಸಿದ ನಿರ್ದೇಶನದಲ್ಲಿ ಟ್ರೇಡ್ಸ್ಗೆ ಸಂಬಂಧಿಸಿದ ಪ್ರಸ್ತುತ ಸೂಚನೆಗಳನ್ನು ಸಮಗ್ರವಾಗಿ ಪರಿಶೀಲಿಸಿರುವುದಾಗಿ RBI ತಿಳಿಸಿದೆ. ಅವುಗಳನ್ನು ಒಂದೇ ಚೌಕಟ್ಟಿನಡಿ ಏಕೀಕರಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದೆ. ಟ್ರೇಡ್ಸ್ ನಿರ್ವಹಣಾ ಸಂಸ್ಥೆಗಳ ಕನಿಷ್ಠ ನಿವ್ವಳ ಮೌಲ್ಯದ ಅಗತ್ಯತೆಯನ್ನು ಇತರೆ ಬ್ಯಾಂಕೇತರ ಪಾವತಿ ವ್ಯವಸ್ಥೆ ನಿರ್ವಹಣಾ ಸಂಸ್ಥೆಗಳಿಗೆ ಅನ್ವಯವಾಗುವ 25 ಕೋಟಿ ರೂಪಾಯಿಗಳ ಮಟ್ಟಕ್ಕೆ ಸಮನ್ವಯಗೊಳಿಸಲಾಗಿದೆ. ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಗಳು ಈ ಮಾನದಂಡವನ್ನು 2028 March 31 ಪೂರೈಸಬೇಕು ಎಂದು RBI ತಿಳಿಸಿದೆ. ಕತಾರ್ನ ರಾಸ್ ಲಫಾನ್ ಕೈಗಾರಿಕಾ ನಗರದಲ್ಲಿ ಕಳೆದ ಭಾನುವಾರ ನಡೆದ ದುರಂತದಲ್ಲಿ ಭಾರತೀಯ ನಾಗರಿಕರು ಜೀವ ಕಳೆದುಕೊಂಡಿರುವುದಕ್ಕೆ ಕತಾರ್ ದೇಶದ ಅಮೀರ್ ಶೇಖ್ ತಮೀಮ್ ಬಿನ್ ಅಹಮದ್ ಅಲ್ ಥಾನಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿದ ಅವರು, ಘಟನೆಯಲ್ಲಿ ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಬಾಧಿತ ಕುಟುಂಬಗಳಿಗೆ ಸಾಂತ್ವನ ಹೇಳಿದ ಕತಾರ್ ನಾಯಕರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದ್ದು, ಗಾಯಾಳುಗಳಿಗೆ ಅಲ್ಲಿನ ಆಡಳಿತವು ಒದಗಿಸಿದ ತ್ವರಿತ ವೈದ್ಯಕೀಯ ನೆರವನ್ನು ಶ್ಲಾಘಿಸಿದ್ದಾರೆ. ಇದೇ ವೇಳೆ ಉಭಯ ನಾಯಕರು ತಮ್ಮ ನಾಗರಿಕರ ಯೋಗಕ್ಷೇಮ ಮತ್ತು ಸುರಕ್ಷತೆಯನ್ನು ಖಾತ್ರಿಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದ್ದಲ್ಲದೆ ಪರಸ್ಪರ ಬೆಂಬಲ ಮತ್ತು ಒಗ್ಗಟ್ಟನ್ನು ವ್ಯಕ್ತಪಡಿಸಿದ್ದಾರೆ. ವಿಶ್ವಸಂಸ್ಥೆಯ ಶಾಂತಿಪಾಲನಾ ಪಡೆಗಳ ಮೇಲೆ ದಾಳಿ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸರ್ವಾನುಮತದ ನಿರ್ಣಯ ಅಂಗೀಕರಿಸಿದೆ. ಇದರೊಂದಿಗೆ ದಾಳಿಗೆ ತುತ್ತಾದ ಸೈನಿಕರು ಯಾವುದೇ ದೇಶಕ್ಕೆ ಸೇರಿದವರು ಆಯಾ ದೇಶಗಳನ್ನು ತನಿಖೆಯಲ್ಲಿ ಭಾಗಿಯಾಗಿಸಿಕೊಳ್ಳುವುದನ್ನು ನಿರ್ಣಯವು ಬೆಂಬಲಿಸಿದೆ. ಶಾಂತಿಪಾಲಕರು ಅಥವಾ ಅವರ ನೆಲೆಗಳ ಮೇಲಿನ ದಾಳಿಯು ಯುದ್ಧಾಪರಾಧಕ್ಕೆ ಸಮಾನವಾಗಬಹುದು ಎಂದು ಪುನರುಚ್ಚರಿಸಿರುವ ಮಂಡಳಿಯು, ಸಂಘರ್ಷದಲ್ಲಿ ತೊಡಗಿರುವ ಎಲ್ಲ ಬಣಗಳು ವಿಶ್ವಸಂಸ್ಥೆಯ ಸಿಬ್ಬಂದಿ ವಿಷಯದಲ್ಲಿ ತಮ್ಮ ಜವಾಬ್ದಾರಿಗಳನ್ನು

0: ಸಂಪೂರ್ಣವಾಗಿ ಪಾಲಿಸಬೇಕು ಎಂದು ಸೂಚಿಸಿದೆ. ಭಾರತ ಸೇರಿದಂತೆ 150 ಹೆಚ್ಚು ದೇಶಗಳು ಈ ನಿರ್ಣಯವನ್ನು ಜಂಟಿಯಾಗಿ ಪ್ರಾಯೋಜಿಸಿದ್ದು, ಇದು ಶಾಂತಿಪಾಲಕರ ಸುರಕ್ಷತೆಯ ಕುರಿತು ಅಂತಾರಾಷ್ಟ್ರೀಯ ಸಮುದಾಯಕ್ಕಿರುವ ಕಳಕಳಿಯನ್ನು ಪ್ರತಿಬಿಂಬಿಸುತ್ತದೆ. ಎಥೆನಾಲ್ ಮಿಶ್ರಣ ಕಾರ್ಯಕ್ರಮವನ್ನು ವೈಜ್ಞಾನಿಕವಾಗಿ ಮೌಲ್ಯೀಕರಿಸಲಾಗಿದೆ ಮತ್ತು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಪುನರುಚ್ಚರಿಸಿದೆ. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕುರಿತು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುತ್ತಿರುವ ಆಧಾರರಹಿತ ಹೇಳಿಕೆಗಳು ಸಾರ್ವಜನಿಕರನ್ನು ದಾರಿ ತಪ್ಪಿಸುವ ಗುರಿಯನ್ನು ಹೊಂದಿವೆ ಎಂದು ಕೇಂದ್ರ ಸರ್ಕಾರ ಗಮನಿಸಿದ್ದು, E20 ಪೆಟ್ರೋಲ್ ಅನ್ನು ಪರಿಚಯಿಸಿದಾಗಿನಿಂದ ಎಥೆನಾಲ್ ಮಿಶ್ರಣಕ್ಕೆ ಕಾರಣವಾದ ಎಂಜಿನ್ ವೈಫಲ್ಯ ಅಥವಾ ವಾಹನ ಸ್ಥಗಿತದ ಯಾವುದೇ ವ್ಯಾಪಕ ಸಮಸ್ಯೆಗಳು ವರದಿಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಅಮೆರಿಕದ ಹ್ಯೂಸ್ಟನ್ನಲ್ಲಿ ನಡೆದ 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಕೆ ಗುಂಪಿನ ಪಂದ್ಯದಲ್ಲಿ ಪೋರ್ಚುಗಲ್ ತಂಡ ಉಜ್ಬೆಕಿಸ್ತಾನದ ವಿರುದ್ಧ 5-0 ಗೋಲುಗಳ ಭರ್ಜರಿ ಜಯ ಸಾಧಿಸಿದೆ. ತಾರಾ ಆಟಗಾರ 41 ವರ್ಷದ ಕ್ರಿಸ್ಟಿಯಾನೋ ರೊನಾಲ್ಡೊ ಪೋರ್ಚುಗಲ್ ಪರ 2 ಗೋಲುಗಳನ್ನು ಗಳಿಸಿದರು. ರೊನಾಲ್ಡೊ ತಮ್ಮ ಗೋಲುಗಳೊಂದಿಗೆ 6 ವಿಭಿನ್ನ ವಿಶ್ವಕಪ್ ಪಂದ್ಯಾವಳಿಗಳಲ್ಲಿ ಗೋಲು ಗಳಿಸಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಫಾಕ್ಸ್ಬರೋದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ಇಂಗ್ಲೆಂಡ್ ಮತ್ತು ಘಾನಾ ನಡುವಿನ ಎಲ್ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾದಲ್ಲಿ ಕೊನೆಗೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ 16ನೇ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆ ಸಂಪನ್ನ. ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಹಕಾರಕ್ಕೆ ಕರೆ. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು 5.4% ಪ್ರಗತಿ. ಹಾರ್ಮೋಜ್ ಜಲಸಂಧಿಯಿಂದ 11,000 ಹೆಚ್ಚು ನಾವಿಕರ ಸ್ಥಳಾಂತರಕ್ಕೆ ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಯೋಜನೆ. ಎಂಎಸ್ಎಂಇಗಳಿಗೆ ಹಣಕಾಸು ಸೌಲಭ್ಯ ಸುಲಭಗೊಳಿಸಲು ಟ್ರೇಡ್ಸ್ ಅಂತಿಮ ಮಾರ್ಗಸೂಚಿ ಪ್ರಕಟಿಸಿದ ಆರ್ಬಿಐ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಉಜ್ಬೆಕಿಸ್ತಾನದ ವಿರುದ್ಧ ಪೋರ್ಚುಗಲ್ಗೆ 5-0 ಗೋಲುಗಳ ಭರ್ಜರಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
1: ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:45. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆಯಲ್ಲಿ ನಿಮಗೆ ಉಚಿತವಾಗಿ ಎಲ್ಲಾ ವಿಭಾಗಗಳ ಪರಿಣಿತ ತಜ್ಞ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿ ಪರೀಕ್ಷಿಸಿ ಔಷಧಿಗಳನ್ನು ವಿತರಿಸುತ್ತಾರೆ. ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಇಂದೇ ಭೇಟಿ ಕೊಡಿ ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆ, ಹೊಸಳ್ಳಿ ರಸ್ತೆ, ಯಾದಗಿರಿ. ದೂರವಾಣಿ ಸಂಖ್ಯೆ 9986568649.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ರಶ್ಮಿ ಚಿತ್ರದ ಗೀತೆ ಬಿಆರ್ ಛಾಯ್ ಅವರ ಸ್ವರದಲ್ಲಿ, ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಅಗಸ್ತ್ಯ ಅವರ ಸಂಗೀತ.

0: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
4: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
3: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
5: ಎಸ್ ಜಾನಕಿ ಅವರ ಸ್ವರದಲ್ಲಿ ಗಿರಿಬಾಲೆ ಚಿತ್ರದ ಹಾಡು, ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ.

ಚಿತ್ರಗೀತೆಗಳನ್ನು ಕೇಳಿದಿರಿ. ಪುನಃ ಚಿತ್ರಗೀತೆಗಳನ್ನು ಈ ಬೆಳಿಗ್ಗೆ 9:30 ಆಲಿಸಬಹುದು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಸಮಯ 8:00 ಸಮಾಚಾರ ಪ್ರಭಾತ್, ನಂತರ 8:15 ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ

0: ಸಮಯ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಾಯಚೂರು. ದಿನಾಂಕ 26/2026 ರಾಯಚೂರಿನ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಕದಳಿ ಮಹಿಳಾ ವೇದಿಕೆಯ ರಾಯಚೂರು ಜಿಲ್ಲಾ ಪ್ರಥಮ ಕದಳಿ ಮಹಿಳಾ ಸಮ್ಮೇಳನದ 2026 ಕಾರ್ಯಕ್ರಮದ ಪ್ರಾಯೋಜಿತ ಬಾನುಲಿ ವರದಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಕದಳಿ ಮಹಿಳಾ ವೇದಿಕೆ ರಾಯಚೂರು. ಪ್ರಿಯ ಕೇಳುಗರೆ, ರಾಯಚೂರು ಜಿಲ್ಲಾ ಪ್ರಥಮ ಕದಳಿ ಮಹಿಳಾ ಸಮ್ಮೇಳನವು ವೀರ ವಿರಾಗಿಣಿ ಅಕ್ಕ ಮಹಾದೇವಿ ಭಾವಚಿತ್ರದ ಜೊತೆಗೆ ಸಮ್ಮೇಳನ ಸರ್ವಾಧ್ಯಕ್ಷರ ಮೆರವಣಿಗೆಯು ರಾಯಚೂರಿನ ಶ್ರೀ ಬಸವೇಶ್ವರ ವೃತ್ತದಿಂದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದವರೆಗೂ ಅತಿ ವಿಜೃಂಭಣೆಯಿಂದ ನಡೆಯಿತು. ನಂತರದಲ್ಲಿ ರಾಯಚೂರು ಜಿಲ್ಲಾ ಪ್ರಥಮ ಕದಳಿ ಮಹಿಳಾ ಸಮ್ಮೇಳನವು ಉದ್ಘಾಟನಾ ಸಮಾರಂಭವು ನಗರದ ರಂಗಮಂದಿರದಲ್ಲಿ ಜರುಗಿತು. ಪ್ರತಿಭಾ ಗೋನಾಳ್ ಹಾಗೂ ಸಂಗಡಿಗರಿಂದ ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು. ಹಾಗೆಯೇ ಹಿರಿಯ ಶರಣಜೀವಿಗಳಾದ ಗೋರೂರು ಚನ್ನಬಸಪ್ಪನವರು ರಚಿಸಿರುವಂತಹ ಶರಣಗೀತೆಯು ನಹಾಡಲಾಯಿತು.

0: ಉದ್ಘಾಟನಾ ಕಾರ್ಯಕ್ರಮಕ್ಕೆ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಮಹಿಳಾ ಪ್ರತಿನಿಧಿಗಳಾದ ದಾನಮ್ಮ ಸುಭಾಷ್ ಚಂದ್ರ ಅವರು ಸರ್ವರಿಗೂ ಸ್ವಾಗತಿಸಿದರು. ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಮತ್ತು ಕದಳಿ ಮಹಿಳಾ ವೇದಿಕೆ ಆರಂಭ ಮತ್ತು ಹಿನ್ನೆಲೆಯನ್ನು ಜಿಲ್ಲಾ ಕದಳಿ ವೇದಿಕೆಯ ಅಧ್ಯಕ್ಷರಾದ ಲಲಿತಾ ಡಾಕ್ಟರ್ ಎಂ ಬಸನಗೌಡ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು.
1: ಕದಳಿ ಒಂದು ಸಂಸ್ಕೃತ ಶಬ್ದ, ಆಮೇಲೆ ಕದಳಿಗೆ ಬಹಳ ಆಯುರ್ವೇದದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ. ಕದಳಿ ಅಂದ್ರೆ ಬಾಳೆ, ಔಷಧದ ಒಂದು ಸಸ್ಯ ಅಂತ ಹೆಸರಿದೆ. ಆಮೇಲೆ ನಮ್ಮ ಶರಣರಲ್ಲಿ ಚಿಕ್ಕ ಮಹಾದೇವಿ, ಇವತ್ತು ಅವರ ಜಯಂತಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ, ಅವರ ಹೆಸರಿನಲ್ಲಿ ಈ ಕದಳಿ ವೇದಿಕೆ ರೂಪುಗೊಂಡಿದೆ. ಕದಳಿ ಅಂತಂದ್ರೆ ಅವರು ತಮ್ಮ ಅಂತ್ಯಕಾಲದಲ್ಲಿ ಐಕ್ಯಗೊಂಡ ಶ್ರೀಶೈಲದ ಒಂದು ಅರಣ್ಯ. ಕದಳಿ ವೇದಿಕೆ ಅಂತ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನವರು ಮಹಿಳಾ ಘಟಕಕ್ಕೆ ಅಕ್ಕ ಮಹಾದೇವಿಯ ನೆನಪಿಗಾಗಿ ಕದಳಿ ಅಂತ ಹೆಸರನ್ನಿಟ್ಟಿದ್ದಾರೆ. ಈಗ ಆಗಲೇ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಹಾಗೂ ಎರಡು ಪರಿಷತ್ತಿನಿಂದ ನಾವು ಸಮ್ಮೇಳನವನ್ನು ಮಾಡಿದ್ದೇವೆ, ಹಾಗೂ ಇತರ ಜಿಲ್ಲೆಗಳಲ್ಲಿ ಕೂಡ ಕದಳಿ ಸಮ್ಮೇಳನಗಳು ನಡೆದಿದ್ದಾವೆ. ರಾಯಚೂರಿನಲ್ಲಿ ಮಾತ್ರ ಇದು ಮೊದಲನೇ ಸಮ್ಮೇಳನ. ಒಂದು ದಿನದ ಸಮ್ಮೇಳನ ಹಮ್ಮಿಕೊಳ್ಬೇಕು ಅಂತ ಈಗ ನಮ್ಮ ರಾಜ್ಯ ಮಟ್ಟದ ಕದಳಿ ಸಂಚಾಲಕರಾದಂತಹ ಸುಶ್ರಾ ಮೇಡಮ್ ಕೂಡ ವೇದಿಕೆ ಮೇಲಿದ್ದಾರೆ. ಅವ್ರು ಬಹಳಷ್ಟು ಸಲ ಹೇಳ್ತಿದ್ರು, ನೀವು ಕೂಡ ನಿಮ್ಮ ಒಂದು ಜಿಲ್ಲೆಯಲ್ಲಿ ಒಂದು ದಿನದ ಮಟ್ಟಿಗಾದ್ರೂ ಮಾಡಿ ಅಂತ ಹೇಳಿದಾಗ ಸಾಕಷ್ಟು ಸಲ ಒತ್ತಾಯ ಬಂದಾಗ ನಾನು ನಮ್ಮ ಅಧ್ಯಕ್ಷರಾದಂತಹ ನಾಗರಾಜ್ ಮಸ್ಕಿಯವರಲ್ಲಿ ಪ್ರಸ್ತಾಪಿಸಿದಾಗ ಆಯ್ತು ಮಾಡೋಣ ಅಂತೇಳಿ ಬಹಳ ಸಂತೋಷದಿಂದ ಎಲ್ಲರೂ, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಯಾಕೆ ಬೇಡ ಮಾಡೋಣ ಅಂತ ಹೇಳಿ ಬೆನ್ನೆಲುಬಾಗಿ ನಿಂತು ಈ ಸಮ್ಮೇಳನವನ್ನ ಈ ಮಟ್ಟಕ್ಕೆ ತಂದಿದ್ದಾರೆ. ಈ ಕದಳಿ ವೇದಿಕೆಯಿಂದ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನ, ಅಂದ್ರೆ ರಾಯಚೂರಿನಲ್ಲಿ ನಮ್ಮ ಹಿರಿಯರಾದ ನಾಗಪ್ಪ ವಕೀಲರ ಅಧ್ಯಕ್ಷತೆಯಲ್ಲಿ ಈ ಒಂದು ಪರಿಷತ್ತು ಇಲ್ಲಿ ಆರಂಭ ಆಯ್ತು. ಆಮೇಲೆ ಕೆಲವು ದಿನಗಳ ನಂತರ ಕದಳಿ ವೇದಿಕೆ ಆರಂಭ ಆಯ್ತು. ಹೀಗೆ ಶಾಲಾ ಕಾಲೇಜುಗಳಲ್ಲಿ ಪರಿಷತ್ತು ಮತ್ತು ನಾವು ಎರಡು ಸಂಯುಕ್ತಾಶ್ರಯದಲ್ಲಿಯೇ ಮಕ್ಕಳಲ್ಲಿ ಒಂದು ಶರಣ ಸಂಸ್ಕೃತಿಯನ್ನು ಬಿತ್ತುವ ಕಾರ್ಯಕ್ರಮ. ಈ ಶರಣ ಸಂಸ್ಕೃತಿ ನಮ್ಮೆಲ್ಲರ ಹಕ್ಕು, ಇದು ಧಾರ್ಮಿಕ ಚಳವಳಿ ಅಲ್ಲ, ಬಸವಾದಿ ಶರಣರ ಚಳವಳಿ ಅಂದ್ರೆ ಸಮಾಜೋ ಧಾರ್ಮಿಕ ಚಳವಳಿ. ಸಮಾಜವನ್ನು ಉತ್ಥಾನಗೊಳಿಸುತ್ತಾ ನಾವು ಸ್ವಂತಿಕೆಯನ್ನು ಬೆಳೆಸ್ಕೊಳ್ತಕ್ಕಂತ ಒಂದು ಸಾಹಿತ್ಯ ಅದು ಯಾವ್ದಾದ್ರೂ ಇದ್ರೆ ಅದು ಶರಣ ಸಾಹಿತ್ಯ. ಹೀಗಾಗಿ ಪ್ರತಿಯೊಬ್ಬರಿಗೂ ಜಾತಿ ಭೇದ ವರ್ಗ ವರ್ಣವಿಲ್ಲದೆ 12ನೇ ಶತಮಾನದಲ್ಲಿ ಸುಮಾರು 720 ಗಣಗಳ ಎದುರಿಗೆ ಬೆಳೆದಂತಹ ಸಾಹಿತ್ಯ ಇದು. ಯಾರೊಬ್ಬರು ಬರೆದಂತದ್ದಲ್ಲ ಅಥವಾ ಕಾಲ್ಪನಿಕವಾದುದಲ್ಲ, ನಡೆನುಡಿ ಒಂದಾಗಿಸಿಕೊಂಡು ನಡೆದು ನುಡಿದು ತೋರಿ ಈ ರೀತಿ ನಡೆದರೆ ನಾವು ಸಮಾಜವನ್ನು, ಉತ್ತಮ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಸವಣ್ಣನವರ ಒಂದು ಅಧ್ಯಕ್ಷತೆಯಲ್ಲಿ 12ನೇ ಶತಮಾನದಲ್ಲಿ ಈ ಒಂದು ಚಳವಳಿ ನಡೆದು ಹೋಯಿತು ಅನ್ನುವ ವಿಷಯ ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಆಳವಾಗಿ ಅಳೆದು ತೂಗಿ ನೋಡುವ ಒಂದು ಮನಸ್ಥಿತಿ ನಮ್ಮೆಲ್ಲರಲ್ಲೂ ಬೆಳಿಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಮಹಿಳೆಯರು ಯಾವತ್ತರಲ್ಲೂ ಕಡಿಮೆ ಇಲ್ಲ ಅನ್ನೋದಕ್ಕೆ ಇವತ್ತಿನ ನಿಮ್ಮ ಎಲ್ಲರ ದರ್ಶನನೇ ಸಾಕ್ಷಿ ಅಂತ ನಾನು ಅನ್ಕೊಂಡಿದ್ದೇನೆ. ಹೀಗೆ ಇವತ್ತು ನನಗೆ ಇವತ್ತಿನ ಒಂದು ಸನ್ನಿವೇಶವನ್ನು ನೋಡಿದಾಗ ನಾವು ಒಂದು ದಿನದ ಸಮ್ಮೇಳನ ಯಾಕೆ 3 ದಿನದ ಸಮ್ಮೇಳನ ಕೂಡ ಇನ್ನು ಮುಂದೆ ಮಾಡಬಹುದು ಅನ್ನುವ ಆತ್ಮವಿಶ್ವಾಸ ನನಗೆ ಬಂದಿದೆ.
0: ನಂತರದಲ್ಲಿ ಬೆಂಗಳೂರಿನ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕರು ಶರಣ ತತ್ವ ಚಿಂತಕರಾದ ಡಾಕ್ಟರ್ ಎಂಎಸ್ ಆಶಾದೇವಿಯವರು ಮತ್ತು ವೇದಿಕೆಯ ಉಪಸ್ಥಿತರಿದ್ದ ಎಲ್ಲ ಅತಿಥಿಗಳೊಂದಿಗೆ ಅಕ್ಕ ಮಹಾದೇವಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಜೊತೆಗೆ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಉದ್ಘಾಟನೆಯ ನಂತರ ಉದ್ಘಾಟಕರ ಪರಿಚಯವನ್ನು ಕದಳಿ ವೇದಿಕೆಯ ಸಂಘಟನಾ ಕಾರ್ಯದರ್ಶಿಗಳಾದ ಸುಮಂಗಳ ಸಕ್ರಿಯವರು ಮಾಡಿಕೊಟ್ಟರು.
2: ಇವರು ಶರಣ ಎಂ ಸೋಮಶೇಖರಪ್ಪ ಮತ್ತು ಶರಣ ಎನ್ ಪಿ ಅನಸೂಯಮ್ಮನವರ ಪುಣ್ಯಗರ್ಭದಲ್ಲಿ 1965ನೇ ಫೆಬ್ರವರಿ 26ರಂದು ಬೆಂಗಳೂರಿನಲ್ಲಿ ಜನಿಸಿದರು. ಬಾಲ್ಯದಿಂದಲೂ ಇವರು ವಿದ್ಯಾಭ್ಯಾಸದಲ್ಲಿ ತುಂಬಾ ಬುದ್ಧಿವಂತರಾಗಿದ್ದರು. ತಮ್ಮ ಬಿಎ ಮತ್ತು ಎಂಎ ಪದವಿಗಳನ್ನು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಚಿನ್ನದ ಪದಕಗಳ ಮೂಲಕ ಪಡೆದರು. ನವೋದಯ ವಿಮರ್ಶೆಯ ಮೇಲೆ ಪಾಶ್ಚಾತ್ಯ ವಿಮರ್ಶೆಯ ಪ್ರಭಾವ ಎಂಬ ವಿಷಯದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದರು. ಶರಣ ಡಾಕ್ಟರ್ ಪಿ ರವಿಶಂಕರ್ ಅವರು ಇವರ ಸಂಗಾತಿಯಾಗಿ ಬಂದರು. ಇವರು ತಮ್ಮ ಕಾಯಕವನ್ನು 1991 ಕನ್ನಡ ಅಧ್ಯಾಪಕಿಯಾಗಿ ಪ್ರಾರಂಭಿಸಿದರು.

0: ಶಿಕ್ಷಣದಿಂದ ಇಲ್ಲಿಯವರೆಗೆ ವಿವಿಧ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತ ಈಗ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಒಟ್ಟಾಗಿ 32 ವರ್ಷಗಳ ಬೋಧನಾ ಅನುಭವವಿದ್ದು ಈ ಕಾಯಕವು ನಿರಂತರವಾಗಿ ನಡೆದಿದೆ. ಮಹಿಳಾ ಅಧ್ಯಯನ ಹಾಗೂ ಮಹಿಳಾ ಸಬಲೀಕರಣ, ಸಾಹಿತ್ಯ ವಿಮರ್ಶೆ ಹಾಗೂ ತೌಲನಿಕ ಅಧ್ಯಯನ, ಸ್ತ್ರೀವಾದ ಹಾಗೂ ಸಾಂಸ್ಕೃತಿಕ ಅಧ್ಯಯನ, ಈ ಕ್ಷೇತ್ರಗಳಲ್ಲಿ ಈ ಶರಣೆಯು ಅಪಾರವಾದ ಪರಿಣಿತಿಯನ್ನು ಪಡೆದಿದ್ದಾರೆ. ಎಂಕೆ ಇಂದಿರಾ ಪ್ರಶಸ್ತಿ, ಇನ್ಫೋಸಿಸ್ ಪ್ರಶಸ್ತಿ, ಜಿಎಸ್ ಶಿವರುದ್ರಪ್ಪ ಪ್ರಶಸ್ತಿ, ಸ್ವಪ್ನ ಪ್ರಶಸ್ತಿ, ಕೇಣೇರು ಪ್ರಶಸ್ತಿ, ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ಪ್ರಶಸ್ತಿ ಹಾಗೂ ಪ್ರೊಫೆಸರ್ ಎಂಎಂ ಕಲ್ಬುರ್ಗಿ ರಾಷ್ಟ್ರೀಯ ಪ್ರಶಸ್ತಿ, ಹೀಗೆ ನೂರಾರು ಪ್ರಶಸ್ತಿಗಳ ಸರಮಾಲೆಯನ್ನು ಧರಿಸಿದ್ದಾರೆ. ಹಾಗೆಯೇ ಅನೇಕ ವಿಶ್ವವಿದ್ಯಾಲಯಗಳ ಅಧ್ಯಯನ ಮಂಡಳಿಗಳು ಮತ್ತು ಸಂಶೋಧನಾ ಕೇಂದ್ರಗಳ ಸದಸ್ಯತ್ವವನ್ನು ಪಡೆದಿದ್ದಾರೆ. ಇಂತಹ ಮೇಧಾವಿ ಶರಣೆಯಿಂದ ನಮ್ಮ ಜಿಲ್ಲೆಯ ಪ್ರಥಮ ಕದಳಿ ಮಹಿಳಾ ಸಮ್ಮೇಳನವು ಉದ್ಘಾಟನೆಗೊಂಡಿದ್ದು ನಮ್ಮ ನಿಮ್ಮೆಲ್ಲರಿಗೂ ತುಂಬಾ ಸಂತೋಷ ತಂದಿದೆ.
1: ಯಾವ ಅಕ್ಕನನ್ನ ನಮ್ಮ ಮಾದರಿ, ನಮ್ಮ ದಾರಿ ಅಂತ ನಾವು ತಿಳ್ಕೊಂಡಿದ್ದೇವೋ ಅವರ ನಡೆದ ದಾರಿ ಇದಾಗಿದ್ದ. ದೀನ ನಾನು ದಾನಿ ನೀನು ಅನ್ನುವ ಹಾಗೆ ಗಂಡು ಹೆಣ್ಣಿನ ಸಂಬಂಧ ಈಗಲೂ ಇರ್ಬೇಕ? ಅವ್ರು ಕೊಟ್ಟು ನಾವು ಪಡ್ಕೋಬೇಕಾ, ಅಥವಾ ಅವ್ರು ಕೊಡ್ಬೇಕು ನಾವು ಅದನ್ನ ತಗೊಳ್ಬೇಕು ಅನ್ನೋದಕ್ಕೆ, ಕೊಡೋದಕ್ಕೆ ಅವ್ರು ಯಾರು, ಪಡ್ಕೊಳ್ಳೋದಕ್ಕೆ ನಾನು ಯಾರು? ಇಂಥ 100 ಪ್ರಶ್ನೆಗಳನ್ನ ನಾವು ಹೆಣ್ಮಕ್ಳು ಈಗ್ಲಾದ್ರೂ ಸರಿಯಾದ ರೀತಿನಲ್ಲಿ ಹಾಕೊಳ್ಬೇಕಲ್ವಾ? ಯಾಕೆ ಸರಿಯಾದ ರೀತಿನಲ್ಲಿ ಅನ್ನುವ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಆತ್ಮವಂಚನೆಯಲ್ಲಿ ನಮ್ಮ ಲೋಕವನ್ನ ಮೀರಿಸಿದವ್ರು ಇಲ್ಲ ರೀ, ನಮ್ಮ ಮನುಷ್ಯರನ್ನು ಮೀರಿಸಿದಂತ ಆತ್ಮವಂಚಕರಿನ್ ಯಾರು ಇಲ್ಲ. ನಮ್ಗೆಲ್ಲ ಏನ್ ಅನ್ಸುತ್ತೆ, ಇವತ್ತು ನಮ್ಮ ಒಂದು ಪ್ರಭುತ್ವ ಏನ್ ಹೇಳುತ್ತಂದ್ರೆ, ನೋಡ್ರಿ ನಿಮ್ಗೆ ವಿದ್ಯಾಭ್ಯಾಸ ಕೊಟ್ಟಿದೀವಲ್ವ, ಉದ್ಯೋಗ ಇದೆ ಅಲ್ಲ, ಸೋಕಾಲ್ಡ್ ಆರ್ಥಿಕ ಸ್ವಾವಲಂಬನೆ, ಅದನ್ನ ಸೋಕಾಲ್ಡ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇವತ್ತಿಗೂ ತುಂಬಾ ಜನ ಹೆಣ್ಮಕ್ಳಿಗೆ ಅವ್ರು ದುಡಿಯುವ ಹಣದ ಮೇಲೆ ಅವ್ರಿಗೆ ಯಾವ ಅಧಿಕಾರ ಇರೋದಿಲ್ಲ ಅಲ್ವಾ? ಕದಳಿ ಎಂಬುದು ಭವ ಘೋರಾರಣ್ಯ ಅನ್ನೋದಿದೆಯಲ್ಲ, ಯಾವುದು ಆ ಭವ ಘೋರಾರಣ್ಯ? ಆ ಭವ ಘೋರಾರಣ್ಯ ಯಾವುದು ಅಂತಂದ್ರೆ, ಅದು ಈ ಲೌಕಿಕದ ಬದುಕು ಅನ್ನೋದಲ್ಲ, ಬದಲಿಗೆ ಈ ಗಂಡಾಳಿಕೆಯಲ್ಲಿ ಅದೊಂದು ಗುಂಡಾರಣ್ಯ ಆಗ್ಬಿಟ್ಟಿದ್ಯಲ್ಲ, ಆ ಗುಂಡಾರಣ್ಯದಲ್ಲಿ ನಾವೊಂದು ದಾರಿನ ಕಟ್ಕೋಬೇಕು. ಇವತ್ತು ನಾವು ಹೆಣ್ಮಕ್ಳು, ನಮ್ಗೆ ಅಕ್ಕ ಯಾಕೆ ಬಹಳ ಇಷ್ಟ ಆಗ್ತಾಳೆ ಅಂತಂದ್ರೆ, ನೋಡಿ 100 ಕಷ್ಟ ಇತ್ತು, ಸವಾಲಿತ್ತು, ಬಿಕ್ಕಟ್ಟಿತ್ತು, ಅವಳು ಹೆದರದ್ಲ, ಹೆದರ್ಲಿಲ್ವಲ್ಲ, ಅವಳು ಹೆದರ್ಲಿಲ್ವಲ್ಲ ಅಂತ ಹೇಳುವ ನಾವು ಹೆದರದ್ರ ಬಗ್ಗೆ ಯಾಕ್ರಿ ಮಾತಾಡ್ಕೊಳ್ಳಲ್ಲ? ಲೋಕದ ಬಗ್ಗೆ ಹೋಗ್ಲಿ, ನಮ್ ಜೊತೆ ನಾವೇ ಮಾತಾಡ್ಕೊಳ್ಳಕ್ಕೂ ನಮ್ಗೆ ಎಷ್ಟೋ ಸಲ ಭಯ ಆಗೋಗುತ್ತಲ್ಲ. ನಮ್ಗೆ ಈಗ್ಲೂ ವೇಷ ಹಾಕೋದ್ರಲ್ಲಿ, ಸೇಳೆ ಮಾಡ್ಕೊಂಡಿರೋದ್ರಲ್ಲಿ ಬಹಳ ಖುಷಿ ನಮ್ಗೆ, ಹತ್ಕೊಂಡು ಉರಿತಾ ಇರುತ್ತೆ. ಆದ್ರೆ ಹೊರಗಡೆ ನಾವು ಇಲ್ಲಪ್ಪ ಎಲ್ಲ ಚೆನ್ನಾಗಿದೆ ಅಂತ ನಾವು ಅನ್ಕೊಂಡಿರ್ತೀವಿ. ಅಕ್ಕನಿಂದ ನಾವು ಕಲಿಬೇಕಾಗಿರುವ ಪಾಠ, ನೀಲಮ್ಮನಿಂದ ಕಲಿಬೇಕಾಗಿರುವ ಪಾಠ, ಅಕ್ಕಮ್ಮನಿಂದ ಕಲಿಬೇಕಾಗಿರುವ ಪಾಠ ಯಾವುದು ಆಗಿದ್ರೆ, ನೀನ್ ಇಲ್ಲಿ ಬಂದ್ಬಿಡು ಮರೈತಿ ಅಂತ ಬಸವಣ್ಣನವ್ರು ನೀಲಮ್ಮನ್ಗೆ ಹೇಳಿದ್ರೆ ನೀಲಮ್ಮನವ್ರು ಕೊಟ್ಟು ಉತ್ತರ ಏನು, ನೀವಲ್ಲಿದ್ದಡೇನೋ ನಾವಿಲ್ಲಿದ್ದಡೇನು ಅಲ್ವಾ? ಅದೇ ತಾನೇ ಅವಳು ಹೇಳಿದ್ದು. ಅಂದ್ರೆ ನಾನು ದಾಂಪತ್ಯವನ್ನ, ಕೌಟುಂಬಿಕ ವ್ಯವಸ್ಥೆಯನ್ನ ಅಲ್ಲಗಳಿತಾ ಇಲ್ಲ, ನಾನು ಅದನ್ನ ವಿರೋಧಿಸ್ತಾ ಇಲ್ಲ, ನಾನು ಅದನ್ನ ನಿರಾಕರಿಸ್ತಾನೂ ಇಲ್ಲ. ಯಾಕೆ ಅಂದ್ರೆ ಒಂದು ನಾಗರಿಕ ವ್ಯವಸ್ಥೆನಲ್ಲಿ ದಾಂಪತ್ಯ ಮತ್ತು ಕುಟುಂಬವೇ ಅದರ ಮೂಲ ಘಟಕಗಳು. ಆ ಎರಡು ಘಟಕಗಳು ಒಡೆದು ಹೋದ್ರೆ ನಾಗರಿಕತೆನೆ ಬಿದ್ದು ಹೋಗುತ್ತೆ. ಪ್ರಶ್ನೆ ಅದಲ್ಲ, ಪ್ರಶ್ನೆ ಇರೋದು ಹೆಸರಿಗೆ ಹೇಳ್ಬಿಡೋದು, ಸಂಸಾರ ಅನ್ನುವ ಬಂಡಿಗೆ ಗಂಡು ಒಂದು ಚಕ್ರ, ಹೆಣ್ಣು ಒಂದು ಚಕ್ರ, ಇಲ್ಲಿಂದ್ರ ಒಗ್ಗಾಲಿ ಆಗ್ಬಿಡುತ್ತೆ ಅಂತೆಲ್ಲ ಹೇಳುದು. ಆದ್ರೆ ಅದು ಒಗ್ಗಾಲಿ ಆಗದೆ ಇರುವ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿಯನ್ನ ಈ ಲೋಕ ಯಾವಾಗ್ಲೂ ಯಾರ ಮೇಲೆ ಹೊರಿಸಿದೆ? ಆಡದಿರು ಎನಗೆ ಇದಿರ ಆಡದಿರು, ಮಾಡದಿರು ಬಾಳನ್ನು ಬೇಳೆಯಂತೆ, ಕೂಡಿರಲಿ ಬಾಳು ಹಿಡಿಗಾಳಿನಂತೆ, ಮಲಗಿರುವ ಹಾವನ್ನು ಕೆಣಕಬೇಡ, ಕಚ್ಚಿ ವಿಷಕಾರಿದರೆ ತಿಣುಕಬೇಡ. ಏನ್ರಿ ಮಾತಿದು? ಇದು ನಮ್ಮೆಲ್ಲರ ಬಹಳ ಪ್ರೀತಿಯ ಕವಿ ಬೇಂದ್ರೆ ಅವರ ಕವಿತೆಯ ಸಾಲು. ಆ ಕವಿತೆಯ ಶೀರ್ಷಿಕೆ ಏನ್ ಗೊತ್ತಾ, ಮನದನ್ನೇ ಅಂತ. ಕವಿತೆಯ ಶೀರ್ಷಿಕೆ ಮನದನ್ನೇ, ಆದ್ರೆ ಶುರು ಆಗದ ಹೆಂಗೆ, ಆಡದಿರು ಎನಗೆ ಇದಿರಾಡದಿರು, ಕೂಡಿರಲಿ ಬಾಳು ಇಡಿಗ, ಅದು ಇಡಿಗಾಳಿನ ಹಂಗೆ ಇರಬೇಕು. ದಾಂಪತ್ಯ ಅಂದ್ರೆ ನೀನ್ ಬಾಯಿ ಮುಚ್ಕೊಂಡು ಇರ್ಬೇಕು. ಮಲಗಿರುವ ಹಾವನ್ನು ಕೆಣಕಬೇಡ, ಕಚ್ಚಿ ವಿಷಕಾರಿದರೆ ತಿಣುಕಬೇಡ. ಅಂದ್ರೆ ನನ್ನ ಉದ್ದೇಶ ಇನ್ನೇನಿಲ್ಲ, ನಾವು ಯಾರು ಪುರುಷ ದ್ವೇಷಿಗಳಲ್ಲ. ನಾವು ಕೇಳ್ತಾ ಇರೋದು ಏನು ಅಂದ್ರೆ, ಯಾವ ಹೆಣ್ಣಿನ ವ್ಯಕ್ತಿತ್ವವನ್ನ ನೀವು ಎರಡು ಪರಿಕಲ್ಪನೆಗಳಲ್ಲಿ ಕಟ್ಟಿ ಕೂರಿಸ್ಬಿಟ್ಟಿದ್ದೀರಲ್ವಾ, ಇಲ್ಲ

ಅಂತ ಕರಿತೀರಾ, ಇಲ್ಲ ಬುದ್ಧಿಗೇಡಿ ದೆವ್ವ ಅಂತ ಕರಿತೀರಾ? ನಾವು ಕೇಳ್ತಾ ಇರೋದು ಇಷ್ಟೇ ಸ್ವಾಮಿ, ನಾವು ದೇವಿನೂ ಅಲ್ಲ ದೆವ್ವನೂ ಅಲ್ಲ, ನಾವು ಮನುಷ್ಯರಲ್ವಾ, ನಿಮ್ಮ ಹಾಗೆಯೇ ಮನುಷ್ಯರು ಅಲ್ವಾ. ಕೆಲವು ಗಂಡಿನ ಅಜನ್ಮ ಸಿದ್ಧ ಹಕ್ಕು ಅನ್ನುವ ಹಾಗೆ, ಅವನಿಗೆ ಹುಟ್ಟಿನಿಂದಲೇ ಬಂದಿರುವ ಸವಲತ್ತು ಅನ್ನುವ ಹಾಗೆ ನೀವು ಆಡ್ತೀರಿ. ಆದರೆ ಹೆಣ್ಮಕ್ಕಳು 100 ಸಾಧನೆ ಮಾಡಿದಾಗ್ಲೂ ನಿಮ್ಮ ಬಾಯಲ್ಲಿ ಕೊನೆಗೂ ಬರುವ ಮಾತು, ಬಾಯಲ್ಲಿ ಬರಬಹುದು ಬರದೆ ಮನಸ್ಸಿನಲ್ಲೇ ಇರಬಹುದು, ನಿಮ್ಮ ನಡವಳಿಕೆಯಲ್ಲಿ ಅದು ಕಾಣಿಸ್ಬಹುದು, ಏನು ಮಾಡಿದ್ರೇನು ನಿನ್ನ ಮುದ್ದೆ ಪಾತ್ರೆ ಕೆರೆಯೋದು ತಪ್ಪುತ್ತಾ ಅನ್ನೋದಿದೆಯಲ್ಲ. ಮುದ್ದೆ ಪಾತ್ರೆ ಕೆರೆಯೋದು ಸಣ್ಣ ಕೆಲಸ ಅಲ್ವಲ್ಲ. ನಾವು ಮುದ್ದೆ ಪಾತ್ರೆ ಕೆರೆದೆ ಹೋದರೆ ನಿಮ್ಗೆ ಊಟ ಎಲ್ಲಿದು? ಪ್ರಶ್ನೆ ಅದಲ್ಲ. ಹೆಣ್ಮಕ್ಕಳು ಅವರ ಸಮಯವನ್ನು ಅಲ್ವಾ, ಅವರ ಪ್ರತಿಭೆಯನ್ನು, ಅವರ ಶಕ್ತಿಯನ್ನು ಎಲ್ಲವನ್ನೂ ಅವರು ಅಷ್ಟು ಚೆನ್ನಾಗಿ ಈ ಕುಟುಂಬಕ್ಕೆ ಅಂತ ಕೊಡ್ತಾ ಇರೋವಾಗ ನೀವು ಅದನ್ನೇನಂತ ಕರಿತೀರಾ? ಇಲ್ಲ ಅದು ಅವಳ ತ್ಯಾಗ ಅಂತ ಕರೆದು ಮುಗಿಸ್ಬಿಡ್ತೀರಾ? ನಿನ್ನ ಪ್ರೀತಿಗೆ ಅದರ ರೀತಿಗೆ ಕಣ್ಣ ಹನಿಗಳೇ ಕಾಣಿಕೆ ಅಂದ್ಬಿಟ್ರೆ ಮುಗ್ದೋಯ್ತು. ನೀವು ಎಷ್ಟು ಬೇಕಾದರೂ ಶೋಷಣೆ ಮಾಡ್ಬೋದು. ಶೋಷಣೆ ಮಾಡಿ ಎಟ್ ದ ಎಂಡ್ ಆಫ್ ದ ಡೇ ನಿನ್ನ ಪ್ರೀತಿಗೆ ಅದರ ರೀತಿಗೆ ಕಣ್ಣ ಹನಿಗಳೇ ಕಾಣುತ್ತೆ. ಅಲ್ಲದೆ ಹೋದರೆ ಅದನ್ನು ಹೆಣ್ಣಿನ ವ್ಯಕ್ತಿತ್ವದ ಕಂಡೀಷನ್ಸ್ ಅಂತ ನೀವು ಮಾಡ್ತೀರಾ, ಕರಾರುಗಳು ಅಂತ ನೀವು ಮಾಡ್ತೀರಾ. ನಮ್ಮ ಪ್ರಶ್ನೆ ಇರೋದು ಏನು ಅಂದರೆ, ನಮ್ಮ ತನು ಮನ ಧನ ಎಲ್ಲ ಈ ಕುಟುಂಬದ ಸಲುವಾಗಿ, ಈ ದಾಂಪತ್ಯ ಸಲುವಾಗಿ ಎಲ್ಲ ಕರೆ, ಆದರೆ ಅದಕ್ಕೆ ಕೊಡಬೇಕಾಗಿರುವ ಮೂಲಭೂತವಾದ ಗೌರವವನ್ನಾದರೂ ನೀವು ಕೊಡಬೇಕಲ್ವಾ? ಯಾಕೆ ಹೆಣ್ಣಿನ ವ್ಯಕ್ತಿತ್ವ, ಅವಳ ಸಮಯ, ಅವಳ ಶ್ರದ್ಧೆ, ಅವಳ ಶಕ್ತಿ, ಅವಳ ಸಾಧ್ಯತೆಗಳು, ಅವಳ ವ್ಯಕ್ತಿತ್ವ ಎಲ್ಲವೂ ನಿಮಗೆ ಟೇಕನ್ ಫಾರ್ ಗ್ರಾಂಟೆಡ್? ಅಕ್ಕ ವಿರೋಧಿಸಿದ್ದು ಕೌಶಿಕನನ್ನೋ ಅಲ್ಲ, ಅಕ್ಕ ವಿರೋಧಿಸಿದ್ದು ಗಂಡಸರನ್ನೋ ಖಂಡಿತವಾಗಿಯೂ ಅಲ್ಲ. ಅಕ್ಕನೂ ಸೇರಿದ ಹಾಗೆ ಇಡೀ ಜಗತ್ತಿನ ಮಹಿಳಾ ಸಂಕಥನ ಪ್ರಶ್ನೆ ಮಾಡ್ತಿರೋದು ಯಾವುದನ್ನ ಅಂದರೆ, ಅದು ಕೇಳ್ತಾ ಇದೆ, ಈ ವ್ಯವಸ್ಥೆಯಲ್ಲಿ ದೋಷ ಇದೆ. ಈ ಮೌಲ್ಯ ವ್ಯವಸ್ಥೆ ಅಂತ ನಾವೇನು ಮಾಡ್ಕೊಂಡಿದ್ದೀವಲ್ಲ, ಆ ಮೌಲ್ಯ ವ್ಯವಸ್ಥೆಯಲ್ಲಿ ಒಂದು ಶ್ರೇಣೀಕರಣ ಇದೆಯಲ್ವಾ, ಆ ಶ್ರೇಣೀಕರಣ ಗಂಡನ ಮೇಲೆ ಕಿಡುತ್ತೆ, ಹೆಣ್ಣನ್ನು ಒಂಚೂರು ಕೆಳಗೆ ಅಂತ ಇಡುತ್ತೆ. ಹೆಣ್ಮಕ್ಳು ಒಂಚೂರು ಜೋರಾದ ಕೂಡಲೇ ಇಲ್ಲ ಇಲ್ಲ ನೀವು ನಮಗಿಂತ ಮೇಲೆ ಅಂತ ದೇವಿಯ ಪಟ್ಟ ಕೊಟ್ಬಿಟ್ಟು ಕಣ್ಣಿಗೆ ಪಟ್ಟಿ ಕಟ್ಬಿಟ್ಟು ಮತ್ತೆ ಕೂರಿಸ್ತಾ ಇರ್ತೀರಲ್ವಾ, ಅದಲ್ಲ ಅಂತ ನಾವು ಹೇಳ್ತಾ ಇರೋದು. ಇದು ಒಂದು ಭಾಗ. ಎರಡನೇ ಭಾಗದಲ್ಲಿ ನಾನು ಹೇಳಬೇಕು ಅಂದ್ಕೊಂಡಿರೋದು ಏನನ್ನ ಅಂದರೆ, ಅಕ್ಕ ಆಗಲಿ ನೀಲಮ್ಮ ಆಗಲಿ ಅವರು ನಡೆಸಿದ ಬದುಕಿದೆಯಲ್ಲ, ಆ ಬದುಕು ಏನು ಅಂತಂದರೆ, ಆ ಭವ ಘೋರಾರಣ್ಯದ ಬದುಕನ್ನು ನಂದನವನ ಮಾಡ್ಕೊಳ್ಳೋದು ನಿನ್ನ ಕೈಯಲ್ಲಿದೆ, ಅದು ನಿನ್ನ ಜವಾಬ್ದಾರಿ. ನನಗೆ ಒಂದು ಹಕ್ಕು ಬೇಕು, ನನಗೊಂದು ಸವಲತ್ತು ಬೇಕು, ಸ್ವಾತಂತ್ರ್ಯ ಬೇಕು, ಅವಕಾಶ ಬೇಕು, ಬದುಕನ್ನು ನಾನು ಮುಕ್ತವಾಗಿ ನೋಡಬೇಕು, ಬದುಕು ಕೊಡುವ ಎಲ್ಲ ಅವಕಾಶಗಳು ನನಗೆ ಬೇಕು, ಮತ್ತು ನನ್ನ ಕನಸಿನ ನನ್ನ ಆಯ್ಕೆಯ ಬದುಕನ್ನು ನಾನು ನಡೆಸಬೇಕು ಅನ್ನೋದಾದರೆ, ಆ ಅವಕಾಶವನ್ನು ನಮ್ಗೆ ಯಾರು ಬೆಳ್ಳಿ ತಟ್ಟೆನಲ್ಲಿಟ್ಟು ತಂದುಕೊಡ್ತೋಗೋ ಅಂತ ಹೇಳೋದಿಲ್ಲ. ನನಗೆ ಬೇಕಾದ್ದನ್ನು ನಾನೇ ಪಡ್ಕೋಬೇಕು, ಎನ್ನ ಕಣ್ಣೊಳಗಣ ಕಟ್ಟಿಗೆಯ ನಾನೇ ತೆಗೆಯಬೇಕು ಅಲ್ವಾ ಅಮಗೆರಾಯಮ್ಮನ ವಚನ ಇದು. ನನ್ನ ಕಣ್ಣಲ್ಲಿ ಕಸ ಬಿದ್ದಿದ್ರೆ ಅದನ್ನು ನಾನೇ ತೆಗಿಬೇಕು. ನನ್ನ ಪರವಾಗಿ ಯಾರಾದರೂ ತೆಗಿಬೇಕು ಅನ್ನೋದಾದರೆ, ಹಾಗೆ ತೆಗೆಯೋಕ್ಕೆ ಬಂದವರ ಬಗೆಗೆ ನನಗೆ ಶಂಕೆ ಇಲ್ಲದ ನಂಬಿಕೆ ಇರಬೇಕು. ಕಾಳಿದಾಸನ ಶಾಕುಂತಲ ನಾಟಕದಲ್ಲಿ ಆ ಪ್ರಸಂಗ ಬರುತ್ತೆ. ಎರಡು ಜಿಂಕೆಗಳಿದ್ದಾವೆ, ಆ ಹೆಣ್ಣು ಜಿಂಕೆಯ ಕಣ್ಣಲ್ಲಿ ಕಸ ಬಿದ್ದಿದೆ, ಗಂಡು ಜಿಂಕೆ ಏನ್ ಮಾಡುತ್ತೆ ಅಂದ್ರೆ ತನ್ನ ಕೊಂಬಿನಿಂದ ಆ ಹೆಣ್ಣು ಜಿಂಕೆಯ ಕಣ್ಣಿನಲ್ಲಿ ಬಿದ್ದಿರೋ ಕಸವನ್ನು ತೆಗೆಯುತ್ತೆ. ಆ ಕೊಂಬು ಎಷ್ಟು ಹಾರ್ಡಾಗಿರುತ್ತೆ ಅಂತ ಗೊತ್ತಿದೆ ನಮ್ಗೆ, ಎಷ್ಟು ಒರಟಾಗಿರುತ್ತೆ ಅನ್ನೋದು ಗೊತ್ತಿದೆ ನಮ್ಗೆ ಅಲ್ವಾ. ಅದೊಂದು ಚೂರು ಹೆಚ್ಚು ಕಮ್ಮಿ ಆದ್ರೆ ಕಣ್ಣು ಹೋಗ್ಬಿಡುತ್ತೆ ಅಲ್ವಾ. ಆ ಎಚ್ಚರ ಅಂದ್ರೆ ಆ ಕಸ ತೆಗಿಯಕ್ಕೆ ಹೊರಟಿರುವ ಆ ಗಂಡು ಜಿಂಕೆಗೆ ಆ ಎಚ್ಚರ ಇದೆ, ಆ ಜವಾಬ್ದಾರಿ ಇದೆ, ಆ ಪ್ರೀತಿಯ ಕಾಳಜಿ ಇದೆ, ಮತ್ತು ಆ ಗಂಡಿಗೆ ತನ್ನ ಕಣ್ಣನ್ನು ಕೊಟ್ಟಿದ್ಯಲ್ಲ ಈ ಹೆಣ್ಣು ಜಿಂಕೆ, ನಿನ್ ತೆಗಿಬಲ್ಲೆ ಆ ಕಸವನ್ನ, ನನಗೆ ತುಂಬಾ ನಂಬಿಕೆ ಇದೆ, ನನ್ನ ಕಣ್ಣೇನು ಹೋಗಲ್ಲ ಅನ್ನುವ ನಂಬಿಕೆ, ಅದು ನಿಜವಾದ ದಾಂಪತ್ಯ ಅಲ್ವಾ. ಅದು ನಿಜವಾದ ವಿಶ್ವಾಸ, ಅದು ನಿಜವಾದ ಸಂಬಂಧ ಅದು. ಆದರೆ ಅಂಥ ಸಂಬಂಧಗಳ ಸಂಖ್ಯೆ ತುಂಬಾ ಕಡಿಮೆ ಅಲ್ವಾ ನಮ್ಮ ಸಮುದಾಯದಲ್ಲಿ. ಆದ್ರಿಂದ ಎನ್ನ ಕಣ್ಣೊಳಗಣ ಕಟ್ಟಿಗೆಯ ನಾನೇ ತೆಗೆಯಬೇಕು, ಎನ್ನ ಕಾಲೊಳಗಣ ಮುಳ್ಳ ನಾನೇ ತೆಗೆಯಬೇಕು, ನನ್ನ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ನಾನೇ ತೆಕ್ಕೋಬೇಕು ಅದನ್ನು ಅಲ್ವಾ. ಇವಾಗ ವ್ಯವಸ್ಥೆ ಬಂದ್ಬಿಟ್ಟು ಇವಾಗ ಇಷ್ಟು ಶೋಷಣೆ ಆಗ್ತಾ ಇದೆಯಲ್ವಾ ಹೆಣ್ಮಕ್ಳ ಮೇಲೆ, ಅರ್ಧ ಗಂಟೆಗೊಂದು ಹೆಣ್ಮಕ್ಳ ಮೇಲೆ ಅವರ ದೇಹದ ಮೇಲೆ ಆಕ್ರಮಣ ಆಗ್ತಾ ಇದೆಯಲ್ಲ, ಇದಕ್ಕೆ ಏನು ಮಾಡಬೇಕು? ಸರ್ಕಾರ ಹೇಳುತ್ತೆ ಒಂದು ನಿರ್ಭಯ ಕಾನೂನನ್ನು ತಂದಿದ್ದೀವಿ ನೋಡಿ ಅಂತ ಅದು ಹೇಳುತ್ತೆ. ನಾನು ಏನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂದರೆ, ಪ್ರಶ್ನೆ ಇರೋದು ಹೆಣ್ಣನ್ನು ದೇಹವಾಗಿ ಮಾತ್ರ ನೋಡೋದ್ರಲ್ಲಿ ಅಲ್ವಾ. ಗಂಡ್ಮಕ್ಳು ಹೆಂಗೆ ಹೋದ್ರೂ ಅವ್ರ ಮೇಲೆ ಎಲ್ಲೂ ಅತ್ಯಾಚಾರ ಆಗಲ್ಲ ಅಲ್ವೇನ್ರಿ? ಗಂಡಸರ ಮೇಲೆ ಅತ್ಯಾಚಾರ ಆಗಿದ್ದೆಲ್ಲಾದ್ರೂ ರಿಪೋರ್ಟ್ ನೋಡ್ತೀವ? ನಾವು ನೋಡೋದಿಲ್ಲ. ದ್ಯಾಟ್ ಮೀನ್ಸ್

0: ಹೆಣ್ಮಕ್ಳಿಗೆ ಅವರ ದೇಹದ ಮೇಲೆ, ಅವರ ಮನಸ್ಸಿನ ಮೇಲೆ, ಅವರ ಭಾವನೆಗಳ ಮೇಲೆ, ಅವರ ಕ್ರಿಯೆಗಳ ಮೇಲೆ ಒಂದು ನಿಯಂತ್ರಣ ಇದೆಯಲ್ಲ. ನಿಮಗೆ ಆ ನಿಯಂತ್ರಣ ಇಲ್ಲ ಅನ್ನೋ ಕಾರಣಕ್ಕೆ ನೀವು ಹೆಣ್ಮಕ್ಳನ್ನು ಅವ್ರಿಗೆ ಹೆಂಗೆ ಬೇಕು ಹಂಗೆ ಇರಬೇಕು. ತಮಾಷೆ ಏನು ಹೇಳಿ, ಅವ್ರು ನೀವು ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡಿ, ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಹೆಣ್ಮಕ್ಳು ಹೆಂಗಿರಬೇಕು ಅಂತ ಬಯಸ್ತಾರೆ. ಅಲ್ಲಿ ಅವರು ಅರೆ ಬೆತ್ತಲೆಯಾಗೇ ಇರಬೇಕು. ಅಂದರೆ ನನ್ನ ಪ್ರಶ್ನೆ ಇರೋದು ಇಷ್ಟೇ, ಕಾಲ ಬದಲಾಗಿದೆ, ಹೆಣ್ಮಕ್ಳಿಗೆಲ್ಲ ಅವಕಾಶಗಳನ್ನು ಕೊಡಲಾಗಿದೆ, ಎಲ್ಲ ಮಹಾದ್ವಾರಗಳು ಅವರಿಗಾಗಿ ತೆರೆದಿವೆ ಅಂತೆಲ್ಲ ಹೇಳ್ತಾ ಇದ್ದೀವಲ್ಲ, ಅದರಲ್ಲಿ ನಿಜ ಎಷ್ಟು ಸುಳ್ಳೆಷ್ಟು ಅನ್ನೋದನ್ನು ನಾವು ವಸ್ತುನಿಷ್ಠವಾಗಿ ಆಲೋಚನೆ ಮಾಡಬೇಕು. ನಿಜ ನಮಗೆ ಉನ್ನತ ಶಿಕ್ಷಣ ಸಿಗ್ತಾ ಇದೆ, ಎಲ್ಲವೂ ಸಿಗ್ತಾ ಇದೆ, ಆದರೆ ಒಂದು ಕಡೆ ಕೊಡ್ತಾ ಇದ್ದೀರಾ, ಇನ್ನೊಂದು ಕಡೆಗೆ ಕಿತ್ಕೊಳ್ತಾ ಇದ್ದೀರಲ್ಲ ಅಲ್ವಾ. ನಾವು ಎರಡು ಹೆಜ್ಜೆ ಮುಂದೆ ಹೋದರೆ ನಾಲ್ಕು ಹೆಜ್ಜೆ ನಮ್ಮನ್ನು ಹಿಂದಕ್ಕೆ ಹೆಂಗೆ ಎಳಿಬೇಕು ಅನ್ನೋದು ನಿಮಗೆ ಗೊತ್ತಿದೆಯಲ್ಲ. ಇದೇ ವ್ಯವಸ್ಥೆ ಆಗ ಅಕ್ಕನೂ ಎದುರಿಸಿರ್ಬೇಕಲ್ಲ, ನೀಲಮ್ಮನ್ನು ಎದುರಿಸಿರ್ಬೇಕಲ್ವಾ. ಅಕ್ಕಮ್ಮನಂತಹ ದೇವದಾಸ ಹಿನ್ನೆಲೆಯಿಂದ ಬಂದಂತಹ ಹೆಣ್ಮಗಳು ಇನ್ನಷ್ಟು ಸವಾಲುಗಳನ್ನ ಎದುರಿಸಿರ್ಬೋದು. ಆದರೆ ಅಂಥ ಹೊತ್ತಿನಲ್ಲೂ ಅಕ್ಕಮ್ಮನಿಗೇನು ಹೇಳಕ್ಕಾಯ್ತು ಹೇಳಿ, ಸಮಶೀಲ ಸಮಗ್ರಾಹಕ ಅಂತ ಹೇಳ್ತಾಳವಳು. ತನ್ನ ಹತ್ರ ಬರುವ ಗಂಡಸರೇನಿದ್ದಾರೆ, ಗ್ರಾಹಕರೇನಿದ್ದಾರೆ, ಆ ಗ್ರಾಹಕರನ್ನ ಅವರು ಹೆಚ್ಚು ದುಡ್ಡು ಕೊಟ್ಬಿಡ್ತೀನಿ ಅಂದ ಮಾತ್ರಕ್ಕೆ ನಾನೇನು ಒಪ್ಕೊಳ್ಳಲ್ಲ ರೀ ಅವರನ್ನ. ಸಮಶೀಲ, ಅವನಿಗೊಂದು ಶೀಲ ಇರಬೇಕು. ಒಬ್ಬ ದೇವದಾಸಿ ಹೆಣ್ಮಗಳಿಗೆ ತನ್ನ ಹತ್ರ ಬರುವ ಗ್ರಾಹಕನಿಗೊಂದು ಶೀಲ ಇರಬೇಕು ಅಂತ ಹೇಳಕ್ಕಾಗುವ ಆ ನೈತಿಕತೆ ಇದೆಯಲ್ವಾ, ಆ ನೈತಿಕತೆ 12ನೇ ಶತಮಾನದ ನಿಜವಾದ ಸಾಧನೆ.
1: ಅದೇ ರೀತಿಯಾಗಿ ಕೃತಿ ಬಿಡುಗಡೆ, ಶರಣ ಸಾಹಿತ್ಯಕ್ಕೆ ಸಂಬಂಧಿಸಿದ ಎರಡು ಕೃತಿಗಳನ್ನು ಲೋಕಾರ್ಪಣೆ ಮಾಡಲಾಯಿತು. ಅನುಭವ ಗೀತೆ ವಚನಗಳ ಸಂಗ್ರಹವನ್ನು ಅರ್ಪಿಸಿದಂತಹ ಕದಳಿ ವೇದಿಕೆಯ ಅಧ್ಯಕ್ಷರಾದ ಲಲಿತಾ ಡಾಕ್ಟರ್ ಎಂ ಬಸನಗೌಡ ಅವರು ರಚಿಸಿದ ಕೃತಿಯನ್ನು ಕದಳಿ ವೇದಿಕೆಯ ಅಧ್ಯಕ್ಷರಾದ ಸುಶೀಲಾ ಸೋಮಶೇಖರ್ ಅವರು ಲೋಕಾರ್ಪಣೆ ಮಾಡಿದರು. ಅದೇ ರೀತಿಯಾಗಿ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಕೃತಿ ಸಿಂಧನೂರಿನ ಹೆಚ್ ಜಿ ಹಂಪಣ್ಣ ಅವರು ರಚಿಸಿದಂತಹ ಕೃತಿಯಾದ ಲಿಂಗಜ್ಯೋತಿ ಹಡಪದ ಲಿಂಗಯ್ಯ ಎಂಬ ಕೃತಿಯನ್ನು ಸಹ ಲೋಕಾರ್ಪಣೆ ಮಾಡಲಾಯಿತು. ನಂತರದಲ್ಲಿ ಸಮ್ಮೇಳನಾಧ್ಯಕ್ಷರಾದ ಲಿಂಗಸ್ಕೂರು ಶರಣತತ್ವ ಚಿಂತಕರಾದ ಶರಣಿ ಡಾಕ್ಟರ್ ಗಂಗಮ್ಮ ಸತ್ಯಂಪೇಟೆಯವರ, ಡಾಕ್ಟರ್ ಪಾರ್ವತಿ ಎಸ್ ಬಿ ಅಮರ್ಖೇಡ್ ಅವರು ಸಮ್ಮೇಳನಾಧ್ಯಕ್ಷರ ಪರಿಚಯವನ್ನು ಮಾಡಿಕೊಟ್ಟರು.
2: ಶರಣೆ ಗಂಗಮ್ಮ ಅವರು ಹಾಸನ ಜಿಲ್ಲೆ ಅರಸಿನಕೆರೆ ತಾಲೂಕಿನ ಹಂದ್ರಾಳು ಎಂಬ ಪುಟ್ಟ ಗ್ರಾಮದಲ್ಲಿ ಜೂನ್ 5, 1957 ಒಕ್ಕಲುತನ ಕುಟುಂಬದಲ್ಲಿ ಜನಿಸಿದರು. ಅವರ ತಂದೆ ಸಿದ್ದಪ್ಪನವರು 7ನೇ ತರಗತಿವರೆಗೆ ಓದಿದ್ದರು. ಸುಮಾರು 25 ವರ್ಷಗಳ ಕಾಲ ನಾಮನಿರ್ದೇಶದ ಅಧ್ಯಕ್ಷರಾಗಿ ಸಾಕಷ್ಟು ಸಮಾಜ ಸೇವೆ ಮಾಡಿದ್ದಾರೆ. ಬಸವಾದಿ ಶರಣತತ್ವ ಸಾಗುವ ಮೂಲಕ ಇಡೀ ತಾಲೂಕಿನಲ್ಲೇ ಸಮಾಜ ಸೇವಕರು ಎಂದೇ ಚಿರಪರಿಚಿತರಾಗಿದ್ದಾರೆ. ತಾಯಿ ಶರಣೆ ಮಲ್ಲಮ್ಮ ಅನಕ್ಷರಸ್ಥಾದರೂ ಒಬ್ಬ ಆದರ್ಶ ಸದ್ಗುರು. ಈ ಶರಣ ದಂಪತಿಗಳಿಗೆ ಒಟ್ಟು 8 ಜನ ಮಕ್ಕಳು, ಅದರಲ್ಲಿ ಶರಣೆ ಗಂಗಮ್ಮನವರು ಕೊನೆಯವರಾಗಿದ್ದಾರೆ. ಶರಣ ಗಂಗಮ್ಮನವರ ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಲ್ಲಿ ಮುಗಿಸಿ ಹೈಸ್ಕೂಲ್ನಲ್ಲಿ ಜಾವಗಲ್ಲಿನಲ್ಲಿ ಮುಗಿಸಿದರು. ಇವರ ಊರಿನಲ್ಲಿ ಹೈಸ್ಕೂಲ್ ಮೆಟ್ಟಿಲು ತುಳಿದ ಪ್ರಥಮ ಹೆಣ್ಣು ಮಗಳಿಂದ ಹೆಗ್ಗಳಿಕೆ ಇವರಿಗಿದೆ. ಮುಂದೆ ತರಳಬಾಳು ಶಿಕ್ಷಣ ಸಂಸ್ಥೆಯ SDJ ಕಾಲೇಜು ಚಿಕ್ಕಮಗಳೂರಿನಲ್ಲಿ BA ಮತ್ತು PUCಯನ್ನು ಮುಗಿಸಿದರು. ಸ್ವಗ್ರಾಮದಲ್ಲಿ ಪ್ರತಿ ವರ್ಷ ನಡೆಯುವ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಎಂಬ ನಾಟಕ ನಡೆಯುತ್ತಿತ್ತು. ಅದರಲ್ಲಿ ಸುಮಾರು 7-8 ವರ್ಷಗಳ ಕಾಲ ಅಕ್ಕಮಾದೆಯ ಪಾತ್ರವನ್ನು ಮಾಡಿದ್ದಾರೆ. ಅಂದರೆ ಬಾಲ್ಯದ ದಿನಗಳಿಂದಲೇ ಶರಣ ಸಂಸ್ಕೃತಿಯ ಅನುಭೂತಿಯನ್ನು ಪಡೆದಿದ್ದರು. ಮುಂದೆ ಮುದನೂರು ದಾಸಿಮಯ್ಯ ಒಂದು ಅಧ್ಯಯನ ಎಂಬ ವಿಷಯದ ಮೇಲೆ 1988ರಲ್ಲಿ ಡಾಕ್ಟರೇಟ್ ಪದವಿ ಮಾಡಿದರು. ಇದರ ನಡುವೆ ಸ್ಟಡೀಸ್ ಆಫ್ ಪೂರ್ಣ ಸಂಪಾದನೆ ಎಂಬ ಪ್ರಾಜೆಕ್ಟ್ ವರ್ಕ್ ನಲ್ಲಿ ಸಂಶೋಧನೆ ಸಹಾಯಕಿಯಾಗಿ ಸೇವೆ ಸಲ್ಲಿಸಿದರು. ರಾಯಚೂರು ಜಿಲ್ಲೆಯ ಲಿಂಗಸ್ಮೂರಿನಲ್ಲಿ ಪ್ರಾಚಾರ್ಯರಾಗಿ 2017ರಲ್ಲಿ ನಿವೃತ್ತಿಯಾದರು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು, ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಕದಳಿ ಮಹಿಳಾ ಸಮ್ಮೇಳನ, ದೆಹಲಿಯಲ್ಲಿ ನಡೆದ ಕಲ್ಯಾಣ ನಾಡಿನ ಶರಣ ಸಮ್ಮೇಳನ, ರಾಜ್ಯ ಮಟ್ಟದ ಆಧುನಿಕ ಮಹಿಳಾ ವಚನೋತ್ಸವದಲ್ಲಿ ಭಾಗವಹಿಸಿ 18ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಮಂಡಿಸಿದ್ದಾರೆ. ಒಟ್ಟಾರೆ ಹೇಳುವುದಾದರೆ ಇವರು 9 ಪುಸ್ತಕಗಳನ್ನು, 18 ಸಂಶೋಧನಾ ಲೇಖನಗಳನ್ನು,

0: ಸಮುದಾಯಕ್ಕೆ ಸಂಬಂಧಿಸಿದ ಲೇಖನಗಳನ್ನು ಬರೆದಿದ್ದಾರೆ. ಡಾಕ್ಟರ್ ಗಂಗಮ್ಮ ಸತ್ತಂಪೇಟೆಯವರು ತಮ್ಮ ಇಡೀ ಬದುಕನ್ನು ಶರಣ ಸಾಹಿತ್ಯ ತತ್ವ ಚಿಂತನೆಗಳಿಗೆ ಮುಡಿಪಾಗಿಟ್ಟಿರೋದು ಈ ನಾಡಿನ ಸುದೈವ ಎಂದೇ ಭಾವಿಸುತ್ತೇನೆ. ಜೊತೆಗೆ ರಾಯಚೂರು ಜಿಲ್ಲಾ ಪ್ರಥಮ ಕದಳಿ ಮಹಿಳಾ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವುದಕ್ಕೆ ಹುಟ್ಟುಪೂರ್ವ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ.
1: ರಾಯಚೂರು ಜಿಲ್ಲಾ ಪ್ರಥಮ ಕದಳಿ ಮಹಿಳಾ ಸಮ್ಮೇಳನ ಉದ್ಘಾಟನಾ ಸಮಾರಂಭದಲ್ಲಿ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಲಿಂಗಸ್ಗೂರಿನ ಶರಣ ತತ್ವ ಚಿಂತಕರಾದ ಶರಣಿ ಡಾಕ್ಟರ್ ಗಂಗಮ್ಮ ಸತ್ಯಂಪೇಟೆಯವರು ಮಾತನಾಡುತ್ತಾ,
2: ಶತಶತಮಾನಗಳ ಶೋಷಣೆಗೆ ಗುರಿಯಾಗಿ ಕೀಳರಿಮೆಯಿಂದಿದ್ದ ಸ್ತ್ರೀ ಸಮಾಜವನ್ನ ಮೊದಲ ವಚನಕಾರ ದಾಸಿಮಯ್ಯ ಮುಲಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಎಂದು ಹೇಳಿದರೆ, ಶಿವಯೋಗಿ ಸಿದ್ದರಾಮ ಶರಣರು ಹೇಳ್ತಾರ, ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಹೇಳಿ ಹೆಣ್ಣನ್ನು ದೇವತೆ ಎಂದು ಗೌರವವನ್ನು ನೀಡಿದರು. ಹೀಗೆ ಅನೇಕ ವಚನಕಾರರು ಹೆಣ್ಣನ್ನು ತಾಯಿಯೆಂದು ಗೌರವಿಸಿದ್ದಾರೆ, ಅಕ್ಕನೆಂದು ಹೇಳಿ ವಾತ್ಸಲ್ಯದಿಂದ ಕರೆದಿದ್ದಾರೆ, ಸತಿಯನ್ನು ಸಂಗಾತಿ ಎಂದು ಕಂಡಿದ್ದಾರೆ, ಹೆಣ್ಣಿನ ಸ್ನೇಹ ಕೇಡಿಗೆ ಮೂಲ ಎಂದು ಭಾವಿಸಿದ್ದ ಸಂದರ್ಭದಲ್ಲಿ ಬಸವಣ್ಣನವರು ಕನ್ಯೆಯ ಸ್ನೇಹ ಕೇಡಿಗೆ ಕಾರಣವಾಗದೆ ಕೂಡಲ ಸಂಗಮ ದೇವರನ್ನು ಕಾಣುವ ಸಾಧನವೆಂದು ಸ್ಪಷ್ಟಪಡಿಸಿದ್ದಾರೆ. ಎಮ್ಮ ತಾಯಿ ನಿಂಬವೇ ನೀರು ನಿರಂದುಂಬಳು, ಎಮ್ಮಕ್ಕ ಕಂಚಿಯಲ್ಲಿ ಬಾಣಸವ ಮಾಡುವಳು ಎಂದು ಅಭಿಮಾನದಿಂದ ನುಡಿಯುತ್ತಾರೆ. ಹೆಣ್ಣು ಮಾಡುವ ಕೆಲಸವನ್ನು ಗೌರವಿಸುವ ಮೂಲಕ ಆಕೆಯಲ್ಲಿ ಆತ್ಮವಿಶ್ವಾಸವನ್ನು ತುಂಬಿದ್ದಾರೆ. ಹೀಗೆ ಮಹಿಳೆಯನ್ನ ಗೌರವದಿಂದ ಕಂಡದ್ದು, ಸಮಾನರು ಎಂದು ಭಾವಿಸಿದ್ದು ಶರಣ ಧರ್ಮದಲ್ಲಿ ಮಾತ್ರ. ಹೀಗಾಗಿ ಅವರು ಲೋಕದ ಕಣ್ಣಿಗೆ ಸ್ತ್ರೀ ಪುರುಷರು ಎಂದು ಎರಡು ವಿಧವಾಗಿ ಕಂಡು ಬಂದರು. ಇವರಿಬ್ಬರ ಬದುಕಿನ ಮೂಲ ದ್ರವ್ಯ ಒಂದೇ ಆಗಿತ್ತು. ಅಂದರೆ ಇವರ ನಡುವೆ ಸುಳಿವ ಆತ್ಮ ಗಂಡು ಆಗಿರಲಿಲ್ಲ ಹೆಣ್ಣು ಆಗಿರಲಿಲ್ಲ. ಹಾಗಾಗಿ ಇಲ್ಲಿ ಶರಣ ಜೀವನ ಧರ್ಮ ಅಂದರೂ ಒಂದೇ, ಶರಣೆಯರ ಜೀವನ ಧರ್ಮ ಅಂದರೂ ಒಂದೇ. ಇವರ ಮುಖ್ಯ ಗುರಿ ಸುಖಿ ಕುಟುಂಬಗಳ ರಚನೆ. ಇದನ್ನ ಇವರಿಬ್ಬರು ಸೇರಿ ಚರ್ಚಿಸಿ ರೂಪಿಸುತ್ತಿದ್ದರು. ಇವರ ದೃಷ್ಟಿಯಲ್ಲಿ ಯಾವುದೇ ಕುಟುಂಬ ಪುರುಷ ಪ್ರಧಾನವೆಂದಾಗಲಿ ಸ್ತ್ರೀ ಪ್ರಧಾನವೆಂದಾಗಲಿ ಇರಲಿಲ್ಲ. ಕುಟುಂಬದಲ್ಲಿ ಇಬ್ಬರು ಸಮಸಮವಾಗಿ ನಿಂತು ಒಂದು ಧ್ಯೇಯಕ್ಕಾಗಿ ಹೋರಾಡುತ್ತಿದ್ದಾಗ ಗಂಡ ಕೊಡುವಂತಹ ಸಲಹೆಗಳನ್ನ ಹೆಂಡತಿಯು, ಹೆಂಡತಿ ಕೊಡುತ್ತಿದ್ದ ವಿಚಾರಗಳನ್ನು ಗಂಡನು ಪರಿಪಾಲಿಸುವುದು ಅವರ ಜೀವನ ಧರ್ಮವಾಗಿತ್ತು. ಅವರದು ಒಂದು ರೀತಿಯಲ್ಲಿ ಒಗ್ಗಾಲಿಯಾಗದ ಜೋಡಿ ಸಂತಾರ. ಇದರಿಂದಾಗಿ ಅವರು ತುಂಬಾ ಯಶಸ್ಸನ್ನು ಪಡೆದರು. ಆದ್ದರಿಂದಲೇ ಅಂದು ಅವರು ಹಚ್ಚಿಟ್ಟು ಹೋದ ವಚನ ದೀಪ್ತಿಗಳು ಇಂದಿಗೂ ಸುಖಿ ರಾಜ್ಯ ನಿರ್ಮಾಣದ ಸಂವಿಧಾನಗಳಾಗಿವೆ. ಅಷ್ಟೇಕೆ, ಇಡೀ ಮನುಕುಲ ಬಾಳಿ ಬೆಳಗುವುದಕ್ಕೆ ಬೇಕಾದ ಸರಳ ಸೂತ್ರಗಳು ಸಹಿತ ಇವು ಆಗಿದೆ ಅನ್ನುವಂತಹ ವಿಚಾರವನ್ನ ಇಲ್ಲಿ ಒಬ್ಬೊಬ್ಬ ಶಿವಶರಣೆಯರ ಇತಿಹಾಸವನ್ನ ತೆಗೆದುಕೊಂಡು ನೋಡಿದ್ರು ಅದೊಂದು ಪ್ರಜ್ವಲವಾದ ನಕ್ಷತ್ರವಾಗಿಯೇ ನಮ್ಮ ಕಣ್ಣು ಕೋರಿಸುತ್ತದೆ. ಈ ಜೀವನದ ಇತಿವೃತ್ತವನ್ನೆಲ್ಲ ಚೆನ್ನಾಗಿ ತಿಳಿದಿದ್ದ ಅವರು ಅದರ ಗುರಿ ಗಂತವ್ಯಗಳ ಬಗ್ಗೆ ಬಹು ಸ್ಪಷ್ಟವಾದ ನಿಲುವುಗಳನ್ನು ಇಟ್ಟುಕೊಂಡಿದ್ದರು. ಆಧ್ಯಾತ್ಮ ಅನುಭವಗಳು ಒತ್ತಟ್ಟಿಗಿರಲಿ, ಬದುಕಿಗೆ ತುಂಬಾ ಅಗತ್ಯವಾಗಿರುವಂತಹ ಅನ್ನ ಆಹಾರ ವಸತಿ ಹಾಗೂ ಆಚಾರ ವಿಚಾರ ಸಂಪ್ರದಾಯ ಮೂಢತನ ಇತ್ಯಾದಿಗಳ ಕುರಿತು ಶರಣರಷ್ಟೇ ತುರ್ತಿನಿಂದ ಶರಣೆಯರೂ ಪ್ರತಿಕ್ರಿಯಿಸುವುದನ್ನು ನೋಡಿದರೆ ಅವರು ಈ ಜೀವನವನ್ನು ಎಷ್ಟೊಂದು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು ಎಂಬುದು ಗೊತ್ತಾಗುತ್ತದೆ. ಅವರ ಯಾವುದೇ ಒಂದು ವಚನವನ್ನು ಎತ್ತಿಕೊಂಡು ನೋಡಿದರೂ ಅದರೊಳಗೆ ಬದುಕಿನ ಭವ್ಯತೆ ಕಂಡು ಬರುತ್ತದೆ. ಅವರಿಗೆ ಜೀವನ ಅಥವಾ ಜೀವನ ಧರ್ಮ ಅಂದರೆ ಬೇರೇನೋ ಆಗಿರಲಿಲ್ಲ. ವ್ಯಕ್ತಿ ತಾನು ಚೆನ್ನಾಗಿ ಬದುಕುವುದು ಹಾಗೂ ಇತರರಿಗೆ ಚೆನ್ನಾಗಿ ಬದುಕುವ ಅವಕಾಶವನ್ನ ಮಾಡಿಕೊಡುವುದು, ಅಂದರೆ ತಾನು ಯಾರ ಹಂಗಿನಲ್ಲೂ ಬದುಕಬಾರದು ಮತ್ತು ತನ್ನ ಹಂಗಿನಲ್ಲಿ ಬೇರೆ ಇನ್ನಾದರೂ ಇರಕೂಡದು. ಅವರವರ ಬದುಕು ಅವರವರಿಗೆ ಸೇರಿದ್ದು. ಆದ್ದರಿಂದ ಅವರು ತಮ್ಮ ತಮ್ಮ ಜೀವನ ನಿರ್ವಹಣೆಯನ್ನು ತಾವೇ ಮಾಡಿಕೊಳ್ಳಬೇಕೆಂದು ಅವರ ಗಟ್ಟಿಯಾದ ನಿಲುವು. ಶತಮಾನಗಳಿಂದ ಶೋಷಣೆಗೆ ಗುರಿಯಾಗಿ ಮೂಲ ಗುಂಪಾಗಿದ್ದ ಸ್ತ್ರೀಯರಿಗೆ 12ನೇ ಶತಮಾನದ ಶರಣ ಸಮಾಜ ಎಲ್ಲ ರಂಗಗಳಲ್ಲೂ ಪುರುಷರಂತೆಯೇ ಸಮಾನ ಅವಕಾಶವನ್ನ ಮಾಡಿಕೊಟ್ಟಿದ್ದರಿಂದ ಅವರು ತಮ್ಮನ್ನು ಬಂಧಿಸಿದ್ದ ಶೃಂಖಲೆಗಳನ್ನ ಒಮ್ಮೆಗೆ ಪಟಾಪಂಚಲಗೊಳಿಸಿದರು. ಶರಣರಷ್ಟೇ ವೀರಾವೇಶದಿಂದ ಬದುಕಿನ ಕಣಕ್ಕೆ ನುಗ್ಗಿದರು. ಅವರು ಭಾವಿಸಲು ಮಾತ್ರ ಹೆಣ್ಣು ರೂಪಲ್ಲದೆ ಬರೀ ಭಾವಿಸಿ ನೋಡಿದಾಗ ನಿಜಕ್ಕೂ ಅವರೆಲ್ಲ ಪುರುಷ ಸಿಂಹಗಳೇ ಆಗಿದ್ದರು.

0: ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಮತ್ತು ಕದಳಿ ಮಹಿಳಾ ವೇದಿಕೆ ಉದ್ಘಾಟನಾ ಸಮಾರಂಭಕ್ಕೆ ಬೆಂಗಳೂರಿನ ಕದಳಿ ಮಹಿಳಾ ವೇದಿಕೆಯ ಸಂಚಾಲಕರಾದ ಸುಶೀಲಾ ಸೋಮಶೇಖರ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮಾತನಾಡಿದರು.
1: ಬಹುಶಃ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಆದಂತಹ ಕದಳಿ ಮಹಿಳಾ ವೇದಿಕೆಯ ಸಮಾರಂಭಕ್ಕಿಂತ ಒಂದೆರಡು ವಿಷಯಗಳಲ್ಲಿ ಇದು ತುಂಬಾ ವಿಭಿನ್ನವಾಗಿ ವಿಶಿಷ್ಟವಾಗಿ ನಡೆಯಿತು. ಒಂದನೆಯದು, ಬಾಳೆಯ ಕಂಬವನ್ನ ಇಟ್ಬಿಟ್ಟು ದೀಪಗಳನ್ನ ಹಚ್ಚಿದ್ದು ನಮ್ಮ ನಾಡಿನಲ್ಲೇ ಮೊಟ್ಟ ಮೊದಲನೇದಾಗಿ ಇದು ನಡೆದ. ಇದೊಂದು ಸಂತೋಷದ ವಿಚಾರ. ಮತ್ತೆ ಆರ್ ತಿಂಗಳ ಹಿಂದೆ ಲಲಿತಾ ಅವರಿಗೆ ಹೇಳಿದೆ, ನೀವು ರಾಯಚೂರಿನಲ್ಲಿ ಒಂದು ಸಮ್ಮೇಳನ ಮಾಡಿಕೊಡ್ಲೇಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಅಷ್ಟೋ ದಿನಗಳಿಂದಲೂ ಕೂಡ ನಮ್ಮ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಸರ್ ಅವರು ಹಾಗೂ ಲಲಿತಾ ಮೇಡಮ್ ಇಬ್ರು ಕೂಡ ಬಹಳ ಶ್ರಮ ಪಟ್ಟು ಈ ಒಂದು ಸಮ್ಮೇಳನವನ್ನ ನಡೆಸ್ಕೊಟ್ಟಿದ್ದಾರೆ. ಅದಕ್ಕೆ ನೀವೆಲ್ಲರೂ ಕೂಡ ಸಹಕಾರವನ್ನ ನೀಡಿದೀರಾ ಅಂತ ಹೇಳ್ತಾ.
0: ನಂತರದಲ್ಲಿ ವಿದ್ಯಾ ಮಾಲಿಪಾಟೀಲ್ ಅವರ ವಂದನಾರ್ಪಣೆಯೊಂದಿಗೆ ಈ ಉದ್ಘಾಟನಾ ಸಮಾರಂಭವು ಮುಕ್ತಾಯವಾಯಿತು. ನಂತರದಲ್ಲಿ ಅನುಭವ ಗೋಷ್ಠಿಗಳು ಜರುಗಿದವು. ರಾಯಚೂರು ಜಿಲ್ಲೆಯ ವಚನಕಾರ್ತಿಯರು ಅನುಭವ ಚಿಂತನ ಮತ್ತು ಆಧುನಿಕ ವಚನ ವಾಚನ ಈ ರೀತಿಯಾಗಿ ಅನುಭವ ಗೋಷ್ಠಿಗಳು ನಡೆದ ನಂತರ ಸಮಾರೋಪ ಸಮಾರಂಭವು ಡಾಕ್ಟರ್ ರೇಖಾ ಪಾಟೀಲ್ ಅವರ ವಂದನಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮವು ಮುಕ್ತಾಯವಾಯಿತು. ಈ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯ ಅನೇಕ ಶರಣ ಶರಣೀಯರು, ಸಾಹಿತಿಗಳು, ಮಹಿಳೆಯರು ಮತ್ತು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಕಳೆ ನೀಡಿದರು. ಇದುವರೆಗೂ ದಿನಾಂಕ 20/6/2026 ರಾಯಚೂರಿನ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಕದಳಿ ಮಹಿಳಾ ವೇದಿಕೆಯ ರಾಯಚೂರು ಜಿಲ್ಲಾ ಪ್ರಥಮ ಕದಳಿ ಮಹಿಳಾ ಸಮ್ಮೇಳನದ 2026 ಕಾರ್ಯಕ್ರಮದ ಪ್ರಾಯೋಜಿತ ಬಾನುಲಿ ವರದಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಕದಳಿ ಮಹಿಳಾ ವೇದಿಕೆ ರಾಯಚೂರು. ಪ್ರಸ್ತುತಿ ಬಿ ನರಸಿಂಹಲು, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, ನಿರೂಪಣಾ ಧ್ವನಿ ಶ್ರೀದೇವಿ.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 9:01:45.

0: ಪ್ರಕಟಣೆಗಳು.
1: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
2: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
1: ಜಾಹೀರಾತು ಮುಖಾಂತರ
2: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
2: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700014242
2: 8700042242.

ನಾನು ಭಾರತದ ಒಗ್ಗಟ್ಟಿನ ಬಗ್ಗೆ ಹೆಚ್ಚು ಒತ್ತು ನೀಡುತ್ತೇನೆ. ಈ ಒಗ್ಗಟ್ಟು ಕೇವಲ ರಾಜಕೀಯ ಒಗ್ಗಟ್ಟಲ್ಲ, ಏಕೆಂದರೆ ನಾವು ಅದನ್ನು ಈಗಾಗಲೇ ಸಾಧಿಸಿದ್ದೇವೆ. ಅದಕ್ಕಿಂತ ಹೆಚ್ಚು ಗಾಢವಾದುದು ಭಾವನಾತ್ಮಕ ಒಗ್ಗಟ್ಟು. ಇದು ನಮ್ಮ ಹೃದಯ ಮನಸ್ಸುಗಳನ್ನು ಒಂದುಗೂಡಿಸುವಂತಹದ್ದು, ಪ್ರತ್ಯೇಕತಾ ಭಾವನೆಗಳನ್ನು ಹತ್ತಿಕ್ಕುವಂತಹದ್ದು.

ನಮ್ಮ ನಿರ್ಧಾರಗಳು ಕೆಲವೊಮ್ಮೆ ಸೂಕ್ತವಾಗಿ ಇರುವುದಿಲ್ಲ ಎಂಬುದನ್ನು ನಾವು ಒಪ್ಪಿಕೊಂಡಾಗ ಅಂತಹ ವೈಫಲ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಯಶಸ್ಸಿನ ಒಂದು ಭಾಗವೇ ಆಗಿರುತ್ತದೆ.

ಮಿತವ್ಯಯ ವಿಲ್ಲದವರಾರೂ ಸಿರಿವಂತರಾಗರು, ಮಿತವ್ಯಯ ಸಾಧಿಸುವವರು ಎಂದು ಬಡವರಾಗರು. ಜಾನ್ಸನ್ ಅವರ ಉಕ್ತಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 9:05. ಈಗ ವಿವಿಧ ಕಲಾವಿದರ ಧ್ವನಿಗಳಲ್ಲಿ ವಚನ ಗಾಯನ ಕಾರ್ಯಕ್ರಮ.
1: ಅಳಿಸಂಕುಲವೇ, ಮಾಮರವೇ, ಬೆಳದಿಂಗಳೇ, ಕೋಗಿಲೆಯೇ, ವಚನಕಾರರು ಅಕ್ಕ ಮಹಾದೇವಿ, ರಾಗ ಮಿಶ್ರ ಶಂಕರ, ತಾಳ ಭಜನ್ ಟೇಕ, ಗಾಯಕರು ಸುಮಲತಾ, ಸಂಗೀತ ನಿರ್ದೇಶನ ಫಯಾಜ್ ಖಾನ್.

ದೇವ ದೇವ ಶರಣು ಶರಣಾರ್ಥಿ. ವಚನಕಾರರು ಮುಕ್ತಾಯಕ್ಕ. ರಾಗ ಭಾಗ್ಯಶ್ರೀ ಮತ್ತು ರಾಗೇಶ್ರೀ. ತಾಳ ತ್ರಿಪುಟ. ಗಾಯಕರು ಚೈತ್ರ ಎಚ್ ಜಿ. ಸಂಗೀತ ನಿರ್ದೇಶನ ವೈ ಕೆ ಮುದ್ದುಕೃಷ್ಣ.

ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೊಂದೆಳೆಯ. ವಚನಕಾರರು ಬಸವಣ್ಣ, ರಾಗ ಮಿಶ್ರ ಕಮಾಜ್, ತಾಳ ಝಪ್ತಾಲ್, ಗಾಯಕರು ಮೀನಾಕ್ಷಿ ಕುಲಕರ್ಣಿ, ಸಂಗೀತ ನಿರ್ದೇಶನ ಫಯಾಜ್ ಖಾನ್.

ಜಗದಗಲದ ಗಗನದ ಆನೆ. ವಚನಕಾರರು ಅಲ್ಲಮ ಪ್ರಭು. ರಾಗ ಮೇಘ್ ಮಧ್ಯಮ ಆಧಾರಿತ. ತಾಳ ಏಕತಾಳ. ಗಾಯಕರು ರವಿ ಮೂರೂರು. ಸಂಗೀತ ನಿರ್ದೇಶನ ವೈ ಕೆ ಮುದ್ದುಕೃಷ್ಣ.

ಕಾಲವನರಿತು ನೇಮವ ಮಾಡಲಿಲ್ಲ. ವಚನಕಾರರು ಅರಿವಿನ ಮಾರಿತಂದೆ. ರಾಗ ಜೋಗ್, ತಾಳ ಆದಿತಾಳ.

ಗಾಯಕರು ಡಾಕ್ಟರ್ ರೋಹಿಣಿ ಮೋಹನ್, ಸಂಗೀತ ನಿರ್ದೇಶನ ವೈ ಕೆ ಮುದ್ದುಕೃಷ್ಣ.

ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೆ. ವಚನಕಾರರು ಅಮುಗೆ ರಾಯಮ್ಮ, ರಾಗ ಮೋಹನ, ತಾಳ ಆದಿತಾಳ, ಗಾಯಕರು ಚೈತ್ರ ಎಚ್ ಜಿ, ಸಂಗೀತ ನಿರ್ದೇಶನ ವೈ ಕೆ ಮುದ್ದುಕೃಷ್ಣ.

ಇದುವರೆಗೆ ವಿವಿಧ ಕಲಾವಿದರ ಧ್ವನಿಗಳಲ್ಲಿ ವಚನಗಾಯನ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:30. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಆಯ್ದುಕೊಂಡಿದ್ದೇವೆ ಅನುರಾಗ ಸಂಗಮ ಚಿತ್ರದಿಂದ ರಮೇಶ್ ಚಂದ್ರ ಅವರ ಸ್ವರದಲ್ಲಿ. ಗೀತೆಯನ್ನು ರಚನೆ ಮಾಡಿ ಸಂಗೀತ ನಿರ್ದೇಶಿಸಿದ್ದಾರೆ ವಿ ಮನೋಹರ್.

ಓ ನನ್ನಲ್ಲೇ ಚಿತ್ರದಿಂದ ಆಯ್ದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಸ್ವರಗಳಲ್ಲಿ ಕೇಳಿದಿರಿ. ಗೀತೆ ರಚನೆ ಹಾಗೂ ಸಂಗೀತ ನಿರ್ದೇಶನ ವಿ ರವಿಚಂದ್ರನ್ ಅವರದಾಗಿತ್ತು. ಈಗ ನಾಗಣ್ಣ ಅವರು ಬರೆದ ಗೀತೆಗೆ ಪ್ರಶಾಂತ್ ರಾಜ್ ಅವರು ಸ್ವರ ಸಂಯೋಜನೆ ಮಾಡಿರುವ ಪ್ರೇಮ ಖೈದಿ ಚಿತ್ರದ ಗೀತೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಭಾವ ಬಾಮೈದ ಚಿತ್ರದಿಂದ ಆಯ್ದ ಗೀತೆಯನ್ನು ಚಿತ್ರ ಅವರ ಸ್ವರದಲ್ಲಿ ಕೇಳಿದಿರಿ. ಈಗ ರಾವಣರಾಜ ಚಿತ್ರದ ಹಾಡು ಚಿತ್ರ ಹಾಗೂ ಮಂಜುಳಾ ಅವರ ಸ್ವರಗಳಲ್ಲಿ.

ಶೃಂಗಾರ ಕಾವ್ಯ ಚಿತ್ರದ ಗೀತೆ ಕೇಳಿ ಬರಲಿರುವ ಧ್ವನಿಗಳು ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಗೀತ ಸಾಹಿತ್ಯ ಹಾಗೂ ಸಂಗೀತ ನಿರ್ದೇಶನ ಹಂಸಲೇಖ.

0: ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 10:02 ಆಗುತ್ತಲಿದೆ. ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ.
1: ಸಣ್ಣ ಮತ್ತು ಮಧ್ಯಮ ಉದ್ಯಮ ಎಂಎಸ್ಎಂಇಗಳ ಮಾರಾಟಗಾರರ ನೋಂದಣಿ ಪ್ರಕ್ರಿಯೆಯನ್ನು ಸರಳಗೊಳಿಸುವ ಹಾಗೂ ಹಣಕಾಸು ಪೂರೈಕೆದಾರರಿಗೆ ಸಾಲ ಖಾತರಿಯ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಟ್ರೇಡ್ ರಿಸೀವೆಬಲ್ಸ್ ಡಿಸ್ಕೌಂಟಿಂಗ್ ಸಿಸ್ಟಮ್ ಟ್ರೇಡ್ಸ್ ಕುರಿತ ಅಂತಿಮ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ. ನವದೆಹಲಿಯ ಉದ್ಯೋಗ ಭವನದ ಸಮೀಪವಿರುವ ಲಬು ಜುಗ್ಗಿ ಪ್ರದೇಶದಲ್ಲಿ ಇಂದು ಮುಂಜಾನೆ ಆಕಸ್ಮಿಕ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ಮುಂಜಾನೆ 3 ಗಂಟೆಗೆ ಬೆಂಕಿ ಕಾಣಿಸಿಕೊಂಡಿದ್ದು ತಕ್ಷಣ 20+ ಅಗ್ನಿಶಾಮಕ ವಾಹನಗಳೊಂದಿಗೆ ಕಾರ್ಯಪ್ರವೃತ್ತರಾದ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ಹತೋಟಿಗೆ ತರಲಾಗಿದೆ ಎಂದು ವರದಿಯಾಗಿದೆ. ಈವರೆಗೆ ಯಾವುದೇ ಸಾವು ನೋವುಗಳ ಬಗ್ಗೆ ವರದಿಯಾಗಿಲ್ಲ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದಲ್ಲಿ ವಸತಿ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆಯೊಂದಿಗೆ ಪ್ರತ್ಯೇಕ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನ ವತಿಯಿಂದ ಕೆಂಪೇಗೌಡ ವಿಮಾನ ನಿಲ್ದಾಣದ ಸಮೀಪದಲ್ಲಿ ಇಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದ ಅಂಗವಾಗಿ ಆಹ್ವಾನ ಪತ್ರ ಬಿಡುಗಡೆ ಹಾಗೂ ಕೆಂಪೇಗೌಡರ ಪ್ರತಿಮೆಗೆ ಪುಷ್ಪಾರ್ಚನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಡಾಕ್ಟರ್ ಸಿಎನ್ ಅಶ್ವಥನಾರಾಯಣ್ ಪಾಲ್ಗೊಳ್ಳಲಿದ್ದಾರೆ. ಎಥೆನಾಲ್ ಮಿಶ್ರಣ ಕಾರ್ಯಕ್ರಮವನ್ನು ವೈಜ್ಞಾನಿಕವಾಗಿ ಮೌಲ್ಯೀಕರಿಸಲಾಗಿದೆ ಮತ್ತು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಪುನರುಚ್ಚರಿಸಿದೆ. E20 ಪೆಟ್ರೋಲ್ ಅನ್ನು ಪರಿಚಯಿಸಿದಾಗಿನಿಂದ ಎಥೆನಾಲ್ ಮಿಶ್ರಣಕ್ಕೆ ಕಾರಣವಾದ ಎಂಜಿನ್ ವೈಫಲ್ಯ ಅಥವಾ ವಾಹನ ಸ್ಥಗಿತದ ಯಾವುದೇ ವ್ಯಾಪಕ ಸಮಸ್ಯೆಗಳು ವರದಿಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ICC ಮಹಿಳಾ T20 ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ವನಿತಾ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯವು ಭಾರತೀಯ ಕಾಲಮಾನ ರಾತ್ರಿ 11 ಗಂಟೆಗೆ ನಡೆಯಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು.
2: ಹಳೆಯ ಬಂಗಾರದ ಗೀತೆಗಳು,
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ. ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್,
0: ಹಾಗೂ ಸಂಜೆ 5:02.

ಮಲ್ಲಮ್ಮನ ಪವಾಡ ಚಿತ್ರದ ಗೀತೆ ಕೇಳಿದರೆ ಪಿವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಗಳಲ್ಲಿ. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದವರು ವಿಜಯಭಾಸ್ಕರ್.

ಮೇಕೆ ಸುಮಿತ್ರ ಅವರ ಧ್ವನಿಯಲ್ಲಿ ಜೀವನ ಜೋಕಾಲಿ ಚಿತ್ರದ ಗೀತೆ ಕೇಳಿದಿರಿ. ಗೀತಪ್ರಿಯ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ವಿಜಯ ಭಾಸ್ಕರ್ ಅವರದು.

ಭಾಗೀರಥಿ ಚಿತ್ರದ ಗೀತೆ ಕೇಳಿದಿರಿ. ಪಿವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಯುಗಳ ಸ್ವರಗಳಲ್ಲಿ ಜಿಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿತ್ತು. ಇದು ನಂಜು ಕವಿ ಅವರು ಬರೆದ ಗೀತೆ.

ಎ ವಿ ರಾಘವಲು ಹಾಗೂ ಎಲ್ ಈಶ್ವರಿ ಅವರ ಧ್ವನಿಗಳಲ್ಲಿ ಸೋರಟ್ ಅಶ್ವಥ್ ಅವರು ಬರೆದ ಗೀತೆ ಕೇಳಿದಿರಿ. ಜೇನುಗೂಡು ಚಿತ್ರದಿಂದ ಆರಿಸಿದ್ದು ಎ ಕೃಷ್ಣಮೂರ್ತಿ ಅವರ ಸಂಗೀತ ನಿರ್ದೇಶನವಿತ್ತು.

ಎಸ್ ಜಾನಕಿಯವರ ಧ್ವನಿಯಲ್ಲಿ ನಮ್ಮ ಮಕ್ಕಳು ಚಿತ್ರದ ಗೀತೆ ಕೇಳಿದಿರಿ. ಬರೆದವರು ಆರ್ಎನ್ ಜೆ ಗೋಪಾಲ್, ಸಂಗೀತ ನೀಡಿದ್ದು ವಿಜಯ ಭಾಸ್ಕರ್. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಕಲ್ಪನಾ.
1: ಪಿಪಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೆಎಸ್ಎಲ್ ಸ್ವಾಮಿ ಅವರು ಬರೆದ ಗೀತೆ ಕೇಳಿದಿರಿ. ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿತ್ತು. ಭಲೆ ಅದೃಷ್ಟವೋ ಅದೃಷ್ಟ ಚಿತ್ರದ ಗೀತೆ ಇದು.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
1: 8700 01 4242.
2: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 10:32 ಆಗುತ್ತಲಿದೆ. ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಮುಂದುವರಿಯುವುದು.

0: ಬಿ ವಸಂತ ಹಾಗೂ ಪಿಬಿ ಶ್ರೀನಿವಾಸ್ ಅವರ ಯುಗಳ ಧ್ವನಿಗಳಲ್ಲಿ ಉತ್ತರ ದಕ್ಷಿಣ ಚಿತ್ರದ ಗೀತೆ ಕೇಳಿದಿರಿ. ವಿಜಯನಾರಸಿಂಹ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಎಂ ರಂಗರಾವ್.
1: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು, ಕ್ಲೀನಿಂಗು, ಶಾಪ್.

0: ಒಂದು ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.

ಕನಸಿನಲ್ಲೂ ನೆನೆಸಲಿಲ್ಲ ಎಂಥ ಒಂದು ದಿನ. ಹಳೆಯ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಮರೆಯದ ದೀಪಾವಳಿ ಚಿತ್ರಕ್ಕೆಂದು ಪಿ ವಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದವರು ವಿಜಯ ಭಾಸ್ಕರ್.

ಭಾಗ್ಯದ ಬಾಗಿಲು ಚಿತ್ರಕ್ಕೆಂದು ಪಿ ಸುಶೀಲ ಹಾಗೂ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ ಗೀತೆ ಕೇಳಿದಿರಿ. ಚಿ ಉದಯಶಂಕರ್ ಅವರು ಬರೆದ ಗೀತೆ, ರಾಗ ಸಂಯೋಜನೆ ವಿಜಯಭಾಸ್ಕರ್ ಅವರದು.

ಹುಣಸೂರು ಕೃಷ್ಣಮೂರ್ತಿಗಳ ರಚನೆ ಕೇಳಿದಿರಿ. ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಜಗಮೆಚ್ಚಿದ ಮಗ ಚಿತ್ರದ ಗೀತೆ ಇದು. ಸಂಗೀತ ನೀಡಿದವರು ಸತ್ಯಂ. ಮುರುಳಿ ರಸಧಾರೆ ನೀನಿರಲು ಅದು ಸ್ವರ್ಗದುಲು, ಒಳಗಿನ ಆಸೆ ಹೇಳಿದ ಭಾಷೆ ತಂದಿದ್ದು ಆನಂದ

ಕಲ್ಲು ಸಕ್ಕರೆ ಚಿತ್ರಕ್ಕೆಂದು ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ವಿಜಯ ನರಸಿಂಹ ಅವರ ರಚನೆಗೆ ಸಂಗೀತ ತ್ಯಾಗ ಅರ್ಜುನ್.

ಎಸ್ ಜಾನಕಿಯವರ ಧ್ವನಿಯಲ್ಲಿ ಮಾನಿನಿ ಚಿತ್ರದ ಗೀತೆ ಕೇಳಿದಿರಿ. ಓಲ್ಡ್ ಇಸ್ ಗೋಲ್ಡ್, ಜೇನಿನ ಹೊಳೆ, ಹಾಲಿನ ಮಳೆ, ಆನಂದದ ಸುರಿಮಳೆ, ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಇದುವರೆಗೆ ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಕಾರ್ಯಕ್ರಮವನ್ನು ಮುಗಿಸೋಣ ಈ ಗೀತೆಯೊಂದಿಗೆ. ಭಲೇ ಭಾಸ್ಕರ್ ಚಿತ್ರದ್ದು, ಹಾಡಿದ್ದಾರೆ ಪಿ ವಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ.

0: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
1: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
0: ಜಾಹೀರಾತು ಮುಖಾಂತರ
1: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
0: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
1: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
0: ಡಯಲ್ ಮಾಡಿ 8700014242
1: 8700042242.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:02 ಆಗುತ್ತಲಿದೆ. ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಮುಂದುವರಿಯುವುದು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಹ ಅಧ್ಯಕ್ಷ ಸ್ಥಾನವನ್ನು ದುರ್ಬಳಕೆ ಮಾಡಿಕೊಂಡು ತಟಸ್ಥವಾಗಿರಬೇಕಾದ ವೇದಿಕೆಯನ್ನು ರಾಜಕೀಯಗೊಳಿಸುತ್ತಿರುವ ಪಾಕಿಸ್ತಾನದ ಕ್ರಮವನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಪಾಸ್ಪೋರ್ಟ್ ಸೇವಾ ಯೋಜನೆ 2.0 ಜಾರಿ, ಚಿಪ್ ಆಧಾರಿತ ಇ ಪಾಸ್ಪೋರ್ಟ್ಗಳ ಪರಿಚಯದಂತಹ ಉಪಕ್ರಮಗಳು ನಾಗರಿಕರ ಸುಲಭ ಪ್ರಯಾಣ ಮತ್ತು ಜಾಗತಿಕ ಅವಕಾಶಗಳ ಮುಕ್ತ ಪ್ರವೇಶಕ್ಕೆ ದಾರಿ ಮಾಡಿಕೊಟ್ಟಿದೆ ಎಂದು 14ನೇ ಪಾಸ್ಪೋರ್ಟ್ ಸೇವಾ ದಿನದ ಹಿನ್ನೆಲೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನಾಡಪ್ರಭು ಕೆಂಪೇಗೌಡರ ಜಯಂತಿ ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸುವರ್ಣ ಮಹೋತ್ಸವದ ಅಂಗವಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ಇತರ ಇಲಾಖೆಗಳ ಸಹಯೋಗದೊಂದಿಗೆ ಇದೇ 27ರಂದು ಬೆಂಗಳೂರಿನಲ್ಲಿ ಕೇವಲ 12 ಗಂಟೆಗಳ ಅವಧಿಯಲ್ಲಿ 15 ಲಕ್ಷ ಸ್ಥಳೀಯ ತಳಿಯ ಸಸಿಗಳನ್ನು ನೆಡುವ ಮಹತ್ವಾಕಾಂಕ್ಷಿ ವೃಕ್ಷ ಅಭಿಯಾನವನ್ನು ಆಯೋಜಿಸಲಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೇ 27ರ ಬೆಳಗ್ಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದ್ದು ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದ್ದಾರೆ. ಇದೇ 21ರಂದು ನೀಟ್ ಮರುಪರೀಕ್ಷೆ ಹಿನ್ನೆಲೆಯಲ್ಲಿ ಟೆಲಿಗ್ರಾಮ್ ಆ್ಯಪ್ ಮೇಲೆ ಹೇರಲಾಗಿದ್ದ ನಿಷೇಧದ ಅವಧಿ ಮುಕ್ತಾಯಗೊಂಡ ಬೆನ್ನಲ್ಲೇ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಟೆಲಿಗ್ರಾಮ್ ಆ್ಯಪ್ ಬಳಕೆದಾರರ ಪುನಃ ಲಭ್ಯವಾಗಿದೆ. ಕೆಲವು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾಗ್ಯೂ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧವು ನಿರಂತರವಾಗಿ ಆಳವಾಗುತ್ತಾ ಸಾಗಿದ್ದು ಇದು 21ನೇ ಶತಮಾನದ ಅತ್ಯಂತ ಪ್ರಮುಖ ಹಾಗೂ ನಿರ್ಣಾಯಕ ಕಾರ್ಯತಂತ್ರದ ಪಾಲುದಾರಿಕೆಯಾಗಿದೆ ಎಂದು ಅಮೆರಿಕದಲ್ಲಿನ ಭಾರತದ ಉಪರಾಯಭಾರಿ ನಮ್ಗ್ಯಾ ಸಿ ಖಂಪಾ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 188 ಅಂಕಗಳ ಏರಿಕೆ ದಾಖಲಿಸಿ 76,388 ವಹಿವಾಟು ನಡೆಸಿದರೆ ನಿಫ್ಟಿ ಕೂಡ 58 ಅಂಕಗಳ ಜಿಗಿತ ಕಂಡು 23,878 ಆರಂಭಿಕ ವಹಿವಾಟು ನಡೆಸಿದೆ. ಭುವನೇಶ್ವರದಲ್ಲಿನ ಕಳಿಂಗ ಕ್ರೀಡಾಂಗಣದಲ್ಲಿ ಇಂದಿನಿಂದ 65ನೇ ರಾಷ್ಟ್ರೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭವಾಗಲಿದೆ. ಇದು ಏಷ್ಯನ್ ಗೇಮ್ಸ್ಗೆ ಅರ್ಹತಾ ಕೂಟವಾಗಿರಲಿದ್ದು ಇದೇ 28ರವರೆಗೆ ನಡೆಯಲಿದೆ. ಮೆಕ್ಸಿಕೋದ ಜಪಾನ್ನಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಕೆ ಗುಂಪಿನ ಪಂದ್ಯದಲ್ಲಿ ಕೊಲಂಬಿಯಾ ತಂಡ 1-0 ಗೋಲುಗಳ ಅಂತರದಲ್ಲಿ ಡಿಆರ್ ಕಾಂಗೋ ತಂಡವನ್ನು ಮಣಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಕೇಳುಗರೆ, ರೇಡಿಯೋ ಸಮಯವಾಗಿದೆ 11:25. ಹನ್ನೊಂದು ಗಂಟೆಗೆ ಸರಿಯಾಗಿ ಹೊಸ ಹಾಡುಗಳ ಹಂಗಾಮಕ್ಕೆ ತಾವೆಲ್ಲರೂ ಕಾಯ್ತಾ ಇರ್ತೀರಾ. ಇದು 11 ಹಂಗಾಮ ಹೊಸ ಹಾಡು. ಮಧ್ಯಾಹ್ನವಾಗಿದೆ, ನಮ್ಮ ನಿಮ್ಮ ಭೇಟಿಯಾಗಿದೆ. ಈಗ ಏನೋ ಹೇಳೋದಿದೆ. ಜಯಂತ್ ಕಾಯ್ಕಿಣಿ ಅವರು ಕೂಡ ಅವರ ಸಾಲುಗಳಲ್ಲಿ ಹೀಗೆ ಹೇಳ್ತಾ ಇದ್ದಾರೆ. ಮಳೆಯಲ್ಲಿ ಜ್ಯೋತಿಯಲ್ಲಿ ಚಿತ್ರದ ಹಾಡನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

ಸ್ನೇಹಿತರೆ, 11 ಹಂಗಾಮ ಬ್ಯಾಕ್ ಟು ಬ್ಯಾಕ್ ಹಾಡುಗಳನ್ನ ಕೇಳ್ತಾ ಇದ್ರ. ಇದೀಗ ಅಮರ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸಂಜಿತ್ ಹೆಗಡೆ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯ ಇತ್ತು.

ಕೇಳ್ತಾ ಇದ್ರಿ ಚಿನ್ನದ ಗೊಂಬೆ ಚಿತ್ರದ ಗೀತೆಯನ್ನ ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಭಟ್ ಅವರ ಯುಗಳ ಧ್ವನಿಯಲ್ಲಿ, ಪ್ರಶಾಂತ್ ರಮೇಶ್ ಅವರ ಸಾಹಿತ್ಯಕ್ಕೆ ಧನಶೀಲನ್ ಅವರ ಸಂಗೀತವಿತ್ತು.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ,
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು

0: ಮೊದಲು ಸಂಪರ್ಕಿಸಿ 8700014242
1: 8700014242.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ

ಕೇಳುಗರೆ, ರೇಡಿಯೋ ಸಮಯವಾಗಿದೆ 11:33:47. ಈ ಸಮಯದ ಇಂದಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಕಲಾಭಾರತಿ ಅಂತ ಹೇಳಿದ್ರೆ ಕನ್ನಡದ ಭಾರತೀಯ ಚಿತ್ರರಂಗದ ಅತ್ಯದ್ಭುತ ಕಲಾವಿದರನ್ನ, ಕಲೆಗೆ ಕೊಡುಗೆ ನೀಡಿದವರನ್ನ, ಅವರ ಕೊಡುಗೆಗಳನ್ನ ಹೇಳುವಂತಹ ಹಾಗೂ ಸಂಭ್ರಮಿಸುವಂತಹ ಕಾರ್ಯಕ್ರಮ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇಂದಿನ ಕಲಾಭಾರತಿಯಲ್ಲಿ ನಾವು ನೆನಪು ಮಾಡ್ಕೊತ ಇದ್ದೀವಿ, ಅಥವಾ ನಾವು ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ, ಅಥವಾ ನಾವು ಇವರು ಕೊಟ್ಟಂತಹ ಅತ್ಯದ್ಭುತ ಚಿತ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗಿದ್ರೆ ಕೇಳಿ, ಅದೊಂದು ಸುಂದರ ದೃಶ್ಯ ಕಾವ್ಯ, ಯುವ ಮನಸ್ಸುಗಳ ತಾರಾಟ, ತೊಳಲಾಟಗಳಿಗೆ ಕನ್ನಡಿ ಹಿಡಿದ ಚಿತ್ರ, ಹದಿಹರೆಯದಿಂದ ಸ್ವತಂತ್ರ ಬದುಕಿಗೆ ಹೆಜ್ಜೆ ಇರಿಸುವ ಮೊಗ್ಗಿನ ಮನಸ್ಸುಗಳ ದ್ವಂದ್ವಗಳ ತೆರೆಯ ಮೇಲೆ ತಂದು ತಹಬಂದಿಗೆ ಇರಿಸುವ ಸತ್ವಯುಕ್ತ ಉಪಯುಕ್ತ ಮನರಂಜನೆ ಮೊಗ್ಗಿನ ಮನಸ್ಸು ಚಲನಚಿತ್ರ 2007 ತೆರೆ ಕಂಡಿತು. ನಾಯಕ ನಾಯಕಿ ಪಾತ್ರಧಾರಿಗಳಾದ ಯಶ್ ಹಾಗೂ ರಾಧಿಕಾ ಪಂಡಿತ್ ಅವರನ್ನ ಕಿರುತೆರೆಯಿಂದ ಬೆಳ್ಳಿ ತೆರೆಯ ಜನಪ್ರಿಯ ಜೋಡಿಯನ್ನಾಗಿಸಿ ನಿಜ ಜೀವನದ ಜೋಡಿಗಳಾಗಿ ನಾಂದಿ ಹಾಡಿದ ಚಲನಚಿತ್ರ ಹೌದು. ಹೀಗಿರುವಾಗ ನೀವು ಅನ್ಕೊಂತಾ ಇರ್ತೀರಾ, ಇದು ಏಕ ವ್ಯಕ್ತಿ ಆಧಾರಿತ ಕಲಾಭಾರತಿಯ ಹೊತ್ತು, ನೀವೇನು ಜೋಡಿಯನ್ನರೆಸಿ ಹೊರಟಿದ್ದೀರಲ್ಲ ಅಂತ. ಹಾಗಲ್ಲ ಸ್ನೇಹಿತರೆ, ನಾನು ಈ ಚಿತ್ರದ ನಿರ್ದೇಶಕರ ಅರಸಿ ಹೊರಟಿದ್ದೀನಿ. ಯಾಕಂದ್ರೆ ಇಂದು ಮೊಗ್ಗಿನ ಮನಸ್ಸು ಜೊತೆಗೆ ಅನೇಕ ಜನಪ್ರಿಯ ಚಿತ್ರಗಳನ್ನು ಕೊಟ್ಟಂತಹ ನಿರ್ದೇಶಕರ ಜನ್ಮದಿನ. ಹಾಗಾಗಿ ಅವರು ಯಾರು ಅನ್ನೋದನ್ನ ನಿಮ್ಮ ಸಂದೇಶಗಳ ಮೂಲಕ ಗುರುತಿಸಿ, ಸಂದೇಶ ಕಳಿಸಿ, ಶುಭಾಶಯ ತಿಳಿಸಿ.

ಕೆಳಗ್ರೆ ಹೌದು, ನಮ್ಮಲ್ಲಿ ಬಹಳಷ್ಟು ಜನ ಗುರುತಿಸಿ ಹೇಳ್ತಾ ಇದ್ದೀರಾ. ಇಂದು ಚಿತ್ರ ನಿರ್ದೇಶಕರಾದಂಥ ಶಶಾಂಕ್ ಅವರ ಜನ್ಮದಿನ ಇರಬಹುದಾ? ಮೊಗ್ಗಿನ ಮನಸ್ಸು ಚಿತ್ರ ನಿರ್ದೇಶಕರು ಅವರೇ, ಅಂಡ್ ಇಂದು ಅವರದ್ದೇ ಜನ್ಮದಿನ ಅಂತ ಮೊದಲಿಗೆ ಗುರುತಿಸಿ ನಮಗೆ ಸಂದೇಶವನ್ನ ಕಳಿಸ್ತೋರು ನೇತ್ರಾ ಅವರು ಕೆಂಗೇರಿಯಿಂದ. ಹಾಗೆ ಜಗದಾಂಬಿಕಾ ಹಂಸವೇಣಿ ಅವರು ಹೇಳ್ತಾ ಇದ್ದಾರೆ ಶಶಾಂಕ್ ಅಂತ. ಶಶಾಂಕ್ ಇರಬಹುದಾ ಮೇಡಮ್ ಅಂತಿದ್ದಾರೆ ಉಮೇಶ್ ಸಿರಿಗೆರೆಯಿಂದ. ಹಾಗೆ ಶಶಾಂಕ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಿದ್ದಾರೆ ಕೌಸಲ್ಯ ಬನಶಂಕರಿಯಿಂದ. ಸರಿಯಾದ ಉತ್ತರವನ್ನು ಗುರುತಿಸಿದ್ದಾರೆ ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕು. ಹಾಗೆ ನಾರಾಯಣಪುರದಿಂದ ಪೂರ್ಣಿಮಾ ಮೇಸ್ತ್ರಿ ಅವರು, ಉಮಾ ಕಿಶೋರ್ ಹಾಗೂ ಇನ್ನೊಬ್ಬರು ಅವರ ಹೆಸರನ್ನು ಹೇಳಿಲ್ಲ, ಹಾಗೂ ಹಲಸೂರು ಅವರು ಹಲಸೂರಿನಿಂದ ರಾಜೇಶ್ ಅವರು ಸರಿಯಾದ ಉತ್ತರವನ್ನು ಗುರುತಿಸಿದ್ದಾರೆ. ಈ ರೀತಿ ಈಗಿನ ಕೇಳಿದ್ರಲ್ಲ ಇತರ ಮೊಗ್ಗಿನ ಮನಸ್ಸು, ಈ ರೀತಿನೇ ಮತ್ತೊಂದು ಸೂಪರ್ ಹಿಟ್ ಚಿತ್ರ ತೆರೆಗೆ ಬಂತು, ಕೃಷ್ಣನ್ ಲವ್ ಸ್ಟೋರಿ ಅಂತ ಹೇಳಿ. ಈ ಎಲ್ಲ ಚಿತ್ರಗಳನ್ನು ಕೊಟ್ಟಂತಹ ಚಿತ್ರ ಸಾಹಿತಿ ಚಿತ್ರಕಥೆಗಾರ ನಿರ್ದೇಶಕರಾದ ಶಶಾಂಕ್ ಅವರ ಜನ್ಮದಿನ. ಅವರ ಜನ್ಮದಿನದಂದು ಅವರಿಗೆ ತಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹಾಗೂ ವಿವಿಧ ಭಾರತೀಯ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಹುಟ್ಟಿದ್ದು 1972 ಜೂನ್ 24. ಇವರು ಮೂಲತಃ ಚಿತ್ರದುರ್ಗದ ಪ್ರತಿಭೆ, ಆನಂತರ ಚಿಕ್ಕಮಗಳೂರಿನಲ್ಲಿ ಓದುತ್ತಾ ಬೆಳೆದವರು. ತಂದೆ ಹನುಮಂತಪ್ಪ ಅವರು, ತಾಯಿ ಲಕ್ಕಮ್ಮ. ಇವರು ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಡಿಪ್ಲೊಮೊ ಪದವಿಯನ್ನು ಪಡೆದಿದ್ದಾರೆ. ಚಿತ್ರರಂಗ ಪ್ರವೇಶಿಸುವ ಮುನ್ನ ಇವರ ಹೆಸರಾಗಿತ್ತು ಬಿಎಚ್ ಉಮೇಶ್. ನಾದಬ್ರಹ್ಮ ಹಂಸಲೇಖ ಅವರ ಶಿಷ್ಯರಾಗಿದ್ದರು, ಅವರೇ ಇವರನ್ನ ಶಶಾಂಕ್ ಎಂಬುದಾಗಿ ಗುರುತಿಸಿದ್ರು. ಅದೇ ಹೆಸರಿಂದ ಇವರು ಪ್ರಸಿದ್ಧಿ ಹೊಂದಿದ್ರು.

0: ಕೇಳ್ತಾ ಇದ್ದೀರಾ ಕಲಾಭಾರತಿ ಕಾರ್ಯಕ್ರಮ ವಾಪಸ್ ಆಗ್ತೀವಿ ವಾಣಿಜ್ಯ ವಿರಾಮದ ನಂತರ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ

0: ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
1: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
2: ಕೇಳ್ತಾ ಇದ್ದೀರಾ ಕಲಾಭಾರತಿ. ಕಲಾಭಾರತಿಯಲ್ಲಿ ಇಂದಿನ ನಮ್ಮ ಕಲಾಭಾರತಿಯ ವಿಶಿಷ್ಟ ವ್ಯಕ್ತಿತ್ವ ಸಾಧಕರು ಶ್ರೀಯುತ ಶಶಾಂಕ್ ಅವರು. ಇವರು ಮೊದಲಿಗೆ ಸ್ವತಂತ್ರ ನಿರ್ದೇಶಕರಾಗಿ ಹೊರಹೊಮ್ಮಿದ ಚಿತ್ರ ಸಿಕ್ಸರ್. ಈ ಚಿತ್ರದಲ್ಲಿ ಪ್ರಜ್ವಲ್ ದೇವರಾಜ್ ಅವರನ್ನ ಕಾಣ್ತೇವೆ ನಾಯಕನ ಪಾತ್ರದಲ್ಲಿ. ಇದು ಅವರ ಚೊಚ್ಚಲ ಚಲನಚಿತ್ರ ಕೂಡ ಹೌದು. ರಾಮೋಜಿ ರಾವ್ ಅವರ ನಿರ್ಮಾಣದಲ್ಲಿ 2007ರಲ್ಲಿ ತೆರೆ ಕಂಡಿತು ಸಿಕ್ಸರ್. ಅದಕ್ಕೂ ಮುನ್ನ ಇವರು ಎಸ್ ಮಹೇಂದ್ರ ಅವರ ಬಳಿ ಹಾಗೂ ಇತರ ನಿರ್ದೇಶಕರ ಬಳಿ ಅಷ್ಟೇ ಅಲ್ಲ, ಚಿತ್ರ ಗೀತೆ ರಚನಾಕಾರರಾಗಿ ಹಂಸಲೇಖ ಅವರ ಗರಡಿಯಲ್ಲಿ ಕೂಡ ಪಳಗಿದಂಥ ಓರ್ವ ಉತ್ತಮ ಅತ್ಯುತ್ತಮ ಕಲಾ ಪ್ರತಿಭೆ ಸೃಜನಶೀಲ ನಿರ್ದೇಶಕರು ಶಶಾಂಕ್ ಅವರು.

0: continue, continue, continue, continue.
1: ಕೆಲವರೆ ಕೇಳ್ತಾ ಇದ್ರ ಕಲಾಭಾರತಿ ಕಾರ್ಯಕ್ರಮ. ಈಗಿನ ಕೇಳಿದ್ರಲ್ಲ ಬಚ್ಚನ್ ಚಿತ್ರದ ಗೀತೆ, ಇದು ಕೂಡ ಶಶಾಂಕ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಚಲನಚಿತ್ರ. 2013 ತೆರೆ ಕಂಡಿತು. ಸುದೀಪ್ ಅವರನ್ನ ತಾರಾಬೆಳಗದಲ್ಲಿ ನೋಡ್ತಾ ಇದ್ವಿ. ಹೀಗೆ ಆನಂತರ ಕೃಷ್ಣಲೀಲಾ, ಮುಂಗಾರು ಮಳೆ, ಎಟ್ಟು, ಲವ್ 360, ಬ್ರಾಟ್ ಇಂತಹ, ಹಾಗೂ ಕೌಸಲ್ಯ ಸುಪ್ರಜಾರಾಮ ಚಿತ್ರಗಳನ್ನು ನಿರ್ದೇಶಿಸಿದ ಹೆಗ್ಗಳಿಕೆ ಶಶಾಂಕ್ ಅವರದ್ದು. ಯಶ್ ಯಶ್, ರಾಧಿಕಾ ಪಂಡಿತ್, ಪ್ರಜ್ವಲ್ ದೇವರಾಜ್, ನೇಹಾ ಶೆಟ್ಟಿ ಅಂತಹ ನಟರಿಗೆ ಪ್ರಸಿದ್ಧಿಯನ್ನು ತಂದುಕೊಟ್ಟಂತಹ ಹಾಗೂ ಗುರುತಿಸಲಾಗುವ ಪಾತ್ರದೊಂದಿಗೆ ಪರಿಚಯಿಸಿದಂತಹ ಹೆಗ್ಗಳಿಕೆ ಶಶಾಂಕ್ ಅವರಿಗೆ ಸಲ್ಲುತ್ತೆ. ಸಾಮಾನ್ಯರನ್ನು ಅಸಾಮಾನ್ಯರನ್ನಾಗಿ ಮಾಡುವಲ್ಲಿ, ಗುರುತಿಸುವಲ್ಲಿ, ಗುರುತಿಸುವಂತೆ ಮಾಡುವಲ್ಲಿ ಒಂದು ಹೆಜ್ಜೆ ಇವರಿಂದ, ಈ ಫೆಸಲ್ ಮ್ಯಾನ್ನಿಂದ.

ಹಾಡೇ ಹೇಳತ್ತಲ್ಲ, ಹೇಗೆ ಏನೇನೆಲ್ಲ ಕೋಟಿ ಕೋಟಿ ಇದ್ರು, ಖಾಲಿ ಜೇಬ್ ಇದ್ರು, ಪರಿಶ್ರಮದಿಂದ ಬಂದರೂ ಕೂಡ ಆ ಒಂದು ಯಶಸ್ಸು ಅನ್ನೋದು ಬಹುದೂರದ ಮಾತಾದಾಗಲೂ ಕೂಡ ತಾಳ್ಮೆಯಿಂದ ಆ ಹಾದಿಯನ್ನು ಕ್ರಮಿಸೋರು ಇರ್ತಾರಲ್ಲ, ಅವರೇ ಸ್ಪೆಷಲ್ ಮ್ಯಾನ್. ಅಂಥವರೇ ಶಶಾಂಕ್ ಅವರು. ಈ ದಾರಿಯಲ್ಲಿ ಅವರನ್ನು ಗುರುತಿಸಿ, ಅವರ ಆ ಒಂದು ಬಳುವಳಿಗಳನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳು ಸಂದಿವೆ. ಅವುಗಳಲ್ಲಿ ಪ್ರಮುಖವಾದದ್ದು ದಕ್ಷಿಣ ಭಾರತದ 56ನೇ ಫಿಲ್ಮ್ಫೇರ್ ಪ್ರಶಸ್ತಿ, ಅತ್ಯುತ್ತಮ ನಿರ್ದೇಶಕ ಎಂಬುದಾಗಿ ಮೊಗ್ಗಿನ ಮನಸ್ಸು ಚಲನಚಿತ್ರಕ್ಕೆ ಲಭಿಸಿತು. ಹಾಗೆ ದಕ್ಷಿಣ ಭಾರತದ 58ನೇ ಫಿಲ್ಮ್ಫೇರ್ ಪ್ರಶಸ್ತಿ ಕೃಷ್ಣನ್ ಲವ್ ಸ್ಟೋರಿ ಚಿತ್ರಕ್ಕೆ ಲಭಿಸಿತು. ಹಾಗೆ 2015ನೇ ಸಾಲಿನ ಕರ್ನಾಟಕ ರಾಜ್ಯ ಪ್ರಶಸ್ತಿ, ಅತ್ಯುತ್ತಮ ಕೌಟುಂಬಿಕ ಚಿತ್ರ ಎಂಬುದಾಗಿ ಹಾಗೂ ಚಿತ್ರಕಥೆ ಎಂಬುದಾಗಿ ಕೃಷ್ಣಲೀಲಾ ಚಿತ್ರಕ್ಕೆ ಲಭಿಸಿತು. ಇವೆಲ್ಲವೂ ಇವರ ನಿರ್ದೇಶನದ ಚಿತ್ರಗಳೇ ಹೌದು.

0: ಅನೇಕಾನೇಕ ಸುಮಧುರ ಹಾಡುಗಳನ್ನು ತಮ್ಮ ಚಿತ್ರ ಬುತ್ತಿಯಲ್ಲಿ ಬಡಿಸಿದಂಥ ನಿರ್ದೇಶಕರು ಶಶಾಂಕ್. ಅವರ ಕುರಿತಾದ ಕಲಾಭಾರತಿ ಕಾರ್ಯಕ್ರಮಕ್ಕೆ ಅನೇಕರು ಸಂದೇಶವನ್ನ ಕಳಿಸಿ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ ಇದ್ದಾರೆ, ಹಾಗೂ ಇಂದಿನ ಕಲಾಭಾರತಿ ಕಾರ್ಯಕ್ರಮ ಇಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸುರೇಶ್ ಭಟ್ ಗೌರಿ ಬಿದನೂರಿನಿಂದ, ಹಲಸೂರಿನ ರಾಜೇಶ್ ಅವರು ಕಥೆಗೆ ಹೆಚ್ಚಿನ ಮಹತ್ವ ಕೊಡ್ತಾರೆ, ಚಿತ್ರಕಥೆಯನ್ನ ಹೀರೋ ಆಗಿ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಹೇಮಂತ್ ಮಂಜು ಅವರು ಬೆಂಗಳೂರಿನಿಂದ, ಹೂಹೊಳೆ ಲಕ್ಷ್ಮೀಚಂದ್ ಶೇಖರ್ ಅವರು, ಹ್ಯಾಪಿ ಬರ್ಡೇ ಶಶಾಂಕ್ ಸರ್ ಅವ್ರಿಗೆ, ಮುಂಗಾರು ಮಳೆ ಎರಡು ನನ್ನ ಫೇವ್ರೆಟ್ ಮೂವಿ ಅಂತ ಹೇಳ್ತಾ ಇದ್ದಾರೆ. ಮೂಗಿನ ಮನಸ್ಸು ಚಿತ್ರದ ನಿರ್ದೇಶಕರು ಶಶಾಂಕ್ ಅವರಿಗೆ ನಂಜನ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ನಂಜನಗೂಡು ತಾಲೂಕು ಸಿಂಧುವಳ್ಳಿ ಗ್ರಾಮದ SM ಮಹೇಶ್ ರಾವ್ ಅವರು ಇವರ ಶುಭಾಶಯಗಳನ್ನ ಅವ್ರಿಗೆ ತಲುಪಿಸ್ತಾ ಇದ್ದೀವಿ ಅಂತ ನಾವು ಭಾವಿಸ್ತೀವಿ. ಖಂಡಿತ ಯಾವುದಾದ್ರೂ ಮೂಲಕ ಅವರಿಗೆ ಈ ಒಂದು ಶುಭ ಹಾರೈಕೆಗಳು ತಲುಪುತ್ತೆ. ಹಾಗೆ ಅರುಣ ಮೈತ್ರಿ ಅವರು ಜೈಸಿನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಕಾರ್ಯಕ್ರಮದ ಮೂಲಕ ಶಶಾಂಕ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದಾರೆ. ಒಂದು ಚಿತ್ರದ ಚುಕ್ಕಾಣಿಯನ್ನ ಹಿಡಿದು ಅದನ್ನ ಒಂದು ದೋಣಿಯನ್ನಾಗಿ ಈ ಒಂದು ಒಂದು ಆರ್ಥಿಕ ಸಾಗರ ಇರಬಹುದು, ಕಲಾ ಸಾಗರ ಇರಬಹುದು, ಅಥವಾ ಎಲ್ಲ ಕಲಾವಿದರನ್ನ ಒಟ್ಟುಗೂಡಿಸಿ, ತಂತ್ರಜ್ಞರನ್ನ ಒಟ್ಟುಗೂಡಿಸಿ ಉತ್ತಮ ಅಭಿರುಚಿಯೊಂದಿಗೆ ಸದಭಿರುಚಿಯ ಚಿತ್ರಗಳನ್ನು ನೀಡುವಲ್ಲಿ ನಿರ್ದೇಶಕರ ಪಾತ್ರ ಬಹಳ ಮುಖ್ಯವಾದದ್ದು. ಈ ನಿಟ್ಟಿನಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಹಾಗೂ ತಮ್ಮ ಆಲೋಚನೆಗಳನ್ನು ತಮ್ಮ ಭಾವನಾತ್ಮಕ ಕೊಡುಗೆಗಳನ್ನು ಕೂಡ ಈ ಒಂದು ಚಿತ್ರಕ್ಕೆ ನೀಡಿ ಗೆಲ್ಲಿಸುವಲ್ಲಿ ಶಶಾಂಕ್ ಅವರ ಪಾತ್ರ ಬಹುಮುಖ್ಯವಾದದ್ದು. ನಮ್ಮ ಕನ್ನಡ ನಾಡಿನ ಚಿತ್ರರಂಗದ ಚಿತ್ರದುರ್ಗದ ಕಲಾ ಪ್ರತಿಭೆ ಶಶಾಂಕ್ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಮೂಲಕ, ವಿವಿಧ ಭಾರತೀಯ ಮೂಲಕ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರ ಕಲಾ ಕುಸುರಿಯ ಕೆಲಸ ಹೀಗೆ ಮುಂದುವರಿತಾ ಇರಲಿ, ಚಿತ್ರರಂಗದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಉತ್ತಮ ಚಿತ್ರಗಳನ್ನು.
1: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 11:59 ಆಗುತ್ತಲಿದೆ. 12 ಗಂಟೆಗೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: 12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸುಲೋಚನಾ ಪಚ್ಚಿನದಕ ಅವರಿಂದ ಹೃದಯಾನುರಾಗ ಕಥೆ ಕೇಳುವಿರಿ. ನಂತರ ಕವನ ವಾಚನ ಕೇಳುವಿರಿ ಮೋಹಿನಿ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಕೇಳುವಿರಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ವಿಧಿ ವಿಜ್ಞಾನ ಪ್ರಯೋಗಶಾಲೆಗಳಿಗೆ ಆಧುನಿಕ ಉಪಕರಣಗಳು ಸೇರಿದಂತೆ ಅಗತ್ಯವಿರುವ ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮ ವಹಿಸಲಾಗುವುದು ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಿ ವಿಜ್ಞಾನ ಪ್ರಯೋಗಾಲಯ ಎಫ್ಎಸ್ಎಲ್ ಕೇಂದ್ರಕ್ಕೆ ಭೇಟಿ ನೀಡಿರುವ ಬಗ್ಗೆ ಮಾಹಿತಿ ಹಂಚಿಕೊಂಡಿರುವ ಸಚಿವರು

0: ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿರುವುದಾಗಿ ಮಾಹಿತಿ ನೀಡಿದ್ದಾರೆ. ರಾಜ್ಯದ ಹುಬ್ಬಳ್ಳಿ, ಬೆಳಗಾವಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಸೇರಿದಂತೆ ಒಟ್ಟು 8 ಕಡೆ ವಿಧಿ ವಿಜ್ಞಾನ ಪ್ರಯೋಗಾಲಯಗಳಿವೆ. 700 ಫಾರೆನ್ಸಿಕ್ ವಿಜ್ಞಾನಿಗಳು ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದರು. ರಾಷ್ಟ್ರದ ಆಹಾರ ಭದ್ರತೆ ಹೆಚ್ಚಿಸುವಲ್ಲಿ ವಿದ್ಯಾರ್ಥಿ ಸಂಶೋಧಕರು ಮಹತ್ವದ ಕೊಡುಗೆ ನೀಡಬೇಕು ಎಂದು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ನಿರ್ದೇಶಕ ಡಾ ತುಷಾರ್ ಕಾಂತಿ ಬೆಹರಾ ಹೇಳಿದರು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿತ 9ನೇ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಸಂಶೋಧನಾ ಸಮ್ಮೇಳನ ಉದ್ಘಾಟಿಸಿ ಅವರು ಮಾತನಾಡಿದರು. 2047ರ ವೇಳೆಗೆ ದೇಶದ ಜನಸಂಖ್ಯೆ 160 ಕೋಟಿ ತಲುಪುವ ಸಾಧ್ಯತೆ ಇದೆ. ಹೆಚ್ಚುತ್ತಿರುವ ಜನಸಂಖ್ಯೆ ಹಾಗೂ ಆಹಾರ ಭದ್ರತೆಯ ಗುರಿಗಳಿಗೆ ಅನುಗುಣವಾಗಿ ಸಂಶೋಧನೆಗಳು ನಡೆಯಬೇಕು ಎಂದರು. ಹುಬ್ಬಳ್ಳಿ ನಗರದಲ್ಲಿ ನಿರ್ಮಿಸಲಾಗುತ್ತಿರುವ ಫ್ಲೈಓವರ್ ಕಾಮಗಾರಿಯ ಗುಣಮಟ್ಟವನ್ನು ಪರೀಕ್ಷಿಸುವಂತೆ ಲೋಕೋಪಯೋಗಿ ಇಲಾಖೆ ರಾಷ್ಟೀಯ ಹೆದ್ದಾರಿ ವಿಭಾಗದ ಮುಖ್ಯ ಅಭಿಯಂತರರಿಗೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪತ್ರದ ಮೂಲಕ ಸೂಚಿಸಿದ್ದಾರೆ. ಸಂಚಾರ ನಿಯಮ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಬಾಕಿ ಉಳಿಸಿಕೊಂಡಿರುವ ಇ ಚಲನ್ ದಂಡದ ಮೊತ್ತ ಪಾವತಿಸಲು ರಾಜ್ಯ ಸರ್ಕಾರ ಮತ್ತೊಮ್ಮೆ 50% ರಿಯಾಯಿತಿಯನ್ನು ಘೋಷಿಸಿದೆ. ಹಳೆಯ ಪ್ರಮಾದಗಳನ್ನು ಸರಿಪಡಿಸಿಕೊಳ್ಳಲು ಅವಕಾಶ ನೀಡಲಾಗಿದ್ದು ಬಾಕಿ ಇರುವ ಎಲ್ಲ ಚಲನ್ಗಳನ್ನು 50% ರಿಯಾಯಿತಿಯಲ್ಲಿ ಪಾವತಿಸಿ ಜವಾಬ್ದಾರಿಯುತ ಚಾಲನೆಗೆ ಬದ್ಧರಾಗಿ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ತಿಳಿಸಿದ್ದಾರೆ. ರಿಯಾಯಿತಿ ಈ ತಿಂಗಳ 21ರಿಂದ ಆರಂಭಗೊಂಡಿದ್ದು ಜುಲೈ 10ರವರೆಗೆ ಇರಲಿದೆ. ಕೆಎಸ್ಪಿ ಆಪ್ ಅಥವಾ ಕರ್ನಾಟಕ ಒನ್ ಮೂಲಕ ದಂಡ ಪಾವತಿ ಮಾಡಬಹುದು ಎಂದು ಮಾಹಿತಿ ನೀಡಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಮಣ್ಣಿನ ಆರೋಗ್ಯ ಕಾಪಾಡುವುದು ಅತ್ಯಂತ ಅಗತ್ಯವಾಗಿದೆ. ರೈತರು ಭೂಮಿಯ ಫಲವತ್ತತೆ ಹೆಚ್ಚಿಸಲು ಸಾವಯವ ಕೃಷಿಗೆ ಆದ್ಯತೆ ನೀಡಬೇಕು ಎಂದು ಬಳ್ಳಾರಿ ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕ ಸೋಮಸುಂದರ್ ರೈತರಲ್ಲಿ ಮನವಿ ಮಾಡಿದ್ದಾರೆ. ಬಳ್ಳಾರಿಯ ಕೋಳೂರು ಹೋಬಳಿ ದಮ್ಮೂರು ಗ್ರಾಮದ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಆವರಣದಲ್ಲಿ ಆಯೋಜಿಸಿದ್ದ ಖೇತ್ ಬಚಾವೋ ಅಭಿಯಾನ್ ಧರ್ತಿ ಮಾತಾ ಬಚಾವೋ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 27ನೇ ತಾರೀಕು ಬೆಳಗ್ಗೆ 8:30ರವರೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದ್ದಾರೆ. ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತುರ್ತು ಕಾರ್ಯಾಚರಣೆ ಕೇಂದ್ರ ತೆರೆಯಲಾಗಿದೆ. ಹೆಚ್ಚಿನ ಮಳೆ ಸಾಧ್ಯತೆ ಹಿನ್ನೆಲೆ ಮೀನುಗಾರರು ಸಮುದ್ರ ಮೀನುಗಾರಿಕೆ ನಡೆಸಬಾರದು ಎಂದು ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 242 ಮಳೆ ಮಾಪಕಗಳಿವೆ. ಇವುಗಳಲ್ಲಿ 102 ಕಾರ್ಯನಿರ್ವಹಿಸುತ್ತಿದ್ದು ಬಾಕಿ ಉಳಿದ ಎಲ್ಲ ಮಳೆ ಮಾಪಕಗಳನ್ನು ಮುಂದಿನ 15 ದಿನಗಳ ಒಳಗೆ ದುರಸ್ತಿಗೊಳಿಸುವಂತೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಯೋಜಿತ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.
1: ಕಳೆದ ಸಾರಿ ಬೆಳೆಯ ಮೇಲೆ ನಮಗೆ ತೊಂದರೆ ಆಗಿದೆ. ಕಾರಣ ಇದಕ್ಕೆ ಮಳೆ ಮಾಪನದ ಅಂದ್ರೆ ರೈಲ್ ಗೇಜಿನ ಸಮಸ್ಯೆಯಿಂದಾಗಿ ನಮ್ಗಾಗಿಲ್ಲ. ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ, ಆ ರೈಲ್ ಗೇಜ್ ಅಲ್ಲಿ ಜೀರೋ ಅಂತೇಳಿ ಬಂದಿದ್ದೇವೆ. ಇದರಿಂದಾಗಿ ಮೂಡಿಗೆರೆಯೂ ಸೇರಿದಂತೆ ಕೆಲವು ತಾಲೂಕಿನಲ್ಲಿ ನಮಗೆ ಬೆಳೆ ಸರಿಯಾಗಿ ಬರಲಿಲ್ಲ ಅನ್ನುವಂಥ ರೈತರ ದೂರು ನಿರ್ಣಯದಲ್ಲಿ ಈ ಬಾರಿ ಮಳೆಗಾಲಕ್ಕಿಂತ ಮುಂಚೆ ಇನ್ನೊಂದು ಸತಿ ಯೋಚನೆ ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾಧಿಕಾರಿಯವರ ಸಮಕ್ಷಮದಲ್ಲಿ ಒಂದು ಮೀಟಿಂಗ್ ಕರೆದಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು 242 ರೈಲ್ ಗೇಜ್ಗಳಿವೆ. ಅದರಲ್ಲಿ 102 ಸರಿ ಇದೆ, 6ಕ್ಕೆ ನೆಟ್ವರ್ಕ್ ಸಮಸ್ಯೆಗಳಿದೆ ಮತ್ತು 129 ಸಮರ್ಪಕವಾಗಿಲ್ಲ ಅಂತೇಳಿ ವರದಿ ಕೊಟ್ಟಿದ್ದಾರೆ. ಈ ಒಂದು 50ರವರೆಗೆ ನಾವು ಸರಿ ಮಾಡ್ತಾ ಇದ್ದೇವೆ ವಾರದಲ್ಲಿ ಅಂತೇಳಿ ಸಂಬಂಧಪಟ್ಟ ಏಜೆನ್ಸಿಯವರು ಮತ್ತು ಅಧಿಕಾರಿಗಳು ನಮ್ಗೆ ಹೇಳಿದ್ದಾರೆ. ಮತ್ತೆ ಯಾವಾಗ 10ಲ್ಲ 15 ದಿವಸ ತಗೊಳ್ಳಿ ನೀವು, ಕೊನೆಯದು ಕೂಡ ಸರಿಯಾಗಬೇಕು ಅಂತ ಹೇಳಿದ್ರೆ.
0: ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ದಕ್ಷತೆ ಪಾಲನೆ ಹಾಗೂ ವಿವಿಧ ಅಪರಾಧ ಪ್ರಕರಣಗಳ ಪತ್ತೆ ಹಚ್ಚುವಿಕೆ ಮೂಲಕ ಉತ್ತಮ ಕಾರ್ಯವೈಖರಿ ತೋರಿದ ಹಾವೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ, ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರಗಿ ಹಾಗೂ ಸೈಬರ್ ಅಪರಾಧಗಳ ಕುರಿತು ಜಾಗೃತಿ ಮೂಡಿಸಿರುವ ಆನಂದ್ ದೊಡ್ಡಕುರ್ಬರ್ ಅವರು 2026ನೇ ಸಾಲಿನ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಪ್ರಶಂಸಾ ಪದಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

ആകാശവാണി. വനിതാ വിഹാര. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸುಲೋಚನಾ ಪಚ್ಚಿನಡ್ಕ ಅವರು ಬರೆದು ಪ್ರಸ್ತುತಪಡಿಸುವ ಕಥೆ ಹೃಯಾನುರಾಗ. ಎರಡು ದಿನಗಳ ಹಿಂದೆ ಮೈಸೂರಿಗೆ ಹೋಗಿದ್ದ ವಿಠಲಮೂರ್ತಿಗಳು ಊರಿನ ಬಸ್ಸಿನಿಂದಿಳಿದು ಆಯಾಸಗೊಂಡವರಂತೆ ಮನೆ ಕಡೆ ಹೆಜ್ಜೆ ಹಾಕಿದರು. ಎರಡು ದಿನವೂ ಪ್ರಯಾಣವೇ. ಮಧ್ಯೆ ಅಳಿಯನೆಂಬೋ ಮಗಳ ಗಂಡನ ಮನೆಯಲ್ಲೊಂದಿಷ್ಟು ಹೊತ್ತು ಇದ್ದು ಬಿಟ್ಟರೆ ಬಸ್ಸಿನಲ್ಲೇ ಕಳೆದು ಹೋಯಿತು. ಈ ವಯಸ್ಸಲ್ಲಿ ನನಗೆ ಯಾಕಪ್ಪ ಈ ರೀತಿಯ ಕಷ್ಟ, ದೇವರೇ ಅಂತ ಹೇಳಿಕೊಂಡು ಸದ್ಯ ಅಳಿಯ ಗುಣಮುಖನಾದರೆ ಸಾಕು, ಅವನನ್ನು ನೋಡಿದರೆ ಸದ್ಯದಲ್ಲಿ ಏಳುವ ಸ್ಥಿತಿಯಲ್ಲಿ ಇಲ್ಲವೆಂದೆನಿಸುತ್ತದೆ. ದೇವರಿಟ್ಟ ಹಾಗಾಗಲಿ, ಮನೆಯಲ್ಲಿ ಯಾರಿಗೂ ಈ ವಿಷಯ ತಿಳಿಸುವುದು ಬೇಡ. ಅಳಿಯನೂ ಹೇಳಿದ್ದಾನಲ್ಲ, ಏನೂ ಹೇಳಬೇಡಿ, ಬಾಣಂತಿಗೆ ಸಮಸ್ಯೆ ಆಗೋದು ಬೇಡ. ನಾನು ಆದಷ್ಟು ಬೇಗ ಗುಣಮುಖನಾಗ್ತೇನೆ ಮಾಮ ಅಂತಂದು ಕೈ ಹಿಡಕೊಂಡು ಕಣ್ಣೀರಾಗಿದ್ದು. ಛೇ, ಎಂಥ ಸ್ಥಿತಿ ಇದು! ತಾನು ಮಗನೆಂಬ ಅಕ್ಕರೆಯಿಂದ ನೋಡುತ್ತಿದ್ದ ಜೀವವದು, ನನ್ನನ್ನು ಮನೆಯವರನ್ನು ಅಷ್ಟೇ ಪ್ರೀತಿಸುತ್ತಿದ್ದನಲ್ಲವೇ, ಈ ಗಣೆಬರಹದಿಂದಾಗಿ ಹೀಗಾಗಿದೆ ಅನ್ನೋದು ಬಿಟ್ಟರೆ ಅವನಲ್ಲಿ ದೂರುವಂಥದ್ದಾದರೂ ಏನಿದೆ? ಸಂಭಾವಿತ ಮತ್ತು ಸ್ಫುರದ್ರೂಪಿ ಹುಡುಗ, ಎಷ್ಟು ಗೌರವಿಸುತ್ತಿದ್ದ! ಯಾವ MRPL ಕಂಪನಿಯಂತೆ ನಮ್ಮೂರಿನ ರಸ್ತೆಗಳ ಇಕ್ಕೆಲಗಳನ್ನು ಅಗೆದು ನೀರಿನ ಪೈಪ್ಲೈನ್ ಜೋಡಣೆ ಮಾಡುವಾಗ ಇಂಜಿನಿಯರ್ ಆಗಿ ಬಂದವನು, ತನ್ನ ಮನೆಯಲ್ಲಿ ಬಡಿಗೆಗೆ ಬಂದು ನಿಂತವನು. ಗಂಡು ಮಕ್ಕಳಿಲ್ಲದಿದ್ದ ನನ್ನಾಕೆಗೆ ಅವನನ್ನು ಕಂಡರೆ ತುಂಬಾ ಪ್ರೀತಿ. ಕೆಲಸ ಮುಗಿಸಿ ಹಸಿದು ಬಂದಾಗ ಮಾಡಿಕೊಡಲು ಮನೆಯವರ್ಯಾರು ಇಲ್ಲವಲ್ಲ ಅಂತ ಬಿಸಿ ಬಿಸಿ ಊಟ ತಿಂಡಿ ಮಾಡಿಸಿ ಮಗಳು ಶ್ರುತಿಯ ಕೈಯಲ್ಲಿ ಕೊಟ್ಟು ಕಳುಹಿಸುತ್ತಿದ್ದಳು. ಮೊದಮೊದಲು ಸಂಕೋಚದಿಂದ ಬೇಡ ಬೇಡ ಅನ್ನುತ್ತಿದ್ದವನಿಗೆ ರುಚಿ ರುಚಿಯಾದ ಊಟ ಸೊಗಸೆನಿಸುತ್ತಿತ್ತು. ಅಮ್ಮನಂತೆ ಕಾಣುವ ಬಾಡಿಗೆಯ ಮನೆಯ ಒಡತಿಯನ್ನು ಬಹಳ ಅನುನಯದಿಂದಲೇ ನಡೆಸಿಕೊಳ್ಳುತ್ತಿದ್ದ. ವಾರದ ರಜೆಯಲ್ಲಿ ಅವನು ಎಲ್ಲಿಗೂ ಹೋಗುತ್ತಿಲ್ಲ, ಮನೆಯೊಳಗೆ ಇದ್ದು ಪೈಪ್ಲೈನಿಗೆ ಸಂಬಂಧಿಸಿದಂತೆ ರೂಪುರೇಷೆ ತಯಾರಿಸುವುದೋ ಬಿಲ್ಲುಗಳ ಲೆಕ್ಕಾಚಾರವೋ ಇತ್ಯಾದಿ ಕೆಲಸಗಳನ್ನು ಮಾಡುತ್ತಿದ್ದ. ಬಟ್ಟೆ ಒಗೆಯಬೇಕೆಂದರೆ ಮಾತ್ರ ಆತ ಹೊರಬರುತ್ತಿದ್ದದ್ದು. ಮನೆಯೆದುರಿನ ಕಲ್ಲಿನ ಮೇಲೆ ದಫ್ ದಫ ಅಂತ ಬಟ್ಟೆ ಒಗೆಯುತ್ತಿದ್ದರೆ ಶಾಂತಮ್ಮನಿಗೆ ನಗುವೋ ನಗು, ಅಯ್ಯ ನನ್ನ ಕಂದ ಹಾಗಲ್ಲಪ್ಪ ಬಟ್ಟೆ ಒಗೆಯೋದು, ಹೀಗೆ ಅಂತ ಹೇಳಿ ಅವನಿಗೆ ಒಗೆಯುವುದನ್ನು ತೋರಿಸುತ್ತಾ ಹೆಚ್ಚಿನ ಬಟ್ಟೆಯನ್ನು ತಾವೇ ಒಗೆದು ಬಿಡುತ್ತಿದ್ದರು. ಅವನು ನಿಂತ್ಕೊಂಡೇ ನೋಡುತ್ತಿದ್ದ. ಕೊನೆಗೆ ಎಲ್ಲ ಬಟ್ಟೆ ಒಗೆದು ಮುಗಿಸುವಾಗ ಎಚ್ಚರಗೊಂಡು, ಅಮ್ಮ ಬಿಡಿಮ್ಮ ನಾನೇ ಒಕ್ಕೊಳ್ತೀನಿ ಅಂತ ಹೇಳಿ ಅವರ ಕೈಯಿಂದ ಇಸಿದುಕೊಳ್ಳಿದ್ದ. ಅವರಿಬ್ಬರ ಈ ತುಂಟಾಟವನ್ನು ನೋಡಿಯೇ ಕಣ್ತುಂಬಿಕೊಳ್ಳಬೇಕು. ಮೈಸೂರಿನವನು ಅಂತಂದಿದ್ದ. ಅವನ ಮನೆಯ ಪರಿಚಯ ಯಾರಿಗಿತ್ತು? ಮೈಸೂರನ್ನು ನಾ ದಸರಾ ಜಂಬೂ ಸವಾರಿ ವೇಳೆ ನೋಡಿದ್ದೇನೆಯೇ ಹೊರತು ಇಡೀ ನಗರ ಸುತ್ತಾಡಿಲ್ಲ. ಒಂದು ದಿನ ಗಂಡ ಹೆಂಡತಿಯರಿಬ್ಬರು ನಮ್ಮ ಮನೆ ಮುಂದೆ ಬಂದು ನಿಂತು, ಆನಂದ ಇರುವ ಮನೆ ಇದೆ ಅಂದರು. ಬಿಳಿಯ ಅಂಗಿ ಪ್ಯಾಂಟ್ ಧರಿಸಿದ ವ್ಯಕ್ತಿ, ಪಕ್ಕದಲ್ಲಿದ್ದ ಹೆಂಗಸು ಲಕ್ಷಣವಾಗಿದ್ದರು. ಒಳ್ಳೆಯವರು ಅಂತ ನೋಡುವಾಗಲೇ ಅರ್ಥವಾಗುತ್ತಿತ್ತು. ಒಳಗೆ ಬನ್ನಿ ಅಂತ ಕರೆದ ಕ್ಷಣ ಬಂದು ಕೂತರು. ಪ್ರಯಾಣ ಮಾಡಿ ಆಯಾಸವಾಗಿತ್ತೇನೋ ಉಸ್ಸಪ್ಪ ಅಂತ ಕೂತು ಶಾಂತ ತಂದುಕೊಟ್ಟ ನೀರನ್ನು ಗಟಗಟನೆ ಕುಡಿದರು. ಅಯ್ಯೋ ಮಧ್ಯಾಹ್ನದ ಹೊತ್ತು ಊಟ ಮಾಡುವಿರಂತೆ ಹೇಳಿ ಎಂದು ಚಾಪೆ ಹಾಸಿದರೆ ಕೂತು ಉಂಡರು. ಉಣ್ಣುವಾಗ ಒಂದೇ ಒಂದು ಮಾತು ಆಡಲಿಲ್ಲ. ಬಹುಶಃ ಅವರ ಮನೆಯ ಸಂಪ್ರದಾಯವೂ ಅದೇನೋ. ನಾವು ಆ ಥರದ ಪದ್ಧತಿಯನ್ನೇ ಬೆಳೆಸಿಕೊಂಡು ಬಂದಿರುವುದರಿಂದ ನಮಗವರ ಸಂಸ್ಕಾರ ಇಷ್ಟವಾಯಿತು. ಮತ್ತೆ ಮತ್ತೆ ಬಡಿಸಿದಾಗ ಬೇಡ ಅನ್ನೋದೊಂದು ಬಿಟ್ಟರೆ ಅವರ ಪಾಡಿಗೆ ಊಟ ಮುಗಿಸಿದರು. ಎಲೆ ಅಡಿಕೆ ಮೆಲ್ಲುವ ವೇಳೆಗೆ ನಿಧಾನಕ್ಕೆ ಮಾತು ಆರಂಭಿಸಿದರು. ನಮ್ಮ ಮಗ ಹೇಗೆ? ತುಂಬಾ ಮಾತುಕತೆಯಲ್ಲದ ಹುಡುಗ, ಮುಚ್ಚಟೆಯಾಗಿ ಬೆಳೆಸಿದ್ದೇವೆ, ಏನೂ ಕೆಲಸವಾದು. ಇಷ್ಟು ದೂರವೆಲ್ಲ ಬರೋದು ಬೇಡ ಅಂದರೂ ಕೇಳದೆ ಇಂಜಿನಿಯರಿಂಗ್ ಕಲಿತದ್ದು ಸುಮ್ಮನೆ ವೇಸ್ಟ್ ಆಗುತ್ತಮ್ಮ ಅಂತ ಹೇಳಿ ನಮ್ಮ ಬಾಯಿ ಮುಚ್ಚಿಸಿದ್ದ. ನಿಮ್ಮ ಬಗ್ಗೆ ಯಾವಾಗಲೂ ಹೇಳುತ್ತಿರುತ್ತೆ, ಊಟ ತಿಂಡಿಯ ಕೊರತೆಯೇ ಇಲ್ವಂತೆ. ನಾವೇ ನೋಡಿದ್ವಲ್ವಾ ಎಷ್ಟು ಚೆನ್ನಾಗಿದೆ ನಿಮ್ಮ ಕೈ ಅಡುಗೆ. ನಮಗೇ ಇಷ್ಟು ಆನಂದವಾಗಿರಬೇಕಾದರೆ ಅವನು ಸುಖವಾಗಿಯೇ ಇರುತ್ತಾನೆಡಿ ಅಂತ ನಕ್ಕಾಗ ಶಾಂತಾಳಿಗಂತೂ ಸಂಭ್ರಮವೇ. ತುಂಬಾ ದೂರದಿಂದ ಬಂದಿದ್ದೀರಿ, ಮೊದಲು ನೀವು ಸ್ನಾನ ಮುಗಿಸಿ ಆಮೇಲೆ

ಆಶ್ರಮಿಸಿಕೊಳ್ಳುವಿರಂತೆ. ಆನಂದ ಬರಿನ್ನು ಸಾಯಂಕಾಲವಾಗುತ್ತೆ ಅಂತ ಹೇಳಿ ಟವಲು, ಹೊಸ ಸೋಪು ಎಲ್ಲವನ್ನೂ ಕೊಟ್ಟರು. ಬೀಗ ಹಾಕಿ ಹೋದ ಆನಂದ ಬರುವವರೆಗೆ ಇದ್ದರೆ ತಪ್ಪೇನು ಎಂದುಕೊಂಡು ಸ್ನಾನಕ್ಕೆ ಹೊರಟರು. ಸಂಜೆ ಕಾಫಿಯ ಜೊತೆ ಆರಾಮ ಮಾತುಕತೆ ಆಡುತ್ತಿರುವಾಗಲೇ ಆನಂದ ಬಂದ. ಬಂದವನೇ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ ತಬ್ಬಿಕೊಂಡ. ಮೊದಲೇ ಹೇಳಬಾರದ ಬರ್ತೀರಿಂತ, ಬೀಗದ ಕೀ ಕೊಟ್ಟು ಹೋಗಿರುತ್ತಿದ್ದೆ ಅಂತ ಮುನಿಸಿಕೊಂಡ. ನೀನು ಬೀಗದ ಕೈ ಕೊಟ್ಟಿದ್ದರೆ ನಮಗೆ ನಿನ್ನ ಓನರ್ನವರ ಒಳ್ಳೆಯತನ ಎಲ್ಲಿ ಅರ್ಥವಾಗಿತ್ತು ಹೇಳು ಎನ್ನುತ್ತಾ ನಸುನಗೆಯೊಂದಿಗೆ ಎದ್ದರು. ನನಗಂತೂ ಒಬ್ಬ ಗಂಡು ಮಗನನ್ನು ದೇವರು ಯಾಕಪ್ಪ ದಯಪಾಲಿಸಲಿಲ್ಲ ಅನ್ನುವ ಸಂಕಟ ತೀವ್ರವಾಗಿ ಬಂತು. ಇದೆಲ್ಲರ ಮಧ್ಯೆ ನಮ್ಮ ಮಗಳು ಶ್ರುತಿಯೂ ಬಿಎ ಮುಗಿಸಿ ಮನೆಯಲ್ಲಿದ್ದಳಲ್ಲ, ಆನಂದನಿಗೆ ಊಟ ತಿಂಡಿ ಅಂತ ಕೊಡೋದಿಕ್ಕೆ ಹೋದವಳು ಅದ್ಯಾವಾಗ ಪ್ರೀತಿ ಎಂಬ ಮಾಯೆಗೆ ಬಿದ್ದಳೋ ಗೊತ್ತಿಲ್ಲ. ಮದುವೆಗೆ ಅಂತ ಹೆಣ್ಣು ನೋಡಲು ಗಂಡಿನ ಕಡೆಯವರು ಮನೆಗೆ ಬಂದಿದ್ದಾಗ ನೇರವಾಗಿ ನಮ್ಮೆದುರು ನಿಂತು ಹೇಳಿಯೇ ಬಿಟ್ಟಳು ತಾನು ಆನಂದನನ್ನು ಮದುವೆಯಾಗುತ್ತೇನೆಂದು. ನಮಗೆ ಗಬರಿ. ನಮ್ಮ ಮಗನಂತೆ ಅವನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತೇವೆಯೇ ಹೊರತು ಈ ಥರದ ಭಾವಗಳೆಂದು ನಮ್ಮಲ್ಲಿ ಮೂಡಿರಲಿಲ್ಲ. ಜಾತಿ ಬೇರೆ, ಊರು ಬೇರೆ, ಆಚಾರ ವಿಚಾರವೆಲ್ಲವೂ ಬೇರೆಯಾಗಿರುವಾಗ ಹೇಗೆ ಒಪ್ಪುವುದು? ಅವನ ಮನೆಯವರೇನೋ ಒಳ್ಳೆಯವರು, ಆದರೆ ಮಗಳನ್ನು ಕೊಡುವಷ್ಟು ಒಳ್ಳೆಯತನ ನಮ್ಮಲ್ಲಿದೆಯೇ ಎಂದು ಯೋಚಿಸುವಂತಾಗಿತ್ತು. ಅಷ್ಟು ದಿನಗಳ ಬಳಿಕ ಅವನೂ ನಮ್ಮ ಜೊತೆ ಮಾತನಾಡಲು ಬಂದಿದ್ದ. ನಿಮ್ಮ ಮಗಳನ್ನು ಕೊಡಿ, ನನ್ನಿಂದಾದಷ್ಟು ಚೆನ್ನಾಗಿ ನೋಡಿಕೊಳ್ತೀನಿ ಅಂದಿದ್ದ. ಅವನೆದುರು ನಾವು ಕರಗಿ ಹೋಗಿದ್ದು. ಮನೆಯಲ್ಲೇ ಇದ್ದ ಹುಡುಗ ಊರು ಜಾತಿ ಅನ್ನೋದೆಲ್ಲ ಬಿಟ್ಟರೆ ಮನುಷ್ಯರಾಗಿ ಒಳ್ಳೆಯತನ ಮಾತ್ರವಲ್ಲವೇ ಉಳಿಯುವುದು. ಮಗಳ ಹಠ, ಹೆಂಡತಿಯ ಒಪ್ಪಿಗೆ ಇವೆಲ್ಲವೂ ನನ್ನನ್ನು ಒಪ್ಪುವಂತೆ ಮಾಡಿತ್ತು. ಹತ್ತಿರ ಹತ್ತಿರ ವರ್ಷಗಳೇ ಕಳೆದು ಹೋಗಿದ್ದವು. ಆತ ನಮ್ಮ ಮನೆ ಬಾಡಿಗೆಗೆ ಬಂದು ಎಷ್ಟೊಂದು ಹತ್ತಿರವಾಗಿದ್ದ. ಸಂಬಂಧಗಳೇ ಬೆಸೆ ಹೋಗುವಷ್ಟು. ನಮಗಾದರೂ ಯಾರಿದ್ದರು ಒಬ್ಬ ಮಗಳನ್ನು ಬಿಟ್ಟು? ಅವಳ ಆಸೆಯೇ ನಮ್ಮಾಸೆಯಲ್ಲವೇ? ಆನಂದ ಅವರ ಮನೆಯವರನ್ನು ಮಾತುಕತೆಗೆ ಕರೆಸಿದ್ದ. ಅವರೇ ಒಳ್ಳೆಯವರು, ಆಸ್ತಿ ಅಂತಸ್ತು ಮಗನ ಕೆಲಸ ಅಂತ ನೋಡದೆ ಒಪ್ಪಿಗೆ ಕೊಟ್ಟಿದ್ದರು. ನಮ್ಮ ಮಗಳು ಶ್ರುತಿಯಂತೂ ಅವರಿಗೆ ಹಿಡಿಸಿಬಿಟ್ಟಿದ್ದಳು. ಅವರಿಗೆ ಹೆಣ್ಣು ಮಕ್ಕಳಿಲ್ಲ, ನಮಗೆ ಗಂಡು ಮಗುವಿಲ್ಲ. ಎರಡೂ ಸಂಸಾರದವರು ನಮ್ಮ ನಮ್ಮ ಕೊರತೆಗಳನ್ನು ನೀಗಿಸಿಬಿಟ್ಟಿದ್ದೆವು. ಮದುವೆಯಲ್ಲಿ ನಮ್ಮ ಬಂಧುಗಳು ಅಂತ ಯಾರೂ ಇರಲಿಲ್ಲ. ನೆರೆಮನೆಯ ಒಂದಷ್ಟು ಮಂದಿ, ಅವರೂರಿನ ಒಂದಷ್ಟು ಜನ ಬಂದು ಸರಳವಾಗಿ ದೇವಸ್ಥಾನದಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿ ಮುಗಿಸಿದ್ದೆವು. ಮದುವೆಯಾದ ಹೊಸತರಲ್ಲಿ ಶ್ರುತಿ ಮೈಸೂರಿನಲ್ಲಿಯೇ ಇದ್ದಳು. ಅವಳ ಆತ್ಮಾವನಿಗೂ ಅವಳೆಂದರೆ ಆಸೆ. ನಮಗೋ ಇದ್ದ ಮಗಳೂ ಹತ್ತಿರ ಇಲ್ಲ. ಅಳಿಯನಿಗೂ ಮೈಸೂರು ಕಡೆ ಟ್ರಾನ್ಸ್ಫರ್ ಆಯಿತು. ನಾವು ದಂಪತಿ ಮಾತ್ರ ನಮ್ಮ ಪಾಡಿಗೆ ಮರುಗಿಕೊಂಡು ಕಾಲ ಕಳೆಯುತ್ತಿದ್ದೆವು. ಆನಂದ ಇದ್ದ ಮನೆಗೆ ಸಂಸಾರಸ್ಥ ಕುಟುಂಬವೊಂದು ಬಂದಿದ್ದರಿಂದ ಇದ್ದುದರಲ್ಲೇ ನಮಗೆ ನೆಮ್ಮದಿ. ಹೀಗಿರುವಾಗಲೇ ಶ್ರುತಿ ಬಸಿದಳು. ಮೊದಲ ಬಸಿರು ಎಲ್ಲರಿಗೂ ಸಂಭ್ರಮ. ಆನಂದನ ಮನೆಯವರೆಲ್ಲ ಕುಣಿದಾಡಿ ಬಿಟ್ಟಿದ್ದರು. ಮಗುವನ್ನೊಮ್ಮೆ ನೋಡುವ ಕುತೂಹಲ ಎಲ್ಲರಿಗೂ. ಸೀಮಂತ ಶಾಸ್ತ್ರ ಮುಗಿಸಿ ಮೊದಲ ಹೆರಿಗೆ ತವರಿನಲ್ಲೇ ಆಗಬೇಕೆಂಬ ಹಂಬಲದಿಂದ ಹಠ ಮಾಡಿ ಶ್ರುತಿಯನ್ನು ಇಲ್ಲಿಗೆ ಕರೆತಂದ್ವಿ. ನಮ್ಮ ಬದುಕಿಗೆ ಅದೇ ದೊಡ್ಡ ತಪ್ಪಾಯಿತೇನೋ. ಆನಂದ, ಶ್ರೀ ಮಗು ಹೆತ್ತಾಗಲು ಬರಲಿಲ್ಲ. ಅವರಪ್ಪ ಅಮ್ಮ ವಿಚಾರಿಸುತ್ತಾರಾದರೂ ಅವನದು ಪತ್ತೆ ಇಲ್ಲ. ಬಾಣಂತಿ ಶ್ರುತಿಯ ಅಳಲನ್ನು ನೋಡಲಾಗುತ್ತಿಲ್ಲ. ಫೋನ್ ಮಾಡಿ ಮಾಡಿ ಸುಸ್ತಾಗಿದ್ದಾಳೆ. ಯಾರು ಹೇಳಿದರೂ ಕೇಳಲೊಲ್ಲಳು. ಅವನು ಇಲ್ಲಿಗೆ ಬರಲೇಬೇಕೆಂದು ಹಠ ಮಾಡುತ್ತಾಳೆ. ನನಗೂ ನನ್ನ ಹೆಂಡತಿಗೂ ಆತಂಕ. ಇದ್ದಕ್ಕಿದ್ದ ಹಾಗೆ ಆನಂದನಿಗೇನಾಯಿತು? ಅವನೇಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ದಾನೆ? ಮನೆಯವರಲ್ಲಿ ಕೇಳಿದರೆ ಕೆಲಸದ ಒತ್ತಡ, ಮನೆಗೇ ಬಂದಿಲ್ಲ ಅನ್ನುತ್ತಿದ್ದಾರೆ. ಯಾಕೆ ಹೀಗೆ? ಎಲ್ಲರೂ ಸೇರಿ ಸುಳ್ಳು ಹೇಳುತ್ತಿದ್ದಾರೆ ಎಂದೆನಿಸುತ್ತಿದೆ. ನಂಬಿಕೆಯಿಂದ ಯಾವುದೋ ಗೊತ್ತಿಲ್ಲದ ಊರಿನವರಿಗೆ ಕೊಟ್ಟು ಮದುವೆ ಮಾಡಿದ್ವಿ. ಈಗ ಬಂದಿಲ್ಲ ಅಂದ್ರೆ ಹುಡುಕಿಕೊಂಡು ಹೋಗುವಷ್ಟು ಹತ್ತಿರದಲ್ಲಿದೆ ಆ ಊರು. ಮಗಳು ಬಾಣಂತಿಯಲ್ಲದೆ ಹೋಗಿದ್ದರೆ ಸೀದಾ ಎದ್ದು ಹೋಗುತ್ತಿದ್ದಳೇನು? ಮಗುವಿನ ಬಗೆಗೆ ಗಮನವೇ ಕೊಡದ ಆಕೆಯ ಸ್ಥಿತಿಯನ್ನು ಕಂಡರೆ ಕರುಳು ಚುರುಕ್ಕೆನ್ನದೆ. ಒಂದಷ್ಟು ದಿನಗಳು ಕಳೆಯಲಿ, ನಾನೇ ತಾಯಿ ಮಗುವನ್ನ ಅವನ ಮನೆಯಲ್ಲಿ ಬಿಟ್ಟು ಬರುತ್ತೇನೆ. ಆಮೇಲೆ ಅವನುಂಟು, ಅವನ ಹೆಂಡತಿ ಮಗುವುಂಟು. ಹೀಗೆ ಯೋಚಿಸುತ್ತಾ ಕುಳಿತ. ಯಾಕೋ ಮನಸ್ಸಿಗೆ ಆತಂಕ. ಮದುವೆ, ಬಂಧ ಇವೆಲ್ಲ ಪೂರ್ವಜನ್ಮದ ಪುಣ್ಯದ ಫಲಗಳೆಂದು ನಂಬಿದವರು ನಾವು. ಎಲ್ಲಿನದೋ ಒಬ್ಬ ಹುಡುಗಿ, ಎಲ್ಲಿಯದೋ ಗುರು ಪರಿಚಯವಿಲ್ಲದ ಹುಡುಗ ಮತ್ತವರ ಮನೆಯವರೊಂದಿಗೆ ಬಾಳುವುದೆಂದರೆ ಅದೇನು ಸುಲಭವೇ? ನಂಬಿಕೆ ಮತ್ತು ಪ್ರೀತಿ ಎಂಬ ಎರಡು ಚಕ್ರಗಳ ಆಧಾರದಲ್ಲಲ್ಲವೇ ಬದುಕಿನ ರಥ ಹರಿಯುವುದು? ಒಂದು ವಿಚಾರ ಸುಳ್ಳಾದರೂ ಒಂದು ಚಕ್ರ ಮುರಿದಂತೆಯೇ. ಚಕ್ರ ಮುರಿಯದಂತೆ, ಬಾಗದಂತೆ.

ಬಿಟುಕು ಬಿಡದಂತೆ, ಬದುಕೆಂಬ ರಥ ಬೀಳದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಇಬ್ಬರಲ್ಲೂ ಇರುತ್ತದಲ್ಲವೇ? ಭಾವಜೀವಿ ಆನಂದ ಯಾವತ್ತೂ ಈ ರೀತಿ ನಡಕೊಳ್ಳದೇ ಇದ್ದವನು ಈಗೇಕೆ ಹೀಗೆ ಮಾಡುತ್ತಿದ್ದಾನೆ? ನಮ್ಮ ಪುಣ್ಯ ಮಗ ಹೆತ್ತು ಮಲಗಿರುವುದಕ್ಕೆ. ಅಳಿಯ ಬರದೇ ಇದ್ದರೂ ನೆರೆಕರೆಯ ಮನೆಯವರೆಲ್ಲರೂ ಸುಮ್ಮನಿದ್ದಾರೆ. ಇನ್ನೊಂದಷ್ಟು ದಿನ ಹೋದರೆ ಮಗುವಿನ ನಾಮಕರಣ ಮಾಡಲೇಬೇಕು. ಆಗಲಾದರೂ ಬರುವನೋ ಏನೋ? ಚಿಂತೆ ಮಾಡಿ ಮಾಡಿ ಮೂರೂ ಜನರು ಹಣ್ಣಾಗಿದ್ದೇವೆ. ಮಗಳಿಗೆ ಸಮಾಧಾನ ಹೇಳುವುದಾದರೂ ಹೇಗೆ? ಅವಳಿಗೆ ಗಂಡ ತನ್ನನ್ನು ಮತ್ತೆ ಬಿಟ್ಟಿರಬಹುದು ಎಂಬ ಅನುಮಾನವೂ ಇದ್ದಿರಬಹುದು. ನಾವು ಊರಲ್ಲಿ ಬೇರೊಂದು ಸಂಬಂಧ ಇದ್ದಿರಬಹುದಾ ಎಂದು ಪ್ರಶ್ನಿಸಿದ್ದೆವು. ಅದಕ್ಕವಳು ಆ ಥರದ ಮನುಷ್ಯರಲ್ಲಪ್ಪ ಎಂದು ಬಿಕ್ಕಿ ಬಿಕ್ಕಿ ಅತ್ತಿದ್ದಳು. ಅಷ್ಟು ಆಸೆಯಿಂದ ಹೆತ್ತ ಮಗುವನ್ನು ನೋಡೋದಿಕ್ಕೆ ಇಷ್ಟು ದಿನಗಳಾದರೂ ಕೆಲಸದ ಒತ್ತಡವೇನು? ಛೇ, ಮನಸ್ಸು ವರ್ಷಗಟ್ಟಲೆ ಒಟ್ಟಿಗಿದ್ದರೂ ಸಣ್ಣ ತಪ್ಪಾದಾಗ ಏನೆಲ್ಲ ಕೆಟ್ಟದ್ದನ್ನು ಯೋಚಿಸುತ್ತಿರುತ್ತದಲ್ಲ. ಮನಸ್ಸೇ ಹಾಗೆ, ಒಳ್ಳೆಯ ರೀತಿಯಲ್ಲಿ ಜೊತೆಗಿದ್ದಾಗ ಒಳ್ಳೆಯವರು, ಮನಸ್ಥಿತಿ ಪರಿಸ್ಥಿತಿ ಚೆನ್ನಾಗಿದ್ದಾಗ ಕೆಟ್ಟವರು. ಹೀಗೇಕೆ? ಆಲೋಚನೆಗಳೆಲ್ಲ ಸದಾಕಾಲ ಒಂದೇ ರೀತಿ ಇರಬಾರದೇಕೆ? ಅಲ್ಲ, ಅವರಪ್ಪ ಅಮ್ಮನು ಸುಮ್ಮನಿದ್ದಾರೇಕೆ? ಅದೇ ಸಂಶಯ ಮಗಳದ್ದು. ಅಷ್ಟೊಂದು ಪ್ರೀತಿಸುತ್ತಿದ್ದವರು ಮಗುವನ್ನು ನೋಡಲೂ ಬಂದಿಲ್ಲವೆಂದರೆ ಯಾಕೋ ಅನುಮಾನ. ದೇವರೇ, ನನ್ನ ಮಗಳ ಬಾಳು ನಾವೆಣಿಸಿದಂತೆ ಆಗದಿರಲಪ್ಪ ಎಂದು ಕೈಮುಗಿದರು. ಯೋಚಿಸುತ್ತಾ ಕುಳಿತಲ್ಲಿಯೇ ನಿರ್ಧಾರ ಮಾಡಿದರು. ಸಂಶಯ ಅನುಮಾನಗಳನ್ನು ಯಾವತ್ತೂ ಮುಚ್ಚಿಡಬಾರದು. ಇದು ಮೂರು ಜನರ ಬದುಕಿನ ಪ್ರಶ್ನೆ. ನಾವು ಹೆತ್ತವರಾಗಿ ಸುಮ್ಮನಿರುವುದು ಸರಿಯಲ್ಲ. ಮೈಸೂರೇನು ತನಗೆ ಗೊತ್ತಿಲ್ಲದ ಊರಲ್ಲ. ಒಮ್ಮೆ ಹೋಗಿ ನೋಡಿ ತಿಳಿದುಕೊಂಡರಾಯ್ತು. ಇಲ್ಲಿ ಕುಳಿತುಕೊಂಡು ಚಿಂತೆ ಪಡುವುದಕ್ಕಿಂತ ಅದೇ ಸರಿ ಅಂತಂದು ಹೊರಡಲನುವಾದರು. ಹೆಂಡತಿ ಮತ್ತು ಮಗಳಿಗೆ ಕೆಲಸದ ನಿಮಿತ್ತ ಹೋಗಿ ಬರುತ್ತೇನೆಂದು ಹೇಳಿ ಬಸ್ಸು ಹತ್ತಿದವರು ಇಳಿದದ್ದು ಮೈಸೂರಿನಲ್ಲಿಯೇ. ಅಲ್ಲಿಂದ ಅವರ ಮನೆಗೆ ಆಟೋ ಮಾಡಿಕೊಂಡು ಹೋದ ಅವರಿಗೆ ಮನೆಯಲ್ಲಿ ಯಾಕೋ ಸರಿ ಇಲ್ಲವೆಂದು ಅಂಗಳ ನೋಡಿದಾಗಲೇ ಅನುಮಾನವಾಯಿತು. ಸುತ್ತ ಮರಗಳು, ಹೂವಿನ ಗಿಡಗಳ ತುಂಬಿಕೊಂಡು ಅಂದವಾಗಿ ನಳನಳಿಸುತ್ತಿದ್ದ ಮನೆ ತರಗೆಲೆ ಬಿದ್ದು ರಾಶಿಗಟ್ಟಿವೆ. ಹೂವಿನ ಗಿಡವೆಲ್ಲ ಒಣಗಿ ಬಾಡಿ ಹೋಗಿವೆ. ಅರೆ, ಯಾಕೆ ಹೀಗೆ? ಮನೆ ಬಿಟ್ಟು ಹೋದರೇನು? ಅಯ್ಯೋ ದೇವರೇ, ಎಂಥ ಗತಿ ಬಂತಪ್ಪ ಅಂತ ಅಂಗಳದಿಂದ ಒಳ ಬಂದವರೇ ಮೆಲ್ಲನೆ ಬಾಗಿಲು ಬಡಿದರು. ಬಾಗಿಲು ಸಣ್ಣ ಪ್ರಯತ್ನಕ್ಕೆ ತೆರೆದುಕೊಂಡಿತು. ಚಿಲಕ ಹಾಕಿರಲಿಲ್ಲ, ಸುಮ್ಮನೆ ಹಾಕಿದ್ದರಷ್ಟೇ. ಒಳ ಹೋಗಿ ಬೀಗರಿಗೆ ಯಾಕೆ ಹೀಗೆ ಮಾಡಿದಿರಿ ಅಂತ ನಾಲ್ಕು ಮಾತನಾಡಬೇಕೆಂದುಕೊಂಡವರು ಆ ದೃಶ್ಯವನ್ನು ನೋಡಿ ಸುಮ್ಮನಾದರು. ಒಳಗೆ ಹಜಾರ

ಮಕ್ಕಳಿಗೆ ಮಾತ್ರೆ ತರಲು ಹೋಗಿದ್ದ ಬೀಗರು ಬಂದರು. ಬಂದವರೇ ಹೇಳಲಾರಂಭಿಸಿದರು. ಅವತ್ತು ಶ್ರುತಿಯ ಹೆರಿಗೆಯ ಹಿಂದಿನ ದಿನ ಆನಂದ ನಮ್ಮನೆಗೆ ಅಂತ ಹೊರಟಿದ್ದನಂತೆ. ಆ ಮನೆಯ ತಿರುವಿನ ರಸ್ತೆ ಇನ್ನೇನು ದಾಟಬೇಕೆನ್ನುವಷ್ಟರಲ್ಲಿ ಎದುರಿನಿಂದ ಬಂದ ಲಾರಿಯೊಂದು ಗುದ್ದಿ ಬಿಟ್ಟಿತ್ತಂತೆ. ಬೈಕಿನಲ್ಲಿದ್ದ ಆನಂದನನ್ನು ಲಾರಿ ಅಷ್ಟು ದೂರಕ್ಕೆ ಎಳೆದುಕೊಂಡೋಗಿತ್ತಂತೆ. ತಲೆ ಕಾಲಿಗೆಲ್ಲ ಗಂಭೀರ ಗಾಯಗಳಾಗಿ ಒಂದು ತಿಂಗಳ ಕಾಲ ಕೋಮಾದಲ್ಲೇ ಇದ್ದನಂತೆ. ಒಂದು ಕಾಲು ಸಂಪೂರ್ಣ ಜಜ್ಜಿ ಹೋಗಿ ರಾಡ್ ಅದು ಇದು ಆಪರೇಷನ್ ಅಂತ 2 ತಿಂಗಳ ಕಾಲ ಆಸ್ಪತ್ರೆಯಲ್ಲಿದ್ದೆವು. ಸಾವು ಬದುಕಿನ ಮಧ್ಯೆ ಹೋರಾಡಿದ್ದ ಅವನು. ಬದುಕಿದ್ದೇ ಹೆಚ್ಚು ಬೀಗರೇ. ಮಗುವಿನ ಪುಣ್ಯವೋ ಏನೋ, ಕೋಮಾದಲ್ಲಿದ್ದವನಿಗೆ ಎಚ್ಚರವಾದಾಗ ನೆನಪುಗಳಿಗೇನು ತೊಂದರೆಯಾಗಿಲ್ಲ. ಪ್ರತಿ ದಿನ ಶ್ರುತಿ ಮತ್ತು ಮಗುವನ್ನು ಕನವರಿಸುತ್ತಾನೆ. ಫೋನ್ ಮಾಡೋಣಂದರೆ ನಮ್ಮನ್ನೂ ತಡೆಯುತ್ತಾನೆ. ಆಸ್ಪತ್ರೆಯಲ್ಲಿರುವಾಗಲಂತೂ ನಮಗೆ ಯಾರ ಬಗ್ಗೆಯೂ ಗಮನವಿರಲಿಲ್ಲ. ಬಾಣಂತಿ, ಮಗು, ನಿಮ್ಮೆಲ್ಲರನ್ನು ನೋಡೋಣ ಅಂತಂದರೆ ಇವನನ್ನು ಬಿಟ್ಟು ಬರೋದಾದರೂ ಹೇಗೆ ಬೀಗರೆ ಹೇಳಿ? ಅಳಿಯ ಬರಲಿಲ್ಲವೆಂದು ನೀವೇ ಬರಬಹುದೇನೋ ಎನ್ನುವ ನಿರೀಕ್ಷೆ ಇತ್ತು. ಆಗಲಾದರೂ ನಿಮಗೆ ವಿಷಯ ತಿಳಿಸಬಹುದಿತ್ತು ಅಂತ. ಮಗು ಅಲ್ಲಿ ಯಾರಿದ್ದಾರೆ? ಇಷ್ಟು ದೂರ ಬರುವುದಾದರೂ ಹೇಗೆ ಅಲ್ವಾ ಅಂತ ಹೇಳಿ ನಿಟ್ಟುಸಿರು ಬಿಟ್ಟರು. ಆನಂದ ನಿದ್ದೆಯಲ್ಲಿದ್ದಾನೆ ಬೀಗರೆ. ನೋವು ಸಹಿಸಲಾಗುತ್ತಿಲ್ಲ ಅವನಿಗೆ. ಮಾನಸಿಕ ದೈಹಿಕ ನೋವೆಲ್ಲ ಸೇರಿ ಅವನನ್ನು ಜರ್ಜರಿತವನ್ನಾಗಿ ಮಾಡಿವೆ. ನೀವು ಹೇಳಿ ಬೀಗರೆ, ತುಂಬ ದೂರದಿಂದ ಬಂದಿದ್ದೀರಿ, ಕೈಕಾಲು ಮುಖ ತೊಳೆದುಕೊಳ್ಳಿ, ಊಟಕ್ಕೆ ಬಡಿಸುವೆ ಎಂದು ಬೀಗತಿ ಹೇಳಿದಾಗ ಎದ್ದು ಬಚ್ಚಲು ಮನೆಗೆ ಹೋದರು. ಹಸಿವೆ ಏನೋ ಆಗಿತ್ತು ನಿಜ, ಆದರೆ ಇಂಥ ಪರಿಸ್ಥಿತಿಯ

ಎಂದು ಗೋಗರೆದ ನಿನ್ನ ಮನಸ್ಸು ಇಂದು ಬದುಕಿದ್ದೇನೆ ನಿನ್ನ ಸಮಾಧಿಯ ಮೇಲೆಯೇ ಅಚಲಳಾಗದೆ ಎಂದು ಅವುಗಳ ತಟ್ಟಿ ತಟ್ಟಿ ಎಬ್ಬಿಸಬೇಕು. ನಿನ್ನ ಯಾತನೆಯ ಆಕ್ರಂದನ ಅಂದು ಒಂಟಿಯಾಗಿತ್ತು. ನಿನ್ನ ಯಾತನೆಯ ಆಕ್ರಂದ ಅಂದು ಒಂಟಿಯಾಗಿತ್ತು. ಆದರೆ ಇಂದು ಗಟ್ಟಿತನದ ಜೊತೆಗೆ ಧ್ವನಿ ಎತ್ತಿ ಕರೆದು ಕಿಚ್ಚಿನ ಹುಚ್ಚು ಹಬ್ಬಿಸಲೆ ಬಂದಿರುವೆನೆಂದು ಕಿರುಚಿ ಬೊಬ್ಬಿಡಬೇಕು. ಗಟ್ಟಿತನದ ಜೊತೆಗೆ ಧ್ವನಿ ಎತ್ತಿ ಕರೆದು ಕಿಚ್ಚಿನ ಹುಚ್ಚು ಹಬ್ಬಿಸಲೆಂದೇ ಬಂದಿರುವೆನೆಂದು ಕಿರುಚಿ ಬೊಬ್ಬಿಡಬೇಕು. ಭೂತದೆಡೆಗೆ ಮರಳಬೇಕು. ಒಮ್ಮೆಯಾದರೂ ಆ ನೆನಪುಗಳ ಸ್ಪರ್ಶಿಸಿ ಒಂದೊಂದೇ ಹೆಜ್ಜೆ ಗುರುತಿಗೂ ಮುತ್ತಿಡಬೇಕು. ಭೂತದೆಡೆಗೆ ಮರಳಬೇಕು. ಒಮ್ಮೆಯಾದರೂ ಆ ನೆನಪುಗಳ ಸ್ಪರ್ಶಿಸಿ ಒಂದೊಂದೇ ಹೆಜ್ಜೆ ಗುರುತಿಗೂ ಮುತ್ತಿಡಬೇಕು. ಅಲ್ಲಿ ಅಪ್ಪುವುದು ನಿನ್ನದೇ ಬದುಕು. ಆದರೆ ನೀನು ಅಲ್ಲಿ ಜೀವಂತ ಗೊಂಬೆಯಾಗಿದ್ದ ನಶಿಸದ ಸತ್ಯ. ಅಲ್ಲಿ ಅಪ್ಪುವುದು ನಿನ್ನದೇ ಬದುಕು. ಆದರೆ ನೀನು ಅಲ್ಲಿ ಜೀವಂತ ಗೊಂಬೆಯಾಗಿದ್ದ ನಶಿಸದ ಸತ್ಯ. ಬಿಕ್ಕಳಿಸಿದ ಅಳುವು ಕೇಳುವುದು ಬಿಚ್ಚು ಮನದಿ ನಕ್ಕ ನಗುವು ಕೇಳುವುದು. ಬಿಕ್ಕಳಿಸಿದ ಅಳುವು ಕೇಳುವುದು ಬಿಚ್ಚು ಮನದಿ ನಕ್ಕ ನಗುವು ಕೇಳುವುದು. ಅವರಿವರ ನಾಲಿಗೆಗೆ ನಡುಕವಾದ ಗದ್ಗದಿತ ನೋವೊಂದು ಆವರಿಸುವುದು. ಅವರಿವರ ನಾಲಿಗೆಗೆ ನಡುಕವಾದ ಗದ್ಗದಿತ ನೋವೊಂದು ಆವರಿಸುವುದು. ಅಂದು ಸಿಗದವರು ಇಂದು ಹೊಸದಾಗಿ ಪರಿಚಯವಾಗುವರೇನು? ಅಂದು ಸಿಗದವರು ಇಂದು ಹೊಸದಾಗಿ ಪರಿಚಯವಾಗುವರೇನು? ಅಂದಿನ ಸದ್ದಿಲ್ಲದ ಮಾತುಗಳು ಸುದ್ದಿ ಮಾಡುವುದೇನು? ಅಂದಿನ ಸದ್ದಿಲ್ಲದ ಮಾತುಗಳು ಸುದ್ದಿ ಮಾಡುವುದೇನು? ಇಂದಿನ ಜೊತೆಗಾರರ ನಂಬಿಯ ಪರೀಕ್ಷಿಸಲು ಅಲ್ಲಿ ಹೆಜ್ಜೆ ಗುರುತುಗಳು ಸಲಹೆ ನೀಡುವುದೇನು? ಇಂದಿನ ಜೊತೆಗಾರರ ನಂಬಿಕೆಯ ಪರೀಕ್ಷಿಸಲು ಅಲ್ಲಿ ಹೆಜ್ಜೆ ಗುರುತುಗಳು ಸಲಹೆ ನೀಡುವುದೇನು? ಕೇಳಿ ನೋಡು, ಬದುಕು ಅರ್ಥ ಕಳೆದುಕೊಳ್ಳುತ್ತಿದೆ ಎಂಬ ಮಾತಿಗೊಮ್ಮೆ ಅರ್ಥ ನೀಡಬಹುದೇನು? ಕೇಳಿ ನೋಡು, ಬದುಕು ಅರ್ಥ ಕಳೆದುಕೊಳ್ಳುತ್ತಿದೆ ಎಂಬ ಮಾತಿಗೊಮ್ಮೆ ಅರ್ಥ ನೀಡಬಹುದೇನು? ಹಿಂತಿರುಗಿ ನೋಡಲೇಬೇಕು ಇಂದು ಮತ್ತೆ ಮುಂದುವರಿಯಲು, ಮತ್ತೆಲ್ಲೋ ತಲುಪಿ ನಾಳೆಗಳಲ್ಲಿ ಇಂದಿನ ದಿನಗಳು ಮರಳಿ ಹಾದು ಹೋಗುವ ನಿರೀಕ್ಷೆಯ ಹೊತ್ತು. ಹಿಂತಿರುಗಿ ನೋಡಲೇಬೇಕು ಇಂದು ಮತ್ತೆ ಮುಂದುವರಿಯಲು, ಮತ್ತೆಲ್ಲೋ ತಲುಪಿ ನಾಳೆಗಳಲ್ಲಿ ಇಂದಿನ ದಿನಗಳು ಮರಳಿ ಹಾದು ಹೋಗುವ ನಿರೀಕ್ಷೆಯ ಹೊತ್ತು. ನನ್ನ ಮುಂದಿನ ಕವನ ಕೊನೆಗೂ ಶೀರ್ಷಿಕೆ ದೊರಕಲಿಲ್ಲ. ಆ ಹುಟ್ಟಿನ ಆದಿಯೂ ನೆನಪಿಲ್ಲ, ಅಂತ್ಯವೂ ಊಹಿಸಲಾಗುತ್ತಿಲ್ಲ. ಆ ಹುಟ್ಟಿನ ಆದಿಯೂ ನೆನಪಿಲ್ಲ, ಅಂತ್ಯವೂ ಊಹಿಸಲಾಗುತ್ತಿಲ್ಲ. ಇವಾಗ ಬೇಕೆನಿಸಲಿಲ್ಲ ಎನಗೆ ಅದಕ್ಕೊಂದು ಬೇಲಿಯಂತಹ ಶೀರ್ಷಿಕೆ. ಎಂದಾಗ ಬೇಕೆನಿಸಲಿಲ್ಲ ಎನಗೆ ಅದಕ್ಕೊಂದು ಬೇಲಿಯಂತಹ ಶೀರ್ಷಿಕೆ. ಅರಿವಿನ ತೀರದೊಳು ಅವಿತ ಕನಸು ಮೆಲ್ಲನೆದ್ದು ರೂಪ ಪಡೆದು ಮಾತುಗಳು ಸಿರಿದಾಗ, ಅರಿವಿನ ತೀರದೊಳು ಅವಿತ ಕನಸು ಮೆಲ್ಲನೆದ್ದು ರೂಪ ಪಡೆದು ಮಾತುಗಳು ಸಿರಿದಾಗ, ಆಸೆಗಳ ಅಲೆಗಳ ಏರಿಳಿತಕ್ಕೊಂದು ಅಪ್ಪಲು ದಡದೊರೆತ ಪುಳಕವದು. ಆಸೆಗಳ ಅಲೆಗಳ ಏರಿಳಿತಕ್ಕೊಂದು ಅಪ್ಪಲು ದಡದೊರೆತ ಪುಳಕವದು. ಆದರೂ ಅದು ಶೀರ್ಷಿಕೆ ಬೇಕೆಂದು ಎನ್ನ ಕೇಳಲೇ ಇಲ್ಲ. ಆದರೂ ಅದು ಶೀರ್ಷಿಕೆ ಬೇಕೆಂದು ಎನ್ನ ಕೇಳಲೇ ಇಲ್ಲ. ಮತ್ತೆ ಮತ್ತೆ ದಡ ಸೋಕುವ ಮನಸ್ಸಿಗೆ ಅಂಕುಶವಿರಲಿಲ್ಲ. ಮತ್ತೆ ಮತ್ತೆ ದಡ ಸೋಕುವ ಮನಸ್ಸಿಗೆ ಅಂಕುಶವಿರಲಿಲ್ಲ. ಅವಕಾಶವು ಕಿರಿದಾಗಿರಲಿಲ್ಲ. ಭಾವನೆಗಳು ಮೇಳೈಸಿದಾಗಲೂ ಸೋತು ಹೊರಳಾಡಿದರೂ ಪರಿಧಿಯೊಳಗೆ ಸೇರಿ ಭಾವ ತೇವ ಕಳೆದು ಒಣ ಕೊರಡಾಗಬಾರದೆಂದು ನಾ ಶೀರ್ಷಿಕೆಯೇ ನೀಡಲಿಲ್ಲ. ಭಾವನೆಗಳು ಮೇಳೈಸಿದಾಗಲೂ ಸೋತು ಹೊರಳಾಡಿದ ಪರಿಧಿಯೊಳಗೆ ಸೇರಿ ಭಾವ ತೇವ ಕಳೆದು ಒಣಕೊರಡಾಗಬಾರದೆಂದು ನಾ ಶೀರ್ಷಿಕೆಯೇ ನೀಡಲಿಲ್ಲ. ಸಂಭ್ರಮದ ಒಸರಿನ ಬುಗ್ಗೆ ಚಿಮ್ಮುವ ಸದ್ದಿಗೆ ಬತ್ತುವ ನೆನಪು ಕಳೆದು ಹೋದಂತಿದ್ದರೂ, ದುಃಖ ಆಗೊಮ್ಮೆ ಈಗೊಮ್ಮೆ ಮರೆಯಾಟ ಆಡುತ್ತಿದ್ದರೂ ಇನ್ನೂ ಆ ಅನುಭವಕ್ಕೆ ಶೀರ್ಷಿಕೆ ಸಿಗಲಿಲ್ಲ. ಸಂಭ್ರಮದ ಒಸರಿನ ಬುಗ್ಗೆ ಚಿಮ್ಮುವ ಸದ್ದಿಗೆ ಬತ್ತುವ ನೆನಪು ಕಳೆದು ಹೋದಂತಿದ್ದರೂ, ದುಃಖ ಆಗೊಮ್ಮೆ ಈಗೊಮ್ಮೆ ಮರೆಯಾಟ ಆಡುತ್ತಿದ್ದರೂ ಇನ್ನೂ ಆ ಅನುಭವಕ್ಕೆ ಶೀರ್ಷಿಕೆ ಸಿಗಲಿಲ್ಲ. ಅವನ ಮಾತಿಗೆಂದೇ ಹಂಬಲಿಸುವ ಮಿಡಿತ ಎಂದಿಗೂ ಚೈತನ್ಯ ಕಳೆದುಕೊಳ್ಳಲೇ ಇಲ್ಲ. ಅವನ ಮಾತಿಗೆಂದೇ

0: ಹಂಬಲಿಸುವ ಮಿಡಿತ ಎಂದಿಗೂ ಚೈತನ್ಯ ಕಳೆದುಕೊಳ್ಳಲೇ ಇಲ್ಲ. ನಿದಿರೆ ದೂರ ತೀರವಾದಾಗ ಸ್ನೇಹ ಸುಳಿವ ನೆನಪಿನ ನೌಕೆಯೊಳು ಅವನೇ ನಾವಿಕನಾಗಿದ್ದ. ಪ್ರೇಮಲೋಕದ ಚಿತ್ರದಲ್ಲಿ ನೆನಪು ನೇಯುವ ಕಥೆಯೊಳಗೆ ಪ್ರೇಮದ ಅಮಲಿನಲ್ಲಿರೆತು ಕರಗಿದ ನೆರಳಿನಂತೆ ಪ್ರೀತಿಯ ಕಾವ್ಯವೊಂದು ಹಾಡಾಗಿ ರಾಗವಾದ ದನಿ ಆಲಾಪಿಸಿದಾಗ ಕೊನೆಯಲ್ಲೂ ಶೀರ್ಷಿಕೆ ದಕಲೇ ಇಲ್ಲ.
1: ಇದುವರೆಗೆ ಕೊಣಾಜೆ ವಿಶ್ವಮಂಗಳ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಮೋಹಿನಿ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 12:30.

ಕೇಳುಗರೆ, ಈ ಮಧ್ಯಾಹ್ನ ಹಾಗೂ ಸಂಜೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳು ಹೀಗಿವೆ. ಈ ಮಧ್ಯಾಹ್ನ 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. 1:30ಕ್ಕೆ ಚೈತ್ರವನ, ಲಕ್ಷ್ಮೀಶನ, ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ ಕಾರ್ಯಕ್ರಮ. 2:40ಕ್ಕೆ ಹಿಂದಿ ಪಾಠ ಬೆಂಗಳೂರು ಕೇಂದ್ರದಿಂದ. 3 ಗಂಟೆಗೆ FM 101.3 MHz ಕಾರ್ಯಕ್ರಮ.

ಇಂದು ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಸಂಜೆ 5 ಗಂಟೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ, 5:30ಕ್ಕೆ ಯುವವಾಣಿ ತುತ್ತಿಗೊಂದು ಮಾರ್ಗ ಸ್ವಯಂ ಉದ್ಯೋಗಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಭಾಗವಹಿಸಲಿದ್ದಾರೆ ಗಬ್ಬೂರಿನ ಹೆಚ್ ಸುರೇಶ್ ಹಾಗೂ ಉದಯ್ಕುಮಾರ್. 6:15ಕ್ಕೆ ಗ್ರಾಮದರ್ಶಿ, ರಾಯಚೂರು ತಾಲೂಕಿನ ನಾಗಲಾಪುರ ಗ್ರಾಮದ ಪರಿಚಯ. 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ, ಖೇತ್ ಬಚಾವೋ ಅಭಿಯಾನದ ಹಿನ್ನೆಲೆಯಲ್ಲಿ ಸಮತೋಲನ ರಸಗೊಬ್ಬರಗಳ ಪೂರೈಕೆ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಎಂಇಯವರೊಂದಿಗೆ ಸಂದರ್ಶನ. 7:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಮಂಜರ್ಲಾ ಗ್ರಾಮದ ದಾದಾಪೀರ್ ಹಾಗೂ ಸಂಗಡಿಗರಿಂದ ತತ್ವಪದಗಳು. 7:45ಕ್ಕೆ ಚಿತ್ರಗೀತೆಗಳು, 8:30ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ, ಲಿಂಗಸೂಗೂರು ತಾಲೂಕಿನ ಅಮೀನ್ಗಡ ಗ್ರಾಮದ ಹನುಮವ್ವ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. 9:15ಕ್ಕೆ ಪ್ರಚಲಿತ ವಿದ್ಯಮಾನಗಳು ಬೆಂಗಳೂರು ಕೇಂದ್ರದಿಂದ, 9:30ಕ್ಕೆ ಕ್ರೀಡಾಲೋಕ ಅಂತಾರಾಷ್ಟ್ರೀಯ ಹಾಕಿ ಕ್ರೀಡಾಪಟು ಹಾಗೂ ಏಕಲವ್ಯ ಪ್ರಶಸ್ತಿಗೆ ವಿಜೇತರಾದ ಮೊಹಮ್ಮದ್ ರಹೀಲ್ ಮೌಸಿನ್ ಅವರೊಂದಿಗೆ ಸಂದರ್ಶನ. 10:00ಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಉಸ್ತಾದ್ ವಿಲಾಯತ್ ಹುಸೇನ್ ಅವರ ಗಾಯನದ ಧ್ವನಿಮುದ್ರಿಕೆ. 10:30ಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

0: ನಡೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು

0: ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
0: 8700 01 4242.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 12:35 ಆಗುತ್ತಲಿದೆ. ಈಗ ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಇದೀಗ ಆರಂಭ ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಿ ಎಸ್ ಪ್ರೇಮಲತಾ ಅವರು ಬಂದಿದ್ದಾರೆ. ಮೇಡಮ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಮೇಡಮ್, ಈಗ ಡಿಸ್ಫೇಜಿಯಾ ಅಂತ ಹೇಳಿ ಒಂದು ಕಾಯಿಲೆ, ಅಂದ್ರೆ ಅದು ನುಂಗುವಿಯ ಸಮಸ್ಯೆ. ಸಾಮಾನ್ಯವಾಗಿ ನಾವು ಬೇರೆ ಬೇರೆ ಸ್ಥಿತಿಗಳ ಬಗ್ಗೆ ಮಾತಾಡ್ತೀವಿ, ಇದು ಡಿಸ್ಫೇಜಿಯಾ ಅಂದ್ರೆ ಏನು ಮೇಡಮ್?
2: ಸರ್, ಡಿಸ್ಫೇಜಿಯಾ ಅಂತ ಹೇಳೋದಕ್ಕೆ ಮುಂಚೆ ನಾನು ಸೆಪ್ಟೆಂಬರ್ 27, 2008 US ಗೌರ್ಮೆಂಟ್ ಒಂದು ಡಿಕ್ಲರೇಷನ್ ಹೊರಡಿಸ್ತು. ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ನ್ಯಾಷನಲ್ ಡಿಸ್ಫೇಜಿಯಾ ಅವೇರ್ನೆಸ್ ಮಂತ್, ಅಂದರೆ ಜನರಿಗೆ ನುಂಗುವಿಕೆ ಮತ್ತು ಅದರಿಂದ ಆಗುವ ತೊಂದರೆಗಳ ಬಗ್ಗೆ, ಕಷ್ಟಗಳಾದಾಗ ಏನೆಲ್ಲ ತೊಂದರೆಗಳಾಗ್ಬೋದು, ಅದು ಜನರಿಗೆ ಜಾಗೃತಿ ಮೂಡಿಸೋದಕ್ಕೆ ಈ ಜೂನ್ ತಿಂಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಜೂನ್ ತಿಂಗಳಲ್ಲಿ ಅದನ್ನ ನಾವು ಆಚರಿಸ್ತೀವಿ. ಡಿಸ್ಫೇಜಿಯಾ ಅಂತಂದ್ರೆ ಅದೊಂದು ಮೆಡಿಕಲ್ ಟರ್ಮ್. ಅದು ನುಂಗುವಿಕೆಯಲ್ಲಿ ಆಗುವ ತೊಂದರೆ. ನಾವು ಊಟ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಬಾಯಿಯಿಂದ ಅದು ನುಂಗಿದ್ದು ಅಗದಿದ್ದು ಜಗದಿದ್ದು ಅದು ಸರಾಗವಾಗಿ ಅದು ನಮ್ಮ ಹೊಟ್ಟೆಗೆ ಹೋಗುತ್ತೆ. ಈ ಪ್ಯಾತ್ವೇಲಿ ಬಾಯಿ ಒಳಗಡೆ ಇರ್ಬೋದು, ಬಾಯಿ ಹಿಂಭಾಗದಲ್ಲಿ ಇರ್ಬೋದು, ಧ್ವನಿ ಪೆಟ್ಟಿಗೆಯಲ್ಲಿ ಇರ್ಬೋದು, ಧ್ವನಿ ಪೆಟ್ಟಿಗೆ ಮೇಲ್ಭಾಗದಲ್ಲಿ ಇರ್ಬೋದು, ಅನ್ನನಾಳದಲ್ಲಿ ಇರ್ಬೋದು, ಯಾವುದೇ ಒಂದು ತರ ತೊಂದರೆಗಳು ಆದಾಗ ನುಂಗುವಿಕೆ ತೊಂದರೆ ನಮ್ಮಲ್ಲಿ ಕಂಡು ಬರುತ್ತೆ. ಆ ನುಂಗುವಿಕೆ ತೊಂದರೆನ ನಾವು ಡಿಸ್ಫೇಜಿಯಾ ಅಂತ ಹೇಳ್ತೀವಿ. ಈ ಡಿಸ್ಫೇಜಿಯಾ ಅನ್ನೋದು ಒಂದು ಕಾಯಿಲೆ ಅಲ್ಲ, ಇದು ಕಾಯಿಲೆ ಆಗಿರುವ ಸಿಂಪ್ಟಮ್ಸ್. ಇದು
1: ಅಂದ್ರೆ ನುಂಗುವ ಸಮಸ್ಯೆ,
2: ನುಂಗುವ ಸಮಸ್ಯೆ,
1: ನುಂಗುವಾಗ ಏನೋ ನೋವಾಗುತ್ತೆ, ಏನೋ ತೊಂದರೆ ಆಗುತ್ತೆ, ಈ ಇದಕ್ಕೆ ಕಾರಣ ಏನು ಅಂತ ಹೇಳಿ ಹುಡುಕ್ತೀರಿ. ಏನೇನು ಕಾರಣ ಮೇಡಮ್ ಈಗ ಈ ರೀತಿಯಾದಂತ ಸಮಸ್ಯೆ ಬರ್ಬೇಕಂದ್ರೆ?
2: ಒಂದು ಮುಖ್ಯವಾದ ಕಾರಣ ಅಂತಂದ್ರೆ ಈಗ ಸ್ಟ್ರೋಕ್ ಆಗಿರೋರ್ಲಿ, ಪಾರ್ಕಿನ್ಸ್ ಆಗಿರೋರ್ಲಿ, ಮಲ್ಟಿಪಲ್ ಸ್ಕ್ಲೆರೋಸಿಸ್ ಆಗಿರೋರ್ಲಿ, ಏನಾಗತ್ತೆ, ನರಗಳ ವೀಕ್ನೆಸ್ ಇರುತ್ತೆ. ಈ ನರಗಳ ವೀಕ್ನೆಸ್ ದೇಹದ ಕೈ ಕಾಲು ಮಾತ್ರ ಅಲ್ಲ, ನುಂಗುವಿಕೆಯಲ್ಲೂ ಆಗುವ ನರಗಳ ವೀಕ್ನೆಸ್. ನಮ್ಮ 30 ಮಸಲ್ಸ್ ಅಂಡ್ 6 ಕ್ರೇನಿಯಲ್ ನರ್ವ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಯಾವುದೇ ಒಂದು ನರ ವೀಕ್ನೆಸ್ ಆಗಿರ್ಬೋದು ಅಥವಾ ಪ್ಯಾರಾಲಿಸಿಸ್ ಆಗಿರ್ಬೋದು, ತೊಂದರೆಗಳು ಉಂಟಾದಾಗ ನಮ್ಮ ಈ ನುಂಗುವಿಕೆ ತುಂಬಾ ಕಾಂಪ್ಲೆಕ್ಸ್, ಕ್ಲಿಷ್ಟಕರವಾದ ಅದು ಒಂದು ಕೆಲಸ, ಅದಲ್ಲೇನಾಗತ್ತೆ, ನಿಧಾನ ಆಗತ್ತೆ. ಇನ್ನೊಂದು ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಇರ್ಬೋದು, ಅಥವಾ ಕ್ಯಾನ್ಸರ್ಗೆ ಸರ್ಜರಿ ಆಗಿರೋದ್ರಿಂದ ಆಗಿರ್ಬೋದು. ಈಗ ನಾಲ್ಗೆ ಕ್ಯಾನ್ಸರು, ದೌಡೆ ಕ್ಯಾನ್ಸರು, ಕಿರುನಾಲ್ಗೆ ಕ್ಯಾನ್ಸರು, ಸರ್ಜರಿ ಆದಾಗ ಏನಾಗಿರುತ್ತೆ, ನಮಗೆ ಪ್ರಾಪರ್ ಆಗಿ ಅಗಿಯೋದಕ್ಕೆ ಆಗಲಿ ಜಗಿಯೋದಕ್ಕೆ ಆಗಲಿ ಆದಾಗ ಏನಾಗಿರುತ್ತೆ, ಊಟ ನುಂಗೋದಕ್ಕೆ ಕಷ್ಟ ಆಗತ್ತೆ.
1: ಆ ಒಂದು ಸಂದರ್ಭದಲ್ಲಿ ಅದು ನೋವಾಗ್ತಿರ್ಬೋದು, ಅಂದ್ರೆ ಕಾಲಕ್ರಮೇಣ ಆ ನೋವು ಹೋಗುತ್ತಾ?
2: ನೋವು ಹೋಗೋದಿಲ್ಲ, ನೋವಿಗೆ ಮೆಡಿಕಲ್ ಏನೋ ಟ್ರೀಟ್ಮೆಂಟ್ ಇರುತ್ತೆ, ಅದಕ್ಕೆ ಪೇನ್ ಕಿಲ್ಲರ್ಸ್ ಕೊಡ್ತಾರೆ, ನೋವೆಲ್ಲ ಹೋಗುತ್ತೆ. ಅದರಿಂದ ಆಗಿರುವ ತೊಂದರೆ ಮುಖ್ಯವಾಗಿ ಏನು ಅಂದ್ರೆ ಇನ್ನೊಂದು ತೊಂದರೆ, ನಾವು ಡಿಸ್ಫೇಜಿಯಾ ಅಂತ ಏನ್ ಹೇಳ್ತೀವಿ ಅದು ಅದು ನುಂಗ್ತಿರ್ಬೇಕಾದ್ರೆ ಕೆಮ್ಮು ಬರ್ಬೋದು. ಹೇಗ್ ನಾವು ಅದನ್ನ ಕಂಡಿಡಿತೀವಿ ಅಂತಂದ್ರೆ, ಪೇಷಂಟ್ಗಳು ಏನ್ ಮಾಡ್ತಾರೆ, ಅವ್ರು ಯೂಶುವಲ್ ಆಗಿ ಕಂಪ್ಲೇಂಟ್ ಮಾಡೋದು, ಮೇಡಮ್ ನಂಗೆ ನುಂಗೋದಿಕ್ಕೆ ಆಗ್ತಾ ಇಲ್ಲ, ಅಗಿಯೋದಿಕ್ಕೆ ಆಗ್ತಾ ಇಲ್ಲ, ನುಂಗ್ತಿರ್ಬೇಕಾದ್ರೆ ಅಥವಾ ನುಂಗೋಕ್ ಶುರು ಮಾಡಕ್ ಮುಂಚೆ ಅಥವಾ ನುಂಗ್ ಆದ್ಮೇಲೆ ನಂಗೆ ಕೆಮ್ಮು ಬರುತ್ತೆ, ಫ್ರೀಕ್ವೆಂಟ್ ಆಗಿ ನಂಗೆ ಜ್ವರ ಬರ್ತಾ ಇದೆ, ನಾ ಕೆಮ್ಮಂತು ಅಂತ ನಾ ಡಾಕ್ಟರ್ ಹತ್ರ ಹೋದ್ರೆ ನಂಗೆ ನ್ಯೂಮೋನಿಯಾ ಆಗಿದೆ ಅಂತ ಹೇಳ್ತಾರೆ, ಧ್ವನಿ ಬದಲಾವಣೆ ಆಗಿದೆ, ನಾನಾ ಸಿಂಪ್ಟಮ್ಸ್ಗಳನ್ನ ಅವ್ರು ಹೇಳಿದಾಗ ಅದ್ರ ಪ್ರಕಾರ ನೋಡಿ ನಾವು ಅದು ನಾವು ಎರಡು ಭಾಗ ಮಾಡ್ತೀವಿ, ಒಂದು ನ್ಯೂರೋಜೆನಿಕ್ ಅಂತ ಹೇಳ್ತೀವಿ, ಒಂದು ಮೆಕ್ಯಾನಿಕಲ್ ಅಂತ ಹೇಳ್ತೀವಿ. ನ್ಯೂರೋಜೆನಿಕ್ ಅಂದ್ರೆ ನರಗಳಿಗೆ ಸಂಬಂಧಪಟ್ಟ ಆಗಿರುವ ನುಂಗುವಿಕೆ ತೊಂದರೆಗೆ ನಾವು ನ್ಯೂರೋಜೆನಿಕ್ ಅಂತ ಹೇಳ್ತೀವಿ, ಮತ್ತು ಸ್ಟ್ರಕ್ಚರ್ಗೆ ಬಾಯಲ್ಲಿ ಏನೇ ಒಂದು ವ್ಯತ್ಯಾಸಗಳಾಗಿರ್ಬಹುದು ಆ ವ್ಯತ್ಯಾಸಗಳಾಗಿ ತೊಂದರೆ ಆಗೋದಿಕ್ಕೆ ನಾವು ಮೆಕ್ಯಾನಿಕಲ್ ಡಿಸ್ಫೇಜಿಯಾ ಅಂತ ಹೇಳ್ತೀವಿ. ನಾವು ತೋರಿಸ್ಕೊಳ್ಳೋಕೆ ಬಂದಾಗ ಈ ಸಿಂಪ್ಟಮ್ಸ್ ಎಲ್ಲ ಐಡೆಂಟಿಫೈ ಮಾಡಿ ನಾವು ಯಾವ ತರ ತೊಂದರೆಯಿಂದ ರೋಗಿಗೆ ನುಂಗೋದಿಕ್ಕೆ ತೊಂದರೆ ಆಗಿದೆ ಅಂತ ನಾವು ಕಂಡುಹಿಡಿತೀವಿ. ನಾವು
1: ಮೇಡಮ್ ಈಗ ನಿಮ್ಮ ಪ್ರಾಕ್ಟೀಸ್ ನಲ್ಲಿ ಬೇರೆ ಬೇರೆ ಪೇಷಂಟ್ಸ್ ಬರ್ತಿರ್ತಾರೆ, ಮತ್ತೆ ನಿಮ್ಮಲ್ಲಿ ಬರುವಂತಹ ಪೇಷಂಟ್ಸ್ ಗಳು ಹೇಗೆ ಎಂತೆಂತ ಸಮಸ್ಯೆಗಳನ್ನ ಇಟ್ಕೊಂಡು ಬಂದಿರ್ತಾರೆ ನಿಮ್ಮ ಅನುಭವದಲ್ಲಿ?
2: ನನ್ನ ಅನುಭವ, ನಾನು ಸುಮಾರೊಂದು 20-25 ವರ್ಷದಿಂದ ನಾನು ಈ ಫೀಲ್ಡ್ ಅಲ್ಲಿ ಇದೀನಿ. ನಾನು ಎಲ್ಲಾ ತರ ಪೇಷಂಟ್ ನೋಡ್ಬಿಟ್ಟಿದ್ದೀನಿ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಲ್ಲೂ ಸಹ ಈ ತೊಂದರೆ ಇರಬಹುದು ಕಂಡು ಬಂದಿದೆ. ಸುಮಾರು ಜನ ಸ್ಟ್ರೋಕ್ ಪೇಷಂಟ್ಸ್ ಬರ್ತಾರೆ, ಅಥವಾ ಸಿಂಡ್ರೋಮ್ ಪೇಷಂಟ್ ಬರ್ತಾರೆ, ಅಥವಾ ಹೆಡ್ ಅಣ್ಣ ಕ್ಯಾನ್ಸರ್ ಆಗಿ ಸರ್ಜರಿ ಆಗಿ ಬಂದಿರೋರು ಬರ್ತಾರೆ, ಓರಲ್ ಕ್ಯಾನ್ಸರ್ ಸರ್ಜರಿ ಆಗಿ ಬಂದಿರೋರು ಬರ್ತಾರೆ. ಇನ್ನೊಂದು ಒಂದು 65-70 ಆದ್ಮೇಲೆ ನಮ್ಮ ಎಲ್ಲ ಅಂಗಾಂಗಗಳು ನಿಶಕ್ತಿ ಹೊಂತ ಹೋಗ್ತಾರೆ. ಹೋಗುತ್ತೆ. ಅವರಲ್ಲೂ ಸಹ ಈ ತರ ನುಂಗಬೇಕೆ ತೊಂದರೆ ಇರೋರ್ನ ನಾನು ನೋಡಿದ್ದೀನಿ. ನಾನು ಎಲ್ಲಾ ತರ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ನು ಸಹ ನಾನು ಈ ತರ ತೊಂದರೆನ ನಾನು ನೋಡಿದ್ದೀನಿ ಸರ್. ನಾನು
1: ಅಂದ್ರೆ ಈ ಒಂದು ಚಿಕಿತ್ಸೆನಲ್ಲಿ ತಾವು ಪರಿಣಿತಿಯನ್ನು ಹೊಂದಿದ್ದೀರಲ್ಲ, ಸಾಮಾನ್ಯವಾಗಿ ನಿಮ್ಮ ಹತ್ರ ಬರ್ತಾರೆ. ಈಗ ಈ ರೀತಿಯಾಗಿ ರೋಗಿಗಳನ್ನ ಪರೀಕ್ಷೆ ಮಾಡ್ತೀರಾ, ತಾವು ನಿಮ್ಮದೇ ಆದಂತಹ ಮೆಥಡ್ ನಲ್ಲಿ ಅವರಿಗೆ ಚಿಕಿತ್ಸೆ ಕೊಡ್ತೀರಿ. ಗುಳಿಗೆಗಳನ್ನು ತಗೊಳ್ಳೋದು ಒಂದಾಗಿರ್ಬೋದು, ಅದು ನೋವು ನಿವಾರಕ ಆದಂಗೆ ಆಗ್ಬೋದು, ಅಥವಾ ಅದಕ್ಕೆ ಮತ್ತೆ ಬೇರೆ ರೀತಿಯಾದಂತಹ ಚಿಕಿತ್ಸೆ ಕೊಡ್ತೀರಿ. ಈ ಗುಳಿಗೆ ಇಲ್ದೇನೆ ಒಂಥರ ಥೆರಪಿ ಟೈಪ್ ಒಂದು ಚಿಕಿತ್ಸೆ, ಅದು ಪದ್ಧತಿ ನಿಮ್ಮಲ್ಲಿ ಇರುತ್ತಾ?
2: ಹೌದು ಸರ್, ಈ ಡಿಸ್ಫೇಜಿಯ ಪ್ರಾಬ್ಲಮ್ಗೆ ಮೆಡಿಸಿನ್ ಇಂದ ನಾವು ವಾಸಿ ಮಾಡಕ್ಕ ನಾವು ಸ್ಪೀಚ್ ಪೆಥಾಲಜಿಸ್ಟ್ ಅಂತ ಹೇಳ್ತೀವಿ ನಾವು. ಅಂದ್ರೆ ನಾವು ಡಿಗ್ಲುಟಾಲಜಿಸ್ಟ್, ಡಿಸ್ಫೇಜಿಯಾಲಜಿಸ್ಟ್ ಅಂದ್ರೆ ಇದರಲ್ಲಿ ನಾವು ಸ್ಪೆಷಲೈಸ್ ಆಗಿರ್ತೀವಿ. ಈಗ ನಾವು ಏನ್ ಮಾಡ್ತೀವಿ, ಈ ತರ ಬಂದಿರೋ ಪೇಷಂಟ್ಗೆ ಮೆಡಿಸಿನ್ಸ್ ಕೊಟ್ಟು ನಾವು ವಾಸಿ ಮಾಡಕ್ಕೆ ಆಗಲ್ಲ. ಅವ್ರಿಗೆ ಬೇರೆ ಬೇರೆ ಆ ತರದ ಅವ್ರಿಗೆ ಆದ ಇಂಡಿವಿಜುವಲೈಸ್ಡ್ ಅಂತೀವಲ್ಲ, ವೈಯಕ್ತಿಕವಾಗಿ ಯಾವ್ಯಾವ ತೊಂದರೆಗಳು ಕಂಡು ಬರುತ್ತೆ ಅದ್ರ ಪ್ರಕಾರ ಎಕ್ಸಸೈಸ್ ಕೊಡೋದು, ಆಮೇಲೆ ಸ್ವಾಲೋಯಿಂಗ್ ರಿಫ್ಲೆಕ್ಸ್ ನ ಟ್ರಿಗರ್ ಮಾಡಕ್ಕೆ ಬಾಯಿನ ಹಿಂಭಾಗದಲ್ಲಿ ಸ್ಟಿಮ್ಯುಲೇಷನ್ ಕೊಡೋದು, ಮತ್ತೆ ಪಾಸ್ಚರ್ ಚೇಂಜ್ ಮಾಡೋದು, ಕತ್ತಿನ ಭಂಗಿಗಳನ್ನ ಚೇಂಜ್ ಮಾಡೋದು ಆತರ ಮಾಡೋದ್ರಿಂದ, ಮತ್ತೆ ಆಹಾರ ಪದಾರ್ಥದಲ್ಲಿ ದ್ರವ ಆಹಾರ ತಗೊಳ್ಳೋ ಕಷ್ಟ ಆಯ್ತು ಅಂದ್ರೆ ಸಾಫ್ಟ್ ಸಾಲಿಡ್ ಕೊಡೋದು, ಸಾಲಿಡ್ ಕಷ್ಟ ಆಯ್ತು ಅಂದ್ರೆ ಲಿಕ್ವಿಡ್ ಕೊಡೋದು, ಆಹಾರ ಪದ್ಧತಿಲಿ ವ್ಯತ್ಯಾಸಗಳು ಮಾಡೋದು, ಮತ್ತು ಭಂಗಿಗಳನ್ನ ಚೇಂಜ್ ಮಾಡಿ ಈಗ ಕತ್ತನ್ನ ಎಡದ ಕಡೆ ತಿರುಗಿಸೋದು, ಬಲದ ಕಡೆ ತಿರುಗಿಸೋದು, ಕತ್ತು ಬಗ್ಸೋದು, ಯಾವ ತರದಿಂದ ಮಾಡಿದ್ರೆ ಆಹಾರ ಕೆಮ್ಮಿಲ್ದೆ ನುಂಗಬಹುದು ಅಂತ ನಾವು ಪ್ರತಿಯೊಬ್ಬರನ್ನು ಅಸೆಸ್ ಮಾಡಿ ಆತರ ಸ್ಟ್ರಾಟಜಿ ಯೂಸ್ ಮಾಡಿ ನಾವು ಅವ್ರಿಗೆ ಚಿಕಿತ್ಸೆನ ಕೊಡ್ತೀವಿ. ಇದು ಮೆಡಿಸಿನ್ ಇಂದ ನಾವು ವಾಸಿ ಮಾಡಕ್ಕೆ ಆಗಲ್ಲ, ತರಬೇತಿ ಇದ್ರೆ ಮಾತ್ರ ವಾಸಿ ಮಾಡಕ್ಕೆ ಸಾಧ್ಯ.
1: ಸಹಜವಾಗಿ ಊಟ ಮಾಡ್ತಿರ್ಬೇಕಾದ್ರೆ ಕೆಮ್ಮಬಹುದು, ಅದು ಬೇರೆ ಇರಬಹುದು, ಅಥವಾ ಈ ನೆಗಡಿ ಕೆಮ್ಮು ಬಂದಾಗ ಅದು ಆ ಸ್ಥಿತಿನೇ ಬೇರೆ. ಏನು ನೆಗಡಿ ಇಲ್ಲ ಕೆಮ್ಮಿಲ್ಲ ಇದಕ್ಕಿದ್ದಂಗೆ ಕೆಮ್ಮ ಬರ್ತದೆ, ನುಂಗಿದಾಗ ಒಮ್ಮೆ ಪದೇ ಪದೇ ಅಂತದ್ದು ಒಂದು ಲಕ್ಷಣ ಕಾಣಿಸ್ತಿದ್ರೆ ನೀವು
2: ಹೇಳ್ತೀವಿ. ನಾವು ನುಂಗುತ್ತಿರ್ಬೇಕಾದ್ರೆ ನೀವು ಹೇಳ್ದಂಗೆನೆ ನುಂಗುತ್ತಿರ್ಬೇಕಾದ್ರೆ ನುಂಗ್ ಆದ್ಮೇಲೆ ಕೆಮ್ಮ ಬರೋದು. ಯಾವಾಗ ಕೆಮ್ಮ ಬರುತ್ತೆ ರೋಗಿ ಏನ್ ಮಾಡ್ತಾನೆ, ಅಯ್ಯೋ ತಿಂದ್ರೆ ಕೆಮ್ಮ ಬರುತ್ತೆಪ್ಪ ನಾನು ತಿನ್ನೋದು ಕಮ್ಮಿ ಮಾಡ್ಕೊಂಡ್ಬಿಡೋಣ, ತಿನ್ನೋದು ಕಮ್ಮಿ ಮಾಡ್ತಾರೆ ವೆಯ್ಟ್ ಲಾಸ್ ಆಗುತ್ತೆ, ಆಮೇಲೆ ಜನರಲ್ ಕಂಡೀಷನ್ ವೀಕ್ ಆಗುತ್ತೆ, ಆಮೇಲೆ ಚೆಸ್ಟ್ ಎಕ್ಸ್ರೇ ಮಾಡಿದ್ರೆ ನ್ಯೂಮೋನಿಯಾ ಪ್ಯಾಚಸ್ ಇರುತ್ತೆ. ಸೊ ಈ ಕಂಡೀಷನ್ಗಳಲ್ಲಿ ನಾವೇನು ಮಾಡ್ತೀವಿ, ಅವರು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸೂಕ್ತ ತರಬೇತಿ ಕೊಡೋದಕ್ಕೆ ಅನುಕೂಲ ಆಗುತ್ತೆ.
1: ಈಗ ಅವರಿಗೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ, ಸುಮಾರು ವರ್ಷಗಳಿಂದ ಸುಮ್ಮನೆ ಒಂಥರ ಈ ಕೆಲವೊಬ್ಬರು ಗಂಟಲು ಸರಿಪಡಿಸ್ಕೊಳ್ತಿರ್ತಾರೆ, ಅದು ಅವರಿಗೆ ಆ ನುಂಗುವಿಕೆಯ ಸಮಸ್ಯೆಯ ಲಕ್ಷಣನ ಅಥವಾ ಹೇಗೆ? ಸ್ವಲ್ಪ ನೋಡಿ ಗಂಟಲು ಸ್ವಲ್ಪ ಸರಿಪಡಿಸ್ತಾನೆ ಇರ್ತಾರೆ ಅವ್ರು. ಹೌದು,
2: ಕೆಲವ್ರಿಗೆ ಏನಾಗುತ್ತೆ ಅವ್ರಿಗೆ ನಾವು ಗ್ಲೋಬಲ್ ಸೆನ್ಸೇಷನ್ ಅಂತ ಹೇಳ್ತೀವಿ, ಅಂದ್ರೆ ಏನೋ ಗಂಟ್ಲಲ್ಲಿ ಕೂತ್ಕೊಂಡಿದೆ, ನುಂಗಿದ್ರು ನುಂಗಕ್ ಆಗ್ತಾ ಇಲ್ಲ ಅಂತ. ಕೆಲವ್ರಿಗೆ ಏನಾಗಿತ್ತು ಅಭ್ಯಾಸ ಆಗೋಗಿರುತ್ತೆ, ಅದು ನಿಜವಾಗ್ಲೂ ಒಳಗಡೆ ಏನಾದ್ರು ಕೂತಿದ್ಯಾ ಅಥವಾ ಅಭ್ಯಾಸ ಅನ್ನೋದ ನಾವು ಕಂಡುಹಿಡಿಬೇಕು. ನಾವು ಕಂಡುಹಿಡಿದ ಮೇಲೆ ಮಾತ್ರ ನಾವು ಅದನ್ನ ಅವರು ಡಿಸ್ಫೇಜಿಯಾ ಕ್ಯಾಟಗರಿಗೆ ಬರ್ತಾರಾ ಬರಲ್ವಾ ಅಂತ ಹೇಳಕ್ಕಾಗತ್ತೆ.
1: ಸುಮ್ಮನೆ ಅಂತ ಈಗ 16 ವರ್ಷದಿಂದ ಅವರು ಅದೇ ಒಂದು ಅಭ್ಯಾಸದಲ್ಲಿ ಇದಾರೆ ಅಂತಂದ್ರೆ ಒಂದ್ಸಲ
2: ಚೆಕಪ್ ಮಾಡಿಸ್ಕೊಳ್ಳೋದೇ ಒಳ್ಳೇದು, ಚೆಕಪ್ ಮಾಡಿಸ್ಕೊಳ್ಳೋದು
1: ಸ್ವಲ್ಪ ಏನೋ ಪ್ರಾಬ್ಲಮ್ ಇರಬಹುದು.
2: ಹೌದು, ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದು.
1: ಈಗ ಈ ಟ್ಯೂಬ್ ಮೂಲಕ ಫೀಡಿಂಗ್ ಮಾಡ್ತಾರೆ, ತೊಂದರೆ ಆಗ್ತದೆ ನುಂಗೋದು ಬಹಳ ಕಷ್ಟ ಆಗ್ತಿದೆ ಅವ್ರಿಗೆ ಅಂತೇಳಿ ಟ್ಯೂಬ್ ಮೂಲಕ ಕೊಡ್ತಾರಲ್ಲ ಆಹಾರನ, ಆವಾಗ ಅವರಿಗೆ ಆ ಸಮಸ್ಯೆ ನಿವಾರಣೆ ಆಗುತ್ತಾ ಅಥವಾ ಟ್ಯೂಬ್ ಮೂಲಕ ಎಷ್ಟಂತ ಕಾಲ ಕೊಡ್ಲಿಕ್ಕೆ ಸಾಧ್ಯ? ಅಂದ್ರೆ ವಯಸ್ಸಾದವರಲ್ಲಾಗಿರ್ಬೋದು ಅಥವಾ ಅನಾರೋಗ್ಯದ ಒಂದು ಸ್ಥಿತಿಯಲ್ಲಿ ಇದ್ದವರಾಗಿ ಆಗಿರ್ಬೋದು, ಆಸ್ಪತ್ರೆಯಲ್ಲಿ ಸಾಮಾನ್ಯವಾಗಿ ಟ್ಯೂಬ್ ಮೂಲಕ ಆಹಾರ ಕೊಡ್ತಾರೆ, ಆ ಒಂದು ಸ್ಥಿತಿಗೆ ಆ ಸ್ಥಿತಿಯಿಂದ ಹೊರಗೆ ಬರಕ್ಕೆ ಏನಾರ ಸಾಧ್ಯ ಇದೆಯಾ?
2: ಆ ಟ್ಯೂಬ್ ಫೀಡ್ ಯಾವಾಗ ಅಂದ್ರೆ ಬಾಯಲ್ಲಿ ಏನೂ ತಗೊಂಡ ಏನಾರು ಒಂದು ತಗೊಂಡ್ರೆ ಕೆಮ್ಮ ಬರುತ್ತೆ, ತಗೊಂಡ ಕೆಮ್ಮ ಬರುತ್ತೆ ಮತ್ತು ಅದು ನ್ಯೂಮೋನಿಯಾ ಆಗತ್ತೆ ಅಂತ ಅನ್ಸಿದ್ರೆ ಫಿಸಿಷಿಯನ್ಗೆ ಟ್ಯೂಬ್ ಹಾಕ್ಬಿಡ್ತಾರೆ, ಟ್ಯೂಬ್ ಹಾಕ್ತಾರೆ. ಅವ್ರೇನ್ ಮಾಡ್ತಾರೆ ಆಮೇಲೆ ಸ್ಪೀಚ್ ಥೆರಪಿಸ್ಟ್ಗೆ ರೆಫರ್ ಮಾಡ್ತಾರೆ. ನಾವು ಸೂಕ್ತ ತರಬೇತಿ ಕೊಡೋದ್ರಿಂದ ಬಾಯಿಂದ ಆಹಾರ ಕೊಡೋದಕ್ಕೆ ಶುರು ಮಾಡಿ ನೀರ್ ಪದಾರ್ಥಗಳು, ದ್ರವ ಪದಾರ್ಥಗಳು, ಗಟ್ಟಿ ಪದಾರ್ಥಗಳು, ಮೆತ್ತಿಗೆ ಪದಾರ್ಥಗಳು, ಎಲ್ಲಾ ಪದಾರ್ಥಗಳನ್ನು ತಗೊಳ್ತಾ ಇದ್ದಾರೆ, ಚೆನ್ನಾಗಿ ತಗೋತಾರೆ, ಏನೂ ಕೆಮ್ಮಿಲ್ಲ, ಜನರಲ್ ಕಂಡೀಷನ್ ಇಂಪ್ರೂವ್ ಆಗ್ತಾ ಇದೆ ಅಂದಾಗ ನಾವು ಮೂಗಿನ ಟ್ಯೂಬ್ನ ತೆಗೆದು ಬಿಡ್ತೀವಿ ನಾವು. ಸೊ ತೆಗೆಯೋ ಚಾನ್ಸಸ್ ತುಂಬ ಇದೆ. ಅಂದ್ರೆ ಅವರು ಸ್ಪೀಚ್ ಥೆರಪಿಸ್ಟ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಸೂಕ್ತ ತರಬೇತಿ ಕೊಡೋದ್ರಿಂದ ಮೂಗಿನ ಟ್ಯೂಬ್ನ ನಾವು ತೆಗಿಬಹುದು.

0: ಈ ರೀತಿ ಟ್ಯೂಬ್ ಮೂಲಕವಾಗಿ ಫೀಡಿಂಗ್ ಮಾಡೋದು ಎಷ್ಟು ಕಾಲ ಬೇಕಾಗತ್ತೆ? ಅಂದ್ರೆ ಕೂಡಲೇ ಎಷ್ಟು ಬೇಗ ಗುಣ ಆಗ್ತಾರೆ, ಅದು ಹೆಂಗಿರುತ್ತೆ, ಅದು ಕಾಲಾವಧಿ ಇರುತ್ತಾ?
1: ಪ್ರತಿಯೊಂದು ಪೇಷಂಟ್ ಮೇಲೆ ಡಿಪೆಂಡ್, ರೋಗಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಯಾವ ಥರ ಕಾಯಿಲೆ ಇದೆ, ಆಮೇಲೆ ಯಾವ ಥರ ಸ್ಥಿತಿಲಿ ಅವರು ವೈದ್ಯರನ್ನ ಕಂಡಿದ್ದಾರೆ, ಸರ್ಜರಿ ಆಗಿದೆಯಾ ಅಥವಾ ಸ್ಟ್ರೋಕ್ ಆಗಿದೆಯಾ, ಪಾರ್ಕಿನ್ಸನ್ಸ್ ಆಗಿದೆಯಾ, ಆಮೇಲೆ ಮೂಗಲ್ ಟ್ಯೂಬಲ್ಲಿ ಎಷ್ಟು ದಿನದಿಂದ ಹಾಕೋತಾ ಇದ್ದಾರೆ, ಅದು ನಾನಾ ಕಂಡೀಷನ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅದು ಇವ್ರಿಗೆ ಇಷ್ಟೇ ದಿನ ಇರುತ್ತೆ, ಇನ್ನೊಬ್ರಿಗೆ ಇಷ್ಟೇ ದಿನ ಇರುತ್ತೆ ಅಂತ ಪಿನ್ ಪಾಯಿಂಟ್ ಔಟ್ ಮಾಡಿ ಹೇಳೋದಕ್ಕೆ ಕಷ್ಟ.
0: ಈಗ ನುಂಗುವಿಕೆ ಆ ಸಮಸ್ಯೆಯಿಂದ ಹೊರಗೆ ಬರಬೇಕಂತಂದ್ರೆ ಈ ರೀತಿಯಾದಂತಹ ಕೆಲವು ಸಾಧನಗಳನ್ನು ಬಳಸಿ ಅವರು ನುಂಗ್ತಾರೆ ಅಂದ್ಕೊಳ್ಳೋಣ. ಅಂದ್ರೆ ಆಸ್ಪತ್ರೆಯಲ್ಲಿ ನೀವು ಟ್ಯೂಬ್ ಮೂಲಕವಾಗಿ ಫೀಡ್ ಮಾಡೋದು ಬೇರೆ, ಮನೆಯಲ್ಲಿ ಕೂಡ ಟ್ಯೂಬ್ ಮೂಲಕವಾಗಿ ಫೀಡ್ ಮಾಡೋ ಸಾಧ್ಯತೆಯೂ ಇರುತ್ತೆ ರೋಗಿಯ ಸ್ಥಿತಿಗೆ ಅನುಗುಣವಾಗಿ. ಸುಮ್ಮನೆ ಇಂತಿಷ್ಟು ಕೆಲವು ಸಾಧನಗಳನ್ನು ಬಳಸ್ಕೊಂಡು ಏನಾದರೂ ನುಂಗುವಿಕೆ ಸಮಸ್ಯೆಯಿಂದ ಹೊರಗೆ ಬರಕ್ಕೆ ಸಾಧ್ಯ ಇದೆಯಾ? ಸಾಧಾರಣವಾಗಿ ಉದಾಹರಣೆ ಈಗ ಅಸ್ತಮ ಇರೋರಿಗೆ ಇನ್ಹೇಲರ್ ಇರುತ್ತೆ ನೋಡಿ, ಆ ರೀತಿ
1: ಇಲ್ಲ ಸರ್. ಇದು ಮೆಡಿಕಲ್ ಕಂಡೀಷನ್, ಆಮೇಲೆ ಸರಿಗೆ ಮಾಡಲಿಲ್ಲ ಅಂದ್ರೆ ನುಂಗೋದು ಅನ್ನನಾಳಕ್ಕೆ ಹೋಗುವ ಬದಲು ಶ್ವಾಸನಾಳ ಶ್ವಾಸಕೋಶಕ್ಕೆ ಹೋಗಿ ಚೋಕಿಂಗ್ ಆಗಿ ಸಾಯೋ ಕಂಡೀಷನ್ ಫೇಟಲ್ ಆಗ್ಬೋದು. ಅದರಿಂದ ನಾವು ಯಾರು ಸ್ಪೀಚ್ ಥೆರಪಿಸ್ಟ್ ಕಾಣದೇನೆ
0: ಅವ್ರನ್ನ ಮಾಡ್ದೇನೆ
1: ಬಿಡಲ್ಲ, ನಾವು ಬೇಡ ಅಂತಾನೆ ಹೇಳ್ತೀವಿ ನಾವು, ಯಾಕೆಂದ್ರೆ ಡೇಂಜರಸ್ ಅಂತಾನೆ ಹೇಳ್ತೀವಿ ನಾವು. ಯಾಕೆಂತ ನಮ್ಮ ಥೆರಪಿ ಕೊಡಬೇಕಾದ್ರೂ ಅಷ್ಟೇನೆ, ನಮ್ಮ ಎದುರಿಗೆ ನೀವು ಪ್ರಾಕ್ಟೀಸ್ ಮಾಡಿ, ಮನೇಲಿ ನಾವು ಹೇಳದ ಡೈರೆಕ್ಷನ್, ನಾವು ಯಾವ ಡೈರೆಕ್ಷನ್ ಹೇಳಿರ್ತೀವಿ ಆ ಡೈರೆಕ್ಷನ್ ಗೆ ಪ್ರಾಕ್ಟೀಸ್ ಮಾಡಿ, ಅವಾಗ ನೀವು ಉತ್ತಮ ಆಗ್ತೀರಾ ಅಂತಾರೆ. ನಮ್ಮನ್ ಕಾಣದೆ ನೀವು ಮಾಡಕ್ ಹೋದ್ರೆ ಅದು ಭಾರಿ ಕಂಡೀಷನ್ ತೊಂದರೆ ಆಗತ್ತೆ. ಅದು
0: ಈ ನುಂಗುವಿಕೆ ಸಮಸ್ಯೆಯನ್ನ ಒಂದಿಷ್ಟು ಮನೆಯಲ್ಲಿನೇ ಒಂದಿಷ್ಟು ಪ್ರಾಕ್ಟೀಸು ಏನೋ ಒಂದು ಕೆಲವು ಮುಂಜಾಗ್ರತೆ ಕ್ರಮಗಳು ಆಗಲಿ, ಏನು ಮಾಡಕ್ ಸಾಧ್ಯ?
1: ಈಗ ನಾವು ನೀವು ಸಹಜ ಆದ ವ್ಯಕ್ತಿ, ಯೂಶುವಲ್ ಆಗಿ ಮನೆಯಲ್ಲಿ ನಾವು ಅಮ್ಮಂದ್ರೆ ಹೇಳ್ತೀವಿ, ಮಾತಾಡ್ತಿರ್ಬೇಕಾದ್ರೆ ಊಟ ಮಾಡಬೇಡ, ಊಟ ಮಾಡ್ತಿರ್ಬೇಕಾದ್ರೆ ಮಾತಾಡಬೇಡ. ಯಾಕೆಂದ್ರೆ ಎರಡು ರೆಸಿಪ್ರೊಕಲ್ಟು ಇಚ್ಚದರ್, ಅಂದ್ರೆ ನುಂಗುತ್ತಾ ಇರ್ಬೇಕಾದ್ರೆ ನಮ್ಮ ಧ್ವನಿ ಪೆಟ್ಟಿಗೆ ಓಪನ್ ಆಗಿರುತ್ತೆ, ಧ್ವನಿ ಪೆಟ್ಟಿಗೆ ಕ್ಲೋಸ್ ಆಗಿರುತ್ತೆ, ಮಾತಾಡ್ಬೇಕಾದ್ರೆ ಧ್ವನಿ ಪೆಟ್ಟಿಗೆ ಓಪನ್ ಆಗಿರುತ್ತೆ. ನುಂಗೋ ಪದಾರ್ಥ ಧ್ವನಿ ಪೆಟ್ಟಿಗೆ ಒಳಗಡೆ ಹೋಯಿತು ಅಂದ್ರೆ ಎರಡು ಕೆಲಸ ಮಾಡುತ್ತೆ, ಹಾಗೇನಾಗುತ್ತೆ ಕೆಮ್ಮ ಸಿಕ್ಕಾಪಟ್ಟೆ ಕೆಮ್ತೀವಿ. ಅದನ್ನ ನಾವೆಲ್ಲರೂ ಒಂದಲ್ಲ ಒಂದ್ಸಲಿ ಅಭ್ಯಾಸ ಮಾಡ್ಕೊಂಡಿರ್ತೀವಿ, ಅದಾಗ್ಬಿಟ್ಟಿರುತ್ತೆ, ನಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ಅದರಿಂದ ನಿಧಾನಕ್ಕೆ ಆಗಿರಿ, ನಿಧಾನಕ್ಕೆ ತಿನ್ನಿ, ತಿಂತಿರ್ಬೇಕಾದ್ರೆ ಊಟ ಮಾಡ್ತಿರ್ಬೇಕಾದ್ರೆ ಮಾತಾಡಬೇಡಿ, ಬಾಯಲ್ಲಿರೋದು ಖಾಲಿ ಮಾಡಿ ಮಾತಾಡಿ, ಅಥವಾ ಮಾತಾಡೋದು ಮುಗಿಸಿದ ಮೇಲೆ ಊಟ ಮಾಡಕ್ ಶುರು ಮಾಡಿ.
0: ಮಾತಂತೂ ಬಿಡಲ್ಲ ಯಾರು ಕೂಡ, ಆ ಟೈಮಲ್ಲಿ ಒಂಚೂರು ನೋಡಿ ಮಾತಾಡ್ಬೇಕು,
1: ನೋಡಿ ಮಾತಾಡಿ
0: ನುಂಗ್ತಾ ಇರ್ತೀವಿ ಆ ಟೈಮಲ್ಲಿ ಒಂದಿಷ್ಟು ಆ ಮಾತನ್ನ ಹೇಳಬೇಕು ಅಂತ ಒಂದು ಒತ್ತಡ ಇರ್ತದ ಅವರಿಗೆ.
1: ಆಮೇಲೆ ಟಿವಿ ನೋಡ್ತಾ ತಿಂತಿದ್ದೇನಾಗತ್ತೆ ನಮ್ಗೆ, ಒಂದು ಕ್ವಾಂಟಿಟಿ ಗೊತ್ತಾಗಲ್ಲ, ಇನ್ನೊಂದು ನಮ್ಗೆ ಒಳಗಡೆ ಏನಾಗ್ತಿದೆ ಸುಮ್ನೆ ಮಾಮೂಲಿ ಆಗ್ಬಿಟ್ಟಿರುತ್ತೆ ಸರ್. ಎಲ್ಲ ಏನ್ ತಿಂದು ಗೊತ್ತಿರಲ್ಲ, ಎಲ್ಲ ಚೆನ್ನಾಗಿ ಹೋಗ್ತಿರೋ ತನಕ ನಮ್ಗೆ ಏನು ಗೊತ್ತಾಗಲ್ಲ. ಯಾವುದೇ ಒಂದು ವ್ಯತ್ಯಾಸಗಳಾದಾಗ ನಮಗೆ ಬಾಯಿಂದ ಜಠರ ತನಕ, ಆವಾಗ ನಮಗೆ ಸ್ವಾಲ್ವಿಂಗ್ ಡಿಫಿಕಲ್ಟೀಸ್ ಅನ್ನೋದು ನಮಗೆ ಅರಿವಿಗೆ ಬರುತ್ತೆ. ಅದರಿಂದ ಹುಷಾರಾಗಿ ಇರಿ, ನಿಧಾನಕ್ಕೆ ತಿನ್ನಿ, ಆಮೇಲೆ ದೊಡ್ಡ ದೊಡ್ಡ ಪೀಸ್ಗಳನ್ನ ಅಗೆಯದೆ ಜಗಿದೆ ತಿನ್ನಬೇಡಿ, ಏನೇ ಒಂದು ತಗೊಂಡು ಚೆನ್ನಾಗಿ ಅಗಿರಿ, ಚೆನ್ನಾಗಿ ಅಗದು ಮಾಡಿ ತಿನ್ನಿ. ಆಮೇಲೆ ಏನೋ ಸಿಕ್ಕಾಕೊಂಡಂಗೆ ಆಯ್ತು ಅಂದ್ರೆ ನೀರು ಕುಡೀರಿ, ಸುಲಭವಾಗಿ ಒಳಗಡೆ ಹೋಗೋದಿಕ್ಕೆ, ಅದು ನಮ್ಮ ಅನ್ನನಾಳು ಒಳಗಡೆ ಹೋಗೋದಿಕ್ಕೆ ಸರಾಗ ಆಗತ್ತೆ.
0: ಈಗ ಮೇಡಮ್ ಆಹಾರದ ಪದಾರ್ಥಗಳು ಅದು ಯಾವ ರೀತಿ ಇರ್ತದೆ ಅಂತ ಅನ್ನೋದ್ರ ಮೇಲೇನು ಕೆಲವು ಸಲ ಅವಲಂಬನೆ ಆಗಿರ್ಬೋದು.
1: ನಿಜವಾಗ
0: ತುಂಬಾ ವಯಸ್ಸಾದವರಿಗೆ ಜಿಗಿಯಕ್ಕಾಗಲ್ಲ, ಹಲ್ಲಿನ ತೊಂದರೆ ಇರ್ತದೆ ಅಥವಾ ಹಲ್ಲಿರಲ್ಲ, ಅವಾಗ ಅವರು ಈ ರಾಗಿ ಮುದ್ದೆ ಒಂದಿಷ್ಟು ಅಥವಾ ಸ್ಮೂತ್ ಫುಡ್ ಗಳನ್ನ ನುಂಗ್ತಾನೆ ಇರಬೇಕು ಅನ್ನೋ ರೀತಿ ಫುಡ್ ಗಳನ್ನ ಬಳಸ್ತಾರೆ.
1: ಹೌದು,
0: ಆ ರೀತಿಯಾದಂತ ಆಹಾರ ಪದಾರ್ಥಗಳು ಅದನ್ನ ಬಳಕೆ ಮಾಡೋ ರೀತಿನಲ್ಲಿ ಕೂಡ ನುಂಗುವಿಕೆ ಸಮಸ್ಯೆ ಏನಾದ್ರೂ ಕಡಿಮೆ ಆಗತ್ತಾ ಅಥವಾ ಅದು ಅದರಿಂದ ಹೊರಗೆ ಬರಬಹುದಾ ಅಂತ. ಈಗ ಉದಾಹರಣೆ ನುಂಗೋದಪ್ಪ, ರಾಗಿ ಮುದ್ದೆ ನುಂಗೋದು,
1: ರಾಗಿ ಮುದ್ದೆ ನುಂಗೋದು ಅಂತ ದಪ್ಪು ಪೀಸ್ ತಗೋಬೇಡಿ, ದೊಡ್ಡ ಬಾಲ್ ತಗೋಬೇಡಿ, ಸಣ್ಣ ಸಣ್ಣದ್ ಮಾಡ್ಕೊಳ್ಳಿ. ಏನಾಗತ್ತೆ ವಯಸ್ಸಾದವ್ರಲ್ಲಿ 65-70 ವರ್ಷ ಆದ್ರಲ್ಲಿ ಏನಾಗಿರುತ್ತೆ, ಪಿಲ್ ಡಿಸ್ಫೇಜಿ ಅಂತೀವಿ, ಅಂದ್ರೆ ಟ್ಯಾಬ್ಲೆಟ್ಸ್ ತಗೋಬೇಕಾದ್ರೆ ಸುಮಾರು ಜನದಲ್ಲಿ ಈಗ ನೀವು ಡೋಲೋ ನೋಡಿ ಅಥವಾ ಯಾವುದೇ ಒಂದು ಕ್ಯಾಪ್ಸುಲ್ಸ್ ನೋಡಿ, ಅದು ದೊಡ್ಡದಾಗಿರುತ್ತೆ, ಅದು ನುಂಗೋದಕ್ಕೆ ಸುಮಾರು ಜನ ಕಷ್ಟಪಡ್ತಾರೆ. ಅದಾಗ ಏನ್ ಮಾಡ್ತೀವಿ ನಾವು ಯಾವ ತರ ಅಂದ್ರೆ ನಾವು ಹ್ಯೂಮನ್ ಬೀಯಿಂಗ್ಸ್ ನಮಗೆ ನಾವೇ ಸ್ಟ್ರಾಟಜಿನ ಕಂಡಿಡ್ಕೋತೀವಿ. ಟ್ಯಾಬ್ಲೆಟ್ ದಪ್ಪಗಿರೋದು ನುಂಗೋಕ್ ಆಗಲ್ಲ ಅಂದ್ರೆ ನೀರಲ್ಲಿ ಕರಗಿಸ್ತೀವಿ, ಒಂದು ಟ್ಯಾಬ್ಲೆಟ್ ನ ಪುಡಿ ಮಾಡ್ಕೋತೀವಿ, ಪೌಡರ್ ಮಾಡ್ಕೋತೀವಿ. ಆತರ ನಾವು ನಮ್ಮದೇ ಆದ ಸ್ಟ್ರಾಟಜಿನ ಕಂಡಿಡ್ದು ನುಂಗೋದಕ್ಕೆ ಶುರು ಮಾಡ್ತೀವಿ.
0: ರಾಗಿ ಮುದ್ದೆ ಮದ್ದೆ ಇಟ್ಕೊಂಡು ನುಂಗ್ಬಿಡ್ಬೋದಾ?
1: ಇಲ್ಲ ಅದು ಕಷ್ಟ ಆಗತ್ತೆ ಸರ್ ಅದು, ಯಾಕೆಂದ್ರೆ ಅದು ಟ್ಯಾಬ್ಲೆಟ್ ಆಸ್ ಇಟ್ ಈಸ್ ದಪ್ಪ ಇದ್ದಾಗ ರಾಗಿ ಮುದ್ದನ್ನು ಪೀಸ್ ಆದಾಗ, ಯಾಕೆಂದ್ರೆ ಹೇಳಿದ್ರೆ ವಯಸ್ಸಾದ್ಮೇಲೆ ಏನಾಗಿರುತ್ತೆ ಎಲ್ಲ ಅಂಗಾಂಗಗಳು ಪರ್ಟಿಕ್ಯುಲರ್ಲಿ ನುಂಗಕ್ಕೆ ಬೇಕಾಗಿರೋ ಕ್ಲಿಷ್ಟಕರವಾದ ಅಂಗಾಂಗಗಳು ಏನಾಗಿರುತ್ತೆ ವೀಕ್ ಆಗಿರುತ್ತೆ, ಹಾಗೆ ನುಂಗಕ್ಕಾಗ್ಲಿಲ್ಲ ಅಂತ ಸಿಕ್ಕಾಕೊಂಡ್ಬಿಟ್ರೆ ತುಂಬಾ ಡೇಂಜರಸ್ ಆಗುತ್ತೆ. ಅದರಿಂದ ಸಣ್ಣ ಸಣ್ಣ ಪೀಸ್ಗಳು ನುಂಗಿ, ಅಥವಾ ನಿಮ್ ಗಟ್ಟಿ ಪದಾರ್ಥ ನುಂಗಕ್ಕಾಗಲ್ಲ ಅಂದ್ರೆ ಪೌಡರ್ ಮಾಡಿ ತಗೊಳ್ಳಿ, ಮೆತ್ತಗಿರೋ ತಗೊಳ್ಳಿ, ಸಾಫ್ಟ್ ಆಗಿರೋ ತಗೊಳ್ಳಿ, ಅದನ್ನ ಅಡ್ವೈಸ್ ಮಾಡ್ತೀವಿ ನಾವು.
0: ಈಗ ಈ ರೀತಿಯಾದಂತಹ ಸಮಸ್ಯೆ ತಾವು ಹೇಳ್ತಿದ್ರಿ, ಕೆಲವು ಸಲ ಈ ಸ್ಟ್ರೋಕ್ ಇದ್ದವರಲ್ಲಾಗಿರ್ಬೋದು ಅಥವಾ ಆ ಒಂದು ಸ್ಥಿತಿ ಏನೋ ಒಂದು ಪ್ರಾಬ್ಲಮ್ ಆಗಿರ್ತದೆ, ಆದ್ರೆ ಇನ್ನು ಈ ಡೈಜೆಷನ್ ಪ್ರಾಬ್ಲಮ್ ಇಂದ ಅಥವಾ ಮನುಷ್ಯನ ಒಂದು ರಚನೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಕೆಲವೊಬ್ಬರಿಗೆ ಅದರಿಂದ ಏನಾದರೂ ನುಂಗುವ ಸಮಸ್ಯೆ ಬರುತ್ತಾ?
1: ನುಂಗೋಕ್ಕೆ ಸಮಸ್ಯೆ ಅಂತ ಬರಲ್ಲ, ನಾವು GERD ಅಂತ ಹೇಳ್ತೀವಿ, ಅಂದ್ರೆ ಗ್ಯಾಸ್ಟ್ರೋ ಇಸೋಫೇಜಲ್ ರಿಫ್ಲೆಕ್ಸ್ ಡಿಸಾರ್ಡರ್ಸ್ ಅಂತ. ನಾವು ನುಂಗೋದು ಬಾಯಿನ ಮುಖಾಂತರ, ಬಾಯಿನ ಹಿಂಭಾಗದ ಮುಖಾಂತರ ಅದು ನಮ್ಮ ಅನ್ನನಾಳ ಒಳಗಡೆ ಹೋಗ್ಬೇಕು. ಅನ್ನನಾಳ ಹೋಗಿದ್ದು ಹೋಗಿದ್ದು ಅಲ್ಲಿಂದ ಅದು ನಮ್ಮ ಹೊಟ್ಟೆ ಒಳಗಡೆ ಜಠರದ ಒಳಗಡೆ ಹೋಗುತ್ತೆ. ಅದು ಅಲ್ಲಿಂದ ವಾಪಸ್ ಬರೋದಿದೆಯಲ್ಲ, ವಾಪಸ್ ಬರೋದ್ರೆ ಜಠರದಿಂದ ಅನ್ನನಾಳಕ್ಕೆ ಬಂದು ಅನ್ನನಾಳದಿಂದ ಬಾಯಿನ ಹಿಂಭಾಗಕ್ಕೆ ಬಂದು ಧ್ವನಿ ಪೆಟ್ಟಿಗೆ ಒಳಗಡೆ ಹೋಗಿ ಶ್ವಾಸನಾಳಕ್ಕೆ ಹೋಗಿ ಶ್ವಾಸಕೋಶ ಅದು ಹೋದಾಗ ಏನಾದ್ರೆ ಡೇಂಜರ್ ಆಗುತ್ತೆ. ಸೊ ಆ ಥರ ಕಂಡೀಷನ್ ಅಲ್ಲಿ ಮೆಡಿಕಲ್ ಕಂಡೀಷನ್ ಅದು. ಸೊ ಆವಾಗ ಕೆಲವು ಟಿಪ್ಸ್ನ ಫಾಲೋ ಮಾಡಲೇಬೇಕಾಗತ್ತೆ ಈ ಥರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು. ಸೊ ಹುಷಾರಾಗಿ ಸ್ಪೈಸಿ ಅವಾಯ್ಡ್ ಮಾಡಿ, ನಿಧಾನಕ್ಕೆ ತಿನ್ನಿ, ನಿಮ್ಮ ವೈದ್ಯರನ್ನ ಕಾಣಿ, ಅವ್ರು ಏನು ಮೆಡಿಕೇಶನ್ ಕೊಡ್ತಾರೆ ಅದನ್ನ ರೆಗ್ಯುಲರ್ ಆಗಿ ತಗೊಂಡು ಅದನ್ನ ವಾಸಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನಾವು.
0: ಈಗ ತಾವು ಇಂತಹ ದೊಡ್ಡ ಬೆಂಗಳೂರಂತಹ ಶಹರದಲ್ಲಿ ಈ ರೀತಿಯಾದಂತಹ ಬಹಳಷ್ಟು ಈ ಬಗ್ಗೆ ವಿಶೇಷವಾದಂತಹ ಜ್ಞಾನ ಇದ್ದವರು, ಆದ್ರೆ ನೀವು ಬೇರೆ ಬೇರೆ ಕಡೆ ಎಲ್ಲ ENT ಸ್ಪೆಷಲಿಸ್ಟ್ ಇರ್ತಾರೆ, ಅಲ್ಲಿ ಹೋಗಿ ಈ ಒಂದು ಸಮಸ್ಯೆಗೆ ಪರಿಹಾರ ಸಾಮಾನ್ಯವಾಗಿ ಅವರು ಅಲ್ಲಲ್ಲೇ ಚಿಕಿತ್ಸೆ ತಗೋತಾರೆ. ಅವರು ಮತ್ತೆ ನೀವು ಈ ದೊಡ್ಡ ಶಹರಗಳಲ್ಲಿ ಈ ರೀತಿ ಈ ವಿಷಯದಲ್ಲಿ ನುಂಗುವಿಕೆ ಸಮಸ್ಯೆಗೆ ಪರಿಹಾರ ಹುಡುಕೋರು ನೀವು,
1: ಹೌದು
0: ಏನ್ ಮಾಡ್ಬೇಕು?
1: ಅವಾಗ ಏನಾಗುತ್ತೆ, ನಮ್ಮ ಮುಖ್ಯವಾಗಿ ನಮ್ದೇ ಪಬ್ಲಿಕ್ ಅವೇರ್ನೆಸ್ ಬೇಕಾಗತ್ತೆ. ಪಬ್ಲಿಕ್ ಅವೇರ್ನೆಸ್, ಜನರಲ್ಲಿ ಜಾಗೃತಿ ಮೂಡಿಸೋದು. ಈಗ ಬೆಂಗಳೂರಂತ ಸಿಟಿಲಿ ನೀವು ಹೇಳದಂಗೆ ಪರವಾಗಿಲ್ಲ, ಈಗ ಮುಂಚೆಗಿಂತ ಈಗ ಸ್ಥಿತಿಗತಿ ನೋಡಿದ್ರೆ ಮುಂಚೆಗಿಂತ ಜನರಲ್ಲಿ ಅವೇರ್ನೆಸ್ ತುಂಬಾನೇ ಚೆನ್ನಾಗಿದೆ. ವಿಲೇಜ್ ಸೈಡ್ ಅಲ್ಲಿ, ಹಳ್ಳಿಗಳ ಸೈಡ್ ಅಲ್ಲಿ ಏನಾಗುತ್ತೆ, ಡಾಕ್ಟರ್ಲು ಸಹ ಅವೇರ್ನೆಸ್ ಬೇಕು. ಅಂದ್ರೆ ಈ ವಾಕ್ ಶ್ರವಣ ತಜ್ಞರು ಇರ್ತಾರೆ, ಅವರನ್ನು ನಾವು ಅವರಿಗೆ ಈ ತರ ಪೇಷಂಟ್ ಬಂದ್ರೆ ರೆಫರ್ ಮಾಡಬೇಕು, ರೆಫರ್ ಮಾಡಿದ್ರೆ ಅವರು ಸೂಕ್ತ ತರಬೇತಿ ಕೊಟ್ಟು ವಾಸಿ ಮಾಡ್ತಾರೆ ಅನ್ನೋದು ವೈದ್ಯರು ಸಹ ತಿಳುವಳಿಕೆ ಮಾಡಬೇಕು. ಅವ್ರು ಇರುತ್ತೆ ಇರಲ್ಲ ಅಂತ ಹೇಳಲ್ಲ ನಾನು, ಇರುತ್ತೆ ಬಟ್ ಪ್ರಾಪರ್ ರೆಫರೆನ್ಸ್ ಸಹ ಮಾಡಬೇಕಾಗಿ ಬರುತ್ತೆ. ಅವಾಗ ಸಮಸ್ಯೆಗೆ ಸಾಲ್ವ್ ಆಗ್ಬೇಕು. ಸಿ ಯಾರೊಬ್ರದ್ದು ಅಲ್ಲ ಇಲ್ಲಿ ಸಮಸ್ಯೆ ಸಾಲ್ವ್ ಆಗ್ಬೇಕು, ಪೇಷಂಟ್ ಕ್ವಾಲಿಟಿ ಆಫ್ ಲೈಫ್ ಅಂತೀವಲ್ಲ ಅದು ಉತ್ತಮ ಆಗ್ಬೇಕು, ಅಷ್ಟೇ ಬೇಕಾಗಿರೋದು ನಮ್ಗೆ.
0: ಸ್ವಲ್ಪ ಹೆಚ್ಚಿನ ಚಿಕಿತ್ಸೆಗಾಗಿ
1: ನಮ್ಮ ಹತ್ರ ಕಳಿಸ್ಕೊಳ್ಳೇಬೇಕು,
0: ಸಂಸ್ಥೆಗಳಿಗೆ ಅಲ್ಲಿ ಸಂಪರ್ಕ ಮಾಡಬೇಕಾಗತ್ತೆ, ಒಂದಿಷ್ಟು ಅಲ್ಲಿ ರೆಫರ್ ಮಾಡಬೇಕಾಗತ್ತೆ. ಅಂದ್ರೆ ವೈದ್ಯಕೀಯ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿಯ ಚಿಕಿತ್ಸೆ ಕೊಡುವಲ್ಲಿ ಬೇರೆ ಬೇರೆ ಸಂಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರ್ತಾರೆ. ಅಂದ್ರೆ ಅದಕ್ಕೆ ಸೂಕ್ತವಾದಂತಹ ಸಲಹೆಯನ್ನ ಕೊಡ್ತಾರೆ ಮತ್ತು ಚಿಕಿತ್ಸೆಯನ್ನು ಕೂಡ ಕೊಡ್ತಾರೆ, ಮತ್ತು ಗುಳಿಗೆ ಇಲ್ಲದೆ ಒಂದು ಚಿಕಿತ್ಸೆ ಕೊಡೋ ಪದ್ಧತಿ ಕೂಡ ಬಹಳ ಇಂಪಾರ್ಟೆಂಟ್. ಇವತ್ತು ಗುಳಿಗೆ ತಗೊಂಡ್ರೆ ಸೈಡ್ ಇಫೆಕ್ಟ್, ಅದರಿಂದ ಇನ್ನೊಂದಾಯ್ತು ಇನ್ನೊಂದಾಯ್ತು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಯಾವ ಕೆಲವೊಂದು ಟೆಕ್ನಿಕ್ಗಳಿಂದ ಈಗ ಫಿಸಿಯೋಥೆರಪಿ ಅಂತ ಅನ್ನೋದು ಬಂದಿರೋದು, ಅದು ಒಂಥರ ನಿಮಗೆ ಆ ಗುಳಿಗೆಗಳಿಲ್ದೇನೆ ಏನು ಸರಿಪಡಿಸಕ್ ಸಾಧ್ಯ ಅಂತ ಅನ್ನೋದನ್ನ ಒಂದು ಇರುತ್ತೆ. ಅದೇ ರೀತಿ ಈ ವಾಕ್ಶ್ರಮಣ ಸಂಸ್ಥೆನಲ್ಲಿ ನಿಮಗೆ ಸಾಧನಗಳು ಎಂಥದ್ದು ಬೇಕು ಕೇಳುವಲ್ಲಿ, ಮಾತನಾಡುವಾಗ ಸಮಸ್ಯೆ ಏನಾಗ್ತದೆ ಅದನ್ನು ಮಾತಾಡುವಾಗ ಇನ್ನೊಂದು ಏನಾದರೂ ಸಾಧನ ಬೇಕಾ, ಒಂದಕ್ಕೊಂದು
1: ಲಿಂಕ್ ಇರುತ್ತೆ. ಈಗ ಬೆಂಗಳೂರು ಹಾಸ್ಪಿಟಲ್ ತಗೊಂಡ್ರೆ ಸುಮಾರು ಬೆಂಗಳೂರು ಹಾಸ್ಪಿಟಲ್ಗಳಲ್ಲಿ ಎಲ್ಲ ಹಾಸ್ಪಿಟಲ್ಗಳಲ್ಲಿ ನನಗೆ ನಾನು ಸುಮಾರು ವರ್ಷ 40 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀನಿ ನಾನು. ಈಗ ಬೆಂಗಳೂರಲ್ಲಿ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದೆ ಈಗ ಅಂದ್ರೆ, ಪ್ರತಿಯೊಂದು ಹಾಸ್ಪಿಟಲ್ ಅಲ್ಲಿ ಸ್ಪೀಚ್ ಥೆರಪಿಸ್ಟ್ ನ ರಿಕ್ರೂಟ್ ಮಾಡ್ಕೊಂಡಿದ್ದಾರೆ.
0: ಡಿಗ್ಲೋಟಾಲಜಿಸ್ಟ್
1: ನಾವು ಡಿಸ್ಫೇಜಾಲಜಿಸ್ಟ್ ಅಂತಾನೆ ಹೇಳ್ತೀವಿ ನಾವು.
0: ಆಹಾರ, ಹಣ್ಣು ತರಕಾರಿಗಳನ್ನು ಜಾಸ್ತಿ ಬಳಸಬೇಕು, ಮಾಂಸಾಹಾರವನ್ನು ಜಾಸ್ತಿ ಬಳಸಬಾರದು, ಅದರಿಂದ ಕೂಡ ಈ ರೀತಿಯ ಸಮಸ್ಯೆ ಬರಬಹುದು. ಮನುಷ್ಯನ ಧ್ವನಿ ಒಂಥರ ಗೊರಗೊರಗೊರಗೊರ ಟೈಪ್ ಇತ್ತಂದ್ರೆ ಅವರ ಒಂದು ಮಾತಿನ ರೀತಿನಲ್ಲಿ ಏನಾದ್ರೂ ಒಂದು ಸಮಸ್ಯೆ ಇದೆಯಾ ಅಂತ ಕಂಡಿದ್ದೀರಾ?
1: ಹೌದು,
0: ಅಂದ್ರೆ ಸಾಮಾನ್ಯ ಧ್ವನಿ ಎಲ್ಲ ಸ್ವಲ್ಪ ಏನೋ ಬೇರೆ ರೀತಿ ಇದೆ ನಿಮ್ದು ಧ್ವನಿ ಅಂತ ಹೇಳಿ.
1: ಕಂಡಿಡ್ತೀವಿ ಕಂಡಿಡ್ತೀವಿ ನಾವು. ಯಾಕೆ ಅಂತಂದ್ರೆ ಅದು ಸ್ಪೀಚ್ ಥೆರಪಿಸ್ಟ್ ರೋಲೆ ಮೇನ್ ಆಗುತ್ತೆ. ಅಂದ್ರೆ ಯಾವುದೇ ಒಂದು ಧ್ವನಿ ಕೇಳಿದ ತಕ್ಷಣ ನಮ್ಗೆ ಏನಾಗತ್ತೆ, ವಾಯ್ಸ್ ಕೇಳಿದ ತಕ್ಷಣ ನಮ್ಗೆ ಎಷ್ಟು ಮಟ್ಟಿಗೆ ನಮ್ದು ಟ್ರೈನ್ ಆಗೋಗಿರ್ತೀವಿ ಅಂದ್ರೆ ಧ್ವನಿ ವ್ಯತ್ಯಾಸಗಳು ಇಮ್ಮಿಡಿಯೇಟ್ ಆಗಿ ನಾವು ಕಂಡಿಡಿತೀವಿ. ನಾವು ಕಂಡಿಡಿದು ಯಾಕೆ, ಏನು, ಏನ್ ಮಾಡಿದ್ರೆ ಧ್ವನಿ ಸರಿ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ನಾವು ಅದನ್ನ ಒಂದು ಇನ್ಸ್ಟ್ರೂಮೆಂಟಲ್ ಇವ್ಯಾಲ್ಯೂಯೇಷನ್ ಇಂದ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಒಂದು ಕಂಡುಹಿಡಿಯೋದು. ಇನ್ನೊಂದು ಕಿವಿಯಿಂದ ಕೇಳಿ, ನಾವು ಟೆಸ್ಟ್ ಮೆಟೀರಿಯಲ್ಸ್ ಇದೆ, ಡಿಫ್ರೆಂಟ್ ಡಿಫ್ರೆಂಟ್ ಟೆಸ್ಟ್ ಮೆಟೀರಿಯಲ್ಸ್ ಇದೆ, ಅದರಿಂದ ಕೇಳಿ ಕಂಡುಹಿಡಿಯೋದ್ರಿಂದ ನಾವು ಧ್ವನಿ ಏನ್ ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡಿದು ಅದನ್ನ ಸೂಕ್ತ ತರಬೇತಿ ಕೊಡಕ್ಕೆ ಅನುಕೂಲ ಆಗತ್ತದು.
0: ಧ್ವನಿ ತುಂಬಾ ಚಂದ ಇದೆ ಅಂದ್ರೆ ಇವ್ರಿಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಬೋದಾ?
1: ಧ್ವನಿ ಬಗ್ಗೆ ಹೇಳ್ಬೋದು ನಾವು, ಬಟ್ ಬೇರೆ ಸಮಸ್ಯೆ ಬಗ್ಗೆ ಹೇಳಕ್ಕಾಗಲ್ಲ. ಧ್ವನಿ ತುಂಬಾ ಚೆನ್ನಾಗಿದೆ,
0: ನುಂಗುವಿಕೆ ಸಮಸ್ಯೆ
1: ಹೇಳಕ್ಕಾಗಲ್ಲ ಸರ್. ನುಂಗುವಿಕೆ ತೊಂದರೆ ಇರೋರು ಧ್ವನಿ ಬದಲಾವಣೆ ಇರ್ಬೋದು, ನಾವು ಅದಕ್ಕೆ ಹಾಟ್ ಪೊಟ್ಯಾಟೋ ವಾಯ್ಸ್ ಅಂತ ಹೇಳ್ತೀವಿ. ಈಗ ಬಿಸಿ ತುಪ್ಪ ಇಟ್ಕೊಂಡಂಗೆ ನುಂಗಕ್ಕೂ ಆಗಲ್ಲ, ಉಗ್ಗಕ್ಕೂ ಆಗಲ್ಲ, ಅಂದ್ರೆ ವೆಟ್ ಕ್ವಾಲಿಟಿಯ ವಾಯ್ಸ್ ಅಂತೀವಿ. ನುಂಗುವಿಕೆ ತೊಂದರೆ ಇರೋರಲ್ಲಿ ಹಾಟ್ ಪೊಟ್ಯಾಟೋ ವಾಯ್ಸು ಅಥವಾ ಈ ಧ್ವನಿ ಬದಲಾವಣೆ ಇರ್ಬೋದು. ಆದ್ರೆ ಧ್ವನಿ ಬದಲಾವಣೆ ಇರೋರು ಎಲ್ಲರಲ್ಲೂ ನುಂಗುವಿಕೆ ತೊಂದರೆ ಇದೆ ಅಂತ ನಾವು ಜನರಲೈಸ್ ಮಾಡಕ್ಕೆ

0: ಆಗಲ್ಲ.
1: ಈಗ ಮೇಡಮ್ ನೀರು ತಗೊಳ್ಳೋದು ಸ್ವಲ್ಪ ಕಮ್ಮಿ ಮಾಡ್ತಿರ್ತಾರೆ ಕೆಲವೊಬ್ರು, ಟೀ ಜಾಸ್ತಿ ಕುಡಿತಿರ್ತಾರೆ, ಆಮೇಲೆ ಧೂಮ್ರಪಾನಿಗಳು ಇವ್ರಿಗೂ ಬೇರೆ ಬೇರೆ ಅಂದ್ರೆ ಇಂಥವ್ರಿಂದ ಅವ್ರಿಗೆ ಏನು ಸಮಸ್ಯೆ ಅಂತಂದ್ರೆ ಅವರಿಗೆ ನುಂಗೋದೇನೋ, ಬರೀ 24 ತಾಸು ಟೀ ಕುಡಿತಾರೆ, ಇವ್ರು ಸಿಗರೇಟ್ ಸೇರ್ತಾರೆ, ಇವರಿಗೆ ಮದ್ಯಪಾನದ ಅಭ್ಯಾಸ ದುರಾಭ್ಯಾಸಗಳಿವೆ, ಹಾಗಾಗಿ ಊಟ ಅಂತಂದ್ರೆ ಬೇಡ ಅಂತಾರೆ, ನುಂಗೋಲ್ಲ ಇವರು ಅಂತಂತ ಹೇಳಿ. ಇವರಲ್ಲಿ ಏನ್ ಯಾವ ರೀತಿ
0: ಜಾಸ್ತಿ ನಾವು ವೋಕಲ್ ಹೈಜಿನ್ ಟಿಪ್ಸ್ ಅಂತ ಹೇಳ್ತೀವಿ, ಅಂದ್ರೆ ಧ್ವನಿ ಪೆಟ್ಟಿಗೆಗೆ ಸಾಕಷ್ಟು ಅದು ತೇವ ಇರಬೇಕು ಅಂದ್ರೆ ಮಾಯಿಶ್ಚರೈಸ್ ಆಗಿರ್ಬೇಕು ಅದು. ಹಾಗೇನೆ ಜಾಸ್ತಿ ಕಾಫಿ ಕುಡಿಯೋರಲ್ಲಿ ಟ್ರಿಯರ್ಲ್ ಏನಾಗುತ್ತೆ, ನಮ್ಮ ಧ್ವನಿ ಒಣಗ್ದಂಗಿರುತ್ತೆ. ಅದ್ರ ಜೊತೆ ಸ್ಮೋಕ್ ಮಾಡೋರಲ್ಲಿ ಇರುತ್ತೆ, ಸ್ಮೋಕಿಂಗ್ ವಾಯ್ಸ್ ಅಂತ ಹೇಳ್ತೀವಿ ನಾವು, ಅದನ್ನ ಅವಾಯ್ಡ್ ಮಾಡಿ ಅಂತ ಪರಿಹಾರನ ಹೇಳ್ತೀವಿ ನಾವು.
1: ಈಗ ಧ್ವನಿ ತುಂಬಾ ಒಣಗಿರ್ತದೆ ಅವಾಗ ಇಮಿಡಿಯೇಟ್ಲಿ ನೀರು ಕುಡಿದ್ರೆ ಸರಿಯಾಗುತ್ತೆ ಅಂತಂತ ಹೇಳಿ ಏನು ನೀವು ಟಿಪ್ಸ್ ಅನ್ನ ಕೊಡ್ತೀರಾ?
0: ಈಗ ಫಾರ್ ಎಕ್ಸಾಂಪಲ್ ನಾನು ಅಷ್ಟೊತ್ತಿಂದ ಮಾತಾಡ್ತಾ ಇದ್ದೀನಿ, ಧ್ವನಿ ಒಣಗ್ದಂಗಾಗಿದೆ, ಒಂದು ಸಿಪ್ ನಾನು ಮಾಡ್ಕೊಂಡ್ರೆ ನನ್ನ ನಾಲ್ಗೆ ನನ್ನ ಬಾಯಿನ ಹಿಂಭಾಗ ನನ್ನ ಧ್ವನಿ ಪೆಟ್ಟಿಗೆ ವೆಟ್ಟಾಗತ್ತೆ. ವೆಟ್ಟಾದಾಗ ಏನಾಗಿರುತ್ತೆ, ನನ್ಗೆ ಇನ್ನು ಮಾತಾಡೋದಿಕ್ಕೆ ಆಗತ್ತೆ. ಸೊ ಹಾಗೇನ್ ಮಾಡ್ತೀವಿ, ನಾವು ಏನ್ ಮಾಡ್ತೀವಿ, ಯಾವಾಗ ಹೇಳ್ತೀವಿ ಪ್ರತಿ ಸಲೀನು ನೀವು ದಿನಕ್ಕೆ ನಾವು 8 ಗ್ಲಾಸ್ ನೀರು ಕುಡಿಬೇಕು ಅಂದಾಗ ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡಿಯೋದಲ್ಲ, ಬಾಯಾರಿಕೆ ಇಲ್ಲದೆ ಇದ್ರು ಪ್ರತಿ ಫ್ರೀಕ್ವೆಂಟ್ ಆಗಿ ಒಂದೊಂದು ಸಿಪ್ ಒಂದು ಸಿಪ್ ಎರಡು ಸಿಪ್ ನ ನೀರು ತಗೊಳ್ತಾ ಇರಿ, ವೆಟ್ ಮಾಡ್ಕೊಳ್ತಾ ಇರಿ. ಅವಾಗ ಏನಾಗಿರುತ್ತೆ, ಧ್ವನಿನೂ ಚೆನ್ನಾಗಿರುತ್ತೆ, ನಮ್ಮ
1: ನುಂಗುವಿಕೆನೂ
0: ಸಮಸ್ಯೆನೂ ಅಷ್ಟೊಂದು ಕಂಡು ಬರೋದಿಲ್ಲ.
1: ವಿಪರೀತ ಮಾತಾಡೋರಾಗ್ಲಿ ಅಥವಾ ಕಲಾವಿದರಾಗ್ಲಿ ಅದು ಧ್ವನಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರ್ಬಹುದು, ಅಲ್ಲಿ ಅವರಿಗೆ ಅಂಥವರಿಗೆ ನುಂಗುವ ಸಮಸ್ಯೆನೂ ಏನಾರು ಆಗತ್ತಾ ಅಂತ ಈ ಕಲಾವಿದರಿಗೆ?
0: ಆಗ್ಬೇಕು ಅಂತೇನಿಲ್ಲ, ಆದ್ರೂ ಆಗ್ಬಹುದು, ಆಗ್ಬೇಕು ಅಂತ ಅದು ಧ್ವನಿಗೆ ಸಂಬಂಧಪಟ್ಟ ಸಮಸ್ಯೆ ಡೆಫಿನೆಟ್ ಆಗಿ ಇರ್ಸೋದು, ಅದನ್ನ ಫಾಲೋ ಮಾಡ್ಲೇಬೇಕಾಗತ್ತೆ. ಸ್ಪೀಚ್ ಥೆರಪಿಸ್ಟ್ನ ನೋಡ್ಲೇಬೇಕು, ಅದ್ರ ಏನ್ ಟಿಪ್ಸ್ ಕೊಡ್ತಾರೆ ಅದನ್ನ ಫಾಲೋ ಮಾಡ್ಲೇಬೇಕು. ಅವಾಗ್ಲೇ ಅದ್ರ ಧ್ವನಿ ಅವ್ರಿಗೆ ಸ್ಟ್ರೈನ್ ಆಗಲ್ಲ, ಆಮೇಲೆ ಸ್ಟ್ರೆಸ್ ಆಗಲ್ಲ. ಬಟ್ ಅವರಲ್ಲಿ ನುಂಗಿಬೇಕ ತೊಂದ್ರೆ ಇರ್ಲೇಬೇಕು ಅಂತೇನಿಲ್ಲ, ಇದ್ರೂ ಇರ್ಬೋದು ಇಲ್ದೇನೂ ಇರ್ಬೋದು, ಅದರಿಂದ ಆಗತ್ತೆ ಅಂತ ಹೇಳಕ್ ಆಗಲ್ಲ.
1: ಒಟ್ಟಾರೆ ಈ ನುಂಗುವಿಕೆ ಸಮಸ್ಯೆ ಅಂತಂದ್ರೆ ಇದೇನು ಬಿಡು ಏನು ದೊಡ್ಡ ಸಮಸ್ಯೆನೆ ಅಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಬ್ರು ಅನ್ಕೊಂಡ್ಬಿಟ್ಟಿರ್ತಾರೆ, ಆದ್ರೆ ಅದು ನಿಜವಾಗ್ಲೂ ಕೂಡ ಅದು ದೊಡ್ಡ ಸಮಸ್ಯೆನೆ. ಯಾವಾಗ ವೈದ್ಯರ ಹತ್ರ ಬಂದಾಗ ಅಥವಾ ಈಗ ಸ್ಪೀಚ್ ಥೆರಪಿಸ್ಟ್ ನಿಮ್ ತರ ಈಗ ಡಿಗ್ಲೋಟಾಜಿಸ್ಟ್ ಕಡೆ ಬಂದಾಗ ಡಿಸ್ಪೇಜಿಯಾ ಸಮಸ್ಯೆ ಏನು ಅಂತ ಹೇಳಿ ತಿಳ್ಕೊಂಡಾಗ ಮಾತ್ರ ನಮಗೂ ಈ ರೀತಿಯಾದಂತಹ ಸಮಸ್ಯೆ ಇರ್ಬೋದೇನೋ ಅಂತ ಬರುತ್ತೆ ಅವರಿಗೆ,
0: ಡೆಫಿನೆಟ್ ಆಗಿ
1: ತಿಳ್ಕೋಬೇಕಾಗತ್ತೆ ಅಂತ.
0: ಹೌದು, ಯಾಕೆ ಅಂದ್ರೆ ಜನಗಳಲ್ಲಿ ನಿಜವಾಗ್ಲೂ ಜಾಗೃತಿ ನಾವು ಮೂಡಿಸ್ಲೇಬೇಕು, ಅವ್ರ ಅರಿವು ಇರ್ಲೇಬೇಕು. ಯಾಕೆಂದ್ರೆ ಎಲ್ಲಾ ನಾವ್ ಹೇಳ್ತೀವಲ್ವಾ, ಎಲ್ಲಾ ಚೆನ್ನಾಗಿರೋ ಹೋಗೋ ತಂಗ ಪರವಾಗಿಲ್ಲ, ಏನೇ ಒಂದು ವ್ಯತ್ಯಾಸಗಳಾದಾಗ ಅದ್ರ ಬಗ್ಗೆ ಗಮನ ಬರುತ್ತೆ. ಅಂದ್ರೆ ನುಂಗುವಿಕೆ ತೊಂದ್ರೆ ಏನೆಲ್ಲ ಸಮಸ್ಯೆಗಳನ್ನ ನಾವು ನೋಡ್ತೀವಲ್ಲ ನಮ್ಮ ಪೇಷೆಂಟ್ನ ರೋಗಿಗಳನ್ನ, ಸಮಸ್ಯೆ ಅಂದ್ರೆ 4 ಜನ ಇರೋ ಕಡೆ ಹೋಗಿ ಊಟ ಮಾಡಕ್ಕೆ ಸಂಕೋಚ ಪಡ್ತಾರೆ. ಎಲ್ಲಾರೂ ಪ್ಲೇಟ್ ಅಲ್ಲಿ ಹಾಕೊಂಡು ಊಟ ಮಾಡ್ತಿದ್ದಾಗ ಅಯ್ಯೋ ನಂಗೆ ನುಂಗಕ್ ಆಗಲ್ವಲ್ಲ, ಅಗಿಯೋಕ್ ಆಗಲ್ವಲ್ಲ, ನುಂಗಿದ್ರೆ ಜೊಲ್ಲು ಬರತ್ತಲ್ಲ, ನುಂಗಿದ್ರೆ ಕೆಮ್ತಿನಲ್ಲ, ಹೋಗೋದೇ ಬೇಡಪ್ಪ, ಊಟ ಮಧ್ಯ ನೀರು ಕುಡ್ತಿದ್ರು ಕುಡಿತಾ ಇರ್ತೀನಿ, ಎಲ್ಲರು ನನ್ನ ನೋಡ್ತಾ ಇರ್ತಾರೆ, ನಮ್ಗೆ ಏನ್ ಮಾಡ್ತಾರೆ ಈ ಪಾರ್ಟಿಗಳಿಗೆ ಹೋಗೋದು, ಫಂಕ್ಷನ್ಗೆ ಹೋಗೋದು, ಫ್ಯಾಮಿಲಿ ಗ್ಯಾದರಿಂಗ್ ಹೋಗೋದು, ಎಲ್ಲ ಏನ್ ಮಾಡ್ತಾರೆ ಕಮ್ಮಿ ಮಾಡ್ಬಿಡ್ತಾರೆ. ಇದೇನಾಗತ್ತೆ, ಅವ್ರಿಗೆ ತೊಂದರೆ ಅಲ್ದೇನೆ ಮನೆಯವ್ರಿಗೂ ಸಹ. ಈಗ ಅವ್ರಿಗೆ ಈಗ ಗಟ್ಟಿಪದ, ಈಗ ಒಂದು ಪೇಷಂಟ್ ಒಂದು ರೋಗಿ ನಾಲ್ಗೆ ಭಾಗ ತೆಗ್ದಿದ್ದಾರೆ, ಅವ್ರಿಗೆ ಗಟ್ಟಿ ಪದಾರ್ಥ ಅಗ್ಯಕ್ಕಾಗಲ್ಲ ಅಂದಾಗ ಅವ್ರಿಗೋಸ್ಕರ ಸಪರೇಟ್ ಆಗಿ ಅಡ್ಗೆನೂ ಮಾಡ್ಬೇಕಾಗಿ ಬರುತ್ತೆ. ಮೆತ್ತು ಪದಾರ್ಥಗಳು, ನೀರು ಪದಾರ್ಥಗಳು, ದ್ರವ ಪದಾರ್ಥಗಳು ಮಾಡ್ಬೇಕಾಗಿ ಬರುತ್ತೆ, ಮಸಾಲೆ ರಹಿತ ಪದಾರ್ಥಗಳನ್ನ ಮಾಡ್ಬೇಕಾಗಿ ಬರುತ್ತೆ. ಏನಾಗತ್ತೆ ಈ ತರ ಸ್ಥಿತಿ ಇದ್ದಾಗ, ಇದು ತುಂಬಾ ಸೀರಿಯಸ್ ಕಂಡೀಷನ್ ಸರ್, ಬೇಕಾಗುತ್ತೆ
1: ಬದುಕಿರೋದಕ್ಕೆ
0: ಎಲ್ಲಿಗಾರ ಹೋದ್ರೆ ಊಟ ಮಾಡೋದೆ ನಾವು ಎಂಜಾಯ್ ಮಾಡ್ತೀವಿ. ಇಂಥರ ಫ್ಯಾಮಿಲಿಯಲ್ಲಿ ಎಲ್ಲರೂ ಬಂದಾಗ ಏನ್ ಅಡುಗೆ ಇವತ್ತು, ಏನ್ ಮಾಡ್ತಾರೆ, ಎಷ್ಟು ಚೆನ್ನಾಗಿದೆ ಅಡುಗೆ ಅಂತ ನಾವು ಕಮೆಂಟ್ ಮಾಡ್ತೀವಿ. ತಿನ್ನಕ್ಕಾಗಲ್ಲ ಅಂತಂದ್ರೆ ಜೀವನನೇ ಬೇಸರ ಆಗೋ ತರ ಆಗುತ್ತೆ.
1: ಬೇರೆ ಬೇರೆ ಸಮಸ್ಯೆಗಳಿಂದ, ಉದಾಹರಣೆ ಡಯಾಬಿಟಿಸ್ ಇದ್ದವರು ಸಿಹಿಯನ್ನ ತೊರಿತಾರೆ, ಜಾಸ್ತಿ ತಿನ್ನೋಗಿಲ್ಲಪ್ಪ ಅಂತಂತೇಳಿ, ಆ ವಯಸ್ಸಿನ ಆಧಾರದ ಮೇಲೆ ಪಚನ ಕ್ರಿಯೆ ಸಮಸ್ಯೆ ಇರುತ್ತೆ. ಅದೆಲ್ಲದರ ನಡುವೆ ಮೇನ್ ಪ್ರವೇಶ ದ್ವಾರ ಏನ ನುಂಗುವ ಸಮಸ್ಯೆ ಇದೆಯಲ್ಲ, ಅಲ್ಲಿಂದನೇ ಶುರು ಆಗುತ್ತೆ.
0: ನುಂಗಕ್ಕೆ ಏನೇ ಒಂದು ಕಷ್ಟ ಆಯ್ತು ಅಂದ್ರೆ ಇಗ್ನೋರ್ ಮಾಡ್ಬೇಡಿ, ಅದಕ್ಕೆ ಗ್ಯಾರಂಟಿ ನೀವು ನಿಮ್ಮ ಫಿಸಿಷಿಯನ್ಸ್ನ ಕಾಣಿ, ಫಿಸಿಷಿಯನ್ಸ್ ಕಾಣಿ ನಿಮಗೆ ನಿಮ್ಮ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಡಿಗ್ಲೂಟಾಲಜಿಸ್ಟ್ ಹೋದ್ರೆ ಅವ್ರನ್ನ ಕನ್ಸಲ್ಟ್ ಮಾಡಿ, ಕನ್ಸಲ್ಟ್ ಮಾಡಿ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಸೂಕ್ತ ಪರಿಹಾರ ತಗೊಳ್ಳೋದು ವಾಸಿ. ಅದು
1: ಆಯ್ತು. ಡಾಕ್ಟರ್ ಬಿ ಎಸ್ ಪ್ರೇಮಲತಾ ಅವರೇ, ಈ ನುಂಗುವಿಕೆ ಸಮಸ್ಯೆಯಿಂದ ಏನೇನು ತೊಂದರೆಗಳು ಆಗ್ತವೆ ಒಂದು, ಮತ್ತೆ ಇದರಿಂದ ಹೊರಗೆ ಬರಲಿಕ್ಕೆ ಕೂಡ ಸಾಕಷ್ಟು ಮಾರ್ಗಗಳನ್ನ ತಾವು ಹೇಳಿದಿರಿ, ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ಧನ್ಯವಾದಗಳು ಸರ್, ಧನ್ಯವಾದಗಳು.

ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ನುಂಗುವ ಸಮಸ್ಯೆ ಡಿಸ್ಪೇಜಿಯಾ ಕುರಿತಾಗಿ ಡಾಕ್ಟರ್ ಬಿಎಸ್ ಪ್ರೇಮಲತಾ ಅವರೊಂದಿಗಿನ ಸಂದರ್ಶನವನ್ನ ಕೇಳ್ತಾ ಇದ್ರಿ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸಮಯ 1 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಸೂರ್ಯಘರ್ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
2: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಸ್ನೇಹಿತರೆ, ಭಾರತ ಜಗತ್ತಿನಲ್ಲಿ ಅತಿ ಹೆಚ್ಚು ಇಂಧನವನ್ನ ಅಂದ್ರೆ ವಿದ್ಯುತ್ತನ್ನ ಬಳಕೆ ಮಾಡುವಂತಹ ರಾಷ್ಟ್ರಗಳಲ್ಲಿ ಒಂದು. ಭಾರತದಲ್ಲಿ ಇಲ್ಲಿನ ಜನಸಂಖ್ಯೆಗೆ ಅನುಗುಣವಾಗಿ ವಿದ್ಯುತ್ತಿನ ಅವಶ್ಯಕತೆಯು ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಆದರೆ ಭಾರತ ನೈಸರ್ಗಿಕವಾಗಿ ದೊರೆಯುವಂತಹ ಸೌರಶಕ್ತಿಯ ಬಳಕೆಯಲ್ಲಿ ಜಗತ್ತಿನಲ್ಲಿ 5ನೇ ಸ್ಥಾನದಲ್ಲಿದೆ. ಅಂದ್ರೆ ಇಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಭಾರತದಲ್ಲಿ ಸೌರ ವಿದ್ಯುತ್ತನ್ನ ಉತ್ಪಾದನೆಯನ್ನ ಮಾಡ್ತಾ ಇದ್ದೇವೆ. ಕಳೆದ 10 ವರ್ಷದಲ್ಲಿ ದೇಶದಲ್ಲಿ ಸೌರ ಇಂಧನದ ಉತ್ಪಾದನೆಯ ಸಾಮರ್ಥ್ಯ 30 ಪಟ್ಟು ಹೆಚ್ಚಾಗಿದೆ. 2024 ಮಾರ್ಚ್ ವರೆಗಿನ ಅಂಕಿಅಂಶಗಳ ಪ್ರಕಾರ 81.81 GW ಸೌರ ವಿದ್ಯುತ್ತನ್ನ ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಲಾಗ್ತಾ ಇದೆ. ಈ ಉತ್ಪಾದನೆಯನ್ನ ಇನ್ನಷ್ಟು ಹೆಚ್ಚು ಮಾಡಬೇಕು ಅಂದ್ರೆ ಸಾಂಪ್ರದಾಯಿಕ ನೈಸರ್ಗಿಕ ಇಂಧನದ ಉತ್ಪಾದನೆಯನ್ನ ಹೆಚ್ಚಿಸಬೇಕು, ಆ ಮೂಲಕ ಕಲ್ಲಿದ್ದಲಿನ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಬೇಕು ಅನ್ನುವಂತಹ ಒಂದು ದೂರದೃಷ್ಟಿಯನ್ನ ಮಹತ್ವದ ಉದ್ದೇಶವನ್ನ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಸೂರ್ಯಘರ್ ಅನ್ನುವಂತಹ ಯೋಜನೆಯನ್ನ ಆರಂಭ ಮಾಡಿತು. ಇದರ ಪ್ರಕಾರ ಮನೆಯ ಛಾವಣಿಗಳ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನ ಅಂದ್ರೆ ಸೋಲಾರ್ ಪ್ಲಾಂಟ್ಗಳನ್ನ ಅಳವಡಿಸಿ ಇಂಧನದ ಉತ್ಪಾದನೆಯನ್ನ ಮಾಡಿ ದೇಶವನ್ನ ಸ್ವಾವಲಂಬನೆಯತ್ತ ಕೊಂಡೊಯ್ಯಬೇಕು ಅನ್ನುವಂತಹ ಉದ್ದೇಶದಿಂದ ಈ ಸೂರ್ಯಘರ್ ಅನ್ನುವಂತಹ ಯೋಜನೆಯನ್ನ ಕೇಂದ್ರ ಸರ್ಕಾರ ಆರಂಭ ಮಾಡಿತು. ಹಾಗಾದ್ರೆ ಈ ಸೂರ್ಯಘರ್ ಯೋಜನೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅದನ್ನ ನೋಡೋಣ. ಈ ಯೋಜನೆಯ ಅಡಿಯಲ್ಲಿ ಮನೆಯ ಛಾವಣಿ ಮೇಲೆ ಸೌರ ಫಲಕಗಳನ್ನ ಅಳವಡಿಸೋದಕ್ಕೆ ಸರ್ಕಾರ ಸಬ್ಸಿಡಿಯನ್ನ ನೀಡುತ್ತೆ. ಈ ಸೋಲಾರ್ ಪ್ಲಾಂಟ್ಗಳನ್ನ ಅಳವಡಿಸೋದಕ್ಕೆ ಎಷ್ಟು ಖರ್ಚಾಗತ್ತೋ ಆ ವೆಚ್ಚದ ಮೇಲೆ 60%ವರೆಗೂ ಸಬ್ಸಿಡಿಯನ್ನ ನೀಡಲಾಗುತ್ತೆ. 1 kW ನಿಂದ 3 kW ವರೆಗಿನ ಸೋಲಾರ್ ಪ್ಲಾಂಟ್ಗಳ ಅಳವಡಿಕೆಗೆ ಸರ್ಕಾರದಿಂದ ಸಹಾಯಧನವನ್ನ ಕೂಡ ಪಡೆಯಬಹುದು. ಅಂದ್ರೆ 1 kW ಸಾಮರ್ಥ್ಯದ ಸೋಲಾರ್ ಪ್ಲಾಂಟ್ ಅನ್ನ ನೀವು ಅಳವಡಿಸ್ತೀರಿ ಅಂತ ಅಂದ್ರೆ 30,000 ರೂಪಾಯಿ ಸಹಾಯಧನ ಸಿಗುತ್ತೆ. ಅದೇ 2 kW ಸಾಮರ್ಥ್ಯದ ಸೋಲಾರ್ ಪ್ಲಾಂಟ್ ಅನ್ನ ಅಳವಡಿಸ್ತೀರಿ ಅಂದ್ರೆ 60,000 ರೂಪಾಯಿ. ಹಾಗೆ 3 kW ಅಥವಾ ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯದ ಸೋಲಾರ್ ಪ್ಲಾಂಟ್ ಅನ್ನ ಅಳವಡಿಸೋದಕ್ಕೆ ಮುಂದಾದ್ರೆ 78,000 ರೂಪಾಯಿ ಸಹಾಯಧನವನ್ನ ಸರ್ಕಾರ ನಿಮಗೆ ಕೊಡುತ್ತೆ. ಫಲಾನುಭವಿಗಳು ತಮ್ಮ ಮನೆಯ ಛಾವಣಿಯ ಮೇಲೆ ಈ ಸೌರ ಫಲಕಗಳನ್ನ ಅಳವಡಿಸುವ ಮೂಲಕ ತಿಂಗಳಿಗೆ 300 ಯೂನಿಟ್ನಷ್ಟು ವಿದ್ಯುತ್ತನ್ನ ಉಚಿತವಾಗಿ ಪಡೆಯಬಹುದು. ಅಲ್ಲದೆ ಹೆಚ್ಚುವರಿ ವಿದ್ಯುತ್ತನ್ನ ಮಾರಾಟ ಮಾಡಿ ಅದರಿಂದ ಕೂಡ ಆದಾಯವನ್ನ ಪಡೆಯಬಹುದು. ಈ ಸೂರ್ಯಘರ್ ಯೋಜನೆಯಿಂದ ದೇಶಕ್ಕೆ ಬಹಳ ಅನೇಕ ಪ್ರಯೋಜನಗಳನ್ನ ನಾವು ಪಡೆಯುತ್ತೇವೆ. ಭಾರತ ಜಗತ್ತಿನಲ್ಲಿ ಆಗ್ಲೇ ಹೇಳಿದಾಗೆ ಅತಿ ಹೆಚ್ಚು ವಿದ್ಯುತ್ತನ್ನ ಬಳಕೆ ಮಾಡುವ ದೇಶಗಳಲ್ಲೊಂದು. ಕಳೆದ 10 ವರ್ಷದಲ್ಲಿ ಭಾರತದಲ್ಲಿ ಇದರ ಉತ್ಪಾದನೆ ಎಷ್ಟು ಮಟ್ಟಿಗೆ ಹೆಚ್ಚಾಗ್ತಾ ಹೋಗಿದೆ ಅಂದ್ರೆ 30 ಪಟ್ಟು ಸೌರ ವಿದ್ಯುತ್ತಿನ ಉತ್ಪಾದನೆ ನಮ್ಮ ದೇಶದಲ್ಲಿ ಜಾಸ್ತಿ ಆಗಿದೆ. ಈ ಉತ್ಪಾದನೆಯನ್ನ ಇನ್ನಷ್ಟು ಜಾಸ್ತಿ ಮಾಡಿ ಕಲ್ಲಿದ್ದಲಿನ ಮೇಲಿನ ಅಥವಾ ಬೇರೆ ಇಂಧನದ ಮೇಲಿನ ಅವಲಂಬನೆಯನ್ನ ತಗ್ಗಿಸಬೇಕು. ಆ ಮೂಲಕ ನೈಸರ್ಗಿಕವಾಗಿ ಉಚಿತವಾಗಿ ಸಿಗುವಂತಹ ಸೂರ್ಯನ ಶಕ್ತಿಯಿಂದ ಸೂರ್ಯನ ಕಿರಣಗಳಿಂದ ವಿದ್ಯುತ್ತನ ಉತ್ಪಾದನೆಯನ್ನ ಮಾಡಿ ಈ ಮೂಲಕ ಭಾರತವನ್ನ ಸ್ವಾವಲಂಬನೆಯತ್ತ ಕೊಂಡೊಯ್ಯಬೇಕು. ಆತ್ಮನಿರ್ಭರ ಭಾರತ ಅನ್ನುವಂತಹ ಯಾವ ಉದ್ದೇಶವನ್ನ ಕೇಂದ್ರ ಸರ್ಕಾರ ಹೊಂದಿದೆಯೋ ಅದನ್ನ ಸಾಕಾರ ಮಾಡಬೇಕು ಅನ್ನುವಂತಹ ಗುರಿಯನ್ನ ಸೂರ್ಯಘರ್ ಯೋಜನೆ ಹೊಂದಿದೆ. ಈ ಯೋಜನೆಯಿಂದ ಬೇರೆ ಬೇರೆ ವಲಯಗಳಲ್ಲಿ ಬೇರೆ ಬೇರೆ ಮುಖಗಳಲ್ಲಿ ಪ್ರಯೋಜನವನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಮನೆಯ ಛಾವಣಿಯ ಮೇಲೆ ಈ ಸೋಲಾರ್ ಪ್ಲಾಂಟ್ಗಳನ್ನ ಅಳವಡಿಸೋದ್ರಿಂದ ಹೆಚ್ಚುವರಿಯಾಗಿ 30 GW ವಿದ್ಯುತ್ ಉತ್ಪಾದನೆ ಆಗತ್ತೆ ಅನ್ನುವಂತಹ ಒಂದು ಅಂದಾಜಿದೆ. ಮನೆ ಮಂದಿ ತಮ್ಮ ತಿಂಗಳ ವಿದ್ಯುತ್ ವೆಚ್ಚವನ್ನ ಉಳಿತಾಯ ಮಾಡಬಹುದು. ಹಾಗೆ ಉತ್ಪಾದನೆ, ಸಾಗಣೆ ಮತ್ತು ಪೂರೈಕೆ ವಲಯಗಳಲ್ಲಿ ಸುಮಾರು 17 ಲಕ್ಷ ನೇರ ಉದ್ಯೋಗ ಸೃಷ್ಟಿಯನ್ನ ಈ ಯೋಜನೆ ಉಂಟು ಮಾಡುತ್ತೆ ಅನ್ನುವಂತಹ ವಿಚಾರವನ್ನ ನಾವು ಗಮನಿಸಬಹುದು. ಯಾವುದೇ ಯೋಜನೆ ಆರಂಭವಾದ್ರೂ ಕೂಡ ಅದರಿಂದ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಉದ್ಯೋಗ ಸೃಷ್ಟಿಯಾಗುವಂತಹ ಕೆಲಸಗಳು ಆಗ್ತವೆ. ಈ ಯೋಜನೆಯಿಂದ ಸುಮಾರು 17 ಲಕ್ಷ ನೇರ ಉದ್ಯೋಗ ಸೃಷ್ಟಿ ಆಗತ್ತೆ ಅಂತ ಕೇಂದ್ರ ಸರ್ಕಾರ ಒಂದು ಅಂದಾಜನ್ನ ಇಟ್ಟುಕೊಂಡು ಯೋಜನೆಯನ್ನ ಜಾರಿಗೆ ತಂತು. ಅಲ್ಲದೆ ಸರ್ಕಾರಕ್ಕೂ ವಿದ್ಯುತ್ ಉತ್ಪಾದನೆ ಮೇಲಿನ ವೆಚ್ಚ ವಾರ್ಷಿಕವಾಗಿ ಸುಮಾರು 75,000 ಕೋಟಿ ರೂಪಾಯಿ ಉಳಿತಾಯ ಆಗತ್ತೆ ಇದರಿಂದ. ಹಾಗೆ ಸೂರ್ಯಘರ್ ಯೋಜನೆಯಿಂದ ಜನರು ಹೂಡಿಕೆ ಮಾಡಿದ ಬಂಡವಾಳ 5 ವರ್ಷದಲ್ಲಿ ಅಂದ್ರೆ ವಾಪಸ್ ಬರುತ್ತೆ. ಅಂದ್ರೆ ಈ ಯೋಜನೆಗಾಗಿ, ಸೋಲಾರ್ ಪ್ಲಾಂಟ್ಗಳ ಅಳವಡಿಕೆಗಾಗಿ ಜನ ಯಾವ ಎಷ್ಟು ದುಡ್ಡನ್ನ ಹೂಡಿಕೆ ಮಾಡಿರ್ತಾರೋ 5 ವರ್ಷಗಳಲ್ಲಿ ಆ ಹಣವನ್ನ ಅವರು ವಾಪಸ್ ಪಡಿಬಹುದು. 5 ವರ್ಷಗಳಲ್ಲಿ ಈ ಹಣವನ್ನ ವಾಪಸ್ ಪಡೆದ್ರೆ ಮುಂದಿನ 20 ವರ್ಷಗಳವರೆಗೆ ಫ್ರೀಯಾಗಿ ವಿದ್ಯುತ್ತನ್ನ ಪಡೆಯಬಹುದು. ಮನೆಯಲ್ಲಿ ಉತ್ಪಾದನೆ ಮಾಡಿದಂತಹ ಕರೆಂಟು ಬ್ಯಾಟರಿಯಲ್ಲಿ ಸಂಗ್ರಹ ಆಗಿದ್ದು ಅದನ್ನ ಬೆಸ್ಕಾಂ ಅಥವಾ ವಿದ್ಯುತ್ ಸರಬರಾಜು ಮಾಡುವ ಸಂಸ್ಥೆಗಳಿಗೆ ಮಾರಾಟ ಮಾಡಿದ್ರೆ ಸಾಕಷ್ಟು ಹಣವನ್ನ ಕೂಡ ಪಡೆಯಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಈ ಯೋಜನೆಯನ್ನ ಜಾರಿಗೊಳಿಸುವುದರಿಂದ ಇಂಗಾಲದ ಹೊರಸೂಸುವಿಕೆ ಗಣನೀಯವಾಗಿ ಕಡಿಮೆಯಾಗಿ ವಾಯು ಮಾಲಿನ್ಯದ ಪ್ರಮಾಣವು ತಗ್ಗುತ್ತೆ. ಅಂದ್ರೆ ಈಗ ನಾವು ದೇಶದಲ್ಲಿ ನೋಡ್ತಾ ಇದ್ದೇವೆ, ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾಯು ಮಾಲಿನ್ಯ ಯಾವ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಅಂದ್ರೆ ಜನ ಅಲ್ಲಿಂದ ಊರು ಬಿಡ್ತಾ ಇದ್ದಾರೆ, ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗ್ತಾ ಇದೆ. ಇದು ಬರೀ ದೆಹಲಿಯ ಪರಿಸ್ಥಿತಿ ಮಾತ್ರ ಅಲ್ಲ, ದೇಶದ ಬೇರೆ ಬೇರೆ ನಗರಗಳಲ್ಲಿ ವಾಯು ಮಾಲಿನ್ಯ ಅನ್ನುವಂಥದ್ದು ಬಹಳ ಗಂಭೀರ ಸಮಸ್ಯೆಯಾಗಿ ಮಾರ್ಪಾಟಾಗಿದೆ. ಇಂತಹ ದಿನಮಾನಗಳಲ್ಲಿ ಸೂರ್ಯಘರದಂತಹ ಯೋಜನೆಗಳು ವಾಯು ಮಾಲಿನ್ಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ, ಅಂದ್ರೆ ಪರಿಸರ ಸಂರಕ್ಷಣೆ ನಿಟ್ಟಿನಲ್ಲೂ ಕೂಡ ಕೊಡುಗೆಯನ್ನ ನೀಡುತ್ತವೆ. ಈ ಯೋಜನೆಗೆ ಯಾರೆಲ್ಲ ಅರ್ಹರು, ಯಾರೆಲ್ಲ ಸೂರ್ಯಘರ್ ಯೋಜನೆಯ ಫಲಾನುಭವಿಗಳಾಗಬಹುದು ಅಂದ್ರೆ, ಮೊಟ್ಟ ಮೊದಲನೇದಾಗಿ ಅವರು ಭಾರತದ ಪ್ರಜೆ ಆಗಿರಬೇಕು, ಹಾಗೆ ಭಾರತದಲ್ಲಿ ಸ್ವಂತ ಮನೆಯನ್ನ ಹೊಂದಿರಬೇಕು, ಮತ್ತೆ ಈ ಸೋಲಾರ್ ಪ್ಲಾಂಟ್ಗಳನ್ನ ಅಳವಡಿಸುವುದಕ್ಕೆ ಅವರ ಮನೆಯ ಮೇಲ್ಗಡೆ ಸೂಕ್ತವಾದ ಜಾಗ ಇರಬೇಕು, ಹಾಗೆ ಮನೆಯಲ್ಲಿ ವಿದ್ಯುತ್ತಿನ ಸಂಪರ್ಕ ವ್ಯವಸ್ಥೆಯು ಇರಬೇಕು. ಹಾಗೆಯೇ ಈ ಸೂರ್ಯಘರ್ ಯೋಜನೆಯನ್ನ ಯಾರು ಪಡೆಯಲಿಕ್ಕೆ ಯೋಚನೆ ಮಾಡ್ತಾರೋ ಅವರು ಸೋಲಾರ್ ಪ್ಲಾಂಟ್ಗಳನ್ನ ಮಾಡೋದಕ್ಕಾಗಿ ಸರ್ಕಾರದಿಂದ ಈ ಹಿಂದೆ ಯಾವುದೇ ಸಹಾಯಧನವನ್ನ ಪಡೆದುಕೊಂಡಿರಬಾರದು. ಅಂದ್ರೆ ಇದೇ ಅವರ ಮೊದಲ ಲಾಭವನ್ನ ಪಡೆಯುವಂತಹ ಮೊದಲ ಯೋಜನೆ ಆಗಿರ್ಬೇಕು. ಸರ್ಕಾರ ಈ ಯೋಜನೆಗೆ ಯಾವೆಲ್ಲ ರೀತಿಯಲ್ಲಿ ನೆರವನ್ನ ಕೊಡುತ್ತೆ ಅನ್ನೋದನ್ನ ನೋಡುವುದಂದ್ರೆ, ಮನೆಯ ಛಾವಣಿ ಮೇಲೆ 3 ಕಿಲೋವ್ಯಾಟ್ ವರೆಗಿನ ಸೌರ ಘಟಕದ ಸ್ಥಾಪನೆಗಾಗಿ ಕುಟುಂಬಕ್ಕೆ 7% ಬಡ್ಡಿಯೊಂದಿಗೆ ಸರ್ಕಾರ ಸಾಲವನ್ನ ಕೊಡುತ್ತೆ. ರಿಸರ್ವ್ ಬ್ಯಾಂಕ್ ಕಾಲಕಾಲಕ್ಕೆ ನಿರ್ಧರಿಸಿದಂತಹ ರೆಪೋ ದರಕ್ಕಿಂತ 5% ಬಡ್ಡಿ ದರವನ್ನ ನಿಗದಿ ಮಾಡಲಾಗಿದೆ. ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ ನೇರವಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಸೂರ್ಯಘರ್ ಯೋಜನೆಗಂತಾನೆ ಸರ್ಕಾರ ಅಧಿಕೃತವಾದ ಜಾಲತಾಣವನ್ನ ಮಾಡಿದೆ. PM Suryaghar.gov.in ಗೆ ಭೇಟಿಯನ್ನ ನೀಡಿ ಅಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡ್ಕೋಬಹುದು. ಅಲ್ಲಿ ಬೇರೆ ಬೇರೆ ರೀತಿಯ ಆಯ್ಕೆಯನ್ನ ಕೇಳ್ತಾ ಹೋಗುತ್ತೆ. ನಿಮ್ಮ ರಾಜ್ಯ ಯಾವುದು, ನಿಮ್ಮ ಮೊಬೈಲ್ ಸಂಖ್ಯೆ, ಇಮೇಲ್ ವಿಳಾಸ, ಈ ರೀತಿಯ ಮಾಹಿತಿಗಳನ್ನ ಆನ್ಲೈನ್ ನಲ್ಲಿ ಅದು ಕೇಳ್ತಾ ಹೋದಾಗೆ ಅವನ್ನೆಲ್ಲ ನೀವು ಒದಗಿಸ್ತಾ ಹೋಗಿ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸೋಕೆ ಬೇಕಾದಂತಹ ಬಹುಮುಖ್ಯವಾದ ದಾಖಲೆಗಳು ಅಂದ್ರೆ ನಿಮ್ಮ ಗುರುತಿನ ಪುರಾವೆ, ಹಾಗೆ ವಿಳಾಸದ ಪುರಾವೆ, ಇತ್ತೀಚಿನ ವಿದ್ಯುತ್ ಬಿಲ್ ಅನ್ನ ಕೇಳ್ತಾರೆ, ಹಾಗೆ ಮನೆಯ ನಿಮ್ಮ ಸ್ವಂತ ಮನೆ ಇದೆ ಅದಕ್ಕೆ ಮೇಲ್ಛಾವಣಿಯ ವ್ಯವಸ್ಥೆ ಇದೆ ಅನ್ನೋದಕ್ಕೆ ಮನೆಯ ಮಾಲೀಕತ್ವದ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕಾಗತ್ತೆ. ಈ ಒಂದು ಮಹತ್ವದ ಯೋಜನೆಯನ್ನ ಜಾರಿಗೊಳಿಸುವ ಮೂಲಕ ಕೇಂದ್ರ ಸರ್ಕಾರ ಭಾರತದಲ್ಲಿ ಸುಸ್ಥಿರವಾದಂತಹ ಇಂಧನವನ್ನ ಉತ್ಪಾದನೆಯನ್ನ ಮಾಡಿ ಭಾರತವನ್ನ ಸಬಲೀಕರಣದತ್ತ ಕೊಂಡೊಯ್ಯುವಂತಹ ಮಹತ್ವಾಕಾಂಕ್ಷೆಯನ್ನ ಹೊಂದಿದೆ. ಈ ಯೋಜನೆಯಿಂದ ಬಡ ಮತ್ತು ಮಧ್ಯಮ ವರ್ಗದ ಸುಮಾರು 1 ಕೋಟಿ ಮನೆಗಳಿಗೆ ಲಾಭ ಆಗತ್ತೆ. ಅವರಿಗೆ ಉಚಿತ ವಿದ್ಯುತ್ತನ್ನ ಒದಗಿಸುವ ಮೂಲಕ ಆದಾಯವನ್ನು ಕೂಡ ಹೆಚ್ಚಿಸುವ ಕೆಲಸವನ್ನ ಮಾಡಬಹುದು ಅನ್ನುವಂತಹ ಒಂದು ಮಹತ್ವದ ಗುರಿಯನ್ನ ಕೇಂದ್ರ ಸರ್ಕಾರ ಇಟ್ಟುಕೊಂಡಿದೆ. ಹಾಗಾಗಿ ಇಂಥ ಒಂದು ಅತ್ಯುತ್ತಮವಾದ ಮಹತ್ವದ ಪ್ರಯೋಜನಕಾರಿಯಾದಂತಹ ಯೋಜನೆಯ ಲಾಭವನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಪಡೆದುಕೊಳ್ಬೇಕು. ಭಾರತ ಇಂಧನ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಸ್ವಾವಲಂಬಿಯಾಗಿ ಆತ್ಮನಿರ್ಭರತೆಯತ್ತ ಸಾಗುವಂತಾಗಲಿ. ಆ ಮೂಲಕ ನಮ್ಮ ಆದಾಯ ಹೆಚ್ಚಾಗುವುದಲ್ಲದೆ ಪರಿಸರಕ್ಕೂ ಕೂಡ ಹಾನಿಯನ್ನ ಕಡಿಮೆ ಮಾಡಬಹುದು. ನೈಸರ್ಗಿಕ ಇಂಧನಗಳ ಬಳಕೆಯನ್ನ ಮಾಡುವ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಕುಟುಂಬಕ್ಕೆ ಲಾಭ ಮಾತ್ರ ಅಲ್ಲದೆ ದೇಶಕ್ಕೂ ಕೂಡ ನಾವು ಕೊಡುಗೆಯನ್ನ ಕೊಡಬಹುದು. ಹಾಗಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೂರ್ಯಘರ್ ಯೋಜನೆಯ ಲಾಭವನ್ನ ಪಡೆಯುವಂತಾಗ್ಲಿ. ನಮಸ್ಕಾರ.
1: ಇದುವರೆಗೆ ಕೇಳಿದಿರಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ. ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.

0: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಕಾಶ್ಮೀರ ವಿಷಯ ಪ್ರಸ್ತಾಪಿಸಿದ ಪಾಕಿಸ್ತಾನ ವಿರುದ್ಧ ಭಾರತ ತೀವ್ರ ಆಕ್ಷೇಪ. ಇಂದು ಪಾಸ್ಪೋರ್ಟ್ ಸೇವಾ ದಿನ, ಸುಗಮ ಪಾರದರ್ಶಕ ಸೇವೆಗೆ ಸರ್ಕಾರ ಬದ್ಧ, ವಿದೇಶಾಂಗ ಸಚಿವ ಡಾ ಜೈಶಂಕರ್. ಯುವ ಕೋ ಲ್ಯಾಬ್ ರಾಷ್ಟೀಯ ನಾವೀನ್ಯತಾ ಸ್ಪರ್ಧೆ, ದೇಶದ 6 ನವೋದ್ಯಮಗಳಿಗೆ ಪ್ರಶಸ್ತಿ. ಕೇಂದ್ರೀಯ ವಿದ್ಯಾಲಯಗಳ 36ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ, ನಾಳೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಹಾಗೂ ಭುವನೇಶ್ವರದಲ್ಲಿ ಇಂದಿನಿಂದ 65ನೇ ರಾಷ್ಟೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭ. ವಾರ್ತೆಗಳ ವಿವರ. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಪಾಕಿಸ್ತಾನವು ಕಾಶ್ಮೀರ ವಿಷಯವನ್ನು ಪ್ರಸ್ತಾಪಿಸಿರುವುದಕ್ಕೆ ಭಾರತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು, ಪಾಕಿಸ್ತಾನ ಈ ವೇದಿಕೆಯನ್ನು ರಾಜಕೀಯಗೊಳಿಸುತ್ತಿದೆ ಎಂದು ಆರೋಪಿಸಿದೆ. ಇದರ ಜೊತೆ ಭದ್ರತಾ ಮಂಡಳಿಯ ಅನೌಪಚಾರಿಕ ಕಾರ್ಯಕಾರಿ ಗುಂಪಿನ ಸಹ ಅಧ್ಯಕ್ಷ ಸ್ಥಾನ ಹೊಂದಿರುವ ಪಾಕಿಸ್ತಾನ ಅದಕ್ಕೆ ತಕ್ಕಂತೆ ತಟಸ್ಥವಾಗಿ ನಡೆದುಕೊಳ್ಳುವ ಬದಲಾಗಿ ತನ್ನ ಸ್ಥಾನವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಭಾರತ ತರಾಟೆಗೆ ತೆಗೆದುಕೊಂಡಿದೆ. ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್ ಪಾಕಿಸ್ತಾನದ ಖಾಯಂ ಪ್ರತಿನಿಧಿ ಆಸಿಂ ಇಫ್ತಿಕಾರ್ ಅಹ್ಮದ್ ಅವರ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸುತ್ತಾ ಈ ಆಕ್ಷೇಪ ಎತ್ತಿದ್ದಾರೆ. ಪಾಕಿಸ್ತಾನದ ಹಸ್ತಕ್ಷೇಪಕ್ಕೆ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ ಪಿ ಹರೀಶ್ ಸಹ ಅಧ್ಯಕ್ಷ ರಾಷ್ಟದ ನಡವಳಿಕೆಯನ್ನು ತೀವ್ರವಾಗಿ ಟೀಕಿಸಿದರಲ್ಲದೆ ಜಮ್ಮು ಮತ್ತು ಕಾಶ್ಮೀರದ ಕುರಿತಾದ ಭಾರತದ ಸುದೀರ್ಘ ಹಾಗೂ ದೃಢವಾದ ನಿಲುವನ್ನು ಪುನರುಚ್ಚರಿಸಿದರು. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವು ಸಂಪೂರ್ಣವಾಗಿ ಭಾರತದ ಆಂತರಿಕ ವಿಷಯವಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಇದೇ ವೇಳೆ ವಿಶ್ವಸಂಸ್ಥೆಯ ಒಟ್ಟಾರೆ ದಕ್ಷತೆಯನ್ನು ಸುಧಾರಿಸುವ ಉದ್ದೇಶವನ್ನು ಹೊಂದಿರುವ ಯುಎನ್ಎಟಿ ಚೌಕಟ್ಟಿನ ಅಡಿಯಲ್ಲಿ ಪ್ರಸ್ತುತ ನಡೆಯುತ್ತಿರುವ ವಿಶ್ವಸಂಸ್ಥೆಯ ನಿಯಮಾವಳಿಗಳ ಮರುಪರಿಶೀಲನಾ ಪ್ರಕ್ರಿಯೆಯ ಕುರಿತು ಭಾರತೀಯ ರಾಯಭಾರಿ ಮಾತನಾಡಿದರು. 1967 ಜೂನ್ 24ರಂದು ಪಾಸ್ಪೋರ್ಟ್ ಕಾಯ್ದೆ ಜಾರಿಗೆ ಬಂದಿದ್ದರ ಸ್ಮರಣಾರ್ಥ ದೇಶಾದ್ಯಂತ ಇಂದು 14ನೇ ಪಾಸ್ಪೋರ್ಟ್ ಸೇವಾ ದಿವಸ್ ಆಚರಿಸಲಾಗುತ್ತಿದೆ. ಈ ವಿಶೇಷ ಸಂದರ್ಭದಲ್ಲಿ ದೇಶ ಹಾಗೂ ವಿದೇಶಗಳಲ್ಲಿರುವ ಎಲ್ಲಾ ಪಾಸ್ಪೋರ್ಟ್ ಅಧಿಕಾರಿಗಳಿಗೆ ಶುಭ ಕೋರಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್, ಸುರಕ್ಷಿತ ಪಾಸ್ಪೋರ್ಟ್, ಸುಗಮ ಸೇವೆ, ಸಶಕ್ತ ನಾಗರಿಕ ಎಂಬ ದೂರದೃಷ್ಟಿಯೊಂದಿಗೆ ಪಾಸ್ಪೋರ್ಟ್ ಸೇವೆಗಳನ್ನು ಮತ್ತಷ್ಟು ವೇಗವಾಗಿ ಮತ್ತು ಪಾರದರ್ಶಕವಾಗಿ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಪಾಸ್ಪೋರ್ಟ್ ಸೇವಾ ಯೋಜನೆ 2.0 ಜಾರಿ, ಚಿಪ್ ಆಧಾರಿತ ಇ ಪಾಸ್ಪೋರ್ಟ್ಗಳ ಪರಿಚಯ, ಹೊಸ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳು ಮತ್ತು ದಾಖಲೆ ಪ್ರಮಾಣದ ಪಾಸ್ಪೋರ್ಟ್ ವಿತರಣೆಯು ನಾಗರಿಕರ ಸುಲಭ ಪ್ರಯಾಣ ಹಾಗೂ ಜಾಗತಿಕ ಅವಕಾಶಗಳ ಮುಕ್ತ ಪ್ರವೇಶಕ್ಕೆ ದಾರಿ ಮಾಡಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕೇಂದ್ರ ಸಂಪರ್ಕ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮಾತನಾಡಿ, ಇಂಡಿಯಾ ಪೋಸ್ಟ್ ನಿರ್ವಹಿಸುತ್ತಿರುವ ಅಂಚೆ ಕಚೇರಿ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳ ಮೂಲಕ ದೇಶದ ಅತ್ಯಂತ ದೂರದ ಗ್ರಾಮೀಣ ಪ್ರದೇಶಗಳಿಗೂ ಇಂದು ಪಾಸ್ಪೋರ್ಟ್ ಸೇವೆಗಳು ತಲುಪುತ್ತಿವೆ ಎಂದಿದ್ದಾರೆ. ಇ ಪಾಸ್ಪೋರ್ಟ್ ಮತ್ತು ಪಾಸ್ಪೋರ್ಟ್ ಸೇವಾ ಯೋಜನೆ 2.0 ನಂತಹ ಉಪಕ್ರಮಗಳು ಭಾರತದ ಆಧುನಿಕ ಹಾಗೂ ಡಿಜಿಟಲ್ ಆಡಳಿತ ವ್ಯವಸ್ಥೆಗೆ ಪ್ರಬಲ ಸಾಕ್ಷಿಯಾಗಿದ್ದು, ನಾಗರಿಕರಿಗೆ ಸರಳ ಮತ್ತು ಉತ್ತಮ ಗುಣಮಟ್ಟದ ಸೇವೆಗಳನ್ನು ಒದಗಿಸುವ ಈ ಅಭಿಯಾನವು ನಿರಂತರವಾಗಿ ಮುಂದುವರಿಯಲಿದೆ ಎಂದು ಸಚಿವರು ಭರವಸೆ ನೀಡಿದ್ದಾರೆ. ದೇಶದ ಯುವ ಉದ್ಯಮಿಗಳ 6 ನವೋದ್ಯಮಗಳು ಪ್ರತಿಷ್ಠಿತ 8ನೇ ಆವೃತ್ತಿಯ ಯೂತ್ ಕೋ ಲ್ಯಾಬ್ ರಾಷ್ಟೀಯ ನಾವೀನ್ಯತಾ ಸ್ಪರ್ಧೆ 2026ರಲ್ಲಿ ವಿಜೇತವಾಗಿ ಹೊರಹೊಮ್ಮಿವೆ. ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಯುಎನ್ಡಿಪಿ ಭಾರತ ಮತ್ತು ಸಿಟಿ ಫೌಂಡೇಶನ್ ಜಂಟಿಯಾಗಿ, ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ಸಹಭಾಗಿತ್ವದಲ್ಲಿ ಈ ಉಪಕ್ರಮವನ್ನು ಮುನ್ನಡೆಸುತ್ತಿದ್ದು, ಟಿ ಹಬ್ ಫೌಂಡೇಶನ್ ಇದನ್ನು ಅನುಷ್ಠಾನಗೊಳಿಸುತ್ತಿದೆ. ಯುವ ನೇತೃತ್ವದ ನಾವೀನ್ಯತೆಗಳನ್ನು ಉತ್ತೇಜಿಸಲು ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ವೇಗಗೊಳಿಸಲು ಇದು ಪ್ರಮುಖ ವೇದಿಕೆಯಾಗಿ ಮೂಡಿಬಂದಿದೆ. ಈ ವರ್ಷದ ಸ್ಪರ್ಧೆಗೆ ದೇಶದ 28 ರಾಜ್ಯಗಳ ನವೋದ್ಯಮಗಳಿಂದ 350ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದವು ಎಂದು ನೀತಿ ಆಯೋಗ ತಿಳಿಸಿದೆ. ಕಠಿಣ ಆಯ್ಕೆ ಪ್ರಕ್ರಿಯೆ ನಂತರ 50 ಉನ್ನತ ಸಾಮರ್ಥ್ಯದ ನವೋದ್ಯಮಗಳನ್ನು

0: ಮೂರು ತಿಂಗಳ ವರ್ಚುವಲ್ ಸಾಮರ್ಥ್ಯ ವರ್ಧನೆ ಕಾರ್ಯಕ್ರಮವಾದ ನ್ಯಾಷನಲ್ ಸ್ಪ್ರಿಂಗ್ ಬೋರ್ಡ್ ಪ್ರೋಗ್ರಾಂಗೆ ಆಯ್ಕೆ ಮಾಡಲಾಗಿತ್ತು. ಅಂತಿಮ ಮೌಲ್ಯಮಾಪನದ ಬಳಿಕ ಅತ್ಯುತ್ತಮ ಹಾಗೂ ಪ್ರಭಾವಶಾಲಿ ಪರಿಹಾರಗಳನ್ನು ಒದಗಿಸಿದ ಆರು ನವೋದ್ಯಮಗಳನ್ನು ವಿಜೇತರನ್ನಾಗಿ ಆಯ್ಕೆ ಮಾಡಲಾಗಿದ್ದು, ವಿಜೇತ ನವೋದ್ಯಮಗಳಿಗೆ ತಲಾ 3.5 ಲಕ್ಷ ರೂಪಾಯಿ ಹಾಗೂ ರನಸಪ್ ತಂಡಗಳಿಗೆ ತಲಾ 2,20,000 ರೂಪಾಯಿಗಳ ಆರಂಭಿಕ ಪ್ರೋತ್ಸಾಹಧನ ಪ್ರಕಟಿಸಲಾಗಿದೆ. ಕೇಂದ್ರೀಯ ವಿದ್ಯಾಲಯಗಳಿಗೆ 2025-26 ಸಾಲಿನ 36ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮವು ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದು, ವಿಜೇತ ವಿದ್ಯಾರ್ಥಿಗಳು ಮತ್ತು ವಿದ್ಯಾಲಯಗಳಿಗೆ ಬಹುಮಾನ ವಿತರಿಸಲಿದ್ದಾರೆ. ಸಂಸದೀಯ ವ್ಯವಹಾರಗಳ ಸಚಿವಾಲಯ ಕಳೆದ 38 ವರ್ಷಗಳಿಂದ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದೆ. ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆಯು ಯೋಜನೆಯಡಿಯಲ್ಲಿ ಸರಣಿಯ 36ನೇ ಸ್ಪರ್ಧೆಯನ್ನು 2025-26 ಭಾರತದಾದ್ಯಂತ ಕೇಂದ್ರೀಯ ವಿದ್ಯಾಲಯ ಸಂಘಟನೆಯ 25 ಪ್ರದೇಶಗಳಲ್ಲಿನ 200 ವಿದ್ಯಾಲಯಗಳಲ್ಲಿ ಆಯೋಜಿಸಲಾಗಿದೆ. ಯುವ ಸಂಸತ್ ಯೋಜನೆಯು ಯುವ ಪೀಳಿಗೆಯಲ್ಲಿ ಸ್ವಯಂ ಶಿಸ್ತಿನ ಮನೋಭಾವ, ವೈವಿಧ್ಯಮಯ ಅಭಿಪ್ರಾಯಗಳ ಸಹಿಷ್ಣುತೆ, ದೃಷ್ಟಿಕೋನಗಳ ನ್ಯಾಯಯುತ ಅಭಿವ್ಯಕ್ತಿ ಮತ್ತು ಪ್ರಜಾಪ್ರಭುತ್ವ ಜೀವನ ವಿಧಾನದ ಇತರ ಸದ್ಗುಣಗಳನ್ನು ಬೆಳೆಸುವ ಗುರಿಯನ್ನು ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂದ್ರಾ ಬಂದರಿನ ಮೂಲಕ 3,000 ಕೆಜಿ ಮಾದಕ ದ್ರವ್ಯ ಆಮದು ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ತನಿಖೆಯ ಭಾಗವಾಗಿ ಜಾರಿ ನಿರ್ದೇಶನಾಲಯ ಇಡಿ ಇಂದು ದೆಹಲಿಯ 5 ಸ್ಥಳಗಳಲ್ಲಿ ವ್ಯಾಪಕ ಶೋಧ ಕಾರ್ಯಾಚರಣೆ ನಡೆಸುತ್ತಿದೆ. ಆರೋಪಿಗಳಾದ ಹರ್ಪ್ರೀತ್ ಸಿಂಗ್ ತಲ್ವಾರ್, ಶಂಶುದ್ದೀನ್ ಮತ್ತು ಅವರ ಸಹಚರರಿಗೆ ಸೇರಿದ ಕಚೇರಿ ಹಾಗೂ ನಿವಾಸಗಳ ಮೇಲೆ ಈ ದಾಳಿ ನಡೆದಿದೆ ಎಂದು ಇಡಿ ಅಧಿಕಾರಿಗಳು ತಿಳಿಸಿದ್ದಾರೆ. ಮಾದಕ ದ್ರವ್ಯ ಮಾರಾಟದಿಂದ ಬಂದ ಹಣವನ್ನು ದೆಹಲಿಯ ಹಲವು ನೈಟ್ಕ್ಲಬ್ಗಳಲ್ಲಿ ಹೂಡಿಕೆ ಮಾಡಲಾಗಿತ್ತು ಎಂದು ಅಧಿಕಾರಿಗಳು ಶಂಕಿಸಿದ್ದಾರೆ. ಕಳೆದ ಹಲವು ಗಂಟೆಗಳಿಂದ ಸುರಿಯುತ್ತಿರುವ ಭಾರೀ ಮುಂಗಾರು ಮಳೆಯಿಂದ ಮುಂಬೈ ಹಾಗೂ ಅದರ ಉಪನಗರ ಪ್ರದೇಶಗಳು ತೀವ್ರವಾಗಿ ಜಲಾವೃತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ನಗರದ ಹಲವು ಭಾಗಗಳಲ್ಲಿ 300 ಮಿಲಿಮೀಟರ್ಗಿಂತ ಅಧಿಕ ಮಳೆಯಾಗಿದ್ದು, ನೀರು ನಿಲ್ಲುವ ಸಮಸ್ಯೆ ನಿವಾರಿಸಲು ಹಾಗೂ ಅಗತ್ಯ ಸೇವೆಗಳ ಸುಗಮ ಕಾರ್ಯನಿರ್ವಹಣೆಗೆ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಬಿಎಂಸಿ ವ್ಯಾಪಕ ಕ್ರಮ ಕೈಗೊಂಡಿದೆ. ಕಳೆದ 24 ಗಂಟೆಯ ಅಂಕಿಅಂಶಗಳ ಪ್ರಕಾರ ಕೋಲಾಬಾದಲ್ಲಿ 248 ಮಿಲಿಮೀಟರ್ ಹಾಗೂ ಸಾಂತಾಕ್ರೂಸ್ನಲ್ಲಿ 225 ಮಿಲಿಮೀಟರ್ ಮಳೆಯಾಗಿದೆ. ಅತಿ ಹೆಚ್ಚು ಮಳೆ ಬಿದ್ದ ಪ್ರದೇಶಗಳ ಪೈಕಿ ಮಾಲ್ವಾನಿಯಲ್ಲಿ ಸುಮಾರು 340 ಮಿಲಿಮೀಟರ್ ಮತ್ತು ಪರೇಲ್ ಭಾಗದಲ್ಲಿ ಸುಮಾರು 334 ಮಿಲಿಮೀಟರ್ ಮಳೆಯಾಗಿದೆ. ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ಬಿಎಂಸಿ ತನ್ನ ತುರ್ತು ಪ್ರತಿಕ್ರಿಯಾ ವ್ಯವಸ್ಥೆಯನ್ನು ಸಂಪೂರ್ಣ ಪ್ರಮಾಣದಲ್ಲಿ ಸಕ್ರಿಯಗೊಳಿಸಿದ್ದು, 7,000ಕ್ಕೂ ಹೆಚ್ಚು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ವಿವಿಧ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇರಾನ್ ಜೊತೆಗಿನ 4 ತಿಂಗಳ ಸಂಘರ್ಷ ಮುಕ್ತಾಯದ ಬೆನ್ನಲ್ಲೇ ಏರ್ಪಟ್ಟಿರುವ ನೂತನ ಒಪ್ಪಂದದ ಹಿನ್ನೆಲೆಯಲ್ಲಿ ಪ್ರಮುಖ ಅರಬ್ ಮಿತ್ರ ರಾಷ್ಟಗಳಿಗೆ ಭರವಸೆ ನೀಡಲು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 3 ದಿನಗಳ ಗಲ್ಫ್ ಪ್ರವಾಸ ಆರಂಭಿಸಿದ್ದಾರೆ. ನಿನ್ನೆ ತಡರಾತ್ರಿ ಅಬುದಾಬಿಗೆ ತಲುಪಿರುವ ಅವರು ಯುಎಇ, ಕುವೈತ್, ಬಹ್ರೇನ್ ಮತ್ತು ಗಲ್ಫ್ ಸಹಕಾರ ಮಂಡಳಿ ಜಿಸಿಸಿಯ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಈ ಭೇಟಿಯ ವೇಳೆ ಅವರು ಅಮೆರಿಕ ಇರಾನ್ ನಡುವಿನ ಮಧ್ಯಂತರ ಶಾಂತಿ ಒಪ್ಪಂದದ ಕುರಿತು ಪ್ರಾದೇಶಿಕ ಪಾಲುದಾರರಿಗೆ ಮಾಹಿತಿ ನೀಡಿದ್ದು, ಈ ಮಾತುಕತೆಗಳಲ್ಲಿ ಗಲ್ಫ್ ರಾಷ್ಟಗಳ ಅಭಿಪ್ರಾಯಗಳನ್ನು ಪರಿಗಣಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇರಾನ್ನಲ್ಲಿ ಭದ್ರತಾ ಪರಿಸ್ಥಿತಿ ಸುಧಾರಿಸುತ್ತಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ಭಾರತೀಯ ಪ್ರಜೆಗಳಿಗಾಗಿ ಟೆಹ್ರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಪರಿಷ್ಕೃತ ಸಲಹಾ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಇತ್ತೀಚಿನ ಸಕಾರಾತ್ಮಕ ಬೆಳವಣಿಗೆಗಳು ಮತ್ತು ಒಟ್ಟಾರೆ ಪರಿಸ್ಥಿತಿಯಲ್ಲಿನ ಸುಧಾರಣೆಯನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯ ನಾಗರಿಕರು ಇರಾನ್ಗೆ ಪ್ರಯಾಣಿಸುವ ಬಗ್ಗೆ ಯೋಚಿಸಬಹುದಾಗಿದೆ ಎಂದು ರಾಯಭಾರ ಕಚೇರಿ ತಿಳಿಸಿದೆ. ಭುವನೇಶ್ವರದಲ್ಲಿರುವ ಕಳಿಂಗ ಕ್ರೀಡಾಂಗಣದಲ್ಲಿ ಇಂದಿನಿಂದ 65ನೇ ರಾಷ್ಟೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭವಾಗಲಿದೆ. ಇದು ಏಷ್ಯನ್ ಗೇಮ್ಸ್ಗೆ ಅರ್ಹತಾ ಕೂಟವಾಗಿರಲಿದ್ದು, ಇದೇ 28ರವರೆಗೆ ನಡೆಯಲಿದೆ. 27 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಸುಮಾರು 630ಕ್ಕೂ ಅಧಿಕ

0: ಕ್ರೀಡಾಪಟುಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಕಾಶ್ಮೀರ ವಿಷಯ ಪ್ರಸ್ತಾಪಿಸಿದ ಪಾಕಿಸ್ತಾನ ವಿರುದ್ಧ ಭಾರತ ತೀವ್ರ ಆಕ್ಷೇಪ. ಇಂದು ಪಾಸ್ಪೋರ್ಟ್ ಸೇವಾ ದಿನ. ಸುಗಮ ಪಾರದರ್ಶಕ ಸೇವೆಗೆ ಸರ್ಕಾರ ಬದ್ಧ, ವಿದೇಶಾಂಗ ಸಚಿವ ಡಾ ಜೈಶಂಕರ್. ಯುವ ಕೋಲ್ಯಾಬ್ ರಾಷ್ಟೀಯ ನಾವೀನ್ಯತಾ ಸ್ಪರ್ಧೆ. ದೇಶದ 6 ನವೋದ್ಯಮಗಳಿಗೆ ಪ್ರಶಸ್ತಿ. ಕೇಂದ್ರೀಯ ವಿದ್ಯಾಲಯಗಳ 36ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ, ನಾಳೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಹಾಗೂ ಭುವನೇಶ್ವರದಲ್ಲಿ ಇಂದಿನಿಂದ 65ನೇ ರಾಷ್ಟೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.
2: ನಮಸ್ತೆ ಗರ್ಲ್ಸ್.

0: ಕುಬೇರ, ಶಿವಪಾರು ಹಾಗೂ ರೂಪಾಯಿ ಚಿತ್ರಗಳಿಂದಾದ ಗೀತೆಗಳನ್ನ ಇದುವರೆಗೂ ಕೇಳ್ತಾ ಇದ್ರಿ. ಗೀತೆಗಳಿಗೆ ಧನಿಯಾಗಿದ್ದವರು ಇಂದ್ರಾವತಿ ಚೌಹಾಣ್, ಶಶಾಂಕ್ ಶೇಷಗಿರಿ ಹಾಗೂ ಅರವಿಂದ್ ಮುಕುಂದನ್. ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 19ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
3: ಮಹಾ ಅಟವಿ ಜಾನಕಿಯ ಕಣ್ಣಿಗೆ ಅತ್ಯಂತ ಘೋರವಾಗಿ ಕಾಣ್ತಾ ಇತ್ತಂತೆ. ಸುಕುಮಾರಿ ಸುಮಕೋಮಲ ಇವಳು, ಇವಳಿಗೆ ನಡುಕ ಉಂಟಾಗತ್ತೆ, ಹೆದರಿಕೆ ಉಂಟಾಗತ್ತೆ. ಹಾಗೆ ಆದಾಗ ನೋಡಿ, ಅವಳು ರಾಮನಾಮವನ್ನು ಜಪಿಸುತ್ತಾ ಆ ಭೀತಿಯನ್ನ ಹೊಡೆದೋಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳಂತೆ. ಮತ್ತೆ ಸೌಮಿತ್ರಿ ಎತ್ರ ಹೇಳ್ತಾ ಇದ್ದಾಳಂತೆ, ಸೌಮಿತ್ರಿ ಅಪ್ಪ ಲಕ್ಷ್ಮಣ, ನೀನ್ ಎಲ್ಲಿಗೆ ಕರ್ಕೊಂಬಂದೆ ನನ್ನನ್ನ? ಇಲ್ಲಿ ಆಶ್ರಮಗಳು ಕಾಣ್ತಾ ಇಲ್ವಲ್ಲ, ಇಲ್ಲಿ ಎಲ್ಲಿದೆ ಪುಣ್ಯಾಶ್ರಮಗಳು? ಆತಂಕ ಪಟ್ಟು ಅವಳು ಲಕ್ಷ್ಮಣನನ್ನ ಪ್ರಶ್ನಿಸ್ತಾ ಇದ್ದಾಳೆ ನೋಡಿ.

ಮುನಿ ಪೋತ್ತಮರ ಪಾವನದ ವನ, ವನ ಪಾವನ ವನ, ಅಲ್ಲಿ ಅನುಪ್ರಾಸ ಅಲಂಕಾರ ಬಂದಿದೆ. ಎಲ್ಲಿ ಕಾಣ್ತಾ ಇಲ್ಲ, ಸಿದ್ಧಾಶ್ರಮಗಳ ಮಂಗಳವಾದಂತಹ ಸ್ಥಳಗಳು ಕಾಣ್ತಾ ಇಲ್ವಲ್ಲ, ಅಲ್ಲಿಂದ ಬರೋ ಅಂತಹ ಹವಿಗಳ ಹವಿಸ್ಸನ್ನು ಕೊಟ್ಟಾಗ ಯಜ್ಞೇಶ್ವರ ಉರಿದು ಕಂಪನ್ನ ಬೀರ್ತಾನಲ್ಲ, ಆ ರೀತಿಯಾದಂತಹ ಆ ಪೊಗೆ ತಳೆದ ಅಗ್ನಿ ಕಾಣ್ತಾ ಇಲ್ವಲ್ಲ, ಆ ರೀತಿಯಾದಂತಹ ಕುಟೀರಗಳು ನಮಗೆ ಕಾಣ್ತಾ ಇಲ್ವಲ್ಲ, ವಾದ ವೇದದ ಧ್ವನಿಗಳು ನಿರಂತರವಾಗಿ ನಡೀತಾ ಇರುತ್ತೆ, ಆ ರೀತಿಯಾದಂತಹ ವಾದ ವೇದದ ಮಧುರವಾದಂತಹ ಪರಿಚಿತವಾದಂತಹ ಧ್ವನಿಗಳು ನನ್ನ ಕಿವಿಗೆ ಕೇಳ್ತಾ ಇಲ್ವಲ್ಲ, ಇಲ್ಲಿಗೆ ಯಾಕಪ್ಪ ನನ್ನನ್ನು ಕರ್ಕೊಂಡು ಬಂದೆ, ಇದು ಅತ್ಯಂತ ದಾರುಣವಾಗಿದೆ, ಅಂತಹ ಒಂದು ದಟ್ಟಡವಿಗೆ ಕರ್ಕೊಂಡು ಬಂದಿದೆಯಲ್ಲ, ಯಾಕೆ ಹೇಳು ಅಂತ ಹೇಳಿ ಜಾನಕಿ ಬಿಸುಸುಯ್ತಾ ಇದ್ದಾಳೆ. ಹಾಗೆ ಹೇಳ

ಯಾವನ ಮಂಗಳಕ್ಕೆ ಮಂಗಳ, ಯಾವನ ಒಂದು ಚರಿತ್ರೆಯನ್ನ ಯಾರು ಕೇಳಿದರೂ ಅಂತಹ ಒಂದು ಮಂಗಳಕರವಾದಂತಹ ಫಲವನ್ನ ಕೊಡಬಲ್ಲದೋ ಅಂತಹ ರಾಘವ ಜೀವೇಶನಾಗಿರಲ್ಕೆ ಅಂತಹವನ ಪಾದ ಕಮಲಗಳನ್ನ ಬಿಟ್ಟು ಅವಳೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾಳೆ, ಹೇಗಿದೆ ನನ್ನ ಪರಿಸ್ಥಿತಿ ಅಂದ್ರೆ ನೋಡಿ ಒಂದು ಸುಂದರವಾದಂತಹ ಉಪಮೆಯನ್ನ ಕೊಡ್ತಾ ಇದ್ದಾಳೆ. ಕಮಲದ ಹೂವನ್ನ ಬಿಟ್ಟು ದುಂಬಿ ಈ ಗೊಬ್ಬಳಿಯ ಹೂವನ್ನ ಆಶ್ರಯಿಸಿದ ಹಾಗೆ ಅಲ್ಲಿ ಮಧು ಸಿಗತಿಯೇ, ನನ್ನ ಸ್ಥಿತಿ ಕೂಡ ಹಾಗೆ ಆಯ್ತು, ರಾಘವನ ಪದ ಕಮಲಗಳನ್ನ ಬಿಟ್ಟು ನಾನು ಮುನಿಗಳ ಆಶ್ರಮದಲ್ಲಿ ಇರಬೇಕು ಅಂತ ಆಸೆ ಪಟ್ಟೆ, ಅದು ಕಮಲವನ್ನ ಬಿಟ್ಟು ಗೊಬ್ಬಳಿಯ ಹೂವನ್ನ ಬಯಸಿದ ದುಂಬಿಯ ಸ್ಥಿತಿ ಆಯ್ತು, ಇನ್ನು ನನಗೆ ಮಧು ಸವಿ ಉಂಟೆ ಬದುಕಿನಲ್ಲಿ, ಸೌಮಿತ್ರಿ ಹೇಳಪ್ಪ ನಾನ್ ಮಾಡಿದ ತಪ್ಪೇನೋ ಅಂತ ಹೇಳಿ ತನಗತಾನೇ ತನ್ನ ಒಂದು ವರ್ತನೆಯನ್ನ ತನ್ನ ಒಂದು ಆಸೆಯನ್ನ ವಿಶ್ಲೇಷಣೆ ಮಾಡ್ಕೊಳ್ತಾ ಇದ್ದಾಳೆ, ವ್ಯಸನವನ್ನ ಪಡ್ತಾ ಇದ್ದಾಳೆ ಸೀತೆ. ಆಗ ಹೇಳ್ತಾ ಇದ್ದಾನೆ ಜೈಮಿನಿ ಋಷಿಗಳು ಜನಮೇಜಯರಿಗೆ ಕೇಳಿ,

ಸಹೋದರನೇ ಇರಬಹುದು ಲಕ್ಷ್ಮಣ, ಆದರೆ ರಾಮ ರಾಜ, ಇವನು ರಾಜರ ಸೇವೆಯಲ್ಲಿ ಇರುವಂತವನು. ಅವನು ನೋಡಿ ಸೀತೆಯ ಮಾತನ್ನ ಕೇಳಿದಾಗ ಮನಸ್ಸು ಮಮ್ಮನ ಮರಗತ್ತೆ ಅವನಿಗೆ. ಆದ್ರೆ ಏನ್ ಮಾಡೋದು, ರಾಜಾಜ್ಞೆ ಮೀರಲಿಕ್ಕೆ ಸಾಧ್ಯವೇ ಇಲ್ಲ. ಅವನಿಗೆ ದ್ವಂದ್ವ ಅಡಕೊತ್ತೆಯಲ್ಲಿ ಸಿಕ್ಕಿದಂತಹ ಸ್ಥಿತಿ ಲಕ್ಷ್ಮಣನದು. ಅವನು ಹೇಳ್ತಾ ಇದ್ದಾನೆ ನೋಡಿ, ಆ ರಾಘವೇಶ್ವರ ಹೇಳಿದಂತಹ ಮಾತನ್ನ ನಾನು ಹೇಗೆ ಈ ಸೀತಾ ಮಾತೆಗೆ ಹೇಳಲಿ, ಈ ಜಾನಕಿಗೆ ನಾನು ಹೇಳಲಿ. ಅವಳು ಅಂತಿಂತವಳಲ್ಲ, ತರಣೆ ಕುಲ ಸಾರ್ವಭೌಮನ ರಾಣಿ ಅವಳು. ಇವತ್ತು ಅವಳಿಗಾದಂತಹ ಸ್ಥಿತಿ ಏನು, ಇಲ್ಲಿ ಹೇಗೆ ಅವಳನ್ನ ನಾನು ಈ ದಟ್ಟಡವಿಯಲ್ಲಿ ಒಬ್ಬಳನ್ನೇ ಬಿಟ್ಟು ಹೋಗ್ತೀನೋ, ನಾನು ಏನು ಮಾಡಬೇಕು ತಿಳಿಯದೆ ತಾಕಲಾಟದಿಂದ ಲಕ್ಷ್ಮಣ ಬೆಂದು ಬೇಗುದಿಗೊಳ್ತಾ ಇದ್ದಾನೆ. ಆ ಬೇಗುದಿ ಅವನಿಗೆ ಕಂಬನಿಯಾಗಿ ಉಕ್ತಾ ಇದೆ ನೋಡಿ.

ಅಂತರಂಗದ ಭಾವ ಕಣ್ಣೀರಾಗಿ ಉಕ್ಕಿ ಉಕ್ಕಿ ಹರಿತಾ ಇದೆ ಲಕ್ಷ್ಮಣನಿಗೆ. ದುಃಖಾತಿರೇಕದಿಂದ ಅವನ ಕೆಳ ತುಟಿಗಳೆರಡು ಕಂಪಿಸ್ತಾ ಇವೆ. ಅವನ ಒಡಲೊಳಗೆ ಒಂದು ಬಾಣವನ್ನ ಚುಚ್ಚಿ ತಿರುಗಿಸಿದಂತಹ ವೇದನೆ ಆಗ್ತಾ ಇದೆ. ಸರಿಯಾದಂತಹ ಉಸಿರಾಟ ಕ್ರಮ ನಿಂತು ಹೋಗಿದೆ ಅವನಿಗೆ. ಅವನ ಅವಯವಗಳೆಲ್ಲ ಶೈಥಿಲ್ಯವನ್ನ ಪಡ್ಕೊಂಡಿದೆ. ಅವನ ಎದೆ ಕರಗತಾ ಇದೆ. ಸಹನೆ ಎನ್ನದು ಒಂದು ಸಮತೆಯನ್ನ ಸಮತೋಲನವನ್ನ ಕಳ್ಕೊಳ್ತಾ ಇದೆ. ಅವನ ಕಂಠಗಳಲ್ಲಿ ಮಾತು ಬಿಗಿತಾ ಇದೆ. ಅವನಿಗೆ ಅತಿಯಾದಂತಹ ಶೋಕ ಆದಾಗ ಈ ರೀತಿಯಾದಂತಹ ಒಂದು ಭಾವೋದ್ವೇಗಗಳನ್ನ ಉಂಟಾಗುತ್ತೆ. ಆ ಶೋಕದಿಂದ ಬೆಂಡಾಗಿ ಹೀಗೆ ಅತ್ಯಂತ ಕಠಿಣವಾದಂತಹ ಒಂದು ಕೆಲಸವನ್ನ ಹೇಗೆ ನಾನು ಮಾಡ್ತೀನಿ, ಹೇಗೆ ರಾಮನ ಆಜ್ಞೆ

ದೇವಿ, ನಿನಗೆ ಇವತ್ತಿನವರೆಗೂ ಹೇಳಿದ್ದಿಲ್ಲ, ಇಲ್ಲಿವರೆಗೂ ಕರ್ಕೊಂಡು ಬರೋವರೆಗೂ ಕೇವಲ ಬಸರಿಯ ಬಯಕೆಯನ್ನ ತೀರಿಸಬೇಕು ಅನ್ನೋ ಅಂತಹ ವ್ಯಾಜದಿಂದ ನಿನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ನಿನಗೆ ಅಪವಾದ ಬಂದಿತ್ತು, ನಿನ್ನನ್ನು ಇನ್ನು ಇಟ್ಕೊಳ್ಬಾರ್ದು ಅನ್ನೋ ಅಂತಹ ಒಂದೇ ಕಾರಣದಿಂದ ರಘುಶ್ರೇಷ್ಠ ನಿನ್ನನ್ನು ನಿರ್ಲಕ್ಷ್ಯ ಮಾಡಿ ಬಿಟ್ಬಿಟ್ಟ. ನಿನ್ನನ್ನು ಕರ್ಕೊಂಡೋಗಿ ಕಾಡಿಗೆ ಕಳುಹಿ ಬಾ ಅಂತ ಹೇಳಿ ನನಗೆ ನೇಮಿಸಿದ, ನನಗೆ ರಾಜನ ಆಜ್ಞೆಯನ್ನ ಮೀರದಿಕ್ಕೆ ಆಗಲಿಲ್ಲ, ನನಗೆ ಅಧಿಕಾರವೂ ಇರಲಿಲ್ಲ. ಹಾಗಾಗಿ ನಿಮ್ಮನ್ನ ಈ ಕಾಡಿಗೆ ನಾನು ಕರ್ಕೊಂಡು ಬಂದಿದ್ದೀನಿ. ಇಲ್ಲಿಗೆ ನನ್ನ ಕೆಲಸ ಮುಗೀತು, ಇನ್ನು ನೀವು ನಿಧಾನಕ್ಕೆ ಎಲ್ಲಿಗಾದ್ರೂ ಹೋಗಮ್ಮ ತಾಯಿ ಅಂತ ಹೇಳಿ ಲಕ್ಷ್ಮಣ ಕಣ್ಣೀರು ಗರಿತಾ ಇದ್ದಾನಂತೆ. ಎಂತಹ ಪರಿಸ್ಥಿತಿ ಅವನಿ ಜಾತೆಗೆ ರಾಘವೇಶ್ವರನ ಮಡದಿ. ಇದು ಅಕ್ಷಮ್ಯವಾದಂತಹ ಒಂದು ಕೃತಿ. ಇದು ಲಕ್ಷ್ಮೀಶನಿಗೆ ಕೂಡ ಇಷ್ಟ ಇಲ್ಲ, ಸ್ವತಃ ವಾಲ್ಮೀಕಿಗಳಿಗೂ ಇಷ್ಟ ಇಲ್ಲ, ಅದು ಮುಂದೆ ನಮಗೆ ಗೊತ್ತಾಗತ್ತೆ. ಆ ಸುದ್ದಿಯನ್ನ ಕೇಳಿ ಸೀತಾ ಮಾತೆಗೆ ಏನಾಯ್ತು ನೋಡಿ.

ಲಕ್ಷ್ಮಣನ ಮಾತುಗಳು ಬಿರುಗಾಳಿ ಅಪ್ಪಳಿಸಿದಂತೆ ಆ ಸೀತೆಯ ಕಿವಿಯ ತೆರೆಗಳಿಗೆ, ಕಿವಿಯ ಪೊರೆಗೆ ಬಿದ್ದಿದೆ. ಹಾಗೆ ಬಿದ್ದಂತೆಯೇ ಕಂಪಿಸಿ ಗೊರೆಬಿಟ್ಟ ಬಾಳೆ ಉರುಳುವಂತೆ ಅವಳು ಬಿದ್ದ್ಬಿಟ್ಟಿದ್ದಾಳಂತೆ. ಮುಂದಿನದು ಯಾವುದು ಅವಳಿಗೆ ಗೊತ್ತಿಲ್ಲ. ಅಷ್ಟೇ, ನಿನ್ನ ಬಿಟ್ಟ, ಸೀವರಿಸಿ ಬಿಟ್ಟ ಅನ್ನೋ ಮಾತನ್ನ ಕೇಳ್ತಿದ್ದ ಹಾಗೇನೆ ಅದು ಒಂದು ದೊಡ್ಡ ಬಿರುಗಾಳಿಯ ರೀತಿಯಾಗಿ ಅವಳಿಗೆ ಬಿದ್ದಿದೆ. ಅವಳು ಫಲಿತ ಕದಳಿಯಂತೆ ನೆಲಕ್ಕೆ ಒರಗಿದ್ದಾಳೆ. ಅವಳಿಗೆ ಅಂಗೋಪಾಂಗಗಳಲ್ಲಿ ಚೈತನ್ಯವೆಲ್ಲ ಹೊರಟೋಗಿದೆ. ಆಗ ಅಲ್ಲೇ ಇದ್ದಂತಹ ಲಕ್ಷ್ಮಣ ಮರುಗಿ ಕಣ್ಣೀರ್ ಕರೆದು ಒಂದು ಎಲೆಯಲ್ಲಿ ಆ ಪತ್ರವನ್ನ ಹಿಡಿದು ಅದನ್ನ ಅವಳಿಗೆ ನೆರಳಾಗಿ ಹಿಡ್ಕೊಳ್ತಾನಂತೆ. ಸೆರಗಿನಿಂದ ಗಾಳಿಯನ್ನ ಬೀಸ್ತಾ ಇದ್ದಾನಂತೆ. ಹಾಗೆ ಮಾಡುವಾಗ ಲಕ್ಷ್ಮಣ ಯೋಚನೆ ಮಾಡ್ತಾ ಇದ್ದಾನೆ ನೋಡಿ, ಹಾ, ರಾಮನ ಸೇವೆ ಸಂದುದೇ ತನಗೆಂದು ಲಕ್ಷ್ಮಣ ರೋಧಿಸಿದನು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ರಾಮನ ಸೇವೆ, ಯಾಕಾದರೂ ನಾನು ಆ ರಾಮನ ಸೇವೆಯನ್ನ ಒಪ್ಕೊಂಡೆ ಅನ್ನೋ ಅಂತಹ ಒಂದು ಜುಗುಪ್ಸೆ ಅವನ ಮನಸ್ಸಿಗೆ ಬಂದಿದೆ, ನೋವು ಬಂದಿದೆ, ಹೀಗೊಂದು ಅರ್ಥ ಮಾಡ್ಬೋದು. ಮತ್ತೆ ಇನ್ನೊಂದು ರೀತಿಯಾಗಿ, ಈ ರೀತಿಯಾಗಿ ಗರ್ಭಿಣಿಯಾದಂತಹ ಮಡದಿ ಯಾವುದಾದ್ರೂ ಕಾರಣದಿಂದ ಮೂರ್ಛೆ ಹೋದಾಗ ಪತಿಯಾದಂಥವನು ಮಾಡಬೇಕಾದಂತಹ ಸೇವೆಯನ್ನ ನಾನು ಮಾಡಬೇಕಾಯ್ತಲ್ಲ ಅನ್ನುವಂತಹ ನೋವು ಕೂಡ ಲಕ್ಷ್ಮಣನ ಒಂದು ಮನಸ್ಸಿನ ಆಳದಲ್ಲಿ ಇದೆ. ಅದೆಲ್ಲವನ್ನು ನಿಶ್ಚಿತ ವ್ಯಾಮಿಶ್ರವಾದಂತ ಭಾವದಿಂದ ಮನಸ್ಸಿಗೆ ತಂದುಕೊಂಡು ಲಕ್ಷ್ಮಣ ರೋಧಿಸ್ತಾ ಇದ್ದಾನಂತೆ. ಇಲ್ಲಿ ಕವಿ

ಕಂಪಿಸಿ ಫಲಿತ ಕದಳಿ ಮುರಿ ಗಿಳೆಗೊರಗುವಂತೆ ಅನ್ನುವುದರಲ್ಲಿ ಫಲಿತ ಕದಳಿ ಅನ್ನುವಂತಹ ಒಂದು ತುಂಬಾ ಸುಂದರವಾದಂತಹ ಒಂದು ದೃಷ್ಟಾಂತವನ್ನ ಕೊಟ್ಟಿದ್ದಾನೆ, ಉಪಮೆಯನ್ನ ಕೊಟ್ಟಿದ್ದಾನೆ. ಹೇಗೆ ಅಂತಂದ್ರೆ, ಒಂದು ಬಾಳೆಗೆ ಒಂದೇ ಗೊನೆ, ಒಮ್ಮೆ ಗೊನೆ ಬಿಟ್ಟ ನಂತರ ಆ ಬಾಳೆಯ ಸಾವು, ಅದು ಮತ್ತೆ ಇನ್ನೊಂದು ಗೊನೆ ಬಿಡೋದಿಲ್ಲ. ಸೀತಾ ಮಾತೆಗಾದರೂ ಆದಿದ್ದು ಹಾಗೇನೆ. ಈಗ ಅವಳು ಗರ್ಭಿಣಿಯಾಗಿದ್ದಾಳೆ, ಇದಾದ ನಂತರ ಅವಳು ರಾಮನೊಂದಿಗೆ ಜೀವನ ಮಾಡೋದೇ ಇಲ್ಲ, ಬದುಕೋದೇ ಇಲ್ಲ. ಲವಕುಶರ ಜನನದ ನಂತರ ಅವಳು ಮತ್ತೆ ಭೂಮಾತೆಯ ಮಡಿಲಲ್ಲಿ ಹೋಗುವಂಥದನ್ನೇ ನಾವು ಕಾಣುವಂಥದ್ದು. ಹಾಗಾಗಿ ಬಾಳೆಗೊಂದು ಗೊನೆ ಅನ್ನೋ ರೀತಿಯಾಗಿ ಅವನಿಜಾತೆಯಾದಂಥ ಸೀತೆಗೆ ಒಮ್ಮೆ ಮಾತ್ರ ಗರ್ಭಧಾರಣೆಯ ಒಂದು ಸಂದರ್ಭ, ಒಮ್ಮೆ ಮಾತ್ರ ಸುಖದ ಆ ಒಂದು ಕ್ಷಣಗಳು ರಾಮನೊಂದಿಗೆ ಬದುಕಿನ ಒಂದು ಸುಂದರವಾದ ಬಾಳ್ವೆ. ಹಾಗೆ ಅವನು ಉಪಚಾರ ಶೈತ್ಯೋಪಚಾರವನ್ನು ಮಾಡ್ತಿರ್ಬೇಕಾದ್ರೆ ಅವಳಿಗೆ ನಿಧಾನಕ್ಕೆ ಚೈತನ್ಯ ಬರ್ತದೆ.

ಶೈತ್ಯೋಪಚಾರದಿಂದ ಒಂದು ಅರೆಗಳಿಗೆಯಲ್ಲಿ ಕಣ್ಣು ತೆರಿತಾಳಂತೆ ಸೀತೆ. ಕಣ್ಣು ತೆರೆದ ಸೀತೆ ನಿಟ್ಟುಸಿರನ್ನ ಬಿಡ್ತಾ ಇದ್ದಾಳೆ. ಸೌಮಿತ್ರಿಯನ್ನ ನೋಡಿ ಕೇಳ್ತಾ ಇದ್ದಾಳೆ, ಒಂದೇ ಸಾರಿಗೆ ಖಡ್ಗದಿಂದ ನನ್ನ ಕೊರಳನ್ನ ಕೊಯ್ದು ಬಿಸಾಕದೆ ಹೀಗೆ ನನ್ನನ್ನ ಬಿಟ್ಟ ಕಾರಣವಾದರೂ ಏನು, ನಾನು ಮಾಡಿದಂತಹ ಅಪರಾಧವಾದರೂ ಏನು, ಕೈಯಾರೆ ಖಡ್ಗವನ್ನ ಕೊಟ್ಟು ತನ್ನ ಅರಸಿಯನ್ನ ಹೊಯ್ದು ಕೊಲ್ಲು ಎಂದು ಹೇಳದೆ ಈ ರೀತಿಯಾಗಿ ಕಾಡಿಗೆ ಕಳಿಸಿ ಬಾ ಅಂತ ಹೇಳಿದ್ನಲ್ಲ ರಾಘವ, ಆಹಾ ಕಾರುಣ್ಯ ನಿಧಿ ಅಲ್ವೇ ಅವನು ಅಂತ ಹೇಳಿ ಕಮಲ ಪತ್ರ ನೇತ್ರೆಯಾದಂತಹ ಸೀತೆ ಅಳಲತಾ ಇದ್ದಾಳಂತೆ, ತುಂಬಾ ದುಃಖದಿಂದ ನೊಂದುಕೊಳ್ತಾ ಇದ್ದಾಳಂತೆ. ಇಲ್ಲಿ ಈ 16ನೆಯ ಪದ್ಯದಿಂದ 31ನೆಯ ಪದ್ಯದವರೆಗೆ ಇರುವಂತಹ ಈ ಎಲ್ಲ ಪದ್ಯಗಳಲ್ಲಿ ಇಡೀ ಕನ್ನಡ ಕಾವ್ಯದಲ್ಲಿಯೇ ನಾವು ಕಾಣುವಂತಹ ಅತ್ಯಂತ ಮೊನಚಾದಂತಹ ವ್ಯಂಗ್ಯ ಭಾವ ಇಲ್ಲಿ ನಾವು ಕಾಣಬಹುದು. ಮತ್ತೆ ಎಲ್ಲ ರೀತಿಯಾದಂತಹ ಮಾನವೀಯ ಸ್ವಭಾವಗಳು, ಇಲ್ಲ ಮಾನವೀಯ ಮನಃಶಾಸ್ತ್ರದ ಆ ಮನಸ್ಸಿನ ನೆಲೆಗಳು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ 16ರಿಂದ 31ನೆಯ ಪದ್ಯದವರೆಗೆ ನಾವು ಗುರುತಿಸ್ತಾ ಹೋಗ್ಬೋದು. ಯಾವ ಒಂದು ಸಂಗತಿ, ಆಘಾತಕಾರಿಯಾದಂತಹ ಸಂಗತಿ ಮೊದಲಿಗೆ ನಮ್ಮನ್ನು ಅಪ್ಪಳಿಸಿದಾಗ ನಮಗೆ ತೋರುವಂತಹ ಏಕೈಕ ಮಾರ್ಗ ಅಂದ್ರೆ ಆತ್ಮಘಾತಕತೆ. ನಮ್ಮನ್ನ ಯಾಕೆ ಉಳಿಸ್ತಾ ಸಾಯಿಸ್ಬಿಡಬಾರ್ದಿತ್ತ ಅನ್ನೋ ಒಂದು ಮೊದಲಿಗೆ ಸೂಚಿಸುವಂತ ತೋರುವಂತಹ ಪರಿಹಾರ. ಆ ನಂತರ ಕ್ರಮವಾಗಿ ಭಾವನೆಗಳು ಹೇಗೆ ಹೊರಹೊಮ್ಮಿ ಬೇರೆ ಬೇರೆಯ ರೂಪಗಳನ್ನ, ಬೇರೆ ಬೇರೆಯ ಸ್ತರಗಳನ್ನ, ಬೇರೆ ಬೇರೆಯ ಆಯಾಮಗಳನ್ನ ಪಡ್ಕೊಳ್ಳುತ್ತೆ ಅನ್ನೋದೆಲ್ಲವನ್ನು ಕೂಡ ನಾವು ಈ 16ರಿಂದ 31ನೆಯ ಈ ಷಟ್ಪದಿಯವರೆಗೆ ನಾವು ಕಾಣ್ತಾ ಹೋಗ್ಬೋದು. ಈಗ ಮೊದಲನೆಯದರಲ್ಲಿ ಸೀತೆ ಮಾಡಿರೋದಾದ್ರೂ ಅದೇ, ಇದು ಧ್ವನಿ. ಅಲ್ಲಿ ನೋಡಿ ಅಂತ ವ್ಯಂಗ್ಯ ಧ್ವನಿ ನಮಗೆ ಚೆನ್ನಾಗಿ ಕಾಣ್ತಾ ಇದೆ.

ಅಬಲೆಯಾಗಿರುವಂತಹ ಅಬಲೆ ಸ್ತ್ರೀ ಸೀತೆ ತನ್ನ ಪರಿಸ್ಥಿತಿಯನ್ನ ಹಂತ ಹಂತವಾಗಿ ತನಗೇ ತಾನು ವಿಶ್ಲೇಷಣೆ ಮಾಡ್ಕೊಳ್ತಾ ಇದ್ದಾಳೆ. ರಘುಶ್ರೇಷ್ಠ ನನ್ನ ಬಿಟ್ಟನೆ, ನಿಜವಾಗ್ಲೂ ಬಿಟ್ಬಿಟ್ನ, ನನಗಾಗಿ ರಾವಣನೊಡನೆ ಯುದ್ಧ ಮಾಡಿ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಿ ಕರೆದುಕೊಂಡು ಬಂದಂತಹ ಆ ರಘುಶ್ರೇಷ್ಠ ನನ್ನನ್ನು ಬಿಟ್ಟನೆ, ಅಕಟಕಟ ತಾ ಮುಟ್ಟನೆ, ನನ್ನನ್ನು ಮುಟ್ಟಲ್ವಾ ಅವನು ಇನ್ ಮೇಲೆ? ನನಗೆ ಕೊಟ್ಟಿದ್ದಂತಹ ಆ ಒಂದು ಸುಂದರವಾದಂತಹ ಬಾಳಿಗೆ ಸಂಚಕಾರವನ್ನ ತಂದುಬಿಟ್ನ ಅವನು. ನಿಜವಾಗ್ಲು ಲಕ್ಷ್ಮಣ ಹೇಳದನ ಅವನು ಈ ರೀತಿಯಾದಂತಹ ಅರಣ್ಯದಲ್ಲಿ ನನ್ನನ್ನ ಬಿಟ್ಟು ಬಿಟ್ಟು ಬಾ ಅಂತ ಹೇಳಿ ನಿನಗೆ ನಿರೂಪವನ್ನ ಸತ್ಯವಾಗಿಯೂ ಕೊಟ್ಟನ? ಅಯ್ಯೋ ಕೆಟ್ಟನೆ, ನಾನು ಕಣ್ಗೆಟ್ಟನೆ, ಕೆಟ್ಟೋದ್ನಲ್ಲ. ಈ ರೀತಿಯಾಗಿ ಅವನು ಒಂದೊಮ್ಮೆ ಮಾಡಿದ್ದೆ ಆದರೆ ನನ್ನ ಬಾಳು ಮೂರಾ ಬಟ್ಟೆ ಆಗೋಯ್ತಲ್ಲ. ಹೇಗೆ ನಾನು ನನ್ನ ಮನೋವಲ್ಲಭನಾದಂತಹ ರಾಮನನ್ನ ಬಿಟ್ಟು ಈ ಅಡವಿಯಲ್ಲಿ ಪಿಶಾಚಿಯಂತೆ ಅಲೆಯುತ್ತಾ ನಾ ಹೇಗಿರಲಿ, ಕೆಟ್ಟಿರಲ ಎಂದು ಅಬಲೆ ವರಲ್ದಳು ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ. ಇಲ್ಲಿ ಕವಿಯ ಮತ್ತೊಂದು ಚಾತುರ್ಯವನ್ನ ನಾವು ಗಮನಿಸಬೇಕು. ಇಲ್ಲಿ ಮೂರ್ಧನ್ಯ ವರ್ಣಗಳಾದಂತಹ ಟವರ್ಗದ ಟ ವರ್ಣವನ್ನ ಮತ್ತೆ ಮತ್ತೆ ಪ್ರಯೋಗ ಮಾಡಿದ್ದಾನೆ. ಆ ಮತ್ತೆ ಮತ್ತೆ ಆ ಟವರ್ಗದ ಪ್ರಯೋಗ, ಮೂರ್ಧನ್ಯ ವರ್ಣಗಳ ಪ್ರಯೋಗ ಆ ಪರಿಸ್ಥಿತಿಯ ಕರ್ಕಶತೆಯನ್ನುವೆ ಮತ್ತೆ ಅದನ್ನ ಸ್ವೀಕಾರ ಮಾಡಬೇಕಾದ್ರೆ ಸೀತೆ ಎಷ್ಟು ಕಷ್ಟಪಟ್ಟು ಅದನ್ನು ಒಪ್ಕೊಳ್ಬೇಕಾಯ್ತು ಅನ್ನೋ ಅಂತಹ ಸೀತೆಯ ಒಂದು ಸಂಕಷ್ಟವನ್ನು ಕೂಡ ಅದು ಆ ವರ್ಣಗಳ ಪ್ರಯೋಗ ಕೂಡ ಕವಿಗಳ ಕಾವ್ಯದಲ್ಲಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಈ ಒಂದು ಷಟ್ಪದಿ ಇಲ್ಲಿ ಉದಾಹರಣೆಯಾಗಿ ನಿಲ್ಲುತ್ತೆ. ಮತ್ತೆ ನೋಡಿ, ಅವಳು ಹಿಂದಿನದೆಲ್ಲ ಜ್ಞಾಪಿಸ್ಕೊಳ್ತಾ ಇದ್ದಾಳೆ. ಯಾವಾಗ ವಿವಾಹದ ಕಾಲದಿಂದ ಅವಳು ತನ್ನ ಕಳೆದ ಬಾಳ್ವೆಯನ್ನ ನೆನಪಿಸ್ಕೊಳ್ತಾ ಬರ್ತಾ ಇದ್ದಾಳೆ.

ಅಂದು ಮಿಥಿಲಾಪುರಕ್ಕೆ ವಿಶ್ವಾಮಿತ್ರ ಮುನಿಯೊಂದಿಗೆ ಬಂದು ಆ ಹರಧನಸ್ಸನ್ನ ಮುರಿದು ಮದುವೆಯಾದಂದಿನಿಂದ ಮೊದಲಾಗಿ ನನ್ನನ್ನ ಏಕ ರೀತಿಯಾಗಿ ಪ್ರೀತಿಯಿಂದ ಪ್ರೇಮದಿಂದ ನನ್ನನ್ನ ನೋಡ್ಕೊಂಡು ಬಂದಿದ್ದಾನೆ. ನಾನು ಒಂದು ಕ್ಷಣ ಅಗಲಿದೆ ಅಂದರೆ ತಾನು ನೊಂದುಕೊಳ್ತಿದ್ದಂತಹ ರಾಮ ನನ್ನನ್ನ ಬಿಟ್ಟನೆ, ಸೌಖ್ಯವನ್ನ ಪಡ್ತಾ ಇದ್ದಾನೆ ನನ್ನನ್ನ ಬಿಟ್ಟು. ನನಗಾಗಿ ಕಾಡು ಕಾಡನ್ನೆಲ್ಲ ಅಲದು ಕಪಿ ಸೈನ್ಯವನ್ನ ಕಟ್ಟಿ ಕಡಲಿಗೆ ಸೇತುವೆಯನ್ನ ಕಟ್ಟಿ ದೈತ್ಯರನ್ನೆಲ್ಲ ಕೊಂದು ಅಗ್ನಿ ಮುಖದಲ್ಲಿ ನನ್ನನ್ನ ಪರೀಕ್ಷೆ ಮಾಡಿ ಅಗ್ನಿ ಪೂತೆಯಾದಂತಹ ನನ್ನನ್ನ ಮತ್ತೆ ಬಿಟ್ಟನೆ. ನನ್ನಲ್ಲಿ ಅಪರಾಧವನ್ನ ಅವನು ಕಂಡುಬಿಟ್ನ. ಇದು ನಿಜವಾ? ಇದು ನಂಬಬಹುದಾ? ನಾನು ಕಿವಿಯಾರೆ ಕೇಳ್ತಿರೋಂಥದ್ದು ಸತ್ಯವಾ? ಅದೇ ಅವಳಿಗೆ ಇನ್ನೂ ಸ್ಪಷ್ಟ ಆಗಿಲ್ಲ. ಮತ್ತೆ ಮತ್ತೆ ಎಲ್ಲವನ್ನೂ ಜ್ಞಾಪಿಸ್ಕೊಳ್ತಾ ಇದ್ದಾಳೆ, ದುಃಖ ಪಡ್ತಾ ಇದ್ದಾಳೆ. ಅವಳ ಮನಸ್ಸು ಗೊಂದಲದ ಒಂದು ಬೀಡಾಗಿದೆ ಇವಾಗ.

ಸೀತೆ ಈಗ ಇರುವಂತಹ ಏಕೈಕ ಆಸರೆ ಲಕ್ಷ್ಮಣ. ಅವಳು ಹೇಳ್ತಾ ಇದ್ದಾಳೆ, ನೀನು ನನಗೆ ಎಲ್ಲರಲ್ಲಿ ಅತ್ಯಂತ ಪ್ರಿಯನಾದಂತಹ ಮೈದುನ. ನಾವು ಅರಣ್ಯವಾಸದಲ್ಲಿ ಇದ್ದಂತಹ ಕಾಲದಲ್ಲಿ ಕಲ್ಲು ಮುಳ್ಳುಗಳಿಂದ ಕೂಡಿದ ಕಾಡಿನಲ್ಲಿ ಸಂಚಾರ ಮಾಡುವಾಗ ನನ್ನ ಕಾಲ್ಗಳು ಸೀಳಿ ರಕ್ತ ಬರುವಾಗ ನನ್ನನ್ನು ಉಪಚಾರ ಮಾಡಿದೀಯಾ, ಗರ್ಜಿಸಿ ಬಂದಂತಹ ವಿರಾದನನ್ನ ಮರ್ದಿಸಿದ್ದೀಯಾ, ನನ್ನನ್ನ ರಕ್ಷಿಸಿದ್ದೀಯಾ, ಪಂಚವಟಿಯಿಂದ ನಾನು ಬಲವಂತವಾಗಿ ಕಳಿಸಲು ನೀನು ಹೋಗಿದ್ದೀಯಾ, ಇಷ್ಟೆಲ್ಲ ಪ್ರೀತಿಯಿಂದ ಮಮತೆಯಿಂದ ನೀನು ನನ್ನ ಜೊತೆ ಆ ಮೈದುನತನವನ್ನ ಮೆರೆದಿದ್ದೀಯ, ನೀನು ಇಂತಹ ಒಲುಮೆಯ ಮೈದನನಾದಂತ ನಿನಗೆ ಹೇಗೆ ಮನಸ್ಸು ಬಂತು ಸೌಮಿತ್ರಿ? ಈ ರೀತಿಯಾದಂತಹ ದಟ್ಟಡವಿಯಲ್ಲಿ ನನ್ನನ್ನ ಏಕಾಂಗಿಯಾಗಿ ರಥದಿಂದ ಇಳಿಸಿ ವಾಪಸ್ಸು ಹೋಗಲು ನಿನಗೆ ಹೇಗೆ ಮನಸ್ಸು ಬಂತು? ಅವಳು ಮತ್ತೆ ಲಕ್ಷ್ಮಣನನ್ನ ಕೇಳ್ತಾ ಇದ್ದಾಳೆ.

0: ಜ್ಯೋತಿಷಯದಿಂದ ಕೂಡಿರುವಂತಹ ಸೀತೆಯ ಮಾನಸಿಕ ಸ್ಥಿತಿ ಏರುಪೇರಾಗ್ತಾ ಇದೆ. ಚಿಂತನೆಗೆ ಒಂದು ನಿರ್ದಿಷ್ಟವಾದ ದಿಕ್ಕುಗತಿಗಳು ಕಾಣ್ತಾ ಇಲ್ಲ. ಹಾಗಾಗಿ ಲಕ್ಷ್ಮಣನನ್ನ ಅವಳು ತನ್ನನ್ನು ಹೇಗೆ ಬಿಟ್ಟು ಹೋಗೋದಕ್ಕೆ ನಿನಗೆ ಮನಸ್ಸು ಬಂತು, ಬರ್ತಾ ಇದೆ ಅಂತ ಕೇಳಿದಂಥವಳು ಮರುಕ್ಷಣದಲ್ಲೇ ಅವಳ ಚಿಂತನೆಯ ದಿಕ್ಕು ರಾಮನ ಕಡೆಗೆ ಹರಿತಾ ಇದೆ. ಅವಳು ಯೋಚನೆ ಮಾಡ್ತಾ ಇದ್ದಾಳೆ, ನಾನು ಹೇಗೆ ರಾಮನನ್ನ ಬಿಟ್ಟಿರಲಿ? ಆ ರಾಮನ ರಮಣೀಯ ಮನೋಹರವಾದಂತಹ ರೂಪವಾದರೂ ಎಂಥದ್ದು, ಅವನ ನೀರವಾದಂತಹ ಮೂಗಿನ ಸೌಂದರ್ಯವೋ, ಅವನ ತುಂಬಿದ ಕೆನ್ನೆಗಳ ಒಂದು ಸೌಂದರ್ಯವೋ, ಆ ಕಣ್ಣಿನ ಹೊಳಪೋ, ನಿಡಿದಾದ ಹುಬ್ಬುಗಳ ಆ ಒಂದು ಸೌಂದರ್ಯವೋ, ಆ ಅಗಲವಾದಂತಹ ಹಣೆಯೋ, ಥಳಥಳಿಸುವಂತಹ ಮಕುಟವೋ, ಕಿವಿಯಲ್ಲಿ ಇರುವಂತಹ ಮಕರ ಕುಂಡಲವೋ, ಚುಬುಕಾಗ್ರವೋ, ಗದ್ದದ ತುದಿಯೋ, ಹೀಗೆ ಲಲಿತವಾದಂತಹ ಕೆಂಪಾದಂತಹ ತುಟಿಗಳ ಒಂದು ಚೆಲುವೋ, ಹೊಳೆಯುವಂತಹ ದಂತ ಪಂಕ್ತಿಯ ಒಂದು ಸೊಬಗೋ, ಆ ಎಳೆನಗೆಯ ಮೋಹನವೋ ಚೆಲ್ಲುವೋ, ಇಂತಹ ಸಿರಿ ಮೊಗದಿಂದ ಕೂಡಿರುವಂತಹ ಆ ರಾಗವನ ಆ ಒಂದು ಮೊಗವನ್ನ ನಾನು ನೋಡದೆ ಹೇಗಿರಲಿ ಲಕ್ಷ್ಮಣ? ನೀನು ನನ್ನನ್ನು ಇಲ್ಲಿ ಕಾಡಿನಲ್ಲಿ ಬಿಟ್ಟು ಹೋಗುವ ನಿರ್ಧಾರವನ್ನ ಹೊತ್ತು ಬಂದಿದ್ದೀಯಲ್ಲ. ಆ ರಾಗವನ ಚೆಲುವನ್ನ, ರಮಣೀಯ ಮನೋಹರವಾದಂತಹ ರೂಪವನ್ನ ಕಣ್ಣುಗಳಿಂದ ಕಾಣದೆ ನಾನು ಹೇಗಿರಲಿ ಎಂದು ಹೇಳಿ ಅವಳು ಕಳವಳಿಸ್ತಾ ಇದ್ದಾಳೆ. ಭುವನಾಭಿರಾಮನನ್ನ ನೋಡದೆ ನಾನು ಹೇಗೆ ಬಾಳಲಿ ಅಂತ ಹೇಳ್ತಾ ಇದ್ದಾಳೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 19ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್.
2: ಚೈತ್ರವನ ಚೈತ್ರವನ ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ದಾವಣಗೆರೆಯಲ್ಲಿ ಶಂಕಿತ ಭಯೋತ್ಪಾದಕ ಬಂಧನ ಖಚಿತಪಡಿಸಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ನಿಯೋಗ ಮನವಿ. ಬೆಳಗಾವಿ ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ನಿವಾಸದ ಮೇಲೆ ಇಡಿ ದಾಳಿ, ದಾಖಲೆಗಳ ಪರಿಶೀಲನೆ.

0: ರೂಪಿಸಿದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನ ಹರಿಸುವಂತೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಲಹೆ. ಹಾಗೂ ಕೇರಳಂನಲ್ಲಿ ಮಾದಕ ವಸ್ತುಗಳ ಜಾಲ ನಿಗ್ರಹಕ್ಕೆ ಆಪರೇಷನ್ ತೂಫಾನ್ ಸಹಕಾರ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ. ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿರುವ ಶಂಕಿತ ಭಯೋತ್ಪಾದಕನನ್ನು ದಾವಣಗೆರೆ ಜಿಲ್ಲೆ ಪೊಲೀಸರು ಹಾಗೂ ಗುಪ್ತಚರ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಯನ್ನು ಉತ್ತರ ಪ್ರದೇಶ ಮೂಲದ ಸುಹೇಲ್ ಎಂದು ಗುರುತಿಸಲಾಗಿದೆ. ಈತ ಇತ್ತೀಚೆಗೆ ಪೇಂಟಿಂಗ್ ಕೆಲಸಕ್ಕಾಗಿ ದಾವಣಗೆರೆ ಜಿಲ್ಲೆಯ ಹರಿಹರಕ್ಕೆ ಆಗಮಿಸಿದ್ದ. ಪೊಲೀಸ್ ಅಧಿಕಾರಿಗಳ ಪ್ರಕಾರ ಪ್ರಾಥಮಿಕ ತನಿಖೆಯಲ್ಲಿ ಈತ ವಾಟ್ಸಪ್ ಖಾತೆಯಲ್ಲಿ ಶಂಕಿತ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ಮಾಹಿತಿ ಹಂಚಿಕೊಂಡಿರುವುದು ತಿಳಿದುಬಂದಿದೆ. ಈ ಕುರಿತಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಶಂಕಿತ ಭಯೋತ್ಪಾದಕನನ್ನು ವಶಕ್ಕೆ ಪಡೆದಿರುವುದನ್ನು ಖಚಿತಪಡಿಸಿದ್ದಾರೆ. ಆರೋಪಿ ವಿರುದ್ದ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಕಾರ ಮತ್ತು ಮಾಹಿತಿ ಪ್ರಕಾರ ಉತ್ತರ ಪ್ರದೇಶ ಮೂಲದ ವ್ಯಕ್ತಿ ಇದೆ. ಯಾವುದೋ ಇಲ್ಲಿ ಕೆಲಸ ಹುಡ್ಕೊಂಡು ಬಂದಿರೋದು. ಅವರ ಮೊಬೈಲ್ನಲ್ಲಿ ಕೆಲವು ವಿಚಾರಗಳನ್ನ ಪತ್ತೆ ಹಚ್ಚಿದೆ. ಸೊ ಹೀಸ್ ಬೀನ್ ಅರೆಸ್ಟೆಡ್. ಏನು ಸ್ವಲ್ಪ ಬೇರೆ ಪಾಕಿಸ್ತಾನಿಗಳ ಜೊತೆ ಟಚ್ ನಲ್ಲಿದ್ದಾರೆ ಅಂತ ಚಾಟ್ ಮೂಲಕ ಗೊತ್ತಾಗಿದೆ. ಬಟ್ ಇಂದ ಇನ್ನೂ ಕೂಡ ಯಾವುದೇ ದೊಡ್ಡ ಮಟ್ಟದಲ್ಲಿ ಇಂಡಾಕ್ಟ್ರಿನೇಷನ್ ಆಗಿದೆ ಅಥವಾ ಬೇರೆ ಇದೆ ಅದನ್ನ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಆದ್ರೆ ಸದ್ಯಕ್ಕಂತೂ ಹೀಸ್ ಇನ್ ಕಸ್ಟಡಿ. ಅದೇನಿದೆ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಮಾಹಿತಿಯನ್ನು ನೀಡ್ತೀವಿ.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದಿನಿಂದ ಕುಮಾರ ಪಾರ್ಕ್ನ ಅಧಿಕೃತ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ನಡುವೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ಶಿವಮೊಗ್ಗ ಪ್ರತಿನಿಧಿಗಳು ಹಾಗೂ ವಕೀಲರ ನಿಯೋಗವು ಮುಖ್ಯಮಂತ್ರಿಯವರನ್ನು ವಿಧಾನಸೌಧದಲ್ಲಿ ಭೇಟಿಯಾಗಿ ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮನವಿ ಸಲ್ಲಿಸಿತ್ತು. ಮನವಿಯಲ್ಲಿ ಪೀಠ ಸ್ಥಾಪನೆಯಾಗುವವರೆಗೆ ಶಿವಮೊಗ್ಗ ಜಿಲ್ಲೆಯನ್ನು ಬೆಂಗಳೂರಿನ ಪ್ರಧಾನ ಪೀಠದ ವ್ಯಾಪ್ತಿಯಲ್ಲೇ ಮುಂದುವರಿಸುವಂತೆ ಕೋರಿತು. ಐತಿಹಾಸಿಕವಾಗಿ ಮತ್ತು ಪ್ರಾಯೋಗಿಕವಾಗಿ ಶಿವಮೊಗ್ಗ ಜಿಲ್ಲೆಯು ಬೆಂಗಳೂರಿನೊಂದಿಗೆ ಉತ್ತಮ ಹಾಗೂ ಸುಗಮ ಸಾರಿಗೆಯ ಜೊತೆಗೆ ಸುಲಭ ಸಂಪರ್ಕವನ್ನು ಹೊಂದಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಶಿವಮೊಗ್ಗದಿಂದ ಕರಾವಳಿ ಭಾಗಕ್ಕೆ ಪ್ರಯಾಣಿಸಬೇಕಾದರೆ ಪಶ್ಚಿಮ ಘಟ್ಟಗಳ ಕಠಿಣ ಘಾಟಿ ರಸ್ತೆಗಳನ್ನು ದಾಟಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲೇ ಹೈಕೋರ್ಟ್ ಸರ್ಕ್ಯೂಟ್ ಪೀಠ ಸ್ಥಾಪನೆಯಾಗಬೇಕು ಹಾಗೂ ಬೆಂಗಳೂರಿನ ಪ್ರಧಾನ ಪೀಠದ ವ್ಯಾಪ್ತಿಯಲ್ಲೇ ಶಿವಮೊಗ್ಗ ಜಿಲ್ಲೆಯನ್ನು ಮುಂದುವರಿಸಬೇಕೆಂದು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿದ್ದಾರೆ. ನಿಯೋಗದಲ್ಲಿ ಶಾಸಕ ಚನ್ನಬಸಪ್ಪ, ಬೇಳೂರು ಗೋಪಾಲಕೃಷ್ಣ, ಪರಿಷತ್ ಸದಸ್ಯರಾದ ಧನರಾಜ್ ಸರ್ಜಿ, ಅರುಣ್ ಶಂಕರ್ ಮೂರ್ತಿ ಸೇರಿದಂತೆ ವಕೀಲರು ಉಪಸ್ಥಿತರಿದ್ದರು. ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ ಅವರ ಬೆಳಗಾವಿ ನಿವಾಸದ ಮೇಲೆ ಇಂದು ಮುಂಜಾನೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದ್ದು ತನಿಖೆ ಮುಂದುವರೆದಿದೆ. ಬೆಂಗಳೂರಿನ ಅವರ ಸಂಬಂಧಿಕರ ಮನೆಗಳ ಮೇಲೂ ದಾಳಿಯಾಗಿದ್ದು ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ. ದಾಳಿ ವೇಳೆ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ವೈ ಮಂಜುನಾಥ ಅವರು ಕೆಲಸದ ನಿಮಿತ್ತ ಬೆಂಗಳೂರಿಗೆ ತೆರಳಿದ್ದು ಅಲ್ಲಿ ರೇಸ್ಕೋರ್ಸ್ ರಸ್ತೆಯ ವಸತಿ ಸಮುಚ್ಚಯದಲ್ಲಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ. ಮಾಜಿ ಸಂಸದ ವೈ ದೇವೇಂದ್ರಪ್ಪ ಅವರ ಪುತ್ರ ಆಗಿರುವ ವೈ ಮಂಜುನಾಥ್ ವಿದೇಶಿ ಅಕ್ರಮ ಹಣ ವರ್ಗಾವಣೆ ಆರೋಪ ಎದುರಿಸುತ್ತಿದ್ದರು. ಜೊತೆಗೆ ಇವರು ಬೆಳಗಾವಿ, ಬೆಂಗಳೂರು, ಮೈಸೂರು, ಅರಸೀಕೆರೆ, ಬಳ್ಳಾರಿ ಹಾಗೂ ಗೋವಾದಂತಹ ಪ್ರಮುಖ ಸ್ಥಳಗಳಲ್ಲಿ ಸಾಕಷ್ಟು ಆಸ್ತಿ ಹೊಂದಿರುವ ಬಗ್ಗೆ ದೂರು ದಾಖಲಾಗಿತ್ತು. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನ ಹರಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಲಹೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೃಹ ಸಚಿವರು ಸಾರ್ವಜನಿಕರನ್ನು ಹಾಗೂ ಮಾಧ್ಯಮಗಳ ಗಮನ ಸೆಳೆಯಲು ಆರ್ಎಸ್ಎಸ್ ವಿರುದ್ದ ಟೀಕೆಗಳನ್ನು ಮಾಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆರ್ಎಸ್ಎಸ್ ವಿರುದ್ದ ಹೇಳಿಕೆಗಳನ್ನು ನೀಡುವುದರಲ್ಲೇ ತಲ್ಲೀನರಾಗಿರುವ ಅವರು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾದಕ ವಸ್ತುಗಳ ಜಾಲ ನಿಗ್ರಹಿಸಲು ಆಪರೇಷನ್ ತೂಫಾನ್ ಅಡಿಯಲ್ಲಿ ಸಹಕಾರ ನೀಡುವಂತೆ ಕರ್ನಾಟಕ, ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳಿಗೆ ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್ ಪತ್ರ ಬರೆದಿದ್ದಾರೆ. ಆಪರೇಷನ್ ತೂಫಾನ್ ಕಳ್ಳ ಸಾಗಣೆದಾರರ ಹಣಕಾಸು

0: ಜಾಲಗಳನ್ನು ಗುರಿಯಾಗಿಸಿಕೊಂಡು ಅಕ್ರಮವಾಗಿ ಸಂಪಾದಿಸಿದ ಆಸ್ತಿಗಳನ್ನು ವಶಪಡಿಸಿಕೊಳ್ಳಲು ಮುಂದಾಗಿದೆ. ಕೇರಳ ಪೊಲೀಸರು ಈಗಾಗಲೇ ಹಲವಾರು ಅಂತಾರಾಷ್ಟೀಯ ಮಾದಕ ವಸ್ತು ಕಳ್ಳಸಾಗಣೆದಾರರನ್ನು ಬಂಧಿಸಿದ್ದು, ಇನ್ನು ಹೆಚ್ಚಿನ ಕಾರ್ಯಾಚರಣೆಗೆ ಸಂಘಟಿತ ಯೋಜನೆ ಅತ್ಯಗತ್ಯ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಐಸಿಎಆರ್ ಕಾರ್ಯದರ್ಶಿ ಜ್ಞಾನೇಂದ್ರ ಡಿ ತ್ರಿಪಾಠಿ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಐಸಿಎಆರ್ಗೆ ಭೇಟಿ ನೀಡಿದ್ದಾರೆ. ಈ ವೇಳೆ ತೋಟಗಾರಿಕೆ ಸಂಶೋಧನೆ ನಾವೀನ್ಯತೆ, ತಂತ್ರಜ್ಞಾನ, ವಾಣಿಜ್ಯೀಕರಣ ಮತ್ತು ರೈತ ಕೇಂದ್ರಿತ ಅಭಿವೃದ್ದಿಗೆ ಸಂಸ್ಥೆಯು ನೀಡುತ್ತಿರುವ ಅತ್ಯುತ್ತಮ ಕೊಡುಗೆಗಳನ್ನು ಶ್ಲಾಘಿಸಿದರು. ಬೆಳೆ ಸುಧಾರಣೆ, ಜೀನೋಮಿಕ್ಸ್ ನೆರವಿನ ಸಂತಾನೋತ್ಪತ್ತಿ, ಬೀಜ ಉತ್ಪಾದನೆ, ಗುಣಮಟ್ಟದ ವಸ್ತುಗಳ ಉತ್ಪಾದನೆ, ಸಸ್ಯ ರಕ್ಷಣೆ ಮತ್ತು ತಂತ್ರಜ್ಞಾನ ವರ್ಗಾವಣೆಯಲ್ಲಿ ಸಂಸ್ಥೆಯ ಸಾಧನೆ ಬಗ್ಗೆ ಮಾಹಿತಿ ಪಡೆದುಕೊಂಡರು. ತೋಟಗಾರಿಕೆಯಲ್ಲಿ ಉತ್ಪಾದಕತೆ, ಲಾಭದಾಯಕತೆ ಹಾಗೂ ಸುಸ್ಥಿರತೆಗೆ ಕೊಡುಗೆ ನೀಡುವ ರೈತ ಆಧಾರಿತ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಸಂಸ್ಥೆಯ ಪ್ರಯತ್ನಗಳನ್ನು ಅವರು ಶ್ಲಾಘಿಸಿದರು. ಚಾಮರಾಜನಗರ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಅಂತಾರಾಷ್ಟೀಯ ಮಾದಕ ವ್ಯಸನ ತಡೆ ದಿನಾಚರಣೆ ಸಂಬಂಧ ನಗರದಲ್ಲಿ ಜಾಗೃತಿ ಜಾಥಾ ನಡೆಯಿತು. ಚಾಮರಾಜೇಶ್ವರ ದೇವಾಲಯ ಆವರಣದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶಶಿಧರ್ ಜಾಗೃತಿ ಜಾಥಾಗೆ ಚಾಲನೆ ನೀಡಿದರು. ಅಂತಾರಾಷ್ಟೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ನಾಳೆ ಮತ್ತು ನಾಡಿದ್ದು ಎರಡು ದಿನಗಳ ಕಾಲ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ವಿಶೇಷ ಮಾದಕ ವಸ್ತು ವಿರೋಧಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ತಿಳಿಸಿದ್ದಾರೆ. ಮಾದಕ ವಸ್ತುಗಳ ಸೇವನೆಗೆ ಒಮ್ಮೆ ಒಳಗಾದರೆ ಅದರಿಂದ ಹೊರಬರುವುದು ಕಷ್ಟ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಉತ್ತಮ ಆರೋಗ್ಯ ಪಡೆಯುವ ಹಾಗೂ ಡ್ರಗ್ ಮುಕ್ತ ಮಂಡ್ಯ ಜಿಲ್ಲೆಯಾಗಿ ಮಾಡುವ ನಿಟ್ಟಿನಲ್ಲಿ ಶಾಲಾ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಜಾಗೃತಿ ಮೂಡಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆ ಯೋಜನೆಗಳ ಪ್ರಯೋಜನವನ್ನು ಪರಿಣಾಮಕಾರಿಯಾಗಿ ತಲುಪಿಸಲು ಅಧಿಕಾರಿಗಳು ಹೆಚ್ಚಿನ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ ಪಾಂಡ್ವೆ ಸೂಚಿಸಿದ್ದಾರೆ. ಮುಂಗಾರು ಮಳೆ ಕೊರತೆಯಿಂದ ರೈತರು ಸಂಕಷ್ಟ ಎದುರಿಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಬೆಳೆ ವಿಮೆ ನೋಂದಣಿಯನ್ನು ತಾಲೂಕು, ಹೋಬಳಿ ಹಾಗೂ ಗ್ರಾಮ ಮಟ್ಟದಲ್ಲಿ ವ್ಯಾಪಕಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಹೆಚ್ಚಿನ ಸಂಖ್ಯೆಯ ರೈತರು ವಿಮಾ ವ್ಯಾಪ್ತಿಗೆ ಒಳಗಾಗುವಂತೆ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಹತ್ತಿ ಬೆಳೆಯ ಉತ್ಪಾದಕತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಗುಣಮಟ್ಟದ ಬೀಜ ವಿತರಣೆ, ಗುಚ್ಚ ಪ್ರಾತ್ಯಕ್ಷಿಕೆ, ಉತ್ಪಾದಕತೆ ಅಭಿಯಾನ ಹಾಗೂ ಸಮಗ್ರ ಬೆಳೆ ನಿರ್ವಹಣೆ ಕುರಿತು ರೈತರಿಗೆ ಅರಿವು ಮೂಡಿಸಬೇಕೆಂದು ನಿರ್ದೇಶನ ನೀಡಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೇ 27ರವರೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದ್ದು, ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಸಾರ್ವಜನಿಕರು, ಮೀನುಗಾರರು ಹಾಗೂ ಪ್ರವಾಸಿಗರಿಗೆ ಕೆಲ ನಿಬಂಧನೆಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಈ ಅವಧಿಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳದಂತೆ ಸೂಚಿಸಲಾಗಿದೆ. ನೀರು ಇರುವ ತಗ್ಗು ಪ್ರದೇಶ, ಕೆರೆ, ನದಿ ತೀರ, ಸಮುದ್ರ ತೀರಕ್ಕೆ ಹೋಗದಂತೆ ಸಾರ್ವಜನಿಕರು, ಮುಖ್ಯವಾಗಿ ಮಕ್ಕಳು ಜಾಗೃತಿ ವಹಿಸುವುದು, ಪ್ರವಾಸಿಗರು ಹಾಗೂ ಸಾರ್ವಜನಿಕರು ನದಿ ನೀರಿರುವ ಪ್ರದೇಶ ಮತ್ತು ಸಮುದ್ರಕ್ಕೆ ಇಳಿಯದಂತೆ ಕಟ್ಟೆಚ್ಚರ ವಹಿಸುವುದು, ಕೃಷಿಕರು ಮಳೆ ಸಿಡಿಲಿನಂತಹ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಯಿಂದ ದೂರವಿರುವಂತೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆಯಲ್ಲಿ ಶಂಕಿತ ಭಯೋತ್ಪಾದಕ ಬಂಧನ ಖಚಿತಪಡಿಸಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ನಿಯೋಗ ಮನವಿ. ಬೆಳಗಾವಿ, ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ನಿವಾಸದ ಮೇಲೆ ಇಡಿ ದಾಳಿ, ದಾಖಲೆಗಳ ಪರಿಶೀಲನೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನ ಹರಿಸುವಂತೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಲಹೆ. ಹಾಗೂ ಕೇರಳಂನಲ್ಲಿ ಮಾದಕ ವಸ್ತುಗಳ ಜಾಲ ನಿಗ್ರಹಕ್ಕೆ ಆಪರೇಷನ್ ತೂಫಾನ್, ಸಹಕಾರ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಾರಾಯಣ್ ಕುಮಾರ್ ರಾಯಬಾಗಿ.
1: ನಮಸ್ತೆ ಗುರುಜಿ.
2: ವಿದ್ಯಾ, ಶಿಲ್ಪ, ನಮಸ್ತೆ.
1: ಗುರುಜಿ, ಆಜ್ ಆಪ್ ಹಮೇ ಕ್ಯಾ ಪಢಾಯೆಂಗೆ?
2: ಆಜ್ ಮೈಂ ಆಪ್ ದೋನೋ ಕೋ ಏಕ್ ಕಹಾನಿ ಸುನಾಉಂಗಾ, ಕಹಾನಿ ಪಾಠ.
1: ಯಾವ ಕಥೆ ಗುರುಜಿ? ಹಾ ಗುರುಜಿ, ಕೌನ್ಸಿ ಕಹಾನಿ?
2: ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ, ಯಹಿ ಕಹಾನಿ ಸುನಾಉಂಗಾ.
1: ಅಂದರೆ ಬುದ್ಧಿ ಕಷ್ಟದಲ್ಲಿಯ ಗೆಳೆಯ ಎಂದು ಅರ್ಥ ಅಲ್ಲವೇ ಗುರುಜಿ?
2: ಹೌದು ಶಿಲ್ಪ, ನೀನು ಹೇಳಿದ್ದು ಸರಿ, ತುಮ್ನೆ ಠೀಕ್ ಕಹಾ. ಯಹ ಏಕ್ ಬಂದರ್ ಕಿ ಕಹಾನಿ ಹೈ. ಅಪ್ನಿ ಬುದ್ಧಿ ಸೇ ಉಸ್ನೆ ಅಪ್ನಿ ಜಾನ್ ಬಚಾಯಿ ಥಿ.
1: ತನ್ನ ಬುದ್ಧಿಯಿಂದ ಜೀವ ಉಳಿಸಿಕೊಂಡ ಕೋತಿಯ ಕಥೆಯೇ.
3: ಜಲ್ದಿ ಸುನಾಯಿಯೇ ಗುರುಜಿ, ಹಮೇ ಕಹಾನಿ ಸುನಿನಿ ಹೈ.
2: ಕ್ಯೂ ನಹಿ, ಅಬ್ ಇಸ್ ಕಹಾನಿ ಕೋ ಆಪ್ ಲೋಗ್ ಧ್ಯಾನ್ ಸೇ ಸುನೋ. ಏಕ್ ತಾಲಾಬ್ ಥಾ, ಉಸ್ಕೆ ಕಿನಾರೆ ಏಕ್ ಪೇಡ್ ಥಾ.
1: ಗುರುಜಿ, ತಾಲಾಬ್ ಕಾ ಅರ್ಥ ಕ್ಯಾ ಹೈ?
2: ತಾಲಾಬ್ ಅಂದ್ರೆ ಕೊಳ.
1: ಕಿನಾರೆ ಅಂದ್ರೆ?
2: ಕಿನಾರೆ ಅಂದ್ರೆ ತೀರ ಅಥವಾ ದಡ.
1: ಪೇಡ್ ಅಂದ್ರೆ ಮರ ಅಲ್ವಾ ಗುರುಜಿ?
2: ಹೌದು, ಪೇಡ್ ಅಂದ್ರೆ ಮರ.
1: ಓಹೋ, ಕೊಳದ ತೀರದಲ್ಲಿ ಒಂದು ಮರವಿತ್ತು ಅಲ್ವಾ ಗುರುಜಿ?
2: ಠೀಕ್ ಬತಾಯ, ವಹ ಜಾಮೂನ್ ಕಾ ಪೇಡ್ ಥಾ.
1: ಜಾಮೂನ್ ಮರನಾ ಗುರುಜಿ?
2: ಶಿಲ್ಪ, ಜಾಮೂನ್ ಅಂದ್ರೆ ಅಮ್ಮ ಮಾಡೋ ಗುಲಾಬ್ ಜಾಮೂನ್ ಅಲ್ಲ, ನೇರಳೆ ಹಣ್ಣು ಅಂತ.
1: ಜಾಮೂನ್ ಅಂದ್ರೆ ನೇರಳೆ ಹಣ್ಣು?
2: ಹಾ, ವೇ ಜಾಮೂನ್ ಆಕರ್ಷಕ್ ಔರ್ ಬಹುತ್ ಹೀ ಸ್ವಾದಿಷ್ಟ ಥೆ. ಉಸಿ ಪೇಡ್ ಕೆ ಊಪರ್ ಏಕ್ ಬಂದರ್ ರಹತಾ ಥಾ, ವಹ ಬಂದರ್ ಉನ್ಹಿ ಜಾಮೂನೋ ಕೋ ಖಾಯಾ ಕರ್ತಾ ಥಾ, ಮಜೆ ಸೆ ರಹತಾ ಥಾ.
1: ಗುರುಜಿ, ಮಜೆ ಸೆ ರಹನಾ ಅಂದ್ರೆ ಸಂತೋಷವಾಗಿರುವುದು ಅಲ್ವಾ ಗುರುಜಿ?
2: ಹೌದು, ಉಸಿ ತಾಲಾಬ್ ಮೇ ಏಕ್ ಮಗರ್ಮಚ್ಚ ರಹಾ ಕರ್ತಾ ಥಾ.
1: ಮಗರ್ಮಚ್ಚ ಯಾನಿ ಕ್ಯಾ ಹೈ?
2: ಮಗರ್ಮಚ್ಚ ಅಂದರೆ ಮೊಸಳೆ, ಉಸೆ ಮಗರ್ ಭೀ ಕಹತೆ ಹೈ. ಮಗರ್ಮಚ್ಚ ಪೇಡ್ ಕೆ ಪಾಸ್ ಆಯಾ, ಬಂದರ್ ಕಿ ದೋಸ್ತಿ ಕರ್ನಿ ಚಾಹಿ, ಬಂದರ್ ಮಾನ್ ಗಯಾ. ಶಿಲ್ಪ, ಇದನ್ನು ಕನ್ನಡದಲ್ಲಿ ಹೇಳು ನೋಡೋಣ.
1: ಮೊಸಳೆಯು ಮರದ ಬಳಿ ಬಂದು ಕೋತಿಯೊಂದಿಗೆ ಸ್ನೇಹ ಬಯಸಿತು, ಕೋತಿಯು ಒಪ್ಪಿಕೊಂಡಿತು.
2: ಹಾ, ಫಿರ್ ಮಗರ್ ನೇ ಕಹಾ, ದೋಸ್ತ್ ಮುಝೆ ಭಿ ಜಾಮೂನ್ ಖಾನೆ ಕಿ ಇಚ್ಛಾ ಹೋ ರಹಿ ಹೈ, ಮುಝೆ ಭಿ ಖಿಲಾವೋ ನಾ. ಬಂದರ್ ನೇ ಕಹಾ, ಕ್ಯೂ ನಹಿ, ತುಮ್ಹೆ ಭಿ ಜಾಮೂನ್ ಖಿಲಾವುಂಗಾ, ಜಬ್ ಚಾಹೆ ಆ ಜಾನಾ. ವಿದ್ಯಾ, ಈಗ ನೀನು ಹೇಳು.
1: ನನಗೂ ನೇರಳೆ ಹಣ್ಣು ತಿನ್ನಬೇಕು ಎನಿಸುತ್ತಿದೆ, ನನಗೂ ಕೊಡು ಎಂದು ಮೊಸಳೆಯು ಕೇಳಿತು. ಆಯಿತು, ನಿನಗೂ ಕೊಡುತ್ತೇನೆ, ಯಾವಾಗ ಬೇಕಾದರೂ ಬಾ ಎಂದಿತು ಕೋತಿ.
2: ಹಾ, ಠೀಕ್ ಕಹಾ, ಬಂದರ್ ಜಾಮೂನ್ ತೋಡ್ಕರ್ ಕಿನಾರೆ ಪರ್ ಡಾಲ್ತಾ, ಔರ್ ಮಗರ್ ಪೇಟ್ ಭರ್ ಕೆ ಖಾತಾ, ಜಬ್ ಉಸ್ಕಾ ಪೇಟ್ ಭರ್ ಜಾತಾ, ಅಪ್ನಿ ಪತ್ನಿ ಕೆ ಲಿಯೆ ಭೀ ಲೇ ಜಾತಾ ಥಾ. ಇಸ್ ತರಹ ಮಗರ್ ಹರ್ ದಿನ್ ಕರ್ನೆ ಲಗಾ, ಆತಾ ಜಾಮೂನ್ ಖಾತಾ ಔರ್ ಅಪ್ನಿ ಪತ್ನಿ ಕೆ ಲಿಯೆ ಲೇ ಜಾತಾ.
1: ದಿನವೂ ನೇರಳೆ ಹಣ್ಣುಗಳನ್ನು ತಿಂದು ಮೊಸಳೆಯು ತನ್ನ ಹೆಂಡತಿಗಾಗಿ ಕೂಡ ತೆಗೆದುಕೊಂಡು ಹೋಗುತ್ತಿತ್ತು ಅಂತ ಅಲ್ಲವೇ ಗುರುಜಿ?
2: ಹೌದು.
1: ಕ್ಯಾ ಉಸ್ ಮಗರ್ ಕಿ ಪತ್ನಿ ಭೀ ಥಿ ಗುರುಜಿ?
2: ಹಾ, ಉಸ್ ಮಗರ್ ಕಿ ಏಕ್ ಪತ್ನಿ ಭೀ ಥಿ, ಜಿಸೆ ವಹ ಬಹುತ್ ಪ್ಯಾರ್ ಕರ್ತಾ ಥಾ. ಮಗರ್ ಕಿ ಪತ್ನಿ ಜಾಮೂನೋ ಪರ್ ಜಾನ್ ಛಿಡಕ್ತಿ ಥಿ.
1: ಜಾನ್ ಛಿಡಕ್ನಾ ಅಂದ್ರೆ ಏನು ಗುರುಜಿ?
2: ಜಾನ್ ಛಿಡಕ್ನಾ ಯಾನಿ ಬಹುತ್ ಪಸಂದ್ ಕರ್ನಾ, ಅಂದ್ರೆ ತುಂಬಾ ಇಷ್ಟಪಡುವುದು ಎಂದು. ವಹ ಹರ್ ದಿನ್ ಜಾಮೂನ್ ಖಾಯಾ ಕರ್ತಿ ಥಿ, ಅಪ್ನೆ ಪತಿ ಸೇ ವಹ ಜಾನ್ ಗಯಿ ಥಿ ಕಿ ವಹ ಜಾಮೂನೋ ಕೋ ಕಹಾ ಸೇ ಲಾತಾ ಹೈ. ಅಭಿ ಇನ್ ಜಾಮೂನೋ ಸೇ ಉಸ್ಕಾ ಮನ್ ನಹಿ ಭರ್ತಾ ಥಾ, ಉಸ್ಕಿ ಇಚ್ಛಾ ಬಡ್ತಿ ಗಯಿ ಔರ್ ವಹ ದುರಾಶಾ ಮೇ ಬದಲ್ ಗಯಿ.
1: ದುರಾಶಾ ಅಂದ್ರೆ ದುರಾಸೆ ಅಲ್ವೇ?
2: ಹೌದು, ದಿನವೂ ನೇರಳೆಯ ಹಣ್ಣುಗಳನ್ನು ತಿನ್ನುತ್ತಿದ್ದ ಮೊಸಳೆಯ ಹೆಂಡತಿಯ ಮನಸ್ಸಲ್ಲಿ ದುರಾಸೆಯೊಂದು ಮೂಡಿತು. ಕೇವಲ ಹಣ್ಣುಗಳಿಂದ ಆಕೆಗೆ ಸಮಾಧಾನವಾಗುತ್ತಿರಲಿಲ್ಲ.
1: ತಬ್ ಉಸ್ನೆ ಕ್ಯಾ ಕಿಯಾ?
2: ಉಸ್ಕಿ ದುರಾಶಾ ಇತ್ನಿ ಬಡ್ ಗಯಿ ಕಿ ಪತಿ ಸೇ ಅಪ್ನೆ ಮನ್ ಕಿ ಬಾತ್ ಕಹ ಡಾಲಿ, ಔರ್ ಜಾನ್ತಿ ಹೋ ಉಸ್ಕಿ ಇಚ್ಛಾ ಬಹುತ್ ಹೀ ಬುರಿ ಥಿ.
1: ಪತ್ನಿ ಮೊಸಳೆಯು ತನ್ನ ದುರಾಸೆಯನ್ನು ಹೇಳಿಕೊಂಡಿತು, ಅದು ಬಹಳ

0: ಯೋಚನೆ ಆಗಿತ್ತು.
1: ಹಾ, ಉಸ್ನೆ ಕಹಾ ಯೇ ಜಾಮುನ್ ಕಿತ್ನೆ ಸ್ವಾದಿಷ್ಟ ಹೈ, ವಹ ಬಂದರ್ ತೋ ಹರ್ ದಿನ ಜಾಮುನೋ ಕೋ ಖಾತಾ ಹೈ, ಇತ್ನೆ ಸಾರೇ ಸ್ವಾದಿಷ್ಟ ಜಾಮುನೋ ಕೋ ಖಾನೆ ವಾಲಾ ವಹ ಖುದ್ ಕಿತ್ನಾ ಸ್ವಾದಿಷ್ಟ ಹೋಗಾ, ಮೈ ಉಸ್ ಬಂದರ್ ಕೋ ಹೀ ಖಾನಾ ಚಾಹತಿ ಹೂ, ಆಜ್ ಉಸೇ ಹೀ ಲಾಯಿಯೆ. ಶಿಲ್ಪಾ, ತುಮ್ ಇಸೆ ಕನ್ನಡ ಮೇ ಬತಾವು.
0: ಜೀ ಹಾ, ಈ ನೇರಳೆ ಹಣ್ಣುಗಳು ಎಷ್ಟೊಂದು ರುಚಿಯಾಗಿವೆ. ಆ ಕೋತಿಯಂತೂ ದಿನವೂ ಈ ಹಣ್ಣುಗಳನ್ನು ತಿನ್ನುತ್ತದೆ. ಇಷ್ಟೊಂದು ರುಚಿಯಾದ ಹಣ್ಣುಗಳನ್ನು ತಿನ್ನುವ ಕೋತಿಯು ಇನ್ನೆಷ್ಟು ರುಚಿಯಾಗಿರಬಹುದು. ನಾನು ಆ ಕೋತಿಯನ್ನೇ ತಿನ್ನಬೇಕು, ಅದನ್ನೇ ಕರೆದು ತನ್ನಿ.
2: ಅರೆ, ಆಮೇಲೆ ಏನಾಯ್ತು?
1: ಪತ್ನಿ ಕಿ ಬಾತ್ ಸುನ್ಕರ್ ಮಗರ್ ಘಬರಾ ಗಯಾ. ಉಸ್ಕೋ ಪತ್ನಿ ಪರ್ ಭೀ ಪ್ಯಾರ್ ಥಾ ಔರ್ ದೋಸ್ತ್ ಪರ್ ಭೀ. ಕ್ಯಾ ಕರೆ, ದುವಿಧಾ ಮೇ ಪಡ್ ಗಯಾ. ಪತ್ನಿ ಕೋ ಸಮಝಾಯಾ ಲೇಕಿನ್ ವಹ ನಹೀ ಮಾನಿ. ಉಸ್ಕಾ ಏಕ್ ಹೀ ಹಠ ಥಾ ಕಿ ಬಂದರ್ ಕೋ ಖಾನಾ ಹೈ. ಅಬ್ ಮಗರ್ಮಚ್ಚ ಕ್ಯಾ ಕರೆ, ಇಸಿ ದುವಿಧಾ ಮೇ ವಹ ಬಂದರ್ ಕೆ ಪಾಸ್ ಆಯಾ.
0: ದುವಿಧಾ ಅಂದ್ರೆ ಏನು ಗುರುಜಿ?
1: ದುವಿಧಾ ಅಂದ್ರೆ ಚಿಂತೆ ಅಥವಾ ಸಂದೇಹ ಎಂದು.
2: ಓಹೋ, ಹೆಂಡತಿಯ ಮಾತು ಕೇಳಿ ಮೊಸಳೆಯು ಚಿಂತೆಗೀಡಾಯಿತು. ಅದು ತನ್ನ ಹೆಂಡತಿ ಮತ್ತು ಕೋತಿ ಇಬ್ಬರನ್ನೂ ಪ್ರೀತಿಸುತ್ತಿತ್ತು. ಎಷ್ಟೇ ಹೇಳಿದರೂ ಹೆಂಡತಿ ಮೊಸಳೆಯು ಕೋತಿಯನ್ನು ತಿನ್ನುವ ಹಠ ಬಿಡಲಿಲ್ಲ. ಇದೇ ಚಿಂತೆಯಿಂದ ಅದು ಕೋತಿಯ ಬಳಿ ಬಂದಿತು.
1: ಹೌದು ವಿದ್ಯಾ, ಸರಿಯಾಗಿ ಹೇಳಿದೆ. ಅಪ್ನೆ ದೋಸ್ತ್ ಕೋ ಚಿಂತಾ ಮೇ ದೇಖಕರ್ ಬಂದರ್ನೇ ಪೂಛಾ, ಕ್ಯೂ ಮಿತ್ರ ಕ್ಯಾ ಚಿಂತಾ ಕರ್ ರಹೇ ಹೋ, ಕ್ಯಾ ತುಮ್ ಅಪ್ನಿ ಚಿಂತಾ ಮುಝೆ ನಹಿ ಬತಾವೋಗೆ?
0: ಕೋತಿಯು ಮೊಸಳೆಯ ಚಿಂತೆಗೆ ಏನು ಕಾರಣ ಎಂದು ಕೇಳಿತು.
1: ಹೌದು, ಮಗರ್ ಕಿ ಪರೇಶಾನಿ ದೂರ್ ಕರ್ನಾ ಚಾಹತಾ ಥಾ, ಕ್ಯೂಂಕಿ ಬಂದರ್ ಏಕ್ ಸಚ್ಚಾ ಮಿತ್ರ ಥಾ. ಲೇಕಿನ್ ಮಗರ್ ಮಚ್ಚನೆ ಉಸ್ಕೆ ಸಾಮ್ನೆ ಝೂಠ ಬೋಲಾ, ಕಹಾ ಮೇರಿ ಪತ್ನಿ ತುಮೆ ಘರ್ ಬುಲಾ ರಹಿ ಹೈ, ತುಮ್ಸೆ ಮಿಲ್ನಾ ಚಾಹತಿ ಹೈ. ಬಂದರ್ ನೆ ಕಹಾ, ಇತ್ನಿ ಸಿ ಬಾತ್ ಕೆ ಲಿಯೆ ಚಿಂತಾ ಮತ್ ಕರೋ, ಮೈ ತುಮಹಾರೆ ಸಾಥ್ ಚಲೂಂಗಾ. ಬೇಚಾರಾ ಬಂದರ್ ಕಹಾ ಜಾನ್ತಾ ಥಾ ಕಿ ಮಗರ್ ಮಚ್ಚ ಉಸೆ ಧೋಖಾ ದೇ ರಹಾ ಹೈ. ವಹ ತುರಂತ ಉಸ್ಕಿ ಪೀಠ ಪರ್ ಚಡ್ ಕರ್ ಬೈಠ ಗಯಾ, ಮಗರ್ ಉಸ್ಕೋ ಲೇಕರ್ ತಾಲಾಬ್ ಮೇ ತೈರ್ತಾ ಹುವಾ ಜಾನೆ ಲಗಾ. ಶಿಲ್ಪಾ, ಇದನ್ನು ಕನ್ನಡದಲ್ಲಿ ಹೇಳು.
0: ಆಯಿತು. ಕೋತಿಯು ಒಬ್ಬ ಒಳ್ಳೆಯ ಮಿತ್ರನಂತೆ ಮೊಸಳೆಯ ಚಿಂತೆಯನ್ನು ದೂರ ಮಾಡಲು ಬಯಸಿತು. ಆದರೆ ತನ್ನ ಹೆಂಡತಿಯು ಕೋತಿಯನ್ನು ನೋಡಬೇಕಂತೆ ಎಂದು ಅದರ ಎದುರು ಸುಳ್ಳು ಹೇಳಿತು. ಅದನ್ನು ನಂಬಿದ ಕೋತಿಯು, ಗೆಳೆಯ ಚಿಂತಿಸಬೇಡ, ನಾನು ನಿನ್ನ ಜೊತೆ ಬರುತ್ತೇನೆ ಎಂದಿತು.
2: ಅಯ್ಯೋ ಪಾಪ ಕೋತಿ.
0: ಮೊಸಳೆಯ ಮೋಸ ಅದಕ್ಕೆ ಗೊತ್ತೇ ಆಗಲಿಲ್ಲ. ಕೋತಿಯು ಅದರ ಬೆನ್ನ ಮೇಲೆ ಕುಳಿತುಕೊಂಡಿತು. ನಂತರ ಮೊಸಳೆಯು ಕೊಳದಲ್ಲಿ ಈಜಿಕೊಂಡು ಹೋಯಿತು.
1: ಹಾ, ತೈರ್ತೆ ಹುವೆ ಮಗರ್ಮಚ್ಚ ತಾಲಾಬ್ ಕೆ ಬೀಚ್ ಮೇ ಆ ಗಯಾ. ಉಸ್ನೆ ಸೋಚಾ, ಬಂದರ್ ಅಭಿ ಭಾಗ್ ನಹೀ ಸಕ್ತಾ. ತಬ್ ಉಸ್ನೆ ಬಂದರ್ ಸೆ ಕಹಾ,
2: ಓಹೋ, ಮೊಸಳೆಯು ತೇಲುತ್ತಾ ಕೊಳದ ಮಧ್ಯಭಾಗಕ್ಕೆ ಬಂದಿದೆ.
0: ಇನ್ನು ಕೋತಿಗೆ ಓಡಿ ಹೋಗಲು ಸಾಧ್ಯವಿಲ್ಲ ಎಂದು ತಿಳಿದ ಮೇಲೆ ಕೋತಿಗೆ ಅದು ಏನು ಹೇಳಿತು?
1: ತುಮ್ಸೆ ಜಾಮುನ್ ಲೇ ಜಾಕರ್ ಹರ್ ದಿನ್ ಮೈ ಅಪ್ನಿ ಪತ್ನಿ ಕೋ ದೇತಾ ಥಾ, ಉಸೆ ಬಹುತ್ ಪಸಂದ್ ಹೈ. ತುಮ್ ತೋ ಬಹುತ್ ಸಾರೇ ಜಾಮುನ್ ಖಾತೆ ಹೋ, ತುಮಾರಾ ಶರೀರ್ ತೋ ಔರ್ ಭೀ ಸ್ವಾದಿಷ್ಟ ಹೋಗಾ ನಾ. ಮೇರಿ ಪತ್ನಿ ತುಮ್ಹೇ ಹೀ ಖಾನಾ ಚಾಹತಿ ಹೈ, ಇಸಿಲಿಯೆ ತುಮ್ಹೇ ಲೇ ಜಾ ರಹಾ ಹೂಂ.
2: ಹಾ ಗುರುಜಿ, ಗೊತ್ತಾಯ್ತು.
0: ನನ್ನ ಪತ್ನಿಯು ನಿನ್ನನ್ನು ತಿನ್ನಬೇಕಂತೆ. ದಿನವೂ ನೇರಳೆ ಹಣ್ಣು ತಿನ್ನುವ ನೀನು ಕೂಡ ಅಷ್ಟೇ ರುಚಿಯಾಗಿರಬಹುದಲ್ಲವೇ?
1: ಔರ್ ಇಸ್ಕೆ ಬಾದ್ ಬಂದರ್ ಡರ್ ಗಯಾ, ಉಸ್ಕೋ ಕುಚ್ ಭೀ ನಹೀ ಸೂಝಾ. ಏಕ್ ಪಲ್ ಕೆ ಲಿಯೆ ತೋ ಉಸ್ಕೋ ಲಗಾ ಕಿ ವಹ ಮರ್ ಜಾಯೇಗಾ, ಲೇಕಿನ್ ಉಸ್ನೆ ಹಿಮ್ಮತ್ ನಹೀ ಹಾರಿ. ವಹ ಬಂದರ್ ಬುದ್ಧಿಮಾನ್ ಥಾ, ತುರಂತ ಉಸ್ನೆ ಮಗರ್ಮಚ್ಚ ಸೆ ಕಹಾ,
2: ಮೊಸಳೆಗೆ ಭಯವಾಗತೊಡಗಿತು.
3: ಹೌದು, ಕುಚ್ ಭಿ ನಹಿ ಸೂಜಾ ಅಂದ್ರೆ
0: ಏನೂ ಮಾಡಲು ತೋಚಲಿಲ್ಲ ಅಂತ.
2: ಒಂದು ಕ್ಷಣ ಸತ್ತೇ ಹೋಗುತ್ತೇನೆ ಅಂದಕೊಂಡ ಕೋತಿಯು ಹಿಮ್ಮತ್ ನಹಿ ಹಾರಿ ಅಂದ್ರೆ
0: ಎದೆಗುಂದಲಿಲ್ಲ.
2: ಏಕೆಂದರೆ ಅದು ಬುದ್ಧಿವಂತ ಕೋತಿಯಾಗಿತ್ತು. ತಕ್ಷಣವೇ ಮೊಸಳೆಗೆ ಹೀಗೆಂದು ಹೇಳಿತು.
1: ದೋಸ್ತ್, ತುಮಾರಿ ಪತ್ನಿ ಮೇರೆ ಶರೀರ್ ಕೋ ಖಾನಾ ಚಾಹತಿ ಹೈ, ಲೇಕಿನ್ ಮೇರಾ ಹೃದಯ ತೋ ಮೇರೆ ಶರೀರ್ ಸೆ ಭೀ ಸ್ವಾದಿಷ್ಟ ಹೈ. ಅಚ್ಚಾ ತೋ ಮೈ ತುಮಾರಾ ಹೃದಯ ಹೀ ಉಸೆ ದೂಂಗಾ. ಕೈಸೆ ಮಿತ್ರ, ಮೇರಾ ಹೃದಯ ತೋ ಮೈನೆ ಪೇಡ್ ಪರ್ ಹೀ ರಖಾ ಹುವಾ ಹೈ, ಅಗರ್ ತುಮ್ ಪಹಲೆ ಹೀ ಬೋಲ್ತೆ ತೋ ಮೈ ಅಪ್ನಾ ಹೃದಯ ಲೇಕರ್ ಆತಾ.
0: ಗೆಳೆಯ, ನಿನ್ನ ಪತ್ನಿಯು ನನ್ನ ಶರೀರವನ್ನು ತಿನ್ನಬೇಕೇ? ಆದರೆ ನನ್ನ ಹೃದಯವು ಇನ್ನೂ ರುಚಿಯಾಗಿದೆ.
3: ಹಾಗಾದರೆ ನಿನ್ನ ಹೃದಯವನ್ನೇ ಅವಳಿಗೆ ಕೊಡುತ್ತೇನೆ.
0: ಹೇಗೆ ಸಾಧ್ಯ ಗೆಳೆಯ? ಅದನ್ನು ಮರದ ಮೇಲೆ ಬಿಟ್ಟು ಬಂದೆನಲ್ಲ. ನೀನು ಮೊದಲೇ ಹೇಳಿದ್ದರೆ ನನ್ನ ಹೃದಯವನ್ನೂ ಜೊತೆಗೆ ತರುತ್ತಿದ್ದೆ.
3: ತೋ ಮಗರ್ ಮಚ್ನೆ ಕ್ಯಾ ಕಹಾ?
1: ಮಗರ್ನೆ ಕಹಾ, ಅಚ್ಛಾ ಮಿತ್ರ ಕೋಯಿ ಬಾತ್ ನಹೀ, ಮೈ ತುಮೇ ಪೇಡ್ ಕೆ ಪಾಸ್ ಲೇ ಜಾತಾ ಹೂ, ತುಮ್ ಅಪ್ನಾ ಹೃದಯ ಲೇಕರ್ ಜಲ್ದಿ ಸೇ ಆ ಜಾನಾ, ಚಲೋ.
3: ಓಹೋ, ನಾನು ನಿನ್ನನ್ನು ಮರದ ಬಳಿ ಕರೆದುಕೊಂಡು ಹೋಗುತ್ತೇನೆ, ನಿನ್ನ ಹೃದಯವನ್ನು ಬೇಗ ತೆಗೆದುಕೊಂಡು ಬಾ ಎಂದಿತು ಮೊಸಳೆ.
1: ಬಹುತ್ ಬಡಿಯಾ ವಿದ್ಯಾ.
0: ಅರೆ ವಾಹ್, ಬಂದರ್ ಕೆ ಪಾಸ್ ಏಕ್ ಅಚ್ಚಾ ಮೌಕಾ ಹೇ.
3: ಹಾ, ಫಿರ್ ಕ್ಯಾ ಹುವಾ?
1: ಜೈಸೆ ಹಿ ಮಗರ್ ಕಿನಾರೆ ಪರ್ ಆಯಾ, ಬಂದರ್ ತುರಂತ್ ಪೇಡ್ ಪರ್ ಚಡ್ಕರ್ ಬೈಠ್ ಗಯಾ ಔರ್ ಮಗರ್ ಸೇ ಕಹನೆ ಲಗಾ.
3: ದಡಕ್ಕೆ ಬಂದ ತಕ್ಷಣವೇ ಕೋತಿಯು ಮರ ಏರಿ ಕುಳಿತು ಮೊಸಳೆಗೆ ಹೇಳಿತು.
0: ಕ್ಯಾ ಕಹಾ, ಏನು ಹೇಳಿತು?
1: ಧೋಕೆ ಬಾಸ್, ಮೈನೆ ತುಮ್ಪರ್ ಭರೋಸಾ ಕಿಯಾ, ಅಪ್ನಾ ಮಿತ್ರ ಬನಾಯಾ ಔರ್ ಹರ್ ದಿನ್ ಜಾಮುನ್ ಖಿಲಾಯೆ. ತುಮ್ನೆ ತೋ ಮೇರೆ ಸಾಥ್ ವಿಶ್ವಾಸ್ ಘಾತ್ ಕಿಯಾ, ಮೇರಾ ಹೃದಯ ತೋ ಮೇರೆ ಸೀನೆ ಮೇ ಹೈ, ಉಸೆ ಮೈ ಪೇಡ್ ಪರ್ ಕೈಸೆ ರಖ ಸಕ್ತಾ ಹೂ. ತುಮ್ನೆ ಮುಝೆ ಮಾರ್ ಡಾಲ್ನೆ ಕೆ ಲಿಯೆ ಝೂಟ್ ಕಹಾ, ಪರ್ ಮೈನೆ ಝೂಟ್ ಬೋಲ್ಕರ್ ಅಪ್ನಿ ಜಾನ್ ಬಚಾಯಿ ಹೈ, ಚಲೆ ಜಾವೋ ಯಹಾಂ ಸೆ. ಫಿರ್ ಮಗರ್ಮಚ್ಚ ಶರ್ಮಾತಾ ಹುವಾ, ವಹಾಂ ಸೆ ಚಲಾ ಗಯಾ.
3: ಅಬ್ಬಾ, ಕೋತಿ ಬಚಾವಾಯ್ತು.
1: ಅಚ್ಛಾ
0: ಗುರುಜಿ, ಕೋತಿಯು ಸಮಯಕ್ಕೆ ಸರಿಯಾಗಿ ಉಪಾಯ ಮಾಡಿತು ಅಲ್ವಾ?
1: ಹೌದು ಶಿಲ್ಪ, ಅದಕ್ಕೆ ಹೇಳುವುದು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಂದು. ಬುದ್ಧಿ ಮುಸಿಬತ್ ಕಾ ಸಾಥಿ ಹೋತಾ ಹೈ.
3: ಹಾ ಗುರುಜಿ, ಬುದ್ಧಿ ಮುಸಿಬತ್ ಕಾ ಸಾಥಿ ಹೋತಾ ಹೈ, ಕಹಾನಿ ಮುಜೆ ಬಹುತ್ ಪಸಂದ್ ಆಯಿ.
0: ಮುಜೆ ಭಿ ಬಹುತ್ ಪಸಂದ್ ಆಯಿ ಗುರುಜಿ. ಗುರುಜಿ, ಹಮ್ ಕಲ್ ಫಿರ್ ಆಯೆಂಗೆ, ನಾಳೆ ನಾವು ಮತ್ತೆ ಬರುತ್ತೇವೆ.
1: ಹಾ ಬಚ್ಚೋ, ಆ ಜಾನಾ, ಕಲ್ ಫಿರ್ ಕುಛ್ ನಯಾ ಪಡೆಂಗೆ.
0: ಧನ್ಯವಾದ ಗುರುಜಿ.
3: ನಮಸ್ತೆ ಗುರುಜಿ.
1: ನಮಸ್ತೆ ಬಚ್ಚೋ.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
5: ನಡೆಸಿಕೊಟ್ಟವರು ನಾರಾಯಣ್ ಕುಮಾರ್ ರಾಯಬಾಗಿ, ಇವರೊಂದಿಗೆ ಭಾಗವಹಿಸಿದವರು ಶಿಲ್ಪಾ ಸಿ ಹಾಗೂ ವಿದ್ಯಾಶ್ರೀ ರಾಯಬಾಗಿ.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ. ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ರಸವಾರ್ತೆ ಮೂಡಿ ಬರ್ತಾ ಇದೆ 6:30. ಇನ್ನು ಕೃಷಿರಂಗ ಕಾರ್ಯಕ್ರಮ 6:51. ಮಳೆಗಾಲದಲ್ಲಿ ರಾಸುಗಳ ಆರೈಕೆ ಕುರಿತಾಗಿ ಡಾಕ್ಟರ್ ಚಂದ್ರನಾಯಕ್ ಬಿಎಂ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ಇದಾದ ಬಳಿಕ ತುರುವೇಕೆರೆ ತಾಲೂಕು ನೀರಗುಂದ ಪಾಳ್ಯದ ಕಂಚಿರಾಯ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ಆಲಿಸಬಹುದು. ಇನ್ನು ಸಿರಿಗಂಧ 7:45. ಪ್ರಚಲಿತ ವಿದ್ಯಮಾನ 9:15. ರಾತ್ರಿ 9:30 ಕ್ರೀಡಾಲೋಕ. ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ. ಅಂತಾರಾಷ್ಟ್ರೀಯ ಹಾಕಿ ಆಟಗಾರ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತ

0: ಇನ್ನು ಮುಂದೆ ಕೇಳಿ ನ್ಯಾಯವಾಣಿ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ಎಲ್ಲ ನಮ್ಮ ಕೇಳುಗರಿಗೆ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ನ್ಯಾಯ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಸಾಮಾನ್ಯವಾಗಿ ಒಂದು ಊರಿಂದ ಊರಿಗೆ ನಾವು ನೌಕರಿಯಲ್ಲಿದ್ದಾಗ ವರ್ಗಾವಣೆ ಆಗ್ತಾ ಇರ್ತೀವಿ, ಅಲ್ಲಿ ಹೋಗಿ ಬಾಡಿಗೆ ಮನೆ ಕೇಳ್ತೀವಿ. ನಾವು ಕಂಡಿದ್ದು ಕೆಲವು ಅನುಭವಗಳು ಏನಂತಂದ್ರೆ, ಅಲ್ಲಿ ಜಾತಿಯನ್ನು ಕೇಳೋದು,

0: ನೀವು ಮಾಂಸಾಹಾರಿಗಳ ಅಥವಾ ನೀವು ಮದುವೆ ಆಗಿದೆಯಾ ಇತ್ಯಾದಿ ಅನೇಕ ಕೆಲವು ವಿಷಯಗಳನ್ನು ಕೇಳ್ತಾರೆ. ಅವರಿಗೆ ಅದು ಸರಿ ಬರಲಿಲ್ಲ ಅಂದರೆ ಅವರು ಬಾಡಿಗೆ ಕೊಡಲ್ಲ. ಹಾಗಾಗಿ ಮನೆ ಮಾಲೀಕರು ಈ ಧರ್ಮ ಜಾತಿ ಮತ್ತು ಆಹಾರ ಪದ್ಧತಿಗಳಿದ ಮೇಲೆ ಕೇಳಿಕೊಂಡು ಮನೆ ಬಾಡಿಗೆ ನೀಡಲು ಅವರು ಮುಂದಾದರೆ ಅಥವಾ ನಿರಾಕರಿಸಿದರೆ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ನಾವು? ಹಾಗಾದರೆ
1: ಸರ್, ಇದು ನಮ್ಮ ಭಾರತೀಯ ಸಂವಿಧಾನ ಆರ್ಟಿಕಲ್ 15 ಉಲ್ಲಂಘನೆ ಆಗುತ್ತೆ ಸರ್, ಡಿಸ್ಕ್ರಿಮಿನೇಷನ್ ಆಗುತ್ತೆ. ನಾವು ಯಾರನ್ನೂ ಧರ್ಮ ಜಾತಿ ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ, ಎಲ್ಲರನ್ನು ಈಕ್ವಲಿ ನಾವು ನೋಡಬೇಕಾಗತ್ತೆ. ಸೊ ಆ ರೀತಿ ಮಾಡಿದ್ರೆ ಅದು ಡಿಸ್ಕ್ರಿಮಿನೇಷನ್ ಅಂತ ನಾವು ಭಾವಿಸ್ತೀವಿ.
0: ಅಂದ್ರೆ ಸಾಕ್ಷ್ಯ ಸಂಗ್ರಹಣೆ ಮಾಡಿ ಮುಂದುವರಿಬೇಕಾಗತ್ತ, ಅಕಸ್ಮಾತ್ ನಾವು ಕಂಪ್ಲೇಂಟ್ ಕೊಡಬೇಕಂದ್ರೆ ಇವರು ಈ ರೀತಿ ನಮ್ಮ ಕೇಳಿದ್ರು ನಿರಾಕರಣೆ ಮಾಡಿದ್ರು ಅಂತ ಹೇಳಿ?
1: ಹೌದು ಸರ್, ನಾವು ಸಾಕ್ಷಿಗಳನ್ನ ಸಂಗ್ರಹಿಸಬೇಕಾಗ್ತದೆ. ಇನ್ನ ತಾರತಮ್ಯ ಸಾಬೀತು ಮಾಡುವುದು ಸ್ವಲ್ಪ ಕಷ್ಟ ಸರ್, ಆದ್ರೆ ನೀವು ದಾಖಲೆಗಳನ್ನ ಜೋಪಾನವಾಗಿ ಇಟ್ಟರೆ ಒಂದ್ ಸ್ವಲ್ಪ ಸಾಧ್ಯತೆ ಹೆಚ್ಚುತ್ತೆ ಸರ್. ಮಾಲೀಕರು ಏನಾದ್ರೂ ವಾಟ್ಸ್ಆಪ್ ಮುಖಾಂತರ ಅಥವಾ SMS ಮುಖಾಂತರ ನಿಮ್ಗೆ ಮನೆ ನಾವು ಕೊಡೋದಿಲ್ಲ ಅಂತ ನಿರಾಕರಿಸಿದ್ರೆ ಅದನ್ನ ಸಂಗ್ರಹಿಸಬೇಕು. ನಿಮ್ಗೆ ಧರ್ಮದ ಕಾರಣ ಕೇಳಿ, ನಿಮ್ಗೆ ನಿಮ್ ಜಾತಿ ಕಾರಣ ಕೇಳಿ, ನಿಮ್ ಆಹಾರ ಪದ್ಧತಿ ಕಾರಣ ಕೇಳಿದ ಯಾವುದೇ ದಾಖಲೆ ಇದ್ರೆ ಅದನ್ನ ಸಂಗ್ರಹಿಸಬಹುದು. ಅಥವಾ ನಿಮ್ ಜೊತೆ ಯಾರಾದ್ರೂ ನಿಮ್ಮೊಟ್ಟಿಗೆ ಮನೆ ನೋಡಕ್ಕೆ ಬಂದವರು ಅವ್ರ ಮುಂದೆ ಈ ಸಂದರ್ಭ ಬಂದಿದ್ರೆ ನೀವು ಅವರನ್ನ ಕೂಡ ಸಾಕ್ಷಿಯಾಗಿ ಇಟ್ಕೊಳ್ಬಹುದು ಸರ್.
0: ಇಷ್ಟೆಲ್ಲ ಹೋರಾಟ ಮಾಡಿ ಒಂದು ಬಾಡಿಗೆ ಮನೆಗೆ ಪ್ರವೇಶ ಮಾಡೋದಂದ್ರೆ ಭಾರಿ ಕಷ್ಟದ್ದೇ. ಯಾಕಂದ್ರೆ ನಾವು ಎಲ್ಲೋ ಆಗ್ಲಿ ಯಾರ್ದೋ ಮನೆಯನ್ನ ಒಂದು ಹಕ್ಕು ರೀತಿಯಲ್ಲಿ ಕೇಳಿ ಪ್ರವೇಶ ಮಾಡಿ ಅವ್ರ ಜೊತೆಗೆ ಆ ಒಂದು ಸಂಬಂಧ ಇಟ್ಕೊಂಡು ಬದುಕಕ್ಕ ಆಗಲ್ಲ, ತುಂಬಾನೇ ಕಷ್ಟ ಆಗತ್ತೆ. ಆದರೂ ಕೂಡ ಇದು ಸರಿಯಲ್ಲ, ಜಾತಿ ಕೇಳಿ ಧರ್ಮ ಕೇಳಿ ಮನೆ ಬಾಡಿಗೆ ನೀಡುವಂಥದ್ದು ಆಗಲೇಬಾರದು. ಆದರೂ ಒಂದಿಷ್ಟು ಪ್ರತಿಭಟನೆ ಮಾಡಬೇಕು ಅಂತಿರುತ್ತೆ, ಎಲ್ಲಿ ದೂರು ನೀಡಬೇಕಾಗತ್ತೆ ಹಂಗಾರೆ?
1: ಸರ್, ಇಲ್ಲಿ ಏನಾಗುತ್ತೆ, ನಮ್ಮ ಮೂಲಭೂತ ಹಕ್ಕು ಉಲ್ಲಂಘನೆ ಆಗಿರುತ್ತೆ, ಅದಕ್ಕೆ ನಾವು ದೂರು ನೀಡಲೇಬೇಕಾದಂತ ಪರಿಸ್ಥಿತಿ. ಆವಾಗ ನಾವೇನ್ ಮಾಡಬೇಕು, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಅಲ್ಲಿ ಧಾರ್ಮಿಕ ತಾರತಮ್ಯ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗಿದೆ ಅಂತ ಅಲ್ಲಿ ನಾವು ಆನ್ಲೈನ್ ಮೂಲಕ ದೂರನ್ನ ನೀಡಬಹುದು ಸರ್. ಹಾಗೇನೆ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಅಂತ ಹೇಳ್ತೀವಿ, ಅಲ್ಲಿ ಅವರು ವೆಬ್ಸೈಟ್ ಇದೆ ಸರ್, NCM.NIC.IN ಅಂತ, ಅಲ್ಲೂ ಕೂಡ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನ ಪೊಲೀಸರಿಗೆ ದೂರು ಕೂಡ ನಾವು ನೀಡಬಹುದು, ಅದು FIR ಆಗುತ್ತೆ. ಇನ್ನ ಕೊನೆಗೆ ನಮ್ಮ ಮೂಲಭೂತ ಹಕ್ಕು ಉಲ್ಲಂಘನೆ ಆಗಿದೆ ಅಂತಂದಾಗ ನಾವು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ರಿಟ್ ಪಿಟಿಷನ್ ಅನ್ನ ಕೂಡ ನಾವು ದಾಖಲಿಸಬಹುದು ಸರ್.
0: ಇವೆಲ್ಲ ಕ್ರಮಗಳಿವೆ, ಆದ್ರೂ ಸಮಸ್ಯೆ ಅಲ್ಲಿ ಇಲ್ಲಿ ಹಲವರು ಎದುರಿಸ್ತಾ ಇರ್ತಾರೆ.
1: ಮಾಲೀಕರು ಸಾಮಾನ್ಯವಾಗಿ ಡೈರೆಕ್ಟ್ ಆಗಿ ನಿಮ್ ಧರ್ಮ ಜಾತಿ ಆಹಾರ ಪದ್ಧತಿಯನ್ನು ಕೇಳೋ ಅಂತ ಪ್ರಶ್ನೆ ಮಾಡೋದಿಲ್ಲ, ಅವರು ಬೇರೆ ಕಾರಣ ಹೇಳ್ತಾರೆ. ಆದ್ರೆ ಸ್ಪಷ್ಟವಾದ ದಾಖಲೆಗಳನ್ನ ಇಟ್ಕೊಂಡು ನಾವು ಕಾನೂನಿನ ಅಡಿಯಲ್ಲಿ ಹೋದ್ರೆ ಅದು ನಮಗೆ ನ್ಯಾಯವನ್ನ ಒದಗಿಸಿ ಕೊಡ್ತದೆ. ಇದು ಈ ರೀತಿ ಡಿಸ್ಕ್ರಿಮಿನೇಷನ್ ತಪ್ಪು
0: ಅಲ್ವಾ? ಆದರೂ ಬಹಳಷ್ಟು ಜನರು ಒಂದು ಮನೆ ಅಂತಂದ್ಮೇಲೆ ಅದನ್ನು ಬಾಡಿಗೆ ನೀಡಬೇಕಾಗತ್ತೆ, ಅಲ್ಲಿ ಯಾರೇ ಬಂದರೂ ಕೂಡ ಅವರು ಸ್ವತಂತ್ರವಾಗಿ ಅಲ್ಲಿ ಬದುಕಬೇಕು ಅಂತ ಅನ್ನೋದನ್ನು ಮಾಲೀಕರು ಕೂಡ ತಿಳ್ಕೊಬೇಕಾಗತ್ತೆ. ಅದು ಇನ್ನೊಂದು ಯಾವುದೋ ಕಾರಣಕ್ಕೆ ಎಡೆ ಮಾಡಿಕೊಡಬಾರ್ದು. ಯಾಕಂದರೆ ಬಾಡಿಗೆ ಮನೆಯಲ್ಲಿ ಒಂದು ಸಲ ಸೇರಿಕೊಂಡ್ಮೇಲೆ ಅಲ್ಲಿ ಏನಾದರೂ ಇನ್ನೊಂದು ಸಮಸ್ಯೆ ಶುರು ಆದಾಗ ಆವಾಗ ಬಾಡಿಗೆ ಮನೆ ಖಾಲಿ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ. ವಕೀಲರಾದ ಪ್ರತಿಮಾ ಜೋಶಿ ಅವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಸ್ಟುಡಿಯೋದಲ್ಲಿ ಸಮಯ 3:36 ಆಗಿದೆ. ನನ್ನ ಎಲ್ಲ ಹೊಂಬಿಸಿಲು ಸ್ನೇಹಿತರಿಗೆ ಸ್ವಾಗತ, ಸುಸ್ವಾಗತ. ಇಂದು ಜಗತ್ತು ಬೆಳಿಗ್ಗೆ ಏಳುವ ವೇಳೆಗೆ ಸಖತ್ ಬದಲಾಗೋಗುತ್ತೆ ರೀ. ಸಂಜೆ ಆಗುವಷ್ಟರಲ್ಲಿ ಮತ್ತೊಮ್ಮೆ ಹೊಸ ಸುದ್ದಿ, ಹೊಸ ಘಟನೆ. ತಂತ್ರಜ್ಞಾನ, ರಾಜಕೀಯ, ಅರ್ಥಶಾಸ್ತ್ರ, ವ್ಯಾಪಾರ, ಕ್ರೀಡೆ, ಸಿನಿಮಾ ಅಂತ ಕೇಳಿದ್ರೆ ಪ್ರತಿಯೊಂದು ಕ್ಷಣವೂ ಹೊಸ ಮಾಹಿತಿಯ ಸಾಗರನೇ. ಹಾಗಾದ್ರೆ ನಡೀರಿ ಆ ಜ್ಞಾನ ಸಾಗರದಲ್ಲಿ. ನಿಮ್ಮನ್ನು ಸ್ವಲ್ಪ ಆಳಕ್ಕೆ ಕರೆದುಕೊಂಡು ಹೋಗುವ ಪ್ರಯತ್ನ ಈ ಹೊಂಬಿಸಿಲು ಕ್ವಿಜ್ ಕಾರ್ಯಕ್ರಮ. ಸೊ ಮತ್ತಾಕೆ ತಡೆ, ಇವತ್ತು ಬರೀ 25 ನಿಮಿಷ ಮಾತ್ರ ಕ್ವಿಜ್ ಆಗಿರೋದ್ರಿಂದ ತಕ್ಷಣವೇ ಆರಂಭ ಮಾಡಿಬಿಡೋಣ ನಮ್ಮ ಕ್ವಿಜ್ ಟೈಮ್. ಸೊ ಹಾಗಾದರೆ ನೀವು ಕೂಡ ರೆಡಿ ಆಗಿದ್ದೀರಾ ನಮ್ಮ ಕ್ವಿಜ್ಗೆ? ಸೊ ಲೆಟ್ಸ್ ವೆಲ್ಕಮ್ ಆಲ್ ಆಫ್ ಯು ಫಾರ್ ದಿಸ್ ಹೊಂಬಿಸಿಲು ಕ್ವಿಜ್.

ಓಕೆ, ಸೊ ಎಲ್ಲರೂ ಸಿದ್ಧನಾ? ನನ್ನ ಮೊದಲ ಪ್ರಶ್ನೆ ಇದಾಗಿದೆ, ಅತಿ ಹೆಚ್ಚು ಹಾಡುಗಳನ್ನು ಹೊಂದಿರುವ ಬಾಲಿವುಡ್ ಸಿನಿಮಾ ಯಾವುದು ಮತ್ತು ಎಷ್ಟು ಹಾಡುಗಳು ಇದೆ? ನಿಮ್ಗೇನಾದ್ರು ಉತ್ತರ ಗೊತ್ತಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಲ್ಲ 9480901013 ಸಂದೇಶ ಕಳಿಸ್ಬೋದು. ಮತ್ತೊಮ್ಮೆ ನಮ್ಮ ಹೊಂಬಿಸಲಿನ ಮೊದಲ ಕ್ವಶನ್, ಅತಿ ಹೆಚ್ಚು ಹಾಡುಗಳನ್ನು ಹೊಂದಿರುವ ಬಾಲಿವುಡ್ ಸಿನಿಮಾ ಯಾವುದು? ನೀವು ಕೂಡ ಉತ್ತರವನ್ನ ಕಳಿಸಿ 9480901013. ಸೊ ನಿಮಗೆ ಒಂದು ಹಾಡಿನ ಕಾಲಾವಕಾಶ.

0: ಓಕೆ, ನಮ್ಮ ಪ್ರಶ್ನೆಯಾಗಿತ್ತು ಬಾಲಿವುಡ್ನ ಅತಿ ಹೆಚ್ಚು ಹಾಡುಗಳನ್ನು ಹೊಂದಿರುವ ಸಿನಿಮಾ ಯಾವುದು ಅಂತ. ಬಹಳಷ್ಟು ಬಹಳಷ್ಟು ಜನ ತುಂಬ ಜನ ಮೆಸೇಜ್ ಕಳಿಸಿದ್ರ, ಆಲ್ಮೋಸ್ಟ್ 99% ಸರಿಯಾದ ಉತ್ತರ ಕಳಿಸಿದಿರ. ಆದರೆ ಇವತ್ತು ಸಮಯದ ಅಭಾವದಿಂದ ನಾನು ಎಲ್ಲ ಸರಿಯಾದ ಉತ್ತರಗಳನ್ನು ಕಳಿಸಿರುವ ಹೆಸರು ಓದೋಕ್ಕಾಗಲ್ಲ. ಬಟ್ ನಾನು ಟ್ರೈ ಮಾಡ್ತೀನಿ ಯಾರ್ಯಾರು ಕಳಿಸಿದ್ದಾರೆ. ಫಸ್ಟ್ ಕಳಿಸಿರುವ ಸ್ವಲ್ಪ ಜನ ಹೆಸರನ್ನು ಮಾತ್ರ ಖಂಡಿತವಾಗ್ಲೂ ಓದ್ತೀನಿ. ರಾಧಾಕೃಷ್ಣ ಚಲ್ಲಹಳ್ಳಿ ಅವರು, ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ನೇತ್ರಾ ಕೆಂಗೇರಿ ಅವರು, ಬಿಂದು ಪ್ರಕಾಶ್ ಅವರು ಹೊನ್ನೂರಿನಿಂದ, ಹೊನ್ನೂರು ಅಲ್ಲಿ ಹನುಮಂತಪುರದಿಂದ, ಸುಷ್ಮಾ ಕಾರ್ತಿಕ್ ಅವರು ಕಳಿಸಿದ್ದಾರೆ ಚಂದ್ರಪ್ಪ ಉತ್ತರಹಳ್ಳಿಯಿಂದ, ದಿಲೀಪ್ ಕಲ್ಯಾಣ್ಕರ್, ಬಿ ಎಂ ವಿಶ್ವನಾಥ್, ಚನ್ನಬಸಪ್ಪ ಕರಮಡಿ ಅವರು, ಅನಿಲ್ ಭೀಷ್ಟಣ್ಣನ್ ಅವರು, ಬಾಬಾ ಕಲ್ಯಾಣ್, ಮಂಜುನಾಥ್ ಇಂದರಿಗಿ ಅವರು, ಎನ್ ಜಿ ಬಸವರಾಜ್ ಅವರು, ಪ್ರಸನ್ನ ಕುಮಾರ್ ಅವರು ದಾವಣಗೆರೆಯಿಂದ, ಪ್ರಕಾಶ್ ಅಕ್ಕಿಪಾಡಿ ಅವರು ಹಂಪಿಯಿಂದ, ಜಾಫರ್ ಅವರು, ಶ್ರೀಕಾಂತ್ ಘೋಡ್ಖಂಡಿ ಅವರು, ಶ್ರೀಮಂತ್ ಹೊಸಮನಿ ಬೀದರ್ನಿಂದ, ಹಾಗೂ ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಪದ್ಮಶ್ರೀ ಕುಟುಂಬ, ಹಾಗೆ ತುಂಬ ಜನ, ಚಂದ್ರಕಾಂತ್ ಅವರು, ಮಂಡಿಕಲ್ ಕೃಪಾ ಅವರು, ನೀವೆಲ್ಲ ಕಳಿಸಿದ್ದೀರಾ, ಮಂಜುನಾಥ್ ಲಗ್ಗೆರೆ ಅವರು. ಖಂಡಿತವಾಗ್ಲೂ ನೀವು ಹೇಳಿದಂತಹ ಉತ್ತರ ಸರಿಯಾಗಿದೆ. ಹೌದು, 1932 ಬಿಡುಗಡೆಯಾದ ಇಂದ್ರಸಭಾ ಎಂಬ ಸಿನಿಮಾ, ಅದೊಂದು ಫ್ಯಾಂಟಸಿ ಸಿನಿಮಾ ಆಗಿತ್ತು, ಸಂಗೀತಮಯ ಸಿನಿಮಾ. ಹೌದು, ಈ ಚಿತ್ರದಲ್ಲಿ ಅಚ್ಚರಿಯ 72 ಹಾಡುಗಳು ಇದ್ದು ಇದಕ್ಕಾಗಿ ಗಿನ್ನೆಸ್ ವಿಶ್ವ ದಾಖಲೆಯನ್ನು ಕೂಡ ಪಡೆದಿದೆ. ಈ ಚಿತ್ರವು ಮೂಲತಃ ಒಂದು ಆಪರೇಟಾ ಸ್ಟೈಲ್ ಅಂತಾರಲ್ಲ, ಸಂಗೀತ ನಾಟಕ ಶೈಲಿಯ ಚಿತ್ರವಾಗಿದ್ದು, ಪಾತ್ರಗಳು ಸಾಮಾನ್ಯವಾಗಿ ಇಲ್ಲಿ ಸಂಭಾಷಣೆ ಅಥವಾ ಮಾತನಾಡೋಕ್ಕಿಂತ ಹೆಚ್ಚಾಗಿ ಪದ್ಯ ಮತ್ತು ಹಾಡುಗಳ ಮೂಲಕವೇ ಕಥೆಯನ್ನು ಮುಂದುವರಿಸುತ್ತೆ ಅಲ್ವಾ. ಅದಾದ ನಂತರ ಹೇಳ್ತಾರೆ ಹಮ್ ಆಪ್ಕೆ ಹೇ ಕೌನ್ ಅಲ್ಲಿ 14 ಇತ್ತು, ರಾಕ್ ಸ್ಟಾರ್ ಅಲ್ಲಿ 14 ಅಂತ. ಬಟ್ ಯಾರು ಈ ಸಿನಿಮಾ ಇಂದ್ರಸಭಾ ಸಿನಿಮಾನ ಬೀಟ್ ಮಾಡೋಕ್ಕಾಗದೇ ಇಲ್ಲ. ಏನಂತೀರಾ? ಥ್ಯಾಂಕ್ ಯು ಎವ್ರಿವನ್ ನಿಮ್ಮ ಸಂದೇಶಗಳಿಗೆ, ನಿಮ್ಮ ಉತ್ತರಗಳಿಗೆ. ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.
1: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
3: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್. ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು

0: ಇನ್ನು ಅನೇಕ ವಿಶೇಷ ಲಾಭಗಳು. ಹಿಂದೆ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
2: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
3: ಒಳ್ಳೆ ಟೀಚರ್ಸ್ ಇರಬೇಕು,
2: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
1: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
4: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9916253458.
5: ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಮತ್ತೆ ನಮ್ಮ ಎರಡನೇ ಪ್ರಶ್ನೆ, ಈ ಬಾರಿಯ ಫಿಫಾ ಫುಟ್ಬಾಲ್ ಪುರುಷರ ವರ್ಲ್ಡ್ ಕಪ್ ನಲ್ಲಿ ಒಟ್ಟು ಎಷ್ಟು ತಂಡಗಳು ಭಾಗಿಯಾಗಿದ್ವು? ಮತ್ತೊಮ್ಮೆ ಕೇಳ್ತೀನಿ ನಮ್ಮ ಪ್ರಶ್ನೆ, ಈ ಬಾರಿಯ ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ ನಡೀತಿದೆಯಲ್ಲ, ಪುರುಷರ ವರ್ಲ್ಡ್ ಕಪ್, ಅದರಲ್ಲಿ ಟೋಟಲ್ ಆಗಿ ಎಷ್ಟು ತಂಡಗಳು ಭಾಗಿಯಾಗಿದೆ? ನಿಮ್ಗೇನಾದ್ರು ಉತ್ತರ ಗೊತ್ತಿದ್ರೆ ಗೊತ್ತಲ್ಲ, ನಮ್ಮ ವಾಟ್ಸಪ್ ಸಂಖ್ಯೆ 9489010133 ಕಳಿಸಬಹುದು. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ.

0: ಓಕೆ, ನಮ್ಮ ಪ್ರಶ್ನೆಯಾಗಿತ್ತು, ಈ ಬಾರಿಯ ಫಿಫಾ ಫುಟ್ಬಾಲ್ ಪುರುಷರ ವರ್ಲ್ಡ್ ಕಪ್ನಲ್ಲಿ ಒಟ್ಟು ಎಷ್ಟು ತಂಡಗಳು ಭಾಗಿಯಾಗಿದ್ವು ಅಂತ. ಸುಮಾರು ಜನ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, ಬಹಳಷ್ಟು ಜನ ಉತ್ತರ ಕೊಟ್ಟಿದ್ದೀರಾ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎವ್ರಿ ಒನ್ ನಿಮ್ಮ ಉತ್ತರಗಳಿಗಾಗಿ. ಆದರೆ ಇವತ್ತು ಸಮಯ ತುಂಬಾ ಕಮ್ಮಿ ಇರೋದ್ರಿಂದ ಫಸ್ಟ್ ಕಳಿಸಿರುವ ಸ್ವಲ್ಪ ಹೆಸರು ಮತ್ತು ಆದಷ್ಟು ರಿಪೀಟ್ ಆಗದೇ ಇರೋಂಥ ಹೆಸರುಗಳನ್ನು ಓದೋಕ್ಕೆ ನಾನು ಟ್ರೈ ಮಾಡ್ತೀನಿ, ತಪ್ಪಿದ್ದಲ್ಲಿ ಕ್ಷಮಿಸಬೇಕು. ಸರಿಯಾದ ಉತ್ತರ 48 ತಂಡಗಳು. ಹೌದು, ಇದೇ ಮೊದಲ ಬಾರಿ 32 48 ತಂಡಗಳು ತಲಾ 4 12 ಗ್ರೂಪ್ಗಳಾಗಿ ವಿಂಗಡಿಸಲಾಗಿದೆ. ಇದು ಇತಿಹಾಸದಲ್ಲಿ ಅತಿ ದೊಡ್ಡ ಟೂರ್ನಿಯಾಗಿದೆ. ಈ ಪಂದ್ಯಾವಳಿಯಲ್ಲಿ ಒಟ್ಟು 104 ಪಂದ್ಯಗಳು ಹೊಂದಿದೆ. ಸೊ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಅಂತ ನೋಡೋದಾದ್ರೆ, ಜಯಶ್ರೀ, ಸುನೀಲ್, ಸುಧಾಮೂರ್ತಿ, ಕೆಹಳ್ಳಿ ಅವರು, ಚಂದ್ರಶೇಖರ್ ತಾವರೆಕೆರೆ, ಲಕ್ಷ್ಮೀ ದೇವಮ್ಮ ಸಾಧನೂರು, ವಿವೇಕಾನಂದ ಅವರು, ಬಿಬಿ ಭೂಮಿಕಾ ಅವರು, ದತ್ತು ಕಲಬುರ್ಗಿಯಿಂದ, ರಮ್ಯಾ ಮಲ್ನಾಡು, ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ ಹುತ್ತಾಯಿಂದ, ಲೀಲಾ ಬೇಗೂರ್ನಿಂದ, ತಿರುಕುನ ಬಳಗ ಮಲ್ಲಾಡಿ ಹಳ್ಳಿಯಿಂದ, ಪ್ರತಿಮಾ ಸಾನ್ವಿ, ಪರ್ಜನ್ಯ ತೇಜಸ್ವಿ ಹೊಸನಗರದಿಂದ, ಶರಣ ಬಸವ ಮಾನ್ವಿ ಹಾಗೂ ಜಿ ಎಸ್ ಭೋಜರಾಜ್, ಮೋನಿಕಾ ಸುಮನ ಶೆಟ್ಟಿಹಳ್ಳಿಯಿಂದ, ನಾರಾಯಣ ಉದಯನಗರದಿಂದ, ಮಂಗಳ ಮೈಸೂರಿನಿಂದ, ವಾಸಿಮಲ್ಲಿ ಜಗಳೂರಿನಿಂದ, ಶ್ರೀನಾಥ್ ಮಾಗಡಿ ರೋಡಿನಿಂದ, ಹಾಗೆ ವಿವೇಕಾನಂದ ಜ್ಞಾನಭಾರತಿ ನಗರದಿಂದ, ಬಹಳಷ್ಟು ಜನ ಚಂದ್ರಶೇಖರ್ ತಾವರೆಕೆರೆಯಿಂದ, ಇನ್ನು ನೇತ್ರಾ ಅವರು, ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ. ನಿಮ್ಮೆಲ್ಲರ ಉತ್ತರಗಳಿಗೆ ಧನ್ಯವಾದಗಳು. ಸೊ ನಮ್ಮ ಮುಂದಿನ ಪ್ರಶ್ನೆ ಹೋಗುವ ಮುಂಚೆ ಒಂದು ಚಿಕ್ಕ ಬ್ರೇಕ್.
1: ಮ್ಯೂಸಿಕ್ ಅಲಿಯ ಆಕಾಶವಾಣಿ ಎಫ್ಎಂ ರೇನ್ಬೋ. ಮ್ಯೂಸಿಕ್ ಅಲಿಯ.
0: ನಮ್ಮ ಮುಂದಿನ ಪ್ರಶ್ನೆ, ನಟ ಯಶ್ ರವರು ಅಭಿನಯಿಸಿರುವ ಟಾಕ್ಸಿಕ್ ಚಿತ್ರ ಮುಂದಿನ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಪ್ರಾಬಬಲಿ ಬಿಡುಗಡೆಯಾಗುವಂತೆ ಸಿದ್ಧವಾಗಿದೆ. ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರದ ನಿರ್ದೇಶಕರು ಯಾರು ಅಂತ ಗೊತ್ತಿದ್ರೆ ನಮಗೆ ಸಂದೇಶ ಕಳಿಸಿ. ಮತ್ತೊಮ್ಮೆ, ನಟ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರ ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆಗೆ ಸಿದ್ಧವಾಗಿದೆ. ಯಶ್ ಅಭಿನಯದ ಈ ಟಾಕ್ಸಿಕ್ ಚಿತ್ರದ ನಿರ್ದೇಶಕರು ಯಾರು ಅಂತ ಗೊತ್ತಿದ್ರೆ ಸಂದೇಶ ಕಳಿಸಿ. ಗೊತ್ತಲ್ಲ, ನಮ್ಮ ಸಂದೇಶ ಕಳಿಸೋ ನಂಬರ್ 9480901013.

0: ಓಕೆ, ಹೊಂಬಿಸಿಲು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ವಿ. ನನ್ನ ಪ್ರಶ್ನೆ ಆಗಿತ್ತು, ಯಶ್ ನಟನೆಯ ಟಾಕ್ಸಿಕ್ ಚಿತ್ರ ಮುಂದಿನ ತಿಂಗಳು ಬಿಡುಗಡೆಗೆ ರೆಡಿಯಾಗಿದೆ, ಇದರ ನಿರ್ದೇಶಕರು ಯಾರು ಅಂತೂ ಬಹಳಷ್ಟು ಜನ ಮೆಸೇಜ್ ಕಳಿಸಿದ್ದೀರಾ. ನಾನಾಗಲೇ ಹೇಳಿದಾಗೆ ಆಟ ಅಂದರೆ ನಿಯಮ ಇರುತ್ತೆ, ಆದಷ್ಟು ಓದಿದವರ ಹೆಸರನ್ನು ನಾನು ಖಂಡಿತ ಓದ್ತಿಲ್ಲ. ಆದರೆ ಸರಿಯಾದ ಉತ್ತರ ಕೊಟ್ಟಿರೋರು ಯಾರು ಅಂತ ನೋಡೋದಾದರೆ, ಸುಧಾ ಬುದಿಹಾ, ಲೀಲಾ ಬೇಗೂರು, ಶ್ರೀಮಂತ್ ಹೊಸ್ಮನಿಯವರು, ಯತೀಶ್ ಕೆ ಆರ್ ತುಮಕೂರಿನಿಂದ, ಹರೀಶ್ ಮಲ್ಲೇಶ್ವರಂನಿಂದ, ಎಸ್ ನಾಗರಾಜು ಅನ್ನಪೂರ್ಣೇಶ್ವರಿ ನಗರದಿಂದ, ಬಿ ವಿ ಕೃತಿಕಾ, ಗಣೇಶ್, ವೆಂಕೋಬ ನಾಯಪ್ಪ ಅವರು, ಹಾಗೆ ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ಹಾಗೂ ಬಹಳಷ್ಟು ಜನ ಮತ್ತೆ ಸಂಪಿಗೆ ಮರ ಹಾಡು ತುಂಬ ಚೆನ್ನಾಗಿತ್ತು ಅಂತ ಕಳಿಸಿದ್ದೀರಾ. ಶಾನ್ ಟೈಲರ್ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ, ಸುರೇಶ್ ಅವರು ಸಂದೇಶ ಕಳಿಸಿದ್ದಾರೆ, ವಿಜ್ಞಾನ ನಗರದಿಂದ ಎ ಹರಿಹರನ್ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಹೌದು, ನೀವೆಲ್ಲರೂ ಕಳಿಸಿರುವಂತೆ ಗೀತು ಮೋಹನ್ ದಾಸ್ ಸರಿಯಾದ ಉತ್ತರ, ಕರೆಕ್ಟ್. ಇವರ ಮೂಲ ಹೆಸರು ಗಾಯತ್ರಿ ದಾಸ್. ವೃತ್ತಿಪರವಾಗಿ ಇವರು ಚಿತ್ರರಂಗದಲ್ಲಿ, ಮಲಯಾಳಂ ಚಿತ್ರರಂಗದಲ್ಲಿ ತಮ್ಮ ಕೆಲಸಗಳಿಗೆ ಖ್ಯಾತಿಯನ್ನು ಪಡೆದಿರುವಂತಹ ಇವರು ಮಾಜಿ ನಟಿ ಮತ್ತು ಚಲನಚಿತ್ರ ನಿರ್ದೇಶಕರು ಕೂಡ ಆಗಿರ್ತಾರೆ. 2013 ಇವರು ನಿರ್ದೇಶಿಸಿದ ಸಾಮಾಜಿಕ ರಾಜಕೀಯ ಹಿನ್ನೆಲೆ ಲಯರ್ಸ್ ಡೈಸ್ ಈ ಚಿತ್ರವು 2 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆದಿದೆ. ಸೊ ನೀವೆಲ್ಲರೂ ಭಾಗವಹಿಸಿದಂತಹ ಈ ಹೊಂಬೆಸಿಲು ಕಾರ್ಯಕ್ರಮದ ಕ್ವಿಜ್ಗೆ ಆತ್ಮೀಯ ಧನ್ಯವಾದಗಳು. ನಿಮಗೂ ಕೂಡ ಇವತ್ತಿನ ಹೊಂಬಿಸಿಲು ಕ್ವಿಸ್ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಇನ್ನೊಮ್ಮೆ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಸ್ವಲ್ಪ ಸಮಯಕ್ಕೆ ವಿದಾಯ ಹೇಳ್ತೀನಿ. ಶಾಂತಲಾ, ನಿಮ್ಗೆಲ್ಲರಿಗೂ ಗೊತ್ತು ಇವತ್ತು 4 ಸ್ಫೂರ್ತಿಧಾರೆ ಕಾರ್ಯಕ್ರಮ ಇದೆ. ಸ್ಫೂರ್ತಿಧಾರಿ ಕಾರ್ಯಕ್ರಮದಲ್ಲಿ ಪರಿಸರಕ್ಕೆ ಅಭೂತಪೂರ್ವವಾಗಿ ಸೇವೆ ಮಾಡುತ್ತಿರುವಂತಹ ಇಬ್ಬರು ಅತಿಥಿಗಳು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಆಗ್ಲೇ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ. ನೀವು ಕೂಡ ಅವರ ಸಂದರ್ಶನವನ್ನು ಕೇಳಬಹುದು, ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು, ನಿಮ್ಮ ಪರಿಸರ ಪ್ರೇಮವನ್ನು ಇಲ್ಲಿ ವ್ಯಕ್ತಪಡಿಸಬಹುದು. ಗೊತ್ತೇ ಇದೆಯಲ್ಲ, ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013 ನಿಮ್ಮ ಸಂದೇಶವನ್ನು ಕಳಿಸಬಹುದು. ಬೆಂಗಳೂರಿನ ಜ್ವಲಂತ ಸಮಸ್ಯೆಗಳು ಯಾವುದು ಅಂತ ಕೇಳಬಹುದು, ನಿಮ್ಮ ಪ್ರಶ್ನೆ ನೀವು ಪರಿಸರಕ್ಕೆ ಏನು ಕೊಡಬಹುದು ಅಂತ ಕೂಡ ಕೇಳಬಹುದು. ಹಾಗಾದರೆ ರೆಡಿಯಾಗಿರಿ, ನಮ್ಮ ಸಂದರ್ಶನ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ.
1: ರಾಧಿಕಾ,

0: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 4:01. ನೀವು ಕೇಳ್ತಾ ಇದ್ದೀರಾ ಸ್ಫೂರ್ತಿದಾರೆ ಕಾರ್ಯಕ್ರಮ. ನಮಸ್ಕಾರ ಪ್ರಿಯ ಶ್ರೋತೃ ಮಿತ್ರರೇ, ಸ್ಫೂರ್ತಿದಾರೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮರ ನೆಡುವವರನ್ನಂತೂ ನಾವು ತುಂಬ ಜನ ನೋಡಿದ್ದೀವಿ, ಪರಿಸರದ ಬಗ್ಗೆ ಮಾತನಾಡುವವರನ್ನಂತೂ ಕೇಳಿದ್ದೀವಿ. ಆದರೆ ನಗರದ ಚರಂಡಿಗಳಲ್ಲಿ ಇಳಿದು ಕಸವನ್ನು ತೆಗೆಯುತ್ತಾರೆ, ರಸ್ತೆ ಬದೆಯ ಕಸದ ರಾಶಿಗಳನ್ನು BBMPಯವರ ಜೊತೆ ಕೂಡಿ ಸ್ವಚ್ಛತೆಯನ್ನು ಕೂಡ ಮಾಡ್ತಾರೆ, ಮರ ನೆಟ್ಟು ಅದನ್ನು ಮಗುವಿನಂತೆ ಬಳಸ್ತಾರೆ, ಪ್ಲಾಸ್ಟಿಕನ್ನು ಆದಷ್ಟು ಕಡಿಮೆ ಮಾಡಿ ಅಂತ ನಮಗೆ ಅವೇರ್ನೆಸ್ ಕೊಡ್ತಾರೆ. ಈ ಭೂಮಿ ನಮ್ಮದಲ್ಲ, ಮುಂದಿನ ತಲೆಮಾರಿಗೆ ನಾವು ಎರವಲು ಪಡೆದಿರುವ ಅಮೂಲ್ಯ ಸಂಪತ್ತು ಎಂದು ಬದುಕಿನ ಮೂಲಕ ತೋರಿಸುವವರು ಎಷ್ಟು ಜನ ಇದ್ದಾರೆ ಹೇಳಿ. ಹೌದು, ಇಂದು ನಮ್ಮೊಂದಿಗೆ ಅಂಥದ್ದೇ ಇಬ್ಬರು ವ್ಯಕ್ತಿಗಳು ನಮ್ಮ ಸ್ಟುಡಿಯೋಗೆ ಈಗ ಲೈವ್ ಆಗಿ ಬಂದಿದ್ದಾರೆ. 67 ಯುವಕರಿಗಿಂತ ಹೆಚ್ಚು ಉತ್ಸಾಹದಿಂದ ಪರಿಸರಕ್ಕೆ ಸಂರಕ್ಷಣೆಯಲ್ಲಿ ಕೆಲಸದಲ್ಲಿ ತೊಡಗಿಸಿಕೊಂಡಿರುವ ಸುರೇಶ್ ಭಟ್ರವರು ಹಾಗೂ ಅವರ ಹಸಿರು ಸೆಲೆ ಸಂಘದ ಮತ್ತೊಬ್ಬ ಮಹತ್ವದ ಕಾರ್ಯದರ್ಶಿ ಅಥವಾ ಒಂದು ಟೀಮ್ ಮೆಂಬರ್ ಅಂತಲೇ ಹೇಳ್ಬೋದು, ಶ್ರೀಯುತ ಪ್ರೇಮ್ ಕುಮಾರ್ ಅವರು. ಇವರು ಹಸಿರು ಸೆಲೆ ಎಂಬ ಜನ ಚಳುವಳಿಯ ಮೂಲಕ ಸ್ವಚ್ಛತೆ, ಜೀವ ವೈವಿಧ್ಯ ಸಂರಕ್ಷಣೆ, ಮಳೆ ನೀರು ಸಂರಕ್ಷಣೆ, ಪರಿಸರ ಜಾಗೃತಿ ಕಾರ್ಯಕ್ರಮಗಳನ್ನು ಸಾವಿರಾರು ಜನರೊಂದಿಗೆ ಕೈಜೋಡಿಸಿ ಮುನ್ನಡೆಸುತ್ತಿದ್ದಾರೆ. ಜೂನ್ ತಿಂಗಳು ಬರೀ ಪರಿಸರದ ಬಗ್ಗೆ ಮಾತನಾಡುವ ತಿಂಗಳು ಮಾತ್ರ ಎನ್ನುವುದು ಸರಿನಾ? ಅಥವಾ ಇವರು ಬದುಕು ನಮಗೆ ಹೇಳುವುದು ಒಂದೇ ಮಾತು, ಜೂನ್ 5 ಮಾತ್ರ ಪರಿಸರ ದಿನವಾಗಿರಬಹುದಾ? ಆದರೆ ಭೂಮಿಯನ್ನು ಪ್ರೀತಿಸುವವರಿಗೆ ಪ್ರತಿ ದಿನವೂ ಪರಿಸರ ದಿನವೇ. ಬನ್ನಿ ಹಾಗಾದರೆ ಪರಿಸರಕ್ಕಾಗಿ ತಮ್ಮ ಬದುಕನ್ನೇ ಸಮರ್ಪಿಸಿಕೊಂಡಿರುವಂತಹ ಶ್ರೀಯುತ ಸುರೇಶ್ ಭಟ್ ಹಾಗೂ ಪ್ರೇಮ್ ಕುಮಾರ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ಕಾರ ಪ್ರೇಮ್ ಕುಮಾರ್ ಅವರೇ ಹಾಗೂ ಸುರೇಶ್ ಭಟ್ ಅವರಿಗೆ ಸ್ಫೂರ್ತಿದಾರಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ.
1: ನಮಸ್ತೆ.
0: ನಮಸ್ತೆ ನಮಸ್ತೆ. ಸೊ ಸುರೇಶ್ ಅವರೇ ಹಾಗೂ ಮತ್ತೆ ಪ್ರೇಮ್ ಕುಮಾರ್ ಅವರೇ, ಬಹಳ ಬಹಳ ಧನ್ಯವಾದಗಳು. ನೀವು ಒಂದು ಅಭೂತಪೂರ್ವವಾದ ಕೆಲಸವನ್ನ ಮಾಡ್ತಾ ಇದ್ದೀರಾ ಅಲ್ವಾ? ಬಹಳಷ್ಟು ಜನ ನಿಮ್ಗೆ ಸುರೇಶ್ ಅವರೇ ನಾನು ಕೇಳ್ಬೇಕು ಅಂದ್ರೆ ಆರಾಮಾಗಿರ್ತೀನಿ ರಿಟೈರ್ಡ್ ಆದ್ಮೇಲೆ, ನೀವ್ ಯಾಕೆ ಈ ಬದುಕನ್ನ ಆಯ್ಕೆ ಮಾಡ್ಕೊಂಡ್ರಿ, ಮತ್ತು ನಿಮ್ಮ ಈ ಸೆಲೆ, ಇದು ಹಸಿರು ಸೆಲೆ ಕಾರ್ಯಕ್ರಮ ಹೇಗೆ ಪ್ರಾರಂಭವಾಯಿತು ಅಂತ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ?
1: ನಮಸ್ಕಾರ. ಹಸಿರು ಸೆಲೆ ಅನ್ನೋದು ನಮ್ಮದು ಆಮೇಲೆ ಶುರುವಾದಂಥ ಕಾರ್ಯಕ್ರಮ. ಮೊದಲು ನಾನು ರೀಚ್ ಅಂತ ಗ್ರೂಪಿಂದ ಶುರು ಮಾಡಿದೆ. ಅಂದರೆ ನಮಗೆ ಒಂದು ರಾಜಕೀಯ ಪಕ್ಷದಿಂದ ಸ್ವಚ್ಛತಾ ಅಭಿಯಾನ ಬಂತು, ಮೊದಲು ಗಾಂಧೀಜಿಯವರು ಕೂಡ ಕರೆದಿದ್ದರು, ಆವಾಗಿಂದ ಶುರು ಮಾಡಿದ್ವಿ. ಯಾಕೆ ನಾವು ಪರಿಸರದ ಬಗ್ಗೆ ಹೆಚ್ಚಿನ ಇದನ್ನು ಕೊಡಬಾರ್ದು ಅಂತೇಳಿ. ಆವಾಗ ನಾನು ಕೆಲಸದಲ್ಲೂ ಇದ್ದೆ, ಆದರೆ ಸಿಕ್ಕ ಸಮಯದಲ್ಲೇ ಕೆಲಸ ಮಾಡ್ತಾ ಇದ್ದೆ. ಇಲ್ಲಿಗೆ ನಂದು 14 ಆಯಿತು, 12 ಆಯಿತು. 2014 ಶುರು ಮಾಡಿರೋದು. ಮಾಡ್ತಾ ಮಾಡ್ತಾ ನನಗೆ ಕೆಲವು ತೊಂದರೆಗಳು ಎದುರಾಯಿತು. ಅದಕ್ಕೆ ಬೇಕಾದ ರೀತಿಯನ್ನು ನಾನು ಬದಲಾವಣೆ ಮಾಡಿಕೊಂಡು ನಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ನಮಗೆ ಬೇಕಾದ ಟೂಲ್ಸ್ ಅಂದರೆ ಹಥಿಯಾರಗಳನ್ನು ರೆಡಿ ಮಾಡಿಕೊಂಡು ನಾನು ಮಾಡ್ತಾ ಇದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಮಾಡ್ತಾ ಇದ್ದೀನಿ. ಇದು ಮಾಡಬೇಕಾದ್ದು ಅಂತಂದರೆ ಯಾಕೆ ಮಾಡ್ತಾ ಇದ್ದೀರಾ ಅಂತ ನೀವು ಪ್ರಶ್ನೆ ಕೇಳಿದ್ರಲ್ಲ, ಇದಕ್ಕೆ ಕಾರಣ ಇಷ್ಟೇ. ನಾವು ಹಿಂದೆ ಮಾಡಿದವಂಥದ್ದನ್ನು ನಾವು ಇವತ್ತು ಹಾಳು ಮಾಡ್ತಾ ಇದ್ದೀವಿ. ಅದನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಮುಂದಿನವ್ರಿಗೆ ನಾವೇನಾದ್ರು ಒಂದು ಸ್ವಲ್ಪ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಶುರು ಮಾಡಿದ್ದು. ಅದು ಆಮೇಲೆ ಹೇಗಾಯ್ತು ಅಂದರೆ ಬೆಳಗ್ಗಿನ ತಿಂಡಿ ಥರ ಆಗೋಯ್ತು ನಮಗೆ. ನಾವು ಈ ಕೆಲಸ ಮಾಡಿದ್ರೆ ನಮ್ಗೆ ಹೊಟ್ಟೆ ತುಂಬಲ್ಲ, ಏನೋ ಒಂದು ನಾವು ಸಮಾಜಕ್ಕೆ ಒಂದು ಸ್ವಲ್ಪ ಆದರೂ ದಿನ ಒಂದು ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಕೈ ಸಿಕ್ಕ ಟೈಮ್ ಸಿಕ್ಕದಾಗೆಲ್ಲ ಕೈಲಾದಾಗೆಲ್ಲ ಮಾಡ್ತಾ ಇದ್ದೀವಿ. ಇದಕ್ಕೆ ನನ್ನ ಜೊತೆಯಲ್ಲಿ ಸಾಮಾನ್ಯ ಜನರು ಜೊತೆಯಲ್ಲಿ ನಮ್ಮ ಗುಂಪಿನವರು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಇದು ನನ್ನ ಒಬ್ಬನಲ್ಲ, ಪರಿಸರ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾದಂಥದ್ದು, ಪ್ರತಿಯೊಂದು ಜೀವಿಗೂ ಬೇಕಾದಂಥದ್ದು. ಹಾಗಾಗಿ ಇದು ನನ್ನ ಕಾರ್ಯಕ್ರಮ ಅಂತಲ್ಲ, ಸಮಾಜದ ಕಾರ್ಯಕ್ರಮ ಅಂತ ಹೇಳಿ ಮಾಡ್ಕೊಂಡು ಬರ್ತಾ ಇದ್ದೀನಿ.
0: ಓಕೆ ಓಕೆ, ಬಹಳ ಸಂತೋಷ. ಪ್ರೇಮ್ ಕುಮಾರ್ ಅವರು ಇದ್ರ ಬಗ್ಗೆ ಏನಾದರೂ ಹೇಳಕ್ ಇಷ್ಟಪಡ್ತೀರಾ?
2: ಮೇಡಮ್, ಹಾಗೇನೆ ಸುರೇಶ್ ಭಟ್ ಸರ್, ಸುರೇಶ್ ಭಟ್ ಸರ್ ನಮ್ಮ ಏರಿಯಾದಲ್ಲಿ, ನಾವು ರಾಜರಾಜೇಶ್ವರಿ ನಗರ, ನಮ್ಮ ಏರಿಯಾ ಬಂದು ರಾಜರಾಜೇಶ್ವರಿ ನಗರ. ನಮ್ಮ ಗ್ರೂಪ್ನಲ್ಲಿರೋರು ಯಾರೂ ಇನ್ವೈಟ್ ಮಾಡಿ ಬಂದವರಲ್ಲ, ಎಲ್ಲ ದಾರಿನಲ್ಲಿ ನಾವು ಕೆಲಸ ಮಾಡೋದು ನೋಡಿ ಅವರೇ ನಮ್ಮ
0: ಇನ್ಸ್ಪೈರ್
2: ಆಗಿ. ಹೌದು, ಹಾಗಾಗಿ ನಮ್ದು ಟೀಮ್ ತುಂಬಾ ಯೂನಿಟಿ ಚೆನ್ನಾಗಿದೆ. ಆಮೇಲೆ ಎಲ್ಲರೂ ಲೈಕ್ ಮೈಂಡೆಡ್ ಪೀಪಲ್, ನಾವೇನೇ ಮಾಡ್ತೀವಿ ಅಂತ ಹೇಳಿದ್ರು ಎಲ್ಲರೂ ಅದೇ ತರ ಇದ್ದಾರೆ. ಸೊ ಹಾಗಾಗಿ ನಾವು ಸುರೇಶ್ ಭಟ್ ಅವ್ರನ್ನ ಒಂದ್ ದಿವಸ ಕಾರ್ನಲ್ಲಿ ಹೋಗ್ಬೇಕಾದ್ರೆ ನೋಡಿದೆ. ಸೊ ಹಾಗಾಗಿ ಏನಪ್ಪ ಇದು ಈ ವಯಸ್ಸಿನಲ್ಲಿ ಏನೋ ಮಾಡ್ತಿದ್ದಾರಲ್ಲ, ನಾವೆಲ್ಲ ಹಿಂಗೆ ಇದೀವಲ್ಲ ಅಂತ ಅನ್ನಿಸ್ತು. ಸೊ ಅವತ್ತಿಂದ ಇವೊಂದು 5-6 ಆಗಿರ್ಬೋದು ಮೋಸ್ಟ್ ಪ್ರಾಬಬ್ಲಿ, ಅವತ್ತಿಂದ ನಾನು ಅವ್ರ ಜೊತೆ ಕೈ ಜೋಡಿಸಿದ್ದೀನಿ. ನಮ್ಮ ಕೈಲಾದಿದ್ದು ಸಹಾಯನ ಪರಿಸರಕ್ಕೆ ಮಾಡ್ತಾ ಇದ್ದೀವಿ.
0: ತುಂಬಾ ಸಂತೋಷ ಸರ್. ಹಾಗೆ ನಾವು ಬೆಳಿಗ್ಗೆಯಿಂದ ಇವತ್ತು ಕೇಳ್ತಿದ್ವಿ ನಿಮ್ಮ ಏರಿಯಾದಲ್ಲೂ ಹಸಿರು ಹೀರೋ, ಪ್ರಾಬಬಲಿ ನಿಮ್ಮಿಬ್ಬರನ್ನ ನಾನು ಹಸಿರು ಹೀರೋ ಅಂತಾನೆ ಹೇಳ್ಬೋದು, ಗ್ರೀನ್ ಹೀರೋಸ್ ಅಂತ. ನಿಮ್ಮ ಏರಿಯಾದಲ್ಲೂ ಯಾರು ಈ ತರ ಮಾಡಿದ್ರೆ ಸಂದೇಶ ಕಳಿಸಿ ಅಂತ ಹೇಳಿದ್ದೆ. ಬಹಳಷ್ಟು ಜನ ಸಂದೇಶ ಕಳಿಸಿದ್ದಾರೆ, ಒಂದೆರಡು ಸಂದೇಶವನ್ನ ನಾನಿಲ್ಲಿ ಓದ್ತೀನಿ. ದೇವಾನಂದ್ ಇಟ್ಟಗಿ ಶಿವಮೊಗ್ಗದಿಂದ ಮತ್ತು ನಮನ್ ಗಣೇಶ್ ಕಾರ್ಕಳದಿಂದ ಒಬ್ರು ಪರಿಸರವಾದಿ ಟಿ ಎಸ್ ಮಹದೇವ್ ಸ್ವಾಮಿ ಅವರ ಬಗ್ಗೆ ಮಾತಾಡಿದ್ರು. ಅವರು ತಮ್ಮ ಮೊಮ್ಮಗಳಿಗೆ 2 ಎಕರೆ ಕಾಡ್ ತರ ಒಂದು ಜಾಗವನ್ನ ತಗೊಂಡು ಅಲ್ಲಿ ಹಣ್ಣು ತರಕಾರಿಗಳನ್ನ ಮತ್ತು ಒಂದು ಕಾಡನ್ನೇ ವಿಶಿಷ್ಟವಾಗಿ ಅಲ್ಲಿ ಬೆಳೆಸಿದ್ದಾರಂತೆ. ಅಲ್ಲಿ ಬೆಳೆಸಿರುವಂತಹ ಗಿಡಗಳನ್ನ ಅಲ್ಲಿ ಮತ್ತು ಹಣ್ಣುಗಳನ್ನ ಪಕ್ಷಿಗಳಿಗೆ ತಿನ್ನಕ್ಕೆ ಬಿಡ್ತಾರಂತೆ. ಅದೊಂದು ಮಹತ್ವವಾದ ಮತ್ತು ತುಂಬಾ ಪರಿಸರ ಪ್ರೇಮ. ಆಲ್ಮೋಸ್ಟ್ 61 ಪ್ರಭೇದದ ಮರವನ್ನು ಕೂಡ ನೆಟ್ಟಿದ್ದಾರಂತೆ. ಸೊ ಹಾಗಾಗಿ ಟಿ ಎಸ್ ಮಹದೇವ ಸ್ವಾಮಿ ಅವರು ಕೂಡ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ನಮಗೆ ಸಂದೇಶ ಬಂದಿದೆ. ನೀವು ಕೂಡ ರಾಜರಾಜೇಶ್ವರಿ ನಗರದಲ್ಲಿ ಒಳ್ಳೆ ಸಂದೇಶ ಮತ್ತೆ ಒಳ್ಳೆ ಅವೇರ್ನೆಸ್ ಕೊಡ್ತಾ ಇದ್ದೀರಾ. ಮತ್ತಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ನಮ್ಮ ವಾಟ್ಸಪ್ನಲ್ಲಿ ಕೂಡ ಬಹಳಷ್ಟು ಮೆಸೇಜ್ಗಳು ಬರ್ತಾ ಇದೆ, ಹೇಳಿ ಸರ್.
1: ಅವರಿಗೆ ನಮ್ಮದು ಧನ್ಯವಾದ. ಅವರು 2 ಎಕರೆ ಜಾಗ ಕೊಡಿಸಿರೋದ್ರಿಂದ ಅದನ್ನು ಮಾಡೋಕ್ ಸಾಧ್ಯ. ನಮ್ಗಿಲ್ಲಿ ಜಾಗ ಕೊಡಿಸೋರಿಲ್ಲ, ಇರೋ ಜಾಗವನ್ನು ತಗೊಳ್ಳೋರೇ ಜಾಸ್ತಿ ಆಗಿದ್ದಾರೆ. ಒತ್ತುವರಿ ಮಾಡಿಕೊಂಡು ಕಾಡುಗಳನ್ನಾಗಲಿ ಅಥವಾ ರಸ್ತೆ ಅಂಚಲಾಗಲಿ ಒತ್ತುವರಿ ಮಾಡಿಕೊಂಡು ಮಾಡೋದೇ ಜಾಸ್ತಿ ಆದ್ರಿಂದ ನಮ್ಗಿಲ್ಲಿ ಬೆಳೆಸೋದು ಬಹಳ ಕಷ್ಟ ಆಗುತ್ತೆ. ಹಾಗೆ ನೋಡೋಕೋದ್ರೆ ನಾವು ಇಲ್ಲಿ ಕೆರೆಗಳ ಅಂಚಿನಲ್ಲಿ ಕೆಲವೊಂದಷ್ಟು ಭಾಗದಲ್ಲಿ ಹಣ್ಣಿನ ಗಿಡಗಳನ್ನ ಹೆಚ್ಚಿಗೆ ಹಾಕ್ತೀವಿ. ಆದ್ರೆ ನಮಗೆ ನಿರ್ಬಂಧ ಕೊಡ್ತಾರೆ, ಕೆರೆಗಳಲ್ಲಿ ಈಗ ಮರಗಳು ಹಾಕ್ಬೇಡಿ, ಆ ಮರ ಹಾಕ್ಬೇಡಿ ಅಂತೇಳಿ ಕೆಲವೊಂದಿಷ್ಟು ನಿರ್ಬಂಧ ಇರುತ್ತೆ. ನಮ್ಮ ಉದ್ದೇಶ ಏನು, ಅಲ್ಲಿ ಬರುವಂತ ಒಂದು ಹಣ್ಣು ಇದನ್ನ ಪಕ್ಷಿಗಳು ಅಥವಾ ಹಸಿದಂತ ಒಂದು ಪ್ರಾಣಿ ಮನುಷ್ಯ ಯಾರೂ ತಿನ್ನಬಹುದು. ಆವಾಗ ನಮ್ಗೆ ಏನಾಗುತ್ತೆ, ಆಹಾರಗಳ ಕೊರತೆ ಕಡಿಮೆ ಆಗುತ್ತೆ ಅನ್ನೋದು ನಮ್ಮ ಆಸೆ. ಆ ರೀತಿ ಜನ ಅದಕ್ಕೆ ಸಹಕಾರ ಕೊಡಬೇಕು ಅಂತ ನಾನು ಈ ಶ್ರೋತೃಗಳಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ.
0: ಖಂಡಿತ ಸರ್, ಬಹಳ ಒಳ್ಳೆ ವಿಚಾರ ಲಹರಿ ಸರ್, ನಿಮ್ದು ಬಹಳ ಒಳ್ಳೆ ವಿಚಾರ ಲಹರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಪರಿಸರವಾದಿ ಟಿ ಎಸ್ ಮಹದೇವ ಸ್ವಾಮಿ ಅವರು ಮಾಡ್ತಿರುವಂತಹ ಈ ಕೆಲಸಕ್ಕೂ ನಮ್ಮ ಇಬ್ಬರು ಆಹ್ವಾನಿತ ಅತಿಥಿಗಳು ಕೂಡ ಧನ್ಯವಾದ ತಿಳಿಸಿದ್ದಾರೆ. ಸೊ ಬನ್ನಿ ಸ್ನೇಹಿತರೆ, ಒಂದು ಒಳ್ಳೆ ಹಾಡು ಕೇಳಿಕೊಂಡು ಮತ್ತೆ ಈ ಕಾನ್ವರ್ಸೇಷನ್ ನ ಮುಂದುವರೆಸೋಣ.

0: ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಮತ್ತೆ ನಮ್ಮ ಜೊತೆ ಇದ್ದಾರೆ ಇಬ್ಬರು ಅಭೂತಪೂರ್ವವಾಗಿ ಪರಿಸರಕ್ಕೆ ಕೆಲಸ ಮಾಡ್ತಿರುವಂತಹ ಇಬ್ಬರು ಅತಿಥಿಗಳಿದ್ದಾರೆ, ಸುರೇಶ್ ಭಟ್ ಹಾಗೂ ಮತ್ತು ಶ್ರೀಯುತ ಪ್ರೇಮ್ ಕುಮಾರ್ ಅವರು. ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಬಹಳ ರೋಮಾಂಚನಕಾರಿಯಾಗಿರುವಂತಹ ಮತ್ತು ತುಂಬಾ ಇನ್ಸ್ಪೈರ್ ಆಗಿರುವಂತಹ ಇಬ್ಬರು ವ್ಯಕ್ತಿಗಳು. ಅವ್ರನ್ನ ಮತ್ತೆ ನಾನೀಗ ಪ್ರಶ್ನೆ ಕೇಳ್ತೀನಿ. ಸರ್, ಸಾಮಾನ್ಯವಾಗಿ ನಮ್ಮಂಥವ್ರು ಪ್ರಾಬಬಲಿ ತುಂಬಾ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ನಮಗೆ, ಆದ್ರೂ ಕೂಡ ನಾನು ಒಬ್ಳು ಸ್ವಯಂ ಸೇವಕರಾಗಬೇಕು, ಪರಿಸರಕ್ಕೆ ಏನಾದ್ರೂ ಮಾಡಬೇಕು ಅಂದ್ರೆ ನೀವು ಹೇಗೆ ಇದನ್ನ ಪ್ರೇರೇಪಿಸಬಹುದು ಅಂತ ಉತ್ತರ ಕೊಡ್ಬೋದಾ?
1: ಮೇಡಮ್, ಇದು ಈ ಟೈಮಲ್ಲಿ ಒಂದು ಚಿಕ್ಕದೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾವು ಇನ್ವಾಲ್ವ್ ಆಗಬೇಕು, ನಾವು ಮಾಡಬೇಕು ಅನ್ನೋ ಒಂದೇ ಒಂದು ಮನಸ್ಸಿನಲ್ಲಿ ಇದ್ದರೆ ನಾವು ತುಂಬನೇ ಅಂದರೆ ಇನಿಷಿಯಲ್ ಡೇಸ್ನಲ್ಲಿ ಚಿಕ್ಕ ಚಿಕ್ಕದ್ ಮಾಡ್ತಾ ಹೋದರೆ ಅದೇ ತುಂಬ ದೊಡ್ಡದಾಗುತ್ತೆ ಅಂತ ಹೇಳೋದಕ್ಕೆ ಸುರೇಶ್ ಭಟ್ರೆ ಅವರೇ ಎಕ್ಸಾಂಪಲ್. ಸೊ ಅವತ್ತಿಂದ ಮಾಡ್ಕೊಂಡಿದ್ರೆ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಾನು ರೀಸೆಂಟಾಗಿ ಏನು ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಎ ಸಿ ಹಾಕೊಂಡಿದ್ರು. ಆ ಎ ಸಿ ಹಾಕೊಂಡಾಗ ಕಂಡೆನ್ಸಿಂಗ್ ವಾಟ್ರು ಕೆಳಗಡೆ ಬಂದು ಕಂಡೆನ್ಸಿಂಗ್ ವಾಟ್ರು ಹೊರಗಡೆ ಹಿಂಗೆ ಹರ್ಕೊಂಡು ಹೋಗ್ತಾ ಇತ್ತು, ರೋಡ್ಗೆ ಹರ್ಕೊಂಡು ಹೋಗ್ತಾ ಇತ್ತು. ಎವ್ರಿ ಡೇ ದೇ ಯೂಸ್ ಟು ಯೂಸ್ ಅಂದರೆ ರಾತ್ರಿ ಅವರು ಎ ಸಿ ಆನ್ ಮಾಡ್ತಿದ್ರು, ಬೆಳಗ್ಗೆ ನಾನು ಅರ್ಲಿ ಮಾರ್ನಿಂಗ್ ಎದ್ದು ಬಂದು ನೋಡಿದ್ರೆ ರೋಡೆಲ್ಲ ನೀರಾಗಿರ್ತಿತ್ತು. ಸೊ ಹಾಗಿದ್ದಾಗ ನಾನು ಏನು ಯೋಚನೆ ಮಾಡಿದೆ ಅಂದರೆ, ಆ ಜಾಗದಲ್ಲಿ ಏನು ಗಿಡ ಪಕ್ಷಿಗಳಿಗಾಗಲಿ ನಾಯಿಗಳಿಗಾಗಲಿ ನೀರು ಕುಡಿಯೋದಕ್ಕೆ ಏನು ಜಾಗ ಇರಲಿಲ್ಲ, ಅಂದರೆ ಏನು ಇದಿರಲಿಲ್ಲ. ಈಗ ನಮ್ಮ ಸರೌಂಡಿಂಗ್ನಲ್ಲಿ ಬೆಂಗಳೂರಂಥ ಸಿಟಿನಲ್ಲಿ ಪಕ್ಷಿಗಳು ಕಾಣಿಯಾಗೋದಕ್ಕೆ ಪ್ರಾಣಿಗಳು ಕಾಣಿಯಾಗೋದಕ್ಕೆ ಅದು ಒಂದು ರೀಸನ್. ಅವಕ್ಕೆ ಕುಡಿಯೋಕ್ಕೆ ನೀರು ಸಿಗಲ್ಲ, ಬೇಕಾದಂಥ ಫುಡ್ ಸಿಗೋದಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಈ ಸ್ಟ್ರೀಟ್ ಸೈಡ್ ವೆಂಡರ್ಸ್ ಇರ್ತಾರಲ್ಲ ಅವ್ರ ಹತ್ರ ಒಂದು ಮಡಕೆದು ಒಂದು ಬೌಲ್ ತೊಗೊಂಡೆ, ತೊಗೊಬಂದು ಆ ಏನು ನೀರು ಬರ್ತಾ ಇತ್ತಲ್ಲ ಅಲ್ಲಿಟ್ಟೆ. ಸೊ ಇವಾಗ ಪಕ್ಷಿಗಳು ಬರ್ತವೆ ನೀರು ಕುಡಿತವೆ, ನಾಯಿ ಬರುತ್ತೆ ನೀರು ಕುಡಿಯುತ್ತೆ. ಸೊ ದಿಸ್ ಇಸ್ ವಾಟ್ ದೇ ಕ್ಯಾನ್ ಡು.
0: ನಾವು ಜಾಗೃತವಾಗಿರಬೇಕು, ಎಲ್ಲಿ ಪೋಲ್ ಆಗ್ತಾ ಇದೆ, ನಾವು ಏನ್ ನಮ್ಮ ಸೇವೆ ಮಾಡಬಹುದು ಅಂತ ನಾವು ಯಾವಾಗ್ಲೂ ಅವೇರ್ ಆಗಿದ್ರೆ ನಾವು ಯಾವಾಗ್ಲೂ ಪ್ರಕೃತಿಗೆ ಕೊಡುಗೆ ಕೊಡ್ತೀವಿ ಅಂತ ಅಲ್ವಾ ಸರ್? ಹೇಳಿ ಸರ್. ಖಂಡಿತ.
2: ಈಗ ನೀವು ಕೇಳಿರೋ ಪ್ರಶ್ನೆ, ನಾವು ಹೇಗೆ ಜಾಯಿನ್ ಆಗಬೇಕು ಅಂತೇಳಿ. ಜಾಯಿನ್ ಆಗೋರಿಗೆ ಸುಮ್ಮನೆ ನಾವು ಯಾವುದೋ ಒಂದು ಮಾಡಿದ್ರೂ ಸಾಕಾಗುತ್ತೆ, ಮಾಡಬೇಕು ಅನ್ನೋ ಮನಸ್ಸು ಬೇಕು. ಮೊದಲನೇದಾಗಿ ನಮ್ಮದು ವಾಟ್ಸಪ್ ಗ್ರೂಪ್ ಇದೆ, ಇಲ್ಲ ಇದರದ್ದು ಯಾವುದು
1: ಫೇಸ್ಬುಕ್
2: ಇನ್ಸ್ಟಾಗ್ರಾಮ್ ಇದೆ. ಅದರೊಳಗಡೆ ನಮ್ಗೆ ಯಾವ ಟೈಮಲ್ಲಿ ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು, ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ. ಯಾಕೆಂದರೆ ಮೊದಲು ಹೆಸಿಟೇಟ್ ಮಾಡ್ತಾರೆ, ನಾವು ಸೇರ್ಕೊಳ್ಳೋ ಬೇಡವೋ, ಈ ಕೆಲಸ ಮಾಡ್ಬೋದು ಬೇಡೋ ಅನ್ನೋದು ತುಂಬ ಜನರಿಗೆ ಅಳುಕಿರುತ್ತೆ. ಒಂದ್ ದಿವಸ ಮಾಡಲಿ ಎರಡು ದಿವಸ ಮಾಡಲಿ, ಆಮೇಲೆ ಅವರಾಗೆ ಶುರು ಮಾಡ್ಕೋತಾರೆ ಕೆಲಸನ. ಈಗ ಎಷ್ಟೋ ಜನರು, ಮೊದಲು ನಾವು ಬರೀ ರೆಗ್ಯುಲರ್ ನಮ್ಮ ಪ್ಯಾಂಟ್ ಶರ್ಟಲ್ಲಿ ಹೋದ್ರೆ ಇವ್ರು ಯಾರೋ ಬಂದು ಮಾಡ್ತಾ ಇದ್ರೆ ಅನ್ಕೋತಾ ಇದ್ರು, ನಾವು ಸೇರ್ಕೊಳ್ಳ ಬೇಡವ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ರು. ಯಾವಾಗ ನಾವು ನಮ್ದೊಂದು ನಾವು ವಾಲಂಟಿಯರ್ ಅಂದ್ರೆ ನಾವು ಸಮಾಜ ಸೇವಕರಾಗಿ ಗುರುತಿಸ್ಕೊಳ್ಳೋದಕ್ಕೆ ಒಂದು ಟೀ ಶರ್ಟ್ ಮಾಡ್ಕೊಂಡ್ವಿ, ಅದನ್ನ ಮಾಡಿದ ಮೇಲೆ ಎಷ್ಟೋ ಜನರು ಅದನ್ನ ನೋಡಿ ನಾವು ಬರ್ಬೋದು ಅಂತ ಕೇಳೋಕ್ ಶುರು ಮಾಡಿದ್ರು. ಅಂದ್ರೆ ಅವ್ರಿಗೆ ಗೊತ್ತಾಯ್ತು ಇವರೊಬ್ರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ವಾಲಂಟಿಯರ್ ಇವರು ಅಂತ ಗೊತ್ತಾದ್ಮೇಲೆ ಅವರು ತಾನಾಗೆ ಬರೋಕ್ ಶುರು ಮಾಡಿದ್ರು. ಇವಾಗ ನಮ್ ಜೊತೆ ಇರೋರು ಎಲ್ಲರೂ ಹಾಗೆ ಅವರೇನೆ ಅಂತ ಪ್ರೇಮ್ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಅದೇ ರೀತಿನಲ್ಲಿ ನೋಡಿ ಯಾರೇ ಒಬ್ರು ಏನಾದ್ರು ಕೆಲಸ ಮಾಡ್ತಾ ಇದ್ರೆ, ಯಾಕೆ ಮಾಡ್ತಾ ಇದ್ರೆ, ಏನ್ ಮಾಡ್ತಾರೆ ಅಂತ ಕೇಳಿ ತಿಳ್ಕೊಂಡು, ಕೇಳೋದ್ರಲ್ಲಿ ಯಾವ್ದೇ ತಪ್ಪಿಲ್ವಲ್ಲ. ಎಷ್ಟೋ ಕೆಲಸಗಳು ನಾವು ಇವಾಗ ಗಾಳಿ ಮಳೆಯಲ್ಲಿ ಮರ ಬಿದ್ದೋಗಿರುತ್ತೆ, ಆ ರಸ್ತೆ ಬ್ಲಾಕ್ ಆಗಿರುತ್ತೆ, ಲೈಟ್ ಇರಲ್ಲ ಮನೆ ಒಳಗಡೆ, ಅಂಥವ್ರಿಗೆಲ್ಲ ದಿನ ಬೆಳಗಾದ್ರೆ ಶಾಲೆ ಹೋಗೋ ಮಕ್ಕಳಿಗೆ ಇವರಿಗೆಲ್ಲ ತೊಂದರೆ ಆಗುತ್ತೆ. ಅಂತ ಟೈಮ್ನಲ್ಲಿ ನಾವು ಮರಗಳನ್ನ ಕಡಿದು ಎಷ್ಟೋ ಸಾರಿ ಕ್ಲೀನ್ ಮಾಡಿ ಕೊಟ್ಟಿದ್ದಿದೆ. ನೂರಿನ್ನೂರು ಮರಗಳು ಬಿದ್ದಾಗ ಅದೇ ರೀತಿ ನಮ್ಮ ರಾಯಚೂರಿನಲ್ಲಿ ಸತತ 3 ದಿವಸ ಕೆಲಸ ಮಾಡಿದ್ವಿ. ಆವಾಗ ನಮ್ಮ ಜೊತೆನಲ್ಲಿ ಸಾಮಾನ್ಯ ಜನರು ಅವ್ರ ಮನೆಗೆ ತೊಂದರೆ ಆಗುತ್ತೆ ಅಂತೇಳಿ ಬಂದು ಸೇರ್ಕೊಂಡ್ರು. ಆದ್ರೆ ಅದನ್ನು ಮುಂದೆ ಕಂಟಿನ್ಯೂ ಮಾಡಿದ್ರೆ ಬಹಳ ಸಂತೋಷ ಆಗುತ್ತೆ. ಆ ರೀತಿ ನಮ್ಮಂತೆ ಬೇರೆಯವ್ರಿಗೂ ತೊಂದರೆ ಆಗುತ್ತೆ ಅನ್ನೋದನ್ನ, ಬೇರೆಯವ್ರ ಕಷ್ಟವನ್ನು ನಮ್ಮದು ಅಂತ ತಿಳ್ಕೊಂಡಾಗ ನಾವು ಕೈ ಜೋಡಿಸೋಕೆ ಸುಲಭ ಆಗುತ್ತೆ.
0: ಖಂಡಿತ ಸರ್, ಬಹಳ ಒಳ್ಳೆ ಸಂದೇಶ. ಹಾಗೆ ನೀವು ರಾಜರಾಜೇಶ್ವರಿ ನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಈ ಹಸಿರು ಸೆಲೆ ಯಾವ ರೀತಿ ಪರಿವರ್ತನೆ ಏನಾದರೂ ತಂದಿದೆಯಾ ಸರ್? ನಿಮ್ಮ ಈ ಸಂಘ ಇದೆಯಲ್ಲ ಅಥವಾ ನಿಮ್ಮ ಟೀಮ್ ಯಾವ ಥರ ಏನಾದರೂ, ನೀವು ಹೇಳಿದ್ರಿ ಈಗ ಮರಗಳನ್ನೆಲ್ಲ ತೆಗಿತೀವಿ ಈಗ ಬಿದ್ದಾಗ, ಆ ಥರ ಮತ್ತೆ ಇನ್ನೂ ಏನೇನು ಕೆಲಸ ಮಾಡಿದ್ದೀರಾ, ಮತ್ತೆ ಏನಾದರೂ ಪರಿವರ್ತನೆ ತಂದಿದೆಯಾ ನಿಮ್ಮ ರಾಜರಾಜೇಶ್ವರಿ ನಗರದಲ್ಲಿ?
2: ಸಾಕಷ್ಟು ಪರಿವರ್ತನೆ ಬಂದಿದೆ. ಅಂದರೆ ನಾವು ನೋಟಿಸ್ ಮಾಡಿದಾಗೆ ನಮ್ಮನ್ನು ಜನರು ಗುರುತಿಸಿ, ನಾವು ಎಲ್ಲೋ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಲ್ಲ, ಈ ಫಿಲಿಮಲ್ಲಾಗಲಿ ಇದ್ರೊಳಗಾಗಲಿ ಅಡ್ವರ್ಟೈಸ್ ಮಾಡಿದಾಗೆ ನಾವು ಅದು ಯಾವುದೇ ರೀತಿ ಮಾಡಿಲ್ಲ. ನಮ್ಮದು ಅಡ್ವರ್ಟೈಸ್ಮೆಂಟ್ ಬರೀ ಟೀ ಶರ್ಟು ನಮ್ಮ ಕೆಲಸ. ಅದನ್ನು ಮಾಡೋದ್ರಿಂದ ಇವಾಗ ನಮ್ಮನ್ನು ಎಷ್ಟೋ ಜನರು ನೋಡಿದ ತಕ್ಷಣ, ಓ ನೀವನಪ್ಪ ಅಂತ ಪರಿಚಯ ನಾವು ಹೇಳೋದು ಬೇಡ, ನಿಮ್ಮನ್ನು ನೋಡಿದೀವಿ ಅಂತ ದಾರಿಯಲ್ಲಿ ಹೋಗುವಾಗಲೇ ಹೇಳ್ತಾರೆ. ನಾವು ದಾರಿನಲ್ಲಿ ಇವಾಗ ಹೋಗುವಾಗ ಮಾಡುವಂತಹ ಕೆಲಸಗಳನ್ನ ನೋಡಿ ನಮ್ಮನ್ನು ಗುರುತಿಸೋದು ದೊಡ್ಡ ಪರಿವರ್ತನೆ. ಅದು ಇನ್ನೊಂದು, ನಮ್ಮ ಎದುರುಗಡೆ ಯಾರು ಕಸ ಬಿಸಾಕಲ್ಲ, ಅದು ದೊಡ್ಡದು ಪರಿವರ್ತನೆ. ನಾವು ಹೋದ್ಮೇಲೆ ಬಿಸಾಕ್ಬೋದು, ಅದ್ ನನಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಎದುರುಗಡೆ ಬಿಸಾಕುವಾಗ ಯೋಚನೆ ಮಾಡ್ತಾರೆ. ನಮ್ಮ ರಸ್ತೆನಲ್ಲೂ ಹಾಗೇನೆ, ಯಾರು ನಮ್ಮ ರಸ್ತೆನಲ್ಲಿ ಕಸವನ್ನ ರೋಡಿ ಹಾಕಲ್ಲ. ಕಾರಣ ಏನು ಅಂದ್ರೆ, ಇವನೊಬ್ಬ ಇದಾನಪ್ಪ ಅಂತೇಳಿ ಅವ್ರಿಗೆ ಭಯದಿಂದನೋ ಅಥವಾ ಆ ಪ್ರೀತಿಯಿಂದನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ನೋಡಿದಾಗೆ ತುಂಬಾ ಬದಲಾವಣೆ ಕಾಣಿಸ್ತಾ ಇದೆ. ಆದ್ರೆ ಮನುಷ್ಯ ನಾವೇ ಕಸ ಹಾಕಿರೋದು, ಪರಿಸರ ಕಸ ಹಾಕಿಲ್ಲ.
0: ನಿಜ,
2: ನಾವು ಮಾಡಿರೋ ತಪ್ಪು. ನಾವು ಅರ್ತ್ಕೊಂಡಾಗ ಮಾತ್ರ ಪರಿಪೂರ್ಣ ಆಗೋದಕ್ಕೆ ಸಾಧ್ಯ, ಬಿಟ್ರೆ ನಾವು ಬಲವಂತವಾಗಿ ಮಾಡೋದಕ್ಕೆ ಆಗಲ್ಲ ಇದು.
0: ಖಂಡಿತ ಖಂಡಿತ. ಪ್ರೇಮ್ ಕುಮಾರ್ ಅವ್ರು ಏನಾದ್ರು ಹೇಳಕ್ ಇಷ್ಟಪಡ್ತೀರಾ
1: ಇದ್ರಲ್ಲಿ? ಏನಪ್ಪ ಅಂದ್ರೆ, ಈಗ ಯಾವುದೇ ಒಂದು ಆರ್ಗನೈಸೇಷನ್ ಇರ್ಬೋದು, ಒಂದು ಗೌರ್ಮೆಂಟ್ ಬಾಡಿ ಇರ್ಬೋದು, ಯಾವ್ದೋ ಒಂದು ಒಂದು ಟೀಮ್ ಬಂದು ಇದನ್ನ ಪರಿವರ್ತನೆ ಮಾಡಕ್ ಸಾಧ್ಯನೇ ಇಲ್ಲ. ನಮ್ಮಲ್ಲೇ ಬರಬೇಕು ಇಂಡಿವಿಜುವಲ್, ದೆನ್ ಇಟ್ ಟು ಕಮ್ ಔಟ್ ಅಂಡ್ ಇದಕ್ಕೆ ಸೊಲ್ಯೂಷನ್ ಅವರೇ ಕಂಡುಹಿಡಿಬೇಕು. ಅವ್ರ ಮನೆ, ಅವ್ರ ಕಾಂಪೌಂಡ್ ಕ್ಲೀನ್ ಮಾಡ್ಕೋಬೇಕು, ಅವ್ರ ಮನೆ ಎದುರುಗಡೆ ಕ್ಲೀನ್ ಮಾಡ್ಕೋಬೇಕು. ಅಲ್ಲಿ ಲಿಟರ್ ಮಾಡಬಾರ್ದು. ಅಷ್ಟು ಮಾಡಲಿಲ್ಲ ಅಂದ್ರೆ ಇಡೀ ಇಂಡಿಯಾನೇ ಚೇಂಜ್ ಆಗುತ್ತೆ, ಇಡೀ ಕರ್ನಾಟಕನೇ ಚೇಂಜ್ ಆಗುತ್ತೆ. ನಮ್ಮ ಮನೆ ಚೇಂಜ್ ಆದ್ರೆ ನಮ್ಮ ಏರಿಯಾ ಚೇಂಜ್ ಆಗುತ್ತೆ, ಏರಿಯಾ ಚೇಂಜ್ ಆದ್ರೆ ಬೆಂಗಳೂರು ಚೇಂಜ್ ಆಗುತ್ತೆ. ಸೊ ಇಟ್ ಇಸ್ ಸ್ಮಾಲ್ ಇನಿಷಿಯೇಟಿವ್. ಒಬ್ರು ತಗೊಂಡ್ರೆ, ಇಂಡಿವಿಜುವಲ್ ಆಗಿ ತಗೊಂಡ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಅಚೀವ್.
0: ಖಂಡಿತ ಸರ್.
2: ಒಂದು ಸಣ್ಣ ಇದನ್ನು ಹೇಳ್ತೀನಿ. ಈಗ ನಾವು ನಮ್ಮ ಮನೆ ಮುಂದೆ ಕಸ ಗುಡಿಸ್ತೀವಿ, ಕಸ ಗುಡಿಸಿ ಆ ಕಸವನ್ನ ರಸ್ತೆಗೆ ತಳ್ತೀವಿ. ಆದ್ರೆ ಅದನ್ನೇ ತೆಗೆದು ನಮ್ಮ ಕಸದ ಬುಟ್ಟಿ ಹಾಕೊಂಡ್ರೆ ಎಷ್ಟು ಬದಲಾವಣೆ ಆಗುತ್ತೆ ಅಂತ ಸಣ್ಣ ಯೋಚನೆ ಮಾಡಿದ್ರೆ ಸಾಕು.
0: ಹೌದು, ನೀವು ಮತ್ತೆ ಕಸದ ಬುಟ್ಟಿಗೆ ಹಾಕೊಂಡಿದ್ನ ಗಾರ್ಬೇಜ್ ಕಲೆಕ್ಷನ್ ಟ್ರಕ್ಕಿಗೆ ಕೊಡದೆ ಮತ್ತೆ ತಗೊಂಡೋಗಿ ಯಾವ್ದಾದ್ರು ಒಂದ್ ಸೈಟಿಗೆ ಹಾಕ್ಬಿಡೋದು,
2: ಖಾಲಿ ಸೈಟ್ ಅಲ್ಲೋ ಅಥವಾ ಅದು ಸೆಗ್ರಿಗೇಟ್ ಮಾಡೋದು ಮುಖ್ಯ. ಇವ್ರು ಸೆಗ್ರಿಗೇಟ್ ಮಾಡಲ್ಲ ಅಂದ್ರೆ ಪ್ಲಾಸ್ಟಿಕ್ ಬೇರೆ, ಒಣಕಸ ಬೇರೆ, ಹಸಿ ಕಸ ಬೇರೆ ಮಾಡಿದ್ರೆ ಈ ಹಸಿ ಕಸಗಳೆಲ್ಲ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ತುಂಬಾ ಕಡೆ ಮಾಡ್ತಾ ಇದಾರೆ ನಮ್ಮ ಟೀಮ್ ಅಲ್ಲಿ ಕೂಡ. ಮತ್ತೆ ಟೆರೆಸ್ ಗಾರ್ಡನ್ಗಳಿಗೆ ಅವರು ಮನೆ ಗಿಡಗಳಿಗೆ ಅವರೇ ಯೂಸ್ ಮಾಡ್ಕೋಬಹುದು, ಅದನ್ನ ಕೂಡ ಮಾಡ್ತಾ ಇದಾರೆ. ಆ ರೀತಿಯಲ್ಲಿ ಬದಲಾದ್ರೆ ನಾವು ಕಸ ಹೊರಗಡೆ ಕಳಿಸೋದು ಕಡಿಮೆ ಆಗುತ್ತೆ. ಮತ್ತೆ ಪ್ಲಾಸ್ಟಿಕ್ ಅನ್ನ ನಾವು ತಗೊಂಡ್ ಬರ್ತೀವಿ, ತಂದ್ಮೇಲೆ ಅದು ಹೇಗೆ ಕಳಿಸ್ಬೇಕು ಅನ್ನೋದನ್ನ ಮೊದಲು ಯೋಚನೆ ಮಾಡ್ಬೇಕು, ತರೋ ಮೊದಲು. ಇಲ್ಲ ತರಲೇಬಾರ್ದು, ಕೈಯಲ್ಲಿ ಒಂದು ಬ್ಯಾಗ್ ಇಟ್ಕೊಂಡು ಹೋಗ್ಬೋದು. ಇದನ್ನ ಹಿಂದಿನ ಒಂದು ಇದ್ರೊಳಗೆ ನಮ್ಮ ಶುಭಪ್ರದ ಅಂತ ನಮ್ಮ ಟೀಮ್ನವರೇ ಮಾತಾಡಿದ್ರು ಈ ವಿಷಯವಾಗಿ. ಮತ್ತೆ ನಾನು ಅದನ್ನೇ ಹೇಳೋದ್ರೊಳಗೆ ಅರ್ಥ ಇರೋದಿಲ್ಲ. ಆದ್ರೆ ನಾವು ಎಚ್ಚೆತ್ಕೋಬೇಕಾಗಿರೋದು, ನಾವು ಕಸ ತಂದಿರೋದನ್ನ ಅಂದ್ರೆ ನಾವು ತರೋದು ಪ್ಲಾಸ್ಟಿಕ್ ಇಂಥವೆಲ್ಲ ಕಸ ಆಗುತ್ತೆ, ಅದ್ ನಾವು ತಂದಿರೋದೆ ಕಸ ದುಡ್ಡು ಕೊಟ್ಟು, ಅದನ್ನ ಹೇಗೆ ನಾವು ಕಳಿಸ್ತೀವಿ ಅನ್ನೋದನ್ನ ಮೊದಲು ಯೋಚನೆ ಮಾಡ್ಬೇಕು. ಇಲ್ಲ ಅದನ್ನ ತರಬಾರ್ದು, ಮನೆಯಿಂದ ಒಂದು ಬ್ಯಾಗ್ ಇಟ್ಕೊಂಡು ಹೋಗಿ ತಗೊಂಡು ಬರ್ಲಿ.
0: ಖಂಡಿತ ಸರ್.
2: ಅದರಿಂದ ನಮ್ಮ ಪರಿಸರಕ್ಕೆ, ನಮ್ಮ ಪ್ರಪಂಚಕ್ಕೆ ನಾವು ಬಹಳ ದೊಡ್ಡ ಕೊಡುಗೆ ಕೊಡ್ತೀವಿ. ನಮಗ್ ನೋಡಕ್ಕೆ ಏನು ಗೊತ್ತಾಗಲ್ಲ, ಅಯ್ಯೋ ನಮ್ಮನೆಯಿಂದ ಒಂದ್ ಏನಾಗುತ್ತೆ ಅಂತೇಳಿ. ಆದ್ರೆ ನಮ್ಮನೆ ಅಂತಾನೆ ಪ್ರತಿಯೊಂದು ಮನೆಯಲ್ಲೂ ಆದಾಗ ದೊಡ್ಡ ಪ್ರಮಾಣದಲ್ಲಿ ಆಗ್ಬಿಡುತ್ತೆ.
0: ಹೌದು, ಅದೇ ಸರ್, ಅದೇ ನಾನು ಒಂದು ಓದ್ತಾ ಇದ್ದೆ. ಸಿಂಗಲ್ ಸ್ಟ್ರಾ, ನಾನೊಬ್ಳಿಗೆ ಕುಡಿದು ಎಸೆದ್ರೆ ಈ ಸ್ಟ್ರಾ ಏನು ಅಂತ ಆತರ ಕೋಟ್ಯಾಂತರ ಜನ, ನಂದೊಂದೇ ತಾನೇ ಸ್ಟ್ರಾ, ನಂದೊಂದೇ ತಾನೇ ಸ್ಟ್ರಾ ಅಂದ್ರೆ ದ ಸಿಂಗಲ್ ಸ್ಟ್ರಾ ಬಿಕಮ್ಸ್ ದ ಕ್ರೋರ್ಸ್ ಆಫ್ ಸ್ಟ್ರಾಸ್ ಅಂತ ಹೇಳ್ತಾರೆ. ಹಾಗಾಗಿ ನೀವು ನಿಮ್ಮ ಜೊತೆ ಇನ್ನೂ ಬಹಳಷ್ಟು ಮಾತಾಡಬೇಕು. ಬಹಳ ಇನ್ಸ್ಪಿರೇಷನ್ ಆಗಿದೆ ನಿಮ್ಮ ಈ ಪರಿಸರದ ಕಾಳಜಿ, ನಿಮ್ಮ ಈ ಪ್ರೀತಿ, ಮತ್ತು ನಿಮ್ಮ ಈ ಸ್ಫೂರ್ತಿದಾಯಕ ಮಾತುಗಳನ್ನ. ಹಾಗೆ ನಮಗೆ ಬಹಳಷ್ಟು ಜನ ಸಂದೇಶಗಳನ್ನು ಕೂಡ ಕಳಿಸಿದ್ದಾರೆ, ಅದನ್ನು ಕೂಡ ಓದೋಣ ಒಂದು ಒಳ್ಳೆ ಸೂಪರ್ ಹಿಟ್ ಹಾಡಿನ ನಂತರ.

0: ಫುಡ್ ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಸ್ಫೂರ್ತಿದಾರಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ, ಹಾಗೆ ಬಹಳಷ್ಟು ಸಂದೇಶಗಳು ಬಂದಿದೆ. ಗಣೇಶ ಸಾಗರದಿಂದ ಪರಿಸರದ ಬಗ್ಗೆ ಜಾಗೃತಿ ಹೇಳ್ತಿದ್ರಿ, ನಾನು ಕೂಡ ಪರಿಸರದ ಹೆಮ್ಮೆಯೇ, ಏನ್ ಮಾಡಬಹುದು ಅಂತ ಕೇಳಿದ್ರಿ. ನಾನು ಕೂಡ ಗಿಡ ನೆಡ್ತೀನಿ, ಚರಂಡಿಯಲ್ಲಿ ಹೋಗ್ತಿರುವ ಕಸವನ್ನ ಅಡ್ಡ ಹಾಕಿ ತೆಗಿತೀನಿ ಅಂತ. ಸೂಪರ್ ರೀ ಗಣೇಶ ಸಾಗರ್ ಅವರೇ. ಹಾಗೆ ನಾನು ಎಲ್ಲರೂ ಹೋಗ್ತಿದ್ದಾಗ ಯಾವ್ದಾದ್ರು ಗಿಡ ಅಥವಾ ಮರ ಏನಾದ್ರೂ ಅದಕ್ಕೆ ತೊಂದರೆ ಆಗಿದ್ರೆ, ಅದಕ್ಕೆ ನೇಲ್ಸ್ ಎಲ್ಲ ಹೊಡೆದಿದ್ರೆ ಅದನ್ನ ತೆಗಿತೀನಿ, ಮತ್ತೆ ನಾನು ಅದನ್ನ ಪೋಷಣೆ ಮಾಡ್ತೀನಿ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಅನಂತ ಮೂರ್ತಿ ಅವರು ಶೃಂಗೇರಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಸುರೇಶ್ ಭಟ್ ಹಾಗೂ ಶ್ರೀ ಪ್ರೇಮ್ ಕುಮಾರ್ ಸರ್ ಅವರಿಗೆ ತಮ್ಮ ಕೆಲಸಕ್ಕೆ ಧನ್ಯವಾದಗಳು ಅಂತ ನಿಮಗೆ ಸಂದೇಶ ಕಳಿಸಿದ್ದಾರೆ. ಒಳ್ಳೆಯ ಗುರಿ ಇಟ್ಟು ಕೆಲಸ ಮಾಡ್ತಾ ಇದ್ದೀರಾ, ಶುಭವಾಗ್ಲಿ. ಸುರೇಶ್ ಸರ್ ಹೇಳಿದಂತಹ ಪರಿಸರ ಕಾಳಜಿ, ಈ ಕೆಲಸ ನನ್ನದಲ್ಲ ನಮ್ಮ ಸಮಾಜದ ಕೆಲಸ ಅಂತ ಶ್ರೀಮಂತ್ ಹೊಸಮನಿ ಬೀದರ್ ನಿಂದ ಸಂದೇಶ ಕಳಿಸಿದ್ದಾರೆ. ಅವ್ರು ಹೇಳ್ತಾರೆ, ಸರ್ ಈ ಮಾತು ನನ್ನ ಹೃದಯಕ್ಕೆ ತಟ್ಟಿತು ಅಂತ ಹೇಳಿದ್ರು. ಹಾಗೆ ಮತ್ತೆ ಒಬ್ರು ಸಂದೇಶ ಕಳಿಸಿದ್ದಾರೆ, ಅವರ ಹೆಸರು. ಹಾ ಮೇಡಮ್, ನಾನು ನಮ್ಮ ಮನೆ ಹತ್ತಿರ 3 ವರ್ಷಗಳ ಹಿಂದೆ ಬೆಳೆಸಿದ ಮರ, ಇದಕ್ಕೆ ಈಗಲೂ ದಿನ ನೀರು ಹಾಕ್ತೀನಿ, ಇನ್ನು ಹಲವಾರು ಜಾತಿ ಮರಗಳನ್ನೆಲ್ಲ ನಾನು ನೆಟ್ಟು ಪರಿಸರ ಉಳಿಸ್ತಾ ಇದ್ದೀನಿ ಅಂತ ರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಗೊಪ್ಪಾಳ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ ಸರ್. ಸೊ ಹಾಗಾಗಿ ನಿಮ್ಮ ಸ್ಫೂರ್ತಿ ಮಾತುಗಳು ಬಹಳಷ್ಟು, ಇನ್ನೂ ತುಂಬ ಮೆಸೇಜ್ಗಳು ಬಂದಿದೆ, ಆದರೆ ಕಾರಣಾಂತರಗಳಿಂದ ನಾವು ಇಲ್ಲಿ ಎಲ್ಲ ಮೆಸೇಜನ್ನು ಓದೋಕ್ಕಾಗ್ತಾ ಇಲ್ಲ. ಹಾಗೆ ಸರ್, ನಿಮ್ಮ ಜೊತೆ ಮಾತಾಡ್ತಾ ಇರಬೇಕಾದ್ರೆ ನೀವು ಹೇಳಿದರೆ, ಈಗ ಯಾವುದೋ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ವಿ, ಯಾವುದೋ ಒಂದು ಈವೆಂಟ್ ಮಾಡಿದಾಗ ಬಹಳಷ್ಟು ವೇಸ್ಟ್ ಗಾರ್ಬೇಜ್ ಉಳಿದು ಬಿಡುತ್ತೆ. ಸೊ ಅದ್ರ ಬಗ್ಗೆ ನೀವು ಏನು ಕ್ರಮ ಕೈಗೊಳ್ತೀರಾ?
4: ಮೊನ್ನೆ ತಾನೆ ಕಳೆದ ಭಾನುವಾರ ಒಂದು ದೊಡ್ಡ ಇವೆಂಟ್ ಆಯಿತು ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ. ಸಾಮಾನ್ಯ 3,000 ಜನ ಬಂದಿರಬಹುದೇನೋ, ನಾನು ಕೌಂಟಿಗೆ ಇದಕ್ಕೆ ಹೋಗಲಿಲ್ಲ, ಬಟ್ ಲಾಸ್ಟ್ ಇಯರ್ ಕೂಡ 4,000 ಜನರ ಮೇಲಿದ್ದರು. ರನ್ ಎಡಿಕ್ಟ್ ಅಂತ ಅಲ್ಲಿ ಅದೊಂದು ಸಮಾಜ ಇದಕ್ಕೋಸ್ಕರನೇ ಅವರು ಕೆಲಸ ಆ ರನ್ ಎಡಿಕ್ಟ್ನವರು ಮಾಡ್ತಾರೆ. ಆದರೆ ಒಂದೇ ಒಂದು ಕಸ ಕೂಡ ನಾವು ತೊಗೊಳ್ಳುವಾಗ ಹೇಗೆ ಕ್ಲೀನಾಗಿ ಕೊಡ್ತಾರೋ ಅದೇ ರೀತಿ ವಾಪಸ್ ಕೊಡುವಾಗಲೂ ಕೊಡ್ತೀವಿ. ಬರೀ ಕ್ಲೀನ್ ಮಾಡಿಕೊಡೋದಲ್ಲ, ಅಲ್ಲಿ ನಾವು ಕಸ ಉಪಯೋಗಿಸೋದೇ ಇಲ್ಲ. ಕಸದ ಅಂದರೆ ಪ್ಲಾಸ್ಟಿಕ್ ಅಥವಾ ಹಾಳೆ ಪ್ಲೇಟ್ ಆಗಲಿ ಅಥವಾ ಈ ಪ್ಲಾಸ್ಟಿಕ್ ಪೇಪರ್ಗಳದು ಬರುತ್ತೆ ಅಥವಾ ಬಾಳೆ ಎಲೆ, ಇದು ಯಾವುದನ್ನು ನಾವು ಉಪಯೋಗಿಸಲ್ಲ. ಸ್ಟೀಲ್ ಲೋಟ, ಸ್ಟೀಲ್ ಪ್ಲೇಟ್ಗಳನ್ನ ಉಪಯೋಗಿಸ್ತೀವಿ, ಸ್ಟೀಲ್ ಸ್ಪೂನ್ಗಳು ಉಪಯೋಗಿಸ್ತೀವಿ. ಅದನ್ನೇ ಮತ್ತೆ ವಾಶ್ ಮಾಡಿ ಮತ್ತೆ ನಾವು ಕಳಿಸ್ಕೊಡ್ತೀವಿ. ಇದನ್ನು ಈಗ 5 ವರ್ಷದಿಂದ ರನ್ ಎಡಿಕ್ಟ್ ಗ್ರೂಪ್ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವತ್ತಿನ ದಿವಸ ನಮ್ಮ ಎಲ್ಲ ವಾಲಂಟಿಯರ್ಸು, RRIK ಅಥವಾ ರನ್ ಎಡಿಕ್ಟ್ನವರು, ಕೊನೆಗೆ ನಾವು ಹಸಿರು ಸೆಲೆ, ಈ ಥರ ಅಲ್ಲಿ ತುಂಬ ಗ್ರೂಪ್ಗಳಿದೆ, ಅವರೆಲ್ಲರೂ ಕೈ ಜೋಡಿಸಿ ಆ ಇವೆಂಟನ್ನು

0: ಒಂದೇ ಒಂದು ಕಸವನ್ನು ಅಲ್ಲಿ ಆಗದಿರೋ ಥರ ಮೇಂಟೈನ್ ಮಾಡ್ತೀವಿ. ಮತ್ತು ಊಟದ ತಿಂಡಿ ವೇಸ್ಟ್ ಆಗಿದ್ದನ್ನು ಕೂಡ ಅಲ್ಲೇ ತಕ್ಷಣ ಕಾಂಪೋಸ್ಟ್ ಬಿನ್ನಿಗೆ ಹಾಕಿ ಪ್ರತಿಯೊಬ್ಬರು ಬಂದವರು ಸಹಕಾರ ಕೊಡ್ತಾರೆ. ಅವ್ರು ತಿಂದಿರೋ ವೇಸ್ಟನ್ನೆಲ್ಲ ಕರೆಕ್ಟಾಗಿ ಕಾಂಪೋಸ್ಟ್ ಹಾಕುವಂಥ ಒಂದು ಬಿನ್ ಇಟ್ಟಿರ್ತೀವಿ, ಅದಕ್ಕೆ ಹಾಕ್ತಾರೆ. ಆಮೇಲೆ ಪ್ಲೇಟ್ ಊಟನ ಅವರೇ ಸಪ್ರೇಟ್ ಮಾಡಿ ಇಡ್ತಾರೆ, ನಾವು ವಾಶ್ ಮಾಡಿ ರೀಪ್ಯಾಕ್ ಮಾಡಿ ಕಳಿಸೋದು. ಆದರೆ ಇದನ್ನು ನೋಡಿದ್ರೆ ನಮಗೆ ಏನನ್ಸುತ್ತೆ ಅಂದರೆ, ಯಾವುದೋ ಒಂದು ಬೇರೆ ಕಾರ್ಯಕ್ರಮಗಳಾದಾಗ, ಯಾವುದೋ ಒಂದು ಹಬ್ಬನೋ ಅಥವಾ ಯಾವುದೋ ಒಂದು, ನಾವು ಹೇಳೋದು ತಪ್ಪಾಗುತ್ತೇನೋ ಗೊತ್ತಿಲ್ಲ, ರಾಜಕೀಯ ವ್ಯಕ್ತಿಗಳದ್ದು ಏನಾದ್ರೂ ಕಾರ್ಯಕ್ರಮ ಆಯಿತು ಅಂದರೆ ನಮಗಲ್ಲಿ ನೋಡಿದ್ರೆ ಮತ್ತು ಒಂದು ವಾರ ಅಲ್ಲಿ ಕಸದ ರಾಶಿ ಇರುತ್ತೆ. ಆದರೆ ಇಲ್ಲಿ ಬೆಳಗ್ಗೆ 5 ಗಂಟೆ ಸ್ಟಾರ್ಟ್ ಆಗಿರೋ ಕಾರ್ಯಕ್ರಮ 10 ಗಂಟೆ ಮುಗಿದಿದೆ, ಅಲ್ಲಿ ಆ ಕಾರ್ಯಕ್ರಮ ನಡೆದಿದೆ ಅನ್ನೋ ಕುರು ಒಂದು ಸಿಗದೇ ಇರೋಷ್ಟು ನೀಟಾಗಿರುತ್ತೆ. ನಿಜವಾಗಿ ಇದಕ್ಕೆ ನಮ್ಮ ಇಡೀ ರಾಜರಾಜೇಶ್ವರಿ ನಗರ ನಾನು ಹೊಗಳುತ್ತೀನಿ. ನಾವು ಅವರೆಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದ ಹೇಳ್ತೀನಿ, ಅಲ್ಲಿ ಸಹಕಾರ ಕೊಟ್ಟವರಿಗೆ ಅಥವಾ ರನ್ ಎಡಿಟ್ ಗ್ರೂಪ್ನವರಿಗೆ. ಅಲ್ಲಿ ಈ ರೀತಿ ಕಾರ್ಯಕ್ರಮಗಳು ಎಲ್ಲ ಕಡೆಯಲ್ಲೂ ಆದರೆ ನಾವು 90%-90%+ ಕಸವನ್ನೇ ಕಡಿಮೆ ಮಾಡ್ತೀವಿ ಅಂತೀವಿ. ಯಾಕೆಂದ್ರೆ ಈ ಛತ್ರಗಳದ್ದು ಎಷ್ಟೊಂದು ವೇಸ್ಟ್ ಬರುತ್ತೆ ಅಂತಂದರೆ ಅವುಗಳನ್ನ ಬಿಸಾಕೋದು ರೋಡಲ್ಲಿ, ಆಮೇಲೆ ಲ್ಯಾಂಡ್ ಫಿಲ್ಲಿ ಹೋಗೋದು, ಇದನ್ನೆಲ್ಲ ನೋಡಿದ್ರೆ ಭಾಳ ಹಿಂಸೆ ಆಗುತ್ತೆ ನಮ್ಗೆ. ಅದಕ್ಕೆ ಯಾವ ಶಬ್ದದಲ್ಲಿ ಇದನ್ನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಆದರೆ ನಾವು ತಿಳ್ಕೊಂಡು ನಾವು ಕಡಿಮೆ ಮಾಡಬೇಕು ಅನ್ನೋದೇ ನನ್ನ ಮನವಿ ಎಲ್ಲರಲ್ಲೂ.
1: ಓಕೆ, ಸುರೇಶ್ ಭಟ್ ಅವರೇ ಬಹಳ ಸಂತೋಷ. ಒಂದು ಕಾರ್ಯಕ್ರಮ ಮಾಡಿದ್ರೆ ಈಗ ಮನೇಲಿ ಒಂದು ಬರ್ತ್ಡೇ ಆಗ್ಲಿ, ಒಂದ್ ಚಿಕ್ಕ ಹಬ್ಬ ಮಾಡ್ಲಿ ಸರ್, ಬಹಳಷ್ಟು ವೇಷನ ನಾವು ಹೊರಗೆ ಹಾಕ್ತೀವಿ. ಬರ್ತ್ಡೇ ಚಿಕ್ಕ ಚಿಕ್ಕ ಮಕ್ಕಳು ಬರ್ತ್ಡೇ ಮಾಡಿದಾಗ ಆ ಬೆಲೂನ್ ಕಟ್ಟೋದ್ರಿಂದ ಹಿಡಿದು ಆ ಪಾರ್ಟಿಗೆ ತರ್ತೀವಲ್ಲ 20 ಮಕ್ಕಳಾದ್ರೂ ಪ್ಲೇಟ್ ತರೋದು, ನಮಗೆ ಅದು ಸ್ವಲ್ಪ ಎಕನಾಮಿಕಲ್ ಆಗಿ ಹೆಲ್ಪ್ ಆಗುತ್ತೆ ಅಂತ ಆ ತರ ಪ್ಲೇಟ್ ತಂದ್ಬಿಟ್ಟು ನಮಗೆ ತಟ್ಟೆ ತೊಳೆಯ ಕೆಲಸ ಕಮ್ಮಿ ಆಗುತ್ತೆ ಅಂತ ತರ್ತೀವಿ, ಆದ್ರೆ ಪರಿಸರಕ್ಕೆ ನಾಶ ಅಂತ ನೀವು ಹೇಳ್ತಾ ಇದ್ದೀರಾ.
0: ಹೇಳ್ತೀನಿ, ಈ ಬರ್ತ್ಡೇ ಪಾರ್ಟಿದು ಬೆಲೂನ್ ಕಟ್ಟೋದು, ಅದು ಒಡೆಯೋದು ಮೈಕ್ರೋ ಪ್ಲಾಸ್ಟಿಕ್ ಭೂಮಿಯಲ್ಲಿ ಸೇರುತ್ತೆ. ಆಮೇಲೆ ಅದೇನೋ ಒಂದು ಸೌಂಡ್ ಬರುವಂತದ್ದೇನೋ ಒಂದು ಇದು ಮಾಡ್ತಾರೆ ನೋಡಿ, ಅದರೊಳಗಡೆ ಈ ಪೇಪರ್ಸ್ ಕಟಿಂಗ್ ಮಾಡಿ ಹಾಕ್ಬಿಡ್ತಾರೆ, ಅದು ಎಲ್ಲ ಚಲ್ಲ ಪಿಲ್ಲಿಯಾಗಿ ಬೀಳುತ್ತೆ. ಅದನ್ನು ಹೆಕ್ಕು ನಾವು ತೆಗಿಯೋಕ್ಕೂ ಆಗಲ್ಲ, ಅದು ಮಣ್ಣಲ್ಲಿ ಮಣ್ಣಾಗಿ ಸೇರಿಬಿಡುತ್ತೆ. ಆದ್ರೆ ಅದು ಪರಿಸರಕ್ಕೆ ಮಾರಕ, ಅದು ಆ ಉದ್ದೇಶದಿಂದ ಆ ಥರದ್ದೆಲ್ಲ ಮಾಡಬೇಡಿ ಅಂತ ನಾನು ಕೈ ಮುಗಿದು ಕೇಳ್ಕೊತೀನಿ ಜನರಲ್ಲಿ.
1: ಖಂಡಿತ, ಮತ್ತೆ ನಾವು ನಮ್ಮ ಹಳೆ ಹುಟ್ಟಿದಬ್ಬ ದೀಪ ಹಚ್ಚಿ ದೊಡ್ಡವರ ಆಶೀರ್ವಾದ ಪಡೀರಿ, ದೇವಸ್ಥಾನಕ್ಕೆ ಹೋಗಿ, ಆದಷ್ಟು ಪರಿಸರಕ್ಕೊಂದಂತೂ ನಾಶ ಮಾಡಬೇಡಿ. ನಿಮ್ಮ ಜನ್ಮ ಪರಿಸರಕ್ಕೆ ಒಳ್ಳೇದಾಗ್ಲಿ ಹೊರತು ನಿಮ್ಮ ಜನ್ಮದ ದಿನ ಪರಿಸರಕ್ಕೆ ನಾಶ ಆಗದ್ ಬೇಡ ಅಂತ ಹೇಳ್ತಾ ಇದ್ದೀರಾ ನೀವಿಬ್ರು.
0: ಅವರು ಹಬ್ಬ ಹೇಗ್ ಮಾಡ್ತಾರೆ ಅನ್ನೋದು ಪ್ರಶ್ನೆ ಮಾಡ್ತಾ ಇಲ್ಲ ನಾವು, ಅವ್ರು ಹೇಗಾದ್ರು ಮಾಡ್ಲಿ, ಪರಿಸರ ಹಾಳು ಮಾಡದೇ ಇರಲಿ.
1: ಬಹಳ ಉತ್ತಮವಾದ ಮೆಸೇಜ್ ಕೊಟ್ಟಿದ್ದೀರಾ ಅವರು. ಹಾಗೆ ನಾವಿವತ್ತು ಬೆಳಿಗ್ಗೆಯಿಂದ ಒಂದು ಸಮೀಕ್ಷೆ ಮಾಡಿದ್ವಿ. ಸೊ ಈಗ ಬೆಂಗಳೂರು ನಗರ ಎದುರಿಸುತ್ತಿರುವ ತುಂಬಾ ದೊಡ್ಡ ಸಮಸ್ಯೆ ಯಾವುದು ಅಂತ, ಮತ್ತೆ 4 ಆಪ್ಷನ್ ಕೊಟ್ಟಿದ್ವಿ. ಕಸ ನಿರ್ವಹಣೆನ, ಮರಗಳ ನಾಶನ, ನೀರಿನ ಕೊರತೆನ, ಅಥವಾ ವಾಯುಮಾಲಿನ್ಯನ ಅಂತ. ಆಲ್ಮೋಸ್ಟ್ 90% ಅಷ್ಟು ಜನ ಕಸ ನಿರ್ವಹಣೆ ಅಂತಾನೆ ಹೇಳಿದ್ದಾರೆ ಸರ್. ವಾಯುಮಾಲಿನ್ಯ ಅಂತಾನು ಒಂದ್ ಸ್ವಲ್ಪ ಜನ, ಎಲ್ಲಾ ಸಮಸ್ಯೆಗಳು ಇದೆ ಅದರಲ್ಲಿ ಜಾಸ್ತಿ ಈ ಕಸ ನಿರ್ವಹಣೆ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮ್ ಪ್ರಕಾರ ಬೆಂಗಳೂರು ಮೊದಲು ಈ ಪರಿಸರ ಸಮಸ್ಯೆಯನ್ನು ಹೇಗೆ ಪರಿಹರಿಸ್ಕೋಬೇಕು ಅಂತ ನೀವು ಭಾವಿಸ್ತೀರಾ ಸರ್? ಬಿಕಾಸ್ ಇಷ್ಟು ಬೆಳೆದ್ಬಿಟ್ಟಿದೆ ಬೆಂಗಳೂರು ನಗರ ನೀವು ಹೇಳಿದಾಗೆ. ಸೊ ಏನು ನಿಮ್ಮ ಉತ್ತರ ಏನಿರಬಹುದು ಇದಕ್ಕೆ?
0: ಇದರಲ್ಲಿ ಯಾವುದು ಒಂದು ಜಾಸ್ತಿ ತೊಂದರೆ ಕೊಡ್ತದೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಇದಕ್ಕೆ ಜಾಸ್ತಿ ತೊಂದರೆ ಕೊಡ್ತಾ ಅಂದರೆ ಮನುಷ್ಯರು ಅಂತಲೇ ಹೇಳ್ತೀನಿ ನಾನು. ಯಾಕೆ ಕೇಳಿದ್ರೆ ಕಸ ಸಮಸ್ಯೆ ಇಷ್ಟಾಗೋ ಕಾರಣ ನಾವೇನೆ, ಕಸದಿಂದನೇ ವಾಯುಮಾಲಿನ್ಯ ಆಗ್ತಾ ಇದೆ. ಮತ್ತು ವೆಹಿಕಲ್ಗಳು, ನಾವು ಒಬ್ಬನೇ ಎಲ್ಲೇ ಒಂದು ಸಣ್ಣ ಅಂಗಡಿಗೆ ಹೋಗ್ಬರ್ಬೇಕಂದ್ರೂ ಗಾಡಿ ತೊಗೊಂಡು ಹೋಗ್ತೀವಿ. ಒಬ್ಬರು 4 ಜನರು ಹೋಗೋ ಜಾಗಕ್ಕೆ 4 ಕಾರ್ ತೊಗೊಂಡು ಹೋಗ್ತೀವಿ, ಒಂದೇ ಕಾರಲ್ಲಿ 4 ಜನ ಹೋಗಲ್ಲ, ಎಲ್ಲ ಸ್ವತಂತ್ರವಾಗಿ. ಆಮೇಲೆ ನಾನೊಂದು ಮನೆ ಕಟ್ಟಿಸ್ಬೇಕು ಅಥವಾ ಇನ್ಯಾವುದೋ ಕಾರಣಕ್ಕೆ ನಮ್ಮ ಮನೆ ಮುಂದೆ ಕಸ ಬೀಳುತ್ತೆ ಅಂತೇಳಿ ಮರಗಳನ್ನ ಕಡಿತೀವಿ. ಮರ ಕಡಿದ ಮೇಲೆ ನೀರಿಂದು ಮರದ ಅಂದರೆ ವಾಯುಮಾಲಿನ್ಯ ಇದಿಷ್ಟು ಹೆಚ್ಚಾಗ್ತಾ ಪ್ರಾಬ್ಲಮ್ ತೊಂದರೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊರತು ಕಡಿಮೆ ಆಗಲ್ಲ. ಆ ದೃಷ್ಟಿಯಿಂದ ಇದೆಲ್ಲದೂ ಸರಿಯಾಗಬೇಕಂದ್ರೆ ಈ ಎಲ್ಲ ಕೆಲಸಗಳು ಸರಿಯಾಗಿ ಪೂರ ಮಾಡಲೇಬೇಕು. ಮರ ನೆಡಬೇಕು, ನೀರು ಉಳಿಸ್ಬೇಕು, ಕೆರೆಕ್ಕೋ ಇದನ್ನು ತಡಿಲೇಬೇಕು ನಾವು ನೀರು ಹೋಗೋದನ್ನು ಹರಿದು ಹೋಗೋದನ್ನು. ಇವಾಗ ನೋಡಿ, ಮೋರಿಗಳು ಮಾಡಿದ್ದಾರೆ, ಎಲ್ಲ ಕಾಂಕ್ರೀಟ್ ಹಾಕಿದ್ದಾರೆ, ರೋಡ್ ಸೈಡ್ ಎಲ್ಲ ಕಡೆ ಕಾಂಕ್ರೀಟ್ ಹಾಕಿದ್ದಾರೆ. ಮೊದಲು ಇಷ್ಟೊಂದು ಫ್ಲಡ್ ಆಗ್ತಿರಲಿಲ್ಲ. ಯಾಕೆ ಕೇಳಿದ್ರೆ ಭೂಮಿ ನೀರು ಕುಡಿಯೋದು, ಅಲ್ಲಿಂದಲ್ಲಿ ನೀರು ಕುಡಿದು ಕುಡಿದು ಹರಿದು ಹೋಗೋದು ಹೆಚ್ಚಾದ್ದು. ಆದರೆ ಇವಾಗ ನೀರು ಕುಡಿಯೋಕ್ಕೆ ಎಲ್ಲಿ, ಎಲ್ಲ ಕಡೆ ಪ್ಲಾಸ್ಟಿಕ್ ತುಂಬಿಸಿದ್ದೀವಿ, ಭೂಮಿಯಲ್ಲಿ ಪ್ಲಾಸ್ಟಿಕ್ ತುಂಬಿಸಿದ್ದೀವಿ, ರೋಡಿಗೆ ಕಾಂಕ್ರೀಟ್ ಹಾಕಿದ್ದೀವಿ, ಮರಗಳು ಇಲ್ಲ. ಮರ ಇದ್ರೆ ಏನು ಕೇಳಿದ್ರೆ, ಮರ ಈ ಗಾಳಿಯಿಂದ ಅಲ್ಲಾಡುತ್ತಲ್ವಾ, ಅವಾಗ ಭೂಮಿ ಸಡಿಲ ಆಗುತ್ತೆ, ಅವಾಗ ನೀರು ಭೂಮಿ ಒಳಗಡೆ ಹೋಗೋಕೊಂದು ಅವಕಾಶಗಳು ಸಿಗುತ್ತೆ. ಇವಾಗ ಅದು ಯಾವುದು ಇಲ್ಲದ್ರಿಂದ ಬಂದಿರೋ ನೀರೆಲ್ಲ ಹೊರಗಡೆ ಹೋಗುತ್ತೆ, ನಾವು ನೀರು ಉಳಿಸಲ್ಲ. ಮರ ಇಲ್ಲಾಂದ್ರೆ ವಾಯುಮಾಲಿನ್ಯ ಹೆಚ್ಚಾಗುತ್ತೆ. ಹಸು ಸಾಕೋದ್ರಿಂದ ನಮ್ಗೆ ಆಕ್ಸಿಜನ್ ಸಿಗುತ್ತೆ, ಆದ್ರೆ ಆ ಹಸುನ ನಾವು ಇಡಲ್ಲ ಇವಾಗ, ಸಾಕೋದೇ ಇಲ್ಲ, ಯಾಕಂದ್ರೆ ಹುಲ್ಲಿಲ್ಲ ಮೇವಿಲ್ಲ ಅನ್ನೋ ಉದ್ದೇಶಕ್ಕೆ. ಮತ್ತೆ ಮೇಲಿಂದ ಕಸ ತಂದು ಸುರಿತೀವಿ, ಆ ಕಸ ಕರೆಕ್ಟಾಗಿ ಸೆಗ್ರಿಗೇಟ್ ಮಾಡದೆ ಕಳಿಸ್ತೇ ಇರೋದ್ರಿಂದ ಅವೆಲ್ಲ ಕೊಳತು ವಾಸನೆ ಬಂದು ಮಾಲಿನ್ಯ ಆಗೇ ಆಗುತ್ತೆ. ಈ ಎಲ್ಲ ಕಾರಣದಿಂದ ಇಂಥದ್ದೇ ಒಂದು ಅಂತ ಹೇಳೋಕ್ಕಾಗಲ್ಲ, ಇದಿಷ್ಟು ಒಟ್ಟಾಗಿ ನಡಿಬೇಕಾದಂತ ಪ್ರಕ್ರಿಯೆಗಳು.
1: ಆದ್ರೂ ನಾವು ಬೆಂಗಳೂರಲ್ಲಿ ಸಾಮಾನ್ಯವಾಗಿ ನೋಡೋದೇನಂದ್ರೆ ಸರ್, ಈ ಕಸನ ಈ ಖಾಲಿ ಸೈಟಲ್ಲಿ ಹಾಕ್ಬಿಟ್ಟಿರ್ತಾರೆ, ಸೊಳ್ಳೆ ಆಗಿರುತ್ತೆ. ಆಮೇಲೆ ಎಸ್ಪೆಷಲಿ ಒಂದು ಏರಿಯಾ ತುಂಬಾ ಕ್ಲೀನ್ ಆಗಿರುತ್ತೆ, ಇನ್ನೊಂದು ಏರಿಯಾಗೆ ಹೋದ್ರೆ ಇದು ಬೆಂಗಳೂರ ಅಂತ ಅನ್ನಿಸ್ಬೇಕು, ಅಷ್ಟು ಕಸದ ರಾಶಿ. ಈ ನೀವು ಈ ಬನಶಂಕರಿ ಕಡೆ ಹೋದ್ರೆ ಗೊತ್ತಾಗುತ್ತಾ, ಬಸ್ ಸ್ಟ್ಯಾಂಡ್ ಇಂದ ಈ ಕಡೆ ವಾಸನೆ ತುಂಬಾ ಗಬ್ಬು ವಾಸನೆ, ಎಲ್ಲರೂ ಕಸನ ಅಲ್ಲೇ ಹಾಕ್ತಾರೆ. ನೀವು BBMP ಅಥವಾ ಈ BDA ಅವ್ರ ಜೊತೆ ಸೇರಿ ಏನಾದರೂ ಒಳ್ಳೆ ಕಾರ್ಯನ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ, ಸೊ ಅದ್ರ ಬಗ್ಗೆ ಒಂದು ಮಾತು ಹೇಳ್ಬೋದಾ?
0: ಇದಕ್ಕೆ ಕಸ ಎಲ್ಲ ಕಡೆಯಲ್ಲೂ ಬರುತ್ತೆ, ಆದರೆ ಅದನ್ನು ನಿರ್ವಹಣೆ ಮಾಡೋವಂಥ ವ್ಯಕ್ತಿಗಳೇನಿದ್ದಾರೆ, ಮಾಡಿಸ್ಬೇಕಾದಂಥ ವ್ಯಕ್ತಿಗಳೇನಿದ್ದಾರೆ, ಅವರ ಶ್ರದ್ಧೆ ಮುಖ್ಯ ಆಗುತ್ತೆ. ನಾವು ಜೊತೇಲಿ ಕೈ ಜೋಡಿಸ್ಬೋದು, ಆದರೆ ನಾಳೆ ನಮ್ಮಂಥವ್ರೆ ಇನ್ನೊಬ್ರು ತಂದು ಹಾಕ್ತಾರೆ ನಾವು ಮಾಡಿರೋ ಜಾಗದಲ್ಲಿ. ಇದು ನಮಗೆ ದಿನನಿತ್ಯ ಸಮಸ್ಯೆ. ನಾವು ಇವಾಗ ಎಷ್ಟು ಸಾರಿ ಬ್ಲ್ಯಾಕ್ ಸ್ಪಾಟ್ ಕ್ಲೀನ್ ಮಾಡಿದೀವೋ, ಅಲ್ಲಿ ಎಷ್ಟು ಕಡೆಯಲ್ಲಿ ಕ್ಲೀನ್ ಆಗಿದೆ ನೀವು ಮಾಡಿದ್ರಿ ಅಂತ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ಬಟ್ ನಾನು ಹೇಳೋದಿಷ್ಟೇ, ನಾಳೆ ಮತ್ತವ್ರಿಗೆ ಕಸ ಹಾಕೋಕೆ ಜಾಗ ಮಾಡಿಕೊಡ್ತೀವಿ ಅಂತಲೇ ಹೇಳ್ತೀನಿ. ಬಿಟ್ಟರೆ ಇದು ನಮ್ಮದು ಈ ಕೆಲಸ ನಿರಂತರವಾಗಿ ಮಾಡಬೇಕಾದಂಥ ಪರಿಸ್ಥಿತಿ. ಯಾಕೆ ಕೇಳಿದ್ರೆ ಜನರಲ್ಲಿ ಅದರ ಬಗ್ಗೆ ಅವೇರ್ನೆಸ್ ಕಡಿಮೆ. ನಾವಿಲ್ಲಿ ಹಾಕಬಾರ್ದು, ಕ್ಲೀನ್ ಮಾಡಿದ್ರೆ ಅಂತಂದ್ರೆ ಯಾವುದೋ ಕಾರಣಕ್ಕೆ ಮಾಡಿರ್ತಾರೆ, ನಾವು ಅದನ್ನು ಹಾಗೆ ನೀಟಾಗಿ ಇಡಬೇಕು ಅನ್ನೋ ಭಾವನೆ ಅವರಲ್ಲಿ ಬೆಳೀಬೇಕು. ಇದು ತುಂಬ ಅಂದ್ರೆ ಮಾಡಿಸ್ಬೇಕಾದವರು ಅಧಿಕಾರಿಗಳಾಗಲಿ ಅಥವಾ ಪೌರ ಕಾರ್ಮಿಕರಲ್ಲಿ ಅವ್ರು ಹೆಚ್ಚಿನ ಆಸಕ್ತಿ ತಗೊಂಡಾಗ ಹೆಚ್ಚಿನ ಒಂದು ಲಾಭ ಸಿಗುತ್ತೆ, ನಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ.
1: ಖಂಡಿತ ಸರ್, ಖಂಡಿತ. ಹಾಗೆ ನಮಗೆ ಇಲ್ಲಿ ಸಂದೇಶ ಕಳಿಸಿದ್ದಾರೆ ಎಳೆದೊರೆ ನಾಡು ರಾಯಚೂರಿನಿಂದ ಈರಣ್ಣ ಬೆಂಗಾಲಿಯವರು, ಹಸಿರು ಸೆಲೆ ಟೀಮ್ ಸೇವೆ ಶ್ಲಾಘನೀಯ. ಇದೇ ರೀತಿ ಎಲ್ಲ ಊರಲ್ಲೂ ಎಲ್ಲ ಕೇರಿಗಳಲ್ಲೂ ಸೇವಾ ಮನೋಭಾವ ಹೊಂದಿದ ಟೀಮ್ ಇರಬೇಕು. ಆದರೆ ಕಟು ಸತ್ಯ ಏನು ಗೊತ್ತಾ ಸರ್, ಊರು ಸಾಬರಿ ನಮ್ಗ್ಯಾಕೆ ಅನ್ನೋರೇ ಜಾಸ್ತಿ. ನಾನು ನಮ್ಮೂರಲ್ಲಿ ಸ್ವಯಂ ಸೇವಕನಾಗಿ ಸಸಿಗಳನ್ನ ನೆಡುವಲ್ಲಿ ಪ್ರತಿ ರವಿವಾರ ಶ್ರಮದಾನ ಮಾಡ್ತಿದ್ದೀನಿ. ಇಂದಿನ ದಿನಗಳಲ್ಲೂ ಉತ್ತಮ ಪರಿಸರ ಅದೇ ಅನಿಸುತ್ತೆ ನಮಗೆ ನಿಜವಾದ ಆಸ್ತಿ. ಅತ್ಯುತ್ತಮ ಪರಿಸರವೇ ಅಲ್ವಾ ಉಸಿರು ಅಂತ ನಮಗೆ ಒಳ್ಳೆ ಸಂದೇಶ ಕಳಿಸಿದ್ದಾರೆ ರಾಯಚೂರಿನಿಂದ ಈರಣ್ಣನವರು. ಹಾಗೆ ಪ್ರೋಗ್ರಾಮ್ ತುಂಬಾ ತುಂಬಾ ಚೆನ್ನಾಗಿ ಬರ್ತಿದೆ ಅಂತ ಶ್ರೀನಾಥ್ ಅವರು ಮಾಗಡಿ ರೋಡಿಂದ ಕಳಿಸಿದ್ರೆ, ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಬಹಳ ಇನ್ಸ್ಪೈರಿಂಗ್ ನಿಜವಾಗ್ಲೂ ಸ್ಫೂರ್ತಿದಾಯಕವಾಗಿದೆ ಅಂತ. ಹಾಗೆ ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಊರಲ್ಲೂ ಇದೇ ತರ ಸಮಾಚಾರಗಳನ್ನು ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಬೆಂಗಳೂರಿನ ಸಮಾಚಾರ ಅಷ್ಟೇ ಅಲ್ಲ, ಅದು ಎಲ್ಲ ಊರಿನ ಸಮಾಚಾರನೂ ಇದೆ. ಹೌದು, ನಮ್ಮೂರಿನ ಸಮಾಚಾರ ಯಾರಪ್ಪ ಕೇಳ್ತಾರೆ ಅಂತ ಸರ್ ಅವ್ರಿಗೆ ಹೇಳ್ಬೇಕಾಗಿರೋದು, ಅವರು ಕೂಡ ಒಂದು ಟೀಮ್ ಕಟ್ಕೊಂಡು. ನಾವು ಬೇರೆಯವ್ರಿಗೆ ಕಾಯೋದು ಬೇಡವೇ ಬೇಡ, ಏನ್ ಹೇಳ್ತೀರಾ?
0: ನಾವು ಬೇರೆಯವ್ರಿಗೆ ಕಾಯೋದ್ರೊಳಗೆ ಆಗಲ್ಲ, ಅವರು ಮನವರಿಕೆ ಮಾಡಿಕೊಂಡು ಕೆಲಸ ಮಾಡೋದ್ರೊಳಗೆ ನಾವಿರಲ್ಲ. ಹಾಗಾಗಿ ನಮ್ಮ ಪ್ರಯತ್ನ ನಾವು ಮಾಡಬೇಕು, ನಮಗೋಸ್ಕರ ನಾವು ಮಾಡಬೇಕು. ಈರಣ್ಣವ್ರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ, ಹಾಗೆಯೇ ಮಿಕ್ಕದವರಿಗೂ ಕೂಡ. ಯಾಕೆಂದರೆ ನಮ್ಮನ್ನು ಇಷ್ಟೊಂದು ಅವರು ಶ್ಲಾಘಿಸ್ತಾ ಇರೋದು ದೊಡ್ಡ ಗುಣ ಅವರದ್ದು. ಆದರೆ ಏನಿಲ್ಲ, ನಾವು ಮಾಡಬೇಕು. ನಾವು ಮಾಡಿದ್ರೆ ನಮ್ಮ ಜೊತೆ ಇನ್ನೊಬ್ಬ ಬರ್ತಾರೆ, ಇನ್ನೊಬ್ಬರು ಬರ್ತಾರೆ, ಹೀಗೆ ದೊಡ್ಡದಾಗುತ್ತೆ ಟೀಮು. ಯಾರು ಬರಲ್ಲ ಅಂತ ಕಾಯಬೇಡಿ, ನೀವು ಕೆಲಸ ಶುರು ಮಾಡಿ, ಇವತ್ತಿಂದನೇ ಶುರು ಮಾಡಿ. ನಾಳೆಯಿಂದ ಅಂತ ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ನಾಳೆ ಅನ್ನೋನ ಮನೆ ಹಾಳು ಅಂತ ಹಳೆಯವರು ಗಾದೆ ಮಾಡಿದ್ದಾರೆ. ಇವತ್ತು ಈಗ ತಕ್ಷಣ ಅನ್ನೋದು ನಾವು ತಗೊಂಡ್ರೆ ಒಳ್ಳೆ, ಇವರು ನಮಗಿನ್ನ ಮುಂದೆ ಬರ್ತಾರೆ, ನಾನು ಅವ್ರನ್ನ ಹೊಗಳುವಂತ ಕೆಲಸ ಅವರಿಂದ ಆಗುತ್ತೆ ಅಂತ ನಾನು ಬಯಸ್ತೀನಿ.
1: ಆಗ್ಲಿ ಅನ್ನೋದೇ ನಮ್ಮ
0: ಆಗ್ಲಿ ಅಂತ. ಹೌದು,
1: ಮತ್ತೊಂದು ಗೀತೆಯ ನಂತರ ಮತ್ತೆ ನಿಮ್ಮ ಜೊತೆ ನಾನು ಈ ಸಂವಾದವನ್ನ ಮುಂದುವರಿಸ್ತೀನಿ.

0: ಚೆನ್ನಾಗಿ ಹೋಗ್ತಿದ್ಯಲ್ಲ ಅಂತ ತುಂಬಾನೇ ಬೇಜಾರಾಗ್ತಾ ಇದೆ. ಒಂದು ದಿನ ಇವ್ರ ಜೊತೆ ಮಾತಾಡಿದ್ರು ಇವರ ಜ್ಞಾನ, ಪರಿಸರದ ಬಗ್ಗೆ ಇರುವ ಪ್ರೇಮ, ಇವರ ಕಾಳಜಿ ಅಂತೂ ಮುಗಿತಾನೆ ಇಲ್ಲ. ಅಬ್ಬಬ್ಬಾ, ಹೇಗೆ ಹೀಗೆ ಸಮಯ ಇಷ್ಟು ಬೇಗ ಓಡೋಗ್ತಿದೆ ಅಂತ ತುಂಬಾನೇ ಬೇಜಾರಾಗ್ತಾ ಇದೆ. ಹಾಗೆ ಬಹಳಷ್ಟು ಸಂದೇಶಗಳು ಬಂದಿದೆ, ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿದೆ, ಆಲಿಸ್ತಾ ಇದ್ದೀವಿ, ನಮಗೂ ಕೂಡ ಸಮಯ ಹೋಗ್ತಿರೋದೇ ಗೊತ್ತಾಗ್ತಿಲ್ಲ ಅಂತ. ನಿಮ್ಮ ಅತಿಥಿಗಳಿಗೆ ಧನ್ಯವಾದಗಳು ಅಂತ ಗೀತಾ ಅವರು ಕೆಪಿ ಅಗ್ರಹಾರದಿಂದ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂತ ಸಂದೇಶ ಕಳಿಸಿದ್ದಾರೆ. ಚಂದ್ರಮುಖಿ ಐಟಿಐ ಲೇಔಟ್ ಇಂದ ಕಳಿಸಿದ್ದಾರೆ. ಬಹಳನೇ ಖುಷಿ ಆಗ್ತಾ ಇದೆ ನಮ್ಗೆ ಮನಸ್ಸಿಗೆ ಇವತ್ತು ಈ ಕಾರ್ಯಕ್ರಮಗಳನ್ನ ಕೇಳಿ. ನಾನು ಕೂಡ ಮನೆ ಮುಂದೆ ನನ್ನದೇ ಆದ ಹೂದೋಟ ಬೆಳೆಸಿ ಪರಿಸರಕ್ಕೆ ಸುಮಾರು ಕೆಲಸ ಮಾಡ್ತಾ ಇದ್ದೀನಿ ಅಂತ. ಹಾಗೆ ನಿಮ್ಮ ನಂಬರ್ ಕೂಡ ಕೇಳಿದ್ದಾರೆ. ಖಂಡಿತವಾಗ್ಲೂ ಕಾರ್ಯಕ್ರಮದ ಕೊನೆಯಲ್ಲಿ ಇವರ ನಂಬರು ಮತ್ತೆ ಇವರ ವಾಟ್ಸಪ್ಪು ಮತ್ತೆ ಇವರ ಈ ಟೀಮ್ದು ಎಲ್ಲ ನಿಮ್ಗೆ ಮೆಸೇಜ್ನ ನಾವು ಕೊಡ್ತೀವಿ. ಹಾಗೆ ಇವ್ರ ಜೊತೆ ಮಾತಾಡ್ತಾ, ಸರ್ ನಿಮ್ಮ ತಂಡಕ್ಕೆ ಸ್ಫೂರ್ತಿ ನೀಡಿದಂತಹ, ನಿಮ್ಮ ತಂಡ ಮಾಡಿದಂತಹ ಯಶೋಗಾಥೆಯ ಕತೆಗಳನ್ನೇನಾದ್ರೂ ಸ್ವಲ್ಪ ಹೇಳ್ಬೋದಾ?
1: ಯಶೋಗಾಥೆ ಹೇಳೋಕ್ಕೋದ್ರೆ ಅದೇ ಹೇಳಿದ್ವಲ್ಲ, ನೀವು ತಾವು ಹೇಳಿದಾಗೇನೆ ಒಂದು ದಿನ ಸಾಕಾಗಲ್ಲ, ಯಾಕೆಂದ್ರೆ 12 ವರ್ಷದ ಕಾರ್ಯಕ್ರಮಗಳು. ನಾವು ಹೀಗೆ ದಾರಿನಲ್ಲಿ ಒಂದು ದಿವಸ ಬರ್ತಾ ಇದ್ದೆ, ಒಬ್ಬರು ಲೇಡಿ ಮಗುನ ಬಿಟ್ಟು ಬರುವಾಗ ಗುಂಡಿನಲ್ಲಿ, ರಸ್ತೆ ಗುಂಡಿನಲ್ಲಿ ಬಿದ್ದುಬಿಟ್ರು. ಆವಾಗ ನೋಡಿ ಅಂದ್ಕೊಂಡ್ವಿ ಇದಕ್ಕೇನಾದ್ರು ಪರಿಹಾರ ಮಾಡಬೇಕು ಅಂತೇಳಿ. ಆವಾಗ ನಮ್ಮ ಪ್ರೇಮ್ ಜೊತೆ ಮಾತಾಡಿ ಅದೇ ಒನ್ ಅವರಲ್ಲಿ ನಾವು ಮತ್ತೆ ಬಂದು ಆ ರಸ್ತೆಗೆ ಮಣ್ಣು ತುಂಬ್ತಾ ಇದ್ವಿ. ಆಮೇಲೆ ನೋಡಿ ದಾರಿಯಲ್ಲಿ ಜನರು ಕೈ ಜೋಡಿಸಿದ್ರು, ಯಾರನ್ನೂ ರಿಕ್ವೆಸ್ಟ್ ಮಾಡಿದ್ವಿ, ಒಂದು JCB ಹೋಗ್ತಾ ಇತ್ತು, ಅವ್ರನ್ನೂ ರಿಕ್ವೆಸ್ಟ್ ಮಾಡಿದ್ವಿ. ಅದು ಮಾಡಿ ನಾವು ಒಂದು ವಾರದೊಳಗೆ ಟಾರ್ ಹಾಕೋಕೆ ಬಂದರು. ಆವಾಗಂದರೆ ನಾವು ಇಲ್ಲಿ ಬೀಸಿರೋ ಚಾಟಿ ಎಲ್ಲೋ ತಾಗಿದೆ ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ತು ಆ ಥರದ್ದು. ಆಮೇಲೆ ಒಂದು ದೊಡ್ಡ ರಾಜಕಾಲುವೆ, ಒಂದು ದೊಡ್ಡ ಕರಿಯಪ್ಪ ಪಾರ್ಕ್ ಅಂತ, ಕಾರ್ಯಪ್ಪ ಪಾರ್ಕ್, ಅದರೊಳಗೆ ಒಂದು ಕಾಲುವೆ ಇದೆ, ಅದು ಕಸ ಬಂದ್ಬಿಟ್ಟು BBMP ಬರುತ್ತೆ, ಎಲೆ ಬೀಳೋದು ಪಾರ್ಕ್ನವರದ್ದು, ಅವ್ರು ನಮ್ದಲ್ಲ ನಮ್ದಲ್ಲ ಅಂತೇಳಿ ಆಟ ಆಡಿಸ್ತಾ ಇದ್ರು. 3 ವರ್ಷದಿಂದ ಇವಾಗ ನಾವು ತೆಗಿತಾ ಇದ್ದೀವಿ ಅದನ್ನ. ಅವೆಲ್ಲ ಬಹಳ ಸಾಹಸಮಯವಾಗಿ ಮಾಡಿರೋದು. ಆಮೇಲೆ ಒಂದು ವೃಷಭಾವತಿ ಸೇರುವಂತ ಒಂದು ದೊಡ್ಡ ಕಾಲುವೆನಲ್ಲಿ ಈ ತುಂಬಾ ಘನತ್ಯಾಜ್ಯಗಳನ್ನ, ಅಂದ್ರೆ ಚೋಲ್ಟ್ರಿದಿರ್ಬೋದು, ಮೆಡಿಕಲ್ ಶಾಪ್ದು, ಈ ಥರ ತುಂಬ ಒಂದು 10 ಆಗುವಷ್ಟು ಕಸನ ಸುರಿದಿದ್ರು. ಅದನ್ನು ಯಾರೂ ತೆಗಿಯೋಕ್ಕಾಗದಿರೋಷ್ಟು ಆಳದಲ್ಲೂ ಇತ್ತು, ಸುಮಾರು 20 ಅಡಿ ಆಳದಲ್ಲಿ ಬಿದ್ದಿದೆ ಆ ಕಾಲುವೆಯಲ್ಲಿ. ಅದು ನಾವು ಹಾಗೆ ಬಿಟ್ಟರೆ ಮತ್ತೆ ಮೋರಿಗೆ ಸೇರುತ್ತೆ, ನದಿಗೆ ಸೇರುತ್ತೆ, ನದಿ ಪಾತ್ರ ಹಾಳಾಗುತ್ತೆ, ಮತ್ತು ನಾಳೆ ನಮಗೆ ರಿಟರ್ನ್ ಬರುತ್ತೆ ಆ ನೀರು ಕುಡಿಯೋದಕ್ಕೆ, ಕಾವೇರಿ ನೀರಾಗಿ. ಅದನ್ನು ತೆಗಿಯೋದಕ್ಕೋಸ್ಕರ ನಾವು ನಮ್ಮದೇ ಆದ ಒಂದು ಟೂಲ್ ಮಾಡಿಕೊಂಡು ಅದನ್ನು 1-2 ಅವರ್ಸಲ್ಲಿ ತೆಗೆದು ಕ್ಲೀನ್ ಮಾಡಿದ್ದೀವಿ, ಎಲ್ಲರಿಗೂ ಆಶ್ಚರ್ಯ ಆಗೋ ರೀತಿ. ಆಮೇಲೆ ಗುಂಡಿ ಮುಚ್ಚೋದಕ್ಕೆ ಅಂತಲೇ ನಾವು ಕೆಲವೊಂದಿಷ್ಟು ತಳ್ಳೋ ಗಾಡಿಗಳು, ಆಮೇಲೆ ನಮ್ಮದಾದ ಸಲಕರಣೆಗಳನ್ನು ತುಂಬ ಮಾಡ್ಕೊಂಡಿದ್ದು. ಹೇಳೋಕ್ಕೋದ್ರೆ ಒಂದಲ್ಲ ಎರಡಲ್ಲ. ನಮ್ಮದೊಂದು ಪೊರಕೆ ಇದೆ, ನಾವು ಅದನ್ನು ಡಿಸೈನ್ ಮಾಡಿದ್ದು ನಾನೇನೆ, ಬಟ್ ಅದನ್ನು BBMP ಕೂಡ ಇವಾಗ ತೊಗೊಂಡು ಉಪಯೋಗಿಸ್ತಾ ಇದ್ದಾರೆ. ನಾವು ಮಿನಿಮಮ್ ಒಂದು 3-4 ಅವರ್ಸ್ ಕಂಟಿನ್ಯೂಸ್ ನಾವು ಸ್ವೀಪ್ ಮಾಡ್ಬೋದು, ಅದರೊಳಗೆ ಬಗ್ಗೋ ಅವಶ್ಯಕತೆ ಇಲ್ಲ. ಅದು ಬೇರೆಯವರೆಲ್ಲ ಒಂದು ಇದರಿಂದ ಮಾಡ್ಕೋತಾರೆ, ಕಡ್ಡಿ ಬ್ಯಾಂಬೂದ ಯಾವುದೋ ಸ್ಟಿಕ್ ಹಾಕಿ ಮಾಡ್ಕೋತಾರೆ, ನಾವು ಮಾಡೋದು ಸ್ಟೀಲ್ ರಾಡು. ಒಂದ್ಸರಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಮಿನಿಮಮ್ ಒಂದು ನೀವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ 5-6 ವರ್ಷ ಅದಕ್ಕೆ ಮತ್ತೇನು ಕೆಲಸ ಇರಲ್ಲ, ಬರೀ ಕಡ್ಡಿ ಒಂದು ಚೇಂಜ್ ಮಾಡ್ಕೋಬೇಕು, ಕಡ್ಡಿ ಸವದಾಗೆ ಚೇಂಜ್ ಮಾಡ್ಕೊಳ್ಳೋದು. ಅದಕ್ಕೆ ಒಂದೇ ಒಂದು ಟ್ಯಾಗ್ ಕೂಡ ಮಾಡಿರಲ್ಲ ಟೈಟಾಗಿ ಕಟ್ಟೋದಕ್ಕೆ, ಎಲ್ಲ ಮೆಕ್ಯಾನಿಕ್ ಇದು ಆ ಥರದ್ದು. ಹೀಗೆ ನಾವೊಂದು ಬಹಳ ಆ ಕೆಲಸ ನೋಡಿ ನಾವು ಯಾವ ಕೆಲಸ ಮಾಡಬೇಕು ಅದಕ್ಕೆ ಹೋಗಿ ಅಲ್ಲೋಗಿ ಆ ಜಾಗ ಪರಿಶೀಲನೆ ಮಾಡಿ ನಾವು ಯಾವ ರೀತಿ ಹೆಚ್ಚಿನ ಕೆಲಸ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿ ಅದಕ್ಕೆ ಬೇಕಾದ ಟೂಲ್ ರೆಡಿ ಮಾಡಿಕೊಂಡು ಕೆಲಸ ಮಾಡ್ತೀವಿ.
0: ಮಾಡ್ಕೊಡ್ತೀವಿ.
1: ಹೌದು, ಈಗ ನಾವು BBMP ಜೊತೆ ಕೆಲಸಕ್ಕೆ ಹೋಗ್ತೀವಿ, ನಮ್ಮ ಟೂಲಿಗೆ ಕಾಯ್ತಾ ಇರ್ತಾರೆ ಅವರು, ಬಂದಿಲ್ವಾ ಇವತ್ತವರು ಅಥವಾ ಬರ್ತಾ ಇದ್ದಾರಾ ಇನ್ನೂ ಲೇಟಾ ಅಂತೇಳಿ ಕಾಯುವಂತಹದ್ದು ಪರಿಸ್ಥಿತಿ. ಅಂದರೆ ಆ ರೀತಿ ನಾವು ಡೆವಲಪ್ ಮಾಡ್ಕೊಂಡಿದ್ದೀವಿ. ನಮ್ಮ ಜೊತೆಯಲ್ಲಿ ಇನ್ನೂ ಒಂದು ಫ್ಯಾಮಿಲಿ, ಇಡೀ ಮನೆಯವರೆಲ್ಲರೂ ಕೆಲಸ ಮಾಡ್ತಾರೆ, ಸುಬ್ರಹ್ಮಣ್ಯ ಚೈತನ್ಯ ಅಂತೇಳಿ CPP ಗ್ರೂಪಲ್ಲಿ. ಆಮೇಲೆ ರಾಘವೇಂದ್ರ ಹೇಳೋಕೆ ಹೋದ್ರೆ ಹೆಸರು ತುಂಬ ಇದೆ ಮೇಡಮ್, ಸುಧಾಕರ್, ಆಮೇಲೆ ಅರುಣ, ಸಿಂಧು, ಹೀಗೆ ತುಂಬ ಜನರು. ಅದು ಹೇಳೋಕೆ ಹೋದ್ರೆ ನಮಗೆ ನಮ್ಮ ಟೀಮ್ನವ್ರ ಹೆಸರು, ಎಲ್ಲರೂ ಅದ್ಭುತ ಕೆಲಸಗಾರರು.
2: ಆಮೇಲೆ ಇನ್ನೊಬ್ರು ನಮ್ಮ ಟೀಮ್ನಲ್ಲಿ ಒಬ್ರು ಇದ್ದಾರೆ, ಬಹಳ ವಯಸ್ಸಿನಲ್ಲಿ ತುಂಬ ಕಮ್ಮಿ ವಯಸ್ಸು, ಬರೀ 65 ವರ್ಷ ಅವ್ರಿಗೆ, ಕಲ್ಪನಾ ಅಂತ ಹೇಳ್ಬಿಟ್ಟು. ಅವರು ಡಾಕ್ಟರ್, ಗೈನಕಾಲಜಿಸ್ಟ್. ಒಂದು ತುಂಬಾ ದಿವಸದಿಂದನೇ ಅವರು ಪ್ರಾಕ್ಟೀಸ್ ಎಲ್ಲ ಬಿಟ್ಬಿಟ್ಟು ಇದೇ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರು ನಮ್ದು ಫೈನಾನ್ಷಿಯಲ್ ಸಪೋರ್ಟ್ ಮಾಡೋದಾಗ್ಲಿ ಮತ್ತೊಂದಾಗ್ಲಿ, ಅವರು ಬೇರೆದಕ್ಕೆ ಏನಕ್ಕೂ ಖರ್ಚು ಮಾಡೋದಿಲ್ಲ, ಅಷ್ಟು ದುಡ್ಡು ನಮ್ಮ ಜೊತೆ
1: ಖರ್ಚು ಮಾಡ್ತಾರೆ. ಮತ್ತೆ ಜನರನ್ನು ಒಗ್ಗೂಡಿಸಿ

0: ಸ್ತಾರೆ, ತುಂಬಾ ಜನರನ್ನು ಒಗ್ಗೂಡಿಸ್ತಾರೆ. ಅವರು ಒಂದು ಗ್ರೂಪ್ ಹೆಸರಿಟ್ಟಿದ್ದಾರೆ ನೀರ್ ಹಾಕೋರಿಗೆ, ಅವರಿಗೆ ಅವರು ವಾಟರ್ ವಾರಿಯರ್ಸ್ ಅಂತ ಏನೋ ಹೆಸರಿಟ್ಕೊಂಡಿದ್ದಾರೆ.
1: ಅದಲ್ಲೇನೆ ಅವ್ರು ಮೇಡ್ಸ್ ಇದಾರಲ್ಲ, ಮೇಡ್ಸ್ ಸಮೇತ ಬಂದು ಕೆಲಸ ಮಾಡ್ತಾರೆ. ಎವ್ರಿ ಮಾರ್ನಿಂಗ್ ಅವ್ರ ಮೇಡ್ಸ್ ಬಂದು, ಅವ್ರ ಮೇಡ್ಸ್ ಅವ್ರ ಗಂಡ ಬೈಕ್ ಅಲ್ಲಿ 5-5 liter ಕ್ಯಾನ್ ಅಲ್ಲಿ ನೀರು ತಗೊಂಡು ಹೋಗ್ಬಿಟ್ಟು ಹಾಕ್ತಾರೆ. ಅದಲ್ಲದೇನೆ ನಮ್ಮ ಟೀಮ್ಗೆ ಆಲ್ಮೋಸ್ಟ್ ಆಲ್ ಮಿಸ್ಸೇ ಆಗಲ್ಲ. ಅವ್ರ ಮೇಡ್ಸ್ ಇಂದ ಬೆಳಗ್ಗೆ 5 ಗಂಟೆಗೆ ಎದ್ದು ತಿಂಡಿ ಮಾಡ್ಕೊಂಡು ಏನಾರು ಅಟ್ಲೀಸ್ಟ್ ಒಂದು ಟೀನಾರು ಇಟ್ಕೊಂಡ್ ಬಂದಿರ್ತಾರೆ. ಸೊ ಆತರ ತುಂಬಾನೇ
2: ಸಮಾಜಮುಖಿಯಾಗಿ ತುಂಬಾ ಕೆಲಸ ಮಾಡ್ತಾ ಇದೆ ಸರ್. ನಿಮ್ಮ ಟೀಮ್ ಅಲ್ಲಿ ಈ ಯುವಕರು ಕೂಡ ಇದಾರಾ ಅಥವಾ ಎಲ್ಲರೂ
0: ಚಿಕ್ಕ ಮಕ್ಕಳು ಇದಾರೆ, ಸ್ಕೂಲ್ ಮಕ್ಕಳು?
2: ಅಂದ್ರೆ ಏನನ್ಸುತ್ತೆ ಸರ್, ಈಗಿನ ಯುವಕರಿಗೆ ಈ ಪರಿಸರದ ಬದಲಾವಣೆಗಳು ಅಥವಾ ಅವ್ರನ್ನ ನೀವ್ ಹೇಗೆ ಗಮನಿಸ್ತೀರಾ ಈಗಿನ ಯುತ್ ಅಥವಾ ಚಿಕ್ಕ ಮಕ್ಕಳನ್ನ?
0: ಇಲ್ಲ, ಅವರಿಗೆ ನಾವು ಯಾವ ರೀತಿ ಇದು ಮಾಡ್ತೀವಿ ಅಂತಂದರೆ, ಈ ನಮ್ಮಲ್ಲಿ ಹೇಳ್ತಾರಲ್ವ ಇಂದಿನ ಯುವಕರೇ ನಾಳಿನ ಸಮಾಜದ ಒಂದು, ಹಾಗಾಗಿ ಆ ದೃಷ್ಟಿಯಲ್ಲಿ ನೋಡೋಕ್ಕೋದ್ರೆ ಇವರು ಇನ್ನೂ ಪ್ರೈಮರಿ ಸ್ಕೂಲ್ ಹುಡುಗ ಶಿಶಿರ್ ಅಂತ, ಎಷ್ಟು ಒಂದು ಸಾರಿನೂ ಮಿಸ್ ಮಾಡಲ್ಲ. ಆಮೇಲೆ ಇನ್ನೊಬ್ಬ ಪ್ರತೀಕ್ ಅಂತ ಒಂದು ಹುಡುಗ ಇದ್ದಾನೆ, ಅವನು ಯಾವಾಗ ನಮ್ದು ಕೆಲಸ ನಡೀತೋ ಅಲ್ಲಿಗೆ ಅವನೇ ಸ್ವತಃ ತಿಂಡಿ ಮಾಡ್ಕೊಂಡು ಬಂದು ನಮಗೆ ಕೊಡ್ತಾ ಇದ್ದ. ನಾವೇ ಆಮೇಲೆ ಹೇಳಿದ್ವಿ, ನೋಡಪ್ಪ ನೀನು ಯಾವಾಗಲೂ ಬರೋದು ಬೇಡ, ತಿಂಗ್ಳಿಗೆ ಒಂದ್ಸರಿ ಬಾ ಸಾಕು ಅಂತೇಳಿ ನಾವು ಅವನಿಗೆ ಹೇಳಿದ್ವಿ. ಯಾಕೆಂದ್ರೆ ಅವರಿಗೂ ಖರ್ಚಿರುತ್ತೆ, ಆಮೇಲೆ ಫ್ಯಾಮಿಲಿಯಲ್ಲಿ ಅವನ ಮೇಲೆ ಬೇಜಾರಾಗಬಾರ್ದು ಯಾವುದೇ ರೀತಿ ಇವನೇನು ಈ ಥರ ಮಾಡ್ತಾ ಇದ್ದಾನೆ ಅಂತೇಳಿ. ಅದನ್ನು ಬೆಳೆಸಬೇಕು ಹೊರತು ಅವ್ರಿಗೆ ತೊಂದರೆ ಕೊಡಬಾರ್ದು ಇನ್ನು ಆ ಭಾವನೆಯನ್ನು ಅಂತೇಳಿ ಹೇಳ್ತೀವಿ. ಶಿಶಿರ್ ಅಂತ ಒಂದು ಹುಡುಗ ಬರ್ತಾನೆ, ಎಷ್ಟು ಕೆಲಸ ಮಾಡ್ತಾನೆ, ತುಂಬ ನಾವು ಮಾಡಲ್ಲ ಅಷ್ಟು ಕೆಲಸ ಮಾಡ್ತಾನೆ. ಅವರು ಅಷ್ಟೇ ಫ್ಯಾಮಿಲಿಯವರು 3 ಜನ, ತಂದೆ ಒಬ್ಬರಿಗೆ ಬರೋಕ್ಕಾಗಲ್ಲ, 2 ಗಂಡು ಮಕ್ಕಳು, ಅವರು 3 ಜನನು ಬರ್ತಾರೆ ನಮ್ಮ ಜೊತೆ ಕೆಲಸಕ್ಕೆ. ನಿಜವಾಗಿ ಅವರಿಗೆಲ್ಲ ನಾನು ಈ ತಮ್ಮ ವಾಹಿನಿ ಮುಖಾಂತರ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಮತ್ತು ಶ್ರೋತೃಗೆಲ್ಲರಿಗೂ ನನ್ನ ಕಡೆಯಿಂದ, ಈಗ ನೀವು ವಾಟ್ಸಪ್ಪಲ್ಲಿ ಅವರು ಮೆಸೇಜ್ ಕಳಿಸ್ಯಾರ ಅಂತ ಹೇಳ್ತಾ ಇದ್ದಾರೆ, ಅವರಿಗೆಲ್ಲರಿಗೂ ನನ್ನ ಕಡೆಯಿಂದ ನಮ್ಮ ಟೀಮ್ನ ಕಡೆಯಿಂದ ನಾನು ಪ್ರೇಮ್ ಇಬ್ಬರು ಧನ್ಯವಾದ ತಿಳಿಸ್ತೀವಿ ಅವರಿಗೆ. ಜೊತೆಯಲ್ಲಿ ನಮ್ಮನ್ನು ಕರೆಸಿ ನಮ್ಮನ್ನು ಇಷ್ಟು ಪರಿಚಯ ಮಾಡಿಸಿದ್ದಕ್ಕೆ ತಮಗೂ ಧನ್ಯವಾದ. FM ರೇನ್ಬೋ ಕಾರ್ಯಕ್ರಮಕ್ಕೆ.
2: ಹೌದು ಸರ್. ಸರ್ ನನ್ನ ಕೊನೆಯ ಪ್ರಶ್ನೆ, ಚಿಕ್ಕದಾಗಿ ಆನ್ಸರ್ ಹೇಳ್ಬೋದು ಅಂದ್ರೆ, ಮುಂದಿನ 10 ವರ್ಷಗಳಲ್ಲಿ ನಮ್ಮ ಬೆಂಗಳೂರಿನ ನೀವು ನಿಮ್ಮ ಕನಸು ಏನಿರ್ಬೋದು ಅಥವಾ ನಿಮ್ಮ ದೃಷ್ಟಿಕೋನ, ನಮ್ಮ ಬೆಂಗಳೂರು ಹೇಗಿರ್ಬೇಕು ಇನ್ನೊಂದು 10 ವರ್ಷದಲ್ಲಿ ಅಂತ ಏನಾದ್ರೂ ಚಿಕ್ಕದಾಗಿ ಇನ್ನೊಂದು ನಿಮಿಷದಲ್ಲಿ ಹೇಳ್ಬೋದಾ ಸರ್?
1: ಮೇಡಮ್, ಬೆಂಗಳೂರು ಇವಾಗ ಇನ್ನು 10 ವರ್ಷದಲ್ಲಿ ಡಸ್ಟ್ ಫ್ರೀ ಆಗಬೇಕು, ಪೊಲ್ಯೂಷನ್ ಫ್ರೀ ಆಗಬೇಕು, ಗ್ಲಿಟರ್ ಫ್ರೀ ಆಗಬೇಕು, ಅದೇ ನಮ್ಮ ಕನಸು.
2: ಈವನ್
1: ಮೇಡಮ್ ಇವಾಗ ರೋಡ್ ನಲ್ಲಿ ರೋಡ್ ಹಂಪ್ಸ್ ಇದಾವಲ್ಲ, ದಟ್ ಆಲ್ಸೋ ಇವಾಗ. ಯಾಕಂದ್ರೆ ನಮ್ಮ ಸ್ಪೀಡ್ ಎಲ್ಲ ಕಮ್ಮಿ ಆಗುತ್ತೆ, ಸ್ಪೀಡ್ ಕಮ್ಮಿ ಆದಾಗ ಟ್ರಾಫಿಕ್ ಪೈಲ್ ಅಪ್ ಆಗುತ್ತೆ, ಅದರಿಂದ ಪೊಲ್ಯೂಷನ್ ಆಗುತ್ತೆ. ಸೊ ಹಾಗಾಗಿ ನಾವು ರಸ್ತೆ ನಿರ್ಮಾಣ ಆಗಬೇಕು, ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೆ ಅಂದ್ರೆ ನಾವು ಹಂಪ್ ಏನಾಗ್ತೀವಿ ಅದನ್ನ ಅವಾಯ್ಡ್ ಮಾಡಬೇಕು. ಸೊ ಎಲ್ಲರಿಗೂ ಟ್ರಾಫಿಕ್ ಅವೇರ್ನೆಸ್ ಎಲ್ಲ ಇರಬೇಕು, ಅವಾಗ ನಮಗೆ ಅನುಕೂಲ ಆಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ.
2: ಓಕೆ ಸರ್, ಒಂದು ಸಾಲಿನಲ್ಲಿ ನೀವೇನಾದ್ರು ಹಸಿರು ಪ್ರತಿಜ್ಞೆ ಅಂತ ಅಂದ್ರೆ, ನೀವು ಈ ವಾಕ್ಯವನ್ನು ಒಂಚೂರು ಪೂರ್ಣಗೊಳಿಸಿ, ಬೆಂಗಳೂರು ನಗರದ ಭವಿಷ್ಯವು ಯಾರ ಮೇಲೆ ಅವಲಂಬಿತವಾಗಿದೆ, ಡ್ಯಾಶ್ ಮೇಲೆ ಅವಲಂಬಿತವಾಗಿದೆ ಅನ್ನೋದಾದ್ರೆ ಏನಿರಬಹುದು ಸರ್?
0: ಜನರ ಮೇಲೆ ಅವಲಂಬಿತವಾಗಿದೆ.
2: ವಂಡರ್ಫುಲ್ ಆನ್ಸರ್ ಸರ್, ಐ ಅಪ್ರಿಷಿಯೇಟ್ ಇಟ್. ಹೌದು ಸರ್, ಜನರ ಮೇಲೆ ಅವಲಂಬಿತವಾಗಿದೆ. ಸೊ ನೀವು ಕೊನೆಯದಾಗಿ ಎಲ್ಲ ಜನರಿಗೆ ಏನಾದರೂ ಒಂದು 2-3 ಕಾರ್ಯ ಅವೇರ್ನೆಸ್ ಆಗಿ ತಗೋಬೇಕು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ನಿಮ್ಮ ಸುತ್ತಮುತ್ತ ನೀವು ಕ್ಲೀನ್ ಆಗಿದ್ದಾಗೇನೆ ದಿನ ಸ್ನಾನ ಮಾಡ್ತೀರಾ ಅಲ್ವಾ, ನಮ್ಮ ಸ್ವಚ್ಛತೆಗೆ. ಹಾಗೇನೆ ನಮ್ಮ ಮನೆ ಮುಂದೆ, ನಮ್ಮ ಬೀದಿ, ನಮ್ಮ ಬೆಂಗಳೂರು, ನಮ್ಮ ದೇಶ, ಹೀಗೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಹೊರತು ಅದಕ್ಕೆ ಲಿಮಿಟ್ ಇಲ್ಲ. ಮಾಡೋ ಕೆಲಸ ನಿರಂತರವಾಗಿ ಮಾಡಿ. ಒಬ್ಬರು ನಮ್ಮನ್ನು ಹೊಗಳ್ತಾರೆ ಅಂತ ಮಾಡೋಕ್ಕೆ ಹೋಗಬೇಡಿ, ಅಥವಾ ಬೈತಾರೆ ಅಂತೇಳಿ ಬಿಡೋಕ್ಕೆ ಹೋಗಬೇಡಿ. ನಿಮ್ಮ ಕೆಲಸವನ್ನು ನಿಮ್ಮ ಪ್ರೀತಿಸಿ, ನನಗೋಸ್ಕರ, ನನ್ನ ಸಂತೋಷಕ್ಕೋಸ್ಕರ ನಾನು ಮಾಡ್ತೀನಿ ಅಂತೇಳಿ ಮಾಡಿ, ಆವಾಗ ನೀವು ಯಶಸ್ಸು ಸಾಧಿಸಲಿಕ್ಕೆ ಸಾಧ್ಯ.
2: ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ವಾಟ್ಸಪ್ ಸಂಖ್ಯೆ ಮತ್ತೆ ಇದನ್ನ ಕೇಳ್ತಾ ಇದ್ದಾರೆ, ಖಂಡಿತವಾಗ್ಲೂ ಹೇಳ್ಬೋದಾ ನಿಮ್ಮ ನಿಮ್ಮ ಹಸಿರು ನೆಲೆ ಟೀಮಿನ ವಾಟ್ಸಪ್ ಮತ್ತೆ ನಿಮ್ಮ
0: ಹಸಿರು ಸೆಲೆ?
2: ಹಸಿರು ಸೆಲೆ ನಿಮ್ಮ ವಾಟ್ಸಪ್ ಸಂಖ್ಯೆ 9449961239 ಅಲ್ಲ? ಹೌದು. ಮತ್ತೊಮ್ಮೆ ನಮ್ಮ ಎಲ್ಲ ಶ್ರೋತೃಗಳಿಗೆ 9449961239 ಇವರು ಹಸಿರು ಸೆಲೆ ರಾಜರಾಜೇಶ್ವರಿ ನಗರ ಅಂತ ಫೇಸ್ಬುಕ್ ಚಾನೆಲ್ನಲ್ಲೂ ಕೂಡ ಇದ್ದಾರೆ. ಸೊ ಹಾಗಾಗಿ ಇವತ್ತು ನಮ್ಮ ಜೊತೆ ಸುರೇಶ್ ಅವರು ಮತ್ತು ಶ್ರೀತ ಪ್ರೇಮ್ ಕುಮಾರ್ ಅವರಿದ್ರು. ಸರ್, ಇವತ್ತು ನೀವು ಹೇಳಿದ ಮಾತುಗಳು ಕೇವಲ ಸಂದರ್ಶನದ ಉತ್ತರಗಳಂತೂ ಖಂಡಿತ ಅಲ್ಲ, ನಮಗೆ ಅದೊಂಥರ ಜವಾಬ್ದಾರಿಯ ನೆನಪಾಯ್ತು. ಆಕ್ಚುಲಿ ಇವತ್ತು ನಾವು ಭೂಮಿ ಮೇಲೆ ಬದುಕ್ತಿದೀವಿ ಅಂದ್ರೆ ಸತ್ಯ ಏನಂದ್ರೆ ಭೂಮಿ ಮೇಲೆ ನಾವು ಅವಲಂಬಿತವಾಗಿಲ್ಲ, ಭೂಮಿಯೇ ನಮ್ಮನ್ನು ಬದುಕಿಸ್ತಿದೆ ಅಂತ ಹೇಳ್ಬೋದು. ಜೂನ್ 5ರಂದು ಮಾತ್ರ ಪರಿಸರ ದಿನಾಚರಣೆ ಆಚರಿಸುವುದು ಸುಲಭ, ಆದರೆ ವರ್ಷದ 365 ದಿನದಲ್ಲೂ ಪರಿಸರದ ಬಗ್ಗೆ ಯೋಚಿಸುವುದು ನೀವು ಮತ್ತು ಅದಕ್ಕಾಗಿ ಬೆವರು ಸುರಿಸುವುದು ಮತ್ತೆ ಸಮಯ ಕೊಡುವುದು, ಅದೇ ನಿಜವಾದ ಪರಿಸರದ ಪ್ರೇಮ. ಇಂದು ಸ್ಟುಡಿಯೋಗೆ ಆಗಮಿಸಿದ ಶ್ರೀತ ಸುರೇಶ್ ಭಟ್ ಹಾಗೂ ಶ್ರೀತ ಪ್ರೇಮ್ ಕುಮಾರ್ ಅವರಿಗೆ ಅನಂತ ಅನಂತ ಧನ್ಯವಾದ. ಹಾಗೂ ಹಸಿರು ಸೆಲೆ ತಂಡದ ಪ್ರತಿಯೊಬ್ಬ ಸದಸ್ಯರಿಗೂ ಮತ್ತು ಕಾಣದ ಸಾವಿರಾರು ಹೀರೋಗಳಿಗೂ FM ರೈನ್ಬೋ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಯಾಕೆ ಅಂದ್ರೆ ಭೂಮಿ ನಮ್ಮ ಆಸ್ತಿಯಲ್ಲ, ನಮ್ಮ ಮಕ್ಕಳಿಂದ ನಾವು ಎರವಲು ಪಡೆದಿರುವ ಹೊಣೆಗಾರಿಕೆ ಅಂತ ಹೇಳ್ತೀನಿ. ಬನ್ನಿ ಹಾಗಾದ್ರೆ ಎಲ್ಲರೂ ಒಂದು ಪ್ರತಿಜ್ಞೆ ತಗೊಳ್ಳೋಣ, ಒಂದು ಗಿಡ ನೋಡೋಣ, ನೆಡೋಣ, ಇವತ್ತು ಒಂದು ಕಸವನ್ನ ಎತ್ತೋಣ, ಒಂದು ಹನಿ ನೀರು ಉಳಿಸೋಣ. ಯಾಕೆಂದ್ರೆ ಪ್ರಕೃತಿಯನ್ನು ಕಾಪಾಡುವುದು ಬರೀ ಒಂದು ಕೆಲಸವಲ್ಲ, ಅದು ಮುಂದಿನ ತಲೆಮಾರಿಗೆ ನಾವು ಕೊಡುವ ಪ್ರೀತಿಯ ಉಡುಗೊರೆ. ಯಾಕೆಂದ್ರೆ ಮರಗಳ ನೆರಳಿನಲ್ಲಿ ನಾನಿವತ್ತು ಕುಳಿತುಕೊಂಡು ಅಂತ ನಂಗೇನಾದ್ರು ಒಂದು ಸೌಭಾಗ್ಯ ಸಿಕ್ಕಿದ್ರೆ ಅದಕ್ಕೆ ಕಾರಣ ನಮಗಿಂತ ಮುಂಚೆ ಬದುಕಿದ ಯಾರೋ ಒಬ್ಬರು ಮರ ನೆಟ್ಟಿದ್ದಾರೆ ಅಂತ. ಈಗ ಮುಂದಿನ ತಲೆಮಾರಿಗೆ ನೆರಳು ಕೊಡುವ, ನೆಮ್ಮದಿ ಕೊಡುವ ಕೆಲಸ ನಮ್ಮದು, ನಮ್ಮ ಹಸಿರು ನೆಲೆ ಟೀಮ್ ಎಲ್ಲರದು. ಧನ್ಯವಾದಗಳು ಸರ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ.
0: ಏನಾದರೂ ನಮ್ಮ ಕಡೆಯಿಂದ ಧನ್ಯವಾದಗಳು.
1: ಶ್ರೋತೃಗಳಿಗೂ ಮತ್ತೆ ಆಕಾಶವಾಣಿಯವರಿಗೂ ಧನ್ಯವಾದಗಳು.
2: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಫೂರ್ತಿದಾರಿ ಕಾರ್ಯಕ್ರಮಕ್ಕೆ. ಇಲ್ಲಿಗೆ ನಮ್ಮ ಸ್ಫೂರ್ತಿದಾರಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೊಮ್ಮೆ ಭೇಟಿಯಾಗ್ತೀನಿ. ಬೆಳಗಿಂದ ನಿಮ್ಮ ಜೊತೆಯಾಗಿದ್ದು ನಿಮ್ಮ RJ ಶಾಂತಲಾ ಜೆ.

ಇದುವರೆಗೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ನಿತ್ಯ ಮಾಡುವ ಶುಭ ಸಂಜೆಯ ನಮಸ್ಕಾರಗಳನ್ನು ತಿಳಿಸ್ತಾ ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ. ಈಗ ಸಮಯ 5:05. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಸ್ವರಗಳಲ್ಲಿ ಸುಖ ಸಂಸಾರಕ್ಕೆ 12 ಸೂತ್ರಗಳು ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಚಕ್ರವರ್ತಿ.

ರಾಜ ನಾಗೇಂದ್ರ ಇವರ ಸಂಗೀತ ಸಂಯೋಜನೆಯಲ್ಲಿ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಇವರ ಕಂಠದಲ್ಲಿ ಒಂದು ಸಿನಿಮಾ ಕಥೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೀತೆಯನ್ನು ಬರೆದುಕೊಟ್ಟವರು ಚಿ ಉದಯಶಂಕರ್. ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ಇದೇ ಸಾಹಿತ್ಯಗಾರ ಮತ್ತು ಸಂಗೀತಗಾರರ ಸಂಯೋಜನೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರ ಕಂಠದಲ್ಲಿ ಯಾರಿವನು ಚಿತ್ರದ ಗೀತೆ.

ದೇವಿಯವರ ಸಂಗೀತದಲ್ಲಿ ವಿಷ್ಣು ಸೇನಾ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿದಿರಲ್ಲ. ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ಕವಿರತ್ನ ಕಾಳಿದಾಸ ಚಿತ್ರಕ್ಕೆಂದು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್. ಚಿ ಉದಯಶಂಕರ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗಾರಾವ್.

ಜಿ ಉದಯಶಂಕರ್ ಇವರ ಗೀತ ರಚನೆ, ವಿಜಯ ಭಾಸ್ಕರ್ ಇವರ ಸಂಗೀತದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್ ಇವರ ಕಂಠದಲ್ಲಿರುವ ಜಿಮ್ಮಿಗಲ್ಲು ಚಿತ್ರದ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುವುದು. ಇನ್ನಷ್ಟು ಚಿತ್ರಗೀತೆಗಳನ್ನು ಕೇಳಬಹುದು ಈ ರಾತ್ರಿ 7:45.

0: ಇಂದಿನ ಯುವವಾಣಿ ಕಾರ್ಯಕ್ರಮ ಕೇಳುವಂತಹ ಎಲ್ಲ ಯುವ ಮಿತ್ರರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ನಮ್ಮ ಮುಂದಿನ ಕಾರ್ಯಕ್ರಮವನ್ನು ಇದೀಗ ಆರಂಭ.
1: ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ
2: ಆಕಾಶವಾಣಿ ರಾಯಚೂರು.
1: ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ.
2: ವಿಶೇಷ ಸರಣಿ ಕಾರ್ಯಕ್ರಮ ತುತ್ತಿಗೊಂದು ಮಾರ್ಗ.
1: ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದು.
2: ಯುವ ಸ್ವ ಉದ್ಯೋಗಿಗಳನ್ನು ಪರಿಚಯಿಸುವ ಸಂದರ್ಶನಾಧಾರಿತ ಕಾರ್ಯಕ್ರಮ
1: ಕೆಚ್ಚದೆ ಇರಬೇಕೆಂದೆಂದು
2: ಕೇಳಿ ತುತ್ತಿಗೊಂದು ಮಾರ್ಗ ವಿಶೇಷ ಸರಣಿ ಕಾರ್ಯಕ್ರಮ.
1: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ ಇದ ನೆನಪಿಡಬೇಕು ನಿತ್ಯ.

0: ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು, ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು.
1: ಪ್ರಿಯ ಕೇಳುಗರೆ, ಇವತ್ತಿನ ತುತ್ತಿಗೊಂದು ಮಾರ್ಗ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ತುತ್ತಿಗೊಂದು ಮಾರ್ಗ ಸರಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಗಬ್ಬೂರಿನ ಉದಯ್ ಕುಮಾರ್, ಇವರು ಫೋಟೋ ಸ್ಟುಡಿಯೋ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಮತ್ತೊಬ್ಬರು ಸುರೇಶ್ ಅಂತೇಳಿ, ಅವರು ಕೂಡ ಗಬ್ಬೂರಿನಲ್ಲಿ ಫೋಟೋ ಸ್ಟುಡಿಯೋ ಇಟ್ಕೊಂಡಿದ್ದಾರೆ, ಜೊತೆಗೆ ಜೆರಾಕ್ಸ್ ಅಂಗಡಿಯನ್ನು ಕೂಡ ಇಟ್ಕೊಂಡು ತಮ್ಮ ಸ್ವಯಂ ಉದ್ಯೋಗವನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಇಬ್ಬರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಸ್ವಯಂ ಉದ್ಯೋಗದ ಅನುಭವಗಳು ನಮ್ಮ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾರೆ. ಇಬ್ಬರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ.
2: ನಮಸ್ಕಾರ
1: ಸರ್. ಉದಯ್ ಕುಮಾರ್ ಹೇಳಿ, ಈಗ ತಾವು ಗಬ್ಬರ್ನಲ್ಲಿ ಫೋಟೋ ಸ್ಟುಡಿಯೋ ಮಾಡ್ಕೊಂಡಿದ್ರಿ. ಫೋಟೋ ಸ್ಟುಡಿಯೋ ಅಂತ ಹೇಳಿದ ತಕ್ಷಣ ಎಲ್ಲರಿಗೆ ಈಗ ತುಂಬಾನೇ ಅಡ್ವಾನ್ಸ್ ಆಗಿ ಮೊಬೈಲ್ ಅಲ್ಲಿ ಎಲ್ಲ ಬಂದಿದೆ, ಹಾಗಾಗಿ ಫೋಟೋ ತೋರಿಸಿಕೊಳ್ಳುವಂತದ್ದು ಕಡಿಮೆ ಆಗಿದೆ. ಆಮೇಲೆ ಫೋಟೋ ಸ್ಟುಡಿಯೋದಲ್ಲಿ ತುಂಬಾನೇ ಕಾಂಪಿಟೇಷನ್ ಹೆಚ್ಚಾಗಿದೆ, ಹೀಗಾಗಿ ಹೇಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಅನುಮಾನ ತುಂಬಾನೇ ಆಗ್ತಿರ್ತದೆ. ಅದ್ರ ಕಾಂಪಿಟೇಷನ್ ತುಂಬಾ ಜಾಸ್ತಿ ಇದೆ. ನೀವು ಸ್ಟುಡಿಯೋವನ್ನು ಮಾಡಿಕೊಂಡು ಬೆಳೀತಾ ಇದ್ದೀರಿ, ಎಷ್ಟು ವರ್ಷವಾಯ್ತು ನೀವು ಸ್ಟುಡಿಯೋ ಮಾಡಿಕೊಂಡು?
2: ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಉದಯ್ ಕುಮಾರ್ ಅಂತ. 2014 ನಾನು BA ಕಂಪ್ಲೀಟ್ ಮಾಡಿದೆ. ಕಂಪ್ಲೀಟ್ ಮಾಡಿದ ಕೂಡಲೇ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ಕಾಂಪಿಟೇಟಿವ್ ಎಕ್ಸಾಮ್ ಫೇಸ್ ಮಾಡ್ತಾ ಇದ್ದೆ. ಅಂದರೆ ಓದೋದಕ್ಕೆ ರೆಡಿ ಆಗಿದೆ. KS ಕೋಚಿಂಗ್ ಧಾರವಾಡಕ್ಕೆ ಹೋದ್ವಿ. ಅದಾದ ನಂತರ ಅಲ್ಲೇ ರೂಮ್ ಮಾಡಿ ಸೋದ್ತಾ ಇದ್ವಿ. ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಗಂಭೀರ. ಮನೆಯಲ್ಲಿ ಏನು ನಮ್ದು ಮೂಲತಃ ಏನು ಯಾವುದೇ ರೀತಿ ಭೂಮಿ ಇಲ್ಲ, ಏನೂ ಇಲ್ಲ. ಸೊ ದುಡಿಬೇಕು, ತಿನ್ಬೇಕು, ಆ ಒಂದು ಪರಿಸ್ಥಿತಿ. ನಮ್ಮ ತಂದೆಗೆ ಒಂದು ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಯ್ತು ಅದೇ ಟೈಮಲ್ಲಿ. ನಾನು ರಿಟರ್ನ್ ಊರಿಗೆ ಬಂದೆ. ಊರಿಗೆ ಬಂದ ನಂತರ ಮನೆ ಪರಿಸ್ಥಿತಿ ಗಂಭೀರ ಇತ್ತು. ನಾನು ಓದಿದ್ರೆ ನಡೆಯಲ್ಲ, ದುಡಿಬೇಕಂತ ಡಿಸೈಡ್ ಆಯ್ತು.
1: 2014 ನೀವು ಪ್ರಾರಂಭ ಮಾಡಿದ್ರೆ
2: ಅವಾಗ. ಅದಾದ ನಂತರ ಏನ್ ಮಾಡ್ಬೇಕಂತ ಗೊತ್ತಾಗ್ದೇನೆ ಮೆಡಿಕಲ್ ಸೇರ್ಕೊಂಡೆ. ನಾನು ಡಾಕ್ಟರ್ ಅಶೋಕ್ ರಾಜಳ್ಳಿ ಅವ್ರ ಹತ್ರ ಮೆಡಿಕಲ್ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ಒಂದು 1-2 ವರ್ಷ ವರ್ಕ್ ಮಾಡಿದೆ. ಅದಾದ ನಂತರ ಆ ಒಂದು ಸ್ಯಾಲ್ರಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಅದಾದ ನಂತರ ಏನು ಮಾಡೋಕ್ಕಂತ ಯೋಚನೆ ಮಾಡಿದೆ. ಆಮೇಲೆ ಬೆಂಗಳೂರಿಗೆ ಹೋದೆ ನಾನು. ಇಲ್ಲ, ನಾನು ಹೆಂಗಲೂ ಡಿಗ್ರಿ ಮುಗಿಸಿ ಮೆಡಿಕಲ್ ವರ್ಕ್ ಮಾಡ್ತಾ ಇದ್ದೀನಿ, ಅಲ್ಲಿ ಹೋದ್ರೆ ಎಕ್ಸ್ಪೀರಿಯನ್ಸ್ ಐತೆ, ನನಗೆ ಏನು ಜಾಸ್ತಿ ಕೊಡ್ತಾರೆ ಅಂತ ಹೋದ್ವಿ. ಅಲ್ಲಿ ಹೋದ ನಂತರ ಅದು ನನಗೆ ಅಷ್ಟು ಸಮಂಜಸ ಆಗಲಿಲ್ಲ ಅಲ್ಲಿ ವರ್ಕ್. ಅಲ್ಲಿ ಹೋಗಿ ಒಂದೇ ವಾರಕ್ಕೆ ನಾನು ರಿಟರ್ನ್ ಬಂದೆ. ಅಲ್ಲಿ ಕೆಲವೊಂದು ಪಾಠಗಳು ಕಲಿತೆ ನಾನು. ಏನು ಮಾಡಿದ್ರು ನಾನು ಊರಿಗೆ ಮಾಡ್ಬೇಕು, ನಾನು ಊರು ಬಿಟ್ಟು ಹೋಗಬಾರ್ದು, ಊರು ಬಿಟ್ಟು ಹೋಗಿತ್ತಂದ್ರೆ ಗೌರ್ಮೆಂಟ್ ಜಾಬ್ ದೃಷ್ಟೇ ಹೋಗ್ಬೇಕು. ಇದು ನಾನು ಡಿಸೈಡ್ ಮಾಡಿ
1: ಮತ್ತೆ ಊರಿಗೆ ಬಂದೆ.
2: ಊರಿಗೆ ಬಂದೆ, ಊರಿಗೆ ಬಂದ ನಂತರ ಏನು ಮಾಡೋಕ್ಕಂತ ಪ್ಲಾನ್ ಮಾಡೋದಕ್ಕೂ ಅಷ್ಟು ಇದಾಗಲಿಲ್ಲ. ಅದರ ನಂತರ ನನ್ನ ಸ್ನೇಹಿತ ಸುರೇಶ್, ಅವರು BKG ಬ್ಯಾಂಕಲ್ಲಿ BC ಅಂತ ಒಂದು ಜಾಬ್ ಖಾಲಿ ಇತ್ತು, ಅಲ್ಲಿ ಸೇರಿಸಿದ್ರು. ಅದು ಒಂದು 2 ವರ್ಷ ಮಾಡಿದ್ವಿ. ಅದು ಏನೋ ಪರ್ಮನೆಂಟ್ ಆಗ್ತದೆ ಅಂತ ಆಸೆ ಇತ್ತು, ಅದು ಆಗಲ್ಲ ಅಂತ ಗೊತ್ತಾಗಿ ನೆಕ್ಸ್ಟ್ ನಾವು ಹಿಂಗೆ ಮಾಡಿದ್ರೆ ಆಗಲ್ಲ, ಸ್ವಯಂ ಉದ್ಯೋಗ ಮಾಡ್ಲೇಬೇಕು ನಾನು. ಎಷ್ಟು ವರ್ಷ ಅಂತ ಇನ್ನೊಬ್ಬರಿಂದ ಕೈ ಕಟ್ಟಿಕೊಂಡು ನಿಲ್ಬೇಕು, ಅದು ಶಾಶ್ವತ ಅಲ್ಲ. ನಾನು ನಂದೇ ಆದ ಒಂದು ಐಡೆಂಟಿಫೈ ಮಾಡ್ಕೋಬೇಕು ಅಂತ ಒಂದು ಇಂಟೆನ್ಷನ್ಗೆ ನಾನು ಮತ್ತೆ ಈ ಡಾಕ್ಟರ್ನ ಬಿಟ್ಟಾದ್ರೆ ಅವಾಗ ನನಗೆ ಬ್ಯಾಂಕಲ್ಲಿ ಲೋನ್ ಇಸ್ಕೊಟ್ರು. ಅವಾಗ ನಾನು ಒಂದು ಸ್ಟುಡಿಯೋ ಆಗದೆ. ಸ್ಟುಡಿಯೋ ಮೀನ್ಸ್ ಅಲ್ಲಿ ಆಕ್ಚುಲಿ ಈಗ ಹಳ್ಳಿಗಳಲ್ಲಿ ಸ್ಟುಡಿಯೋ ಅಂದ್ರೆ ಎಕ್ಯುರೇಟಿಕ್ ಸ್ಟುಡಿಯೋ ನಡೆಯಲ್ಲ.
1: ಹೌದು,
2: ಅಲ್ಲಿ ಮಲ್ಟಿಪಲ್ ಬಿಸಿನೆಸ್ ಬೇಕೇ ಬೇಕು. ಅಲ್ಲಿ ಜೆರಾಕ್ಸ್, ಲ್ಯಾಮಿನೇಷನ್ ಇವೆಲ್ಲ ಇದ್ರೆ ಮಾತ್ರ ಅಲ್ಲಿ ವರ್ಕ್ ಆಗ್ತದೆ. ಸೊ ಹಂಗಾಗಿ ಎರಡು ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಮಾಡಿದ ನಂತರ ಈಗ ಸ್ವಲ್ಪ ಮತ್ತೆ ಒಂದು 1.5 ವರ್ಷ ಆಯ್ತು ಈ ಕೊರೋನಾ ಎರಡನೇ ಅಲೆ ಮುಂಚೆ. ಮತ್ತೆ ಇನ್ನೊಂದು ಉದಯ ಡಿಜಿಟಲ್ ಸ್ಟುಡಿಯೋ ಅಂತ ಮತ್ತೆ ಹೊಸದು ಸ್ಟುಡಿಯೋ ಅಂತಾನೆ ಹಾಕಿದ್ದೀವಿ. ಹೊಸ ಸ್ಟುಡಿಯೋ ಮಾಡಿದೀನಿ. ಈಗ ಅಂದ್ರೆ 2 ಸ್ಟುಡಿಯೋ ಆದ್ವು. ಆ ಹಳೆ ಸ್ಟುಡಿಯೋನ ನಮ್ಮ ತಮ್ಮಗೆ ಬಿಟ್ಟು ಈ ಸ್ಟುಡಿಯೋಗೆ ನಾನು ಮಾಡ್ತಾ ಇದ್ದೀನಿ. ಅಂದ್ರೆ ನಮ್ಮ ತಮ್ಮ ಅವನು ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ದ, ಜೀವನ ಪರ್ಯಂತ ಇದೇ ಮಾಡಿದ್ರೆ ಹೆಂಗಾಗ್ತದೆ, ಅವನಿಗೂ ಒಂದು ಜೀವನ ಆಗಬೇಕು. ಹಂಗೇಸಿ ಅವನಿಗೂ ಒಂದು ಸ್ವಯಂ ಉದ್ಯೋಗ ಮಾಡಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಡಿಜಿಟಲ್ ಆಗಿದೆ ಅಂದ್ರೆ ಮೊಬೈಲ್ ಬಂದಿದೆ ಅಂದ್ರೆ ನಮ್ಮ ಒಂದು ಪ್ರೊಫೆಷನ್ಗೆ ಸ್ವಲ್ಪ ಇತ್ತೀಚೆಗೆ ಹೊಡೆತ ಬಿದ್ದಿದೆ. ಆದರೂ ನಮ್ಮಲ್ಲಿ ಒಂದು ಕ್ರಿಯೇಟಿವಿಟಿ ಬೇಕು.
1: ಎಸ್,
2: ಹೊಸ ಹೊಸ ಕ್ರಿಯೇಟಿವ್ ಹೆಂಗ ಕ್ರಿಯೇಟಿವಿಟಿ ಮಾಡ್ಕೊಂಡು ಹೋಗ್ತೀವಿ ಹಂಗೆ ಸಕ್ಸಸ್ ಆಗೇ ಆಗ್ತಾರೆ. ಸೊ ಹಂಗಾಗಿ ಜನನು ಟ್ರೆಂಡ್ ಚೇಂಜ್ ಆಗಿದೆ. ಅವಾಗೆಲ್ಲ ಜಸ್ಟ್ ಬ್ಲಾಕ್ ಅಂಡ್ ವೈಟ್ ಇತ್ತು, ಆದ ನಂತರ ಸ್ವಲ್ಪ ಕಲರ್ ಬಂತು, ಪಾಸ್ಪೋರ್ಟ್ ಫುಲ್ ಬಂತು, ಫೋಟೋಗ್ರಾಫರ್ ಬೇಕೇ ಬೇಕೇ ಬೇಕು.
1: ಹೌದು,
2: ಫೋಟೋಗ್ರಫಿ ಮಾಡ್ತಕ್ಕಂಥದ್ದು ಬಹಳ ತೃಪ್ತಿ, ಬಹಳ ತೃಪ್ತಿ ಇದೆ. ಕಾರಣ ಏನಪ್ಪಾ ಅಂದ್ರೆ ಯಾವುದೇ ಪ್ರೊಫೆಷನಲ್ ಮಾಡಬಹುದು, ಬಟ್ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಹುಟ್ಟಿನಿಂದ ಸಾಯವರೆಗೂ ನಾವು ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತಿತ್ತು. ಹುಟ್ಟಿನಿಂದ
1: ಹೌದು,
2: ಮಗು ಹುಟ್ಟಿದಾಗಲೂ ನಾವು ಅವಶ್ಯಕತೆ ಆಗ್ತೀವಿ, ಅವ್ರು ಡೆತ್ ಆದಾಗ ಡೆತ್ ವರೆಗೂ ನಾವು ಅವಶ್ಯಕತೆ ಇದ್ದೇ ಇರ್ತೀವಿ. ಆಮೇಲೆ ಫೋಟೋಗ್ರಾಫರ್ಗೆ ಆದಷ್ಟು ಎಲ್ಲಾ ಸಮುದಾಯದ ಸಂಪ್ರದಾಯಗಳು ಗೊತ್ತಾಗ್ತವೆ. ಅದೊಂದು ಖುಷಿ ವಿಚಾರ ನಮ್ಗೆ. ಈಗ ಯಾವುದೇ ಮದುವೆ ಆಗ್ಲಿ ಆಚಾರಿ ಆಮೇಲೆ ಭಜಂತ್ರಿ ಆ ಸಮುದಾಯದವರಿಗೆ ಆಮೇಲೆ ಫೋಟೋಗ್ರಾಫರ್ ಇಷ್ಟು ಜನಕ್ಕೆ ಗೊತ್ತಿರತಕ್ಕಂತ ಸಂಪ್ರದಾಯಗಳು ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ ಅನ್ಕೊಂತ. ಇತ್ತೀಚಿಗೆ ನಾನು ನೋಡ್ತಾ ಇದ್ದೀನಿ ಮದುವೆಯಲ್ಲಿ ಯಾವ ಸಂಪ್ರದಾಯಗಳು ಯಾರಿಗೂ ಗೊತ್ತೇ ಇಲ್ಲ. ಕಾರಣ ಏನಂದ್ರೆ ಮದುವೆಗೆ ಹೋಗ್ತೀವಿ,

0: ಡೈರೆಕ್ಟ್ ಸ್ಟೇಜ್ಗೆ 12 ಗಂಟೆಗೆ ತಾಳೆ, 1 ಗಂಟೆಗೆ ಸ್ಟೇಜಿಗೆ ಬರ್ತಾರೆ, ಅಕ್ಷತೆಗಳಾಗೋದು ಊಟ ಮಾಡೋದು ಬರೋದು, ಅವ್ರವ್ರ ಸಂಪ್ರದಾಯಗಳು ಅವ್ರವರೇ ಬರ್ತಾ ಇದಾರೆ, ಅದು ಫೋಟೋಗ್ರಾಫರ್ ಅದನ್ನ ಮೇಲಕ್ಕೆ ಹಾಕ್ತಾನೆ ಇರ್ತಾನೆ.
1: ನಿಜವಾಗ ನೀವು ಹೇಳ್ತಾ ಇದ್ರೆ ನಮಗೆ ತುಂಬ ಇಂಟ್ರೆಸ್ಟ್ ಬರ್ತದೆ. ನಾನು ಅಂದ್ಕೊಂಡಿದ್ದೆ ತುಂಬ ಕಾಂಪಿಟೇಷನ್ ಇದೆ, ಕಾಂಪಿಟೇಷನಲ್ಲಿ ಈ ಸ್ಟುಡಿಯೋ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂದ್ಕೊಂಡೆ. ನೀವು ಹೇಳಿದಂಗೆ ಹುಟ್ಟಿನಿಂದ ಸಾಯೋವರೆಗೂ ಕೂಡ ನಿಮ್ಮ ಕೆಲಸ ಇದೆ, ಸಾಕಷ್ಟು ರೀತಿಯ ಕ್ರಿಯೇಟಿವಿಟಿ ಇದ್ರೆ ಒಳ್ಳೆಯ ಒಂದು ಕೆಲಸವನ್ನು ಮಾಡಬಹುದು ಅನ್ನುವಂಥ. ಈಗ ಸ್ಟುಡಿಯೋ ಮಾಡ್ಕೊಂಡಿರಲ್ಲ, ನಿಮಗೆ ಯಾವ ಥರ ಬಿಸ್ನೆಸ್ ಆಗುತ್ತೆ? ಬರೀ ಮದುವೆಗಳಿಗಷ್ಟೇ ಹೋಗ್ತೀರಾ ಅಥವಾ ಬರೀ ಕಾರ್ಯಕ್ರಮಗಳಿಗಷ್ಟೇ ಹೋಗ್ತೀರಾ? ಒಂದು ಬೇರೆ ಬೇರೆ ಹಾಬಿಯಾಗಿ ಹೊರಗಡೆ ಯಾವ್ದಾದ್ರು ಚಿತ್ರಗಳನ್ನು ತಗೊಂಡು ಕಾಂಪಿಟೇಷನ್ ಕಳಿಸೋದು ಅಥವಾ ಏನಾದರೂ ವಿಶೇಷವಾಗಿ ಬಿಸ್ನೆಸ್ಗೆ ಸಂಬಂಧಪಟ್ಟಂಥದ್ದು ಏನಾದರೂ ಇವೆಲ್ಲ ಏನು ಮಾಡ್ತಾ ಇದ್ರೆ ಅಂತ?
0: ಇಲ್ಲ ಸರ್, ಆ್ಯಕ್ಚುಲಿ ನಾವು ಹಾಬಿಯಾಗಿ ಮಾಡ್ತಾ ಇಲ್ಲ, ಇದು ಪ್ರೊಫೆಷನಲ್
1: ಪ್ರೊಫೆಷನಲ್.
0: ನಮ್ಮ ನಮ್ಮಲ್ಲಿ ಪಾಸ್ಪೋರ್ಟ್ ನಡೆಯುತ್ತೆ. ಸೀಸನ್ ಇದ್ದಾಗ ಈಗ ಕೆಲವೊಂದು ಡೆತ್ ಸೀಸನ್ ಇದು ಬರುತ್ತೆ, ಫೋಟೋಸ್ ಹಿರಿಯರ್ ಮಾಡ್ತಾರೆ ಅಂತಾರೆ, ಅದು ಒಂದು ಸೀಸನ್ ಫುಲ್ ಫೋಟೋ ಫ್ರೇಮ್ ಮಾಡಿ, ಫೋಟೋ ಫ್ರೇಮ್ ಲ್ಯಾಮಿನೇಷನ್ ಇವೆಲ್ಲ ನಡೆಯುತ್ತೆ. ಅದಾದ ನಂತರ ಮದುವೆ ಸೀಸನ್ ಅಲ್ಲಿ ಔಟ್ಡೋರ್ ಆರ್ಡರ್ಗೂ ಹೋಗ್ತೀವಿ. ಈಗ ನಮ್ದು ಹಿಂಗೆ ಸೀಸನ್ ಹಬ್ಬ ಅಂದ್ರೆ ಒಂದು ತಿಂಗಳ ಮುಂಚೆಗೆನೆ ಡೇಟ್ ಬುಕ್ ಆಗ್ಬಿಡ್ತವೆ. ಈ ಅಡ್ವಾನ್ಸ್ ಹೇಳಿದ್ರೆ ಡೇಟ್ ಬುಕ್, ಇಲ್ಲಪ್ಪ ಅಂದ್ರೆ ಹತ್ತಿರದಾಗ ಹೇಳಿದ್ರಪ್ಪ ಅಂದ್ರೆ ಬಹಳ ಕಷ್ಟ ಆಗ್ತದೆ. ಹಂಗೇನಿಲ್ಲ, ಪ್ರೊಫೆಷನಲ್ ಯಾವುದೇ ಪ್ರೊಫೆಷನಲ್ ಆಗ್ಲಿ ಅದನ್ನ ಎಂಜಾಯ್ ಮಾಡ್ಬೇಕು. ಒಬ್ಬ ಪ್ರಾಫಿಟ್ ಸಿಕ್ಕೇ ಸಿಗ್ತದೆ, ಫಸ್ಟ್ ನಾವು ವರ್ಕ್ ಮಾಡ್ಬೇಕು. ವರ್ಕ್ ಮಾಡ್ತಾ ಹೋದ್ರೆ ಅದು ಅವ್ರಿಗೆ ಪ್ರಾಫಿಟ್ ಬಂದೇ ಬರ್ತದೆ. ಯಾವ ಮೂಲ ನಾವು ಮಾಡ್ಕೊಂಡೋದಂಗಿಲ್ಲ, ಅದರಲ್ಲಿ ಬಹಳ ಇದೆ, ಸಣ್ಣಗಿಲ್ಲ. ಫೋಟೋ ವಿಡಿಯೋ ಆಮೇಲೆ ಫ್ರೇಮ್ಸ್ ಬ್ಯಾನರ್ಸ್ ಇವೆಲ್ಲ ಈ ತರ ಇರ್ತದೆ. ಎಲ್ಲ ಮೂಲದೂ ಆದಾಯ ಪರವಾಗಿಲ್ಲ, ಇದ್ದದ್ರಲ್ಲಿ ಚೆನ್ನಾಗಿದೆ, ಹಾರ್ಡ್ ವರ್ಕ್ ಮಾಡ್ಬೇಕು.
1: ಈಗ ನೀವು ಸಾಲ ಮಾಡಿಕೊಂಡು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡು ಸ್ಟುಡಿಯೋ ಮಾಡಿ ಪ್ರಾರಂಭ ಮಾಡಿದ್ರಿ ಅಂತ ಹೇಳಿದ್ರಿ, ಈಗ ಪರವಾಗಿಲ್ವಾ? ಎಲ್ಲ ಸಾಲವೆಲ್ಲ ತೀರಿಸ್ಕೊ, ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ, ಇನ್ನು ಮುಂದೆ ನಾನು ಇನ್ನೂ ಡೆವಲಪ್ ಆಗಬೇಕು, ಇನ್ನೂ ಬೇರೆ ಬೇರೆ ರೀತಿಯ ಒಂದು ಸ್ಟುಡಿಯೋದಲ್ಲಿ ಬೇರೆ ಬೇರೆ ಹೈಟೆಕ್ ಟೆಕ್ನಾಲಜಿ ಬಳಸ್ಕೊಂಡು ಮಾಡಬೇಕು ಅನ್ನುವಂಥದ್ದು ಏನಾದರೂ ಪ್ಲ್ಯಾನ್ ಇದೆಯಾ?
0: ಹಾಂ ಸರ್, ಪ್ರಾರಂಭದಲ್ಲಿ ನಾನು ಸಾಲ ತಗೊಂಡಿಸಿ ಅಂಗಡಿ ಹಾಕಿದ್ದು ನಿಜ. ಆ ಅಂಗಡಿ ಹಾಕಿದ ಮೇಲೆ ಸ್ವಂತ ಮನೇನು ಕಟ್ಕೊಂಡ್ವಿ, ಆಮೇಲೆ ಮದುವೆನೂ ಆದ್ವಿ, ಆಮೇಲೆ ಎರಡನೇ ಸ್ಟುಡಿಯೋನು ಮಾಡಿದ್ವಿ. ಈ ಇದು ಆಮೇಲೆ ಮದುವೆ ಸಂಸಾರ ಇದೆಲ್ಲ ಇದ್ದೇ ಇರುತ್ತೆ. ಅದರ ಮಧ್ಯದಲ್ಲಿ ಸಾಲ ಇನ್ನೂ ಸ್ವಲ್ಪ ಇದೆ, ಬಟ್ ಅದೇನು ಮ್ಯಾಟರ್ ಅಲ್ಲ. ಈ ಸೀಸನ್ ಇಲ್ಲಾಂದ್ರೆ ಇನ್ನೊಂದು ಸೀಸನ್ ನಾವು ಮುಗಿಸ್ತೀವಿ ಅನ್ನೋದು ಗ್ಯಾರಂಟಿ ಇದೆ. ಅಂದ್ರೆ ಏನ್ರಿ, ಆ ಒಂದು ಕಾನ್ಫಿಡೆನ್ಸ್, ಆ ವರ್ಕ್ ಮಾಡಿದ್ರೆ ಆ ಯಾವುದು ಏನಿದಾಗಲ್ಲ. ಹಾರ್ಡ್ ವರ್ಕ್ ಮಾಡಬೇಕು ಅಂತ ನಂದು ಅಭಿಪ್ರಾಯ.
1: ಒಳ್ಳೇದು, ಹಾರ್ಡ್ ವರ್ಕ್ ಮಾಡಿದ್ರೆ ಅದು ಯಾವುದೇ ಕೆಲಸ ಇರಲಿ ಸಕ್ಸಸ್ ಆಗೇ ಆಗ್ತದೆ.
0: ಹಾರ್ಡ್ ವರ್ಕ್ ಇಸ್ ಎ ಗೋಲ್ಡನ್ ಕ್ಯಾಪ್ ಸಕ್ಸಸ್.
1: ಈಗ ನೀವು ಡಿಗ್ರಿ ಮಾಡಿದ್ದೀನಿ, ನಾನು ಕಾಂಪಿಟೇಷನ್ ಎಕ್ಸಾಮ್ಗೆ ಪ್ರಯತ್ನ ಮಾಡಿದೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋಗ್ಬೇಕಂತ ಆಸಕ್ತಿ ಇತ್ತು ಅಂತೇಳಿ, ಯಾಕೆ ಬಿಟ್ಟು ಬಂದ್ರಿ? ಅದರಲ್ಲಿ ನಿರಂತರವಾಗಿ ಏನಾದರೂ ಶ್ರಮ ಪಟ್ಟಿದ್ರೆ ನೀವೇನಾದರೂ ಆಗ್ಬೋದಾಗಿತ್ತಲ್ಲ, ಸರ್ಕಾರಿ ನೌಕರಿ ಪಡಿಬಹುದಾಗಿತ್ತಲ್ಲ ಅಂತ.
0: ಇಲ್ಲ ನಿಜ ಸರ್, ನಮ್ದು ಡಿಗ್ರಿ ಆದ ನಂತರ ಓದ್ಬೇಕು ಅಂತ ಆಸೆ ನನಗಿದ್ರು. ಆರು ತಿಂಗಳ ರೂಮ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಓದ್ತೀನಿ ಅಂತ ಹೇಳಿ ಕಳಿಸಿದಾಗ ನನ್ನ ತಂದೆ ತಾಯಿ ಸರಿ ಕಣಪ್ಪ ಹೋಗು ಅಂತ ಎಸಿ ಸ್ಟಾರ್ಟಿಂಗ್ ಅಲ್ಲಿ ಒಂದು 6,000 ಕೊಟ್ಟು ಕಳಿಸಿದ್ರು. ಒಂದು 2 ತಿಂಗಳಾದ ನಂತರ ಅವಾಗ 3,000 ಕಳಿಸಿದ್ರು. ಅದಾದ ನಂತರ ಮತ್ತೆ 1,000 ಕಳಿಸಿದ್ರು. ಆಮೇಲೆ ನಿನ್ನ ಇಷ್ಟಪ್ಪ ನಿನ್ಗೇನಂಗಾನು ಮಾಡ್ಕೊ,
1: ನಮ್ಗೆ
0: ನಮ್ಮ ಮೈಸೇತಿ ಮುಗಿತ್ತು ಅವ್ರು ಹೇಳಿದ್ದು. ಈ ಪ್ರೆಸೆಂಟ್ ಡೇಸ್ ಏನಾಯ್ತಪ್ಪ ಅಂದ್ರೆ ವೃತ್ತಿಪರ ಶಿಕ್ಷಣದ ಕೊರತೆ ಜಾಸ್ತಿ ಇದೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಅದು. ನಾನು ಕಲ್ತಿರೋದು ಇದುವರೆಗೂ ನನಗೇನು ಬಂದಿಲ್ಲ ಅನ್ಸುತ್ತೆ. ನಾನು ಡಿಗ್ರಿ ಮುಗಿಸಿದ್ದೀನಿ, ಆದ್ರೆ ನಾನು ಮಾಡ್ತಕ್ಕಂಥ ಕಾಯಕದಲ್ಲಿ ಅದು ಯಾವುದೂ ಇಲ್ಲ. ನಾನು ಓದೋದು ಬರೆಯೋದು ಕಲ್ತೀನಲ್ಲ, ಓಕೆ, ಬಟ್ ಯಾವುದೇ ಆಗ್ಲಿ ಸ್ವಲ್ಪ ವೃತ್ತಿಪರ ಶಿಕ್ಷಣ ಮತ್ತು ಜಾಸ್ತಿ ಸಿಕ್ಕಿದ್ರೆ
1: ಚೆನ್ನಾಗಿರುತ್ತೆ ಅಂತ.
0: ಈಗ ಇಲ್ಲಪ್ಪ ಅಂದ್ರೆ ಇತಿಹಾಸ ರಾಜ್ಯಶಾಸ್ತ್ರ ಅದೆಲ್ಲ ಓದಿದ್ದೀನಿ, ಬಟ್ ನಾನು ಮಾಡ್ತಾ ಇರೋ ಫೋಟೋಗ್ರಫಿ
1: ಅದಕ್ಕೂ ಇದಕ್ಕೂ ಸಂಬಂಧ,
0: ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ. ಸೊ ಹಂಗಾಗಿ ವೃತ್ತಿಪರ ಶಿಕ್ಷಣದ ಕೊರತೆ ಇದೆ. ಮುಂದಿನ ದಿನಮಾನಗಳಲ್ಲಿ ವೃತ್ತಿಪರ ಶಿಕ್ಷಣದ ಒಂದು ಕಾಲೇಜ್ಗಳ ಸಂಖ್ಯೆ ಜಾಸ್ತಿ ಆಗಲ್ಲ ಅಂತ ನಾನು ಒಂದು.
1: ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಸುರೇಶ್ ಅವರು ಕೂಡ ಸ್ಟುಡಿಯೋ ಮಾಡ್ಕೊಂಡಿದ್ದಾರೆ, ಜೊತೆಗೆ ಜೆರಾಕ್ಸ್ ಅಂಗಡಿ ಪ್ರಾರಂಭ ಮಾಡಿದ್ದಾರೆ. ಸುರೇಶ್ ಅವರೇ, ಏನು ನಿಮ್ಮ ಪರಿಚಯ?
2: ನಮಸ್ಕಾರ, ನನ್ನ ಹೆಸರು ಸುರೇಶ್ ಅಂತ. ನಾನು ವೃತ್ತಿಯಲ್ಲಿ ಸ್ವಯಂ ಉದ್ಯೋಗಿ ಆಗಿದ್ದೀನಿ, ಜೀರೋ ಶಾಪ್ ಮತ್ತು ಸ್ಟುಡಿಯೋನ ಇಟ್ಕೊಂಡಿದ್ದೀನಿ. ನಾನು ಪದವೀಧರ, ಪದವೀಧರ ಮುಗಿದ ತಕ್ಷಣ ನೆಕ್ಸ್ಟ್ ಉದ್ಯೋಗ ಸಲುವಾಗಿ ಸ್ಪರ್ಧಾರ್ಥಕ ಪರೀಕ್ಷೆಯಲ್ಲಿ ಬರೆಯೋಕೆ ಸ್ಟಾರ್ಟ್ ಮಾಡಿದೆ. ಬಟ್ ನಮ್ಮ ಕ್ಯಾಟಗರಿಗೆ ಕರೆಕ್ಟಾಗಿ ನಮಗೆ ಜಾಬ್ ಮಿಸಲಾತಿ ಇಲ್ಲಾರ್ದ ಸಲುವಾಗಿ, ಮಿಸಲಾತಿ ಅನ್ನೋದಕ್ಕಿಂತ ಕಾಂಪಿಟೇಷನ್ ಜಾಸ್ತಿ ಇದ್ದ ಸಲುವಾಗಿ ನಮ್ಮ ಕೆಲಸದ ಅಭಾವದಿಂದ ಮುಂದಿನ ಇದ್ದ ಸಲುವಾಗಿ ನಾವು ಸ್ವಯಂ ಉದ್ಯೋಗಕ್ಕೆ ಯೋಚನೆ ಮಾಡಿದ್ವಿ. ಅದೇ ರೀತಿ ಬೇರೆ ಒಂದು ಅಂಗಡಿಯಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿದ್ವಿ. ಮೆಡಿಕಲ್ ಫೀಲ್ಡ್ ಆಯಿತು ಮತ್ತು ಸ್ಟುಡಿಯೋ ಫೀಲ್ಡಲ್ಲಿ ಕೂಡ ಕೆಲಸ ಮಾಡಿದ್ವಿ. ಒಂದೆರಡು ವರ್ಷ ಕಾಲ ಕೆಲಸ ಮಾಡಿದ ಮೇಲೆ ಅವ್ರು ಕೊಡುವಂಥ ಸಂಬಳ ನಮ್ಗೆ ಮನೆ ದುಃಖಿಸೋಕೆ ಸ್ವಲ್ಪ ಕಷ್ಟ ಆಯ್ತು. ಹೀಗಾಗಿ ನಾವು ನಿರ್ಧಾರ ಮಾಡಿ ಸ್ವಯಂ ನಮ್ಮ ಉದ್ಯೋಗದಿಂದ ನಾವೇನಾದ್ರೂ ಮಾಡಬೇಕು ಅಂತ ಒಂದು ಯೋಚನೆ ಬಂದಿದ್ದಿಷ್ಟೇ. ನಮ್ಮ ಊರಿನಲ್ಲಿ ಬೇರೆ ರಾಜ್ಯದಿಂದ ಬಂದು ಜನ ಬಂದು ಬಿಸ್ನೆಸ್ ಮಾಡೋಕಲ್ಲ, ನಮ್ಮೂರಲ್ಲಿ ನಾವು ಯಾರು ಮಾಡಬಾರ್ದು ಅನ್ನೋ ಯೋಚನೆಗೆ ನಾವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗಿಗೆ ಒಂದು ಸಣ್ಣ ಕ್ಯಾಮ್ರಾದಿಂದ ಔಟ್ಡೋರ್ ಸ್ಟುಡಿಯೋಗಳನ್ನ ಫಂಕ್ಷನ್ಸ್ಗಳನ್ನ ಹೋಗ್ತಿದ್ವಿ. ಅದೇ ರೀತಿ ಆದಾಯ ಬರ್ತಾ ಇತ್ತು ಸ್ವಲ್ಪ ಸ್ವಲ್ಪ. ಯಾವುದೇ ಆಯ್ತು ಬಿಸ್ನೆಸ್ ಸ್ಟಾರ್ಟಿಂಗ್ ಅಲ್ಲಿ ಯಾವುದು ಆದಾಯ ಬರಲ್ಲ. ಯಾವುದೇ ಅಂಗಡಿ ಇಟ್ಟರಂದ್ರು ನಮ್ಮ ಈ ಅಂಗಡಿಯಲ್ಲಿ ಇದು ಸಿಗುತ್ತೆ ಅನ್ನೋದಕ್ಕೆ ಒಂದು ಒನ್ ಇಯರ್ ಬೇಕು. ಸುರೇಶ ಇದನ್ ಮಾಡ್ತಾನ, ಉದಯ ಇದನ್ ಮಾಡ್ತಾನ ಅನ್ನೋದಕ್ಕೆ ಒಂದ್ ವರ್ಷ ಕಾಲಾವಕಾಶ ಬೇಕು. ಅಲ್ಲಿ ಏನ್ ಸಿಗುತ್ತೆ ಏನಿಲ್ಲ, ಅವ್ನ ಏನ್ ಕೆಲಸ ಮಾಡ್ತಾನ, ಕೆಲಸ ಚೆನ್ನಾಗಿ ಮಾಡ್ತಾನೆ ಅಂತ. ಒಂದುದ್ದೇಶ ನಮ್ ಮಾಡೋ ಕೆಲಸ ನಾವು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಮಾಡಿದ್ರೆ ಖಂಡಿತ ಕಸ್ಟಮರ್ ಎಲ್ಲಿಗೆ ಹೋಗಲ್ಲ. ಕಾಯಕನಿಷ್ಠೆ ನಾವು ಕರೆಕ್ಟ್ ಆಗಿ ಮಾಡಬೇಕು, ಯಾವುದೇ ಉದ್ಯೋಗ ಆಗ್ತಿರ್ಬೋದು. ಸ್ಟಾರ್ಟಿಂಗ್ ಆಗಿ ಮಾಡಿದ್ವಿ. ಈಗಿನ ಸ್ಟುಡಿಯೋದು ಸ್ವಲ್ಪ ಕಾಂಪಿಟೇಷನ್ ಏನಿದೆ ಅಂದ್ರೆ ಜಾಸ್ತಿ ಮೊಬೈಲ್ ಅಲ್ಲಿ ಸೆಲ್ಫಿ ತೆಗೆದು ಪ್ರಿಂಟ್ ಆಫೀಸರ್ ಮಾಡ್ತಾರೆ. ಏನೇ ಬಂದ್ರು ಕೂಡ ಸ್ಟುಡಿಯೋಗೆ ಮಾತ್ರ ಪ್ರಿಂಟಿಂಗ್ ಆದ್ರೂ ಬರಲೇಬೇಕು. ಬಟ್ ಸ್ವಲ್ಪ ದೊಡ್ಡ ಸ್ಟುಡಿಯೋಗಳಿಗೆ ಹೋಗ್ತಿರ್ಬೋದು, ನಮ್ಮಲ್ಲಿ ಕಡಿಮೆ ಆರೋ ಸ್ವಲ್ಪ ಸಂಖ್ಯೆ ಕಡಿಮೆ. ಇವಾಗ ಸ್ಟುಡಿಯೋದವ್ರು ಏನ್ ಮಾಡಿದ್ವಿ ಅದೇ ತೀರಿ ಅಪ್ಡೇಟ್ ಆಗಿದ್ವಿ ಅಂದ್ರೆ ಸ್ಟುಡಿಯೋ ಅಲ್ಲದೇ ಜೆರಾಕ್ಸ್ ಶಾಪ್ ಅಂತ ಮಾಡಿದ್ವಿ, ಕೆಲವೊಂದು ಬುಕ್ ಗಳನ್ನ ಮಾಡ್ತಿರ್ತೀವಿ, ಬುಕ್ ಸ್ಟಾಲ್ ತರ ಮಾಡ್ತೀವಿ, ಕೆಲವೊಂದು ಆನ್ಲೈನ್ ಅಪ್ಲಿಕೇಶನ್ಸ್ ನ ಹಾಕ್ತಿರ್ತೀವಿ, ಟ್ರೈನ್ ಟಿಕೆಟ್ ಅಂತ, ಬುಕ್ ಟಿಕೆಟ್ ಅಂತ. ಇವಾಗ ನಾನು ರೀಸೆಂಟ್ ಆಗಿ ಮಾಡಿರೋದು ಒಂದು CSC ಸೆಂಟರ್ ಅಂತ ಮಾಡಿದೀನಿ. ಸ್ಟುಡಿಯೋ ಜೊತೆಗೇನೆ ಸಾಮಾನ್ಯ ಸೇವಾ ಕೇಂದ್ರ ಅಂತ ಬರುತ್ತೆ ಸೆಂಟ್ರಲ್ದು, ಅದೊಂದು ID ಎಕ್ಸಾಮ್ ಇರುತ್ತೆ, ಅದು ಎಕ್ಸಾಮ್ ಪಾಸ್ ಆಗಿ ಸಾಮಾನ್ಯ ಸೇವಾ ಕೇಂದ್ರ ಅಂತ ಮಾಡಿದ್ವಿ. ಆ ಮೂಲಕ ಜನರ ಸರ್ಕಾರಿ ಸೇವೆಗಳು ಅಂದ್ರೆ ಜಾತಿ ಆದಾಯ ಆಗಿರ್ಬೋದು, ರೇಷನ್ ಕಾರ್ಡ್ಸ್ ಆಗಿರ್ಬೋದು, ಆಧಾರ್ ಕಾರ್ಡ್ಸ್ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಆ ತರನ ಉಪಯೋಗಗಳನ್ನ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೋದು. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಆದಾಯಗಳನ್ನ ಹೆಚ್ಚಿಗೆ ಆಗುತ್ತೆ, ಅದರಿಂದ ಜನರಿಗೂ ಹತ್ರ ಆಗ್ತೀವಿ ನಾವು. ಇವಾಗ ಹೆಂಗಿದೆ ಅಂತ ಬಿಸಿನೆಸ್ ಚೈನ್ ತರ ಲಿಂಕ್ ಇದೆ. ಮಾಮೂಲು ಒಂದು ಮನುಷ್ಯ ಬಂದು ಅಂದ್ರೆ ಒಂದು ಜೆರಾಕ್ಸ್ ಜೊತೆಗೆ ಫೋಟೋ ಇದೆ ಅಂತ ನೋಡ್ತಾನೆ, ಫೋಟೋ ಜೊತೆ ಏನಾದ್ರೂ ಆನ್ಲೈನ್ ವರ್ಕ್ ಮಾಡ್ತಾನೆ ಅಂತ ನೋಡ್ತಾನೆ, ಆನ್ಲೈನ್ ಮಾಡಿ ಜಾಬ್ ಅಪ್ಲಿಕೇಶನ್ ಆಗ್ತಾನೆ ಅಂತ ನೋಡ್ತಾನೆ. ಇದೇ ರೀತಿ ಚೈನ್ ತರ ಲಿಂಕ್ ಇದೆ. ಈಗಿನ ಕಾಂಪಿಟೇಷನ್ ಅಲ್ಲಿ ಒಂದು ಬಿಸ್ನೆಸ್ ಸ್ವಲ್ಪ ಕಷ್ಟ ಬದುಕೋಕೆ, ಈಗಿನ ಅಂಗಡಿ ರೆಂಟ್ಗೆ ಮತ್ತೊಂದಿಗೆ ಒಂದ್ ಎರಡ್ ಮೂರು ಬಿಸ್ನೆಸ್ ಗಳನ್ನ ಇಟ್ಟರೆ ಖಂಡಿತ ಸ್ಟುಡಿಯೋ ಜೊತೆಗೆ ಮಲ್ಟಿಪಲ್ ಬಿಸ್ನೆಸ್ ನ ಮಾಡಿದ್ರೆ ಮನುಷ್ಯ ಬದುಕಬಹುದು. ಗಳಿಸೋದು ಸ್ವಲ್ಪ ಕಷ್ಟ, ಬಟ್
1: ಜೀವನ
2: ಜೀವನ ಅಂತೂ ತೊಂದರೆ ಇಲ್ಲ ಅನ್ನೋದು ನನ್ನ ಅನಿಸಿಕೆ.
1: ಈಗ ಸಾಕಷ್ಟು ಯುವಕರು ಪರಿಮಿತರಾಗಿರ್ತಾರೆ, ಕೆಲಸ ಇರಂಗಿಲ್ಲ, ಅವ್ರಿಗೆ ಏನ್ ತೋರಿಸಂಗಿಲ್ಲ, ನಿಮ್ಗೆ ನಮ್ಗೆ ಏನಿಲ್ಲಪ್ಪ, ಹೊಲ ಇಲ್ಲ, ಆ ಕಡೆ ನಮ್ಗೆ ಬಂಡವಾಳ ಇಲ್ಲ, ಬಿಸ್ನೆಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಆತನಿಗೆ ಕನ್ಫ್ಯೂಸ್ ಆಗಿರ್ತಾನೆ, ಏನ್ ಮಾಡ್ಬೇಕಂತ ಗೊತ್ತಾಗಂಗಿಲ್ಲ. ಅವಾಗ ಏನ್ ಮಾಡ್ತಾನೆ ಅಂತ ಹೇಳ್ಕೊಂತ ಸುಮ್ಮನೆ ಅಡ್ಡಾಡೋದು, ಟೈಮ್ ವೇಸ್ಟ್ ಮಾಡೋದು, ಈ ತರ ಎಲ್ಲ ಮಾಡ್ತಿರ್ತಾರೆ ಅಂತ ಯುವಕರೇ ತುಂಬಾ ಜನ ಹಳ್ಳಿಗಳಲ್ಲಿ ಇರ್ತಕ್ಕಂಥದ್ದು. ನೀವು ಅಂತದ್ರಲ್ಲಿ ಪರಿಧರಾಗಿ ಇದ್ಕೊಂಡು ಅದಷ್ಟೇ ಆಗಿರ್ಲಿ, ನಾನು ಉದ್ಯೋಗ ಮಾಡ್ಬೇಕು ಅಂತೇಳಿ ಸ್ವಂತ ಉದ್ಯೋಗದಲ್ಲಿ ಬಂದ್ರಲ್ಲ, ಅದು ಒಳ್ಳೆಯ ಒಂದು ನಿರ್ಧಾರ ಅಂತ ನನಗೆ ಅನಿಸ್ತದೆ. ಈಗ ಸರ್ಕಾರಿ ನೌಕರಿಗಳು ಪಡಿಬೇಕು ಅನ್ನುವಂತ ಸಾಕಷ್ಟು ಯುವಕರು ಪ್ರಯತ್ನ ಮಾಡ್ತಿರ್ತಾರೆ, ಸರ್ಕಾರಿ ಉದ್ಯೋಗಗಳು ಇಲ್ಲ, ಸಾಕಷ್ಟು ನಿರುದ್ಯೋಗಗಳು ನಮ್ಮ ಕಣ್ಣ ಮುಂದೆ ಇರ್ತಿರ್ತಾರೆ. ಹೀಗಾಗಿ ನೀವು ಸ್ವಯಂ ಉದ್ಯೋಗ ಮಾಡ್ಕೊಂಡು ಬೆಳೀತಾ ಇದ್ರೆ, ನೀವು ಹೇಳಿ, ಈಗ ನಿರುದ್ಯೋಗಗಳಾಗಿ ತಿರುಗ್ತಾ ಇರ್ತಾರೆ, ಎಲ್ಲವೂ ಇರುತ್ತೆ, ಆದ್ರೆ ಅವ್ರು ನಿರುದ್ಯೋಗಗಳಾಗಿ ತಿರುಗುತ್ತಿರ್ತಾರೆ, ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ?
2: ಖಂಡಿತ ಕೆಲಸ ಇರಲಾರ್ದು ನಿರುದ್ಯೋಗಿಗಳಿಗೆ. ಹೇಳೋದಿಷ್ಟೇ, ಈಗ ಯಾವುದೋ ಒಂದು ಕೆಲಸ ಡಿಸೈಡ್ ಮಾಡ್ತೀವಿ ಅಂತ ಡಿಸೈಡ್ ಮಾಡಿದ್ಮೇಲೆ ಅದ್ರ ಮೇಲೆ ಸಂಪೂರ್ಣ ಮಾಹಿತಿ ತಗೋರಿ. ಈಗ ನಾವು ಸ್ಟುಡಿಯೋ ಮಾಡ್ತೀವಿ ಅಂತ ಡಿಸೈಡ್ ಆದ್ಮೇಲೆ ನೀವು ನಮ್ದಿರೋ ಬಿಡ್ತಿರೋ ಬೇರೆಯವ್ರ ಅಂಗಡಿಯಲ್ಲಿ ಒಂದರಿಂದ ಎರಡು ವರ್ಷ ತನಕ ಕೆಲಸ ಮಾಡಿದ್ವಿ ಅಂದ್ರೆ ಅಲ್ಲಿ ಕಸಗೂಡ ಉಳಿದಿದ್ವಿ, ಅವ್ರಿಗೆ ಟೀ ತಂದು ಕೊಟ್ಟಿದೀವಿ, ಊಟ ತಂದು ಕೊಟ್ಟಿದೀವಿ, ಆ ಅಂಗಡಿ ಫುಲ್ ಸ್ವಚ್ಛ ಮಾಡಿದ್ವಿ ಅಂದ್ರೆ ಅದ್ರ ಹಿಂದ್ಗಡೆ ಅದರಿಂದ ಶ್ರಮ ಪಡ್ತೀವಿ ನಾವು, ಶ್ರಮದಿಂದ ನಾವು ಸ್ವಯಂ ಅದ್ರ ಬಗ್ಗೆ ಮಾಹಿತಿ ತಗೊಂಡಿದೀವಿ, ಕಲಿತಿದೀವಿ.
1: ಕಲಿಬೇಕಂದ್ರೆ
2: ಮಾಡ್ಲೇಬೇಕು ಅನಿವಾರ್ಯ. ನಾವು ಇನ್ನೊಬ್ಬರ ಅಂಗಡಿಯಲ್ಲಿ ಇಡ್ಲಾರ ನಾವು ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಬರಲ್ಲ, ಯಾವುದೇ ಉದ್ಯೋಗ ಆಯ್ತು ಮನುಷ್ಯ. ನಾನು ಸ್ವಯಂ ಉದ್ಯೋಗದಿಂದ ನನ್ನನ್ಸಿ ಕೇಳ್ತಾ ಇದ್ದೀನಿ, ಒಬ್ಬನ್ ಕಿರಾಣಿ ಅಂಗಡಿ ಇಡ್ತಾನೆ ಅಂದ್ರೆ ಅವ್ನು ಮೊದ್ಲು ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡಿರ್ಬೇಕು,
1: ಅದ್ರ ಬಗ್ಗೆ
2: ಗೊತ್ತಿರ್ಬೇಕು. ನಾ ಸ್ಟುಡಿಯೋದಲ್ಲಿ ಇದೀನಿ ಅಂದ್ರೆ ನಾ ಒಂದು ವರ್ಷ ಬೇರೆ ಸ್ಟುಡಿಯೋದಲ್ಲಿ ಕೆಲಸ ಮಾಡಿದ್ದೀನಿ. ಹಿಂಗಾಗಿ ನಾ ಹೇಳ್ತಿರೋದಿಷ್ಟೇ, ನೀವು ಯಾವುದೇ ಕೆಲಸ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ಮೇಲೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಗೋರಿ, ಅದನ್ನ ಕಂಟಿನ್ಯೂಸ್ ಆಗಿ ಶ್ರದ್ಧೆಯಿಂದ ಮಾಡಿ, ಖಂಡಿತ ಸ್ವಯಂ ಉದ್ಯೋಗ ಬದುಕಕ್ಕ ದಾರಿ ಕೊಡುತ್ತೆ ಅನ್ನೋದು ನನ್ನ ಅನಿಸಿಕೆ. ಅದ್ರದ್ದು ಬಂಡವಾಳ ವ್ಯವಸ್ಥೆ ಈಗಿನ ಬ್ಯಾಂಕ್ ಗಳಲ್ಲಿ ಮುದ್ರಾ ಯೋಜನೆ, ಧರ್ಮಸ್ಥಳ ಗ್ರಾಮ ಉದ್ಯೋಗ ಅಂತ ಧನ ಸಹಾಯ ಅಂತ ಸಿಕ್ಕೇ ಸಿಗುತ್ತೆ, ಅದರಿಂದ ಸದುಪಯೋಗ ಪಡೆದುಕೊಳ್ಬಹುದು ಅನ್ನೋದು ನನ್ನ ಅನಿಸಿಕೆ.
1: ಜೊತೆಗೆ ಉದಯ ಕುಮಾರ್ ಅವರೇ, ನೀವು ಹೇಳಿ ಯುವಕರಿಗೆ ಎಷ್ಟು ರೀತಿಯ ಅವಕಾಶಗಳು ಇತ್ತೀಚಿನ ದಿನಗಳಲ್ಲಿ ಇದ್ದಾವೆ? ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳು ಕೂಡ ಹಾಕೊಂಡಿದೆ ಸ್ಟಾರ್ಟ್ಅಪ್ ಇಂಡಿಯಾದಲ್ಲಿ, ಅಂತ ಯೋಜನೆಗಳಲ್ಲಿ ಯುವಕರು ಅವುಗಳನ್ನು ಬಳಸಿಕೊಂಡು ಸ್ವಂತ ಉದ್ಯೋಗವನ್ನು ಮಾಡಬಹುದು. ಅಂಥದ್ದು ತಮಗೆ ಏನಾದರೂ ಐಡಿಯಾಗಳು ಬಂದು ಏನಾದರೂ ತಮಗೆ ಏನಾದರೂ ಸಹಾಯ ಆಗಿದ್ದೀನ ಏನಾದರೂ?
3: ಈಗ ನಾವು ಈ ಸ್ಟುಡಿಯೋ ಇಟ್ಟ ಮೇಲೆ ಮತ್ತೆ ಇನ್ನೂ ಕಲಿಬೇಕು, ಇನ್ನೂ ಏನಾದರೂ ಕಲಿಬೇಕು ಅನ್ನೋ ಹಂಬಲದಿಂದ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಇದೇನು ಬರುತ್ತಲ್ಲ, RCT ಅಂತ ಬರುತ್ತೆ. RCT ಅಂತ SBI ಬ್ಯಾಂಕ್ ಕಡ್ಲಿದ್ದ ನಿರುದ್ಯೋಗಿಗಳಿಗೆ ತರಬೇತಿ ನೀಡಿ ಅವರಿಗೆ ಉದ್ಯೋಗಾವಕಾಶ ಮಾಡ್ಕೊಡಕ್ಕೆ ಒಂದು ತರಬೇತಿ
4: ನೀಡ್ಕೊಡ್ತಾರೆ
3: ಮಾಡ್ಕೊಡ್ತಾರೆ. ನನ್ನ ಉದ್ಯೋಗ ನಾನು ಸ್ಟುಡಿಯೋ ಇಟ್ಟ ಮೇಲೆ ಕೂಡ ಮತ್ತೆ ಇನ್ನೊಂದ್ಸಲ ನಾವು ಹೋಗಿದ್ವಿ ಅಲ್ಲಿ. ಕಾರಣ ಏನಪ್ಪ ಅಂದ್ರೆ ಗೌರ್ಮೆಂಟ್ ಒಂದು ಸರ್ಟಿಫಿಕೇಟ್ ಸಿಗ್ತದೆ ಅಂತ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಎಲ್ಲಾ ರೀತಿ ಉದ್ಯೋಗಗಳಿಗೆ ತರಬೇತಿ
4: ನೀಡ್ತಾರೆ. ಹೌದು,
3: ಫೋಟೋಗ್ರಫಿ ನಾನು ಹೋಗಿದ್ದು ಫೋಟೋಗ್ರಫಿಗೆ. ಆಮೇಲೆ ಈ ಫಾಸ್ಟ್ ಫುಡ್ ಮಾಡ್ತಾರಲ್ಲ, ಫಾಸ್ಟ್ ಫುಡ್ ಗೆ ಅಲ್ಲಿ ತರಬೇತಿ ನೀಡ್ತಾರೆ. ಅದ ನಂತರ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಅದಕ್ಕೆ, ಆಮೇಲೆ ಫಾಲ್ಸ್ ಹಾಕೋದು, ಈ ತರ ಒಂದಿಷ್ಟು ಯೋಜನೆಗಳಿಗೆ ಅಲ್ಲಿ ಒಂದು ತರಬೇತಿ ಸಿಗ್ತದೆ. ಸಾಧ್ಯ ಆದ್ರೆ ಮುಂದಿನ ದಿನಗಳಲ್ಲಿ ಯುವಕರು ಆ ಒಂದು ತರಬೇತಿ ಪಡೆದಿಸಿ ಸ್ವಯಂ ಉದ್ಯೋಗ ಕೈಗೊಂಡ್ರೆ ಒಳ್ಳೇದಂತ ನನಗೆ ಅನಿಸ್ತದೆ.
4: ಒಳ್ಳೇದು, ತುಂಬಾ ಒಳ್ಳೆ ಮಾತಾಡಿದ್ರಿ. ಯಾಕಂದ್ರೆ ಸಾಕಷ್ಟು ಸ್ಕಿಲ್ ಡೆವಲಪ್ಮೆಂಟ್ ಅಂದ್ರೆ ಕೌಶಲ್ಯಾಭಿವೃದ್ಧಿ ಇಲಾಖೆಯಲ್ಲಿ ಸಾಕಷ್ಟು ರೀತಿಯ ಒಂದು ವರ್ಕ್ಶಾಪ್ಗಳು ಮಾಡ್ತಾರೆ. ಅಲ್ಲಿ ಬೇರೆ ಬೇರೆ ರೀತಿಯ ವರ್ಕ್ಶಾಪ್ಗಳು ಯುವಕರಿಗೆ ತಮಗೆ ಯಾವ್ದಾದ್ರು ಒಂದು ಉದ್ಯೋಗ ಮಾಡ್ಬೇಕಂತ ಅನಿಸಿದ್ರೆ ಅಲ್ಲಿಯ ವರ್ಕ್ಶಾಪ್ಗಳಲ್ಲಿ ಭಾಗವಹಿಸಿ ತಮ್ಮ ಒಂದು ಕೌಶಲ್ಯವನ್ನು ಬೆಳೆಸ್ಕೋಬಹುದು ಅನ್ನುವಂಥದ್ದು. ಅನೇಕ ಯುವತಿಗೆ ಹೊಲಿಗೆ ಯಂತ್ರ ಕಲಿಯೋದು, ಹೊಲಿಗೆ ಕಲಿಯೋದು, ಮತ್ತೆ ಈಗ ಚರ್ಮದಲ್ಲಿ ಚರ್ಮಗಾರಿಕೆಯಲ್ಲಿ ಚಮ್ಮಾರಿಕೆಯಲ್ಲಿ ಬೇರೆ ಬೇರೆ ಸ್ಕಿಲ್ಗಳಿದಾವೆ, ಇವೆಲ್ಲವೂ ಕಲಿಸ್ಕೊಡ್ತಾರೆ. ಅಂತ ಒಂದರಲ್ಲಿ ಭಾಗವಹಿಸಿದ್ರೆ ಒಳ್ಳೆ
3: ಯುವಕರಿಗೆ ಅಂತದ್ರಲ್ಲಿ ಆಸಕ್ತಿ ಅನ್ನೋದಕ್ಕಿಂತ ಯಾವ ಸ್ಕೀಮ್ ಅಲ್ಲಿ ಸಾಲ ಮನ್ನಾ ಆಗ್ತದೆ ಅದು
4: ಅದು ಬೇಕಂತ
3: ಅದನ್ನ ಅದನ್ನ ಮೊರೆ ಹೋಗ್ತಾ ಇದ್ದಾರೆ.
4: ಅದೇ ಎಲ್ಲವೂ ಎಲ್ಲವೂ ಉಚಿತವಾಗಿ ಸಿಗ್ಬೇಕನ್ನುವಂತ ಆಸೆ ಹೆಚ್ಚಾಗಿ ಇರ್ತದೆ. ಆದ್ರೆ ಅದ್ ಯಾಕೆ ಸರ್ಕಾರ ಕೊಡ್ತಾ ಇಲ್ಲ ಅಂತಂದ್ರೆ ಎಲ್ಲವೂ ಉಚಿತವಾಗಿ ಕೊಟ್ಬಿಟ್ರೆ ಇನ್ನು ಅವ್ರು ಮಾಡೋದಾದ್ರೆ ಏನು. ಇನ್ನು ಕೊನೆಯದಾಗಿ ನಮ್ಮ ಯುವಕರಿಗೆ, ಸಾಕಷ್ಟು ನಿರುದ್ಯೋಗ ಯುವಕರು ಇದ್ದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ?
3: ನಿರುದ್ಯೋಗ ಯುವಕರಿಗೆ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರೆ, ಫಸ್ಟ್ ನೀವು ಕಾಯಕ ಅಂತ ಏನು ಬರ್ತದಲ್ಲ ಆ ಕಾಯಕ ನಿಮ್ಗೆ ಗೊತ್ತಿರಬೇಕು, ಅರಸತನ ಮೇಲಲ್ಲ ಅಗಸತನ ಕೀಳಲ್ಲ ಅಂತ. ಅಂದ್ರೆ ಯಾವ ಕಾಯಕ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕಾಯಕದಲ್ಲಿ ನಿರತನಾಗಿರ್ಬೇಕು ಮನುಷ್ಯ. ಈಗ ನಾವು ಮಾಡ್ತಕ್ಕಂಥ ತಪ್ಪು ಅದು ಏನಪ್ಪ ಅಂದರೆ, ಎಕ್ಸಾಂಪಲ್ ನಂದು ಒಂದು ಕಿರಣ ಅಂಗಡಿ ಇದೆ ಅಂದರೆ, ನನ್ನ ಮಗ ನನ್ನ ಮಗ ಕಿರಣ ಅಂಗಡಿ ಕುಂತ್ಕೊಂಡ್ರೆ ಅವನು ಹಿಂಗೆ ಆಗ್ಬಿಡ್ತಾನೆ, ಅವನು ಶಾಲೆ ಒದಗಿಸಿ ದೊಡ್ಡ ಆಫೀಸರ್. ಇದ್ರ ಬಗ್ಗೆ ಏನು ಮಾಹಿತಿನೇ ಕೊಡಲ್ಲ ಅವನಿಗೆ. ಅವನಲ್ಲಿ ಶಾಲೆಯಲ್ಲಿ ಇಂಪ್ರೂವ್ ಆದ ಜಾಬ್ ತಗೊಂಡ್ರೆ ಓಕೆ, ಅಲ್ಲಿ ತಗೊಳ್ಳಿಲ್ಲ ಅಂದ್ರೆ ಇದು ಕೂಡ ಗೊತ್ತಿಲ್ಲ ಅವ್ನಿಗೆ, ಅದು ಕೂಡ ಗೊತ್ತಿಲ್ಲ, ಅವ್ನ ಜೀವನಕ್ಕೆ ಬರ್ಬಾದಾಗ್ತದೆ. ನಮ್ಮ ಒಂದು ಏನಿರ್ತದಲ್ಲ ಮೂಲ ಕಸುಬು ಏನಿರ್ತದಲ್ಲ, ಆ ಕಸುಬನ್ನ ಯಾವಾಗ್ಲೂ ತಂದೆ ತಾಯಿ ಮಕ್ಕಳಿಗೆ ಕಲಿಸ್ಬೇಕು. ತಮ್ಮ ಕಾಯಕದಲ್ಲಿ ಅವ್ರನ್ನು ಸ್ವಲ್ಪ ಅಳವಾಗಬೇಕು, ಮಾಡ್ತಾ ಇರ್ಬೇಕು. ಹಾಗ ಮಾಡ್ತಾ ಇದ್ರೆ ಇದಾಗ್ತದೆ. ಆಮೇಲೆ ಯುವಕರು ಯಾವುದೇ ಕೆಲಸ ಆಗ್ಲಿ ನಿಷ್ಠೆಯಿಂದ ಮಾಡ್ರಿ. ಇದು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು. ಇಷ್ಟು ಮಾತ್ರ ನಾವು ಒಂದು ಮಾತು ಹೇಳ್ಬೋದು.
4: ಓಕೆ ಸುರೇಶ್ ಅವರು, ನೀವೇನು ಹೇಳಕ್ಕೆ ಇಷ್ಟಪಡ್ತಾರೆ? ಯಾಕಂದ್ರೆ ಸಾಕಷ್ಟು ನಿರುದ್ಯೋಗಿಗಳಿದ್ದಾರೆ, ಒಂದು ಒಬ್ಬ ನಿರುದ್ಯೋಗಿ ಯಶಸ್ವಿ ಉದ್ಯೋಗಿ ಆಗಬೇಕಂದ್ರೆ ಏನು ಬದಲಾವಣೆ ತಂದುಕೋಬೇಕು ಅಂತ?
2: ಅಯ್ಯೋ, ನಿರುದ್ಯೋಗಿ ಯಶಸ್ವಿ ಉದ್ಯೋಗಿ ಆಗಬೇಕಾಗಿತ್ತಂದ್ರೆ ಮೊದಲದಾಗಿ ಅವರು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಗೋಬೇಕು. ಸಾಧ್ಯ ಆದರೆ ಅದರ ಅದರದ ಬಗ್ಗೆ ಮಾಹಿತಿ ಇರೋ ಜೊತೆಗೆ ಅದರದ್ರ ಬಗ್ಗೆ ಕೆಲಸ ಕೂಡ ಒಂದೆರಡು ವರ್ಷ ಅದ್ರ ಅಪೇಕ್ಷೆ ಇಲ್ಲದೇ ಕೆಲಸ ಮಾಡಿದ್ರು ತಪ್ಪೇನಿಲ್ಲ. ಹೀಗಾಗಿ ಹೇಳ್ತಾ, ಯಾವುದೇ ಕೆಲಸ ಮಾಡಿದರೂ ಕಾಯಕ ನಿಷ್ಠೆಯಲ್ಲಿ ನಿಷ್ಠೆಯಿಂದ ಇನ್ನೊಬ್ಬರಿಗೆ ಮೋಸ ಆಗಲಾರ್ದಂಗೆ ಕೆಲಸ ಮಾಡಿದರೆ ಖಂಡಿತ ಉದ್ಯೋಗದಲ್ಲಿ ಯಶಸ್ವಿ ಆಗ್ತಾನೆ ಅನ್ನೋದು ನನ್ನ ಅನಿಸಿಕೆ.
4: ಒಳ್ಳೆಯದು. ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಮ್ಮದೇ ಆದಂಥ ಒಂದು ಸ್ವಯಂ ಉದ್ಯೋಗದ ಬಗ್ಗೆ ಅನಿಸಿಕೆಗಳನ್ನು ಹಂಚಿಕೊಂಡ್ರೆ, ಸ್ವಯಂ ಉದ್ಯೋಗಿಗಳಿಗೆ ನಿಷ್ಠೆ, ಪ್ರಾಮಾಣಿಕ ಸೇವೆ, ಜೊತೆಗೆ ಸಮಯ ಪ್ರಜ್ಞೆ ಯಾರಲ್ಲಿ ಇರ್ತದೆ ಖಂಡಿತ ಅವರು ಯಶಸ್ವಿ ಆಗ್ತಾರೆ ಅನ್ನುವಂಥದ್ದು. ಯಾರು ಉದ್ಯೋಗಿಗಳು ಆಗಬೇಕು ಅಂದ್ಕೊಂಡವರು ಖಂಡಿತ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಆ ಒಂದು ಉದ್ಯೋಗ ಕ್ಷೇತ್ರಕ್ಕೆ ಹೋದ್ರೆ ಖಂಡಿತ ಯಶಸ್ವಿಗಳ ಆಗ್ತಾರೆ ಅನ್ನುವಂಥ ಮಾತು ಹೇಳಿದ್ರೆ, ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅನಿಸಿಕೆಗಳು ಹಂಚಿಕೊಂಡಿದ್ದಕ್ಕಾಗಿ ಉದಯಕುಮಾರ್ ಅವರಿಗೆ ಮತ್ತು ಸುರೇಶ್ ಅವರಿಗೆ ಧನ್ಯವಾದಗಳು.
3: ನಮಸ್ಕಾರ.
5: ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ.
6: ಇದುವರೆಗೂ ಯುವ ಸ್ವ ಉದ್ಯೋಗಿಗಳನ್ನು ಪರಿಚಯಿಸುವ ಸಂದರ್ಶನಾಧಾರಿತ ಕಾರ್ಯಕ್ರಮ
5: ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ
6: ತುತ್ತಿಗೊಂದು ಮಾರ್ಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದ್ರಿ.
5: ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು.
6: ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಬೇವಿನ ಬಿಂಚಿ.
5: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ.
6: ಧ್ವನಿ ಮುದ್ರಣ ನೆರವು ಬಿ ನರಸಿಂಹಲು.
5: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ. ಅನುಭವ ಸತ್ಯ ಇದ ನೆನಪಿಡಬೇಕು ನಿತ್ಯ ದುಡಿಮೆಯ ನಂಬಿ ಬದುಕು ದುಡಿಮೆಯ ನಂಬಿ ಬದುಕು ಅದರಲ್ಲಿ ದೇವರ ಹುಡುಕು ಬಾಳಲಿ ಬರುವುದು ಬೆಳಕು ನಮ್ಮ ಬಾಳಲಿ ಬರುವುದು ಬೆಳಕು ಆಗದು ಎಂದು

ಈಗ ಕೇಳಿ ಸಿ ಅಶ್ವತಿಯವರ ಧ್ವನಿಯಲ್ಲಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರ ವಿರಚಿತ ಭಾವಗೀತೆ.

0: ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಸಮಯ 6 ಗಂಟೆ. ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ದೆಹಲಿ ಕೇಂದ್ರದಿಂದ 6:10 ಪ್ರಕಟಣೆಗಳು. 6:15 ಮಕ್ಕಳಿಗಾಗಿ ಕಾರ್ಯಕ್ರಮ ಗೋದುಳಿಯಲ್ಲಿ. ರಾಯಚೂರು ತಾಲೂಕಿನ ನಾಗಲಾಪುರ ಗ್ರಾಮದ ಪರಿಚಯ ಪ್ರಸ್ತುತಿ ವೀರೇಶ್ ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ಕೇಳೋಣ. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನದ ಹಿನ್ನೆಲೆಯಲ್ಲಿ ಸಮತೋಲನ ರಸಗೊಬ್ಬರಗಳ ಪೂರೈಕೆ ಕುರಿತು ಡಾಕ್ಟರ್ ಬಸವಣ್ಣಪ್ಪ MA ಅವರೊಂದಿಗಿನ ಸಂದರ್ಶನ ಕೇಳಬಹುದು. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಮಂಜರ್ಲ ಗ್ರಾಮದ ದಾದಾಪೀರ್ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಆಲಿಸಬಹುದು. 7:45 ಚಿತ್ರಗೀತೆಗಳು. 8:30 ಲಿಂಗ್ಸೂರು ತಾಲೂಕಿನ ಅಮೀನ್ಗಢ್ ಗ್ರಾಮದ ಹನುಮಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಬಹುದು ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ. 9:15 ಪ್ರಚಲಿತ ವಿದ್ಯಮಾನ ಬೆಂಗಳೂರು ಕೇಂದ್ರದಿಂದ ಆಲಿಸಬಹುದು. 9:30 ಕ್ರೀಡಾ ಲೋಕ ಅಂತಾರಾಷ್ಟ್ರೀಯ ಹಾಕಿ ಆಟಗಾರ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಮೊಬೈಲ್ ರಹೀಲ್ ಮೊಹ್ಸಿನ್ ಅವರೊಂದಿಗೆ ಸಂದರ್ಶನ ಕೇಳಬಹುದು. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಲಯತ್ ಹುಸೇನ್ ಖಾನ್ ಅವರ ಗಾಯನದ ಧ್ವನಿಮುದ್ರಿಕೆ.
1: ಎಂದೆಂದಿಗೂ ಒಳ್ಳೆಯದಲ್ಲ ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
0: ಇನ್ನು ನಾಳೆ ಬೆಳಗಿನ ಪ್ರಸಾರದಲ್ಲಿ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ. 1:30 ಪ್ರೊಫೆಸರ್ ಮಂಜುನಾಥ ಧಾರವಾಡ ಕೇಂದ್ರದ ಕೊಡುಗೆಯಲ್ಲಿ. 6:35 ದೇಶಭಕ್ತಿಗೀತೆ ಮಹಿಯ ಶಂಕರಭಟ್ಟವರ ರಚನೆ ವೃಂದಾವನದಲ್ಲಿ. 6:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ BK ಸುಮಿತ್ರ ಹಾಗೂ ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳಬಹುದು. 7:15 ಹಾಗೂ 9:05 ಭಾವಗೀತೆಗಳನ್ನು ಬಿತ್ತರಿಸುತ್ತೇವೆ. 7:45 ಇನ್ನು 8:30 ದುಷ್ಟಚಟಗಳಿಂದಾಗುವ ಪರಿಣಾಮ ಹಾಗೂ ನಶಮುಕ್ತರಾಗುವುದು ಹೇಗೆ, ಈ ಕುರಿತು ಶ್ರೀಮತಿ ಪ್ರಿಯಾಂಕಾ ರೇವಣಕರ್ ಜಿಲ್ಲಾ ಸಂಯೋಜಕರು ತಂಬಾಕು ನಿಯಂತ್ರಣ ಕೋಶ ಮತ್ತು ಶ್ರೀಮತಿ ಅನ್ನಪೂರ್ಣಬಾಯಿ ಜಿಲ್ಲಾ ಆಪ್ತ ಸಮಾಲೋಚಕರು ತಂಬಾಕು ವ್ಯಸನ ಮುಕ್ತ ಕೇಂದ್ರ ರಿಮ್ಸ್ ಆಸ್ಪತ್ರೆ ರಾಯಚೂರು ಇವರೊಂದಿಗೆ ಸಂದರ್ಶನ ಕೇಳಬಹುದು. ಇವರನ್ನು ಸಂದರ್ಶಿಸಿದ್ದಾರೆ ವೆಂಕಟೇಶ್
2: ಬೇವಿನಬೆಂಚಿ.
0: ಸಂದೇಶ ವಾಟ್ಸ್ಆಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 10:32 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸಬಹುದು. 12:05 ವನಿತಾ ವಿಹಾರದಲ್ಲಿ ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದಿಯ ಮುಸ್ಲಿಂ ಜಮಾಹತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. 12:35 ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರುಣ್ಯ ಜಿಜಿ ಅವರೊಂದಿಗಿನ ಸಂದರ್ಶನ ಕೇಳಬಹುದು. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಶ್ರೀಮತಿ ವನಿತಾ ರಾಮಚಂದ್ರ ಭಟ್ ಅವರೊಂದಿಗಿನ ಸಂದರ್ಶನ ಕೇಳಬಹುದು. ಇವರನ್ನು ಸಂದರ್ಶಿಸಲಿದ್ದಾರೆ
3: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಸಂಜೆ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳಿದ್ದರೆ
0: ರಾಯಚೂರಿನ ಯುವ ಗಾಯಕಿ ಅಪೂರ್ವ. 6:15 ವಚನ ಗಾಯನ. 6:30 ಜಿಲ್ಲಾ ವಾರ್ತಾಪತ್ರ. ಇನ್ನು 6:51 7:33
4: 8:45
0: ಮ್ಯಾಂಚೆಸ್ಟರ್ ನಗರದ ಓಲ್ಡ್ ಟ್ರಫೋರ್ಡ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುವ ಭಾರತ ಮತ್ತು ಬಾಂಗ್ಲಾದೇಶದ ತಂಡಗಳ ನಡುವೆ T20 ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ. ಇದುವರೆಗೆ ನಿಲಯದಿಂದ ಇಂದು ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.
5: In West Bengal, rescue operations have started after an under-construction godown collapsed.
4: Trapping workers beneath heavy iron debris near Tarasela in Kolkata today. Three people were declared dead at the SSKM hospital and the injured are being treated there. Chief Minister Shubhendu Adhikari reached the spot. Chief Ministers Agni Nepal and Dr. Engineer Khaw also reached the accident site to assess the situation. Teams of the National Disaster Response Force, police, fire and emergency services and the Indian Army are engaged in search and rescue operations. Several workers appear to be trapped in the industry. India has strongly objected to Pakistan raising the Kashmir issue at a United Nations forum, accusing Islamabad of politicizing the platform and also slammed it for refusing its position as co-chair. Instead of being unbiased as he holds the position. The remarks were made by India's permanent representative to the UN in New York, P. Harish, in response to comments by Pakistan's permanent representative Asim Iftikhar Ahmed, responding to Pakistan's intervention. Mr. Harish criticized the conduct of the co-chair and reiterated India's long-standing position on Jammu and Kashmir.
5: I also referred to the unwarranted remarks made by the representative of Pakistan. It is incredible that a co-chair expected to be balanced and unbiased conduct has chosen to politicize this forum. I would only like to stress the brevity of time as the UN and territory of Jammu and Kashmir is a matter strictly internal to India. It has always been and will remain so.
4: The Indian Embassy in Tehran has issued a revised advisory for Indian nationals in view of the improving security situation in the country. In the light of recent positive developments and improvement in the overall situation, the embassy advised Indian nationals to contemplate about traveling to Iran. More from our correspondent. The embassy advised Indian nationals
6: are advised to continue to avoid all non-essential travel to Iran until further notice. The embassy said Indian citizens currently residing in Iran, as well as those required to travel to Iran for unavoidable reasons, are advised to exercise a high degree of caution, remain vigilant, and maintain constant situation awareness. The embassy also urged them to closely follow local developments through credible sources and comply with instructions issued by local authorities. The embassy further advised all Indian nationals currently in Iran and those arriving in the country to register their particulars with the embassy at the earliest opportunity. It also urged them to regularly monitor the embassy's official website and social media platforms for updates and further advisories. Mr. Rabir, Akashwani, Delhi. And social media
4: Union Commerce and Industry Minister Piyush Goyal has concluded a series of meetings with U.S. Trade Representative Ambassador Jameson Greer and his delegation this morning. In a social media post, Mr. Goyal said they reviewed the progress of the ongoing inter-U.S. trade discussions and exposed avenues to further deepen economic partnership between both the countries. He also appreciated Ambassador Greer's leadership and the sustained efforts of both teams in advancing the discussion in a constructive and forward-looking manner.
7: And the sustained efforts of
4: External Affairs Minister Lopez yesterday highlighted the importance of deepening India-South Korea ties amid a challenging political environment, saying that countries with shared values and mutual trust need to work together more closely. In his opening remarks during the meeting with South Korean Foreign Minister Cho Hyun in Seoul, he stressed that the current international situation makes cooperation among trusted partners more important than
7: the current international situation.
4: The central government has approved over 211 crore rupees towards the construction of 96 roadworks in Tripura under Pradhan Mantri Gram Sadak Yojana Batch 1 for the financial year 2026-27. This covers a length of more than 160 kilometers of road in 2026-27. Indian women's doubles pair of Trisha Jolly and Gayatri Gopichand advanced to the second round of the U.S. Open Badminton Tournament.
7: And with that, we end this news bulletin.
8: ಆಕಾಶವಾಣಿ ಬೆಂಗಳೂರು. ಇದೀಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.
0: ಈಗ ಕೆಲವು
8: ಇಂದು ಸಂಜೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ, 6:30 ರಸವಾರ್ತೆ, 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ರಾಸುಗಳ ಆರೈಕೆ ಕುರಿತು ಡಾಕ್ಟರ್ ಚಂದ್ರನಾಯಕ್ ಪಿಎಂ ಹೊರಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ, ನಂತರದಲ್ಲಿ ತುರುವೇಕೆರೆ ತಾಲೂಕು ನೀರುಗುಂದ ಪಾಳ್ಯದ ಕಂಚಿರಾಯ ಮತ್ತು ಸಂಗಡಿಗರಿಂದ ಭಜನೆ ಕೂಡ, ಇನ್ನು 7:45 ಸಿರಿಗಂಧ ಕಾರ್ಯಕ್ರಮ, 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಹಾಕಿ ಆಟಗಾರ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತ ಮೊಹಮ್ಮದ್ ರಾಹಿಲ್ ಮೌಸೀನ್ ಅವರೊಡನೆ ಸಂದರ್ಶನ ಕೇಳಿ ಬೆಂಗಳೂರು ಕೇಂದ್ರದ ಕೊಡುಗೆ
9: ಆಕಾಶವಾಣಿಯ ವಿವಿಧ
8: ಇನ್ನು 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಎಂ ವೆಂಕಟೇಶ್ ಕುಮಾರ್ ಅವರ ಗಾಯನ, ತಬಲಾಸ ರಾಘವೇಂದ್ರ ನಾಕೋಡ್, ಹಾರ್ಮೋನಿಯಂ ಪಂಚಾಕ್ಷರಿ
0: ಹಿರೇಮಠ.
8: ಗೀತ ಚಂದ್ರಿಕೆ
9: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
0: ಡಯಲ್ ಮಾಡಿ 8700014242
9: 8700042242.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಕೆಳಗ್ರೆ ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರ ಜಲಸಂಪನ್ಮೂಲ ಇಲಾಖೆ ಹಾಗೂ ತುಂಗಭದ್ರಾ ಮಂಡಳಿಯ ಸಹಯೋಗದೊಂದಿಗೆ ತುಂಗಭದ್ರಾ ಜಲಾಶಯಕ್ಕೆ ನೂತನವಾಗಿ ಅಳವಡಿಸಿದ 33 ಸ್ಟೀಲ್ವೇ ಗೇಟ್ಗಳ ಲೋಕಾರ್ಪಣೆ ಕಾರ್ಯಕ್ರಮವನ್ನು ದಿನಾಂಕ 25/6/2026 ಅಂದರೆ ನಾಳೆ ಗುರುವಾರ ಬೆಳಗ್ಗೆ 11 ಗಂಟೆಗೆ ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ತಾಲೂಕಿನ ಸರ್ಕಾರಿ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.
1: ರೇಡಿಯೋ ನಡಿಗೆ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ, ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
2: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯನ್ನ.

0: ಎಲ್ಲಿಗೆ ಹೋಗ್ತಾ ಇದೆಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಪ್ರಕಟಣೆಗಳನ್ನು ಕೇಳಿದಿರಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿಯ ರಾಯಚೂರು ಕೇಂದ್ರ.

0: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರಿ ಇವತ್ತಿನ ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕಿನ ನಾಗಲಾಪುರ ಗ್ರಾಮದ ಪರಿಚಯವನ್ನು ಮಾಡಿಕೊಳ್ಳೋಣ. ಸಾಮಾನ್ಯವಾಗಿ ಇಲ್ಲಿ ಜನಸಂಖ್ಯೆ ಎಷ್ಟಿದೆ, ಮನೆಗಳು ಎಷ್ಟಿವೆ, ಜನಜೀವನ ಹೇಗಿದೆ, ಜನಜೀವನ ನಡೆಸುವುದಕ್ಕೆ ಅನುಕೂಲತೆಗಳು ಹೇಗಿವೆ, ಅಭಿವೃದ್ಧಿ ದೃಷ್ಟಿಯಿಂದ ಇಲ್ಲಿ ಇನ್ನೂ ಏನೇನು ಆಗಬೇಕಾಗಿದೆ, ಕೃಷಿ ಚಟುವಟಿಕೆಗಳು, ರೈತರಿಗೆ ಏನೇನು ಅನುಕೂಲತೆಗಳಾಗಬೇಕು, ಯಾವ ರೀತಿಯ ಸೌಲಭ್ಯಗಳಿವೆ, ಧಾರ್ಮಿಕವಾಗಿ ಯಾವ್ಯಾವ ದೇವಸ್ಥಾನಗಳಿವೆ, ಯಾವ ರೀತಿ ಜಾತ್ರೆ ಉತ್ಸವಗಳಾಗ್ತವೆ, ಶೈಕ್ಷಣಿಕ ವ್ಯವಸ್ಥೆ, ಹೀಗೆ ಅನೇಕ ರೀತಿಯಲ್ಲಿ ಇದರಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಸಾಮಾನ್ಯ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗೆ ಶ್ರೀ ವೆಂಕಟರೆಡ್ಡಿ ಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ನಮಸ್ಕಾರ ಗೌಡ್ರೆ, ಹೇಳ್ರಿ ನಿಮ್ ಊರಾಗ ಒಟ್ಟು ಎಷ್ಟದ್ರಿ ಜನಸಂಖ್ಯೆ?
1: 500-600 ಜನಸಂಖ್ಯೆ.
0: ಮನೆಗಳು ಎಷ್ಟವ್ರಿ?
1: ಒಂದು 200 ಇರ್ಬೋದ್ರಿ.
0: ಈ ಊರು ಯಾವ ಪಂಚಾಯತಿಗೆ ಒಳಪಡ್ತದ್ರಿ?
1: ಉಡುಮಗಲ್ ಪಂಚಾಯತಿ.
0: ಇಲ್ಲಿಂದ ಎಷ್ಟು ಕಿಲೋಮೀಟರ್ ಅಂತರ ಅದ್ರಿ?
1: 3 ಕಿಲೋಮೀಟರ್.
0: ಯಾವ ಯಾವ ಹಳ್ಳಿಗಳು ಬರ್ತಾವ್ರಿ ಉಡುಮಗಲ್ ಪಂಚಾಯತಿಗೆ?
1: ಜಾಲ್ಮಂಚಿ, ಉಡುಮಗಲ್, ಖಾನಾಪುರ, ನಮ್ ನಾಗಲಾಪುರ.
0: ಎಷ್ಟು ಜನ ಸದಸ್ಯರೀ ಪಂಚಾಯತಿಗೆ?
1: 13 ಜನ.
0: ಇಲ್ಲಿ ನಿಮ್ಮೂರಾಗ ಎಷ್ಟು ಜನ ಅದರ?
1: 1 ಮೆಂಬರ್.
0: ಇಲ್ಲಿ ನಿಮ್ಮೂರಿಗೆ ಬರಬೇಕಂದ್ರೆ ಮಾರ್ಗ ಹೆಂಗದ್ರಿ?
1: ರಾಯಚೂರು ಟು ಮಟಮಾರಿಗೆ ಹೋಗೋ ಬಸ್ಗಳು, ಗಾರದಿಂದ ಆಗಲಿ, ಅರಿವಿಲಿ ಆಗಲಿ, ರಾಜವಳ್ಳಿ ಬಸ್ ಆಗಲಿ, ಹನುಮಾಪುರ್ಗೆ ಹೋಗೋ ಬಸ್ಗಳಿಗೆ ಬರ್ಬೇಕು. ನಾವು ರಾಯಚೂರಲ್ಲಿದ್ದ ಕಮಲಾಪುರದಿಂದ ಐತೆ ರೂಟು, ಆಮೇಲೆ ಮಂಜಲ್ಲಿಂದ ಐತೆ, ಗದಾರ್ಲಿಂದ ಐತೆ.
0: ಈ ರಾಯಚೂರಿಂದ ಎಷ್ಟು ಕಿಲೋಮೀಟರ್ ಅಂತರ ಅದ?
1: 13 ಕಿಲೋಮೀಟರ್.
0: ಬಸ್ಸಿನ ವ್ಯವಸ್ಥೆ ಹೆಂಗದ್ರಿ ಊರಿಗೆ ಬರೋದಕ್ಕೆ?
1: ಬಸ್ ಸ್ಟ್ಯಾಂಡ್ ಪರವಾಗಿಲ್ಲ, ಚೆನ್ನಾಗ ಬಸ್ ಟೈಮ್ ಟು ಟೈಮ್ ಬರ್ತದೆ. ರೋಡ್ ಬಗಲಾಗೆ ನಮ್ಮ ಊರು.
0: ಜನಜೀವನ ಹೆಂಗದ್ರಿ, ಏನೇನು ಉದ್ಯೋಗ ಮಾಡಿಕೊಂಡು ಜೀವನ ಮಾಡ್ತಾರ?
1: ಏನ್ರಿ, ಹೊಲ ಇದ್ದವ್ರು ಹೊಲ ಮಾಡ್ಕೊಂಡು ಒಕ್ಕಲ್ತನ, ಆಮೇಲೆ ಏನ್ ಹೊಲ ಇಲ್ದವ್ರು ಕೂಲಿ ಕೆಲಸ ಮಾಡ್ತಾರ್ರಿ, ಮೂರ್ನಾಲ್ಕು ಹಂಗ ಕಿರಣ ಅಂಗಡಿ ಇದ್ದಾವ್ರಿ. ಆಮೇಲೆ ಇನ್ನೇನ್ ಬೇರೆ ವ್ಯವಹಾರ ಇಲ್ಲ.
0: ಕೂಲಿ ಕೆಲಸಕ್ಕೆ ಹೋಗ್ತಾರ್ರಿ ಬೇರೆ ಊರಿಗೆ?
1: ಬೇರೆ ಊರಿಗೆ ಹೋಗ್ರಿ, ನಮ್ಮೂರಿಗೆ. ಊರು ಸಣ್ಣದಲ್ರಿ, ಭೂಮಿ ಜಾಸ್ತಿ ಇದೆ, ಜನ ಕಮ್ಮಿ ಇದ್ದಾರೆ. ಬೇರೆ ಊರ್ಲಿದ್ದ ನಮ್ಮೂರಿಗೆ ಬರ್ತಾರೆ. ಹತ್ತಿ ಬಿಡಿಸೋ ಕಲ್ಕಾರಿ, ಮೆಣಸಿನಕಾಯಿ ಕಲ್ಕಾರಿ.

0: ಇಲ್ಲಿ ಇದು ಮನೆಗಳ ವ್ಯವಸ್ಥೆ ಹಂಗಾವ್ರಿ?
1: ಯಾರ ಮನೆಗಳು ಅವ್ರಿ? ಇಲ್ದ್ರೆ ಟೀನು ಇವು ಶೆಡ್ಗಳು ಅವ.
0: ಪಂಚಾಯತಿಂದ ಅನುಕೂಲ ಮಾಡಿಕೊಟ್ಟಾರ್ರಿ ಮನೆಗಳು?
1: ಇಲ್ಲಿನ ಬಂದಿಲ್ರಿ, ಪಂಚಾಯತಿ ಒಂದು ಮನೆ ಬಂದಿಲ್ಲ.
0: ಕುಡಿಯ ನೀರಿನ ವ್ಯವಸ್ಥೆ ಹಂಗದ್ರಿ ಊರಾಗ?
1: ಐತ್ರಿ ಸಾಲ್ಟ್ ಮಿಕ್ಸಿಂಗ್ ಎಲ್ಲ, ಸಣ್ಣ ಸಣ್ಣ ವಯಸ್ಸರಿಗೆಲ್ಲ ಕಾಲು ಕೈ ಇದಾಗ್ಬಿಟ್ಟವ. ಮೊನ್ನೆ ಮೊನ್ನೆ ಮಾಡ್ಲಿ ಫಿಲ್ಟರ್ ಐತೆ, ಅನುಕೂಲ ಆದ್ರೆ ಫಿಲ್ಟರ್.
0: ಜಲಜೀವನ ಮಿಷನ್ ಯೋಜನೆ ಅಡಿ ಆಗ್ಯಾವ್ರಿ?
1: ಆಗ್ಯೋ ಎಲ್ಲ ಊರೆಲ್ಲ ಪಬ್ಲಿಕ್ ಪೈಪ್ ಲೈನ್ ಮಾಡ್ಬಿಟ್ಟದ ಅಂದ್ರೆ ವಾಟರ್ ಬಂದಿಲ್ಲ ನೋಡ್ರಿ, 2 ಇಯರ್ ಆಯ್ತು.
0: ಈಗ ಇಲ್ಲಿ ಓಣೆಗ ರಸ್ತೆಗಳು ಹೆಂಗವ್ರಿ?
1: ರಸ್ತೆಗಳು ಫಸ್ಟ್ ಬೇಸಿದ್ರಿ, ಇದೆಲ್ಲ ಇದು ಬಂತ ಜೇಜಮ್ಮ ನಾಳ ವಾಟ್ರು ಅವೆಲ್ಲ ಬಂದು ರಸ್ತೆ ಕೆಡ್ಸ್ಬಿಟ್ರಿ ಎಲ್ಲ. ಇಲ್ಲ ಎಲ್ಲ ಸಿಸಿ ರೋಡ್ ಊರಾಗ ಅವು ಬಂದು ಎಲ್ಲ ಕೆಡ್ಸ್ಬಿಟ್ಟಾರ್ರಿ. ಅವ್ರು ಪೈಪ್ ಹಾಕೊಂಡ್ರೆ ಅವ್ರು ವರ್ಕ್ ಏನು ಮಾಡ್ಕೊಂಡು ಮಾಡ್ಕೊಂಡ್ರು ತಿರುಗಿ ರೋಡ್ ಸಿಮೆಂಟ್ ಹಾಕ್ಲದ ಮ್ಯಾಗ ಹಂಗೆ ಹೋಗ್ಬಿಟ್ರು. ಇವೆಲ್ಲ ಮುಜರ್ ಗಿಜರ್ ನೈಟ್ ಬಸ್ ಬರ್ಬೇಕಾದ್ರೆ ತ್ರಾಸ.
0: ಊರಾಗ ಸ್ವಚ್ಛತೆ ಸಲುವಾಗಿ ಶೌಚಾಲಯಗಳಾಗಲಿ ಒಳಚರಂಡಿಗಳಾಗಲಿ ಹೆಂಗಾದ್ರೆ ವ್ಯವಸ್ಥೆ?
1: ಮೊನ್ನೆ ಮಾಡ್ಯಾರಿ, ಮೊನ್ನೆ ಒಳಚರಂಡಿ ಸಲುವಾಗಿ ಮೊನ್ನೆ ಪೈಪ್ ಗಿ ಪೈಪ್ ಮಾಡಿರಿ, ವರ್ಕ್ ಮಾಡ್ಯಾರ. ಶೌಚಾಲಯ ಆಯ್ದಾವೆ 30% ಇಲ್ಲ, ಹಂಗೆ ಯಾರ್ಯಾರು ಅನುಕೂಲ ಬಗ್ಗೆ ಮಾಡ್ಕೊಂಡಿದ್ದಾರೆ ಶೌಚಾಲಯ.
0: ನೀರಿನ ಮೂಲಗಳು ಹೆಂಗವ್ರಿ? ಕೆರೆ ಬಾವಿ ಹಳ್ಳ ಅವ್ರಿ ಊರಾಗ?
1: ಇಲ್ಲ ಇಲ್ಲ ಏನೇನಿಲ್ರಿ, ಓನ್ಲಿ ಬೋರು ಬೋರಿಂಗ್. ಅವ್ ಒಂದ್ ಬೋರ್ ಅದ ರೋಡಿಗೆ, ಅದು ಕೆಟ್ಟದ್ರೆ ಪ್ರಾಬ್ಲಮ್ ನೋಡು ವಾಟರ್ ಊರಿಗೆ.
0: ಊರಾಗ ಆಸ್ಪತ್ರೆ ಆಗಲಿ ಈ ನ್ಯಾಯಬೆಲೆ ಅಂಗಡಿ ರೇಷನ್,
1: ನಾವು ನ್ಯಾಯಬೆಲೆ ಅಂಗಡಿ ಉಡುಮಲ್ಗೆ ಹೋಗ್ಬೇಕ್ರಿ. 30 ವರ್ಷ ಮೇಲೆ ಆಯ್ತು ಇಲ್ಲಿಗೆ, 4 ಊರಿಗೆ ಒಬ್ಬತ್ತೇ ಆಗೋದು ನ್ಯಾಯಬೆಲೆ ಅಂಗಡಿ.
0: ಕಿಲೋಮೀಟರ್ ಆದ್ರೆ ಉಡುಮಗಲ್?
1: 3 ಕಿಲೋಮೀಟರ್ ಇದೆ ಸರ್.
0: ಆಸ್ಪತ್ರೆ ಇಲ್ಲ ರೀ ಊರಾಗ? ದವಾಖಾನೆ?
1: ಅಲ್ಲ ಅಲ್ಲೇ ಅಲ್ಲಿಗೆ ಹೋಗು.
0: ಈಗ ಊರಾಗ ಸಂಘ ಸಂಸ್ಥೆಗಳು ಏನೇನವ್ರಿ, ಯಾವ್ಯಾವ ಸಂಘಗಳು?
1: ಸಂಘಗಳು ಏನಿಲ್ಲ, ಅವ್ರಂದ್ಯಾರು ಅಂಬೇಡ್ಕರ್ ಸಂಘ ಅಂತ ಅವರು.
0: ಈ ಕಲಾವಿದರೀ ಊರಾಗ ಅಂದ್ರೆ ಭಜನೆ ನಾಟಕ ಬಯಲಾಟ ಸಂಗೀತಗಾರರು
1: ಮಾಡೋರು ಇದಾರೆ ಮಾಡ್ತಾನೆ.
0: ಎಷ್ಟು ವರ್ಷದಿಂದ ಇರ್ಬೋದ್ರಿ ಈ ಊರು ನಾಗಲಾಪುರ ಅಂದ್ರೆ?
1: 300-400 ವರ್ಷ ಆಗಿರ್ಬೋದು ಅಷ್ಟೇ. ಇದೇನು ಊರು ಅಲ್ಲಿತ್ತಂತ್ರಿ ಅಡಿವಾಗ ಫಸ್ಟಿಗೆ ಮೊದಲು ಅವಾಗ ಯಜಮಾನ್ರಿ ಹೇಳ್ತಾರ.
0: ತಮ್ಮ ಹೆಸರ್ರಿ?
2: ಬಸವಣ್ಣ. ನಮ್ಮ
0: ಹೆಸರು ನಾಗಲಾಪುರ ಅಂತ ಒಂದು ಹೆಸರು ಹೆಂಗ್ ಬಂತು?
2: ಅವ್ರಿಗೆ ಇಟ್ಕೊಂಡಾರ ಉಡುಂಬಲ್ಲು ಖಾನಾಪುರ ನಾ ಅಂತ ಹೆಂಗಿಟ್ಟಾರ ಹಂಗ ಇಟ್ಟು ಬಿಟ್ಟಾರ್ರಿ. ಮತ್ತೆ ಅವ್ರು ಯಜಮಾನ್ರು ಅವಾಗ.
0: ಮೊದಲು ಹೆಂಗಿತ್ತು ಊರು, ಈಗ ಹೆಂಗದ?
2: ಮೊದಲು ಬೇಸಿತ್ತು ರೀ, ಮೊದಲುಗಳು ಬೇಸಿತ್ತು, ಜ್ವಾಳ ಹತ್ತಿ ಬೆಳಿತಿದ್ವಿ. ಇವಾಗ ಎಲ್ಲಿ ಹತ್ತಿ ಮತ್ತೆ ಏನಂದ್ರೆ ಅದೇ ಬೆಳಿತಾರೆ. ಅವನು ಅವಾಗ ಎಲ್ಲ ಬೆಳಿತಿದ್ವಿ, ಹತ್ತಿ ಜ್ವಾಳ ಬೆಳಿತಿದ್ವಿ. ಅವಾಗ ಕಾಲಿ ಬಂದಾಗ ಬುಡ್ಡೆ ಬೆಳೆದು ಗುರುಳು ಕವಳೆ ಎಲ್ಲ ಬೆಳೆದು. ಇವಾಗ ಕಾಲಿ ಇಲ್ಲ ಗೆಲ್ಲ.
0: ಈಗ ನಿಮ್ಮ ಊರು ಚಲೋ ಆಗ್ಬೇಕು, ಇನ್ನ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಏನೇನು ಆಗ್ಬೇಕ್ರಿ? ಇನ್ನ ಊರಾಗ
1: ವಾಟರ್ ಮೇನ್ ರೀ, ವಾಟರ್ ಬರ್ಬೇಕು ಹೊಲಗಳಿಗೆ ಲ್ಯಾಂಡಿಗೆ. ಊರೇ ಅಭಿವೃದ್ಧಿ ಆಗ್ತದ, ಲೇಬರ್ಗೆ ವರ್ಕ್ ಸಿಗ್ತದೆ, ಆಮೇಲೆ ವರ್ಕ್ ಫುಲ್ ಸಿಗ್ತದೆ ಲೇಬರ್ಗೆ. ಏನ್ರಿ ಬೇರೆ ಊರ್ಲಿದ್ದು ಬರ್ತಾರೆ ಇಲ್ಲಿ ವರ್ಕ್ ಮಾಡಕ, ಮಿರ್ಚಿ ಅರಿಯಕ, ಹತ್ತಿ ಬಿಡಿಸಕ.
0: ಇಲ್ಲಿ ಶಾಲೆಗಳು ಎಷ್ಟವ ರೀ?
1: ಅಂಗನವಾಡಿದೊಂದು, ಆಮೇಲೆ ಇನ್ನೊಂದು.
0: ಎಷ್ಟನೇ ತರಗತಿವರೆಗೆ ಅದ್ರಿ ಶಾಲೆ?
1: 5, 6 ಉಡುಮಲು.
0: ಹೆಂಗದ್ರಿ ಊರಾಗ ಶಾಲೆ ವ್ಯವಸ್ಥೆ?
1: ಚೆನ್ನಾಗಿ.
0: ಸಾಕ್ಷರತೆ ಪ್ರಮಾಣ ಇಲ್ಲಿ ಊರಾಗ
1: ಓದ್ಕೊಂಡವ್ರು 30% ಇರ್ಬೋದು. ಯಾರು ನೌಕರಿ ಕೂಡ ಬಂದಿಲ್ಲ ಊರಾಗ ಯಾರಿಗೆ. 10th ಇದು ಮಾಡ್ತಾರೆ, ಡಿಸ್ಕಂಟಿನ್ಯೂ ಮಾಡಿಬಿಡ್ತಾರೆ, ಲ್ಯಾಂಡ್ ವರ್ಕ್ ಕೆಲಸ ಮಾಡಿಬಿಡ್ತಾರೆ. ಮನೆಗೆ ಯಜಮಾನ್ರ ಆಯ್ತೀನಿ ಹುಡುಗರ್ನ ಹೊಲಕ್ಕೆ ಕಳ್ಸೋದು ಆ ಕಡೆ ಈ ಕಡೆ. ಸುಗುನ್ಗೋಡ ಅಂತೇಳಿ ಇದ್ರಾಗಣ ಫೈರ್ ಇಂಜನ್, ಫೈರ್ ಇಂಜನ್ ಆಗಣ ಸುಗುನ್ಗೋಡ ಅಂತೇಳಿ, ಇದೇ ಊರು ಹುಡುಗ.
0: ನಾಗಲಾಪುರ ಅಂದ್ರೆ ಇಲ್ಲಿ ವಿಶೇಷ ಏನಾದ್ರೆ ನೋಡತಕ್ಕಂಥದ್ದು?
1: ನೋಡತಕ್ಕಂಥಂದ್ರೆ ಏನ್ರಿ, ಅಲ್ಲಿ ರೋಡಿಗೆ ಹುಡುಗನೂರು ಬಸ್ ಹಿಂಗ ತಾತಂದಾಗ ವರ್ಷಕ್ಕೊಂದ್ಸಲ ಮೇ 9 ಜಾತ್ರೆ ಆತ, ಆರಾಧನಾ ಭಜನೆ ರಾತ್ರಿ ಊರ ಮಂದಿಗೆ ಊಟ. ಆಮೇಲೆ ಇಲ್ಲಿ ಡಿಸೆಂಬರ್ ತಿಂಗಳಾಗ ಇಲ್ಲಿ ಈಶ್ವರ ದೇವರು ಹನುಮಾನ್ ದೇವರು ಊಟ ಭಜನೆ. ಆಮೇಲೆ ಮಾರಮ್ಮ ಜಾತ್ರೆ 3 ವರ್ಷಕ್ಕೊಂದ್ಸಲ, 4-5 ವರ್ಷಕ್ಕೊಂದ್ಸಲ. ಇದು ನರ್ಸಾಪುಡ್ರಿ, ಇದು ಏನು ಭಜನೆ ಮಾಡ್ತಾರೆ. ಶ್ರಾವಣ ಮಾಸ ಬಂದರೆ ಸೋಮವಾರ ಮಂಡೆ ಭಜನೆ ರೀ ಕಂಪಲ್ಸರಿ ನೈಟು.
0: ಅದೇ ರೀತಿಯಾಗಿ ಶರಣಮ್ಮ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರಮ್ಮ.
3: ನಮಸ್ತೆ ಸರ್.
0: ನಿಮ್ಮ ಊರಾಗ ಅಭಿವೃದ್ಧಿ ಆಗ್ಬೇಕು, ಚಲೋ ಆಗ್ಬೇಕು ಅಂತಂದ್ರೆ ಏನೇನು ಆಗ್ಬೇಕು?
3: ಮಕ್ಕಳು ಸಾಲಿ ಓದಿದ್ರಲ್ರಿ, ಓದ್ಯಾರ ಹತ್ತಕ್ಕೆ ಓದ್ಯಾರ, ಏನು ನೌಕರಿ ಕೊಟ್ಟಾರ್ರಿ ನಮ್ಮ ಹುಡುಗರಿಗೆ? ಏನೂ ಇಲ್ಲ, ಓದಿ ಮನ್ಯಾಗ ಕುಂತ ಹುಡುಗರು. ಅದು ನೌಕರಿ ಕೊಟ್ಟರೆ 10th class ಮೇಲೆ ಒಂದನ ಕೊಡ್ಬೇಕಲ್ರಿ. ಹುಡುಗರು ಎಲ್ಲ ಓದಿ ಮನೇಲೆ ಕುಂತಾವ, ಒಂದು ಕೆಲಸ ಬಂದಿಲ್ಲ, ಏನೂ ಇಲ್ಲ.
0: ಕೆಲಸ ಹುಡುಕಬೇಕು ಮತ್ತೆ
3: ಅಲ್ಲಿ ಬಿಟ್ರಲ್ಲ ಹಾಕೋದು, ಯಾವ್ದಾನ ಆಫೀಸ್ನಾಗ ಕೆಲಸ ಹುಡ್ಕೋದು, ಅದು ಹುಡ್ಕೋದು, ಏನು ಹಾಕಿಲ್ಲ. ಅವರು ಸಿಟಿಗಳವ್ರನ್ನೇ ನೋಡ್ತಾರೆ, ಹಳ್ಳೂರಗಳು ನೋಡಬಲ್ರಲ್ರಿ. ಊರುದ್ರಾಗ ಅಂದ್ರೆ ಎಲ್ಲಿದ್ದ ಆಗ್ತದೆ ಊರು? ಊರು ಹೊಲಕ್ಕೆ ಹೋಗ್ತಾವೆ ಮನೆಗೆ ಬರ್ತಾವೆ ಅಷ್ಟೇ ಅಲ್ಲದಾಗದ. ಏನನ್ನ ನೌಕರಿ ಮಾಡಿದ್ರೆ ಉದ್ಧಾರ ಆಗ್ತದ್ರಿ ಊರು. ಊರಾಗ ನೋಡ್ರಿ ಶೌಚಾಲಯ ನೀರಿಂದು ಇದೊಂದೇ ಸಂವಿಧಾನ ಭವನಲ್ಲಿ ಇದೊಂದೇ ಅದ. ನೀರು ಕೆಟ್ಟೋದ್ರಿ, ಬೋರ್ ಕೆಟ್ಟೋದ್ರು ಕೂಡ ಅವರೇ ಮಾಡಿಸ್ಬೇಕಂದ್ರೆ ಚಾಣಪ್ಪ ಗೌಡ್ರಿ ಯಾರು ಮಾಡಿಸ್ತಾರ್ರಿ? ಜಾವಕಂದ್ರೆ ಅವರೇ ಮಾಡಿಸ್ತಾರೆ. ಆತ ಪಂಚಾಯತ್ ಅಂದ್ರೆ ನಂಬರ್ ತಾನ ಅತನೇ ಮಾಡಿಸ್ಬೇಕ್ರಿ. ನಾವು ಒದ್ರಿದ್ರೆ ರೋಡ್ ಗಿರ್ ಚೆನ್ನಾಗ್ಯಾವ್ರಿ. ಏನ್ ನಾವು ಓಡೋಕ್ ಬಿಡುಮ್ಗಲ್ಲಿಗೆ ಹೋಗ್ಬೇಕು ಕೋಪನ್ ತರ್ಬೇಕಾದ ಊರಾಗಾದ್ರೆ ಒಳ್ಳೇದು. ನಮ್ ಮುದ್ರ ಕೈಲಿ ಆತದ್ರೆ ಒತ್ಕೊಂಬರೋದು.
0: ಈಗ ಊರಾಗ ಪಂಚಾಯತ್ನಿಂದ ಗ್ರಾಮ ಸಭೆಗಳಂತ ಕರಿತಾರಮ್ಮ. ಆ ಸಭೆಯಲ್ಲಿ ನೀವೇನ್ ಬೇಡಿಕೆ ಇಟ್ಟಿಲ್ಲ, ಹಿಂಗ ಸಮಸ್ಯೆ ಅವ ಪರಿಹಾರ ಮಾಡಿಕೊಡ್ರಿ ಅಂತಂದ್ರೆ?
3: ಯಾರು ಬಂದಿಲ್ರಿ? ಇವಾಗ ನೀನೇ ಬಂದಿದ್ ನೋಡ್ರಿ, ಯಾರು ಬಂದಿಲ್ಲ. ಅದು ಓಣಿ ಕಟ್ಟಕೊಂದೇ ಬಂದಿದ್ರು ಪೈಪ್ ಲೈನ್ ಹಾಕಕ್ಕ. ಅದು ಒಬ್ಬರು ಮನೆಗೆ ಬಂದರು, ಒಬ್ಬರು ಮನೆಗೆ ನೀವೇ ತೋಗಿಸಬೇಕಂದ್ರಿ. ಅದು ಮಾಡಿದ್ರಿ ನೀರಿಂದು, ಅದು ಪೈಪ್ ಹಾಕಿ ಚಲ ಚಲ ನೀರು ಹೋಗಕ್ಕ ಅಷ್ಟೇ ನೋಡ್ರಿ.
1: 30 ವರ್ಷ ಆಯ್ತು ನಾಕಳ್ಳಿಗೆ ಒಬ್ಬದ್ದು ಹಾಕ್ತಾನೆ. ಯಾರು ಕೇಳೋರು ನಾಕಳ್ಳಿಯವರು ಯಾರು ಕೇಳೋರು? 30 ವರ್ಷ ಒಬ್ಬದ್ದು ಹೆಂಗ ಹಾಕ್ತಾನೆ ಕೋಪನ ಹೇಳು. ಯಾವ ಊರಿಗೆ ಅವ್ರು ಮಾಡ್ಕೋಬೇಕಲ್ಲ.
0: ವ್ಯವಸಾಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗೆ ಬಸವರಾಜಪ್ಪನವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಯಜಮಾನ್ರೆ, ಹೇಳ್ರಿ ಈಗ ನಿಮ್ಮ ಊರಾಗ ಭೂಮಿಗಳು ಯಾವ ರೀತಿ ಅವ್ರಿ?
4: ನಮ್ಮ ಊರಿನಲ್ಲಿ ಕಬ್ಬು ಭೂಮಿ ಇದ್ದಾವ.
0: ನೀರಾವರಿ ವ್ಯವಸ್ಥೆ?
4: ನೀರಾವರಿ ವ್ಯವಸ್ಥೆ ಮೊದಲಿಗೆ ಇದ್ದು ಈಗ ನೀರು ಶಾರ್ಟೇಜ್ ಆಗ್ಯದ, ನೀರು ಬರಲ್ಲ.
0: ಯಾವ್ಯಾವ ಬೆಳೆಗಳು ಬೆಳಿತಾರ ಇಲ್ಲಿ?
4: ಮೊದಲು ಎಲ್ಲಾ ಬೆಳೆ ಬೆಳೀತಾ ಇದ್ರು, ಎಳ್ಳು, ಹೆಸರು, ಸಜ್ಜೆ, ತೊಗರಿ, ನವಣೆ. ಬೆಳೆಗೆ ಬೆಲೆ ಇಲ್ಲ ಅಂತೇಳಿ, ರೇಟ್ ಇಲ್ಲ ಅಂತೇಳಿ ಈಗ ಬರೀ ಹತ್ತಿ ಮೆಣಸಿನ ತೋಟದ ಅದ್ರ ಮೇಲೆ ಡಿಪೆಂಡ್ ಆಗೋದು. ಜನ ಜಾಸ್ತಿ ಅಂದ್ರೆ ಹತ್ತಿ, ಹತ್ತಿ ಜಾಸ್ತಿ.
0: ಮಾರ್ಕೆಟ್ ಎಲ್ಲ ಎಲ್ಲಿಗೆ ಹೋಗ್ತಾರ್ರಿ?
4: ಮಾರ್ಕೆಟ್ ರೈಚೂರಿಗೆ ಹೋಗ್ತದ್ರಿ.
0: ಹೆಂಗ ಇಲ್ಲಿ ಊರಾಗೆ ಎಲ್ಲರಿಗೆ ಯಾವ್ರಿ ಭೂಮಿಗಳು?
4: ಸ್ವಲ್ಪ ಸ್ವಲ್ಪ ಇದ್ದವ್ರ, ಜಾಸ್ತಿ ಇಲ್ಲ. ಎಲ್ಲ ಸಣ್ಣ ರೈತರು.
0: ಎಲ್ಲ ಸ್ವಂತ ಮಾಡ್ಕೊಂತಾರ ಒಕ್ಕಲ್ತನ?
4: ಸ್ವಂತ ಮಾಡ್ಕೊಂತಾರ.
0: ಹೆಂಗಾದ್ರೆ ಸ್ವಂತ ಮಾಡ್ಕೊಳಕ ಅನುಕೂಲ ಹೆಂಗದ? ಎತ್ತುಗಳು, ಟ್ರ್ಯಾಕ್ಟರ್ಗಳು, ಕೂಲಿ ಆಳು
4: ಎಲ್ಲ ಶಾರ್ಟೇಜ್ ಆದ್ರೆ ಈಗ. ಯಾಕಂದ್ರೆ ಅವಾಗ ಹೆಚ್ಚು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಬೆಳೆ ಬಿತ್ತಾ ಇದ್ರು. ಈಗ ಎಲ್ಲರೂ ಒಂದೇ ಸಲ ಹತ್ತಿಗೆ ಡಿಪೆಂಡ್ ಆಗಿರಲ್ಲ. ಮಳೆ ಬಂದ ಕೂಡಲೇ ಎಲ್ಲರಿಗೂ ಒಂದೇ ಸಲ ಲೇಬರ್ ಅಂದ್ರೆ ಎಲ್ಲಿದ್ದ ಈ ಗಳೆ ಹೂಗಳು ಆ ಎತ್ತುಗಳು ರೇಟ್ ಆಗಿಬಿಟ್ಟವ.
0: ಗೆಳೆ ಬಾಡಿಗೆ ಹೆಂಗದ್ರಿ?
4: ಗೆಳೆ ಬಾಡಿಗೆ 1500 ಅದ, 2000 ಮಾಡ್ಬೇಕಂತೇಳಿ ಈಗ ನಿಂತದ. ಟ್ರ್ಯಾಕ್ಟರ್ ಮಾಡಿ ತಾಸಿಗೆ ಒಂದು ಗಂಟೆಗೆ 600-700 ಇರ್ತದ.
0: ಕೂಲಿ ಆಳು ಹೆಂಗದ್ರಿ?
4: ಕೂಲಿ ಆಳು 250-300 ರೂಪಾಯಿ ಲೇಡೀಸ್ಗೆ ಐತೆ, ಜೆಂಟ್ಸಿಗೆ 400-500.
0: ಇದು ಅನುಕೂಲ ಅಂತಂದ್ರೆ ಈಗ ಬೀಜ, ಗೊಬ್ಬರ, ಈ ಕೀಟನಾಶಕ ಇದೆಲ್ಲ ವ್ಯವಸ್ಥೆ ಹೆಂಗ್ ಮಾಡ್ಕೊಂತೀರಿ?
4: ಯಾರು ತಿಪ್ಲಿದ್ದಂಗ ಹೋಗಿ ಅಲ್ಲಿ ರಾಯಚೂರಿನಲ್ಲಿ ಮಾರ್ಕೆಟ್ಗೆ ಹೋಗಿ ಅಲ್ಲಿ ದಲ್ಲಾಲಿ ಬಜಾರ್ದಾಗ ಗಂಜನಾಗ ಹೋಗಿ ಯಾರ್ಯಾರು ಇಷ್ಟ ಬಂದಂಗ ತಂದ್ಕೊಂತಾರ.
0: ಯಾಕಿಲ್ಲಿ ಸಬ್ಸಿಡಿದಾಗ ಸಿಗೋದಿಲ್ಲ ರೀ? ರೈತ ಸಂಪರ್ಕ ಕೇಂದ್ರ
4: ಇಲ್ಲಿ ಅಲ್ಲಿ ಹೋಗಿ ತಂದ್ಕೊಂಡ್ರೆ ಸಿಗ್ತದ್ರಿ. ಹೋಗ್ರಿ
0: ಹೋಬಳಿ ಯಾವ್ದು ಬರ್ತದ್ರಿ ನಾಗಲಾಪುರಕ್ಕೆ?
4: ಯಾರಿಗಾರಿ ಬರ್ತದ ನಮ್ಗೆ ಏನನ್ನ ಕೀಟನಾಶಕ ಬೀಜ ಬೇಕಂದ್ರೆ ಅಲ್ಲಿ ಹೋಬಳಿ ಯಾರಿಗಾರಿನಲ್ಲಿ ಸಿಗ್ತದ ಸಬ್ಸಿಡಿನಲ್ಲಿ. ಅಲ್ಲಿ ರೈಚೂರ ಇಲ್ಲಿ ಶಾರ್ಟೇಜ್ ಇದ್ರೆ ಅಲ್ಲಿ ಕಳಿಸ್ತಾರೆ, ಅಲ್ಲಿ ಹೊಡೆ ಸಿಗ್ತದೆ.
0: ಮತ್ತೆ ಅಲ್ಲ ಈ ಲೀಸಿಗೆ ಮಾಡ್ಕೊಂತಾರ್ರಿ ಹೊಲಗಳಲ್ಲಿ? ಲೀಸಿಗೆ
4: ಮಾಡ್ತಾರೆ, ಎಲ್ಲ ಲೀಸಿಗೆ ಮಾಡ್ತಾರೆ.
0: ಎಷ್ಟಾದ್ರೆ ಲೀಸಿಗೆ ಒಂದ್ ವರ್ಷಕ್ಕೆ ಒಂದ್ ಎಕರೆಗೆ?
4: 20,000-30,000 ತನ ಆದ್ರೆ ಅವು ಹಣ ಬೇಸ.
0: ಈಗ ರೈತರಿಗೆ ಏನೇನು ಅನುಕೂಲ ಆಗ್ಬೇಕ್ರಿ? ಈಗ ಹೊಲಕ್ಕೆ ಹೋಗಕ್ಕೆ ದಾರಿ ಹೆಂಗದ? ಆಮೇಲೆ ಬದು ನಿರ್ಮಾಣ, ಕೃಷಿ ಹೊಂಡ, ದನದ ಶೆಡ್ಗಳು ಏನೇನು ಅನುಕೂಲ ಮಾಡಿಕೊಟ್ಟಾರ?
4: ಈ ಅನುಕೂಲ ಆಗಿಲ್ಲ ಬಿಡ್ರಿ. ಈ ಕೃಷಿ ಹೊಂಡ ಇತ್ತೀಚೆಗೆ ಆಗಿಲ್ಲ, ಇತ್ತೀಚೆಗೆ ಆಗಿಲ್ಲ. ಈ ದನಗಳು ಶೆಡ್ ಆಗಿಲ್ಲ. ಕೆಲವು ಜಮೀನಿಗೆ ರಸ್ತೆಗಳು ಇದ್ದಾವ, ಕೆಲವು ಜನರ ತ್ರಾಸವ.
0: ಹೆಂಗದ್ರಿ ರಸ್ತೆಗಳು ಹೊಲಕ್ಕೆ ಹೋಗಕ?
4: ಬಹಳ ಸ್ವಲ್ಪ ತ್ರಾಸನಾಗಿದ್ದಾರೆ. ಒಂದೊಂದ್ ಸೈಡ್ ಬೇಸ, ಒಂದ್ ಸೈಡ್ ಬೇಸಿಲ್ಲ. ದಾರಿ ತ್ರಾಸ ಆತದ ಮಳೆಗಾಲ, ದಾರಿ ಸರಿ ಇಲ್ರಿ.
0: ಹೆಂಗ ಅನಿಸ್ತದ್ರಿ ಒಕ್ಕಲ್ತನ ಮಾಡಕ್?
4: ಒಕ್ಕಲ್ತನ ಮಾಡೋದು ಏನ್ ಬಹಳ ಜಡ ಆದ್ರೆ ತ್ರಾಸ ಅದ. ಯಾಕಂದ್ರೆ ಈಗ ಮಳೆ ಸರಿಗೆ ಬರ್ಬೇಕು, ಮಳೆ ಮೇಲೆ ಡಿಪೆಂಡ್ ಆಗಿ ನಾವು ನಿಂತ್ಕೊಂಡಿವಿ. ಏನ್ರಿ ಮಳೆ ಬಂತಂದ್ರೆ ಬೆಳೆ, ಇಲ್ಲಿದ್ರೆ ತ್ರಾಸ ಅದ. ಈ ಲೇಜಿಗೆ ಮಾಡಿರ್ತಾರ, ಸರಿಯಾಗಿ ಮಳೆ ಬಂದ್ರೆ ಬೆಳೆ ಇಳುವರಿ ಬರ್ತದ, ಇಲ್ಲದ್ರೆ ತ್ರಾಸ ಆತದ.
0: ಧಾರ್ಮಿಕವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ರಾಮನಗೌಡ ಅವರು ನಮ್ಮೊಂದಿಗಿದ್ದಾರೆ. ಹೇಳ್ರಿ ನಿಮ್ಮ ಊರಾಗ ಎಷ್ಟು ದೇವಸ್ಥಾನಗಳವ?
5: 6. ಈಶ್ವರ ದೇವಸ್ಥಾನ, ಆಂಜನೇಯ ದೇವಸ್ಥಾನ, ಮಾರೆಮ್ಮವ ದೇವಸ್ಥಾನ, ನರಸಪ್ಪ ದೇವಸ್ಥಾನ, ಆಮೇಲೆ ತಾತಪ್ಪನ ದೇವಸ್ಥಾನ, ಸಾಯಿಬಾಬಾ.
0: ಈ ಚರ್ಚು, ಮಸೀದಿ, ದರ್ಗಾ ಏನಾದ್ರೂ ಅವ?
5: ಚರ್ಚ್ ಐತೆ.
0: ಮಸೀದಿ, ದರ್ಗಾಗಳು?
5: ದರ್ಗಾ ಮಸೀದಿ ಇಲ್ಲ.
0: ಈಗ ಜಾತ್ರೆಗಳು ಅಂತಂದ್ರೆ ಯಾವ್ಯಾವ ಆಗ್ತಾವ ಊರಾಗ?
5: ಈಶ್ವರ ದೇವಸ್ಥಾನ, ಮಾರೆಮ್ಮವ ದೇವಸ್ಥಾನ, ನರಸಪ್ಪ ತಾತನ ದೇವಸ್ಥಾನ.
0: ಯಾವಾಗ ಆಗ್ತವ?
5: ಡಿಸೆಂಬರ್ ತಿಂಗಳಲ್ಲಿ, ಕಾರ್ತಿಕ್ ಮಾಸದಲ್ಲಿ ಆಗ್ತದ ಈಶ್ವರ ದೇವಸ್ಥಾನ. ವರ್ಷ ವರ್ಷ ಆಗ್ತದೆ ಈಶ್ವರ ದೇವಸ್ಥಾನ. ಮಾರೆಮ್ಮ ದೇವಸ್ಥಾನ ಫೆಬ್ರವರಿ ತಿಂಗಳಲ್ಲಿ, ಮತ್ತೆ ಮೇ ತಿಂಗಳ 9ನೇ ತಾರೀಕು ಇಲ್ಲಿ ತಾತಪ್ಪನ ದೇವಸ್ಥಾನ ಆಗ್ತದ.
0: ಈ ದೊಡ್ಡ ದೇವಸ್ಥಾನ ಅಂದ್ರೆ ಯಾವ್ದು ನಾಗಲಾಪುರದಾಗ?
5: ಈಶ್ವರ ದೇವಸ್ಥಾನ.
0: ಇವೆಲ್ಲ ದೇವಸ್ಥಾನಗಳು ಎಷ್ಟು ವರ್ಷದಿಂದ ಅಂದಾಜು?
5: ಈ ಊರಲ್ಲಿ ಹುಟ್ಟಿದಾಗ್ಲಿದ್ದ, ಐತೆ ಸೃಷ್ಟಿ ಆದಾಗ್ಲಿದ್ದ 400 ವರ್ಷ.
0: ಈ ದೇವಸ್ಥಾನಗಳು ಎಲ್ಲ ಚಲಾವ, ಅಭಿವೃದ್ಧಿ ಅವ, ಇನ್ನ ಏನನ್ನ ಆಗ್ಬೇಕ?
5: ಮಾರಿಯಮ್ಮ ಗುಡಿ ಗೋಪುರ ಒಂದೇ ಆಗ್ಬೇಕು, ಎಲ್ಲ ಆಗಿದೆ. ಬಸಲಿಂಗಪ್ಪ ತಾತಂದ ಗುಡಿ ಒಂದಾದ್ರೆ ಎಲ್ಲ ಮುಗಿದು. ಗುಡಿ ಈಶ್ವರ ಗುಡಿ ಹೇಳ್ಬೋದು ಇತಿಹಾಸ. ಅದು ಮಾಮೂಲಿ ಶಿಲೆ ಅಲ್ಲ, ಅದೇ ಕಾಶಿ ವಿಶ್ವನಾಥನಿಂದ ಬಂದಿದ. ಅಲ್ಲಿಂದೇ ತಂದಿದ್ದಾರೆ ವಿಘ್ನ. ಎಲ್ಲೆಲ್ಲಿ ಇಲ್ಲ, ಯಾವ ಊರು ತೀರಿದೆ ಅಂತ ವಿಗ್ರಹ ಸಿಗಲ್ಲ, ಅಂತ ದೊಡ್ಡದೈತೆ ಲಿಂಗು ಐತೆ. ನಾವ್ ಯಾವಾಗ್ಲೂ ಪೂಜೆ ಮಾಡ್ತೀವಿ ಪ್ರತಿ ಸ್ವಾಮಿ. ಉಡುಮ್ಗಲ್ ಚೆನ್ನ ಬೇಸೆ ತತ್ತದೆ, ಅಲ್ಲಿಂದೇ ಬರ್ತಾರೆ ಪಾಪ. ದಿನ 3 ಕಿಲೋಮೀಟರ್ ನಡ್ಕೊಂಡು ದಿನ ಬಂದು ಪೂಜೆ ಮಾಡ್ತಾರೆ. ಒಂದೊಂದು ತಪ್ಪಿದ್ರೆ ನಾವು ಮಾಡ್ತೀವಿ ಪೂಜೆ.
0: ನಿಮ್ಮ ಊರು ಇನ್ನ ಚಲೋ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕಂತಂದ್ರೆ ನಿಮ್ಮ ಪ್ರಕಾರ ಇನ್ನ ಏನೇನು ಆಗ್ಬೇಕು?
5: ಫುಲ್ ನೀರಾವರಿ ಆಗ್ಬೇಕು ನಮ್ಮೂರಿಗೆ. ಕುಡಿ ನೀರಿಂದ ಫ್ಲೋರಿನ್ ಜಾಸ್ತಿ ಇದೆ, ಅಲ್ಲೆಲ್ಲ ಪ್ರಾಬ್ಲಮ್ಸ್ ಬರ್ತಾವೆ. ಕಾಲು ಕೈ ಹಿಡ್ಕೊಂತಾವೆ ಒಬ್ರಿಗೆ, ಚಿಕ್ಕ ವಯಸ್ಸಿಗೆ ಕಾಲು ಕೈ ಹೋಗ್ಬಿಡ್ತವೆ, ಒಬ್ರಿಗೆ ನಡು ಹೋಗ್ಬಿಡ್ತವೆ, ಉಪ್ಪಿನಂಶ ಜಾಸ್ತಿ ಇದೆ.
0: ಇದು ಸಂಬಂಧಪಟ್ಟವ್ರಿಗೆ ಏನು ತಿಳಿಸಿಲ್ಲ ಹಿಂಗೆ ಸಮಸ್ಯೆ ಅದ ಹಿಂಗೆ ಮಾಡಿಕೊಡ್ರಿ ಅಂತ
5: ಎಲ್ಲ ತಿಳಿಸಿದೀವಿ. ಅವ್ರಿಗೆ ಯಾರು ಕಿವಿಗೆ ಹಾಕೋಂತಿಲ್ಲ. ಅವ್ರು ಏನೇನು ಹೇಳಿದ್ರೆ ನಾವು ನೆಕ್ಸ್ಟ್ ಟೈಮ್ ಎಲೆಕ್ಷನಿಗೆ ಮಾಡ್ತೀವಿ, ಇದೇ ವರ್ಷ ಇದೆ, ಹಿಂಗೆ ಮುಂದುವರಿತಾನೇ ಇದೆ.

ರೀತಿಯಲ್ಲಿ ಶೌಚಾಲಯಗಳು ನಿರ್ಮಾಣ ಆಗಬೇಕು. ಗ್ರಾಮದಲ್ಲಿಯೇ ರೇಷನ್ ನ್ಯಾಯಬೆಲೆ ಅಂಗಡಿ ವ್ಯವಸ್ಥೆ ಆದಾಗ ಅನುಕೂಲವಾಗ್ತದೆ ಅಂತೇಳಿ ತಿಳಿಸಿದರು. ಇನ್ನು ಕೃಷಿ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಾಗ ಇಲ್ಲಿನ ರೈತರು ತಿಳಿಸಿದರು, ನೀರಾವರಿ ವ್ಯವಸ್ಥೆ ಆಗಬೇಕು, ಹೊಲಗಳಿಗೆ ಹೋಗಲು ಉತ್ತಮ ರೀತಿಯಲ್ಲಿ ರಸ್ತೆಗಳಾಗಬೇಕು ಅಂತೇಳಿ ತಿಳಿಸಿದರು. ಇನ್ನು ಅನೇಕ ಸಮಸ್ಯೆಗಳಿಗೆ ಈ ಭಾಗದಲ್ಲಿನ ಶಾಸಕರಾಗಲಿ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಈ ನಾಗಲಾಪುರ ಗ್ರಾಮಕ್ಕೆ ಭೇಟಿ ನೀಡಿರಿ, ಇಲ್ಲಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹರಿಸುವಂಥವರಾಗ್ರಿ ಎಂಬ ಆಶಯದೊಂದಿಗೆ ಇವತ್ತಿನ ಗ್ರಾಮದರ್ಶಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.

0: ಗ್ರಾಮದರ್ಶಿ ಕಾರ್ಯಕ್ರಮ ಕೇಳಿದಿರಿ.
1: ಪ್ರಸ್ತುತಿ ಕೆ ವೀರೇಶ್ ಯರಗೇರ, ನಿರ್ವಹಣೆ ವೆಂಕಟೇಶ್ ಬೇವಿನ ಬಿಂಚಿ. ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಹಲೋ
3: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ನಿಂದ ಮಾತಾಡ್ತಿದ್ದೀನಿ.
2: ಮತ್ತೆ?
3: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
4: 10 ಲಕ್ಷ ಕೊಡಿ, ಬಚಾವಾಗ್ತೀರಾ
2: ಸರ್. ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
2: ಸರ್, 2 ಲಕ್ಷ
5: ಏನಾಯ್ತಪ್ಪ?
2: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
3: ಅರೆ,
2: ಕಟ್ ಮಾಡಿದ್ರು.
5: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
2: ಫ್ರಾಡ್?
5: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
4: ಹಣ ಕಳ್ಕೊಳ್ತೀರಾ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ, ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ನರಸಿಂಹನಾಯಕಿಯವರ ಧ್ವನಿಯಲ್ಲಿ ಸುಬ್ರಾಯ್ ಚೊಕ್ಕಡಿಯವರ ವಿರಚಿತ ಭಾವಗೀತೆಯನ್ನು ಕೇಳ್ತಾ ಇದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 6:40 ಪ್ರದೇಶ ಸಮಾಚಾರ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ.
1: ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
3: 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
4: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.
2: ಈ

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಯಾಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ, ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟನೆ. ವಸತಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ, ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ದೇವನಹಳ್ಳಿ ಭೂಸ್ವಾಧೀನ ವಿಚಾರ, ರೈತರಿಗೆ ಎಕರೆಗೆ 2,70,00,000 ರೂಪಾಯಿ ಪರಿಹಾರಕ್ಕೆ ಕೆಐಎಡಿಡಿಗೆ ಶಿಫಾರಸು. ಕೊಪ್ಪಳದಲ್ಲಿ ನಾಳೆ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪಂಚಾಯತ್ ರಾಜ್ ಆಯುಕ್ತಾಲಯದಲ್ಲಿ ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುಮಾರು 65,00,000 ಆಸ್ತಿಗಳು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತಿದ್ದು ಕೆಲವರ ಬಳಿ ತಮ್ಮ ಸ್ವತ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ದಾಖಲೆ ಇಲ್ಲ. ಈ ಹಿನ್ನೆಲೆಯಲ್ಲಿ 100 ದಿನಗಳ ಒಳಗಾಗಿ ಗ್ರಾಮ ಠಾಣಾ ಆಸ್ತಿಗಳಿಗೆ ಈ ಖಾತಾ ವಿತರಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈವರೆಗೆ ರಾಜ್ಯದಲ್ಲಿ 10,16,00,000 ಆಸ್ತಿಗಳಿಗೆ ಬಿ ಖಾತಾ ನೀಡಲಾಗಿದೆ. ಇನ್ನು 90,00,000 ಆಸ್ತಿಗಳಿಗೆ ಎ ಮತ್ತು ಬಿ ಖಾತಾ ನೀಡಬೇಕಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಎಲ್ ನಿನೋ ಪ್ರಭಾವದಿಂದಾಗಿ ಈ ವರ್ಷ ಜೂನ್ ತಿಂಗಳವರೆಗೆ 42% ಮಳೆಯ ಕೊರತೆಯಾಗಿದೆ. ಹೀಗಾಗಿ ಅಂತರ್ಜಲ ಕುಸಿದಿದೆ. ರಾಜ್ಯ ಸರ್ಕಾರ ಈಗಾಗಲೇ 1,017 ಕೋಟಿ ರೂಪಾಯಿ ಹಣವನ್ನು ಕುಡಿಯುವ ನೀರಿಗಾಗಿ ಬಿಡುಗಡೆ ಮಾಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ವಿಧಾನಸೌಧದ ಸಮಿತಿಯ ಕೊಠಡಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ವಸತಿ ಇಲಾಖೆಯ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್, ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್, ವಸತಿ ಇಲಾಖೆ ಕಾರ್ಯದರ್ಶಿ ಮೋಹನ್ ರಾಜ್, ಕೆಪಿ ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಪರಶುರಾಮ ಶಿನ್ನಾಳಕರ್, ಕರ್ನಾಟಕ ಗೃಹ ಮಂಡಳಿ ಆಯುಕ್ತರಾದಂತಹ ದಯಾನಂದ ಕೆಎ, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಆಯುಕ್ತ ರಾಘವೇಂದ್ರ ಟಿ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ಇಂದು ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆಯ ಸಮಾರೋಪ ಸಮಾರಂಭ ಜರುಗಿತು. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಗಿಯಾಗಿದ್ದರು. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳಾದಂತಹ ಬ್ರೆಜಿಲ್, ಚೀನಾ, ಈಜಿಪ್ಟ್, ಎಥಿಯೋಪಿಯಾ, ಭಾರತ, ಇಂಡೋನೇಷ್ಯಾ, ಇರಾನ್, ರಷ್ಯಾ ಸೇರಿದಂತೆ 10 ರಾಷ್ಟಗಳ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು 26 ಹಿರಿಯ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಈ ಕುರಿತಂತೆ ಆಕಾಶವಾಣಿಗೆ ಮಾಹಿತಿ ನೀಡಿದಂತಹ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ದೂರ ಸಂವೇದಿ ಪ್ರಯೋಜನಗಳು, ಹವಾಮಾನ ಬದಲಾವಣೆ, ವಿಪತ್ತು ನಿರ್ವಹಣೆ ಸೇರಿದಂತೆ ಹಲವು ವಿಷಯಗಳ ಕುರಿತಂತೆ ಚರ್ಚೆ ನಡೆದಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂದು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
1: We also discussed about the details on the sustainability through debris-free mission management systems. And we are also going to include a couple of more countries along with BRICS under the visionary leadership of our Honorable Prime Minister of India, Modi ji. Today, the country is having upper hand in the space activities. And it is quite interesting that all the head of space agents of BRICS countries had a common agenda of the global growth and growth utilization of the space activities for the benefit of the BRICS countries.
0: ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಗೋಕರೆ, ಬಚ್ಚೇನಹಳ್ಳಿ ಮತ್ತು ಹಾಡಾಳ ಗ್ರಾಮದಲ್ಲಿ ಕೈಗಾರಿಕಾ ಉದ್ದೇಶಕ್ಕೆ ರೈತರು ಸ್ವಯಂ ಪ್ರೇರಿತವಾಗಿ ಬಿಟ್ಟುಕೊಡಲು ಒಪ್ಪಿರುವಂತಹ 120 ಎಕರೆ ಜಮೀನಿಗೆ ಪ್ರತಿ ಎಕರೆಗೆ 2,70,00,000 ರೂಪಾಯಿ ಪರಿಹಾರವನ್ನು ಭೂದರ ನಿರ್ಧಾರಣಾ ಸಲಹಾ ಸಮಿತಿ ನಿಗದಿಪಡಿಸಿ ಕೆಐಎಡಿಬಿಗೆ ಶಿಫಾರಸು ಮಾಡಿದೆ. ಕೆಐಎಡಿಬಿ ವಿಶೇಷ ಜಿಲ್ಲಾಧಿಕಾರಿ ಎನ್ ರಘುನಂದನ್ ಅಧ್ಯಕ್ಷತೆಯಲ್ಲಿ ನಡೆದ ಅಧಿಕಾರಿಗಳು ಮತ್ತು ಭೂ ಮಾಲೀಕರ ಜಂಟಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಪರಿಹಾರವನ್ನು ಹಣದ ರೂಪದಲ್ಲಿ ತೆಗೆದುಕೊಳ್ಳಲು ಇಷ್ಟವಿಲ್ಲದಿದ್ದರೆ ಪ್ರತಿ ಎಕರೆ ಕೃಷಿ ಭೂಮಿಗೆ ಅಭಿವೃದ್ಧಿಪಡಿಸಿದ ಕೈಗಾರಿಕಾ ಬಡಾವಣೆಯಲ್ಲಿ 10,781 ಚದರ ಅಡಿ ಜಾಗವನ್ನು ಪಡೆದುಕೊಳ್ಳುವುದಕ್ಕೂ ಅವಕಾಶ ನೀಡಲಾಗಿದೆ ಎಂದು ರಘುನಂದನ್ ತಿಳಿಸಿದ್ದಾರೆ. ಈಗ ನಿಗದಿಪಡಿಸಿರುವಂತಹ ಪರಿಹಾರ ದರವು ದೇವನಹಳ್ಳಿ ಭಾಗದಲ್ಲಿ ಅತ್ಯಂತ ಹೆಚ್ಚಿನದ್ದಾಗಿದೆ. ಸಂತ್ರಸ್ತ ರೈತರಿಗೆ ನ್ಯಾಯಯುತ ಪರಿಹಾರ ಕೊಡಬೇಕೆಂಬುದು ಸರ್ಕಾರದ ಆಶಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೊಪ್ಪಳ ಜಿಲ್ಲೆ ನಾಳೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುತ್ತಿದ್ದು 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. 2024 ಡಿಸೆಂಬರ್ನಲ್ಲಿ ಜಲಾಶಯದ 19 ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ಹಿತದೃಷ್ಟಿಯಿಂದ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದೆ. ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿರುವಂತಹ ಶಂಕಿತ ಭಯೋತ್ಪಾದಕನನ್ನು ದಾವಣಗೆರೆ ಜಿಲ್ಲೆ ಪೊಲೀಸರು ಮತ್ತು ಗುಪ್ತಚರ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಯನ್ನು ಉತ್ತರ ಪ್ರದೇಶ ಮೂಲದ ಸುಹೇಲ್ ಎಂದು ಗುರುತಿಸಲಾಗಿದೆ. ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪಾಕಿಸ್ತಾನದ ಮೂಲದ ವ್ಯಕ್ತಿಯೊಂದಿಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ಸಂಪರ್ಕದಲ್ಲಿದ್ದಂತಹ ಹಿನ್ನೆಲೆಯಲ್ಲಿ ಯುವಕನನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹೆಚ್ ಟಿ ಶೇಖರ್ ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ 20 ವರ್ಷದ ಯುವಕನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ವಿಷಯ ಬೆಳಕಿಗೆ ಬಂದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇತ್ತೀಚೆಗೆ ತುಮಕೂರು ಜಿಲ್ಲೆಯಲ್ಲಿ ದಾಖಲಾಗಿದ್ದ ಪ್ರಕರಣಕ್ಕೂ ಹಾಗೂ ಈ ಪ್ರಕರಣಕ್ಕೂ ಸಾಮ್ಯತೆ ಇರುವಂತೆ ಮೇಲ್ನೋಟಕ್ಕೆ ಕಂಡು ಬರುತ್ತಿದ್ದು, ತನಿಖೆಯ ನಂತರವಷ್ಟೇ ಈ ಬಗ್ಗೆ ನಿಖರ ಮಾಹಿತಿ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ.
4: ಈ ಸದರಿ ವ್ಯಕ್ತಿ ಸುಮಾರು 20 ವರ್ಷ ವಯಸ್ಸುಳ್ಳ ಈತನು ಮೂಲತಃ ಉತ್ತರ ಪ್ರದೇಶದ ವಾಸಿಯಾಗಿದ್ದು, ಇವರನ್ನ ಅನುಮಾನಾಸ್ಪದವಾಗಿ ಚಟುವಟಿಕೆ ಇದೆ ಅಂತ ಬಿಟ್ಟೇಳಿ ಬಂದಿರತಕ್ಕಂಥ ಮಾಹಿತಿಯನ್ನು ಆಧರಿಸಿ ಇವರನ್ನ ಅತ್ಯಾಚಾರಗೊಳಪಡಿಸಿದಾಗ ಈತ ತನ್ನ ಮೊಬೈಲ್ನಲ್ಲಿ ವಾಟ್ಸಪ್ ಗ್ರೂಪು ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಪಾಕಿಸ್ತಾನದ ಮೂಲದ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿರತಕ್ಕಂಥ ಮಾಹಿತಿ ಬಂದಿದ್ದು, ಅವರನ್ನ ನಾವು ಮುಂದಿನ ಕ್ರಮಕ್ಕಾಗಿ ಪ್ರಕರಣ ದಾಖಲಿಸಿಕೊಂಡು ಸದ್ಯಕ್ಕೆ ಅವರನ್ನ ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮ ಕೈಗೊಳ್ತಾ ಇದ್ದೆವು.
0: ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಸಿದ್ದಾರ್ಥ ವಿಹಾರ ಟ್ರಸ್ಟ್ ಮೂಲಕ ಬಡವರಿಗೆ ಸೇರಿದ ಭೂಮಿಯನ್ನು ಕಬಳಿಸಿದ್ದಾರೆ ಎಂದು ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ ಆರೋಪ ಮಾಡಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಟ್ರಸ್ಟ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಅಳಿಯ ಮತ್ತು ಅವರ ಪತ್ನಿ ಸದಸ್ಯರಾಗಿದ್ದಾರೆ. 2024 ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಏರೋಸ್ಪೇಸ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಕೆಐಎಡಿಬಿಯ 5 ಎಕರೆ ಭೂಮಿಯನ್ನು ಸಿದ್ದಾರ್ಥ ವಿಹಾರ ಟ್ರಸ್ಟ್ಗೆ ಮಂಜೂರು ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ದಾವಣಗೆರೆ ನಗರವನ್ನು ಸ್ವಚ್ಛವಾಗಿಡುವ ನಿಟ್ಟಿನಲ್ಲಿ ದಾವಣಗೆರೆ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯುವವರ ವಿರುದ್ಧ ಕೇವಲ ದಂಡ ವಿಧಿಸುವುದು ಅಷ್ಟೇ ಅಲ್ಲದೆ ಅವರ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸಿ ಅವರ ಮನೆ ಮುಂದೆಯೇ ಮರಳಿ ಕಸ ತಂದು ಸುರಿಯುವ ವಿನೂತನ ಶಿಕ್ಷೆ ಜಾರಿಗೆ ತರಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ಕುರಿತು ಮಾಹಿತಿ ನೀಡಿದಂತಹ ಜಿಲ್ಲಾಧಿಕಾರಿ ಡಾ ಗಂಗಾಧರ್ ಸ್ವಾಮಿ, ನಗರದ ಸ್ವಚ್ಛತೆ ಕಾಪಾಡಲು ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಆದರೆ ಕೆಲವರು ಎಲ್ಲೆಂದರಲ್ಲಿ ಕಸ ಎಸೆಯುತ್ತಿರುವುದು ಗಮನಕ್ಕೆ ಬಂದಿದ್ದು ಇದನ್ನು ತಡೆಯಲು ಕಠಿಣ ಕ್ರಮ ಅನಿವಾರ್ಯವಾಗಿದೆ ಎಂದು ಹೇಳಿದ್ದಾರೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಬೃಹತ್ ಶೈಕ್ಷಣಿಕ ಪರಿಕರಗಳ ವಿತರಣಾ ಸಮಾರಂಭ ಇಂದು ನಡೆಯಿತು. ಚನ್ನಪಟ್ಟಣ ತಾಲೂಕಿನ 1ನೇ ತರಗತಿಯಿಂದ ದ್ವಿತೀಯ ಪಿಯುಸಿವರೆಗಿನ ಸುಮಾರು 18,000 ಸರ್ಕಾರಿ ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗ್, ಪುಸ್ತಕ ಮತ್ತು ಇತರೆ ಶೈಕ್ಷಣಿಕ ಪರಿಕರಗಳನ್ನು ವಿತರಣೆ ಮಾಡಲಾಯಿತು. ಸಂಸದ ಡಾ ಸಿಎನ್ ಮಂಜುನಾಥ್ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಕ್ಕಳನ್ನೇ ಆಸ್ತಿಯನ್ನಾಗಿ ಬೆಳೆಸುವಂತೆ ಕರೆ ನೀಡಿದರು. ಸಮಾಜದ ಪರಿವರ್ತನೆಗೆ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಶಿಕ್ಷಣ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ರೈತರಿಗೆ ರಸಗೊಬ್ಬರ ವಿತರಿಸಲು ಫರ್ಟಿಲೈಸರ್ ಸೇಲ್ಸ್ ಅಪ್ಲಿಕೇಶನ್ ಸಿಸ್ಟಮ್ ನಾಳೆಯಿಂದ ಪ್ರಾಯೋಗಿಕವಾಗಿ ಜಾರಿಗೆ ಬರಲಿದೆ.

0: ಎಂದು ಜಂಟಿ ಕೃಷಿ ನಿರ್ದೇಶಕ ಬಿ ಮಂಜುನಾಥ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಫ್ರೇಮ್ವರ್ಕ್ ಫಾರ್ ಫರ್ಟಿಲೈಸರ್ ಸೇಲ್ ಯೋಜನೆಯಡಿ ಈ ಡಿಜಿಟಲ್ ವ್ಯವಸ್ಥೆ ಜಾರಿಯಾಗುತ್ತಿದ್ದು, ರಾಜ್ಯದಲ್ಲಿ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳನ್ನು ಆಯ್ಕೆ ಮಾಡಲಾಗಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ನಗರದ TPMS ಆವರಣದಲ್ಲಿ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್ ಆಕಾಶ್ ಅವರ ಸಮ್ಮುಖದಲ್ಲಿ ಈ ವ್ಯವಸ್ಥೆಗೆ ಚಾಲನೆ ದೊರೆಯಲಿದೆ. ಹೊಸ ವ್ಯವಸ್ಥೆಯಲ್ಲಿ ರೈತರು ಅಗತ್ಯವಿರುವಂತಹ ರಸಗೊಬ್ಬರವನ್ನು 2 ದಿನ ಮುಂಗಡವಾಗಿ ಮೊಬೈಲ್ ಆಪ್ ಮೂಲಕ ಕಾಯ್ದಿರಿಸಬಹುದು. ಅರ್ಜಿ ದೃಢೀಕರಿಸಿದ ನಂತರ ಆಯ್ಕೆ ಮಾಡಿದ ಅಂಗಡಿಯಿಂದ ಅನುದಾನಿತ ರಸಗೊಬ್ಬರ ಪಡೆಯಬಹುದಾಗಿದೆ. ಇದರಿಂದ ರೈತರ ಸಮಯ ಮತ್ತು ಶ್ರಮ ಉಳಿತಾಯವಾಗಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ ಇದೆ 28ರಿಂದ ಜುಲೈ 1ರವರೆಗೆ ನಡೆಯಲಿದ್ದು, ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಒಟ್ಟು 1,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿಯನ್ನು ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆ ಎನ್ ಅನುರಾಧ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ, ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟನೆ. ವಸತಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ದೇವನಹಳ್ಳಿ ಭೂಸ್ವಾಧೀನ ವಿಚಾರ. ರೈತರಿಗೆ ಎಕರೆಗೆ 2,70,00,000 ರೂಪಾಯಿ ಪರಿಹಾರಕ್ಕೆ KIADB ಶಿಫಾರಸು. ಕೊಪ್ಪಳದಲ್ಲಿ ನಾಳೆ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ
2: ಕಷ್ಟದೊಳನ್ನವ ದುರಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
3: ಮನುಷ್ಯ ಕುಲದ ಅನ್ನದ ಬಟ್ಟಲು.
4: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
5: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
6: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಆಕಾಶವಾಣಿ
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51.

0: ಕೃಷಿರಂಗ ಕಾರ್ಯಕ್ರಮ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳೋಣ. ಖೇತ್ ಬಚಾವೋ ಅಭಿಯಾನದ ಹಿನ್ನೆಲೆಯಲ್ಲಿ ಸಮತೋಲನ ರಸಗೊಬ್ಬರಗಳ ಪೂರೈಕೆ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರೊಂದಿಗಿನ ಸಂದರ್ಶನವನ್ನು.
1: ಎಲ್ಲ ರೈತ ಬಾಂಧವರಿಗೆ ಸ್ವಾಗತ, ಹಾಗೆಯೇ ನಮಸ್ಕಾರ. ರೈತ ಬಾಂಧವರ, ಇವತ್ತಿನ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಇತ್ತೀಚೆಗೆ ಕೇಂದ್ರ ಸರ್ಕಾರದಿಂದ ಮಣ್ಣು ಉಳಿಸಿ ಭೂತಾಯಿಯನ್ನು ರಕ್ಷಿಸಿ ಅಥವಾ ಖೇತ್ ಬಚಾವೋ ಎಂಬಂತಹ ಒಂದು ಆಂದೋಲನ ನಡೀತಾ ಇದೆ. ದೇಶಾದ್ಯಂತ ಸುಮಾರು ಎಲ್ಲ ಜಿಲ್ಲೆಗಳಲ್ಲಿ ICAR ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಕೃಷಿ ವಿಶ್ವವಿದ್ಯಾಲಯಗಳಾಗಿರ್ಬೋದು, ಜೊತೆಗೆ ಕೃಷಿ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಮಣ್ಣನ್ನು ಸಂರಕ್ಷಿಸಿಡುವಂತಹ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ.

0: ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಭೂ ಸಂಪನ್ಮೂಲವನ್ನು ಹೇಗೆ ಸಂರಕ್ಷಣೆ ಮಾಡ್ಕೋಬೇಕು, ಯಾವ ರೀತಿಯಾದಂಥ ಒಂದು ಬೇಸಾಯದಿಂದ ಮಣ್ಣಿನ ಫಲವತ್ತತೆಯನ್ನು ಹಾಗೆಯೇ ಅಧಿಕ ಇಳುವರಿಯನ್ನು ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ ಎಂಬಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಮೊದಲೇ ನಾವು ಇವತ್ತು ರಾಸಾಯನಿಕ ಗೊಬ್ಬರಗಳ ಅತಿ ಬಳಕೆಯಿಂದ ಏನೆಲ್ಲ ದುಷ್ಪರಿಣಾಮಗಳಾಗ್ತವೆ, ಜೊತೆಗೆ ಸಮತೋಲನ ರಸಗೊಬ್ಬರ ಅಂದ್ರೇನು, ಯಾವ್ಯಾವ ರೀತಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಲಿಕ್ಕೆ ಅವಕಾಶಗಳಿದೆ ಎಂಬಂಥ ಒಂದು ವಿಚಾರವನ್ನು ತಿಳಿಸ್ಕೊಳ್ಳಿಕ್ಕೆ ಮೊದಲನೇ ಸರಣಿಯಲ್ಲಿ ನಮ್ಮ ಜೊತೆ ಇವತ್ತು ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯವಾಗಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರುಗಳಾದಂತಹ ಡಾಕ್ಟರ್ ಬಸವಣ್ಣಪ್ಪ ಎಂ ಎ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸರ್ ತಮಗೆ ಸ್ವಾಗತ, ಹಾಗೇನೆ ನಮಸ್ಕಾರ.
1: ಹೇಳಿ ಸರ್, ಖೇತ್ ಬಚಾವ್ ಇದೊಂದು ರಾಷ್ಟ್ರವ್ಯಾಪಿ ಕಾರ್ಯಕ್ರಮ,
0: ಮಣ್ಣಿನ ಫಲವತ್ತತೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ, ಇದನ್ನು ಹೆಚ್ಚು ಮಾಡಬೇಕು, ಭೂಮಿಯ ಒಂದು ಮಲಿನತೆಯನ್ನು ಕಡಿಮೆ ಮಾಡಬೇಕು ಅನ್ನೋಂಥದ್ದು ಮುಖ್ಯ ಉದ್ದೇಶ. ತಾವೊಬ್ಬ ಬೇಸಾಯ ಶಾಸ್ತ್ರಜ್ಞರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ?
2: ಇದು ಬಹಳ ಒಳ್ಳೆಯ ಪ್ರಶ್ನೆ. ಈಗಾಗಲೇ ಇತ್ತೀಚೆಗೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಚಿವರು ಮಧ್ಯಪ್ರದೇಶದ ರಾಯನ್ಸ್ ಜಿಲ್ಲೆಯ ರಾಮಸಿಯಾ ಗ್ರಾಮದಿಂದ ರಾಷ್ಟ್ರವ್ಯಾಪಿ ಖೇತ್ ಬಚಾವೋ ಅಭಿಯಾನವನ್ನು ಪ್ರಾರಂಭ ಮಾಡಿದರು. ಅಭಿಯಾನವು ಜೂನ್ 1 ಹಿಡ್ಕೊಂಡು ಈ ತಿಂಗಳ ಅಂದರೆ ಜೂನ್ 30 ಕೂಡ ಈ ಖೇತ್ ಬಚಾವೋ ಅಂತಕ್ಕಂಥ ಅಭಿಯಾನವನ್ನು ಮುಂದುವರಿಯುತ್ತೆ. ಮುಖ್ಯವಾಗಿ ತಾವು ಕೇಳಿದ ಹಾಗೆ ಈ ಒಂದು ಭೂಮಿಯ ಫಲವತ್ತತೆ ಕಮ್ಮಿ ಆಗ್ತಾ ಇದೆ, ವ್ಯವಸಾಯದಲ್ಲಿ ಖರ್ಚು ಜಾಸ್ತಿ ಆಗ್ತಾ ಇದೆ ಮತ್ತು ಪರಿಸರ ಮಾಲಿನ್ಯ ಆಗ್ತಾ ಇದೆ, ಅದರ ಜೊತೆಗೆ ಸ್ವಲ್ಪ ಆರೋಗ್ಯವೂ ಕೂಡ ಕ್ಷೀಣಿಸ್ತಾ ಇದೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಮುಖ್ಯವಾಗಿ ನಾವು ಮಣ್ಣನ್ನು ರಕ್ಷಿಸಬೇಕು, ಮಣ್ಣನ್ನು ನಾವು ರೈತನ ಕಣ್ಣು ಅಂತ ಕರಿತೀವಿ. ಅದರ ಜೊತೆಗೆ ನಾವು ಸತ್ತರೆ ಮಣ್ಣಿಗೆ ಹೋಗ್ಬೋದು, ಅದೇ ಮಣ್ಣು ಸತ್ತರೆ ಎಲ್ಲಿಗೆ ಹೋಗ್ಬೋದು ಅಂತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಇದೆ. ಈ ಹಿನ್ನೆಲೆಯಲ್ಲಿ ಈ ಖೇತ್ ಬಚಾವೋ ಅಭಿಯಾನವು ಮಣ್ಣಿನ ಆರೋಗ್ಯವನ್ನು ರಕ್ಷಿಸಲಿಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದೆ. ಅತಿಯಾದ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಮ್ಮಿ ಮಾಡ್ತಕ್ಕಂಥದ್ದು, ಕೀಟನಾಶಕಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು ಮತ್ತು ವೈಜ್ಞಾನಿಕ ಕೃಷಿಯ ಪದ್ಧತಿಗಳನ್ನು ಅಳವಡಿಸ್ತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ನಾವು ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೊಳ್ಬೇಕಂದರೆ ಇದು ಒಂದು ಕೃಷಿ ಖೇತ್ ಬಚಾವೋ ಅಭಿಯಾನದ ಪ್ರಮುಖ ಚಟುವಟಿಕೆಗಳಂತಂದರೆ ಇದು ಮಣ್ಣಿನ ಪರೀಕ್ಷೆಯನ್ನು ಮಾಡಬೇಕು. ಈಗಾಗಲೇ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಮಣ್ಣು ಆರೋಗ್ಯ ಚೀಟಿಯನ್ನು ಕೂಡ ಈಗಾಗಲೇ ಪ್ರಾರಂಭಿಸಿದ್ದಾರೆ. ಮಣ್ಣಿನ ಆರೋಗ್ಯ ಕಾರ್ಡ್ಗಳನ್ನು ಕೂಡ ಮಣ್ಣಿನ ವಿಶ್ಲೇಷಣೆಯನ್ನು ಮಾಡಿಕೊಂಡು ಅದು ಮಣ್ಣಿನ ಆರೋಗ್ಯ ಚೀಟಿಗಳನ್ನು ಕೂಡ ರೈತರಿಗೆ ಹಂಚ್ತಾ ಇದ್ದಾರೆ. ಆಮೇಲೆ ಸಮತೋಲನ ಪೋಷಕಾಂಶಗಳ ನಿರ್ವಹಣೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೊಳ್ಬೇಕಂದ್ರೆ. ಮತ್ತು ನೈಸರ್ಗಿಕ ಕೃಷಿ ಈಗಾಗಲೇ ಕೇಂದ್ರ ಸರ್ಕಾರದವರು NMNF ಅಂತೇಳಿ ರಾಷ್ಟ್ರೀಯ ಮಿಷನ್ ಅನ್ನು ನ್ಯಾಚುರಲ್ ಫಾರ್ಮಿಂಗ್ ಅಂತೇಳಿ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರದವರು ಪ್ರಾರಂಭ ಮಾಡಿದ್ದಾರೆ. ಆ ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ತಕ್ಕಂಥದ್ದು ಮತ್ತು ಅದ್ರ ಜೊತೆ ಜೊತೆಗೇ ನೀರಿನ ಸಂರಕ್ಷಣೆಯನ್ನು ಕೂಡ ಮಾಡ್ತಕ್ಕಂಥದ್ದು ಇದರ ಒಂದು ಕೃಷಿ ಮುಖ್ಯವಾದ ಚಟುವಟಿಕೆಯಾಗಿದೆ. ಸುಧಾರಿತ ಬೀಜಗಳನ್ನು ಈಗಾಗಲೇ ಕೃಷಿ ವಿಶ್ವವಿದ್ಯಾಲಯದ ಅನೇಕ ಏನು ವಿಶ್ವವಿದ್ಯಾಲಯಗಳಿವೆ ಅಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ತಳಿಗಳನ್ನು ಕಂಡುಹಿಡಿದು ಅದರ ಬೀಜಗಳನ್ನು ಬಳಸ್ತಕ್ಕಂಥದ್ದು ಕೂಡ ಒಂದು ಚಟುವಟಿಕೆಯಾಗಿದೆ. ಆಮೇಲೆ ಬೀಜ ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು, ಹಸಿರೆಲೆ ಗೊಬ್ಬರಗಳನ್ನು ಕೂಡ ಬಳಸ್ತಕ್ಕಂಥದ್ದು, ಆಧುನಿಕ ಬಿತ್ತನೆ ತಂತ್ರಜ್ಞಾನಗಳನ್ನು ಈಗಾಗಲೇ ನಾವು ಆಳುಗಳನ್ನು ಹಚ್ಚಿ ಕೈಯಿಂದ ಬೀಜಗಳನ್ನು ಹಾಕ್ತಿದ್ವಿ, ಈಗ ಯಂತ್ರೋಪಕರಣಗಳನ್ನು ಬಳಸ್ಕೊಂಡು ನಾವು ಬೀಜಗಳನ್ನು ಬಿತ್ತನೆಯನ್ನು ಮಾಡ್ತಕ್ಕಂಥದ್ದು ತಂತ್ರಜ್ಞಾನವನ್ನು ನಾವು ಇದು ಬಳಸ್ಕೋಬೇಕಾಗಿದೆ. ನೀರಿನ ಸಮರ್ಥ ಕೃಷಿ ವಿಧಾನಗಳನ್ನು ಉತ್ತೇಜಿಸ್ತಕ್ಕಂಥದ್ದು ಅದನ್ನು ಕೂಡ ನಾವು ಸದ್ಬಳಕೆಯನ್ನು ಕೂಡ ಮಾಡ್ತಕ್ಕಂಥದ್ದು ಇದು. ಮತ್ತು ಇದನ್ನೇ ಯಾವ ರೀತಿಯಾಗಿ ಯೋಜನೆ ಸಂಪರ್ಕವನ್ನು ಯಾವ ರೀತಿ ಯಾರು ಮಾಡ್ತಾರೆ ಅಂತಂದರೆ ಬೀಜಗಳು ಮತ್ತು ಕೀಟನಾಶಕಗಳನ್ನು ವಿರುದ್ಧ ಅಂದರೆ ಜಾಗೃತಿ ಮೂಡಿಸ್ತಕ್ಕಂಥದ್ದು, ಜೊತೆಗೆ ರೈತರಿಗೆ PM-Kisan ಸಮ್ಮಾನ ನಿಧಿಯನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು, ಬೆಳೆ ವಿಮಾ ಯೋಜನೆಯನ್ನು ಕೂಡ ಅನುಷ್ಠಾನ ಅಂದರೆ ಬಳಸ್ತಕ್ಕಂಥದ್ದು, ಕಿಸಾನ್ ಕ್ರೆಡಿಟ್ಗಳನ್ನು ಬಳಸ್ತಕ್ಕಂಥದ್ದು, ಇದು ಪ್ರಮುಖವಾದ ಒಂದು ಯೋಜನೆ ಮುಖ್ಯವಾಗಿದೆ. ಮತ್ತು ಅದರ ಜೊತೆಗೆ ಕೃಷಿ ಯಂತ್ರೋಪಕರಣಗಳನ್ನು ಕೂಡ ಬಳಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರಮುಖವಾದ ಸಂದೇಶ ಏನಪ್ಪ ಅಂದರೆ ಖೇತ್ ಬಚಾವೋ ಅಭಿಯಾನದ್ದು ಈ ಅಭಿಯಾನವು ಮಣ್ಣನ್ನು ಉಳಿಸಿ ಅಂದರೆ ಒಂದು ಸ್ಲೋಗನ್ ಏನಿದೆ ಅಂತಂದರೆ ಮಣ್ಣನ್ನು ಉಳಿಸಿ ಕೃಷಿಯನ್ನು ಉಳಿಸಿ ರೈತರನ್ನು ಉಳಿಸಿ ಅಂತಕ್ಕಂಥ ಎಂಬ ಕಲ್ಪನೆಯನ್ನು ಆಧರಿಸಿ ಈ ಖೇತ್ ಬಚಾವೋ ಅಭಿಯಾನವನ್ನು ಕೂಡ ಪ್ರಾರಂಭವಾಗಿದೆ. ನಾನಾಗಲೇ ಹೇಳಿದಂಗೆ ಜೂನ್ 1 ಇದು ಪ್ರಾರಂಭ ಆಗಿದೆ. ಈ ತಿಂಗಳ 30 ಅಂದರೆ ಜೂನ್ 30 ಇದು ಇರುತ್ತೆ. ಅಂದರೆ ರೈತರನ್ನು ಸದೃಢವಾಗಿ ಬೆಳೆಸ್ತಕ್ಕಂಥದ್ದು, ಆಮೇಲೆ ದೀರ್ಘಕಾಲೀನ ರಾಷ್ಟ್ರೀಯ ಸಮೃದ್ಧಿಗೆ ಆರೋಗ್ಯಕರ ಮಣ್ಣು ಅಗತ್ಯ ಇದೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತಕ್ಕಂಥದ್ದು, ಮಣ್ಣಿನ ಆರೋಗ್ಯ ಕಾರ್ಡ್ಗಳನ್ನು ಈ ಅಭಿಯಾನವು ಮಣ್ಣಿನ ಆರೋಗ್ಯ ಕಾರ್ಡ್ಗಳ ಬಳಕೆಯನ್ನು ಉತ್ತೇಜಿಸ್ತಕ್ಕಂಥದ್ದು, ರೈತರಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು. ಸೊ ಇದರಿಂದಾಗಿ ರಸಗೊಬ್ಬರದ ಸಮ ಪ್ರಮಾಣವಾದ ರಸಗೊಬ್ಬರಗಳನ್ನು ಬಳಸಬೇಕು ಅಂತಕ್ಕಂಥದ್ದು ತಿಳಿದು ಬರುತ್ತೆ. ಮತ್ತು ವ್ಯವಸಾಯದಲ್ಲಿ ಆಗ್ತಕ್ಕಂಥ ಗೊಬ್ಬರಗಳು ಕೀಟನಾಶಕಗಳು ಶಿಲೀಂದ್ರನಾಶಕಗಳು ಹೆಚ್ಚು ಖರ್ಚು ಮಾಡ್ತೀವಿ, ಅದನ್ನು ಖರ್ಚನ್ನು ಕಮ್ಮಿ ಮಾಡ್ತಕ್ಕಂಥದ್ದು ಇದು ಕೂಡ ಆಗಿದೆ. ಇದನ್ನು ಯಾವ ರೀತಿಯಾಗಿ ಸಂಪರ್ಕ ಮಾಡಲಿಕ್ಕೆ ಖೇತ್ ಬಚಾವೋ ಅಭಿಯಾನದಲ್ಲಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅಂದರೆ ಈ ICR ಸಂಸ್ಥೆಗಳು ಕೂಡ ಇದರಲ್ಲಿ ತೊಡಗಿಕೊಂಡಿದ್ದೇವೆ.
0: ಕೃಷಿ ಸಂಬಂಧಪಟ್ಟಂತಹ ರಾಷ್ಟ್ರೀಯ ಸಂಸ್ಥೆಗಳು

0: ರಾಷ್ಟ್ರೀಯ ಸಂಸ್ಥೆಗಳು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾವೆ, ಮತ್ತು ಕೃಷಿ ವಿಶ್ವವಿದ್ಯಾಲಯಗಳು ಕೂಡ ಇದರಲ್ಲಿ ಪಾಲ್ಗೊಂಡಿವೆ. ಕೃಷಿ ವಿಜ್ಞಾನ ಕೇಂದ್ರಗಳು, ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬರ್ತಕ್ಕಂಥ ಅಥವಾ ವಿವಿಧ ಕೃಷಿ ವಿಶ್ವವಿದ್ಯಾಲಯದಿಂದ ಬರ್ತಕ್ಕಂಥ ಏನು ಕೃಷಿ ಸಂಶೋಧನಾ ಕೇಂದ್ರಗಳಿದ್ದಾವೆ ಅವು ಕೂಡ ಇದರಲ್ಲಿ ಭಾಗಿಯಾಗ್ತವೆ. ಕೃಷಿ ಇಲಾಖೆಯ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಅದರ ಜೊತೆಗೆ ಸಾರ್ವಜನಿಕ ಪ್ರತಿನಿಧಿಗಳು ರೈತರಿಗೆ ಶಿಕ್ಷಣ ನೀಡಲು ಅಥವಾ ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ತಾಂತ್ರಿಕ ಬೆಂಬಲವನ್ನು ನೀಡಲು ಹಳ್ಳಿ ಹಳ್ಳಿಗೆ ಭೇಟಿ ನೀಡ್ತಾರೆ. ಕೃಷಿ ವಿಜ್ಞಾನಿಗಳ ಜೊತೆಗೆ, ಕೆವಿಕೆ ವಿಜ್ಞಾನಿಗಳ ಜೊತೆಗೆ, ಮತ್ತು ಕೃಷಿ ಇಲಾಖೆಯ ಅಧಿಕಾರಿಗಳು ಕೂಡ ಸೇರಿಕೊಂಡು ಹೋಗಿ ಅಲ್ಲಿ ಪ್ರತಿಯೊಬ್ಬರ ಒಂದು ಗ್ರಾಮದಲ್ಲಿ ಇದರ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಇದು ಆಗಿದೆ. ಹೀಗಾಗಿ ಈ ಖೇತ್ ಬಚಾವೋ ಅಭಿಯಾನವು ಪ್ರತಿಯೊಬ್ಬ ರೈತರಿಗೂ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ.
1: ಈಗ ತಾವು ಹೇಳಿದ ಪ್ರಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಯಾಕಂತಂದರೆ ಮುಂಗಾರು ಆರಂಭಕ್ಕಿಂತ ಮುಂಚೆ ರೈತ ಬಾಂಧವರು ಚೆನ್ನಾಗಿ ಕೃಷಿ ಮಾಡಲಿ, ವಿವಿಧ ವಿಷಯಗಳನ್ನು ತಿಳ್ಕೊಂಡು ಒಕ್ಕಲತನ ಮಾಡಿದರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಲಾಭ ತರುತ್ತೆ ಅಂತ ಒಂದು ವಿಚಾರವನ್ನು ತಾವು ಬೇಸಾಯ ಶಾಸ್ತ್ರಜ್ಞರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಗೊಬ್ಬರಗಳ ಒಂದು ಬಳಕೆ ಪ್ರಮಾಣ ಹೆಚ್ಚಾಗ್ತಾ ಇದೆ, ಇದು ಭೂಮಿಯ ಮೇಲೆ ಅಥವಾ ಈ ಮಣ್ಣಿನ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರ್ತಾ ಇದೆ, ಇದಕ್ಕೆ ಪರ್ಯಾಯವಾಗಿ ರೈತ ಬಾಂಧವರು ಏನು
0: ಮಾಡ್ತಾರೆ? ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ಪ್ರಶ್ನೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಸರ್. ಯಾಕೆಂತಂದರೆ ಹಸಿರು ಕ್ರಾಂತಿಯ ನಂತರ, ಅಂದರೆ ಮೊದಲೇ ನಮ್ಮ ತಲಾತಂತ್ರ ಸಾಂಪ್ರದಾಯಿಕ ಕೃಷಿಯನ್ನು ಅಳವಡಿಸ್ಕೊಳ್ತಾ ಇದ್ರು ರೈತರು, ಆದರೆ ಹಸಿರು ಕ್ರಾಂತಿಯ ನಂತರ ನಾವು ವಿದೇಶಗಳಿಂದ ಒಂದು ಏನು ಸಂಕರ್ಣ ತಳಿಗಳನ್ನು ನಮ್ಮ ದೇಶಕ್ಕೆ ನಾವು ಏನು ಆಮದು ಮಾಡಿಕೊಂಡ್ವಿ. ಆ ಸಂಕರ್ಣ ತಳಿಗಳಿಗೆ ತಕ್ಕನಾಗಿ ಅಂದರೆ ರಾಸಾಯನಿಕ ಗೊಬ್ಬರಗಳನ್ನು, ಕೀಟನಾಶಕಗಳನ್ನು, ಶಿಲೀಂದ್ರನಾಶಕಗಳನ್ನು ಬಳಸಿದ್ವಿ. ಕಾರಣ ಇಷ್ಟೇ, 1960ರ ನಂತರ, ಹಸಿರು ಕ್ರಾಂತಿಯ ನಂತರ, ಅಂದರೆ ಆ ಹೊತ್ತಿನಲ್ಲಿ ಕೇವಲ ನಮಗೆ 50 ಮಿಲಿಯನ್ ಟನ್ನಷ್ಟು ಆಹಾರದ ಉತ್ಪಾದನೆ ಆಗ್ತಿತ್ತು, ಮತ್ತು ಜನಸಂಖ್ಯೆ ಏರುತ್ತಿರುವ ಜನಸಂಖ್ಯೆಗೆ ಆಹಾರದ ಒಂದು ಪೂರೈಸಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಆಗಿತ್ತು. ಅಂಥ ಸಂದರ್ಭದಲ್ಲಿ ಹಿಂಗೆ ಸಂಕರ್ಣ ತಳಿಗಳು, ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು, ಶಿಲೀಂದ್ರನಾಶಕಗಳನ್ನು ಬಳಸಿದ್ರಿಂದ ಆಹಾರದ ಉತ್ಪಾದನೆ ಜಾಸ್ತಿ ಆಗ್ತಾ ಬಂತು. ಈಗ ನಾವು ನೋಡಿದಾಗ 2024-25ರ ಒಂದು ಅಂಕಿಅಂಶಗಳನ್ನು ಕೂಲಂಕಷವಾಗಿ ವಿಶ್ಲೇಷಣೆ ಮಾಡಿದಾಗ ನಮ್ಮ ದೇಶದ, ಭಾರತ ದೇಶದ ಆಹಾರದ ಉತ್ಪಾದನೆ 350 ಮಿಲಿಯನ್ ಟನ್ನಷ್ಟು ಆಹಾರದ ಉತ್ಪಾದನೆಯನ್ನು ಮಾಡ್ತಿದ್ದೇವೆ. ಸೊ ಹಾಗಾಗಿ ಆಹಾರದ ಉತ್ಪಾದನೆಯಲ್ಲಿ ನಾವೇನು ಹಿಂದುಳಿದಿಲ್ಲ. ಅದರ ಜೊತೆ ಜೊತೆಗೆ ಆಹಾರದ ಉತ್ಪಾದನೆ ಆದಮೇಲೆ ನಾವು ಈ ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು, ಕೀಟನಾಶಕಗಳನ್ನು, ಶಿಲೀಂದ್ರನಾಶಕಗಳನ್ನು ಬಳಸಿದ್ರಿಂದ ಭೂಮಿಯ ಫಲವತ್ತತೆ ಕಮ್ಮಿ ಆಯಿತು. ಸವಳು ಭೂಮಿಯಾಗಿರ್ತಕ್ಕಂಥದ್ದು, ಕ್ಷಾರ ಭೂಮಿಯಾಗಿರ್ತಕ್ಕಂಥದ್ದು, ಹೀಗೆ ಅನೇಕ ದುಷ್ಪರಿಣಾಮಗಳಾದವು. ಮತ್ತು ನೈಸರ್ಗಿಕವಾಗಿ ಅಂದರೆ ಪರಿಸರದಲ್ಲಿನೂ ಕೂಡ ಅಸಮತೋಲನ ಉಂಟಾಯಿತು. ಮತ್ತು ಅನೇಕ ಏನು ಗುಬ್ಬಿಗಳಾಗಿರ್ಬೋದು ಅಥವಾ ನಾವು ಉಪಯುಕ್ತ ಏನು ಜೀವಿಗಳಂತೇವೆ ಅವು ಕೂಡ ನಾಶವಾಗಲಿಕ್ಕಾಯಿತು. ನೀರಿನಲ್ಲಿ ಮಾಲಿನ್ಯ ಉಂಟಾಯಿತು. ಹಾಗಾಗಿ ಇವುಗಳನ್ನೆಲ್ಲ ಹೋಗಲಾಡಿಸ್ಲಿಕ್ಕೆ ಮತ್ತು ಕೃಷಿನಲ್ಲಿ ವೆಚ್ಚನ ಕೂಡ ಜಾಸ್ತಿ ಆಗ್ತಾ ಬಂತು. ಇವುಗಳನ್ನೆಲ್ಲ ಗಮನದಲ್ಲಿಟ್ಕೊಂಡು ಕೇಂದ್ರ ಸರ್ಕಾರದವರು ಈ ಖೇತ್ ಬಚಾವೋ ಅಭಿಯಾನವನ್ನು ಪ್ರಾರಂಭಿಸಿದರು. ಇದರಲ್ಲಿ ಮುಖ್ಯವಾಗಿ ಈ ಒಂದು ಪೋಷಕಾಂಶಗಳ ಸಮತೋಲನ, ಪೋಷಕಾಂಶಗಳ ನಿರ್ವಹಣೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕಂದರೆ ಒಂದು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಬೇಕಾಗುತ್ತೆ, ನೀರನ್ನು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ಬೇಕಾಗುತ್ತೆ, ಪರಿಸರವನ್ನು ಉತ್ತಮವಾಗಿ ಕಾಪಾಡಿಕೊಳ್ಬೇಕಾಗುತ್ತೆ. ಹಾಗಾಗಿ ನಾವು ಹೆಚ್ಚು ಹೆಚ್ಚು ಏನು ಸಾವಯವ ಗೊಬ್ಬರಗಳನ್ನು ಬಳಸಲಿಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಹಸಿರೆಲೆ ಗೊಬ್ಬರಗಳನ್ನು ಬಳಸ್ತಕ್ಕಂಥದ್ದು. ಹಸಿರೆಲೆ ಗೊಬ್ಬರಗಳಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಹಸಿರೆಲೆ ಗೊಬ್ಬರಗಳನ್ನು ಅಂದರೆ ಇನ್ಸಿತು ಅಂತ ಕರಿತೀವಿ, ಎಕ್ಸಿತು ಅಂತ ಕರಿತೀವಿ. ಅದೇ ಕ್ಷೇತ್ರದಲ್ಲಿ ಬೆಳೆಗಳನ್ನು ಬೆಳೆದು, ದೈಂಚೆ ಇರ್ಬೋದು, ಪಿಳ್ಳೆಪಿಸರೆ ಇರ್ಬೋದು ಅಥವಾ ಸೆಣಬಿರ್ಬೋದು, ಇವುಗಳನ್ನು ಹೊಲದಲ್ಲಿ ಬೆಳೆಸಿ ಅಲ್ಲೇ 50-55 ದಿವಸದ ಬೆಳೆ ಇದ್ದಾಗ ಭೂಮಿಯಲ್ಲಿ ರೋಟೋವೇಟರ್ನಿಂದ ಭೂಮಿಯಲ್ಲಿ ಸೇರಿಸೋದ್ರಿಂದ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ, ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಿಸುತ್ತೆ, ಮತ್ತು ರಾಸಾಯನಿಕ ಗೊಬ್ಬರಗಳ ಮೇಲೆ ಆಗ್ತಕ್ಕಂಥ ಖರ್ಚನ್ನು ಕಮ್ಮಿ ಆಗುತ್ತೆ, ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕೂಡ ಜಾಸ್ತಿ ಆಗುತ್ತೆ, ಮಣ್ಣು ಕೊಚ್ಚಣಿಕೆ ಕೂಡ ಕಮ್ಮಿ ಆಗುತ್ತೆ. ಅದರ ಜೊತೆ ಜೊತೆಗೇ ಈ ಸಾವಯವ ಇಂಗಾಲದ ಪ್ರಮಾಣ ಭೂಮಿಯಲ್ಲಿ ಜಾಸ್ತಿ ಆಗುತ್ತೆ. ಸೊ ಇದು ಹಸಿರೆಲೆ ಗೊಬ್ಬರಗಳನ್ನು ಬಳಸ್ತಕ್ಕಂಥದ್ದು ಭಾಳ ಪ್ರಮುಖವಾಗಿ. ಇನ್ನು ಎರಡನೇದಾಗಿ ನಾವು ಈ ರಾಸಾಯನಿಕ ಗೊಬ್ಬರಗಳಿಗೆ ಪರ್ಯಾಯವಾಗಿ ನಾವು ಬಳಸ್ತಕ್ಕಂಥದ್ದು ಅಂದರೆ ಜೈವಿಕ ಗೊಬ್ಬರಗಳು. ಹಾಂ, ಜೈವಿಕ ಗೊಬ್ಬರಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ರೈತರಿಗೆ ಈಗಾಗಲೇ ಅರಿವು ಮೂಡಿದೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ವಿವಿಧ ಕೃಷಿ ವಿಶ್ವವಿದ್ಯಾಲಯಗಳು ರೈತರಲ್ಲಿ ಅರಿವು ಮೂಡಿಸಿದ್ರಿಂದ, ಒಂದು ವಿವಿಧ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ಈ ಅಣುಜೀವಿ ಗೊಬ್ಬರಗಳನ್ನು ಕೂಡ ಹೆಚ್ಚು ಬೀಜೋಪಚಾರಕ್ಕಾಗಿ ನಾವು ಬಳಸ್ಬೋದು. ಈಗ ರಾಸಾಯನಿಕ ಗೊಬ್ಬರಗಳನ್ನು 4-5 ಚೀಲ ಹಾಕ್ತಿರ್ತೀವಿ, ಅದರ ಪರ್ಯಾಯವಾಗಿ ಈ ಬೀಜ ಬಿತ್ತೋದಕ್ಕಿಂತ ಮೊದಲು ಬೀಜೋಪಚಾರಕ್ಕಾಗಿ ಅಜೋಸ್ಪಿರ್ಲಮೇದು ಅಂದರೆ ಏಕದಳ ಧಾನ್ಯಗಳಿಗೆ ಭತ್ತ ಇರ್ಬೋದು, ಸಜ್ಜೆ ಇರ್ಬೋದು, ನವಣೆ ಇರ್ಬೋದು, ಜೋಳ ಇರ್ಬೋದು, ಇಂಥವುಗಳಿಗೆ ಅಜೋಸ್ಪಿರ್ಲಮ್ ಅಥವಾ ಅಜಿಟೋಬ್ಯಾಕ್ಟರ್ ಅಂಥೇಳಿ ಪ್ರತಿ ಎಕರೆಗೆ 200 ಗ್ರಾಮ್ನಷ್ಟು ನಾವು ಬೀಜೋಪಚಾರವನ್ನು ಮಾಡಿ ಬಿತ್ತನೆ ಮಾಡೋದ್ರಿಂದ ಸೊ ನಮಗೆ ಸುಮಾರು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಿಸುತ್ತೆ. ಅದರ ಜೊತೆಗೆ ಈ ಬೆಳವಣಿಗೆಗೆ ಹೆಚ್ಚು ಪ್ರಚೋದನೆಯನ್ನು ಕೊಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಕೂಡ ಬರ್ತದೆ. ಅದರ ಜೊತೆಗೆ ಈಗ ದ್ವಿದಳ ಧಾನ್ಯಗಳಿಗೆ ನಾವು ಬಳಸೋದಾದರೆ ರೈಜೋಬಿಯಂ ಅಂತಕ್ಕಂಥ ದ್ವಿದಳ ಧಾನ್ಯಗಳಲ್ಲಿ ಅಂತಂದರೆ ಈಗ ತೊಗರಿ ಇರ್ಬೋದು, ಹೆಸರು ಇರ್ಬೋದು, ಉದ್ದು, ಅಲಸಂದಿ,

0: ಸೋಯಾಬೀನು ಮತ್ತು ಶೇಂಗಾ ಇಂತಹ ಬೆಳೆಗಳಿಗೆ ರೈಸೋಬಿಯಂ ಅಂತಕ್ಕಂಥ ಅಣುಜೀವಿ ಗೊಬ್ಬರವನ್ನು ಪ್ರತಿ ಒಂದು ಎಕರೆಗೆ ಬೇಕಾಗಿರ್ತಕ್ಕಂಥ ಬೀಜಕ್ಕೆ 200 ಗ್ರಾಮ್ನಷ್ಟು ನಾವು ಬೀಜೋಪಚಾರವನ್ನು ಮಾಡಿ ಬಿತ್ತಿದ್ರೆ, ಅಂದರೆ ಇದನ್ನು ರೈಸೋಬಿಯಂ ಮಾಡಬೇಕಂದ್ರೆ ಬೆಲ್ಲದ ನೀರನ್ನು ಮಾಡಿಕೊಂಡು ಬೀಜಗಳಿಗೆ ಚಿಮ್ಕಿಸಿ ರೈಸೋಬಿಯಂ 200 ಗ್ರಾಮ್ ಹಾಕಿ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡೋದ್ರಿಂದ ಸೊ ಅದು ಕೂಡ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಭೂಮಿಗೆ ಸ್ಥಿರಕರಿಸಿ ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡಿ ಮತ್ತು ನಮ್ಮಲ್ಲಿ ಪೋಷಕಾಂಶಗಳು ವಿವಿಧ ಪೋಷಕಗಳನ್ನು ಪೂರೈಸಲಿಕ್ಕೆ ಅನುಕೂಲ ಆಗುತ್ತೆ.
1: ಈಗ ರೈತರಲ್ಲಿ ಒಂದು ತಪ್ಪು ಕಲ್ಪನೆ ಏನು ಅಂತಂದ್ರೆ, ಈಗ ರಾಸಾಯನಿಕ ಗೊಬ್ಬರಗಳನ್ನು ಅಂತಂದ್ರೆ ಸರ್ಕಾರ ಗೊಬ್ಬರವನ್ನು ಹಾಕಿದರೆ ಮಾತ್ರ ಇಳುವರಿ ಬರ್ತದೆ, ಇಲ್ಲಾಂದ್ರೆ ಬರೋದಿಲ್ಲ ಅನ್ನೋಂಥದ್ದು ಅವರಿಗೆ ಒಂದು ನಂಬಿಕೆ, ಏನಕ್ಕೆ ಇಷ್ಟಪಡ್ತೀರಿ?
0: ಸೊ ಇದು ಒಂದು ಪ್ರಮುಖವಾದ ಅಂಶ, ಯಾಕಂತಂದರೆ ಅವರು ಹಸಿರು ಕ್ರಾಂತಿಗಿಂತ ಮೊದಲು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಿರಲಿಲ್ಲ. ಆದರೆ ರಾಸಾಯನಿಕ ಗೊಬ್ಬರಗಳ ಒಂದು ಏನು ರುಚಿ ಸಿಕ್ಕ ಮೇಲೆ ಭಾಳಷ್ಟು ರೈತರು ರಾಸಾಯನಿಕ ಗೊಬ್ಬರಗಳಿಗೆ ಮಾರು ಹೋಗಿದ್ದಾರೆ. ಯಾಕಂದರೆ ರಾಸಾಯನಿಕ ಗೊಬ್ಬರಗಳನ್ನು ತಕ್ಷಣ ಹಾಕಿದ ಕೂಡಲೇ ಬೆಳೆ ಎಲೆಗಳು ಹಚ್ಚ ಹಸಿರಾಗಿರ್ತವೆ ಮತ್ತು ಬೆಳವಣಿಗೆ ಕೂಡ ತಕ್ಷಣವೇ ಅವರು ನೋಡ್ಬೋದು. ಆದರೆ ಸಾವಯವ ಗೊಬ್ಬರಗಳಲ್ಲಿ ತಿಪ್ಪೆ ಗೊಬ್ಬರ ಇರ್ಬೋದು ಅಥವಾ ಹಸಿರೆಲೆ ಗೊಬ್ಬರಗಳಿರ್ಬೋದು, ಆಮೇಲೆ ಈ ಒಂದು ಜೈವಿಕ ಗೊಬ್ಬರಗಳಿರ್ಬೋದು ಅಥವಾ ತಿಪ್ಪೆ ಗೊಬ್ಬರ, ಹೆಂಡೆ ಗೊಬ್ಬರ, ವರ್ಮಿ ಕಾಂಪೋಸ್ಟು, ಆಮೇಲೆ ಇಂಥವುಗಳನ್ನು ನಾವು ಬಳಸಿದಾಗ ಸುಮಾರು ನಾವು ಕನ್ವರ್ಷನ್ ಪೀರಿಯಡ್ ಅಂತ ಕರಿತೀವಿ. ಅಂದರೆ ಈ ಒಂದು ಸಿರಿಧಾನ್ಯ ಅಂದರೆ ಏಕದಳ ಧಾನ್ಯಗಳಲ್ಲಿ ಕನಿಷ್ಠ ಅಂದ್ರೂ 3 ವರ್ಷ ಒಂದು ಪರಿವರ್ತನಾ ಅವಧಿ ಅಂತೀವಿ. ಆ 3 ವರ್ಷದ ನಂತರ ನಾವು ರಾಸಾಯನಿಕ ಗೊಬ್ಬರಗಳನ್ನು ಹಾಕಿರ್ತಕ್ಕಂಥ ಏನು ಇಳುವರಿ ಬರುತ್ತೆ, ಅದೇ ರೀತಿಯಾಗಿ ಸಾವಯವ ಗೊಬ್ಬರಗಳನ್ನು ಸತತವಾಗಿ ನಾವು ಬಳಸ್ಕೊಂಡಾಗ 3ನೇ ವರ್ಷಕ್ಕೆ ಒಂದು ಸಮತೋಲನವಾದ ಉತ್ಪಾದನೆಯನ್ನು ಪಡ್ಕೊಳ್ಬೋದು. ಅದರ ಜೊತೆ ಜೊತೆಗೇ ಈ ಸಾವಯವ ಗೊಬ್ಬರಗಳನ್ನು ಹಾಕ್ರಿ ಅಂತೇಳಿದ್ರೆ ರೈತರು ತಕ್ಷಣವೇ ಒಪ್ಪೋದಿಲ್ಲ. ಬಟ್ ಈಗಾಗಲೇ ರೈತರಿಗೆ ಅರಿವು ಮೂಡಿದೆ. ಸಾವಯವ ಕೃಷಿಯನ್ನು ಮಾಡಿರ್ತಕ್ಕಂಥ ರೈತರನ್ನು ನೋಡಿ ನಾವು ಕೂಡ ಸಾವಯವ ಕೃಷಿಯನ್ನು ಮಾಡಬೇಕು, ನೈಸರ್ಗಿಕ ಕೃಷಿಯನ್ನು ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಮನವರಿಕೆಯಾಗಿದೆ. ಆದರೆ ಅವ್ರ ಜೊತೆಗೆ ಏನಂದ್ರೆ ಆರೋಗ್ಯಯುತವಾಗಿರ್ತಕ್ಕಂಥ ಪೌಷ್ಟಿಕವಾದ ಆಹಾರದ ಉತ್ಪಾದನೆಯನ್ನು ಮಾಡಬೇಕು, ನಾವು ಚೆನ್ನಾಗಿರಬೇಕು ಅನ್ನೋದೊಂದು ತಿಳುವಳಿಕೆ ಬಂದಿದ್ದರಿಂದ ಈಗ ಸಾವಯವ ನೈಸರ್ಗಿಕ ಕೃಷಿ, ಅದರಲ್ಲಿ ವಿಶೇಷವಾಗಿ ನೈಸರ್ಗಿಕ ಕೃಷಿಯಲ್ಲಿ 4 ಪ್ರಮುಖವಾದ ಮೂಲ ತತ್ವಗಳಿದ್ದಾವೆ. ಒಂದು ಬೀಜಾಮೃತ, ಎರಡನೇದು ಜೀವಾಮೃತ, ಮೂರನೇದು ಹೊದಿಕೆ, ನಾಲ್ಕನೇದು ವಾಪಸ ಅಂಥೇಳಿ ನಾವು ಕರಿತೀವಿ. ಸೊ ಈ 4 ತತ್ವಗಳನ್ನು ಅನುಸರಿಸಿದಾಗ ಸೊ ನಮಗೆ ಸಾಮಾನ್ಯವಾಗಿ ವಾತಾವರಣ ಚೆನ್ನಾಗಿ ಇಟ್ಕೊಳ್ಬೋದು, ಉತ್ತಮ ಗುಣಮಟ್ಟದ ಆಹಾರದ ಉತ್ಪಾದನೆಯನ್ನು ಮಾಡ್ಕೊಳ್ಬೋದು. ಹೀಗಾಗಿ ನಾವು ಸಾವಯವ ಮತ್ತು ನೈಸರ್ಗಿಕ ಕೃಷಿಯನ್ನು ರೈತರಿಗೆ ಅನೇಕ ತರಬೇತಿಗಳನ್ನು ಕೊಡುವುದರ ಮುಖಾಂತರ ಎಲ್ಲ ರೈತರು ಅದನ್ನು ಅಳವಡಿಸ್ತಾ ಇಲ್ಲ, ಆದರೆ ಒಂದಿಷ್ಟು ರೈತರಿಗೆ ಮನವರಿಕೆ ಆಗಿರ್ತಕ್ಕಂಥ ರೈತರು ಇವುಗಳನ್ನು ಮಾಡ್ತಾ ಇದ್ದಾರೆ.
1: ಈಗ ತಾವು ತಜ್ಞರಾಗಿ ಈ ರಾಸಾಯನಿಕಗಳ ಬಳಕೆ ಅತಿ ಆಗಲಿಕ್ಕೆ ರೈತ ಬಾಂಧವರು ಈ ಸಾವಯವ ಪದಾರ್ಥಗಳನ್ನು ಮಣ್ಣಿಗೆ ಸೇರಿಸದೇ ಇರೋದಕ್ಕೆ ಕಾರಣ ಏನು ಅಂತ ಹೇಳ್ತಿರ್ತಾವೆ?
0: ಕಾರಣ ಏನಂತಂದರೆ ಈಗ ಮೊದಲೆಲ್ಲ ಏನಾಗ್ತಿತ್ತು, ಮನೆಯಲ್ಲಿ ಈ ಹಸುಗಳನ್ನು ಕಟ್ಕೊಳ್ತಿದ್ರು, ಎಮ್ಮೆಗಳನ್ನು ಕಟ್ಕೊಳ್ತಿದ್ರು, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಇಂಥವುಗಳನ್ನು ಮಾಡ್ತಿದ್ರು. ಯಥೇಚ್ಛವಾಗಿ ಆವಾಗ ಸಾವಯವ ಗೊಬ್ಬರಗಳು ಸಿಗ್ತಿದ್ವು. ಬಟ್ ಇತ್ತೀಚೆಗೆ ಏನಾಗಿದೆ ಅಂತಂದರೆ ಯಾರ ಮನೆಯಲ್ಲೂ ಕೂಡ ನಾವು ನೋಡಿದರೆ ಕೆಲವೇ ಕೆಲವು ರೈತರ ಮನೆಯಲ್ಲಿ ಮಾತ್ರ ಎಮ್ಮೆಗಳನ್ನು, ಹಸುಗಳನ್ನು, ಕುರಿಗಳನ್ನು, ಮೇಕೆಗಳನ್ನು ನೋಡ್ತಿರ್ತೀವಿ. ಸೊ ಸಾವಯವ ಕೃಷಿಗೆ ಪ್ರಮುಖವಾಗಿ ನಮಗೆ ತಿಪ್ಪೆ ಗೊಬ್ಬರ ಮಾಡಬೇಕು ಅಂದರೆ ಮನೆಯಲ್ಲಿ ಹಸುಗಳಿರಬೇಕು, ಎಮ್ಮೆಗಳಿರಬೇಕು. ಹಾಗಾಗಿ ಸೊ ಈಗ ಭಾಳಷ್ಟು ನಾವು ಸುಮಾರು 75-80% ರೈತರ ಮನೆಯಲ್ಲಿ ಇವುಗಳನ್ನು ನಾವು ನೋಡ್ತಾ ಇಲ್ಲ. ಸೊ ಹಾಗಾಗಿ ಸಾವಯವ ಕೃಷಿಯನ್ನು ಮಾಡ್ರಿ ಅಂದರೆ ಸಾವಯವ ಕೃಷಿಗೆ ಹೋಗ್ಬೇಕಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ತಿಪ್ಪೆ ಗೊಬ್ಬರ ಬೇಕಾಗುತ್ತೆ, ಕಾಂಪೋಸ್ಟ್ ಗೊಬ್ಬರ ಬೇಕಾಗುತ್ತೆ, ಎರೆಹುಳ ಗೊಬ್ಬರ ಬೇಕಾಗುತ್ತೆ, ಮತ್ತು ಜೈವಿಕ ಗೊಬ್ಬರಗಳು ಬೇಕಾಗುತ್ತೆ, ಜೈವಿಕ ಗೊಬ್ಬರಗಳು ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತೆ. ಆದರೆ ಅವರಿಗೆ ಬೇಕಾದಾಗ ತಕ್ಷಣವೇ ಅವರಿಗೆ ಅಲ್ಲಿ ವಿವಿಧ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಾವು ಪೂರೈಸಿದರೆ ಆದರೆ ಅವರು ಅದನ್ನು ಬಳಸಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ನಾವು ಅದಕ್ಕೆ ರೈತರನ್ನು ನಾವು ಈಗೇನು ಮಾಡ್ತಾಯಿದ್ದೀವಿ ಅಂದರೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಅನೇಕ ಅರಿವು ಮೂಡಿಸ್ತಕ್ಕಂಥ ತರಬೇತಿಗಳನ್ನು ಮಾಡಿದ್ರಿಂದ, ಮತ್ತು ಯಾರಾದರೂ ರೈತರು ಬೇರೆ ಬೇರೆ ಜಿಲ್ಲೆಗಳಿಂದ ಫೋನ್ ಮಾಡಿದ್ರು ಸಹ ನಾವು ಅವರಿಗೆ ಜೈವಿಕ ಗೊಬ್ಬರಗಳನ್ನು ಕಳಿಸ್ತಕ್ಕಂಥದ್ದು, ಮತ್ತು ಆಯಾ ಸ್ಥಳಗಳಲ್ಲಿ ಒಂದು ಏನು ನೌಕರಿ ಸಿಗದೆ ಇರ್ತಕ್ಕಂಥ ಅನ್ಎಂಪ್ಲಾಯ್ಡ್ ಯೂತ್ ಇರ್ತಾರೆ, ಅವುಗಳಿಗೆ ಎರೆಹುಳ ಗೊಬ್ಬರವನ್ನು ಮಾಡ್ತಕ್ಕಂಥ ಪದ್ಧತಿಗಳನ್ನು ಅವರಿಗೆ ತರಬೇತಿ ಕೊಟ್ಟು ಈಗಾಗಲೇ ನಾವು ಮಾಡಿಸ್ತೀವಿ. ಉದಾಹರಣೆ ನಾವು ರಾಯಚೂರಿನಲ್ಲಿ ಹೇಳಬೇಕು ಅಂತಂದರೆ ಹನುಮಂತ ದೊಡ್ಡಿನಲ್ಲಿ ರಾಘವೇಂದ್ರ ಅಂತಕ್ಕಂಥ ಒಬ್ಬ ಬಿ ಎ ಗ್ರ್ಯಾಜುಯೇಟ್ ಇದ್ದಾನೆ. ಸುಮಾರು ಈಗಾಗಲೇ 50 ಟನ್ನಷ್ಟು ಎರೆಹುಳು ಗೊಬ್ಬರವನ್ನು ಉತ್ಪಾದನೆ ಮಾಡಿ ಈಗ ಭಾಳಷ್ಟು ರೈತರಿಗೆ ಮಾಡ್ತಾಯಿದ್ದಾರೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸುಮಾರು ಈಗ ಬಯೋಕಂಟ್ರೋಲ್ ಯೂನಿಟ್ನಲ್ಲಿ ಎರೆಹುಳು ಗೊಬ್ಬರವನ್ನು ತಯಾರು ಮಾಡ್ತೀವಿ. ಸಾವಯವ ಕೃಷಿಯಲ್ಲಿ ಎರೆಹುಳು ಗೊಬ್ಬರವನ್ನು ಕೂಡ ಉತ್ಪಾದನಾ ಘಟಕವನ್ನು ಮಾಡಿ ನಾವು ಮಾಡ್ತಾಯಿದ್ದೀವಿ. ರೈತರು ಇಷ್ಟೇ, ತಮ್ಮ ತಮ್ಮ ಕ್ಷೇತ್ರದಲ್ಲಿ ಸಿಗತಕ್ಕಂಥ ಹತ್ತಿ ಕಟ್ಟಿಗೆ ಅಥವಾ ಬೆಳೆಯ ಕಟಾವು ಆದಮೇಲೆ ಉಳಿದಿರ್ತಕ್ಕಂಥ ಪಳವಳಿಕೆಗಳನ್ನು ಬಳಸ್ಕೊಂಡು ಈಗ ತಿಪ್ಪೆಗೂ ಕಾಂಪೋಸ್ಟ್ ಮಾಡ್ತಕ್ಕಂಥದ್ದು, ಕಾಂಪೋಸ್ಟ್ ಕಲ್ಚರ್ ಅಂತೇಳಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಥವಾ ವಿವಿಧ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಸಿಗುತ್ತೆ. ಅದನ್ನು ತಿಪ್ಪೆ ಗೊಬ್ಬರವನ್ನು ಅಂದರೆ ಕಟ್ಟಿಗೆಗಳನ್ನು ಕಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಸಗಣಿ ರಾಡಿನಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಮಾಡ್ಕೊಳ್ತಕ್ಕಂಥದ್ದು, ಮತ್ತು ಈಗ ಬೇರೆ ಬೇರೆ ಗೋಶಾಲೆಗಳಲ್ಲಿ ಕೂಡ ಸಗಣಿ ಸಿಗುತ್ತೆ, ಅದನ್ನು ಬಳಸ್ಕೊಂಡು ಕಸವನ್ನು ಹಾಕಿ ಹೆಂಡೆ ಗೊಬ್ಬರವನ್ನು ಮಾಡ್ಕೊಂಡು ಕಾಂಪೋಸ್ಟ್

0: ಅಂತ ಅನ್ನೋದನ್ನು ಮಾಡಿದಾಗ ಮುಂದಿನ ದಿನಗಳಲ್ಲಿ ಸಾವಯವ ಕೃಷಿಗೆ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಅವರಿಗೆ ಅರಿವು ಮೂಡುತ್ತೆ.
1: ಹಾಂ, ಈಗ ತಾವು ಹೇಳಿದ ಪ್ರಕಾರ ನಮ್ಮಲ್ಲಿ ಇರುವಂಥ ಒಂದು ವಸ್ತುಗಳನ್ನು ಮತ್ತೆ ಮತ್ತೆ ಮರಳಿ ಬಳಸುವಾಗ ನಾವು
0: ಎಸ್,
1: ಖರೀದಿ ಮಾಡುವಂಥ ಒಂದು ಪ್ರವೃತ್ತಿ ಕಡಿಮೆ
0: ಪ್ರವೃತ್ತಿ
1: ಆಗುತ್ತೆ.
0: ಕಮ್ಮಿ ಆಗುತ್ತೆ,
1: ಹೌದು,
0: ಕಮ್ಮಿ ಆಗುತ್ತೆ.
1: ಅಂತಂದರೆ ಇದು ಏನು ಹೇಳ್ತಾರೆ ಇದ್ಬಂದವರು, ಈಗ ಮುಖ್ಯವಾಗಿ ನಾವು ಸಾವಯವ ಪದಾರ್ಥಗಳನ್ನು ನಾವು ಭೂಮಿಗೆ ಸೇರಿಸಿದಾಗ ತಕ್ಷಣವೇ ಅದರ ಒಂದು
0: ಪರಿಣಾಮ
1: ಪರಿಣಾಮ
0: ಬೀರುತ್ತಿಲ್ಲ.
1: ಬೀರೋದಿಲ್ಲ,
0: ಹೌದು ಹೌದು,
1: ಅದೊಂದು ತಲೆಯಲ್ಲಿಂದ ಹೋಗ್ಬೇಕು. ರೈತ ಬಾಂಧವರು ಭೂಮಿಯ ಫಲವತ್ತತೆ ಯಗ್ದುಮ್ ಆಗ್ಬೇಕಂತ ಹೇಳ್ತಾರೆ.
0: ಹೌದು ಹೌದು. ಈಗ ದೊಡ್ಡ ದೊಡ್ಡ ಇದಕ್ಕೆ ಉದಾಹರಣೆ ಹೇಳಬೇಕಂದ್ರೆ, ದೊಡ್ಡ ದೊಡ್ಡ ರೈತರು ಸುಮಾರು 10, 15, 20 ಎಕರೆ ಇರ್ತಕ್ಕಂಥ ರೈತರು ಏನು ಮಾಡ್ತಾರಂದ್ರೆ, ತಮ್ಮ ಮನೆಯ ಒಂದು ಬಳಕೆಗಾಗಿ 1 ಎಕರೆ 2 ಎಕರೆನಲ್ಲಿ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಅವರಲ್ಲಿ ಸಿಗ್ತಕ್ಕಂಥ ಈಗ ಎಮ್ಮೆಯ ಒಂದು ಸಗಣಿಯಿಂದ ತಿಪ್ಪೆ ಗೊಬ್ಬರ ಮಾಡಿಕೊಂಡದ್ದು, ಎರೆಹುಳ ಗೊಬ್ಬರ ಮಾಡಿಕೊಂಡದ್ದು, ಬೇವಿನ ಹಿಂಡಿ ಬಳಸ್ಕೊಂಡಿರ್ತಕ್ಕಂಥದ್ದು, ಹಸಿರೆಲೆ ಗೊಬ್ಬರಗಳನ್ನು ಬೆಳ್ಕೊಂಡು, ಈಗ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತವನ್ನು ಕಟಾವು ಮಾಡಿದ ಮೇಲೆ ಪ್ರತಿಯೊಬ್ಬ ರೈತರು ಕೂಡ ಹಸಿರೆಲೆ ಗೊಬ್ಬರ ದೈಂಚಾಯನ್ನ ಬೆಳೀತಿರ್ತಾರೆ. ಸೊ ಆಮೇಲೆ ಸೆಣಬನ್ನು ಬೆಳೀತಿರ್ತಾರೆ, ಪಿಳ್ಳೆ ಪೆಸರೆ ಬೆಳೀತಿರ್ತಾರೆ. ಅದನ್ನು ಹೊಲದಾಗ ಸೇರಿಸಿದಾಗ ಅವರಿಗೆ ಮನವರಿಕೆ ಆಗಿದೆ, ಓ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ ಅಂತ. ಸೊ ಹಂಗೆ ಮನವರಿಕೆ ಆಯಿತು ಅಂತಂದರೆ ಖಂಡಿತವಾಗಿ ರೈತರು ಮುಂದಿನ ದಿನಗಳಲ್ಲಿ ಸಾವಯವ ಕೃಷಿಗೆ, ನೈಸರ್ಗಿಕ ಕೃಷಿಗೆ ಹೆಚ್ಚು ಒಂದು ಆದ್ಯತೆ ಬರುತ್ತೆ. ಮತ್ತು ಬರೀ ಕೇವಲ ರಾಸಾಯನಿಕ ಗೊಬ್ಬರಗಳಿಗೆ ಮಾರು ಹೋಗದೇನೆ,
1: ಮುಖ್ಯವಾಗಿ DAP ಮತ್ತು ಯೂರಿಯಾ ಅದನ್ನೇ ಬೇಕು ಅನ್ನೋದು ಒಂದು ತಪ್ಪು ಕಲ್ಪನೆ.
0: ಹೌದು ಹೌದು,
1: ಅದಕ್ಕೆ ಪರ್ಯಾಯವಾಗಿ ಬೇರೆ ಬೇರೆ ಗೊಬ್ಬರಗಳಿದ್ದಾವೆ.
0: ಗೊಬ್ಬರಗಳಿದ್ದಾವೆ. ಈಗ ಉದಾಹರಣೆ ಹೇಳಬೇಕು ಅಂತಂದರೆ 20-20-0-13 ಅಂತಕ್ಕಂಥದ್ದು DAPಗೆ ಪರ್ಯಾಯವಾಗಿ, ಆಮೇಲೆ ಈಗ ಯೂರಿಯಾಕ್ಕೆ ಪರ್ಯಾಯವಾಗಿ ಅಮೋನಿಯಂ ಸಲ್ಫೇಟ್ ಅಂತಕ್ಕಂಥದ್ದು, ಮತ್ತು 10-26-26 ಅಂಥೇಳಿ ಸಂಯುಕ್ತ ರಾಸಾಯನಿಕ ಗೊಬ್ಬರಗಳಿದ್ದಾವೆ. ಅವುಗಳನ್ನು ಅಂದರೆ ನಮ್ಮ ಮಣ್ಣಿನ ಆರೋಗ್ಯದ ಚೀಟಿಯ ಆಧಾರದ ಮೇಲೆ ಯಾವ ಪ್ರಮಾಣದಲ್ಲಿ ಸಾರಜನಕ ರಂಜಕ ಪೊಟ್ಯಾಷನ್ನು ಒದಗಿಸಬೇಕು ಅಂತೇಳಿ ನಾವು ಅದನ್ನು ಮಣ್ಣಿನ ಆರೋಗ್ಯ ಚೀಟಿನಲ್ಲಿ ಬೆಳೆದಿರ್ತೇವೆ. ಯಾವ ಬೆಳೆಗಳನ್ನು ಬೆಳೆದಿರ್ತೇವೆ, ಇದು ಸೌಳು ಭೂಮಿ ಇದೆಯಾ ಅಥವಾ ಕ್ಷಾರ ಭೂಮಿ ಇದೆಯಾ ಅಂತ ಅಂದ್ರೆ ನೋಡಿಕೊಂಡು ಆ ಬೆಳೆಗೆ ವಿವಿಧ ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡಿರ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳನ್ನು 50% ರಾಸಾಯನಿಕ ಗೊಬ್ಬರಗಳು, 50% ಸಾವಯವ ಗೊಬ್ಬರಗಳನ್ನು ಬಳಸಿದ್ದೆ ಅಂತಂದರೆ ನಾವು ಹೆಚ್ಚು ರಾಸಾಯನಿಕ ಗೊಬ್ಬರಗಳ ಅವಲಂಬನೆಯನ್ನು ಕಮ್ಮಿ ಮಾಡ್ಬೋದು.
1: ಅಂತಂದ್ರೆ ರೈತ ಬಾಂಧವರು ಕೆಲವೊಂದು ಸಂದರ್ಭದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಸಮಯಕ್ಕೆ ಸರಿಯಾಗಿ ಹಾಕೋದಿಲ್ಲ. ಬಿತ್ತನೆ ಸಮಯದಲ್ಲಿ ಕೆಲವೊಬ್ಬರು ಜಾಸ್ತಿ ಹಾಕ್ಬಿಡ್ತಾರೆ, ಕೆಲವೊಬ್ಬರು ಬಿತ್ತನೆ ಸಮಯದಲ್ಲಿ ಹಾಕೋದೇ ಇಲ್ಲ. ಯಾವ ಹಂತದಲ್ಲಿ ಹಾಕಬೇಕು ಅನ್ನೋದು ಬಹಳ ಮುಖ್ಯ.
0: ಸೊ ಇದು ಬಹಳ ಪ್ರಮುಖವಾದ ಅಂಶ. ಬಹಳಷ್ಟು ರೈತರನ್ನು ನಾವು ನೋಡ್ತಿರ್ತೀವಿ, ಅನೇಕ ರೈತರು ಏನು ಮಾಡ್ತಾರೆ ಅಂದರೆ ಬಿತ್ತುವಾಗ ಬರೀ DAP ಗೊಬ್ಬರವನ್ನು ಕೊಡ್ತಕ್ಕಂಥದ್ದು, ಬರೀ DAP ಅಂದರೆ DAP ಬೇಕು ಅಂತ ಕೇಳ್ತಿರ್ತಾರೆ. ಸೊ ಅದಕ್ಕೆ ಪರ್ಯಾಯವಾಗಿ 20-20-0-13 ನಾನು ಆಗಲೇ ಹೇಳ್ದಂಗೆ ಅದನ್ನು ಕೊಡ್ಬೋದು. ಅದರ ಜೊತೆ ಜೊತೆಗೆ ಮೂಲ ಗೊಬ್ಬರದಲ್ಲಿ ಪೊಟ್ಯಾಷನ್ನು ಕೊಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಪೊಟ್ಯಾಷ್ ಏನಾಗುತ್ತೆ, ಈ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ತೈತೆ. ಸೊ ಆಮೇಲೆ ಕಾಂಡ ಬೆಳಿಲಿಕ್ಕೆ ಚೆನ್ನಾಗಾಗುತ್ತೆ. ಸೊ ಪೊಟ್ಯಾಷನ್ನು ಮೂಲ ಗೊಬ್ಬರದಲ್ಲಿ ಕೊಡಬೇಕು. ಮತ್ತು ನಾವು ವಿವಿಧ ಬೆಳೆಗಳಿಗೆ ಶಿಫಾರಸು, ಈಗ ಹತ್ತಿಗೆ ಶಿಫಾರಸು ಮಾಡಿದ್ದೀವಿ, ತೊಗರಿಗೆ ಶಿಫಾರಸು ಮಾಡಿದ್ದೀವಿ, ಮತ್ತು ಮೆಕ್ಕೆಜೋಳ, ಜೋಳಕ್ಕೆ, ಹೀಗೆ ಯಾವ ಹಂತದಲ್ಲಿ ಮೂಲ ಗೊಬ್ಬರದಲ್ಲಿ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಮೇಲು ಗೊಬ್ಬರವಾಗಿ ಎಷ್ಟು ಹಂತದಲ್ಲಿ ಕೊಡಬೇಕು ಅಂತೇಳಿ ನಾವು ಶಿಫಾರಸು ಮಾಡಿದ್ದೀವಿ. ದಯವಿಟ್ಟು ಎಲ್ಲ ರೈತ ಬಾಂಧವರಲ್ಲಿ ನನ್ನ ಒಂದು ಮನವಿ ಏನು ಅಂತಂದರೆ, ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಇರ್ಬೋದು, ಧಾರವಾಡ ಇರ್ಬೋದು, ಬೆಂಗಳೂರು ಇರ್ಬೋದು, ಬಾಗಲಕೋಟೆ ಇರ್ಬೋದು, ಅಲ್ಲಿ ಅಧಿಕ ಇಳುವರಿಗಾಗಿ ಕೈಪಿಡಿ ಅಂತಕ್ಕಂಥ ಒಂದು ಪುಸ್ತಕ ಸಿಗುತ್ತೆ. ದಯವಿಟ್ಟು ಅದನ್ನು ನೀವು ತೆಗೆದುಕೊಂಡು ಪ್ರತಿಯೊಂದು ಬೆಳೆಗಳಿಗೆ ಯಾವ ಹಂತದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕು, ಮೇಲು ಗೊಬ್ಬರವಾಗಿ ಕೊಡಬೇಕು, ಸಾವಯವ ಗೊಬ್ಬರಗಳನ್ನು ಹಾಕಬೇಕು ಅಂಥೇಳಿ ನಾವು ಒಂದು ಸಂಶೋಧನೆಯ ಆಧಾರದ ಮೇಲೆ ಫಲಿತಾಂಶಗಳನ್ನು ಕೊಟ್ಟಿರ್ತೀವಿ. ದಯವಿಟ್ಟು ಅದನ್ನು ನೋಡಿಕೊಂಡು ಎಲ್ಲ ರೈತ ಬಾಂಧವರು ಅನುಸರಿಸಿದ್ದೇ ಆದರೆ ರಾಸಾಯನಿಕ ಗೊಬ್ಬರಗಳಲ್ಲಿ ಹೆಚ್ಚು ಅವಲಂಬನೆಯನ್ನು ಕಮ್ಮಿ ಮಾಡಿ, ಸೊ ಸಮತೋಲನ ಗೊಬ್ಬರದಲ್ಲಿ ಅಂದರೆ 50% ರಾಸಾಯನಿಕ ಗೊಬ್ಬರ, 50% ನಾವು ಸಾವಯವ ಗೊಬ್ಬರಗಳನ್ನು ಬಳಸಿದ್ದೇ ಆದರೆ ಖರ್ಚು ಕಮ್ಮಿ ಆಗುತ್ತೆ, ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ, ಆರೋಗ್ಯವಾಗಿರ್ತಕ್ಕಂಥ ಮಣ್ಣನ್ನು ರಕ್ಷಣೆ ಮಾಡ್ಬೋದು, ಅದರ ಜೊತೆಗೆ ನಾವು ಉತ್ತಮ ಅಂದರೆ ಕೃಷಿಯನ್ನು ಉಳಿಸ್ಕೊಳ್ಬೋದು ಮತ್ತು ರೈತರನ್ನು ಉಳಿಸ್ಕೊಳ್ಬೋದು ಅಂತಕ್ಕಂಥ ಏನು ಖೇತ್ ಬಚಾವೋ ಅಭಿಯಾನದ ಒಂದು ಸ್ಲೋಗನ್ ಇದೆ ಅದನ್ನು ನಾವು ಕಾಪಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ.
1: ಕೊನೆ ಹೇಳಲು ಇಷ್ಟಪಡ್ತೀರಿ, ತಾವೆಲ್ಲ ಇಷ್ಟೆಲ್ಲ ಮಾಹಿತಿ ನಮ್ಮ ರೈತ ಬಾಂಧವರಿಗೆ ಕೊಟ್ಟಿವಿ, ಆದರೂ ಕೂಡ ರೈತ ಬಾಂಧವರು ಅತಿಯಾದ ಬಳಕೆ, ಭವಿಷ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನು ಬಳಸಿದ್ದೇ ಆದರೆ ಏನು ದುಷ್ಪರಿಣಾಮಗಳನ್ನು ನಾವು ಕಂಡುಕೊಳ್ಬೇಕಾಗ್ತದೆ, ಎಚ್ಚರಿಕೆ ಗಂಟೆ ನಮಗೇನು ಅಂತ ಹೇಳ್ತಿರ್ತಾವೆ?
0: ಪ್ರಮುಖವಾಗಿ ನಾನು ಎಲ್ಲ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದಷ್ಟೇ, ಕೇವಲ ರಾಸಾಯನಿಕ ಗೊಬ್ಬರಗಳನ್ನು ಅವಲಂಬನೆ ಮಾಡದೇ ಏನು ನಮ್ಮ ಪರಂಪರಾಗತ ಕೃಷಿ ಅಂತಕ್ಕಂಥದ್ದು ಸಾಂಪ್ರದಾಯಿಕ ಕೃಷಿ ಇದೆ ಅದನ್ನು ಮಾಡೋದ್ರ ಜೊತೆಗೆ 50%ನಷ್ಟು ರಾಸಾಯನಿಕ ಗೊಬ್ಬರಗಳಿಗೆ ಹಾಕಿ, ಒಂದು ವೇಳೆ ರಾಸಾಯನಿಕ ಗೊಬ್ಬರಗಳು ಸಿಗಲಿಲ್ಲ ಅಂದರೆ 3 ವರ್ಷದ ಸತತವಾಗಿ ಸಾವಯವ ಕೃಷಿಯನ್ನು ಮಾಡ್ಕೊತ ಬಂದರೆ, ಅಂದರೆ ನಾನು ಆಗಲೇ ಹೇಳ್ದಂಗೆ ತಿಪ್ಪೆ ಗೊಬ್ಬರ ಆಗಿರ್ಬೋದು, ಎರೆಹುಳು ಗೊಬ್ಬರ, ಬೇವಿನ ಹಿಂಡಿ ಆಗಿರ್ಬೋದು, ಅಥವಾ ಜೀವಾಣು ಗೊಬ್ಬರಗಳಾಗಿರ್ಬೋದು, ಹಸಿರೆಲೆ ಗೊಬ್ಬರಗಳನ್ನಾಗಿರ್ಬೋದು, ಬೆಳೆ ಪರಿವರ್ತನೆ ಆಗಿರ್ಬೋದು, ಆಮೇಲೆ ಅಂತರ ಬೆಳೆ ಆಗಿರ್ಬೋದು, ಮಿಶ್ರ ಬೆಳೆಗಳನ್ನು ನೀವು ಮಾಡ್ಕೊಂಡಿದ್ದೇ ಆಗಿತ್ತಂತಂದರೆ, ಗೋಮೂತ್ರ ಆಗಿರ್ಬೋದು, ಜೀವಾಮೃತ, ಬೀಜಾಮೃತ, ಘನ ಜೀವಾಮೃತ, ಇಂಥವುಗಳನ್ನು ಬಳಸ್ಕೊಂಡು ಮಾಡಿದ್ನಪ್ಪ ಅಂತಂದರೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಏನು ಪರಿಸರದ ಮೇಲೆ ದುಷ್ಪರಿಣಾಮ

0: ಬಿಟ್ಟಿದೆ ಅದನ್ನು ಕಮ್ಮಿ ಮಾಡ್ಬೋದು, ಉತ್ತಮವಾದ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು, ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ಸೊ ಹಾಗಾಗಿ ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ಮಾಡಿದ್ದೇ ಆದ್ನಪ್ಪ ಅಂದರೆ ನಾವೆಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂಥ ಪರಿಸರವನ್ನು ಕಾಪಾಡಿಕೊಳ್ಳಿಕ್ಕೆ ಮತ್ತು ಸುಸ್ಥಿರ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ.
1: ಒಳ್ಳೆಯದು ಸರ್. ಖೇತ್ ಅಭಿಯಾನ ಅಂತಂದರೆ ಖೇತಿ ಬಚಾವೋ ಅಭಿಯಾನದ ಒಂದು ಅಂಗವಾಗಿ ತಾವು ಸಮತೋಲನ ರಸಗೊಬ್ಬರಗಳನ್ನು ಯಾಕೆ ಬಳಕೆ ಮಾಡಬೇಕು, ಜೊತೆಗೆ ನಾವು ಇತ್ತೀಚೆಗೆ ಅತಿಯಾದ ರಸಗೊಬ್ಬರಗಳನ್ನು ಬಳಕೆ ಮಾಡೋದ್ರ ಪ್ರಯುಕ್ತ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ, ಅದಕ್ಕೆ ಏನೇನು ಪರ್ಯಾಯ ಮಾರ್ಗಗಳಿದ್ದಾವೆ, ರೈತ ಬಾಂಧವರು ಈಗ ಎಚ್ಚೆತ್ತುಕೊಳ್ಬೇಕು ಎಂಬಂಥ ಒಂದು ಸಂದೇಶವನ್ನು ತಾವು ಹೇಳಿದ್ರಿ. ತಾವು ಹೇಳಿದಂಥ ವಿಚಾರಗಳನ್ನು ರೈತ ಬಾಂಧವರು ಮುಂದಿನ ದಿನಗಳಲ್ಲಿ ತಾವು ಈ ಮುಂಗಾರು ಹಂಗಾಮಾಗಿರ್ಬೋದು, ಹಿಂಗಾರು ಹಂಗಾಮಾಗಿರ್ಬೋದು, ಜೊತೆಗೆ ತಮ್ಮ ಕೃಷಿ ಕಾರ್ಯಗಳಲ್ಲಿ ಈ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡ್ತಾ ಮತ್ತೆ ನಮ್ಮ ಈ ಪಾರಂಪರಿಕ ಅಂತಂದರೆ ನಮ್ಮ ಸಸ್ಯದ ಅವಶೇಷಗಳನ್ನಾಗಿರ್ಬೋದು ಅಥವಾ ಈ ದನ ಕರುಗಳ ಒಂದು ಕೊಟ್ಟಿಗೆ ಗೊಬ್ಬರವನ್ನು ಬಳಕೆ ಮಾಡಿರುವಂಥದ್ದು, ಜೊತೆಗೆ ಬೇರೆ ಬೇರೆ ಪರ್ಯಾಯ ಗೊಬ್ಬರಗಳು ಸಾಕಷ್ಟು ಕೃಷಿಯಲ್ಲಿ ಇದ್ದಾವೆ ಎಂಬಂಥ ಒಂದು ವಿಚಾರವನ್ನು ಹೇಳಿದ್ರಿ. ಇವೆಲ್ಲ ವಿಚಾರಗಳನ್ನು ರೈತ ಬಾಂಧವರು ಗಮನಿಸಿ ಭೂಮಿಯನ್ನು ಉಳಿಸಲಿ. ಈ ಖೇತ್ ಬಚಾವು ಅಂತಂದರೆ ಭೂತಾಯಿಯ ಸಂರಕ್ಷಣೆ. ಭೂಮಿ ಅಂತಂದರೆ ಭೂತಾಯಿಗಿಂತ ನಾವು ತಾಯಿಯ ಒಂದು ಸ್ಥಾನದಲ್ಲಿ ನಾವು ಅದನ್ನು ನೋಡ್ತೀವಿ. ಈ ಭೂತಾಯಿಯನ್ನು ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ, ಹಾಗೆ ನನ್ನ ವೈಯಕ್ತಿಕ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
0: ನಮಸ್ಕಾರ ಸರ್. ಎಲ್ಲ ರೈತ ಬಾಂಧವರಿಗೂ ಕೂಡ ನಮಸ್ಕಾರ.
2: ಇದುವರೆಗೆ ಖೇತ್ ಬಚಾವೋ ಅಭಿಯಾನದ ಹಿನ್ನೆಲೆಯಲ್ಲಿ ಸಮತೋಲನ ರಸಗೊಬ್ಬರಗಳ ಪೂರೈಕೆ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಈಗ ಕೇಳೋಣ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು.
3: ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಬಿರುಗಾಳಿ ಸಹಿತ ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 36-37 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 24-26% ಇರುವ ಸಾಧ್ಯತೆ ಇದ್ದು, ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 68-69% ಮತ್ತು ಕನಿಷ್ಠ ಆರ್ದ್ರತೆ 34-36% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6-8 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಸಾಮಾನ್ಯ ಸಲಹೆಗಳನ್ನು ರೈತ ಬಾಂಧವರಿಗೆ ಹೇಳೋದಾದರೆ, ರಾಜ್ಯದಲ್ಲಿ ಮುಂಗಾರು ಸಕ್ರಿಯವಾಗಿದೆ. ಮುಂಗಾರು ಬೆಳೆಗಳಾದಂತಹ ಹೆಸರು, ಗೋವಿನ ಜೋಳ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನು ಹಸಿ ಮಳಿ ಆದೊಡನೆ ಆದ್ಯತೆಯ ಮೇರೆಗೆ ಬಿತ್ತನೆಯನ್ನು ಮಾಡಬೇಕು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗೆ ಕಟ್ಟದೆ ಸುರಕ್ಷಿತವಾದಂತಹ ಸ್ಥಳದಲ್ಲಿ ಕಟ್ಟಬೇಕು. ಇನ್ನು ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವಂತಹ ಬೀಜ, ಗೊಬ್ಬರ ಮತ್ತು ಇತರ ಪರಿಕರಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2 ಸಲ ಹರಗಿ ಭೂಮಿಯನ್ನು ಮುಂಗಾರು ಬಿತ್ತನೆಗೆ ಸಿದ್ಧ ಮಾಡ್ಕೋಬೇಕಾಗ್ತದೆ. ಮಳೆ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಹೆಸರು ಬೆಳೆಯನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. BGS 9 ಬಿತ್ತನೆಗೆ ಸೂಕ್ತವಾದಂತಹ ತಳಿಯಾಗಿದ್ದು ಪ್ರತಿ ಎಕರೆಗೆ 5-6 ಕಿಲೋಗ್ರಾಂ ಬೀಜ ಬೇಕಾಗ್ತದೆ. ಬೀಜೋಪಚಾರವನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ರೈಸೋಬಿಯಂ 200 ಗ್ರಾಂ ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರ 500 ಗ್ರಾಂದಿಂದ ಬೀಜೋಪಚಾರವನ್ನು ಮಾಡಬೇಕು. ಇನ್ನು ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ಗೊಬ್ಬರವನ್ನು 10:20:0 ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಬಿತ್ತುವ ಸಮಯದಲ್ಲಿ ಕೊಡಬೇಕು. ಇನ್ನು 8 ಕೆಜಿ ಗಂಧಕವನ್ನು ಬಿತ್ತುವ 20 ದಿನಗಳ ಮುಂಚಿತವಾಗಿ 40 ಕೆಜಿ ಜಿಪ್ಸಮ್ ರೂಪದಲ್ಲಿ ಒದಗಿಸಬೇಕಾಗ್ತದೆ. ಹೆಸರಿನಲ್ಲಿ ಕಳೆ ನಿಯಂತ್ರಣದ ಕುರಿತು ಹೇಳೋದಾದರೆ, ಹೆಸರು ಬಿತ್ತನೆಯ ದಿನ ಅಥವಾ ಬಿತ್ತನೆಯಾದಂತಹ ಮರುದಿನ 1.3 ಲೀಟರ್ ಪೆಂಡೇಮಿಥಲಿನ್ 30 EC 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಶೇಂಗಾ ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. TGLPS 3, ಅಜಯ, ಕದರಿ 9 ಈ ತಳಿಗಳು ಸೂಕ್ತವಾಗಿವೆ. ಶೇಂಗಾ ಬಿತ್ತನೆಯ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮದಿಂದ ಬೀಜೋಪಚಾರವನ್ನು ಮಾಡಬೇಕಾಗ್ತದೆ. ಹತ್ತಿಯನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರಿಗೆ ಮಾಹಿತಿ ಹೇಳೋದಾದರೆ, 32-32 ಕಿಲೋಗ್ರಾಂ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಪ್ರತಿ ಎಕರೆಗೆ ಬೇಕಾಗ್ತದೆ. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ

0: ಹತೋಟಿಗಾಗಿ 2 ಲೀಟರ್ ಪೆಂಡಿ ಮಿಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡಿ ಮಿಥಲಿನ್ 38.7 CS ಕಳೆನಾಶಕವನ್ನು 300 ಲೀಟರ್ ನೀರಿಗೆ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬಿತ್ತಿರುವಂತಹ ರೈತ ಬಾಂಧವರು TS3R GRG 811 ಮತ್ತು GRG 152 ತಳಿಯನ್ನು ಬಳಸಬಹುದು. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಪೀಡನಾಶಕವನ್ನು ಪ್ರತಿ KG ಬೀಜಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತುವುದರಿಂದ ಮಣ್ಣಿನಿಂದ ಬರುವಂತಹ ರೋಗಗಳನ್ನು ತಡೆಗಟ್ಟಬಹುದು. ಕುರಿ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರಿಗೆ ಮಾಹಿತಿ ಹೇಳೋದಾದರೆ, ಕರಳು ಬೇನೆ ಮತ್ತು ಗಂಟಲು ಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಯಾಗುವ ತಿಂಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನು ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ. ಇನ್ನು ರೈತ ಬಾಂಧವರು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ನಮಸ್ಕಾರ.
1: ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಈಗ ಕೇಳೋಣ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ ಹೀಗಿದೆ. ಮೊದಲಿಗೆ ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ. ಹೈಬ್ರಿಡ್ ಹತ್ತಿ ಕನಿಷ್ಠ ಪ್ರತಿ ಕ್ವಿಂಟಲ್ಗೆ 7,963 ರೂಪಾಯಿಂದ ಗರಿಷ್ಠ 9,507 ರೂಪಾಯಿ. ನೆಲಗಡಲೆ ಗುಂಗ್ರೆ 4,689 ರೂಪಾಯಿಂದ 7,089 ರೂಪಾಯಿ. ಬಿಳಿ ಜೋಳ 4,609 ರೂಪಾಯಿಂದ 4,806 ರೂಪಾಯಿ. ಸೋನಾ ಮಸೂರಿ ಭತ್ತ 2,231 ರೂಪಾಯಿಂದ 2,411 ರೂಪಾಯಿ. ಕೆಂಪು ತೊಗರಿ ಕನಿಷ್ಠ ಪ್ರತಿ ಕ್ವಿಂಟಲ್ಗೆ 6,000 ರೂಪಾಯಿಯಿಂದ 7,739 ರೂಪಾಯಿ. ಇನ್ನು ಸಿಂಧನೂರು ಮಾರುಕಟ್ಟೆಯ ಪೇಟೆ ಧಾರಣೆ. ಒಣ ಮೆಣಸಿನಕಾಯಿ ಬ್ಯಾಡ್ಗಿ ಕನಿಷ್ಠ ಮತ್ತು ಗರಿಷ್ಠ 27,600 ರೂಪಾಯಿ. ಹಳೆಯ ಭತ್ತ 2,450 ರೂಪಾಯಿಯಿಂದ 3,590 ರೂಪಾಯಿ. ನುಚ್ಚಕ್ಕಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ 2,350 ರೂಪಾಯಿ. ಮಾನ್ವಿ ಮಾರುಕಟ್ಟೆಯ ಪೇಟೆ ಧಾರಣೆ. ಒಣಮೆಣಸಿನಕಾಯಿ ಸ್ಥಳೀಯ ಕನಿಷ್ಠ ಮತ್ತು ಗರಿಷ್ಠ 5,000 ರೂಪಾಯಿ. ಜೋಳ 1,950 ರೂಪಾಯಿ ಹಾಗೂ ಅಕ್ಕಿ ಕನಿಷ್ಠ 2,400 ರೂಪಾಯಿಯಿಂದ ಗರಿಷ್ಠ 2,500 ರೂಪಾಯಿ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ ಕೇಳಿದಿರಿ.

0: ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಕೇಳೋಣ ರಾಯಚೂರು ತಾಲೂಕಿನ ಮಂಜರ್ಲ ಗ್ರಾಮದ ದಾದಾಪೀರ್ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು. ಮೊದಲಿಗೆ ಒಂದು ಜಾಹೀರಾತು.
1: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
2: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
1: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
2: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
1: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
2: ಆದ್ರೆ ಅಕ್ಕ
1: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
2: ಪಾರ್ಟಿನಂದು ಬಜೆಟ್ ನಿಂದು.
3: ಆರ್ ಬಿ ಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

ಇದುವರೆಗೆ ರಾಯಚೂರು ತಾಲೂಕಿನ ಮಂಜರ್ಲ ಗ್ರಾಮದ ದಾದಾಪೀರ್ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳ್ತಾ ಇದ್ದೀರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 7:35 ಕನ್ನಡದಲ್ಲಿ ವಾರ್ತೆಗಳು. ಮೊದಲಿಗೆ ವಾಣಿಜ್ಯ ಪ್ರಕಟಣೆ ಬೆಂಗಳೂರು ಕೇಂದ್ರದಿಂದ.

ಯಾರೇ ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯವರ್ಧನೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ದೂರ ಸಂವೇದಿ ಉಪಗ್ರಹಗಳ ಬಳಕೆ ಚರ್ಚೆ. ರಾಷ್ಟೀಯ ಹೆದ್ದಾರಿ ಅನಧಿಕೃತ ಪಾರ್ಕಿಂಗ್ ಹಾಗೂ ಒತ್ತುವರಿ ತೆರವಿಗೆ ಪ್ರಾಧಿಕಾರದ ಕ್ರಮ. ಕಳೆದ ವರ್ಷ ವಿದೇಶಾಂಗ ಸಚಿವಾಲಯದಿಂದ 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಸೇವೆ ವಿತರಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಕೆನಡಾ ಸ್ವಿಟ್ಜರ್ಲೆಂಡ್ ಹಾಗೂ ಬೋಸ್ನಿಯಾ ಕತಾರ್ ಇಂದು ಮುಖಾಮುಖಿ. ವಾರ್ತೆಗಳ ವಿವರ: ನಿಕಟ ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯಗಳು ಬಲಗೊಳ್ಳುತ್ತವೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಅವರು ಪ್ರಜಾತಂತ್ರ ಕುರಿತಾದ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದರು. ನ್ಯಾಯ, ಸಮಾನತೆ ಹಾಗೂ ಸ್ವಾತಂತ್ರ್ಯದ ಮೌಲ್ಯಗಳು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಭಾರತದ ಸಂವಿಧಾನದ ಅಸ್ಮಿತೆಯಾಗಿದೆ. ಅಧಿಕಾರದಲ್ಲಿ ಇರುವವರು ಹಾಗೂ ಜನಸಾಮಾನ್ಯರ ನಡುವಿನ ಅಂತರ ನಿವಾರಣೆಗಾಗಿ ಜನಕೇಂದ್ರಿತ ಆಡಳಿತ ನಿರ್ವಹಿಸುವ ಬಗ್ಗೆ ಪುಸ್ತಕದಲ್ಲಿ ವಿವರವಾಗಿ ತಿಳಿಸಲಾಗಿದೆ ಎಂದು ಹೇಳಿದ್ದಾರೆ. ನೀಟ್ ಪರೀಕ್ಷೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಅನುಕೂಲ ಖಾತರಿಪಡಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ವಿಮಾನ ನಿಲ್ದಾಣದಿಂದ ನಿರ್ಗಮನವನ್ನು 45 ನಿಮಿಷಗಳ ಕಾಲ ಮುಂದೂಡಿದ ಘಟನೆಯನ್ನು ಉಪರಾಷ್ಟಪತಿಗಳು ಉಲ್ಲೇಖಿಸಿ ಇಂತಹ ವರ್ತನೆಗಳು ಜನಸೇವೆಯ ತತ್ವವನ್ನು ಸಾದರಪಡಿಸುತ್ತವೆ ಎಂದು ಹೇಳಿದ್ದಾರೆ. ಭಾರತ ಅಧ್ಯಕ್ಷತೆಯ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ ಬೆಂಗಳೂರಿನಲ್ಲಿ ಇಂದು ಮುಕ್ತಾಯವಾಯಿತು. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ ಜಾಗತಿಕ ಬಾಹ್ಯಾಕಾಶ ಉಪಕ್ರಮಗಳಲ್ಲಿ ಭಾರತದ ಪಾತ್ರವನ್ನು ವಿವರಿಸಿದರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅಧ್ಯಕ್ಷರಾದಂಥ ವಿ ನಾರಾಯಣನ್ ಮಾತನಾಡಿ, ಬಾಹ್ಯಾಕಾಶ ಇಲಾಖೆಯ ಪ್ರತಿನಿಧಿಗಳು ಸೇರಿದಂತೆ 10 ದೇಶಗಳ 26 ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ಅದರಲ್ಲೂ ವಿಶೇಷವಾಗಿ ಪ್ರಕೃತಿ ವಿಕೋಪ ಮತ್ತು ಹವಾಮಾನ ಬದಲಾವಣೆ ಸಂದರ್ಭಗಳಲ್ಲಿ ದೂರ ಸಂವೇದಿ ಉಪಗ್ರಹಗಳ ಪ್ರಯೋಜನ ಕುರಿತಂತೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಸುಸ್ಥಿರ ಬಾಹ್ಯಾಕಾಶ ಕಾರ್ಯಾಚರಣೆ ಹಾಗೂ ತ್ಯಾಜ್ಯ ಮುಕ್ತ ಮಿಷನ್ ನಿರ್ವಹಣೆ ಕುರಿತಂತೆಯೂ ಪ್ರತಿನಿಧಿಗಳು ಚರ್ಚಿಸಿದರು ಎಂದು ನಾರಾಯಣನ್ ತಿಳಿಸಿದ್ದಾರೆ. ಬ್ರಿಕ್ಸ್ ಬಾಹ್ಯಾಕಾಶ ಸಹಕಾರ ಚೌಕಟ್ಟಿಗೆ ಇನ್ನೂ ಅನೇಕ ದೇಶಗಳನ್ನು ಸೇರಿಸಿಕೊಳ್ಳುವ ನಿರೀಕ್ಷೆ ಇದೆ ಎಂದು ನಾರಾಯಣನ್ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಮಾದಕ ದ್ರವ್ಯ ಮಾರಾಟ ಮತ್ತು ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಡಿದ್ದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಾಗೂ ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ತಾಯ್ನಾಡಿನ ಸಾರ್ವಭೌಮತೆಗಾಗಿ ಹೋರಾಡಿದ ರಾಣಿ ದುರ್ಗಾವತಿ ಅವರ ಹುತಾತ್ಮ ದಿನದ ಸಂದರ್ಭದಲ್ಲಿ ಇಂದು ಅವರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೊಘಲ್ ಅತಿಕ್ರಮಣಕಾರರ ವಿರುದ್ಧ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆ ಉಳಿಸಲು ಹೋರಾಡಿದ ರಾಣಿ ದುರ್ಗಾವತಿ ಧೀರ ಮಹಿಳೆಯ ಪ್ರತೀಕವಾಗಿದ್ದಾರೆ. ಅವರ ಉತ್ಕಟ ಸೇವೆ, ಉತ್ತಮ ಆಡಳಿತ ಚಿರಸ್ಫೂರ್ತಿದಾಯಕವಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಣಿ ದುರ್ಗಾವತಿ ಮಾತೃಭೂಮಿಗಾಗಿ ಹೋರಾಡಿದ ಶೂರ ಮಹಿಳೆ, ಅವರ ಅಪ್ರತಿಮ ದೇಶಭಕ್ತಿ, ನಿಸ್ವಾರ್ಥ ಸೇವೆ ಅಜರಾಮರ ಎಂದು ಕೊಂಡಾಡಿದ್ದಾರೆ. ಪ್ರಸ್ತುತ ಜಾಗತಿಕ ವಿದ್ಯಮಾನದ ಹಿನ್ನೆಲೆಯಲ್ಲಿ ಭಾರತ ದಕ್ಷಿಣ ಕೊರಿಯಾ ನಡುವಿನ ಸಂಬಂಧ ಬಲಗೊಳ್ಳುವ ಅವಶ್ಯಕತೆ ಇದೆ ಎಂದು ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಸಿಯೋಲ್ನಲ್ಲಿಂದು ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವ ಚು ಹ್ಯೂನ್ ಅವರೊಂದಿಗೆ ನಡೆಸಿದ ಮಾತುಕತೆ ಸಂದರ್ಭದಲ್ಲಿ ಭಾರತ ದಕ್ಷಿಣ ಕೊರಿಯಾ ಪರಸ್ಪರ ನಂಬಿಕೆ ಮತ್ತು ಸಮಾನ ಮೌಲ್ಯಗಳನ್ನು ಹೊಂದಿದ್ದು ಉಭಯ ದೇಶಗಳು ಮತ್ತಷ್ಟು ನಿಕಟವಾಗಿ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ಹೇಳಿದ್ದಾರೆ. ಸಭೆಯಲ್ಲಿ ರಾಜಕೀಯ, ಹಡಗು ನಿರ್ಮಾಣ, ವಾಣಿಜ್ಯ, ಬಂಡವಾಳ ಹೂಡಿಕೆ, ರಕ್ಷಣೆ, ತಂತ್ರಜ್ಞಾನ, ಶುದ್ಧ ಇಂಧನ, ಸಾಂಸ್ಕೃತಿಕ ವಿಚಾರ ವಿನಿಮಯ, ನವೋದ್ಯಮ ಅವಕಾಶ, ಫಿನ್ಟೆಕ್ ಮೊದಲಾದ ವಲಯಗಳಲ್ಲಿನ ಸಹಕಾರ ಕುರಿತಂತೆ ಪರಿಶೀಲನೆ ನಡೆಸಲಾಯಿತು ಎಂದು ಡಾ ಎಸ್ ಜೈಶಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಉಭಯ ದೇಶಗಳ ಒಪ್ಪಂದ ಮುಂದುವರೆಸುವ ಬಗ್ಗೆ ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವರು ವ್ಯಕ್ತಪಡಿಸಿರುವ ಬದ್ಧತೆ ಬಗ್ಗೆ ಡಾ ಎಸ್ ಜೈಶಂಕರ್ ಮೆಚ್ಚುಗೆ ಸೂಚಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟೀಯ ಹೆದ್ದಾರಿಗಳಲ್ಲಿನ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿಗಳನ್ನು ತಡೆಗಟ್ಟಲು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ತೀವ್ರ ಸ್ವರೂಪದ ಕ್ರಮಗಳಿಗೆ ಮುಂದಾಗಿದೆ. ಸುಪ್ರೀಂಕೋರ್ಟ್ ನೀಡಿದ ಅನುಪಾಲನೆಯ ಕ್ರಮವಾಗಿ ಪ್ರಾಧಿಕಾರ ವಿವಿಧ ರಾಜ್ಯಗಳಲ್ಲಿನ 595 ತಾಣಗಳನ್ನು ಗುರುತಿಸಿದೆ. ಈ ಪ್ರದೇಶಗಳಲ್ಲಿರುವಂತಹ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿಗಳನ್ನು ತೆರವುಗೊಳಿಸುವಂತೆ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತಗಳ ಸಮನ್ವಯದೊಂದಿಗೆ ಕಾರ್ಯವನ್ನು ನಿರ್ವಹಿಸಲಾಗುತ್ತಿದೆ ಎಂದು ತಿಳಿಸಲಾಗಿದೆ. ಈ ಉಪಕ್ರಮಗಳ ವ್ಯವಸ್ಥಿತ ಅನುಷ್ಠಾನಕ್ಕಾಗಿ ಮತ್ತು ಸಾಂಸ್ಥಿಕ ಸಹಯೋಗವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಜಿಲ್ಲಾ ಹೆದ್ದಾರಿ ಸುರಕ್ಷತಾ ಕಾರ್ಯಪಡೆ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಮತ್ತು ಅಂತರ ಸಂಸ್ಥೆ ಸಹಯೋಗಕ್ಕಾಗಿ ಹಾಗೂ ಅನುಪಾಲನೆಯ ಉಸ್ತುವಾರಿ ನಿರ್ವಹಿಸಲು ನೋಡಲ್ ಅಧಿಕಾರಿ ನೇಮಕ ಮಾಡಲಾಗುತ್ತಿದೆ. ಸುಲಭ ಸಂಚಾರಕ್ಕಾಗಿ ಆಧುನಿಕ ಸಾರಿಗೆ ನಿರ್ವಹಣಾ ವ್ಯವಸ್ಥೆಗಳ ಪರಿಶೀಲನೆ ನಡೆಸುವಂತೆಯೂ ಪ್ರಾಧಿಕಾರ ಸೂಚಿಸಿದೆ. ವಿದೇಶಾಂಗ ವ್ಯವಹಾರ ಸಚಿವಾಲಯ 2025 ಒಂದೂವರೆ ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಸೇವೆಗಳನ್ನು ಒದಗಿಸಿದೆ. ದೇಶದಾದ್ಯಂತ ಇರುವ 545 ಕೇಂದ್ರಗಳ ಮೂಲಕ ಭಾರತೀಯರಿಗೆ ಈ ಸೇವೆ ಕಲ್ಪಿಸಲಾಗಿದೆ ಎಂದು ಪಾಸ್ಪೋರ್ಟ್ ಸೇವಾ ದಿನದ ಸಂದರ್ಭದಲ್ಲಿ ಇಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸುಮಾರು 1,47,00,000 ಚಿಪ್ ಆಧಾರಿತ ಪಾಸ್ಪೋರ್ಟ್ಗಳನ್ನು ವಿತರಣೆ ಮಾಡಲಾಗಿದೆ. ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವಿನ ಉನ್ನತ ಮಟ್ಟದ ರಕ್ಷಣಾ ಸಹಕಾರ ಸಭೆ ನವದೆಹಲಿಯಲ್ಲಿ ಇಂದು ಜರುಗಿತು. ಭಾರತದ ಅಂತಾರಾಷ್ಟೀಯ ಸಹಕಾರ ಜಂಟಿ ಕಾರ್ಯದರ್ಶಿ ಅಮಿತಾ ಪ್ರಸಾದ್ ಮತ್ತು ಯುಎಇನ ಬ್ರಿಗೇಡಿಯರ್ ಜಮಾಲ್ ಇಬ್ರಾಹಿಂ ಮೊಹಮ್ಮದ್ ಇಬ್ರಾಹಿಂ ಅಲ್ಮರ್ ಝುಕಿ ಸಹ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು. ರಕ್ಷಣಾ ಉದ್ಯಮಗಳ ಸಹಕಾರ, ಆವಿಷ್ಕಾರಗಳ ಸಮನ್ವಯ, ಸಮುದ್ರಯಾನ ಭದ್ರತೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಳ್ಳಲಾಗಿದೆ. ಕೇಂದ್ರಾಡಳಿತ ಪ್ರದೇಶದ ಲಡಾಖ್ನ ಲೇಹ್ನ ಹೆಮಿಸ್ ಬೌದ್ಧ ಪವಿತ್ರ ತಾಣದಲ್ಲಿ ಇಂದು ಹೆಮಿಸ್ ಉತ್ಸವ 2026 ಆರಂಭವಾಯಿತು. ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಪಾಲ್ಗೊಂಡಿದ್ದ ಉದ್ಘಾಟನಾ ಸಮಾರಂಭದಲ್ಲಿ ಬೌದ್ಧ ಧರ್ಮಶಾಲಾದ ಭಿಕ್ಷುಗಳು ಸಾಂಪ್ರದಾಯಿಕ ಪ್ರಾರ್ಥನೆಯ ಮೂಲಕ ಛಮ್ ಮುಖವಾಣದ ನೃತ್ಯ ಕಾರ್ಯಕ್ರಮ ನಡೆಸಿಕೊಟ್ಟರು. ಎರಡು ದಿನಗಳ ಈ ಉತ್ಸವದಲ್ಲಿ ದೇಶ ವಿದೇಶಗಳ ಬೌದ್ಧ ಪಂಡಿತರು, ಶ್ರದ್ಧಾಳುಗಳು, ಸಾಂಸ್ಕೃತಿಕ ವಿಚಾರ ಆಸಕ್ತರು ಪಾಲ್ಗೊಳ್ಳುತ್ತಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬ ನಡೆಸುತ್ತಿರುವಂತಹ ಸಂಸ್ಥೆಗೆ ಅಕ್ರಮವಾಗಿ ಭೂಮಿ ನೀಡಲಾಗಿದೆ ಎಂದು ಎನ್ನುವಂತಹ ಪ್ರಕರಣಕ್ಕೆ ಬಿಜೆಪಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ನವದೆಹಲಿಯಲ್ಲಿ ಇಂದು ಪಕ್ಷದ ಕಚೇರಿಯಲ್ಲಿ ಮಾತನಾಡಿದ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ, ಏರೋಸ್ಪೇಸ್ ಮತ್ತು ರಕ್ಷಣಾ ವಲಯದಲ್ಲಿನ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ 2024 ಸಂಸ್ಥೆಗೆ 5 ಎಕರೆ ಜಮೀನನ್ನು ನೀಡಿದೆ. ಈ ಕ್ಷೇತ್ರದಲ್ಲಿ ಯಾವುದೇ ಪೂರ್ವ ಅನುಭವ ಇಲ್ಲದಿದ್ದರೂ ಈ ಸಂಸ್ಥೆಗೆ 100,00,000 ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನು ಹೇಗೆ ನೀಡಲಾಯಿತು ಎಂದು ಅವರು ಪ್ರಶ್ನಿಸಿದ್ದಾರೆ. ಪಂಜಾಬ್ ಪೊಲೀಸರು ರಾಜ್ಯಾದ್ಯಂತ ನಡೆಸಿರುವಂತಹ ಕಾರ್ಯಾಚರಣೆಯಲ್ಲಿ ಭಾರೀ ಪ್ರಮಾಣದ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ. ಗ್ಯಾಂಗ್ಸ್ಟರ್ ವಿರೋಧಿ ಕಾರ್ಯಪಡೆ ಜನವರಿಯಿಂದ ನಡೆಸಿದ ಕಾರ್ಯಾಚರಣೆಯಲ್ಲಿ ಇದುವರೆಗೆ 713 ಅಕ್ರಮ ಶಸ್ತ್ರಾಸ್ತ್ರ ಮತ್ತು 2,000 ಅಧಿಕ ಸುತ್ತಿನ ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪಂಜಾಬ್ ಪೊಲೀಸ್ ಮಹಾನಿರ್ದೇಶಕ ಗೌರವ್ ಯಾದವ್ ತಿಳಿಸಿದ್ದಾರೆ. ಕೋಲ್ಕತ್ತಾದ ತರತಲಾ ಬಳಿ ನಿರ್ಮಾಣ ಹಂತದಲ್ಲಿದ್ದಂತಹ ದಾಸ್ತಾನು ಮಳಿಗೆಯ ಮೇಲ್ಛಾವಣಿ ಕುಸಿದು ಕನಿಷ್ಠ 5 ಮೃತಪಟ್ಟಿದ್ದಾರೆ. ಗಾಯಗೊಂಡವರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ದೆಹಲಿಯಲ್ಲಿ ಆರ್ಕೆ ಆಶ್ರಮ್ ಮಾರ್ಗ ಮತ್ತು ಇಂದ್ರಪ್ರಸ್ಥ ಪ್ರವೇಶ ನಡುವೆ ಮೆಟ್ರೋ ರೈಲು ಸಂಪರ್ಕ ಕಲ್ಪಿಸುವ ಸೆಂಟ್ರಲ್ ವೆಸ್ತಾ ಕಾರಿಡಾರ್ ಯೋಜನೆ ಕಾಮಗಾರಿಗೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರ ಖಾತೆ ಸಚಿವ ಮನೋಹರ್ ಲಾಲ್ ಇಂದು ಚಾಲನೆಯನ್ನು ನೀಡಿದರು. ಸೆಂಟ್ರಲ್ ಸೆಕ್ರೆಟರಿಯೇಟ್ ಮೆಟ್ರೋ ನಿಲ್ದಾಣದಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಸಚಿವ ಮನೋಹರ್ ಲಾಲ್, ಸುಮಾರು 9 ಉದ್ದದ ಈ ಕಾರಿಡಾರ್ ಒಟ್ಟು 9 ಭೂಗತ ನಿಲ್ದಾಣಗಳನ್ನು ಹೊಂದಿರಲಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಈಗ ಫಿಫಾ ವಿಶ್ವಕಪ್ ಫುಟ್ಬಾಲ್ ಸುದ್ದಿ. ಕೆನಡಾದ ವ್ಯಾನ್ಕೋವರ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಕೆನಡಾ ಮತ್ತು ಸ್ವಿಟ್ಜರ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಸಿಯಾಟಲ್ನಲ್ಲಿ ನಡೆಯಲಿರುವ ಮತ್ತೊಂದು ಪಂದ್ಯದಲ್ಲಿ ಬೋಸ್ನಿಯಾ ಕತಾರ್ ತಂಡವನ್ನು ಎದುರಿಸಲಿದೆ. ಈ ಎರಡು ಪಂದ್ಯಗಳು ಭಾರತೀಯ ಕಾಲಮಾನ ರಾತ್ರಿ 12:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯವರ್ಧನೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ದೂರ ಸಂವೇದಿ ಉಪಗ್ರಹಗಳ ಬಳಕೆ ಚರ್ಚೆ. ರಾಷ್ಟೀಯ ಹೆದ್ದಾರಿ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿ ತೆರವಿಗೆ ಪ್ರಾಧಿಕಾರದ ಕ್ರಮ. ಕಳೆದ ವರ್ಷ ವಿದೇಶಾಂಗ ಸಚಿವಾಲಯದಿಂದ 1.5 crore ಅಧಿಕ ಪಾಸ್ಪೋರ್ಟ್ ಸೇವೆ ವಿತರಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕೆನಡಾ ಸ್ವಿಟ್ಜರ್ಲೆಂಡ್ ಹಾಗೂ ಬೋಸ್ನಿಯಾ ಕತಾರ್ ಇಂದು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ರಾಜನಾಗೇಂದ್ರ ಇವರ ಸಂಗೀತ ಸಂಯೋಜನೆಯಲ್ಲಿ ನಾನಿನ ಬಿಡಲಾರೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಗೀತರಚನೆ ಚಿ ಉದಯ್ ಶಂಕರ್.

ಗುರುಕಿರಣ್ ಇವರ ಸಂಗೀತ ಸಂಯೋಜನೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇವರ ಕಂಠದಲ್ಲಿ ಅಭಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೀತೆಯನ್ನು ಬರೆದವರು ಕೆ ಕಲ್ಯಾಣ್. ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ಹಂಸಲೇಖ ಇವರ ಸಾಹಿತ್ಯದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ನಾವಿಬ್ಬರು ನಮಗಿಬ್ಬರು ಚಿತ್ರದ ಗೀತೆ. ಸಂಗೀತ ಉಪೇಂದ್ರ ಕುಮಾರ್.

0: ಬೆಂಕಿಯ ಬಲೆ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿದಿರಲ್ಲ. ಚಿ ಉದಯಶಂಕರ್ ಇವರ ಗೀತ ರಚನೆಗೆ ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ. ಕೇಳುವರೀಗ ಸಮಯ 8:05 ಈ ಸಮಯದಲ್ಲಿ 102.1 ಕಂಪನಾಂಕವನ್ನು ಟ್ಯೂನ್ ಮಾಡಿ ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳನ್ನು. ಬನ್ನಿ ಮುಂದಿನ ಗೀತೆಯನ್ನು ಆಯ್ದುಕೊಂಡಿದ್ದೇವೆ. ಡಾಕ್ಟರ್ ರಾಜ್ಕುಮಾರ್ ಇವರ ಕಂಠದಲ್ಲಿರುವ ಚಲಿಸುವ ಮೋಡಗಳು ಚಿತ್ರದ ಗೀತೆ, ಚಿ ಉದಯಶಂಕರ್ ಇವರ ಸಾಹಿತ್ಯ, ರಾಜನ್ ನಾಗೇಂದ್ರ ಇವರ ಸಂಗೀತದಲ್ಲಿ.
1: ಜೇನು

ಹಂಸಲೇಖ ಇವರ ಸಾಹಿತ್ಯ ಸಂಗೀತದಲ್ಲಿ ಬಾಲಮುರಳಿಕೃಷ್ಣ ಇವರ ಕಂಠದಲ್ಲಿ ಮುತ್ತಿನಹಾರ ಚಿತ್ರದ ಗೀತೆಯನ್ನು ಕೇಳಿದಿರಿ. ಬನ್ನಿ ಮುಂದಿನ ಗೀತೆ ಕೇಳೋಣ. ಜಿ ಕೆ ವೆಂಕಟೇಶ್ ಇವರ ಸಂಗೀತ ಸಂಯೋಜನೆಯಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಇವರ ಸ್ವರಗಳಲ್ಲಿ ಕಲಿಯುಗ ಚಿತ್ರದ ಗೀತೆ. ಗೀತ ರಚನೆ ಜಿ ಉದಯ್ ಶಂಕರ್.

ಗೀತ ಪ್ರಿಯ ಇವರ ಗೀತ ರಚನೆಯಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಸ್ವರಗಳಲ್ಲಿ ಹೊಂಬಿಸಲು ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಂಗೀತ ರಾಜನ್ ನಾಗೇಂದ್ರ. ಬನ್ನಿ ಮುಂದಿನ ಗೀತೆ ಕೇಳೋಣ. ಉಪೇಂದ್ರ ಕುಮಾರ್ ಇವರ ಸಂಗೀತ ಸಂಯೋಜನೆಯಲ್ಲಿ ಧರ್ಮಸಿರಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಕೇಳೋಣ ಲಿಂಗಸೂರು ತಾಲೂಕಿನ ಅಮೀನ್ಗಡ್ ಗ್ರಾಮದ ಹನುಮಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು.

0: Good evening. This is Akashwani and I am Valsa Williams with the news at 9. The headlines. Commerce and Industry Minister Piyush Goyal reviews progress of trade talks with US Trade Representative Ambassador Jamieson Greer. External Affairs Minister S. Jaishankar meets his South Korean counterpart Cho Hyun in Seoul, calls for stronger India-South Korea ties amid global challenges. Oman announces opening of a temporary maritime corridor through Strait of Hormuz. 5 people killed after under-construction godown crashes in Kolkata, rescue efforts in full swing. Heavy rain triggers flash floods in Arunachal, high alert issued in Assam. And in FIFA World Cup, Canada to take on Switzerland in a Group B match at Vancouver tonight. Union Commerce and Industry Minister Piyush Goyal has concluded a series of meetings with U.S. Trade Representative Ambassador Jamieson Greer and his delegation in New Delhi today. In a social media post, Mr. Goyal said they reviewed the progress of the ongoing India-U.S. trade discussions and explored avenues to further deepen economic partnership between both the countries. He also appreciated Ambassador Greer's leadership and the sustained efforts of both teams in advancing the discussions in a constructive and forward-looking manner. External Affairs Minister Dr. S. Jaishankar today highlighted the importance of deepening India-South Korea ties amid a challenging global environment, saying that countries with shared values and mutual trust need to work together more closely. In his opening remarks during the meeting with South Korean Foreign Minister Cho Hyun in Seoul, he stressed that the current international situation makes cooperation among trusted partners more important than ever.
1: As foreign ministers, it is our responsibility to take this relationship forward, to oversee what different parts of the government and different parts of our economy, of our country, do with each other in their interaction. In coordinating that, fashioning a more forward-looking, a more contemporary relationship in a more difficult world. And that world requires countries that are like-minded, with shared values, to have mutual trust to work with each other.
0: Dr. Jaishankar also met Director of National Security of South Korea, Wee Sung-lak, this evening. In a social media post, the minister said they had a useful exchange of strategic assessments on global developments and the Indo-Pacific. Oman has announced the opening of a temporary maritime corridor through the strategically vital Strait of Hormuz. It marked a significant step towards restoring commercial shipping and easing a maritime crisis that has left thousands of seafarers stranded in the Gulf. The Omani government said the initiative was developed in coordination with the United Nations International Maritime Organization, IMO, to facilitate the safe movement of vessels through the waterway following months of disruption linked to regional conflict. According to the IMO, more than 11,000 seafarers remain stranded in the region and are expected to be assisted under a phased evacuation and transit plan. The Indian Embassy in Tehran has issued a revised advisory for Indian nationals in view of the improving security situation in the country. In the light of recent positive developments and improvement in the overall situation, the embassy advised Indian nationals to contemplate about traveling to Iran. More from our correspondent.
2: Indian nationals are advised to continue to avoid all non-essential travel to Iran until further notice. The embassy said Indian citizens currently residing in Iran, as well as those required to travel to Iran for unavoidable reasons, are advised to exercise a high degree of caution, remain vigilant, and maintain constant situational awareness. The embassy also urged them to closely follow local developments through credible sources and comply with instructions issued by local authorities. The embassy further advised all Indian nationals currently in Iran and those arriving in the country to register their particulars with the embassy at the earliest opportunity. It also urged them to regularly monitor the embassy's official website and social media platforms for updates and further advisories. Vishnu P.S., Akashwani News, Delhi.
0: India and Russia are working to further enhance their bilateral trade with a target of reaching $100 billion US dollars by the year 2030. Kremlin spokesman Dmitry Peskov today said trade between the two countries is already showing a steady upward trend, currently standing at around $60 billion. He noted that both nations are committed to expanding economic cooperation across sectors. Speaking at the 12th Primakov Readings Forum in Moscow, Peskov described India as one of the world's fastest-growing economies and highlighted its vast potential. Referring to Prime Minister Narendra Modi, Peskov said, India has made remarkable progress in economic and social development over the past 25 years under his leadership. The BRICS Heads of Space Agencies Meeting 2026 concluded in Bengaluru today under India's chairmanship. Minister of State for Science and Technology and Space Jitendra Singh attended the valedictory session and highlighted India's growing role in global space initiatives. Speaking to the media, ISRO Chairman V. Narayanan said the two-day meeting brought together 26 delegates from 10 countries along with representatives from ISRO, InSpace and the Department of Space.
3: We had 26 delegates from 10 countries participated in this program along with people from ISRO, InSpace and the Department of Space. There were a lot of discussions on the usage of remote sensing satellite constellation for the socio-economic benefit of BRICS countries, including resource management, climate change and other aspects. We also discussed about the details on the sustainability through debris-free mission management system.
0: This is Akashvani giving you the news. For quick news updates round the clock, follow us on our X handle at AIR News Alerts. And for details of stories and more, log on to our website www.newsonair.gov.in and download News on AIR app. Welcome back. You're with us on the news at 9. In West Bengal, rescue operations are in full swing after an under-construction godown collapsed, trapping workers beneath heavy iron debris near Taratola in Kolkata today. Five people were declared dead at the SSKM hospital and the injured are being treated there. More from our correspondent.
4: Army, NDRA, police and personnel of fire services have joined hands to rescue trapped people beneath the debris after an under-construction godown collapsed today at Taratola in Kolkata. The injured people are being treated at SSKM Hospital in Kolkata. The rescue operations are underway at present. Dog squads have been placed into service. Chief Minister Shubhendu Adhikari visited the accident site and lauded the efforts of rescue personnel. Shubhendu Adhikari informed the media that Kolkata Metropolitan Authority, KMC, would submit a report to him tonight and he would brief the assembly tomorrow. Kolkata police have already registered case into the incident. Kollan Laha for Akashvani News from Kolkata.
0: In Arunachal Pradesh, heavy rainfall and flash floods have caused widespread damage at Nipko Colony in Yazali Circle under K. Panyar district today. As per latest reports, four people are missing. Authorities have not yet confirmed any casualty as they are assessing the extent of the damage. Head of project, NEEPCO, has informed that 17 people have sustained injuries, including three in critical condition. The critically injured patients have been evacuated to Zero by ambulance for treatment. As per the inputs from K.E. Panyar Deputy Commissioner Shweta Nagarkoti Mehta, the affected area remains inaccessible from both the Yazali and Hojpotin sides due to landslides. Chief Minister Pema Khandu has extended his condolences to all those affected and the families anxiously awaiting news of their loved ones. Mr. Khandu said he is closely monitoring the situation. He reaffirmed that the government stands firmly with the affected families and no effort will be spared in rescue, relief and medical assistance. Union Minister Kiran Rijiju has appealed to the people in flood-affected areas of Arunachal Pradesh to remain cautious. In a social media post, Mr. Rijiju said the safety of people is important for the government. He also urged the people to stay updated through official channels and follow all safety advisories. Meanwhile, heavy rainfall and flash floods in Arunachal prompted the Assam government to issue a high alert. We have more from our correspondent.
5: Assam government has placed all its agencies on high alert after heavy rainfall in Arunachal Pradesh triggered concerns of downstream flooding in Assam. As a result, a substantial rise in water levels and flow velocity is expected in downstream districts of the state, including Dhemaji, Lakhimpur, Vishwanath and Sonitpur, with the flood waves likely to move further downstream over the next 1 or 2 days. NDRF, SDRF and other emergency response teams have been kept on standby, while district administrations have been directed to closely monitor vulnerable areas and take necessary precautionary measures. People living in low-lying and flood-prone areas have been advised to remain vigilant, follow official advisories, avoid inundated areas and refrain from travelling by small boats. Rakesh Dole, Akashwani News, Guwahati.
0: In Manipur, vehicular movement along National Highway 37, Imphal, Jiribam Road has been completely cut off due to landslides in three different locations in Taminglong district. Manipur has been witnessing torrential rainfall over the last few days, especially in hill districts. The India Meteorological Department, IMD, has forecast heavy rainfall over parts of the northeastern region, Jharkhand, Maharashtra, Odisha, Sub-Himalayan, West Bengal, Telangana, coastal Karnataka, Konkan and Goa tomorrow. The Met Department has also predicted thunder squalls with wind over Madhya Maharashtra, Marathwada and West Madhya Pradesh till tomorrow, while similar weather conditions are likely to prevail over Bihar during the next 2 days. According to IMD, West Rajasthan is likely to experience dust storm conditions tomorrow. The central government has approved over 211 crore rupees towards the construction of 96 roadworks in Tripura under Pradhan Mantri Gram Sadak Yojana Batch 1 for the financial year 2026-27. This covers a length of more than 160 kilometers of roads in the state. The Ministry of Rural Development said the approved projects will provide all-weather road connectivity to 96 habitations in the state for the first time. Vice President C.P. Radhakrishnan today released a book in New Delhi titled VIP Culture in India, Power, Privilege and Distance from Democracy. Addressing the gathering, Mr. Radhakrishnan said, democracy flourishes when public office is viewed as a responsibility rather than a privilege.
6: The book reflects distance which emerges between the institutions of power and the ordinary citizens. It also underlines the need to bridge the distance between both through people-centric governance. It also underlines that Bharat is the world's largest democracy and is also called the mother of democracy. Our constitution envisions a society based on justice, equality, liberty and fraternity.
0: Fugitive diamond merchant Nirav Modi has been directed by a UK court to pay over $11 million to the Bank of India. The ruling was delivered by a High Court in London. Justice Simon Tinkler held that Modi is liable under a personal guarantee linked to a loan extended to a Dubai-based firm, Firestar Diamond FZE. Benchmark domestic equity indices rose around 1% today, supported by lower crude oil prices and value buying. We have a report.
7: Sensex climbed 791 points to close at 76,991. Nifty also added 198 points to settle at 24,022. In the broader market, on the National Stock Exchange, the Mid-Cap 100 index gained 0.1% and the Small-Cap 100 added 0.4%. In the foreign exchange market today, the rupee appreciated by 8 paise to close at 94 rupees and 66 paise against the US dollar. In the Indian bullion market, 24-carat gold was trading 1.9% lower at 1,44,050 rupees per 10 grams, while silver was trading 1.6% down at 2,22,840 rupees per kilogram. With Ayushi's report, Arjun Chaudhary for Akashwani News.
0: In the FIFA World Cup, Canada will take on Switzerland in a Group B match at Vancouver in Canada tonight. The match is scheduled to begin at 12:30 a.m. IST. In another fixture, Bosnia-Herzegovina will face Qatar at Seattle Stadium in Washington. Earlier, Colombia qualified for the round of 32 after beating DR Congo 1-0 in their Group K match in Guadalajara, Mexico today. And now before we end the bulletin, the headlines once again. Commerce and Industry Minister Piyush Goyal reviews progress of trade talks with U.S. Trade Representative Ambassador Jamieson Greer. External Affairs Minister S. Jaishankar meets his South Korean counterpart Cho Hyun in Seoul, calls for stronger India-South Korea ties amid global challenges. Oman announces opening of a temporary maritime corridor through Strait of Hormuz. 5 people killed after under-construction godown crashes in Kolkata, rescue efforts in full swing. Heavy rain triggers flash floods in Arunachal, high alert issued in Assam. And in FIFA World Cup, Canada to take on Switzerland in a Group B match at Vancouver tonight. That is all in the news at 9. Good night.
8: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
9: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಎನ್ಡಿಎ ಸರ್ಕಾರದ 12 ವರ್ಷ, ಶಿಕ್ಷಣ ಪ್ರವೇಶ, ಕಲಿಕೆಯ ಫಲಿತಾಂಶ ಮತ್ತು ಮೂಲಸೌಕರ್ಯಗಳ ಬಲವರ್ಧನೆ. ಭಾರತದ ಅಭಿವೃದ್ಧಿಯ ಪಥ, ಲಿಂಗ ಪ್ರಾತಿನಿಧ್ಯ ಮತ್ತು ಸಾಂಸ್ಥಿಕ ಪ್ರವೇಶದಲ್ಲಿನ ಐತಿಹಾಸಿಕ ಅಂತರವನ್ನು ಕಡಿಮೆ ಮಾಡುವ ಬಹುವಲಯದ ವಿಧಾನವಾಗಿದೆ. ಆಧುನೀಕರಿಸಿದ ಭೌತಿಕ ಮೂಲಸೌಕರ್ಯ ಮತ್ತು ಸುಧಾರಿತ ಡಿಜಿಟಲ್ ಶಿಕ್ಷಣ ಚೌಕಟ್ಟುಗಳ ಕಾರ್ಯತಂತ್ರದ ಏಕೀಕರಣವು ಹಿಂದುಳಿದ ಸಮುದಾಯಗಳಿಗೆ ಶೈಕ್ಷಣಿಕ ಅವಕಾಶಗಳನ್ನು ವಿಸ್ತರಿಸಿದೆ. ಸಮಗ್ರ ಶಿಕ್ಷಣ ಅಭಿಯಾನವನ್ನು 2018-19 ಪ್ರಾರಂಭಿಸಲಾಯಿತು. ಇದು ಸರ್ವ ಶಿಕ್ಷಣ ಅಭಿಯಾನ, ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಮತ್ತು ಶಿಕ್ಷಕರ ಶಿಕ್ಷಣ ಯೋಜನೆಗಳನ್ನು ಒಳಗೊಂಡಿದೆ. ಈ ಉಪಕ್ರಮವು ಮೂಲಸೌಕರ್ಯಗಳನ್ನು ಆಧುನೀಕರಿಸುವ, ಡಿಜಿಟಲ್ ಕಲಿಕೆಯನ್ನು ಸಾಂಸ್ಥಿಕಗೊಳಿಸುವ ಮತ್ತು ವೃತ್ತಿಪರ ತರಬೇತಿಯನ್ನು ಹೆಚ್ಚಿಸುವ ಮೂಲಕ ಸಾರ್ವತ್ರಿಕ ಪ್ರವೇಶ ಮತ್ತು ಶೈಕ್ಷಣಿಕ ಒಳಗೊಳ್ಳುವಿಕೆಗೆ ಆದ್ಯತೆ ನೀಡುತ್ತದೆ. ಯೋಜನೆಯಡಿ 4073 ಶಾಲೆಗಳನ್ನು ಮೇಲ್ದರ್ಜೆಗೇರಿಸಲಾಗಿದೆ ಮತ್ತು ಸ್ಮಾರ್ಟ್ ತರಗತಿಗಳು ಸೇರಿದಂತೆ 1.49 ಲಕ್ಷ ಐಸಿಟಿ ಹಾಗೂ ಡಿಜಿಟಲ್ ಉಪಕ್ರಮಗಳನ್ನು ಜಾರಿಗೆ ತರಲಾಗಿದೆ. 2018-19 2025-26 ಅವಧಿಯಲ್ಲಿ 25,000 ಶಾಲೆಗಳನ್ನು ಕೌಶಲ್ಯ ಶಿಕ್ಷಣದ ವ್ಯಾಪ್ತಿಗೆ ತರಲಾಗಿದೆ. ಇದಲ್ಲದೆ ಈ ಯೋಜನೆಯು ಲಿಂಗ ನಿರ್ದಿಷ್ಟ ಮೂಲಸೌಕರ್ಯವನ್ನು ಗಮನಾರ್ಹವಾಗಿ ಸುಧಾರಿಸಿದೆ. ಪ್ರಸ್ತುತ ಶೇಕಡ 97.3% ಶಾಲೆಗಳು ಕಾರ್ಯನಿರ್ವಹಿಸುವ ಮಹಿಳಾ ನೈರ್ಮಲ್ಯ ಸೌಲಭ್ಯಗಳನ್ನು ಹೊಂದಿವೆ. ವಿಶೇಷ ಮಹಿಳಾ ನೈರ್ಮಲ್ಯ ಸೌಲಭ್ಯಗಳನ್ನು ಒದಗಿಸುವ ಶಾಲೆಗಳ ಒಟ್ಟು ಸಂಖ್ಯೆ 2013-14 13.5 ಲಕ್ಷದಿಂದ 2024-25 ವೇಳೆಗೆ 14.2 ಲಕ್ಷಕ್ಕೆ ವಿಸ್ತರಣೆಯಾಗಿದೆ. 2014-15 ಶಾಲೆಗಳಲ್ಲಿ ಬಾಲಕಿಯರಿಗಾಗಿ 1.39 ಲಕ್ಷಕ್ಕೂ ಹೆಚ್ಚು ಪ್ರತ್ಯೇಕ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಈ ಲಿಂಗ ಸಂವೇದನಾಶೀಲ ನೈರ್ಮಲ್ಯ ಮೂಲಸೌಕರ್ಯದ ವಿಸ್ತರಣೆಯು ಬಾಲಕಿಯರ ಶಾಲಾ ತೊರೆಯುವಿಕೆ ಕಡಿಮೆ ಮಾಡಲು ಮತ್ತು ಅವರ ಶಿಕ್ಷಣದ ನಿರಂತರ ಭಾಗವಹಿಸುವಿಕೆಯನ್ನು ಬೆಂಬಲಿಸಲು ಕೊಡುಗೆ ನೀಡಿದೆ. ಪ್ರಾಥಮಿಕ ಶಾಲಾ ಮಟ್ಟದಲ್ಲಿ ಬಾಲಕಿಯರ ಶಾಲಾ ತೊರೆಯುವಿಕೆಯ ಪ್ರಮಾಣ 2013-14 4.6% 2024-25 0.3% ಇಳಿಕೆಯಾಗಿದೆ. ಪ್ರೌಢಶಾಲಾ ಮಟ್ಟದಲ್ಲಿ 2024-25 11.5% ಕಡಿಮೆಯಾಗಿದೆ. ಸಂವಿಧಾನದ 103ನೇ ತಿದ್ದುಪಡಿ ಕಾಯ್ದೆ 2019, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರವೇಶ ಮತ್ತು ಉದ್ಯೋಗಕ್ಕಾಗಿ ಆರ್ಥಿಕವಾಗಿ ದುರ್ಬಲ ವಿಭಾಗ ಇಡಬ್ಲ್ಯೂಎಸ್ಗೆ ಮೀಸಲಾತಿಯನ್ನು ಸಕ್ರಿಯಗೊಳಿಸಿತು. ಅಸ್ತಿತ್ವದಲ್ಲಿರುವ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಮೀಸಲಾತಿ ವರ್ಗಗಳ ಹೊರತಾಗಿರುವ ಅಭ್ಯರ್ಥಿಗಳಿಗೆ ಶೇಕಡ 10 ಇಡಬ್ಲ್ಯೂಎಸ್ ಮೀಸಲಾತಿ ಲಭ್ಯವಿದೆ. ಈ ನಿರ್ಧಾರವು ಸಾಮಾನ್ಯ ವರ್ಗದ ಆರ್ಥಿಕವಾಗಿ ಹಿಂದುಳಿದ ವ್ಯಕ್ತಿಗಳಿಗೆ ಪ್ರಯೋಜನವನ್ನು ನೀಡಿದೆ. ವಾರ್ಷಿಕ ಕುಟುಂಬ ಆದಾಯದ ಮಿತಿ 8 ಲಕ್ಷ ರೂಪಾಯಿ ಆಗಿದ್ದು ಅರ್ಹ ಇಡಬ್ಲ್ಯೂಎಸ್ ಫಲಾನುಭವಿಗಳನ್ನು ಗುರುತಿಸುತ್ತದೆ. 2015 ಪ್ರಾರಂಭವಾದ ಬೇಟಿ ಬಚಾವೋ ಬೇಟಿ ಪಢಾವೋ ಉಪಕ್ರಮವು ಸಮಗ್ರ ಮತ್ತು ಬಹುವಲಯದ ಮಧ್ಯಸ್ಥಿಕೆಯನ್ನು ಪ್ರತಿನಿಧಿಸುತ್ತದೆ. ಇದು ಮಕ್ಕಳ ಲಿಂಗಾನುಪಾತದ ಇಳಿಕೆಯನ್ನು ನಿವಾರಿಸಲು ಮತ್ತು ಲಿಂಗಪಕ್ಷಪಾತಿ ಲಿಂಗ ಆಯ್ಕೆಯ ಪದ್ಧತಿಗಳ ವಿರುದ್ಧ ಹೋರಾಡಲು ವಿನ್ಯಾಸಗೊಳಿಸಲಾಗಿದೆ. ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಅಭಿವೃದ್ಧಿ, ಈ ಮೂರು ಚೌಕಟ್ಟುಗಳನ್ನು ಸಂಯೋಜಿಸುವ ಮೂಲಕ ಕಾರ್ಯಕ್ರಮವು ಬಾಲಕಿಯರ ಬದುಕುಳಿಯುವಿಕೆ, ರಕ್ಷಣೆ ಮತ್ತು ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತದೆ. ಯೋಜನೆಯ ನಿರಂತರ ಅನುಷ್ಠಾನವು ಲಿಂಗ ಸಂಬಂಧಿತ ಸೂಚಕಗಳಲ್ಲಿ ಗಮನಾರ್ಹ ಸುಧಾರಣೆಗಳಿಗೆ ಕೊಡುಗೆ ನೀಡಿದೆ. 2011 ಜನಗಣತಿಯ ಪ್ರಕಾರ ಲಿಂಗಾನುಪಾತವು 1,000 ಪುರುಷರಿಗೆ 943 ಮಹಿಳೆಯರಿದ್ದು 2021 ವೇಳೆಗೆ 1,020 ಸುಧಾರಿಸಿದೆ. ಇದಲ್ಲದೆ ಬಾಲಕಿಯರ ಪ್ರೌಢಶಾಲಾ ದಾಖಲಾತಿಯು 2014-15 ಶೇಕಡ 75.51 2024-25 ವೇಳೆಗೆ ಶೇಕಡ 80.2 ವಿಸ್ತರಿಸಿದೆ. ಇದು ಶಿಕ್ಷಣದಲ್ಲಿ ಲಿಂಗ ಸಮಾನತೆಯತ್ತ ಬದಲಾವಣೆಯನ್ನು ಪ್ರತಿಬಿಂಬಿಸುತ್ತದೆ. ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯ ಯೋಜನೆಯು ಕಳೆದ ದಶಕದಲ್ಲಿ ಗಮನಾರ್ಹವಾಗಿ ವಿಸ್ತರಣೆಯಾಗಿದೆ. ಮಂಜೂರಾದ ಕೆಜಿಬಿವಿಗಳ ಸಂಖ್ಯೆ 2014-15 3,609 5,639 ಏರಿದೆ. ಈ ಅವಧಿಯಲ್ಲಿ ಒಟ್ಟು ವಸತಿ ಸಾಮರ್ಥ್ಯವು 8.07 ಲಕ್ಷ ಬಾಲಕಿಯರಿಗೆ ಹೆಚ್ಚಾಗಿದೆ. 2024-25 ಹೊತ್ತಿಗೆ ದೇಶಾದ್ಯಂತ 5,133 ಕೆಜಿಬಿವಿಗಳು ಕಾರ್ಯನಿರ್ವಹಿಸುತ್ತಿವೆ. ವಿದ್ಯಾರ್ಥಿಗಳ ದಾಖಲಾತಿಯು 2014-15 3.52 lakh ಲಕ್ಷಕ್ಕೆ ಏರಿಕೆಯಾಗಿದೆ. ಕೆಜಿಬಿವಿಗಳು ಹಿಂದುಳಿದ ಸಮುದಾಯಗಳ ಬಾಲಕಿಯರಿಗೆ ವಸತಿ ಸಹಿತ ಶಾಲಾ ಸೌಲಭ್ಯಗಳನ್ನು ಒದಗಿಸುತ್ತವೆ. ಈ ಯೋಜನೆಯು ಪ್ರಾಥಮಿಕವಾಗಿ ಎಸ್ಸಿ, ಎಸ್ಟಿ, ಒಬಿಸಿ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿದ ಬಾಲಕಿಯರಿಗೆ ಬೆಂಬಲ ನೀಡುತ್ತದೆ. ಸಮಗ್ರ ಶಿಕ್ಷಣದ ಅಡಿಯಲ್ಲಿ 12ನೇ ತರಗತಿಯವರೆಗೆ ವಸತಿ ಸಹಿತ ಶಿಕ್ಷಣವನ್ನು ಒದಗಿಸಲು ಕೆಜಿಬಿವಿಗಳನ್ನು ವಿಸ್ತರಿಸಲಾಗುತ್ತಿದೆ. ಮಾರ್ಚ್ 2024 ಹೊತ್ತಿಗೆ 313 ಶಾಲೆಗಳನ್ನು 10ನೇ ತರಗತಿಯವರೆಗೆ ಮತ್ತು 2303 ಶಾಲೆಗಳನ್ನು 12ನೇ ತರಗತಿಯವರೆಗೆ ಮೇಲ್ದರ್ಜೆಗೇರಿಸಿದ್ದು ಒಟ್ಟು 2616 ಶಾಲೆಗಳನ್ನು ಮೇಲ್ದರ್ಜೆಗೇರಿಸಲಾಗಿದೆ. ಹೀಗಾಗಿ ಈ ಯೋಜನೆಯು ಶೈಕ್ಷಣಿಕ ನಿರಂತರತೆಯನ್ನು ಬಲಪಡಿಸುತ್ತದೆ ಮತ್ತು ದುರ್ಬಲ ಸಮುದಾಯಗಳ ಬಾಲಕಿಯರಿಗೆ ಅವಕಾಶಗಳನ್ನು ವಿಸ್ತರಿಸುತ್ತದೆ. ಸಾಂಪ್ರದಾಯಿಕ ಶಾಲಾ ಶಿಕ್ಷಣದ ಹೊರತಾಗಿ ವಿವಿಧ ಡಿಜಿಟಲ್ ಮಾಡ್ಯೂಲ್ಗಳ ಮೂಲಕ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಪಿಎಂ ಇ ವಿದ್ಯಾ ಅಡಿಯಲ್ಲಿ ಸ್ವಯಂ ಪ್ರಭಾ 280ಕ್ಕಿಂತ ಹೆಚ್ಚು ಚಾನೆಲ್ಗಳನ್ನು ನಿರ್ವಹಿಸುತ್ತಿದ್ದು 3 ಲಕ್ಷಕ್ಕೂ ಹೆಚ್ಚು ಮಾಸಿಕ ವೀಕ್ಷಕರನ್ನು ಹೊಂದಿದೆ. ಇದು ದೇಶಾದ್ಯಂತ ಶೈಕ್ಷಣಿಕ ವಿಷಯಗಳಿಗೆ ಪ್ರವೇಶವನ್ನು ಸಕ್ರಿಯಗೊಳಿಸುತ್ತದೆ. ಭಾರತದ ಸ್ಥಳೀಯ ಮೂಕ್ ವೇದಿಕೆಯಾದ ಸ್ವಯಂ ಪೋರ್ಟಲ್ ಉತ್ತಮ ಗುಣಮಟ್ಟದ ಶೈಕ್ಷಣಿಕ ಸಂಪನ್ಮೂಲಗಳಿಗೆ ಸಾರ್ವತ್ರಿಕ ಪ್ರವೇಶವನ್ನು ಸಾಂಸ್ಥಿಕಗೊಳಿಸಿದೆ. ಇದು ಜನವರಿ 2026 ಹೊತ್ತಿಗೆ 5.80 ಕೋಟಿಗೂ ಹೆಚ್ಚು ದಾಖಲಾತಿಗಳನ್ನು ಪಡೆದಿದೆ. ಇದಕ್ಕೆ ಪೂರಕವಾಗಿ ದೀಕ್ಷಾ ವೇದಿಕೆಯು 2.17 ಕೋಟಿ ನೋಂದಾಯಿತ ಬಳಕೆದಾರರು ಮತ್ತು 1.68 ಲಕ್ಷ ದೈನಂದಿನ ಸಕ್ರಿಯ ಬಳಕೆದಾರರೊಂದಿಗೆ ಡಿಜಿಟಲ್ ಕಲಿಕಾ ವೇದಿಕೆಯನ್ನು ಒದಗಿಸುತ್ತದೆ. ಈ ಡಿಜಿಟಲ್ ಮಧ್ಯಸ್ಥಿಕೆಯು ಕಲಿಕೆಯ ಫಲಿತಾಂಶಗಳ ಸುಧಾರಣೆ, ಶೈಕ್ಷಣಿಕ ಒಳಗೊಳ್ಳುವಿಕೆ ಮತ್ತು ಮಾನವ ಬಂಡವಾಳ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ. ದೃಢವಾದ ಸಾರಿಗೆ ಸಂಪರ್ಕವು ಅಂತರ್ಗತ ಅಭಿವೃದ್ಧಿಯ ಮೂಲಾಧಾರವಾಗಿದ್ದು ಇದು ಪ್ರದೇಶಗಳಾದ್ಯಂತ ಜನರು, ಸರಕುಗಳು ಮತ್ತು ಸೇವೆಗಳ ಸುಗಮ ಚಲನೆಯನ್ನು ಸಕ್ರಿಯಗೊಳಿಸುತ್ತದೆ. ಗ್ರಾಮೀಣ ರಸ್ತೆಗಳು, ಸೇತುವೆಗಳು, ರೈಲ್ವೆ ಆಧುನೀಕರಣ ಮತ್ತು ಹಣಕಾಸು ಪಾವತಿ, ಪರಿಸರ ವ್ಯವಸ್ಥೆಯಲ್ಲಿನ ನಿರಂತರ ಹೂಡಿಕೆಗಳು ಭೌತಿಕ ಮತ್ತು ಹಣಕಾಸು ಮೂಲಸೌಕರ್ಯವನ್ನು ಗಮನಾರ್ಹವಾಗಿ ಬಲಪಡಿಸಿವೆ. ಇದು ಮಾರುಕಟ್ಟೆಯ ಪ್ರವೇಶವನ್ನು ಸುಧಾರಿಸಿದೆ ಮತ್ತು ಭಾರತದಾದ್ಯಂತ ಸಾಮಾಜಿಕ ಆರ್ಥಿಕ ಏಕೀಕರಣವನ್ನು ಹೆಚ್ಚಿಸಿದೆ. ಸಾಮಾಜಿಕ ಆರ್ಥಿಕ ಮತ್ತು ಜಾತಿಗಣತಿ 2011 ಪ್ರಕಾರ ದೇಶಾದ್ಯಂತ ಸುಮಾರು 40 ದಶಲಕ್ಷ ಕುಟುಂಬಗಳಿಗೆ ಸೂಕ್ತವಾದ ವಸತಿ ಅಥವಾ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಎಂದು ಅಂದಾಜಿಸಲಾಗಿದೆ. ಭಾರತದ ವಸತಿ ಮತ್ತು ಉಪಯುಕ್ತತೆಯ ಮೂಲಸೌಕರ್ಯದ ವಿಸ್ತರಣೆಯು ಆರ್ಥಿಕ ಆದ್ಯತೆಯಲ್ಲಿನ ಪರಿವರ್ತಕ ಬದಲಾವಣೆಯಿಂದ ಆಧಾರಿತವಾಗಿದೆ. ಪಿಎಂಎವೈ ಮತ್ತು ಅಮೃತ್ನಂತಹ ಪ್ರಮುಖ ಕಾರ್ಯಕ್ರಮಗಳು ವಸತಿ ಲಭ್ಯತೆ, ಮೂಲಭೂತ ಸೇವೆಗಳು ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸಿವೆ. ಈ ಉಪಕ್ರಮಗಳು ಮಹಿಳೆಯರ ಆಸ್ತಿ ಮಾಲೀಕತ್ವವನ್ನು ಹೆಚ್ಚಿಸಿವೆ ಮತ್ತು ಎಲ್ಲರಿಗೂ ವಸತಿ ಹಾಗೂ ಮೂಲಸೌಕರ್ಯದ ಗುರಿಯನ್ನು ಮುಂದಕ್ಕೆ ಕೊಂಡೊಯ್ದಿವೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಹಣಕಾಸಿನ ಬೆಂಬಲದಲ್ಲಿ ಗಣನೀಯ ಹೆಚ್ಚಳವನ್ನು ಕಂಡಿದೆ. ಬಜೆಟ್ ಹಂಚಿಕೆಯು 2015-16 4,175 ಕೋಟಿಯಿಂದ 2026-27 18,625.05 ಕೋಟಿಗೆ ಏರಿಕೆಯಾಗಿದೆ. ಇದು ಸುಮಾರು %346.1 ಹೆಚ್ಚಳವನ್ನು ಪ್ರತಿನಿಧಿಸುತ್ತದೆ. ಈ ಯೋಜನೆಯು ನಗರ ವಸತಿ ವಿತರಣೆಯನ್ನು ಗಮನಾರ್ಹವಾಗಿ ವೇಗಗೊಳಿಸಿದೆ. 2015 ಮತ್ತು 2026 ನಡುವೆ 98.10 ಲಕ್ಷಕ್ಕೂ ಹೆಚ್ಚು ಮನೆಗಳನ್ನು ಪೂರ್ಣಗೊಳಿಸಲಾಗಿದೆ. ಆದರೆ 2005-2014 ಅವಧಿಯಲ್ಲಿ ಕೇವಲ 8.04 ಲಕ್ಷ ಮನೆಗಳು ಪೂರ್ಣಗೊಂಡಿದ್ದವು. ಮೇ 2026 ಹೊತ್ತಿಗೆ 1.25 ಕೋಟಿ ಮನೆಗಳನ್ನು ಮಂಜೂರು ಮಾಡಲಾಗಿದ್ದು ಒಟ್ಟು 8.77 ಲಕ್ಷ ಕೋಟಿ ರೂಪಾಯಿ ವೆಚ್ಚವಾಗಿದೆ. ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಯೋಜನೆಯಡಿ ಸುಮಾರು 59,318 ಕೋಟಿ ಬಡ್ಡಿ ಸಬ್ಸಿಡಿಯನ್ನು ವಿತರಿಸಲಾಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣಕ್ಕಾಗಿ ಕೇಂದ್ರ ಬಜೆಟ್ ಹಂಚಿಕೆಯು 2015-16 21 ಕೋಟಿ ರೂಪಾಯಿಯಿಂದ 2026-27 54,916.70 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಇದು ಸುಮಾರು %2.61 ಬೆಳವಣಿಗೆಯನ್ನು ಪ್ರತಿನಿಧಿಸುತ್ತದೆ. ಈ ಯೋಜನೆಯು ಗ್ರಾಮೀಣ ವಸತಿ ಸೌಕರ್ಯವನ್ನು ಗಮನಾರ್ಹವಾಗಿ ವಿಸ್ತರಿಸಿದ್ದು ಮೇ 2026 ಹೊತ್ತಿಗೆ 3.91 ಕೋಟಿ ಮನೆಗಳನ್ನು ಮಂಜೂರು ಮಾಡಲಾಗಿದ್ದು 3.03 ಕೋಟಿ ಮನೆಗಳನ್ನು ಪೂರ್ಣಗೊಳಿಸಲಾಗಿದೆ. ಗಮನಾರ್ಹವಾಗಿ ಸುಮಾರು %75 ಫಲಾನುಭವಿಗಳು ಮಹಿಳೆಯರಾಗಿದ್ದಾರೆ. ಇದು ಗ್ರಾಮೀಣ ಭಾರತದಲ್ಲಿ ಮಹಿಳಾ ಸಬಲೀಕರಣ ಮತ್ತು ಆಸ್ತಿ ಮಾಲೀಕತ್ವಕ್ಕೆ ಈ ಕಾರ್ಯಕ್ರಮದ ಕೊಡುಗೆಯನ್ನು ಎತ್ತಿ ತೋರಿಸುತ್ತದೆ. ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಅಮೃತ್ ಮತ್ತು ಅಮೃತ್ 2.0 ಮೂಲಕ ನಗರ ಪುನರುಜ್ಜೀವನದಲ್ಲಿನ ಕಾರ್ಯತಂತ್ರದ ಹೂಡಿಕೆಯು 2015 ಮತ್ತು 2026 ನಡುವೆ 2.79 ಲಕ್ಷ ಕೋಟಿ ರೂಪಾಯಿ ತಲುಪಿದೆ. ಹೋಲಿಕೆಯಲ್ಲಿ 2015ಕ್ಕಿಂತ ಮೊದಲು ಜವಾಹರಲಾಲ್ ನೆಹರು ರಾಷ್ಟೀಯ ನಗರ ನವೀಕರಣ ಮಿಷನ್ ಅಡಿಯಲ್ಲಿ ಕೇವಲ 62,983 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳನ್ನು ಮಂಜೂರು ಮಾಡಲಾಗಿತ್ತು. ಇದು ಹಿಂದಿನ ಜವಾಹರಲಾಲ್ ನೆಹರು ರಾಷ್ಟೀಯ ನಗರ ನವೀಕರಣ ಮಿಷನ್ ಚೌಕಟ್ಟಿಗಿಂತ ಸುಮಾರು %343 ಹೆಚ್ಚಳವನ್ನು ಸೂಚಿಸುತ್ತದೆ. ಈ ಮಿಷನ್ ಇತರ ಯೋಜನೆಗಳೊಂದಿಗೆ ಸಮನ್ವಯದ ಮೂಲಕ 2.53 ಕೋಟಿಗೂ ಹೆಚ್ಚು ನಲ್ಲಿ ನೀರಿನ ಸಂಪರ್ಕಗಳನ್ನು ಸೌಲಭ್ಯಗಳನ್ನು ಒದಗಿಸಲು ಅನುಕೂಲ ಮಾಡಿಕೊಟ್ಟಿದೆ. ಇಲ್ಲಿಯವರೆಗೆ ಒಟ್ಟು 7,943 ನಗರ ಮೂಲಸೌಕರ್ಯ ಯೋಜನೆಗಳನ್ನು ಪೂರ್ಣಗೊಳಿಸಲಾಗಿದೆ. ನಗರ ಅಭಿವೃದ್ಧಿಯ ಮೇಲಿನ ಈ ಕಾರ್ಯತಂತ್ರದ ಒತ್ತು ಪ್ರತಿಬಿಂಬಿಸುವಂತೆ ಕೇಂದ್ರ ಬಜೆಟ್ ಹಂಚಿಕೆಯು 2014-15 1,630 ಕೋಟಿ ರೂಪಾಯಿಯಿಂದ 2026-27 8,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಈ ಹಣಕಾಸಿನ ವಿಸ್ತರಣೆ ಬಜೆಟ್ ಹಂಚಿಕೆಯಲ್ಲಿ ಶೇಕಡಾ 390.8 ಬೆಳವಣಿಗೆಯಲ್ಲಿ ಕಂಡುಬರುತ್ತದೆ. ವಸತಿ ವಲಯದಲ್ಲಿನ ನಿರಂತರ ಪ್ರಯತ್ನಗಳೊಂದಿಗೆ ಈ ಮಧ್ಯಸ್ಥಿಕೆಗಳು ಎಲ್ಲರಿಗೂ ಕೈಗೆಟುಕುವ ದರದ ವಸತಿಯನ್ನು ಸಾರ್ವತ್ರಿಕಗೊಳಿಸುವತ್ತ ಭಾರತದ ಪ್ರಗತಿಯನ್ನು ಉಲ್ಲೇಖಿಸುತ್ತದೆ. ಭಾರತದಾದ್ಯಂತ ಚಲನಶೀಲತೆ, ಆರ್ಥಿಕ ಏಕೀಕರಣ ಮತ್ತು ಅಗತ್ಯ ಸೇವೆಗಳ ಪ್ರವೇಶವನ್ನು ಸುಧಾರಿಸುವಲ್ಲಿ ರಸ್ತೆ ಮತ್ತು ರೈಲ್ವೆ ಸಂಪರ್ಕವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಗ್ರಾಮೀಣ ರಸ್ತೆಗಳು, ಸೇತುವೆಗಳು, ರೈಲ್ವೆ ಆಧುನೀಕರಣ ಮತ್ತು ನಿಲ್ದಾಣಗಳ ಮರು ಅಭಿವೃದ್ಧಿಯಲ್ಲಿನ ಹೂಡಿಕೆಗಳು ಗ್ರಾಮಗಳು, ಪಟ್ಟಣ ಮತ್ತು ನಗರ ಕೇಂದ್ರಗಳ ನಡುವಿನ ಸಂಪರ್ಕವನ್ನು ಬಲಪಡಿಸಿವೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯು ಸಾರ್ವತ್ರಿಕ ಸರ್ವ ಋತು ರಸ್ತೆ ಸಂಪರ್ಕವನ್ನು ಸಾಂಸ್ಥಿಕಗೊಳಿಸುವ ಮೂಲಕ ಗ್ರಾಮೀಣ ಸಾಮಾಜಿಕ ಆರ್ಥಿಕ ಏಕೀಕರಣಕ್ಕೆ ಪ್ರಮುಖ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಕೃಷಿ ಬೆಳವಣಿಗೆ, ಉದ್ಯೋಗ ಸೃಷ್ಟಿ, ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳ ಸುಧಾರಿತ ಪ್ರವೇಶ ಹಾಗೂ ಬಡತನ ನಿರ್ಮೂಲನೆಯಲ್ಲಿ ಪ್ರಮುಖ ಉತ್ತೇಜಕವಾಗಿ ಹೊರಹೊಮ್ಮಿದೆ. ಈ ಯೋಜನೆಯ ಮಹತ್ವವನ್ನು ಅರಿತು ಕೇಂದ್ರ ಬಜೆಟ್ ಹಂಚಿಕೆಯನ್ನು 2014-15 386 ಕೋಟಿ ರೂಪಾಯಿಯಿಂದ 2026-27 19,000 ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಪಿಎಂಜಿಎಸ್ವೈ ಅಡಿಯಲ್ಲಿ ಇಲ್ಲಿಯವರೆಗೆ ಶೇಕಡಾ 99.6 ಅರ್ಹ ವಸತಿ ಪ್ರದೇಶಗಳನ್ನು ಸರ್ವ ಋತು ರಸ್ತೆಗಳೊಂದಿಗೆ ಸಂಪರ್ಕಿಸಲಾಗಿದೆ. 1.38 ಲಕ್ಷ ಕೃಷಿ ಮಾರುಕಟ್ಟೆಗಳು, 1.46 ಲಕ್ಷ ಶಿಕ್ಷಣ ಕೇಂದ್ರಗಳು ಮತ್ತು 82,806 ವೈದ್ಯಕೀಯ ಕೇಂದ್ರಗಳು ಸೇರಿದಂತೆ ಒಟ್ಟು 6.96 ಲಕ್ಷ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. 2000-2014 3.86 ಲಕ್ಷ ಕಿಲೋಮೀಟರ್ ಇದ್ದ ಪೂರ್ಣಗೊಂಡ ರಸ್ತೆಗಳ ಉದ್ದವು 2014-2026 4.11 ಲಕ್ಷ ಕಿಲೋಮೀಟರ್ಗೆ ಹೆಚ್ಚಾಗಿದೆ. ಇದೇ ಅವಧಿಯಲ್ಲಿ ಪೂರ್ಣಗೊಂಡ ಸೇತುವೆಗಳ ಸಂಖ್ಯೆ 484 10,256 ಏರಿದೆ. ಇದು ದೇಶಾದ್ಯಂತ ಗ್ರಾಮೀಣ ಸಂಪರ್ಕ ಮೂಲಸೌಕರ್ಯದ ನಿರಂತರ ವಿಸ್ತರಣೆಯನ್ನು ಪ್ರತಿಬಿಂಬಿಸುತ್ತದೆ. ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಅನ್ನು ಆಧುನಿಕ ಹವಾನಿಯಂತ್ರಿತವಲ್ಲದ ದೀರ್ಘ ದೂರದ ಸ್ಲೀಪರ್ ರೈಲು ಸೇವೆಯಾಗಿ ಪರಿಚಯಿಸಲಾಗಿದ್ದು ಇದು ಕೈಗೆಟುಕುವ ಮತ್ತು ವಿಶ್ವಾಸಾರ್ಹ ಸಾರಿಗೆಯನ್ನು ಒದಗಿಸುತ್ತದೆ. ಹಬ್ಬದ ಋತುಗಳು ಮತ್ತು ಕಾರ್ಮಿಕರ ವಲಸೆಯ ಸಂದರ್ಭಗಳಲ್ಲಿನ ಹೆಚ್ಚಿನ ಪ್ರಯಾಣಿಕರ ಬೇಡಿಕೆಯನ್ನು ಪೂರೈಸಲು ಈ ಸೇವೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಮೇ 2026 ಹೊತ್ತಿಗೆ ಒಟ್ಟು 60 ಅಮೃತ್ ಭಾರತ್ ರೈಲು ಸೇವೆಗಳು ಕಾರ್ಯನಿರ್ವಹಿಸುತ್ತಿವೆ. ಈ ಸಂಪರ್ಕದ ಪ್ರಗತಿಯು ಕಡಿಮೆ ಆದಾಯದ ಕುಟುಂಬಗಳ ಸಾಮಾಜಿಕ ಆರ್ಥಿಕ ಚಲನಶೀಲತೆಯನ್ನು ಗಮನಾರ್ಹ ಹೆಚ್ಚಿಸುತ್ತದೆ. ಈ ಉಪಕ್ರಮವು ಮಾರುಕಟ್ಟೆಗಳು, ಅಗತ್ಯ ಸೇವೆಗಳು ಮತ್ತು ಉದ್ಯೋಗಾವಕಾಶಗಳಿಗೆ ಸಮಾನ ಪ್ರವೇಶವನ್ನು ಸುಗಮಗೊಳಿಸುತ್ತದೆ. ಭಾರತದ ಡಿಜಿಟಲ್ ಕ್ರಾಂತಿಯು ಗ್ರಾಮೀಣ ಬ್ರಾಡ್ಬ್ಯಾಂಡ್ ಮೂಲಸೌಕರ್ಯ ಮತ್ತು ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಯಲ್ಲಿರುವ ಹಣಕಾಸು ಪಾವತಿ ಪರಿಸರ ವ್ಯವಸ್ಥೆಯ ಕಾರ್ಯತಂತ್ರದ ಏಕೀಕರಣದಿಂದ ನಿರೂಪಿಸಲ್ಪಟ್ಟಿದೆ. ಈ ಪ್ರಗತಿಯು ಸ್ಥಳೀಯ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ಸಾಂಸ್ಥಿಕಗೊಳಿಸುತ್ತಿದೆ ಮತ್ತು ಅದೇ ಸಮಯದಲ್ಲಿ ಸುರಕ್ಷಿತ ನೈಜ ಸಮಯದ ಹಣಕಾಸು ವ್ಯವಸ್ಥೆಗಳಿಗೆ ರಾಷ್ಟ್ರವ್ಯಾಪಿ ಪ್ರವೇಶವನ್ನು ಪ್ರಜಾಸತ್ತಾತ್ಮಕಗೊಳಿಸುತ್ತಿದೆ. ಡಿಜಿಟಲ್ ರೂಪಾಂತರವು ಭಾರತದ ಸಂವಹನ, ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಭೂದೃಶ್ಯಗಳನ್ನು ಮೂಲಭೂತವಾಗಿ ಮರುರೂಪಿಸುತ್ತಿದೆ. ಗ್ರಾಮೀಣ ನಗರ ಡಿಜಿಟಲ್ ಅಂತರವನ್ನು ತಗ್ಗಿಸಲು 2015 ಭಾರತ್ ನೆಟ್ ಉಪಕ್ರಮವನ್ನು ಪ್ರಾರಂಭಿಸಲಾಯಿತು. ಆರೋಗ್ಯ, ಶಿಕ್ಷಣ, ಜೀವನೋಪಾಯ, ಇ ಕೃಷಿ ಮತ್ತು ಇ ಕಾಮರ್ಸ್ನಂತಹ ಕ್ಷೇತ್ರಗಳಲ್ಲಿ ಗ್ರಾಮೀಣ ಬಡವರಿಗೆ ಸೇವೆಗಳ ಡಿಜಿಟಲ್ ವಿತರಣೆಗೆ ಭಾರತ್ ನೆಟ್ ಮೂಲಸೌಕರ್ಯವು ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ಉಪಕ್ರಮವು ಮೇ 2026 ಹೊತ್ತಿಗೆ 2.19 ಲಕ್ಷ ಗ್ರಾಮ ಪಂಚಾಯಿತಿಗಳಿಗೆ ಹೈಸ್ಪೀಡ್ ಬ್ರಾಡ್ಬ್ಯಾಂಡ್ ಮೂಲಸೌಕರ್ಯವನ್ನು ವಿಸ್ತರಿಸಿದೆ. ಇದಕ್ಕೆ ಪೂರಕವಾಗಿ 2020 ಪ್ರಾರಂಭಿಸಲಾದ ಇ ಗ್ರಾಮ ಸ್ವರಾಜ್ ಅಪ್ಲಿಕೇಶನ್ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಪಾರದರ್ಶಕ ಹಣಕಾಸು ಆಡಳಿತವನ್ನು ಸಾಂಸ್ಥಿಕಗೊಳಿಸಿದೆ. ಈ ಅಪ್ಲಿಕೇಶನ್ ಮೂಲಕ ಇಲ್ಲಿಯವರೆಗೆ 3 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಸಂಚಿತ ಪಾವತಿಗಳನ್ನು ಮಾಡಲಾಗಿದೆ. 2025-26 ಹಣಕಾಸು ವರ್ಷದಲ್ಲಿ 53,342 ಕೋಟಿ ರೂಪಾಯಿ ವಿತರಿಸಲಾಗಿದೆ. 2.59 ಲಕ್ಷ ಪಂಚಾಯತ್ ಸಂಸ್ಥೆಗಳನ್ನು ಆನ್ ಬೋರ್ಡ್ ಮಾಡಲಾಗಿದೆ ಮತ್ತು 2.50 ಲಕ್ಷ ಪಂಚಾಯತ್ ಸಂಸ್ಥೆಗಳು ಆನ್ಲೈನ್ ಪಾವತಿ ವ್ಯವಸ್ಥೆಗಳನ್ನು ಬಳಸುತ್ತಿವೆ. 2.55 ಲಕ್ಷ ಗ್ರಾಮ ಪಂಚಾಯತ್ಗಳು ತಮ್ಮ ಅಭಿವೃದ್ಧಿ ಯೋಜನೆಗಳನ್ನು ಡಿಜಿಟಲ್ ಆಗಿ ಅಪ್ಲೋಡ್ ಮಾಡಿವೆ ಹಾಗೂ ನೋಂದಾಯಿತ ಮಾರಾಟಗಾರರ ಜಾಲವು ಮೊತ್ತವು 1.60 ಕೋಟಿಯನ್ನು ಮೀರಿದೆ. ಇದಲ್ಲದೆ 2025ರಲ್ಲಿ ಪ್ರಾರಂಭವಾದ ಸಭಾಸಾರ್ ಎಂಬ ಎಐ ಚಾಲಿತ ಬಹುಭಾಷಾ ಸಾರಾಂಶ ಸಾಧನವು 1.11 ಲಕ್ಷ ಸ್ಥಳೀಯ ಸಂಸ್ಥೆಗಳಲ್ಲಿ ಆಡಳಿತಾತ್ಮಕ ದಾಖಲೆಗಳನ್ನು ಆಧುನೀಕರಿಸಿದೆ. ಈ ಉಪಕ್ರಮವು ತಳಮಟ್ಟದ ಆಡಳಿತದ ದಕ್ಷತೆ ಮತ್ತು ಒಳಗೊಳ್ಳುವಿಕೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ನೇತೃತ್ವದ ಭಾರತದ ಡಿಜಿಟಲ್ ಪಾವತಿಗಳ ವ್ಯವಸ್ಥೆ ತೀವ್ರ ಬೆಳವಣಿಗೆಯನ್ನು ಕಂಡಿದೆ. ಇದು ವಾರ್ಷಿಕ 100 ಕೋಟಿ ವಹಿವಾಟುಗಳಿಂದ ಮಾಸಿಕ 2100 ಕೋಟಿ ವಹಿವಾಟುಗಳಿಗೆ ಬೆಳೆದಿದೆ. 2016 ಮತ್ತು 2026ರ ನಡುವೆ ಬೆಂಬಲಿತ ಬ್ಯಾಂಕಿಂಗ್ ಜಾಲವು 21ರಿಂದ 705 ಸಂಸ್ಥೆಗಳಿಗೆ ವಿಸ್ತರಿಸಿತು. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಕೆವೈ.

0: ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ
1: ನಾವು ಪೋಡಿಯಂ ನಿಂತಿರುವಾಗ ಮೆಡಲ್ ಕೊಡುವಾಗ ಅವರು ನ್ಯಾಷನಲ್ ಆಂಥಮ್ ಮುಂದೆ ಹಾಕ್ತಾರೆ, ಅವಾಗ ಫೀಲಿಂಗ್ ಏನೋ ಒಂಥರ ಕಣ್ಣಲ್ಲಿ ನೀರು ಬರೋ ಥರ ಪ್ರೌಡ್ ಫೀಲಿಂಗ್. ಅವಾಗ
0: ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೊಹಮ್ಮದ್ ರಾಹಿಲ್ ಮೊಹ್ಸಿನ್ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತರಾದ ಮೊಹಮ್ಮದ್ ರಾಹಿಲ್ ಮೊಹ್ಸಿನ್ ಅವರು. ಇವರು 2022 ಇಂಡಿಯನ್ ಹಾಕಿ ಟೀಮ್ನಲ್ಲಿದ್ದಾರೆ. ಅವರ ಯಶಸ್ವಿ ಕ್ರೀಡಾ ಬದುಕಿನ ಕುರಿತಾಗಿ ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಮಾತನಾಡೋಣ. ರಾಹಿಲ್ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ತೆ ಮೇಡಮ್, ಥ್ಯಾಂಕ್ ಯು.
0: ರಾಹಿಲ್ ಅವರೇ, ನಿಮ್ಮ ಅಜ್ಜ ಅಮಿರುದ್ದೀನ್ ಅವರು ಹಾಕಿ ಆಟಗಾರರು, ಹಾಗೆ ನಿಮ್ಮ ತಂದೆ ಮೊಹಮ್ಮದ್ ನಾಸಿರುದ್ದೀನ್ ಅವರು ಕೂಡ ಹಾಕಿ ಆಟಗಾರರಾಗಿದ್ರು. ಸಹೋದರ ನಯಿಮುದ್ದೀನ್ ಕೂಡ ಹಾಕಿಯಲ್ಲಿ ಸಾಧನೆ ಮಾಡಿದ್ದಾರೆ. ಹಾಕಿ ಪರಂಪರೆ ನಿಮ್ಮ ಕುಟುಂಬದಲ್ಲಿ ಹೇಗೆ ಬೆಳೆದು ಬಂತು?
1: ಹೇಗೆ ಬಂತು ಅಂದ್ರೆ, ನಾನ್ ಚಿಕ್ಕವನಿಂದ ನೋಡುವಾಗ್ಲೇ ನಮ್ಮ ಮನೆಯಲ್ಲಿ ಹಾಕಿ ಸ್ಟಿಕ್ ಎಲ್ಲರೂ, ಡ್ಯಾಡಿ ಮತ್ತೆ ಅಣ್ಣ ಮತ್ತೆ ನಮ್ಮ ಅಂಕಲು ಎಲ್ಲರೂ ಆಡ್ತಿದ್ರು, ಹಾಕಿ ಆಡ್ತಿದ್ರು. ಅವ್ರನ್ನ ನೋಡೆ, ಅವರು ತುಂಬಾ ಟೂರ್ನಮೆಂಟ್ಸ್ ಆಡ್ತಿದ್ರು, ಅವ್ರು ಗೆಲ್ತಿದ್ರು ಟೂರ್ನಮೆಂಟ್. ಗೆಲ್ಲುವಾಗ ಅವರು ಒಂದ್ ಚಿಕ್ಕ ಚಿಕ್ಕ ಟ್ರೋಫಿ ತರ್ತಿದ್ರು ಮನೆಗೆ. ಆ ಟ್ರೋಫಿ ನೋಡಿ ನನಗೂ ಆ ತರ ಟ್ರೋಫಿ ಬೇಕು, ನಾನು ಈ ತರ ಆಡ್ಬೇಕಂತೇಳಿ ನಾನು ಹಾಕಿ ಸ್ಟಾರ್ಟ್ ಮಾಡಿದೆ.
0: ಈಗ ನಿಮ್ಮ ಅಜ್ಜ ಆಡ್ತಿದ್ರು ಅಂತ ಹೇಳಿದ್ರಲ್ಲ, ಅವರಿಗೆ ಹೇಗ್ ಬಂತದು ಹಾಕಿ ಆಡ್ಬೇಕು?
1: ಗೊತ್ತಿಲ್ಲ, ಅದ್ ನಮ್ಮ ಅಪ್ಪನಿಗೆ ಕೇಳ್ಬೇಕು. ಅವರು ಅವಾಗ ಈಸ್ಟ್ ಇಂಡಿಯಾ ಕಂಪನಿಗೆ ಆಡ್ತಿದ್ರು, ಅಷ್ಟೇ ಗೊತ್ತಿರೋದು ನನಗೆ.
0: ಹಾಕಿ ನಿಮ್ಮ ಕುಟುಂಬದ ಪರಂಪರೆ ಅಂತ ಹೇಳ್ಬೋದು. ನಿಮ್ಗೆ ಹಾಕಿ ಬಿಟ್ಟು ಬೇರೆ ಕ್ರೀಡೆಯಲ್ಲಿ ಆಸಕ್ತಿ ಬರ್ಲೇ ಇಲ್ವಾ? ಹಾಕಿನೇ ಆಡ್ಬೇಕು ಅನಿಸ್ತಾ?
1: ಅಂದ್ರೆ ನನಗೆ, ನಾನು ಬೇರೆ ಸ್ಪೋರ್ಟ್ಸ್ ಆಡ್ತಿದ್ದೆ, ಫುಟ್ಬಾಲ್ ಆಡ್ತಿದ್ದೆ ಮುಂಚೆ, ಬೇರೆ ಸ್ಪೋರ್ಟ್ಸ್ ಆಡ್ತಿದ್ದೆ. ಬಟ್ ನನಗೆ ಏನಿದ್ರೂ ಹಾಕಿ ಆಡ್ಬೇಕು, ಇಂಡಿಯಾಗ ಆಡ್ಬೇಕು ಅಂತ ಅದೊಂದು ಆಸೆ ಇತ್ತು ತುಂಬಾ ಟೈಮಿಂದ.
0: ಯಾಕೆ ಕೇಳಿದೆ ಅಂದ್ರೆ, ಇದು ಟೀಮ್ ಗೇಮ್, ಸೊ ಹಾಗಾಗಿ ಈ ಟೀಮ್ ಗೇಮ್ ಅಲ್ಲಿ ಸ್ವಲ್ಪ ನಮ್ಮ ವೈಯಕ್ತಿಕ ಸಾಧನೆ ಮಾಡ್ಕೊಳ್ಳೋದು ಬಹಳ ಪ್ರಯಾಸ ಪಡಬೇಕೇನೋ.
1: ಹೌದು, ಟೀಮ್ ಗೇಮ್ ಅಲ್ಲಿ ಹೌದು ಅದಿದೆ, ಯಾಕಂದ್ರೆ ಇಂಡಿವಿಜುವಲ್ ಸ್ಪೋರ್ಟ್ಸ್ ಅಂದ್ರೆ ನಿಮ್ ಟ್ಯಾಲೆಂಟ್ ಮೇಲೆ ನೀವು ಹೋಗ್ಬೋದು. ಟೀಮ್ ಗೇಮ್ ಅಂದ್ರೆ ಸ್ವಲ್ಪ ನೀವು ಟೀಮ್ ನೋಡ್ಕೊಂಡು ಟೀಮ್ ಆಗಿ ಜೊತೆಯಾಗಿ ನೀವು ಆಡಿ ಗೆದ್ರೆ ಮಾತ್ರ ನಿಮಗೆ ಚಾನ್ಸ್ ಸಿಗೋದು.
0: ಹಾಕಿ ಒಂದ್ 4-5 ಜನ ನಿಮ್ ಮನೆಯಲ್ಲಿ ಆಟಗಾರರಿದ್ರು, ಸೊ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ರಿ?
1: ಹಾಕಿ ಹೆಂಗಿದೆ ಅಂದ್ರೆ, ನಾನ್ ಚಿಕ್ಕವನಿಂದ, ನಾನ್ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಅಣ್ಣ ಜೊತೆಗೆ ಕರ್ಕೊಂಡು ಹೋಗ್ತಿದ್ರು, ಜೊತೆಗೆ ಅಪ್ಪನೂ ಏನಾದ್ರು HL ಟೀಮ್ ಆಡ್ತಿದ್ರು, ಅವಾಗ ಜೊತೆಗೆ ಕರ್ಕೊಂಡು ಹೋಗ್ತಿದ್ರು ನನ್ನ ಆಡಕ್ಕೆ. ಮತ್ತೆ ಮೆಲ್ಲೆ ಮೆಲ್ಲೆ ಆಡ್ತಾ ಆಡ್ತಾ ನೋಡ್ತಾ ಇದ್ದೆ, ಅಪ್ಪ ಆಡ್ತಿದ್ರು ಅಣ್ಣ ಆಡ್ತಿದ್ರು. ಮತ್ತೆ ಮನೇಲೂ ಅಣ್ಣನ ಜೊತೆ ಸ್ವಲ್ಪ, ಅಣ್ಣ ನನ್ಕಿಂತ ಒಂದು 7 ವರ್ಷ ದೊಡ್ಡವರು, ಅದಕ್ಕೆ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಅಣ್ಣನೊಂದು. ಅವ್ರನ್ನ ನೋಡಿ ನಾನು ತುಂಬಾ ಕಲ್ತ್ಕೊಂಡಿದ್ದೆ ಅವಾಗ.
0: ನೀವು ಬೇಸಿಕ್ ಬೆಂಗಳೂರೇನಾ ಅಥವಾ?
1: ಇಲ್ಲ, ಫುಲ್ ಬ್ಯಾಂಗ್ಳೂರೇನ, ಬೋರ್ನ್ ಅಂಡ್ ಬ್ರಾಟ್ ಅಪ್ ಫುಲ್ ನನ್ನ ಫ್ಯಾಮಿಲಿ ಎಲ್ಲ ಬ್ಯಾಂಗ್ಳೂರ್. ತಂದೆ ಸ್ಟೇಟ್ ಆಡಿದ್ದಾರೆ, ಅಣ್ಣನೂ ಸ್ಟೇಟ್ ಆಡಿದ್ದಾನೆ. ನಮ್ಮ ಅಂಕಲ್ ಇದ್ರು ಜಾನಿ ಮೊಯ್ದೀನ್ ಅಂತ, ನಮ್ಮ ತಂದೆ ಅವ್ರದ್ದು ಅಣ್ಣ ನಮ್ಮ ದೊಡ್ಡಪ್ಪ, ಅವರು ಇಂಡಿಯಾಗ ಆಡಿದ್ರು ಅವಾಗ. ಅವರು ಜಾನಿ ಮೊಯ್ದೀನ್ ಅಂತ, ಅವರು ಇಂಡಿಯಾಗ ಆಡಿದ್ರು. ನಮ್ಮ ತಂದೆ ಮತ್ತೆ ಅಣ್ಣ ಎಲ್ಲ ಸ್ಟೇಟ್ ಆಡಿದ್ದಾರೆ.
0: ಶಾಲಾ ಮಟ್ಟದಲ್ಲೇ ನಿಮ್ಗೆ ಈ ಹಾಕಿ ಕ್ರೀಡೆ ಅಂತ ಆಸಕ್ತಿ ಬಂತು 2012 ಅಂದ್ರೆ ನಿಮ್ಮ 15ನೇ ವಯಸ್ಸಿನಲ್ಲಿ ಸಾಯಿ ಸ್ಪೋರ್ಟ್ಸ್ ಹಾಸ್ಟೆಲ್ ಸೇರಿದ್ರಿ. ನಿಮ್ ಕೋಚ್ ಯಾರು, ಹಾಗೆ ನಿಮ್ಮ ಹಾಕಿ ಪಯಣ ಆರಂಭಿಕ ಹಂತದಲ್ಲಿ ಹೇಗಿತ್ತು?
1: ಫಸ್ಟ್ ನಾನು ಸ್ಕೂಲ್ ಅಲ್ಲಿ ಹಾಕಿ ಸ್ಟಾರ್ಟ್ ಮಾಡುವಾಗ ನಮ್ ಕೋಚ್ ಮನೋಹರ್ ಕಟ್ಕೆ ಸರ್ ಇದ್ರು, ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು, ತುಂಬಾ ಕಲ್ತ್ಕೊಂಡೆ ಅವ್ರ ಹತ್ರ ಬೇಸಿಕ್ಸ್ ಹೆಂಗೆ ಏನು ಅಂತ. ಅದಾದ್ಮೇಲೆ ಸ್ಲೋ ಆಗಿ ನಾನು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸೆಲೆಕ್ಟ್ ಆಗಿದೆ, ಅದಕ್ಕೊಂದು ಹಾಸ್ಟೆಲ್ ಅಂದ್ರೆ ಸೆಲೆಕ್ಟ್ ಆಗ್ಬೇಕು ಅದಕ್ಕೆ. ಅದು ಸ್ಕೂಲ್ ಅಲ್ಲಿ ನೀವು ಸ್ಕೂಲ್ ನ್ಯಾಷನಲ್ಸ್ ಆಡಿರ್ಬೇಕು, ಮತ್ತೆ ನೀವು ಅಚೀವ್ಮೆಂಟ್ ಒಳ್ಳೆ ಪ್ಲೇಯರ್ಸ್ ಇರ್ಬೇಕು, ಅವಾಗ ನೀವು ಅದಕ್ಕೆ ಜಾಯಿನ್ ಮಾಡ್ಬೋದು. ಆ ವರ್ಷಕ್ಕೆ ಒಂದು 20 ಪ್ಲೇಯರ್ ತಗೊಳ್ತಾರೆ ಅವರು. ಆ ತರ ಸೆಲೆಕ್ಟ್ ಆಗಿ ಹಾಸ್ಟೆಲ್ ಸೇರಿದೆ. ಅದೇ ಎಲ್ಲ ಫ್ರೀ, ಗವರ್ಮೆಂಟ್ ಸಪೋರ್ಟ್ ಇಡೋದು, ಸೆಂಟ್ರಲ್ ಗವರ್ಮೆಂಟ್ ಸಪೋರ್ಟ್ ಇಡೋದು. ಅಲ್ಲಿ ಕೋಚ್ ನಮ್ದು ಅಶ್ವಥ್ ಸರ್ ಇದ್ರು, ಮತ್ತೆ ಪ್ರಭಾಕರ್ ಸರ್ ಇದ್ರು. ಅಲ್ಲಿಂದ ನಂದು ಪ್ರೊಫೆಷನಲ್ ನಾನು ಹೆಂಗ್ ಪುಷ್ ಮಾಡ್ಬೇಕು ಅಂತ ಹೇಳಿ ಅವ್ರು ಹೇಳ್ಕೊಟ್ರು ನನಗೆ ಅಲ್ಲಿಂದ ವಾಪಸ್. ಅಲ್ಲಿಂದ ನಾ ಬೇರೆ ಇದ್ ಮಾಡಿದೆ.
0: ಅದಕ್ಕಿಂತ ಪೂರ್ವದಲ್ಲಿ ಯಾರತ್ರಾದ್ರೂ ಕೋಚಿಂಗ್ ತಗೊಂಡಿದ್ರ?
1: ಸ್ಕೂಲ್ ಅಲ್ಲಿ ಮನೋಹರ್ ಕಟ್ಕೆ ಸರ್ ಇದ್ರು, ಅದಕ್ಕಿಂತ ಮುಂಚೆ ನಮ್ಮ ಅಪ್ಪ ಅಣ್ಣ ಅವರೇ ಕೋಚ್, ಅವ್ರ ಹತ್ರನೇ ಕಲ್ತಿದ್ ಎಲ್ಲ.
0: ಅವರು ಪ್ರಾಕ್ಟೀಸ್ ಮಾಡುವಾಗ ನೀವು ಅವ್ರ ಜೊತೆಗೆ ಹೋಗ್ತೀರಾ?
1: ಅವ್ರ ಜೊತೆಗೆ ಹೋಗ್ತಾ ಕಲ್ತ್ಕೊಂಡೆಲ್ಲ.
0: 2013 ಕರ್ನಾಟಕ ಸಬ್ ಜೂನಿಯರ್ ನ್ಯಾಷನಲ್ ಟೀಮ್ ಕ್ಯಾಪ್ಟನ್ ಆಗಿದ್ರಿ ನೀವಲ್ವಾ? ಆ ವರ್ಷ ಯಾವ್ಯಾವ ಟೂರ್ನಮೆಂಟ್ ಆಡಿದ್ರಿ ನೀವು?
1: ಆ ವರ್ಷ ನಾನೊಂದು ಕರ್ನಾಟಕಗೆ ಫಸ್ಟ್ ನಾನು ಕಾಲೇಜ್ ನ್ಯಾಷನಲ್ಸ್ ಆಡಿದೆ, ಫಸ್ಟ್ PUC ಇಂದ ಕಾಲೇಜ್ ನ್ಯಾಷನಲ್ ಅಲ್ಲೊಂದು ಜಲಂಧರ್ ಹೋಗಿದೆ. ಅದಾದ್ಮೇಲೆ ಅಲ್ಲಿಂದ ನಾವು ಸೆಲೆಕ್ಷನ್ ಆಗಿತ್ತು, ಹಾಕಿ ಕರ್ನಾಟಕಗೆ ಸೆಲೆಕ್ಷನ್ ಆಗಿ ಸಬ್ ಜೂನಿಯರ್ ಕ್ಯಾಪ್ಟನ್ ಆಗಿ ಹೋಗಿದ್ದೆ ಟೀಮ್ ಜೊತೆಗೆ. ಅಲ್ಲಿ ಸಬ್ ಜೂನಿಯರ್ ಅಲ್ಲಿ ಫಸ್ಟ್ ಸೌತ್ ಝೋನ್ ಅಂತ ಇರುತ್ತೆ, ಅಲ್ಲಿ ಫೈನಲ್ಸ್ ಅಲ್ಲಿ ನಾವು ಫೈನಲ್ಸ್ ಆಡಿದ್ರೆ ಮಾತ್ರ ನಾವು ಆಲ್ ಇಂಡಿಯಾ ಕ್ವಾಲಿಫೈ ಆಗೋದು. ಅವಾಗ ನಾನು ಚೆನ್ನೈ ಜೊತೆ ಆಡಿದೆ, ತಮಿಳ್ನಾಡು ಜೊತೆ ಫೈನಲ್ಸ್ ಅಲ್ಲಿ 2 ಗೋಲ್ ಹೊಡೆದಿದೆ. ಆಗ 3-2 ಗೆದ್ದಿದ್ವಿ ನಾವು.
0: ಸಾಧಾರಣ 16-17 ವಯಸ್ಸು ನಿಮ್ದು ಸಬ್ ಜೂನಿಯರ್.

0: 16 ಇತ್ತು ನಾನು. ಸ್ಲೋ ಆಗಿ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿ ಆಲ್ ಇಂಡಿಯಾಗೆ ಆಡಿದೆ. ಅವಾಗ
1: 2019 ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಹಾಗೆ 2020 ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲಿ ಪದಕವನ್ನ ಪಡೆದಿದ್ದೀರಿ. ಇದರ ಕುರಿತಾಗಿ ನಿಮ್ಮ ಅನುಭವವನ್ನ ಹಂಚಿಕೊಳ್ಳಿ.
0: ನಾವು ತುಂಬಾ ಪ್ಲೇಯರ್ಸ್ ನಾನು ನೋಡಿದ್ದೀನಿ, ಅವರು ಆಲ್ ಇಂಡಿಯಾ ಯೂನಿವರ್ಸಿಟಿ ಮೆಡಲಿಸ್ಟ್ ಅಂತ ನೋಡುವಾಗ ಅವ್ರ ಹೇಳುವಾಗ ನನಗೂ ನಾನು ಮೆಡಲಿಸ್ಟ್ ಆಗ್ಬೇಕು ಅಂತ. ನಾವು ಆಲ್ ಇಂಡಿಯಾ ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿಗೆ ಆಡಿದೆ ನಾನು.
1: ಅಲ್ಲಿ ಏನ್ ಕಲಿತಿದ್ರ ನೀವು?
0: ಅಲ್ಲಿ ನಾನು ಮಾಸ್ಟರ್ಸ್ ಮಾಡ್ತಿದ್ದೆ, ಅಲ್ಲಮಿನ್ ಕಾಲೇಜಲ್ಲಿ ಮಾಸ್ಟರ್ಸ್ ಮಾಡ್ತಿದ್ದೆ. ನಾನು ಡಿಗ್ರಿ ಕಂಪ್ಲೀಟ್ ಮಾಡಿ ಸುರಾನ ಕಾಲೇಜಲ್ಲಿ, ಅದಾದ್ಮೇಲೆ ನಾನು ಮಾಸ್ಟರ್ಸ್ MBA ಮಾಡಕ್ಕೆ ಅಲ್ಲಮಿನ್ ಕಾಲೇಜ್ ಸೇರಿದೆ. ಅಲ್ಲಿ ಫಸ್ಟ್ ಇಯರ್ ಇರುವಾಗ ನಾನು ಆಲ್ ಇಂಡಿಯಾ ಯೂನಿವರ್ಸಿಟಿ ಆಡಿದೆ, ಅದಕ್ಕೆ ನಾನು ಕ್ಯಾಪ್ಟನ್ ಆಗಿದ್ದೆ ಯೂನಿವರ್ಸಿಟಿಗೆ. ಅವಾಗ ನಾವು ಸೌತ್ ಝೋನ್ ಗೆದ್ವಿ, ಸೌತ್ ಝೋನ್ ಗೆದ್ಬಿಟ್ಟು ಆಲ್ ಇಂಡಿಯಾ ಹೋಗಿ ಸೆಕೆಂಡ್ ಪ್ಲೇಸ್ ಬಂದ್ವಿ. ಫೈನಲ್ಸ್ ಅಲ್ಲಿ ರನ್ನರ್ಸ್ ಅಪ್ ನಾವು. ತುಂಬಾ ಚೆನ್ನಾಗಿತ್ತು ಅದು ಆಡಕ್ಕೆ. ನಾವು ಯೂನಿವರ್ಸಿಟಿ ಫಸ್ಟ್ ಟೈಮ್ ಮೆಡಲ್ ಆಗಿದೆ, ಸುಮಾರು ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಯೂನಿವರ್ಸಿಟಿ ಹಾಕಿಯಲ್ಲಿ ಮೆಡಲ್ ಆಗಿತ್ತು ಆ ವರ್ಷ.
1: ಅದೇ 2020 ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲೂ ಕೂಡ ನೀವು ಭಾಗವಹಿಸಿದ್ರಿ.
0: ಖೇಲೋ ಇಂಡಿಯಾ ಒಂದು ಒಳ್ಳೆ ಟೈಮಿಗೆ ಬಂತದು, ಒಳ್ಳೆ ಟೈಮ್ ನಮಗೆ, ಒಳ್ಳೆ ಎಕ್ಸ್ಪೋಜರ್ ಸಿಕ್ತು ಆ ಟೈಮಿಗೆ. ನಮಗೆ ಒಳ್ಳೆ ಎಕ್ಸ್ಪೋಜರ್ ಆ ಫೆಸಿಲಿಟಿ ಭುವನೇಶ್ವರ್ ಅಲ್ಲಿ ನಡೆಸಿದ್ರು ಅವರು ಅವಾಗ. ಅವಾಗ ಹೆಂಗಂದ್ರೆ ಯೂನಿವರ್ಸಿಟಿಯಲ್ಲಿ ಟಾಪ್ 8 ಟೀಮ್ಸ್ ಅಲ್ಲಿ ಖೇಲೋ ಇಂಡಿಯಾ ಆಡಬೇಕು. ಅದ್ರಲ್ಲಿ ಟಾಪ್ 8 ಟೀಮ್ಸ್ ಅಲ್ಲಿ ಕಾಂಪಿಟೇಷನ್ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಬೇರೆ ಟೀಮ್ಸ್ ಗಳಿಂದ ನೋಡಕ್ ಬಂದ್ರು, ನಾವು ಪ್ಲೇಯರ್ಸ್ ಹೆಂಗಿದ್ದಾರೆ, ಹೆಂಗ್ ಆಡ್ತಾರೆ, ಸೆಲೆಕ್ಷನ್ ಬರ್ತರು. ಅಲ್ಲಿ ನೋಡಿ ಅಲ್ಲಿ ಗೆದ್ವಿ, ಅದು ತುಂಬಾ ಖುಷಿ ಆಯ್ತು.
1: ನ್ಯಾಷನಲ್ ಟೀಮಿಗೆ ಸೆಲೆಕ್ಷನ್ ನಡೀತಿತ್ತು,
0: ಅಲ್ಲಿ ತುಂಬಾ ಚೆನ್ನಾಗಿ ಆಡಿವಿ, ನಾವು ಫೈನಲ್ಸ್ ಗೆದ್ವಿ.
1: ಓ ಹೌದಾ, ನೀವೇ ಚಾಂಪಿಯನ್ ಆಗಿ ಹಾಕಿ ಇದರಲ್ಲಿ?
0: ಖೇಲೋ ಇಂಡಿಯಾ ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ ನಮ್ಮ ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ ಮೆಡಲಿಸ್ಟ್.
1: 2019 ದೆಹಲಿಯಲ್ಲಿ ನಡೆದ ಆಲ್ ಇಂಡಿಯಾ ನೆಹರು ಟೂರ್ನಮೆಂಟ್ ನಲ್ಲಿ ಹೈಯೆಸ್ಟ್ ಗೋಲ್ ಸ್ಕೋರರ್ ಆಗಿದ್ರಿ. ಹಾಗೆ ಲಕ್ನೋದಲ್ಲಿ ನಡೆದ ಕೆಡಿ ಸಿಂಗ್ ಬಾಬು ಟೂರ್ನಮೆಂಟ್ ನಲ್ಲಿ ಬೆಸ್ಟ್ ಫಾರ್ವರ್ಡರ್ ಆಗಿದ್ರಿ ನೀವು. ನಿಮ್ಮ ವೃತ್ತಿ ಬದುಕಿನಲ್ಲಿ ಈ ಎರಡೂ ಟೂರ್ನಮೆಂಟ್ ಯಾವ ರೀತಿ ಮಹತ್ವತೆಯನ್ನ ಪಡೆದುಕೊಳ್ಳುತ್ತೆ?
0: ಅದೇ ನಾ ಹೇಳ್ದಲ್ಲ, ಈಗ ಖೇಲೋ ಇಂಡಿಯಾ ಗೇಮ್ಸ್ ಇಂದ ಮತ್ತೆ ಯೂನಿವರ್ಸಿಟಿ ಗೇಮ್ಸ್ ಇಂದ ಮತ್ತೆ ಸಾಯೆಲ್ಲ ಅಲ್ಲಿಂದ ಎಕ್ಸ್ಪೋಜರ್ ಏನ್ ಸಿಕ್ತು. ಅಲ್ಲಿಗೆ ನಾನು ಒಂದು ಟೀಮಿಗೆ ಸೆಲೆಕ್ಟ್ ಆಗಿದೆ, ಏರ್ ಇಂಡಿಯಾ ಹಾಕಿ ಟೀಮ್ ಅಂತ ಇತ್ತು. ಅದಕ್ಕೆ ಧನರಾಜ್ ಪಿಳ್ಳೆ ಅವರು ಆಡ್ತಿದ್ರು ಆ ಟೈಮಲ್ಲಿ, ಮುಂಚೆ ಆಡ್ತಿದ್ರು, ಮತ್ತೆ ಅರ್ಜುನ್ ಅಲಪ್ಪ ಅವರು ಆಡ್ತಿದ್ರು, VSV ಆಡ್ತಿದ್ರು, ಅವರೆಲ್ಲ ನಮ್ಮನ್ನ ನೋಡಿ ನನ್ನ ಸೆಲೆಕ್ಟ್ ಮಾಡಿದ್ರು ಆ ಟೀಮ್ ಆಡಕ್ಕೆ. ಆ ಟೀಮ್ಗೆ ನಾನು ಈ ಟೂರ್ನಮೆಂಟ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದೆ. ರೆಪ್ರೆಸೆಂಟ್ ಮಾಡಿಬಿಟ್ಟು ಅಲ್ಲಿ ಹೈಯೆಸ್ಟ್ ಗೋಲ್ ಸ್ಕೋರರ್ ಆಗಿದೆ ಅವಾಗ. ಹೈಯೆಸ್ಟ್ ಗೋಲ್ ಸ್ಕೋರರ್ಗೆ ಅದೊಂದು ಖುಷಿ ಏನಂದ್ರೆ, ನನಗೆ ಆ ಟೂರ್ನಮೆಂಟ್ ಅಲ್ಲಿ ಹೈಯೆಸ್ಟ್ ಗೋಲ್ ಸ್ಕೋರ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಸಿಕ್ತ ಅವಾಗ.
1: ಫಸ್ಟ್
0: ಅದು ಗಿಫ್ಟ್, ಇನ್ನು ಮನೇಲಿ ಇದೆ ಅದು. ಹಂಗೆ
1: ಇಟ್ಟಿದ್ದೀನಿ
0: ಮನೇಲಿ. ಮತ್ತೆ ಅದಾದ್ಮೇಲೆ ಕೆಡಿ ಸಿಂಗ್, ಅದೇ ಏರ್ ಇಂಡಿಯಾ ಟೀಮಿಗೆ ಆಡ್ಕೊಂಡು ಆ ಎಕ್ಸ್ಪೋಜರ್ ಕೊಡ್ತು. ಏರ್ ಇಂಡಿಯಾ ಟೀಮ್ ಇಂದ ನೆಕ್ಸ್ಟ್ ನಾನು ಇಂಡಿಯಾ ಟೀಮಿಗೆ ಕ್ಲಿಕ್ ಆದೆ ಅಲ್ಲಿ ವಾಪಸ್.
1: ಹೇಗಿತ್ತು ಟೂರ್ನಮೆಂಟ್, ಕೆಡಿ ಸಿಂಗ್ ಬಾಬು ಟೂರ್ನಮೆಂಟ್?
0: ಅದು ಒಂದು ಆಲ್ ಇಂಡಿಯಾ ಟೂರ್ನಮೆಂಟ್.
1: ಬೆಸ್ಟ್ ಫಾರ್ವರ್ಡರ್ ಅಂತಂದ್ರೆ ಹೇಗೆ ಅದು?
0: ಈಗ ಕ್ರಿಕೆಟ್ ಅಲ್ಲಿ ಹಿಂಗೆ ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್ ಬೇರೆ ಬೇರೆ ಪೊಸಿಷನ್ ಇರ್ತಾರೆ. ಆತರ ಹಾಕಿಯಲ್ಲಿ ಬೆಸ್ಟ್ ಫಾರ್ವರ್ಡ್, ಫಾರ್ವರ್ಡ್ ಅಂದ್ರೆ ಗೋಲ್ ಹೊಡೆಯೋನು, ಮುಂದೆ ಡಿಫೆಂಡರ್ ಟ್ಯಾಕಲ್ ಮಾಡೋನು, ಆತರ ಬೇರೆ ಬೇರೆ ಪೊಸಿಷನ್ ಗೆ ಬೆಸ್ಟ್ ಆ ಟೂರ್ನಮೆಂಟ್ ಅಲ್ಲಿ ಯಾರು ಬೆಸ್ಟ್ ಇದ್ರು ಅಂತ ಹಂಗೆ.
1: ಸೊ ಈಗ ನೀವು ಹೇಳ್ದಂಗೆ ಗ್ರೂಪ್ ಗೇಮ್, ಸೊ ನಿಮ್ಮನ್ನ ನೀವು ಹೇಗೆ ಗುರುತಿಸ್ಕೊಂಡ್ರಿ ಇದ್ರಲ್ಲಿ?
0: ನಂದು ಸ್ಟಾರ್ಟಿಂಗ್ ಇಂದ ಒಂದಿತ್ತು ಏನಂದ್ರೆ, ನಾನು ಏನ್ ಮಾಡಿದ್ರು ನನಗ್ ಫ್ಯೂಚರ್ ಅಲ್ಲಿ ನನಗ್ ರಿಗ್ರೆಟ್ ಇರಬಾರ್ದು, ನಾನ್ ಇದ್ ಮಾಡಕ್ಕಾಗಿಲ್ಲ ಆ ಟೈಮಲ್ಲಿ ಅಂತ. ಅದಕ್ಕೆ ನಾ ಆ ಟೈಮಲ್ಲಿ 100% ಕೊಡ್ತೀನಿ, 100% ಕೊಟ್ಬಿಟ್ಟು ಏನಾದ್ರೂ ಒಂದ್ ಒಳ್ಳೇದ್ ಮಾಡೋಣ ಅಂತ ಟ್ರೈ ಮಾಡ್ತೀನಿ.
1: ಆ ರೀತಿ ನಿಮ್ಮನ್ನ ನೀವು ಹಾಕಿಯಲ್ಲಿ ತೊಡಗಿಸಿಕೊಂಡಿದ್ದೀರಿ. ಈ ಕ್ರೀಡೆಯ ಕುರಿತಾಗಿ ಸ್ವಲ್ಪ ಮಾತಾಡಿ ಹಾಕಿ ಬಗ್ಗೆ. ಈಗ ಎಲ್ರಿಗೂ ಗೊತ್ತು 11 ಮೆಂಬರ್ಸ್ ಇರ್ತಾರೆ, ಹಾಕಿ ಫೀಲ್ಡ್ ಗೇಮ್ ಅಂತ ಹೇಳ್ತಾರೆ. ಸೊ ಇತ್ತೀಚೆಗೆ ಅದು 5-7 ಅದು ಬರ್ತಾ ಇದೆ ಅಲ್ಲ, ಏನು
0: ಅದು? ಫಸ್ಟ್ ಹಾಕಿ ಬಂದ್ಬಿಟ್ಟು ಒಲಿಂಪಿಕ್ಸ್ ಅಲ್ಲಿ ಇರೋದು 11-a-side, ಎಲ್ಲ 11-a-side 11 ಮೆಂಬರ್ಸ್, ಟೀಮ್ ಅಲ್ಲಿ 18 ಮೆಂಬರ್ಸ್ ಇರ್ತಾರೆ, ಸಬ್ಸ್ಟಿಟ್ಯೂಷನ್ ಇರ್ತದೆ, 11 ಮೆಂಬರ್ಸ್ ಒಳಗಾಡ್ತಾರೆ 11 against 11. ಮತ್ತೆ ಡಿ ಇರುತ್ತೆ ಫುಟ್ಬಾಲ್ ಅಲ್ಲಿ, ಹೆಂಗಂದ್ರೆ ಎಲ್ಲಿಂದನೂ ಗೋಲ್ ಹೊಡಿಬಹುದು. ಆದ್ರೆ ಹಾಕಿಯಲ್ಲಿ ಹಂಗಿಲ್ಲ, ಹಾಕಿಯಲ್ಲಿ ಒಂದು ಡಿ ಅಂತ ಒಂದು ಡಿ ಶೇಪ್ ಅಲ್ಲಿ ಇರುತ್ತೆ, ಅದ್ರ ಒಳಗಡೆಯಿಂದಾನೆ ನೀವು ಹೊಡೆದ್ರೆ ಗೋಲು, ಆ ರೀತಿಯಲ್ಲಿ ಇರುತ್ತೆ. ಇದೇ ರೀತಿಯಲ್ಲಿ ಇವಾಗ IPL ಅಲ್ಲಿ ಕ್ರಿಕೆಟ್ ಅಲ್ಲಿ ಹಿಂಗೆ T20 ಫಾರ್ಮ್ಯಾಟ್ ಬಂತು, ಆತರ 5-a-side ಅಂತ ಬಂದ್ರು, 5 vs 5, 5 ಜನ 5 ಜನ, ಟೈಮ್ ಸ್ವಲ್ಪ ಶಾರ್ಟ್ ಇತ್ತು.
1: ಆ ರೀತಿ ಲೀಗ್ ಹಂತದ ಪಂದ್ಯಾವಳಿಗಳನ್ನು ಮಾಡ್ಲಿಕ್ಕಾಗಿ
0: ಶಾರ್ಟ್ ಆಗಿ ಮಾಡಿದ್ರು. ಅದರಲ್ಲಿ ತುಂಬಾ ಆಡಿದೆ ನಾನು, ತುಂಬಾ ಕರ್ನಾಟಕಕ್ಕೆ ಆಡಿದೆ, ಕರ್ನಾಟಕಕ್ಕೆ 3 ಸತಿ ಆಡಿದೆ, ನ್ಯಾಷನಲ್ ಚಾಂಪಿಯನ್ ಆಗಿದೆ 3 ಸತಿನು, ಕಂಟಿನ್ಯೂಸ್ 3 ಸತಿ ನ್ಯಾಷನಲ್ ಚಾಂಪಿಯನ್. ಅದಾದ್ಮೇಲೆ ಇಂಡಿಯಾ ಸೆಲೆಕ್ಟ್ ಆದೆ, ಇಂಡಿಯಾದಲ್ಲಿ ಏಷ್ಯಾ ಕಪ್ ಆಡಿದೆ 5-a-side, ಅದು ಗೋಲ್ಡ್ ಮೆಡಲ್ ಆಯ್ತು. ಮತ್ತೆ ವರ್ಲ್ಡ್ ಕಪ್ ಆಡಿದೆ 5-a-side ಅಲ್ಲಿ, ಅದರಲ್ಲೂ 5th place ಬಂದ್ವಿ ನಾವು.
1: ಹಾಕಿ ಈಗ 11 ಮೆಂಬರ್ಸ್ ಆಡ್ತಾರಲ್ಲ, ಅದಕ್ಕೆ ಟೈಮಿಂಗ್ ಅನ್ನೋದು ಸೆಟ್ ಇರುತ್ತೆ. ಸೊ ಈಗ 5 ಜನ ಸೇರಿ ಆಡುವಾಗ ಶಾರ್ಟ್ ಅಂದ್ರೆ ಒಂದು ಅರ್ಧ ಗಂಟೆ ಹೀಗೇನಾದ್ರೂ ಮಾಡ್ತಾರೆ.
0: ಇದು 11-a-side ಹೆಂಗಂದ್ರೆ 15 ನಿಮಿಷದ 4 ಕೊಟ್ರು. ಇದು ಹಾಕಿ ಮಿನಿ 5-a-side ಏನಂದ್ರೆ ಜನ ಕಡಿಮೆ, ಟೈಮು ಕಡಿಮೆ, 15 ನಿಮಿಷದ 2 ಸತಿ,
1: 1 ಗಂಟೆ ಅಂದ್ರೆ ಅರ್ಧ ಗಂಟೆ,
0: ಅರ್ಧ ಗಂಟೆ.
1: ಸೊ ಈಗ ಹಾಕಿ ನಮ್ದು ನ್ಯಾಷನಲ್ ಗೇಮ್ ಅಂತ ಅಧಿಕೃತವಾಗಿ ಹೇಳಲಿಲ್ಲ ಅಂದ್ರೂ ಎಲ್ಲರೂ ಹಾಕಿನ ಬಹಳ ಚೆನ್ನಾಗಿ ನ್ಯಾಷನಲ್ ಗೇಮ್ ಅಪ್ಪ ಅಂತ ಹೇಳ್ತಾರೆ. ಹೇಗಿರುತ್ತೆ ಪ್ರೋತ್ಸಾಹ ನಮ್ಮ ನೆರೆದ ಪ್ರೇಕ್ಷಕರದ್ದು ಹಾಕಿ ಟೀಮ್ ಆಡುವಾಗ?
0: ನಮ್ ಇಂಡಿಯಾದಲ್ಲಿ ಇವಾಗ ಸದ್ಯ

0: ವರ್ಷಕ್ಕೆ ಹಾಕಿ ತುಂಬ ಮೇಲೆ ಬರ್ತಿದೆ ಈಗ. ಯಾಕಂದ್ರೆ ಒಲಿಂಪಿಕಲ್ಲಿ ಮೆಡಲ್ ಆಯ್ತು, ಪುನಃ ಸೆಕೆಂಡ್ ಟೈಮ್ ಬ್ರಾನ್ಸ್ ಆಯ್ತು ಮೆಡ್ಲು, ಮತ್ತೆ ಹಾಕಿ ಇಂಡಿಯಾ ಲೀಗ್ ನಡೀತಿದೆ. ಅದಕ್ಕೆ ಮೆಲ್ಲೆ ಮೆಲ್ಲೆ ಚಿಕ್ಕ ಮಕ್ಕಳು ನೋಡಿ ಜಾಸ್ತಿ ಜನ ಬರ್ತವ್ರೆ ಈಗ ಗ್ರೌಂಡ್ ಅಲ್ಲಿ, ಜಾಸ್ತಿ ಜನ ಬಂದು ಸ್ಯಾಟರ್ಡೇ ಸಂಡೇಸ್ ಬಂದ್ಬಿಟ್ಟು ಅವರು ಪ್ರಾಕ್ಟೀಸ್ ಮಾಡ್ತಾರೆ. ಮತ್ತೆ ಫ್ಯಾನ್ಸ್ ಹೆಂಗಂದ್ರೆ ನಾವು ಚೆನ್ನಾಗಿ ಆಡಿದ್ರೆ ಮತ್ತೆ ನಾವು ಅವ್ರ ಸಪೋರ್ಟ್ ಇರುವಾಗ ನಾವು ಇನ್ನೂ ಚೆನ್ನಾಗಿ ಆಡ್ತೀವಿ.
1: ಬೇಕು ಪ್ರೇಕ್ಷಕರ ಚಪ್ಪಾಳೆ ಸಿಳ್ಳೆ ಎಲ್ಲ ಬೇಕಾಗುತ್ತೆ, ನಿಮ್ಗೆ ಒಂಥರ ಪ್ರೋತ್ಸಾಹ.
0: ಚೆನ್ನಾಗಿ ಆಡ್ತೀವಿ.
1: 2018 ಮತ್ತು 2019 ಕರ್ನಾಟಕವನ್ನ ಪ್ರತಿನಿಧಿಸಿ ರಾಷ್ಟ್ರ ಮಟ್ಟದ ಹಾಕಿ ಪಂದ್ಯಾವಳಿಯಲ್ಲಿ ನೀವೇ ಹೈಯೆಸ್ಟ್ ಗೋಲ್ ಸ್ಕೋರರ್ ಇದ್ರಿ. ಅಲ್ಲಿ ಹೇಗಿರುತ್ತೆ ನಿಮ್ಮ ಪ್ರಾಕ್ಟೀಸ್, ಅಂದ್ರೆ ನೀವು ಹೈಯೆಸ್ಟ್ ಸ್ಕೋರ್ ಮಾಡ್ತೀರಲ್ಲ, ಅದಕ್ಕಾಗಿ ವಿಶೇಷವಾದ ಏನಾದ್ರೂ ಪ್ರಾಕ್ಟೀಸ್ ಇರುತ್ತಾ? ಹೇಗೆ
0: ನಾ ಹೇಳೋದು, ಟ್ಯಾಲೆಂಟ್ ಇರುತ್ತೆ ಸ್ವಲ್ಪ, ಒಂದು 20% ಟ್ಯಾಲೆಂಟ್ ಇರುತ್ತೆ. ಆದ್ರೂ ಆ ಟ್ಯಾಲೆಂಟ್ ಇಟ್ಕೊಂಡು ಎಲ್ಲ ಮಾಡಕ್ ಆಗಲ್ಲ. ಆ ಟ್ಯಾಲೆಂಟ್ ಗೆ ನಾವು ಎಷ್ಟು ಶಾರ್ಪ್ ಮಾಡ್ತೀವಿ, ಏನ್ ಮಾಡ್ತೀವಿ ಅದನ್ನ, ಅದಕ್ಕೆ ನಾವು ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡಿದೀವಿ. ನಮ್ಮಅಪ್ಪ ಹೇಳ್ತಿದ್ರು ಯಾವಾಗ್ಲೂ, ಒಂದು 50 ಜನ ಇರ್ತಿದ್ರೆ ನಿನ್ನ 50 ಜನ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟು ಮಾಡಬೇಡ, 50 ಜನಕ್ಕಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡು, ಅವಾಗ್ಲೇ ನೀನು ಇನ್ನೂ ಚೆನ್ನಾಗಿ ಆಡೋದು, ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಅಂತ. ಯಾಕಂದ್ರೆ ಸೆಲೆಕ್ಟರ್ಸ್ ಬಂದ್ರೆ ನೀ 50 ಜನ ಅಷ್ಟೇ ಪ್ರಾಕ್ಟೀಸ್ ಮಾಡಿದ್ರೆ ನೀ ಅಷ್ಟೇ ಲೆವೆಲ್ ಅಲ್ಲಿ ಇರ್ತೀಯ. ನೀ 50 ಜನಕ್ಕಿಂತ ಅವ್ರು 1 ರೌಂಡ್ ಜಾಸ್ತಿ ಓಡಿದ್ರೆ ನೀ 2 ರೌಂಡ್ ಜಾಸ್ತಿ ಓಡು ಅಂತ, ಆತರ ನನ್ ಪ್ರಾಕ್ಟೀಸ್ ಇರ್ತೈತಿ ಅವತ್ತು.
1: ಅಂದ್ರೆ ಸ್ವಲ್ಪ ಹೆಚ್ಚು ಶ್ರಮ ಪಡು ಅಂತ ನಿಮ್ ತಂದೆಯ ಕಿವಿ ಮಾತು, ಅದು ಅದೇ ನಿಮ್ಗೆ ಯಶಸ್ಸಿನ ಹಾದಿ ಅಂತ ಹೇಳ್ಬೋದು, ದಾರಿ ದೀಪ ಆಗಿದ್ದ ಅದೇ ಮಾತು ಅಂತ ಹೇಳ್ಬೋದು. ಈಗ ನೀವು ಹೇಳಿದ್ರಿ ಪ್ರಾಕ್ಟೀಸ್ ನಾ ಮಾಡ್ತಿದ್ದೆ ಎಲ್ಲ ಅಂತ, ಹೇಗಿರುತ್ತೆ ಒಂದು ದಿನಚರಿ, ಒಂದ್ ಇಡೀ ದಿನದಲ್ಲಿ ಹಾಕಿಗೆ ಎಷ್ಟು ಟೈಮ್ ಕೊಡ್ತೀರಾ?
0: ಇವಾಗ ನಾನು ಕೆಲ್ಸಕ್ಕೆ ಸೇರಿದೀನಿ, ಈಗ ಕಂಪ್ಯೂಟರ್ ಆಡಿಟರ್ ಜನರಲ್ ಕೆಲಸ ಮಾಡ್ತೀನಿ ನಾನು.
1: ನಿಮ್ಮ ವಿದ್ಯಾಭ್ಯಾಸ ಏನು?
0: ನಾನ್ ಗ್ರಾಜುಯೇಟ್ ಬಿಕಾಂ ಮಾಡಿ ನಾನು ಸ್ಪೋರ್ಟ್ಸ್ ಕೋಟಲ್ಲಿ ಜಾಯಿನ್ ಮಾಡಿರೋದು. ಆ ನನ್ನ ಡೇ ಹೆಂಗಿರುತ್ತೆ ಅಂದ್ರೆ, ನನ್ನ ಮನೆ ಆಲ್ಮೋಸ್ಟ್ ಗ್ರೌಂಡ್ ಇಂದ ಒಂದು 18 ಕಿಲೋಮೀಟರ್ ಇದೆ ಮನೆ. ಸೊ ಅರೌಂಡ್ 6 AM ಬಿಡ್ತೀನಿ ನನ್ನ ಮನೆ, ಬೆಳಿಗ್ಗೆ ಟ್ರಾಫಿಕ್ ಇರಲ್ಲ, ಸೊ 6:30 ಬಂದ್ಬಿಟ್ಟು ಪ್ರಾಕ್ಟೀಸ್ ಎಲ್ಲ ಮಾಡ್ಬಿಟ್ಟು 2 ಅವರ್ಸ್ ಪ್ರಾಕ್ಟೀಸ್ ಮಾಡ್ತೀನಿ. 6:30 ಇಂದ 8:30 ತನಕ ಒಂದು 15 ಮಿನಿಟ್ಸ್ ರೆಡಿ ಆಗಕ್ಕೆ, ಪುನಃ ಅಲ್ಲೇ ರೆಡಿ ಆಗಿ ಆಫೀಸು. 9 to 2 o'clock ಆಫೀಸ್. ನಾರ್ಮಲ್ ಜನಗೆ 9 to 5 ಇರುತ್ತೆ. ನಮಗೆ ಸ್ಪೋರ್ಟ್ಸ್ ಇಂದ ನಾವು ಜಾಯಿನ್ ಆಗೋದ್ರಿಂದ ನಮಗೆ ಪುನಃ ಈವ್ನಿಂಗ್ ಪ್ರಾಕ್ಟೀಸ್ ಮಾಡಕ್ಕೆ ನಮಗೆ ಟೈಮ್ ಆಫ್ ಕೊಟ್ಟಿದ್ದಾರೆ. ಪುನಃ ನಾನು 2 o'clock ಲಂಚ್ ಎಲ್ಲ ಮಾಡಿಬಿಟ್ಟು 3 o'clock ಬರ್ತೀನಿ ಗ್ರೌಂಡ್ಗೆ. 3 o'clock ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತೀನಿ. ಆ ಹಾಸ್ಟೆಲ್ ಹುಡುಗರು ಇರ್ತಾರೆ, ಡಿವೈಎಸ್ ಹುಡುಗರು, ಸಾಯಿ ಹುಡುಗರು ಅವರೆಲ್ಲ ಇರ್ತಾರೆ, ಅವ್ರ ಜೊತೆ ಸೇರ್ಕೊಂಡು ಪ್ರಾಕ್ಟೀಸ್ ಮಾಡ್ತೀನಿ. ಪ್ರಾಕ್ಟೀಸ್ ಮಾಡಿ ಒಂದು 6 o'clock ಆತರ ಮನೆ ವಾಪಸ್. ಡೈಲಿ ನಂದು ಹಂಗಿರುತ್ತೆ ಸ್ಕೆಡ್ಯೂಲ್. ಅದ್ರ ಬೇಗ ಮಲಗ್ಬಿಡ್ತೀನಿ, 10:30 10 o'clock ಬೇಗ ಎದ್ದೋಳ್ಬೇಕಲ್ಲ.
1: ಈಗ ವಿಶೇಷವಾಗಿ ಹಾಕಿಯಲ್ಲಿ ಹೆಚ್ಚು ಶ್ರಮ ಇರುತ್ತೆ ನಿಮ್ಗೆ, ಸೊ ನಿಮ್ಮ ಡಯಟ್ ಹೇಗಿರುತ್ತೆ? ಕ್ರೀಡಾಪಟುಗಳಿಗೆ ವಿಶೇಷವಾದ ಒಂದು ಡಯಟ್ ಇರಲೇಬೇಕು, ಫಿಸಿಯೋ ಇರಬೇಕಾಗುತ್ತೆ,
0: ಫಿಸಿಯೋ ಇರಬೇಕು, ಅದಕ್ಕೆ ಇಂಜುರಿ ಏನಾದ್ರೂ ಆದ್ರೆ ಡಾಕ್ಟರ್ ಬೇಕು. ಊಟ ಮೇನ್ ಅಂತ ಹೇಳ್ತೀನಿ ನಾನು ಡಯಟ್ ಅಲ್ಲಿ ಏನಿದ್ರೇನೋ. ನಮ್ಮಅಮ್ಮ ಏನ್ ಬೇಕು ಮಾಡ್ಕೊಡ್ತಾರೆ ನನಗೆ. ಯಾವಾಗ್ಲೂ ನಾನು ನಾನ್ ವೆಜ್ ತಿನ್ನೋದು ಮನೆಯಲ್ಲಿ. ನಮ್ ಸ್ಪೋರ್ಟ್ಸ್ ಮ್ಯಾನಿಗೆ ಅಂದ್ರೆ ನಾನ್ ವೆಜ್ ತಿನ್ನಲೇಬೇಕು, ಯಾಕಂದ್ರೆ ಪ್ರೋಟೀನ್ ಎಲ್ಲ. ಸೊ ನಾನ್ ವೆಜ್ ಮಾಡ್ಕೊಡ್ತಾರೆ ಮನೆಯಲ್ಲಿ, ಡೇಗೆ ಒಂದ್ಸತಿ ನಾನ್ ವೆಜ್ ತಿಂದೇ ತಿಂತೀನಿ. ಬಾಕಿ ಡಯಟು ಮತ್ತೆ ಮನೆಯಲ್ಲಿ ಇದ್ರೆ ಮಮ್ಮಿ ಜಾಸ್ತಿ ಊಟ ಸ್ನ್ಯಾಕ್ಸು ಅದೆಲ್ಲ ಮಾಡಿ ತಿನ್ಸ್ತಾರೆ. ಅಪ್ಪ ಹೇಳ್ತಾರೆ, ಮಮ್ಮಿನೂ ಹೇಳ್ತಾರೆ, ನೀನ್ ಎಷ್ಟು ಬೇಕಾದ್ರೂ ತಿನ್ನು, ನೆಕ್ಸ್ಟ್ ಡೇ ಪ್ರಾಕ್ಟೀಸ್ ಚೆನ್ನಾಗಿ ಮಾಡು, ಸರಿಯಾಗ್ಬಿಡ್ತೀನಿ.
1: ಅಂದ್ರೆ ನಮ್ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ಬಹುದು, ಆದ್ರೆ ಜಾಸ್ತಿನೇ ಕಸರತ್ ಮಾಡ್ಬೇಕು ಅಂತ.
0: ಹೌದು, ನಾನು ಸ್ವೀಟ್ ತುಂಬಾ ಇಷ್ಟ. ಒಂದೊಂದ್ಸತಿ ಬ್ರೇಕ್ ಇರುತ್ತಲ್ಲ, ಒಂದ್ ವಾರ ಬ್ರೇಕ್ ಇರುತ್ತೆ, ಅವಾಗ ತುಂಬಾ ತಿನ್ಬಿಡ್ತೀನಿ, ಅವಾಗ ಸ್ವೀಟ್ ತುಂಬಾ ತಿನ್ಬಿಡ್ತೀನಿ. ಅದಕ್ಕೆ ಆ ಸ್ವೀಟ್ ಕಂಟ್ರೋಲ್ ಮಾಡ್ತೀನಿ ತುಂಬಾ. ಈಗ ಟೂರ್ನಮೆಂಟ್ ಬಂದ್ರೆ ಇಲ್ಲ ಏನಾದ್ರು ಕಾಂಪಿಟೇಷನ್ ಇದ್ರೆ ಅವಾಗ ನಾನು ತುಂಬಾ ಕಂಟ್ರೋಲ್ ಮಾಡ್ತೀನಿ ಸ್ವೀಟ್.
1: ಇಲ್ಲ ಅಂತಂದ್ರೆ ಸ್ವೀಟ್ ಜಾಸ್ತಿ ತಿಂತೀನಿ,
0: ಸ್ವೀಟ್ ಜಾಸ್ತಿ ತಿಂತೀನಿ. ಮನೆಯಲ್ಲೂ ಸ್ವೀಟ್ ಮಾಡ್ತಾರೆ ಹಂಗೆ.
1: ಅಪ್ಪ ಬೈತಾರ, ಅವರು ಒಬ್ರು ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ
0: ತಿನ್ನಕ್ಕೆ ಏನ್ ಇಷ್ಟೊರೆಗೆ ಏನ್ ಬೈದಿಲ್ಲ. ನೀವು ಏನಾದ್ರೂ ತಿನ್ನು, ಪ್ರಾಕ್ಟೀಸ್ ಹೋಗು ಅಂತ,
1: ಒಟ್ ಅದನ್ನ ಕರಗಿಸಿ ಹೋಗಿ ಕಸರತ್ ಮಾಡು ಅಂತ. 2020 ಹಾಕಿ ಇಂಡಿಯಾ ಸೀನಿಯರ್ ನ್ಯಾಷನಲ್ಸ್ ನಲ್ಲಿ ಬೆಸ್ಟ್ ಫಾರ್ವರ್ಡ್ ಮತ್ತೆ ಹೈಯೆಸ್ಟ್ ಸ್ಕೋರರ್ ಆಗಿದ್ರೆ ನೀವೇ, ಈ ಟೂರ್ನಮೆಂಟ್ ಕುರಿತಾಗಿ ಹಂಚಿಕೊಳ್ಳಿ.
0: ಇದು ನಾನು ಏರ್ ಇಂಡಿಯಾಗೆ ಆಡಿದೆ. ಈ ಟೂರ್ನಮೆಂಟ್ ಯಾಕೆ ನನಗೆ ಇಂಪಾರ್ಟೆಂಟ್ ಅಂದ್ರೆ, ಈ ಟೂರ್ನಮೆಂಟ್ ಇಂದಾನೆ ನಾನು ಇಂಡಿಯಾ ಟೀಮಿಗೆ ಸೆಲೆಕ್ಟ್ ಆಗಿದ್ದು. ಇದು ನ್ಯಾಷನಲ್ಸ್, ಇದು ಒಂಥರ ಆಲ್ ನ್ಯಾಷನಲ್ ಒಳ್ಳೆ ಬೆಸ್ಟ್ ಡಿಪಾರ್ಟ್ಮೆಂಟ್ಸ್ ಆಡುತ್ತೆ. ಆ ಟೂರ್ನಮೆಂಟ್ ಅಲ್ಲಿ ನಾನು ಹೈಯೆಸ್ಟ್ ಗೋಲ್ ಸ್ಕೋರ್ ಮತ್ತೆ ಬೆಸ್ಟ್ ಫಾರ್ವರ್ಡ್ ಸಿಕ್ತು. ಆ ಟೂರ್ನಮೆಂಟ್ ಇಂದ ನನ್ನ ಸೆಲೆಕ್ಟರ್ಸ್ ನೋಡಿದ್ರೆ ನಾನು ಇಂಡಿಯಾಗೆ ನೆಕ್ಸ್ಟ್ ಸ್ಟೆಪ್ ನನಗೆ ಸಿಕ್ತು, ಸೆಲೆಕ್ಟ್ ಆದ ಇಂಡಿಯಾ ಟೀಮಿಗೆ.
1: ಯಾರಿದ್ರು ಅವಾಗ ನಿಮ್ ಜೊತೆ ನಮ್ಮ ಇಂಡಿಯಾದ ಆಟಗಾರರು?
0: ಏರ್ ಇಂಡಿಯಾಗೆ ಅವಾಗ ಅರ್ಜುನ್ ಅಲ್ಲಪ್ಪ ಅಂತ ಅವರು, VS ವಿನಯ್ ಅವರಿಬ್ರು, ಇದು ಕರ್ನಾಟಕದಿಂದ. ಅವಾಗ
1: ನಿಮ್ಗೆ ಗೊತ್ತಿತ್ತ ಇದು ಸೆಲೆಕ್ಷನ್ ಆಗುತ್ತೆ ನ್ಯಾಷನಲ್ ಟೀಮಿಗೆ ಅನ್ನೋದು ನಿಮ್ಗೆ ಗೊತ್ತಿತ್ತಲ್ವಾ? ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರಿ ಆ ಪಂದ್ಯಾವಳಿಗೆ?
0: ನಮ್ದೊಂದು ಟಾರ್ಗೆಟ್ ಇರುತ್ತಲ್ಲ ಈ ಟೂರ್ನಮೆಂಟ್, ನಮಗೆ ಫಸ್ಟೇ ಗೊತ್ತಿರುತ್ತೆ ಈ ಟೂರ್ನಮೆಂಟ್ ಇಂದಾನೆ ನೋಡಕ್ ಬರ್ತಾರೆ ಜನರು, ಈ ಟೂರ್ನಮೆಂಟ್ ಇಂದಾನೆ ನಿಮ್ಗೆ ಸೆಲೆಕ್ಟ್ ಮಾಡ್ತಾರೆ ಅಂತ. ಅವಾಗ ನಮ್ ಪ್ರಾಕ್ಟೀಸು ಹಂಗೆ ಇರುತ್ತೆ, ನಾವು ದಿನ ಮಿಸ್ ಮಾಡೋದೆ ಪ್ರಾಕ್ಟೀಸ್ ಮಾಡೋದು, ಡೈಲಿ ಹೋಗೋದು ಪ್ರಾಕ್ಟೀಸ್ ಇಲ್ಲ, ನಾವು ಏನಾದ್ರು ಆಡ್ಲೇಬೇಕು, ಕಂಟ್ರಿಗೆ ಆಡ್ಲೇಬೇಕು ಅಂತೇಳಿ ಆತರ ಪ್ರಾಕ್ಟೀಸ್ ಇದಕ್ಕೆ. ಆ ಪ್ರಾಕ್ಟೀಸ್ ಮಾಡುವಾಗ ನಮಗೆ ಸೆಲೆಕ್ಟ್ ಆದ್ಮೇಲೆ ನನಗೆ ಗೊತ್ತಾಯ್ತು ಅವಾಗ ಸೆಲೆಕ್ಟ್ ಆಗಿದ್ದೀನಿ.
1: ಅಲ್ಲಿ ಬೆಸ್ಟ್ ಫಾರ್ವರ್ಡ್ ಮತ್ತೆ ಹೈಯೆಸ್ಟ್ ಸ್ಕೋರರ್ ಆಗಿರೋದ್ರಿಂದ
0: ಸೆಲೆಕ್ಟ್ ಆದೆ ನಾನು ವಾಪಸ್ ಹೋಗಕ್ಕೆ ಇಂಡಿಯಾಡಕ್ಕೆ. ಆದ್ರೂ ಅದಾಗಿದ ತಕ್ಷಣ ಕೋವಿಡ್ ಬಂದ್ಬಿಡ್ತು. ಕೋವಿಡ್ ಬಂದ್ಬಿಟ್ಟು ನಾನು 8 months ನಮ್ಮ ಮನೇಲಿ ಇದ್ದೆ,
1: ಪ್ರಾಕ್ಟೀಸ್ ಇಲ್ಲ.
0: 3 months ಆಲ್ಮೋಸ್ಟ್ ನಾನು ಆ ಟೂರ್ನಮೆಂಟ್ ಆಡಿ ಒಂದು 15 days ಅಲ್ಲಿ ನಾನು ಮನೆಗೆ ವಾಪಸ್ ಬಂದೆ. ಕೋವಿಡ್ ನಾ 8 months ಪ್ರಾಕ್ಟೀಸ್ ಮಾಡಿಲ್ಲ. ಪುನಃ ಅದಾದ್ಮೇಲೆ 3 months ಪ್ರಾಕ್ಟೀಸ್ ಮಾಡಿ ಪುನಃ ಇಂಡಿಯಾ ಕ್ಯಾಂಪ್ ಕರೆದ್ರು ವಾಪಸ್.
1: 2021-2025 ನ್ಯಾಷನಲ್ಸ್ ಗೇಮ್ಸ್ ನಲ್ಲಿ ಭಾಗವಹಿಸಿ ಪದಕಗಳನ್ನ ಪಡೆದಿದ್ದೀರಲ್ಲ, ಯಾವ್ಯಾವ ಪದಕಗಳನ್ನ ಪಡೆದ್ರಿ ಮತ್ತೆ ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು?
0: ನ್ಯಾಷನಲ್ ಗೇಮ್ಸ್ ಸುಮಾರು ವರ್ಷ ಆದ್ಮೇಲೆ ನಡೆಸಿದ್ರು. ಅವಾಗ ನಮ್ಮ ಟೀಮಿಗೆ ಎಸ್ ವಿ ಸುನಿಲ್ ಅವರು ಅಂತ, ಅವರು ಇಂಟರ್ನ್ಯಾಷನಲ್ ಹಾಕಿ ಪ್ಲೇಯರು, ಅವರು ಒಲಿಂಪಿಯನ್, ಅವರು ಕ್ಯಾಪ್ಟನ್ ಆಗಿ ನಮ್ಮ ಟೀಮ್ ಮಾಡಿ ಅವರೇ ಫಾರ್ಮ್ ಮಾಡಿ, ಟೀಮ್ ಕೋಚ್ ವಿನಯ್ ಅಂತ. ಅವಾಗ ಕರ್ನಾಟಕದ ಬೆಸ್ಟ್ ಪ್ಲೇಯರ್ ಏನಿದೆ ನ್ಯಾಷನಲ್ ಗೇಮ್ಸ್ ಹೆಂಗಂದ್ರೆ ಇಂಡಿಯಾದು top 8 teams ಮಾತ್ರ, top 8 states ಮಾತ್ರ, ಬೇರೆ ಸ್ಟೇಟ್ಗೆ ಇಲ್ಲ. top 8 ranking ಇರುತ್ತೆ, ಅವ್ರು ಮಾತ್ರ ಆಡ್ಬೇಕು.
1: ಎಲ್ಲಾ ರಾಜ್ಯದಿಂದ ಬರಲ್ಲ, top 8 ಆರಿಸ್ತಾರೆ.
0: ಇವಾಗ ನ್ಯಾಷನಲ್ಸ್ ನಡೆಯುತ್ತೆ, ನ್ಯಾಷನಲ್ಸ್ ಅಲ್ಲಿ 28 teams 30 teams ಇರುತ್ತೆ, ಅದ್ರಲ್ಲಿ top 8 ಸೆಲೆಕ್ಟ್ ಆಗ್ತಾರೆ. ಅದು ನ್ಯಾಷನಲ್ ಗೇಮ್ಸ್ ಗೆ ಆಡೋದು. ಅವಾಗ ಕರ್ನಾಟಕ ಒಂದ್ ಟೀಮ್ ಇತ್ತು, ಅದ್ರಿಗೆ ಅಲ್ಲಿಗೆ ಸೆಲೆಕ್ಟ್ ಆಗಿತ್ತು ಆಲ್ರೆಡಿ.
1: ಎಷ್ಟನೇ ಪ್ಲೇಸ್ ಇತ್ತು ಅವಾಗ ಕರ್ನಾಟಕ?
0: ಅವಾಗ ನಾವು ಕರ್ನಾಟಕ 3rd place ಬಂದಿತ್ತು ಪುಣೆದಲ್ಲಿ. ಫಸ್ಟ್ ಪಂಜಾಬ್ ಇದ್ದಿದ್ದು, ಸೆಕೆಂಡ್ UP ಏನಾಯ್ತು, ನಾವು 3rd ಬಂದ್ವಿ. ಅದರಿಂದ ನಾವು ನ್ಯಾಷನಲ್ ಗೇಮ್ಸ್ ಗೆ ಹೋಗಿದ್ ನೆಕ್ಸ್ಟ್. ನ್ಯಾಷನಲ್ಸ್ ಗಿಂತ ನೆಕ್ಸ್ಟ್ ಲೆವೆಲ್ ಇದು.
1: ಅದೇ ಸೇಮ್ ತಂಡ ಅಂದ್ರೆ ಈಗ ಕರ್ನಾಟಕ ತಂಡವನ್ನ ತಗೊಂಡ್ ಹೋಗ್ತಾರ ಅಥವಾ ಮಿಕ್ಸ್ಅಪ್ ಮಾಡ್ತಾರ ಎಲ್ಲಾ ರಾಜ್ಯದವ್ರನ್ನ?
0: ಇಲ್ಲ ಇಲ್ಲ, ಕರ್ನಾಟಕದವ್ರು ಕರ್ನಾಟಕ ಟೀಮೇ ಹೋಗುತ್ತೆ. ಹಂಗೆ ಹೋಗಿ ಕರ್ನಾಟಕ ಹೋಗಿ ನ್ಯಾಷನಲ್ ಗೇಮ್ಸ್ ಹೋಗಿದ್ವಿ. ಅವಾಗ ಗುಜರಾತ್ ಅಲ್ಲಿ ನಡೆದಿತ್ತು. ನ್ಯಾಷನಲ್ ಗೇಮ್ಸ್ ಹೆಂಗಂದ್ರೆ ಸೇಮ್ ಇದೆ, ಇಂಟರ್ನ್ಯಾಷನಲ್ ಏಷ್ಯನ್ ಗೇಮ್ಸ್ ಆತರ ಹಿಂಗೆ ನಡೆಸ್ತಾರೆ, ಆತರ ನಮಗೆ ಎಕ್ಸ್ಪೀರಿಯನ್ಸ್ ಕೊಡಕ್ ಆತರ ನಡೆಸ್ತಾರೆ ನ್ಯಾಷನಲ್ ಗೇಮ್ಸ್. ಆಡಿ ನಾವು ಫೈನಲ್ಸ್ ಅಲ್ಲಿ ನಾವು UP ಜೊತೆ ಆಡಿದ್ವಿ. UP ಜೊತೆ ಶೂಟ್ ಔಟ್ ಅಲ್ಲಿ ಅಂದ್ರೆ ಸ್ಟ್ರೋಕ್, ಪೆನಾಲ್ಟಿ ಸ್ಟ್ರೋಕ್ ಬರುತ್ತೆ, ಅದ್ರಲ್ಲಿ ಗೆದ್ದಿದ್ ನಾವು ಗೋಲ್ಡ್ ಮೆಡಲ್. ಅದೇ ಫಸ್ಟ್ ಗೋಲ್ಡ್ ಮೆಡಲ್ ಕರ್ನಾಟಕಗೆ ಹಿಸ್ಟೋರಿಕ್ ನ್ಯಾಷನಲ್ ಗೇಮ್ಸ್ ಅಲ್ಲಿ, ಅದೇ ಫಸ್ಟ್ ಗೋಲ್ಡ್ ಮೆಡಲ್. ಅಂದ್ರೆ ಆ ಟೀಮ್ ಅಂದ್ರೆ ಇದೇ ಹೇಳೋ ಟೀಮ್ ಗೇಮ್ ಅಂದ್ರೆ ನಾವು ಒಂದ್ ದಿವಸ ಚೆನ್ನಾಗಿ ಆಡಿಲ್ಲ ಅಂದ್ರೆ ಇನ್ನೊಂದು 9 ಜನ ಚೆನ್ನಾಗಿ ಆಡ್ತಾರೆ, ಎಲ್ಲಾರು ಚೆನ್ನಾಗಿ ಆಡ್ತಾರೆ. ಆದ್ರೆ ಆ ರೀತಿ ಎಲ್ಲಾರು ಚೆನ್ನಾಗಿ ಆಡಿದ್ರು.
1: ಓವರ್ಆಲ್ ಆಗಿ ನೋಡಿದ್ರೆ ಇಡೀ ಟೀಮೇ ಸೆಲೆಕ್ಟ್ ಆಗುತ್ತೆ, ಅದು ಮೇನ್ ಇಂಪಾರ್ಟೆಂಟ್.
0: ಅದೊಂದು ಗೆದ್ವಿ, ಗೋಲ್ಡ್ ಆಯ್ತು ನ್ಯಾಷನಲ್ ಗೇಮ್ಸ್. ಪುನಃ ಏನಾಯ್ತು ಅಂದ್ರೆ ನ್ಯಾಷನಲ್ ಗೇಮ್ಸ್ ಒಂದು 12 years ನಡೆದಿಲ್ಲ, 4 years ಒನ್ಸ್ ನಡೆಯೋದು, 12 years ಕಂಟಿನ್ಯೂಸ್ ನಡೆದಿಲ್ಲ. ಅದಕ್ಕೆ 22 ಅಲ್ಲಿ ಮಾಡ್ಬಿಟ್ಟು ಪುನಃ 23 ಅಲ್ಲಿ ನಡೆಸಿದ್ರು ಗೋವಾದಲ್ಲಿ. ಅದರಲ್ಲಿ ಪುನಃ ನಮ್ ಕರ್ನಾಟಕ ಟೀಮ್ ಇತ್ತು, ಕರ್ನಾಟಕ ನಾವು ಸಿಲ್ವರ್ ಆಯ್ತು ಅಲ್ಲಿ ಫೈನಲ್ಸ್ ಅಲ್ಲಿ, ನಾವು 2nd place ರನ್ನರ್ಸ್. ಪುನಃ 2025 ಉತ್ತರಾಖಂಡಲ್ಲಿ ನಡೆದು, ಪುನಃ ಉತ್ತರಾಖಂಡಲ್ಲಿ ನಡೆಯೋ ಗೋಲ್ಡ್. ಅದೇ 4 years ಒನ್ಸ್ ನಡೆಯೋದು, ಯಾಕಂದ್ರೆ ಮುಂಚೆ ನಡೆದಿದ್ದಿಲ್ಲ, ಅದಕ್ಕೆ ಕಂಟಿನ್ಯೂಸ್ ಮಾಡ್ಬಿಟ್ಟಿರೋದು ಆ ಟೂರ್ನಮೆಂಟ್.
1: ಹೊಸ ಹೊಸ ಆಟಗಾರ ಸಿಗ್ತಾರೆ
0: ಸಿಗ್ತಾರೆ ಅಂತ ಅವಾಗ ನಡೆಸಿದ್ರು. ಇದೊಂಥರ ನಮ್ದು ಕಂಟಿನ್ಯೂಸ್ ಆ ಟೀಮ್ ಮಾಡಿದ್ರಂದ್ರೆ ಗೋಲ್ಡ್ ಸಿಲ್ವರ್ ಗೋಲ್ಡ್ 3 times ಕಂಟಿನ್ಯೂಸ್ ಆಗೈತೆ.
1: ಈ ರೀತಿ ಕಂಟಿನ್ಯೂ ಆಗೋದ್ರಿಂದ ಪ್ರಾಕ್ಟೀಸ್ ಚೆನ್ನಾಗಿರುತ್ತೆ
0: ನಿಮಗೆಲ್ಲ.
1: 2022 ನಿಮ್ಮ ಕ್ರೀಡಾ ಬದುಕಿನ ಮಹತ್ವದ ಘಟ್ಟ ಅಂತ ಹೇಳ್ಬೋದು. ಭಾರತದ ಹಾಕಿ ಟೀಮ್ಗೆ ಆಯ್ಕೆಯಾಗಿ ಅಂತಾರಾಷ್ಟ್ರೀಯ ಟೂರ್ನಮೆಂಟ್ ಗೆ ಪಾದಾರ್ಪಣೆ ಮಾಡಿದ್ರಿ, ನೀವು ಅಲ್ಲಿ ಯಶಸ್ವಿ ಕೂಡ ಆದ್ರಿ, ಆ ಅನುಭವವನ್ನು ಹಂಚಿಕೊಳ್ಳಿ.
0: ಫಸ್ಟ್ ಇಂಡಿಯಾ ಟೀಮ್ ಸೆಲೆಕ್ಟ್ ಆದಾಗ ನಾನು ಹೋಗಿದ ತಕ್ಷಣ ನನಗೆ ಇಂಡಿಯಾ ಆಡಕ್ ಚಾನ್ಸ್ ಕೊಟ್ಟಿಲ್ಲ. ಹೋಗಿದ ತಕ್ಷಣ ನಾನು ಒಬ್ಬೊಬ್ಬರೇ ನಾನೊಂದು 6 ವೇಟ್ ಮಾಡಿದೆ ಇಂಡಿಯಾ ಟೀಮ್. 6 ನನಗೆ ವೇಟ್ ಮಾಡಿಸಿ ನಾನು 6 ಆದ್ಮೇಲೆ ನನಗೆ ಚಾನ್ಸ್ ಸಿಕ್ಕಿದ್ದು ಆಡಕ್ಕೆ.
1: ಮೊದ್ಲಿಗೆ ನಿಮ್ಗೆ ಆಯ್ಕೆ ಆಗಿದ್ದೀರಿ ಇಂಡಿಯಾ ಟೀಮಿಗೆ ಅಂತ ಒಂದು ಸುದ್ದಿ ಕೇಳಿದ್ರಲ್ಲ, ಅವಾಗ ನಿಮ್ಗೆ ಹೇಗಿತ್ತು ಅನುಭವ? ಯಾಕಂದ್ರೆ ನಿಮ್ಮ ಇಡೀ ಫ್ಯಾಮಿಲಿ ಹಾಕಿ ಆಟಗಾರರಾಗಿದ್ರು ಕೂಡ ಭಾರತದ ತಂಡಕ್ಕೆ ಆಯ್ಕೆ ಆಗಿರ್ಲಿಲ್ಲ.
0: ಅವಾಗ ನಾ ಏನ್ ಹೇಳ್ಬೇಕಂದ್ರೆ ಫಸ್ಟ್ ನನ್ ಅನೌನ್ಸ್ ಆಗಿದ ತಕ್ಷಣ ನಮ್ ಡ್ಯಾಡಿಗೆ ಕಾಲ್ ಮಾಡುದು. ಡ್ಯಾಡಿ ಮಮ್ಮಿ ಕಾಲ್ ಮಾಡಿ ಹೇಳಿದಾಗ ತುಂಬಾ ಖುಷಿ ಆಗಿದೆ.
1: ಎಲ್ಲಿದ್ರಿ ಅವಾಗ ನೀವು?
0: ಅವ್ ನಾನು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕ್ಯಾಂಪ್ ಅಲ್ಲಿ ಇದ್ದೆ, ಕೆಂಗೇರಿಯಲ್ಲಿ ಸ್ಪೋರ್ಟ್ಸ್ ಅಥಾರಿಟಿ ಕ್ಯಾಂಪ್. ಅಲ್ಲಿಂದ ಕಾಲ್ ಮಾಡಿದೆ ಮನೆಗೆ, ಈ ತರ ಸೆಲೆಕ್ಟ್ ಆಗಿದ್ದೀನಿ ಅಪ್ಪ ಅಮ್ಮ ಅಂತ. ಅವ್ರು ತುಂಬಾ ಖುಷಿ ಆಗಿದ್ರು, ಅಪ್ಪ ಅಮ್ಮ ಅಲ್ಲ. ನನಗೆಲ್ಲ ಒಂಥರ ಫೀಲಿಂಗ್, ಇಂಡಿಯಾ ಜರ್ಸಿ ಫಸ್ಟ್ ಟೈಮ್ ಹಾಕ್ತಿದ್ದೀನಿ ಅಂದ್ರೆ ಅದೊಂದು ಬೇರೆ ಫೀಲಿಂಗ್, ತುಂಬಾ ಪ್ರೌಡ್. ನಮ್ಮ ಅಪ್ಪ ಎಲ್ಲರಿಗೆ ಹೇಳ್ಕೊಂಡು, ಮಮ್ಮಿ ಎಲ್ಲರಿಗೆ ಹೇಳ್ಕೊಂಡು, ಡ್ಯಾಡಿ ಎಲ್ಲರಿಗೆ ಹೇಳ್ಕೊಂಡು ಎಲ್ಲಾ ಕಡೆ, ಇವಾಗ ಸೋಷಿಯಲ್ ಮೀಡಿಯಾ ಇತ್ತಲ್ಲ, ಎಲ್ಲಾ ಕಡೆ ಶೇರ್ ಮಾಡ್ಕೊಂಡು ನಮ್ಮ ಹಂಗಾಗಿದೆ ಮಗಂಗಾಗಿದೆ ಅಂತ.
1: ಬಹಳ ಖುಷಿ ಹಬ್ಬದ ವಾತಾವರಣ.
0: ಆತರ ನಾನು ಹಂಗೆ ಮನೆಗೆ ಹೋಗಿಲ್ಲ ಅಂದ್ರೆ ಟೂರ್ನಮೆಂಟ್ ಆಡ್ಬಿಟ್ಟು ಆಮೇಲೆ ವಾಪಸ್ ಮನೆಗೆ ಬಂದಿದ್ದು. ಮನೆಗೆ ಬಂದಾಗ ಮನೆಗೆ ಚಾಕ್ಲೇಟು ತಗೋ, ನೀನ್ ಬೇಕಾಗಿರೋ ಸ್ವೀಟು. ನಮ್ಮ ಮಮ್ಮಿ ಮಾಡೋ ಬಿರಿಯಾನಿ ನನಗೆ ತುಂಬಾ ಇಷ್ಟ, ಬಿರಿಯಾನಿ ಮಾಡ್ಕೊಟ್ರು.
1: ಮಗ ಒಂದು ದೊಡ್ಡ ಸಾಧನೆ ಮಾಡಿದನಲ್ಲ ಅಂತ ಆ ಪಾಲಕರ ಕಣ್ಣಲ್ಲಿ ಆ ಒಂದು ಬೆಳಕು ಇರ್ತದಲ್ಲ, ಅದು ನಿಮ್ಗಿನ್ನು ಏನಾದ್ರೂ ಸಾಧಿಸ್ಬೇಕು ಅನ್ನೋದು ಉತ್ಸಾಹ ಬರುತ್ತೆ.
0: ಇನ್ನು ಇನ್ನು ಆಡ್ಬೇಕು, ಇನ್ನು ಮಾಡ್ಬೇಕು ಅಂತ ಅವ್ರು ಇನ್ನೂ ಸಪೋರ್ಟ್ ತರ.
1: 2023 ಏಷ್ಯಾ ಕಪ್ ನಲ್ಲಿ ಭಾರತದ ಹಾಕಿ ತಂಡ ಬಂಗಾರದ ಪದಕ ಪಡೀತಲ್ಲಿ ಆ ತಂಡದಲ್ಲಿ ನೀವಿದ್ರಿ, ಆ ಅನುಭವವನ್ನ ಹಂಚಿಕೊಳ್ಳಿ.
0: ನಾವು ಹೋಗಿದ್ದು ಅದು ಫಸ್ಟ್ ಟೈಮ್ ಏಷ್ಯಾ ಕಪ್ ಆಡಕ್ಕೆ. ಅವಾಗ ಆಡುವಾಗ ನಮಗೊಂದು ಒಳ್ಳೆ ಟೀಮ್ ಅಂದ್ರೆ ಪಾಕಿಸ್ತಾನ. ಆ ಫೀಲಿಂಗ್ ಹೆಂಗಿತ್ತು ಅಂದ್ರೆ ಪಾಕಿಸ್ತಾನ ಜೊತೆ ಆಡೋ ಒಂದು ಬೇರೆ ತರ ಜೋಶು, ಪ್ಲಸ್ ಸ್ವಲ್ಪ ಭಯನೂ ಇರುತ್ತೆ.
1: ಎಲ್ಲಾ ಆಟದಲ್ಲೂ ಹಾಗೆ
0: ಎಲ್ಲ ರೈವಲ್ರಿ ಹಂಗಿರುತ್ತೆ.
1: ಹೌದು,
0: ಮತ್ತೆ ಫ್ಯಾನ್ಸ್ ಆ ಜಾಗದ ನೋಡಿದ್ರೆ ಅರ್ಧ ಜಾಗದಲ್ಲಿ ಇಂಡಿಯನ್ಸ್ ಕೂತಿದ್ರು, ಅರ್ಧ ಸ್ಪೇಸ್ ಅಲ್ಲಿ ಫುಲ್ ಪಾಕಿಸ್ತಾನಿ ಅವ್ರು ಕೂತಿದ್ರು, ಹಂಗೆ ಕಿರ್ಚಾಡ್ತಿದ್ರು ಫ್ಯಾನ್ಸ್. ಅದೊಂದು ಫೀಲಿಂಗ್ ಬೇರೆ, ಅವ್ರ ಮೇಲೆ ಗೆದ್ದಿ ನಾವು ಗೋಲ್ಡ್ ಮೆಡಲ್ ಆಯ್ತಲ್ಲ, ಬೇರೆ ಲೆವೆಲ್ ಫೀಲಿಂಗ್. ಅದು ಬಹಳ ಖುಷಿ.
1: ಆ ರೋಚಕ ಕ್ಷಣಗಳನ್ನ ನೆನಪಿಸಿಕೊಳ್ಳೋದಾದ್ರೆ
0: ಬೇರೆ ಲೆವೆಲ್ ಫೀಲಿಂಗ್ ಐತೆ ಅಂದ್ರೆ ಅದು ಹೇಳಕ್ ಆಗಲ್ಲ ಹೆಂಗೆ ಅಂದ್ರೆ. ಅವಾಗ ಫೀಲಿಂಗ್ ಅದು ಬೇರೆ ತರ ಇರುತ್ತೆ, ಬಾಡಿ ಎಲ್ಲ ಒಂಥರ ಫುಲ್ ಲೂಸ್ ಆಗ್ಬಿಡುತ್ತೆ, ಬೇರೆ ತರ ಇತ್ತು, ಹೇಳಕ್ ಆಗಲ್ಲ.
1: ಪೋಡಿಯಂ ನಲ್ಲಿ ಭಾರತ ಫಸ್ಟ್ ಪ್ಲೇಸ್ ಅಂದಾಗ ನೀವೆಲ್ಲ ಹೋಗಿ ನಿಲ್ತಿರಲ್ಲ, ಆ ಕ್ಷಣ ಹೇಗೆ?
0: ನಾವು ಪೋಡಿಯಂ ಅಲ್ಲಿ ನಿಂತಿರುವಾಗ ಮೆಡಲ್ ಕೊಡುವಾಗ ಅವ್ರು ನ್ಯಾಷನಲ್ ಆಂಥಮ್ ಮುಂದೆ ಹಾಕ್ತಾರೆ, ಅವಾಗ ಫೀಲಿಂಗ್ ಏನೋ ಒಂಥರ ಕಣ್ಣಲ್ಲಿ ನೀರ್ ಬರೋ ತರ ಪ್ರೌಡ್ ಫೀಲಿಂಗ್. ಅವಾಗ
1: ಪ್ರತಿಯೊಬ್ಬರಿಗೂ ಕೊರಳಿಗೆ ಮೆಡಲ್ ಹಾಕ್ತಿರ್ತಾರೆ.
0: ಹೌದು, ಎಲ್ಲರಿಗೆ ಮೆಡಲ್ ಹಾಕ್ತಾರೆ, ಗೋಲ್ಡ್ ಮೆಡಲ್ ಹಾಕ್ತಾರೆ ಅವಾಗ.
1: ಹಾಗೆ ನೀವು 2024 ಚೀನಾದಲ್ಲಿ ನಡೀತಲ್ಲ ಏಷ್ಯನ್ ಚಾಂಪಿಯನ್ ಟ್ರೋಫಿಯಲ್ಲೂ ಕೂಡ ಭಾರತ ಬಂಗಾರದ ಪದಕವನ್ನ ಪಡೆದಿತ್ತು, ಆ ಟೂರ್ನಮೆಂಟ್ ಕುರಿತಾಗಿ ಹಂಚಿಕೊಳ್ಳಿ.
0: ಆ ಟೂರ್ನಮೆಂಟ್ ಅಂದ್ರೆ ನಂದು ಫಸ್ಟ್ ಮೇಜರ್ ಟೂರ್ನಮೆಂಟ್, ಅದು ದೊಡ್ಡ ಟೂರ್ನಮೆಂಟ್. ಆ ಟೂರ್ನಮೆಂಟ್ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ದೊಡ್ಡ ಟೂರ್ನಮೆಂಟ್ ನನಗೆ ಲೈಫ್ ಅಲ್ಲಿ ಫಸ್ಟ್ ಟೈಮ್. ಅಲ್ಲಿ ಹೋಗಕ್ಕೆ ಸ್ವಲ್ಪ ಹೆದರಿಕೆನೂ ಇತ್ತು, ನರ್ವಸ್ನೆಸ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಆಡ್ತಾ ಆಡ್ತಾ ಟ್ರಸ್ಟ್ ಮಾಡ್ಕೊಂಡು ನನ್ನ ಮೇಲೆ, ಮತ್ತೆ ನಮ್ಮ ಟೀಮು ಚೆನ್ನಾಗಿತ್ತು.
1: ಯಾರ್ಯಾರು ಇದ್ರು ಟೀಮ್ನಲ್ಲಿ?
0: ಟೀಮಲ್ಲಿ ನನ್ನ ಕರ್ನಾಟಕದಿಂದ ನಾನು ಒಬ್ಬನೇ ಇದ್ದೆ, ಬಾಕಿ ಎಲ್ಲ ಹರ್ಮನ್ಪ್ರೀತ್, ಹಾರ್ದಿಕ್, ಮನ್ಪ್ರೀತ್ ಸಿಂಗ್ ಅವರೆಲ್ಲ ಇದ್ರು ಟೀಮಲ್ಲಿ.
1: ಹೇಗಿತ್ತು ಅವರ ಸಹಕಾರ? ಈಗ ಮೊದ್ಲಿಗೆ ಅವರೆಲ್ಲ ದೊಡ್ಡ ದೊಡ್ಡ ಒಲಿಂಪಿಯನ್ಸ್ ಎಲ್ಲ ಅವರು, ಅವರು ಒಟ್ಟಿಗೆ ಆಡುವಾಗ ನೀವು ಜಸ್ಟ್ ಪಾದಾರ್ಪಣೆ ಮಾಡಿರ್ತೀರಿ.
0: ಅದೇ ಈ ಟೀಮ್ ಗೇಮ್ ಅಲ್ಲಿ ಇನ್ನೊಂದ್ ಏನ್ ಒಳ್ಳೇದಂದ್ರೆ, ಈ ಸೀನಿಯರ್ ಪ್ಲೇಯರ್ಸ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇರ್ತಾರಲ್ಲ, ಅವರಿಂದ ಕಲಿಯಕ್ ಸಿಗತ್ತೆ. ಮತ್ತೆ ನಾವು ನರ್ವಸ್ ಇರುವಾಗ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ, ಚೆನ್ನಾಗಾಡು, ಪರವಾಗಿಲ್ಲ ಮಾಡು, ಹೇಳ್ಕೊಡ್ತಾರೆ. ನಾವ್ ಅವ್ರ ಪಕ್ಕದಲ್ಲಿ ನಿಂತ್ರೆ ಹೌದು ಇವ್ರ ಸಪೋರ್ಟ್ ಇದ್ದಾರೆ, ನಾವು ಚೆನ್ನಾಗಿ ಆಡ್ಬೋದು ಅಂತ ಆ ತರ ಫೀಲಿಂಗ್ ಅವ್ರು ಮಾಡ್ತಾರೆ, ಒಂದ್ ಫ್ಯಾಮಿಲಿ ತರ ಫೀಲಿಂಗ್ ಇರುತ್ತೆ ಟೀಮಲ್ಲಿ. ಚೈನಾದಲ್ಲಿ ಹುಲನ್ಬೂರ್ ಸಿಟಿ ಅಂತ, ಟ್ರಾವೆಲಿಂಗ್ ತುಂಬಾ ದೂರ, 36 hours ಏನೋ ಫ್ಲೈಟ್, ತುಂಬಾ ದೂರ ಜಾಗ ಅದು. ಚೈನಾದಲ್ಲಿ ಫೈನಲ್ಸ್ ನಾವು ಚೈನಾ ಮೇಲೆನೆ ಆಡಿದ್ವಿ, 1-0 ಗೆದ್ದಿದ್ ನಾವು ಫೈನಲ್ಸ್. ತುಂಬಾ ಚೆನ್ನಾಗಿತ್ತು ಆ ಟೂರ್ನಮೆಂಟ್,
1: ಟಫ್
0: ಕಾಂಪಿಟೇಷನ್ ಇತ್ತು ಅದು. ಮತ್ತೆ ಪಾಕಿಸ್ತಾನ ಮೇಲೆ ಲೀಗಲ್ ಆಡಿದ್ ನಾವು, ಪಾಕಿಸ್ತಾನ ಮೇಲೆ ಗೆದ್ದಿದ್ ನಾವು 2-1 ಗೆದ್ದಿದ್ವಿ ಪಾಕಿಸ್ತಾನ ಮೇಲೆ. ಅದೇ ನನ್ನ ಫಸ್ಟ್ ಟೂರ್ನಮೆಂಟ್. ಎಲ್ಲ ಏಷ್ಯನ್ ಕಂಟ್ರೀಸ್, ಟಾಪ್ ಏಷ್ಯನ್ ಕಂಟ್ರೀಸ್, ಇಂಡಿಯಾ, ಪಾಕಿಸ್ತಾನ್, ಜಪಾನ್, ಕೊರಿಯಾ, ಚೈನಾ, 6 teams ಇತ್ತು.
1: ಅದರಲ್ಲಿ ಭಾರತ
0: ಚಾಂಪಿಯನ್ ಆಗಿದ್ರು.
1: ಕಳೆದ ವರ್ಷ ಸುಲ್ತಾನ ಅಜಲಾನ್ ಶಾ ಇಂಟರ್ನ್ಯಾಷನಲ್ ಹಾಕಿ ಟೂರ್ನಮೆಂಟ್ ಬೆಳ್ಳಿಯ ಪದಕವನ್ನ ಪಡೀತು ಭಾರತ ತಂಡ, ಆ ಅನುಭವ ಹಂಚಿಕೊಳ್ಳಿ ಹೇಗಿತ್ತು?
0: ಹೆಂಗಂದ್ರೆ ಅಜಲಾನ್ ಶಾ ಹೋಗ್ತಾ ಹೋಗ್ತಾ ನಾ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ, ನನಗೆ ನಾ ಸ್ವಲ್ಪ ಆಡಿ ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು ಆ ಟೂರ್ನಮೆಂಟ್ ಆಡಕ್ಕೆ. ಮತ್ತೆ ಮಲೇಷ್ಯಾ ಆಡಕ್ಕೆ ನನ್ನ ಫಸ್ಟ್ ಟೈಮ್, ಆ ವೆದರ್ಗೆ, ಆ ಜಾಗ. ಆ ಟೂರ್ನಮೆಂಟ್ ತುಂಬಾ ಚೆನ್ನಾಗಿತ್ತು, ಯಾಕಂದ್ರೆ ನಮ್ದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ನಾವು ಬೆಲ್ಜಿಯಂ ಜೊತೆನೂ ಚೆನ್ನಾಗಿ ಆಡಿದ್ವಿ, ಮಲೇಷ್ಯಾಗೆ ಹೊಡೆದಿದ್ವಿ, ಕೊರಿಯಾಗೆ ಹೊಡೆದಿದ್ವಿ.
1: ಅಜಲಾನ್ ಶಾ ಟ್ರೋಫಿ ಅಂತಂದ್ರೆ ಎಷ್ಟು ಕಂಟ್ರಿ ಬಂದಿರ್ತದೆ ಅಲ್ಲಿ?
0: ಅದು 8 countries ಅಂತ, ಇನ್ವಿಟೇಷನಲ್ ಟೂರ್ನಮೆಂಟ್ ಅದು, ಸ್ಪೆಷಲಿ ಇನ್ವಿಟ್ ಮಾಡಿ ಕರೆಯೋದು. ಅವಾಗ ನಾ ಆಡುವಾಗ ಇಂಡಿಯಾ, ಮಲೇಷ್ಯಾ, ನ್ಯೂಜಿಲೆಂಡ್, ಬೆಲ್ಜಿಯಂ, ಕೊರಿಯಾ ಮತ್ತೆ ಜಪಾನ್. ನಾವು ಬೆಲ್ಜಿಯಂ ಜೊತೆ ಆಡಿದ್ವಿ, ಅದು ವರ್ಲ್ಡ್ ರ್ಯಾಂಕಿಂಗ್ 1 ಅದು ಬೆಲ್ಜಿಯಂ. ಅದೇ ಹಾಕಿದಲ್ಲಿ ಗೆಲ್ಲೋದು ಸೋಲೋದು ಇದ್ದೇ ಇರುತ್ತೆ, ಹೇಳಕ್ ಆಗಲ್ಲ. ನಾವು ನಮ್ 100% ಕೊಡ್ತೀವಿ, ರಿಸಲ್ಟ್ ಒಂದೊಂದ್ಸತಿ ಸೋತೋಗ್ಬಿಡ್ತೀವಿ, ಒಂದ್ಸತಿ ಗೆಲ್ತೀವಿ. ಆದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ನಮ್ಮ ಟೀಮ್ದು,
1: ಬಹಳ ಟಫ್ ಕಾಂಪಿಟೇಟರ್ ಆಗಿದ್ರು, ಹಾಗಾಗಿ ಬೆಳ್ಳಿಯ ಪದಕವನ್ನ ಗೆದ್ರಿ ಅಂತ ಹೇಳ್ಬೋದು.
0: ಆ ಟೂರ್ನಮೆಂಟ್ ಅಲ್ಲಿ ನನಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿತ್ತು, ಕೊರಿಯಾ ಜೊತೆ ಆಡುವಾಗ 1-0 ಗೆದ್ದಿದ್ವಿ ನಾವು ಕೊರಿಯಾ ಜೊತೆ, ಅವಾಗ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿತ್ತು ನನಗೆ ಆ ಮ್ಯಾಚ್ ಅಲ್ಲಿ.
1: ನೀವು ಈಗ ಡಿಫೆಂಡರ್, ಮಿಡ್ ಫೀಲ್ಡರ್, ಹೇಗದು ಮಿಡ್ ಫೀಲ್ಡರ್ ಅಂತಂದ್ರೆ?
0: ಮಿಡ್ ಫೀಲ್ಡರ್ ಹೇಗಂದ್ರೆ ನಮ್ ಡಿಫೆನ್ಸ್ ಇಂದ ಅಟ್ಯಾಕರ್ ಯಾರು ಇರ್ತಾರ, ಡಿಫೆನ್ಸ್ ಇರೋದು ಅವ್ರನ್ನ ಮತ್ತೆ ಅಟ್ಯಾಕರ್ ನ ಮಧ್ಯದಲ್ಲಿ ಕನೆಕ್ಟ್ ಮಾಡೋನು. ಮಿಡ್ ಫೀಲ್ಡರ್ ಕೆಲಸ ಏನ, ನಾವು ಟೀಮ್ಗೋಸ್ಕರ ಟ್ಯಾಕಲು ಮಾಡ್ಬೇಕು ಮತ್ತೆ ಗೋಲು ಮಾಡ್ಬೇಕು, ಎರಡು ಕೆಲಸ ಮಾಡ್ಬೇಕು ಮಿಡ್ ಫೀಲ್ಡರ್,
1: ಎರಡು ಕೆಲಸ
0: ಆಗ್ಬೇಕು ಆತರ.
1: ಮೇನ್ ಇಂಪಾರ್ಟೆಂಟ್
0: ಮೇನ್ ಇಂಪಾರ್ಟೆಂಟ್ ಆತರ.
1: ರಾಹಿಲ್ ಅವರೇ, ಇಲ್ಲಿವರೆಗೆ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ವಿ ಕ್ರೀಡಾಪಟು ಹಾಕಿಯಲ್ಲಿ, ಮುಂದಿನ ಗುರಿ ಏನ್ ನಿಮ್ದು?
0: ನಂದು ಮುಂದಿನ ಏನಂದ್ರೆ ನಾನು ಪುನಃ ಇಂಟರ್ನ್ಯಾಷನಲ್ ಆಡಬೇಕು ಅಂತ ನನಗೊಂದು ಆಸೆ. ಈಗ ವಾಪಸ್ಸು ನಾನು ಇಂಜುರಿ ಆಗಿತ್ತಂತ ಸ್ವಲ್ಪ ನಾನು ಡ್ರಾಪ್ ಆಗಿದ್ದೀನಿ, ಈಗ ನಾನು ಪುನಃ ಕಮ್ ಬ್ಯಾಕ್ ಮಾಡಬೇಕು ಅಂತ ನಾನು ಏಮ್. ಈಗ ಟಾರ್ಗೆಟ್ ಅದೇ ಇರೋದು ನಂದು. ವಾಪಸ್
1: ಪಂದ್ಯಾವಳಿ ಆಡುವಾಗ
0: ಮಸಲ್ ಇಂಜುರಿ ಆಯ್ತು, ಆಡುವಾಗಲೇ ಇಂಜುರಿ ಆಯ್ತು, ಅವಾಗ ಅದನ್ನ ಟ್ರೀಟ್ಮೆಂಟ್ ತಗೊಂಡು ಹೀಲ್ ಆಗ್ತಿದೆ ಈಗ.
1: ಕೊನೆಯದಾಗಿ ಒಂದು ಪ್ರಶ್ನೆ ರಾಹಿಲ್ ಅವರೇ, ಭಾರತದ ಹಾಕಿ ಭವಿಷ್ಯ ಹೇಗಿದೆ? ಈವರೆಗೆ ಭಾರತ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ 13 ಪದಕಗಳನ್ನ ಪಡೆದಿದೆ, ಅದರಲ್ಲಿ 8 ಬಂಗಾರ, 1 ಬೆಳ್ಳಿ, 4 ಕಂಚು ಪಡೆದಿದೆ. ಟೋಕಿಯೋ ಮತ್ತೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕವನ್ನ ಪಡ್ಕೊಂಡಿದೆ. ಸೊ ನಮ್ಮ ಭಾರತದ ಹಾಕಿ ಭವಿಷ್ಯ ಮುಂದೆ ಹೇಗಿದೆ?
0: ನಮ್ಮ ಭಾರತದ ಭವಿಷ್ಯ ತುಂಬಾ ಚೆನ್ನಾಗಿದೆ ಮುಂದೆ, ಯಾಕಂದ್ರೆ ಈಗೀಗ ಗವರ್ಮೆಂಟ್ ತುಂಬಾ ಸಪೋರ್ಟ್ ಮಾಡ್ತಿದೆ ಹಾಕಿಗೆ. ಸೆಂಟ್ರಲ್ ಗವರ್ಮೆಂಟ್ ಆಗ್ಲಿ, ಸ್ಟೇಟ್ ಗವರ್ಮೆಂಟ್ ಆಗ್ಲಿ, ಸಪೋರ್ಟ್ ಅಂದ್ರೆ ಸ್ಪೆಷಲೈಸ್ಡ್ ಟ್ರೈನಿಂಗು, ಸ್ಪೆಷಲೈಸ್ ಡಯಟು ಮತ್ತೆ ಸ್ಪೆಷಲೈಸ್ ಕೋಚಸ್ ಅವರಿದ್ದು ಮತ್ತೆ ಟ್ರೈನಿಂಗ್ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ ಈಗ. ಮತ್ತೆ ಟ್ರೈನಿಂಗ್ ಫೆಸಿಲಿಟೀಸ್ ಬರೀ ಟಾಪ್ ಲೆವೆಲ್ಗಿಲ್ಲ, ಟ್ರೈನಿಂಗ್ ಫೆಸಿಲಿಟೀಸ್ ಗ್ರಾಸ್ ರೂಟ್ ಲೆವೆಲ್, ಚಿಕ್ಕದವರಿಂದ ಟ್ರೈನಿಂಗ್ ಅವ್ರು ಒಂದು 10 ಇಯರ್ಸ್ ಅವ್ರು ರೆಡಿ ಆಗ್ತಾರೆ. ಆ ತರ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ ಈಗ, ತುಂಬಾ ಚೆನ್ನಾಗಿ ಮಾಡೋರೆ. ಮತ್ತೆ ಹಾಕಿಗೋಸ್ಕರ ಹಾಕಿ

0: ಇಂಡಿಯಾ ಲೀಗು ಐ ಪಿ ಎಲ್ ತರಾನೆ ಸೇಮ್ ಹಾಕಿ ಇಂಡಿಯಾ ಲೀಗು ಇದೆ, ಅದು ನಡೆಸ್ತವ್ರೆ. ಹೆಂಗೆ ಐ ಪಿ ಎಲ್ ಇಂದ ಕ್ರಿಕೆಟ್ ತುಂಬಾ ಹೆಲ್ಪ್ ಆಯ್ತು, ತುಂಬಾ ಇನ್ಕ್ರೀಸ್, ಆತರ ಹಾಕಿ ಇಂಡಿಯಾ ಲೀಗು ಸ್ಟಾರ್ಟ್ ಮಾಡಿದ್ದಾರೆ.
1: ಅಂದ್ರೆ ಒಂದು ಕ್ರೀಡೆ ಬೆಳಿಬೇಕಂದ್ರೆ ಲೀಗ್ ಹಂತದ ಪಂದ್ಯಾವಳಿಗಳು ನಿರಂತರವಾಗಿ ನಡೀತಾ ಇರಬೇಕು.
0: ಯಾಕಂದ್ರೆ ಈ ಲೀಗ್ ನಡೆದ್ರೆ ಫಾರಿನ್ ಇಂದ ಪ್ಲೇಯರ್ಸ್ ಬರ್ತಾರೆ, ಮತ್ತೆ ಇಂಡಿಯಾ ಪ್ಲೇಯರ್ಸ್ ಇರ್ತಾರೆ, ಅವರಿಂದ ಕಲಿಯಕ್ ತುಂಬಾ ಇರುತ್ತೆ. ನಮ್ಮಿಂದನೂ ಅವ್ರು ಕಲಿತಾರೆ, ಅವರಿಂದ ನಾವು ಕಲಿತಾರೆ, ಹಾಗಾಗಿ ಗೇಮ್ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಇವಾಗ ಭಾರತದ ಹಾಕಿ ಇಂಪ್ರೂವ್ ಆಗುತ್ತೆ ಹಂಗೆ ಲೀಗ್ ಇಂದ.
1: ಈಗ ಒಬ್ಬ ಕ್ರೀಡಾಪಟು ಹಾಕಿಯನ್ನ ವೃತ್ತಿಯಾಗಿ ತೆಗೆದುಕೋಬೇಕು ಅಂತ ಅನ್ಕೊಂಡ್ರೆ ಬಹು ಮುಖ್ಯವಾಗಿ ಏನ್ ಬೇಕು ಅವ್ರಿಗೆ?
0: ನಾ ಹೇಳೋದು ಮೈಂಡ್ ಸೆಟ್ ಬೇಕು, ತಲೆ ಬೇಕು. ಯಾಕಂದ್ರೆ ನೀವು ಹಾಕಿ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಗೆ ಏನ್ ಸಿಗಲ್ಲ, ಕಷ್ಟ ಪಡ್ಬೇಕು, ತುಂಬಾ ಕಷ್ಟ ಪಡ್ಬೇಕು. ನೀವು ಇದೊಂದು ಟೀಮ್ ಗೇಮ್, ಅಷ್ಟು ವರ್ಷ ಕಷ್ಟಪಟ್ಟು ನಿಮ್ ಒಂದು ಹಾರ್ಡ್ ವರ್ಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ.
1: ಅಂದ್ರೆ ನಮ್ಮನ್ನು ನಾವು ಗುರುತಿಸ್ಕೋಬೇಕಂದ್ರೆ ಶ್ರಮ ಬಹಳ ಪಡಬೇಕು.
0: ಹೌದೌದು.
1: ಒಳ್ಳೇದು ಮೊಹಮ್ಮದ್ ರಾಹಿಲ್ ಮೌಸಿನವರೇ, ನಿಮ್ಮ ಕ್ರೀಡಾ ಸಾಧನೆಯ ಕುರಿತಾಗಿ ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನಮಗೆ. ನಿಮ್ಮ ಯಶಸ್ವಿ ಕ್ರೀಡಾ ಬದುಕು ನಮ್ಮ ಯುವ ಜನತೆಗೆ ದಾರಿದೀಪವಾಗ್ಲಿ. ನಿಮ್ಮ ಕ್ರೀಡಾ ಬದುಕಿನ ಕುರಿತಾಗಿ ಇಲ್ಲಿವರೆಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
0: ಥ್ಯಾಂಕ್ ಯು.

ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೊಹಮ್ಮದ್ ರಾಹಿಲ್ ಮೌಸಿನ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಗದು ಎಂದು.
1: ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ, ಅವರ ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ.
2: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
3: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
2: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
3: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
2: ನಾವು ಸಮಾಜವನ್ನು ಬೆಳೆಸಿದರೆ
3: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಕೈ.
1: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10 ಗಂಟೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ವಿಲಾಯತ್ ಹುಸೇನ್ ಖಾನ್ ಅವರ ಗಾಯನದ ಧ್ವನಿ ಮುದ್ರಿಕೆಯನ್ನು ಕೇಳೋಣ.

ಅಮಿತಾಬ್ ಭಟ್ಟಾಚಾರ್ಯವರ ಗೀತ ರಚನೆ ಹಾಗೂ ಅಮಿತ್ ತ್ರಿವೇದಿಯವರ ಗಾಯನದಲ್ಲಿ ಕೇದಾರನಾಥ ಚಿತ್ರದ ಗೀತೆಯನ್ನು ಕೇಳಿದಿರಲ್ಲ. ಮುಂದಿನ ಗೀತೆಯನ್ನು ಕೇಳೋಣ, ಕೇಸರಿ ಚಿತ್ರದ ಗೀತೆ.

ಮೊಹಮ್ಮದ್ ರಫಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಆನ್ ಈವ್ನಿಂಗ್ ಇನ್ ಪ್ಯಾರಿಸ್ ಚಿತ್ರದ ಗೀತೆಯನ್ನು ಕೇಳಿದಿರಲ್ಲ. ಹಸ್ರತ್ ಜೈಪುರಿ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಶಂಕರ್ ಜೈಕಿಶನ್. ಬನ್ನಿ ಮುಂದಿನ ಗೀತೆ ಕೇಳೋಣ. ಕವಿತಾ ಕೃಷ್ಣಮೂರ್ತಿಯವರ ಕಂಠದಲ್ಲಿ ಅಗ್ನಿಸಾಕ್ಷಿ ಚಿತ್ರದ ಗೀತೆ. ನದೀಮ್ ಶ್ರವಣಿಯವರ ಸಂಗೀತಕ್ಕೆ ಗೀತೆಯನ್ನು ಬರೆದಿದ್ದಾರೆ ಸಮೀರ್.

ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕ್ರಿಮಿನಲ್ ಚಿತ್ರದ ಗೀತೆಯನ್ನು ಕೇಳಿದ್ದಿರಲ್ಲ. ಬನ್ನಿ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ಕಲ್ಯಾಣ್ಜಿ ಆನಂದ್ಜಿಯವರ ಸಂಗೀತ ಸಂಯೋಜನೆಯಲ್ಲಿ ಮುಖೇಶ್ ಹಾಗೂ ಕಾಂಚನ ಇವರ ಧ್ವನಿಯಲ್ಲಿ ಧರ್ಮಾತ್ಮ ಚಿತ್ರದ ಗೀತೆ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಇನ್ನು ಮುಂದೆ ಸರಿಯಾಗಿ 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.